ಪ್ರೀತಿಯ ಜನಧ್ವನಿ ಕೇಳುಗರಿಗೆ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಆತ್ಮೀಯರೇ, ಇಂದು 2026 ಇಸವಿಯ ಜೂನ್ ತಿಂಗಳ 21 ತಾರೀಕಿನ ಭಾನುವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಕೇಳುಗರೆ ಬನ್ನಿ, ಇಂದು ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುಣಾಳುಬ ಬೆಳಕೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುದ್ದ, 7:35 ವಾರ್ತೆಗಳು, 7:45 ವಚನ ವೈಭವ, 8:25 ಕನ್ನಡ ಟಿಪ್ಪಣಿ, 8:35 ಗೀತಾ ಸುನಾದ, 8:45 ವಿಜ್ಞಾನ ಜಾಣಸುದ್ದಿ, ಪ್ರತಿ ವಾರ ಹೊಸಜ್ಞಾನ ವಿಶೇಷ ಕಾರ್ಯಕ್ರಮ. ಒಂಬತ್ತು ಕಲರವ, 9:50 ಸಾಮಾನ್ಯ ಜ್ಞಾನ ಕಾರ್ಯಕ್ರಮ, 10:20 ಮನೆಯ ಮೊದಲ ಪಾಠಶಾಲೆ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ. ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವ ಕರುನಾಳುಬ ಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಈ ಕಥೆ ಮಾಸ್ತಿಯವರ ನವರಾತ್ರಿ ಕಥೆಗಳಲ್ಲಿ ಬರುವಂತ ಪ್ರಸಂಗ. ನಾವು ದಯವಿಟ್ಟು ಓದಬೇಕು ಮಾಸ್ತಿಯವರ ನವರಾತ್ರಿ ಕಥೆಗಳು. ಅದ್ಭುತ ಕಥೆಗಳು, ಸಣ್ಣ ಸಣ್ಣ ಕಥೆಗಳು, ಬಹಳ ಶ್ರಮ ಬೇಕಾಗಿಲ್ಲ ಓದೋದಕ್ಕೆ. ಆ ಒಂದು ಕಥೆಯಲ್ಲಿ ಮೇಲ್ಕೋಟೆ ದೇವಸ್ಥಾನದಲ್ಲಿ ದೇವರ ಪೂಜೆಗೆ ಅಂತ ಇಬ್ಬರು ಅರ್ಚಕರು ಇದ್ದರಂತೆ. ಹಿರಿಯ ಅರ್ಚಕರು ದೊಡ್ಡ ವಿದ್ವಾಂಸರು, ಶ್ರುತಿ ಸ್ಮೃತಿ ಪುರಾಣ ಆಳವಾದ ಅಭ್ಯಾಸ ಮಾಡಿದ್ದಾರೆ, ಶಾಸ್ತ್ರೋಕ್ತವಾಗಿ ಪೂಜೆ ಕಲ್ತಿದ್ದಾರೆ. ಅವ್ರ ಬಗ್ಗೆ ಎಲ್ಲರೂ ಗೌರವ ವಿಶ್ವಾಸ ಪ್ರೀತಿ ಎಲ್ಲ ಇತ್ತು. ಇನ್ನೊಬ್ಬರು ಇದ್ದಾರಲ್ಲ ಕಿರಿಯ ಆಚಾರ್ಯರು ಅಂತ, ಅವ್ರ ವಿಷಯ ಹಂಗಲ್ಲ. ಅವರು ಅಷ್ಟು ಶಾಸ್ತ್ರಗಳನ್ನು ಗಟ್ಟಿಯಾಗಿ ಓದ್ಕೊಂಡಿದ್ದಾರೆ ಅಂತ ಅನಿಸ್ಲಿಲ್ಲ. ಅದು ಅಲ್ಲದೆ ಅವರು ಉಚ್ಚಾರ ಸ್ಪಷ್ಟ ಇಲ್ಲ, ಅಲ್ಲಿ ಮಂತ್ರ ತಪ್ತಾರೆ. ಕೇಳೋಕೆ ಬಂದವರು ಎಷ್ಟೋ ಜನಕ್ಕೆ ಮಂತ್ರ ಬರ್ತದಲ್ಲ, ಅವ್ರು ಕೂಡ ಅವರು ಈ ಕಿರಿಯ ಆಚಾರ ತಪ್ಪಂತಾರೆ ಮಂತ್ರ ತಪ್ಪಂತಾರೆ ಅಂತ. ಹೀಗಾಗಿ ಬಹಳಷ್ಟು ಜನ ಹಿರಿಯ ಮಂದಿಗೆ ಮಡಿ ಮಂದಿಗೆ ಭಕ್ತರಿಗೆ ಅಸಮಾಧಾನ ಇತ್ತು ಇವ್ರ ಬಗ್ಗೆ. ಪೂಜೆ ಮಾಡೋ ವಿಧಾನದಲ್ಲೂ ಅಲ್ಲಲ್ಲಿ ತಪ್ಪಾಗ್ತಿರೋದನ್ನು ಭಕ್ತರು ಕಂಡಿದ್ರು. ಹಾಗೆ ನೋಡಿದ್ರೆ ಕಿರಿಯ ಆಚಾರ್ಯರು ದಿನ ಏನು ಪೂಜೆ ಮಾಡ್ತಿರಲಿಲ್ಲ. ಹಿರಿಯ ಆಚಾರ್ಯರು ಕೆಲಸದ ಮೇಲೆ ಹೊರಗಡೆ ಹೋದಾಗಲೋ ಸ್ವಂತದ ಕೆಲಸಕ್ಕೆ ದೇವಸ್ಥಾನಕ್ಕೆ ಬರದೇ ಇದ್ದಾಗ ಕಿರಿಯ ಆಚಾರ್ಯರು ಹೋಗಿ ಸೇವೆ ಮಾಡ್ತಿದ್ರು. ಕೆಲವೊಂದು ಜನ ಭಕ್ತರು ಹೋಗಿ ಗುರುಗಳಿಗೆ ದೂರು ಕೊಟ್ರಂತೆ, ಶ್ರೀಮಠದ ಗುರುಗಳಿಗೆ ಸ್ವಾಮಿಗಳಿಗೆ, ಈ ಸ್ವಾಮಿ ಇಂಥವ್ರು ಇದ್ದಾರೆ, ಹಿರಿಯ ಆಚಾರ್ಯನೋ ಚೆನ್ನಾಗಿ ಮಾಡ್ತಾರೆ, ಈ ಕಿರಿಯ ಆಚಾರ್ಯದ ಅಪಚಾರ ಆಗಿ ಹೋಗ್ತಾ ಇದೆ, ಮಂತ್ರ ತಪ್ತಾರೆ, ಪೂಜೆ ಸರಿ ಮಾಡಲ್ಲ, ಅವ್ನು ದಯವಿಟ್ಟು ಬದಲಾಯಿಸ್ಬಿಡಿ ಅಂತ ಕೇಳ್ಕೊಂಡ್ರು. ಸ್ವಾಮಿಗಳು ಎಲ್ಲ ಕೇಳ್ಕೊಂಡು ಆಯ್ತಪ್ಪ ನಾನು ನೋಡ್ಕೋತೀನಿ, ಸರಿಯಾದ ಸಮಯದಲ್ಲಿ ಅದಕ್ಕೇನು ಮಾಡಬೇಕೋ ಮಾಡ್ತೀನಿ ಅಂದರು. ಒಂದ್ಸಲ ಹಿರಿಯ ಆಚಾರ್ಯ ಇಲ್ಲದೇ ಇದ್ದಾಗ ಕಿರಿಯ ಆಚಾರ್ಯ ಪೂಜೆಗೆ ಬಂದಿದ್ದಾರೆ. ಆಗ ಸ್ವಾಮಿಗಳು ಬಂದರು, ಅವ್ರು ಏನು ಮಾಡಿದ್ರು ಯಾರಿಗೂ ಹೇಳಬೇಡಿ ಅಂಥೇಳಿ ಒಂದು ಕಂಬದ ಹಿಂದೆ ಕೂತ್ಕೊಂಡ್ರು ಪೂಜೆ ನೋಡಬೇಕು ಅಂತ. ಈ ಕಿರಿಯ ಆಚಾರ್ಯ ಏನು ಮಾಡಿದ್ರು, ಗರ್ಭಗುಡಿಗೆ ಹೋಗಿ ವಿಗ್ರಹದ ಮೇಲೆ ಇದ್ದಂಥ ಹೂ ಹಾರ ಅಲಂಕಾರ ಎಲ್ಲ ತೆಗೆದು ಅಭಿಷೇಕ ಮಾಡೋಕೆ ಶುರು ಮಾಡಿದರು. ಹೇಳುವ ವಿಷ್ಣು ಸಹಸ್ರನಾಮ ಹೇಳ್ತಾ ಅಭಿಷೇಕ ಮಾಡ್ತಾ ಇದ್ರು. ಅವರಿಗೆ ಮಂತ್ರ ಸರಿಯಾಗಿ ಬರೋಲ್ಲ, ತಪ್ತದ ಅಲ್ಲಲ್ಲಿ. ಈ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಸಾಲಿದೆ, ವತ್ಸರೋ ವತ್ಸಲೋ ವತ್ಸಿ ಅನ್ನೋದಿದೆ, ಅದನ್ನು ಅವರು ಪಾಪ ಸರಿಯಾಗಿ ಅಂದೇನೆ ಹೊಚ್ಚಾಳೋ ಹೊಚ್ಚಳೋ ಹುಚ್ಚಿ ಅಂತಿದ್ರು. ವತ್ಸರೋ ವತ್ಸಲೋ ವತ್ಸಿ ಅನ್ನೋದ್ರ ಬದಲು ಹೊಚ್ಚಾಳೋ ಹುಚ್ಚಳೋ ಹುಚ್ಚಿ ಅಂತ ರಾಗವಾಗಿ ಹೇಳ್ಕೊಂಡು ನೀರು ಹಾಕ್ತಾ ಇದ್ರು. ಹಾಕೋದಷ್ಟೇ ಅಲ್ಲ, ಅವ್ರ ಕಣ್ಣಲ್ಲಿ ದಳ ದಳದ ನೀರು ಇಳಿತಿತ್ತು, ಅಳತಿದ್ರಂತೆ. ಸ್ವಾಮಿಗಳು ನೋಡಿದ್ರು ಪೂಜೆ ಎಲ್ಲ ಆಯಿತು, ಆಚಾರ್ಯ ಗೊತ್ತಿಲ್ಲ ಪಾಪ ಅದು. ಅಭಿಷೇಕ ಮಾಡೋದು ನೋಡ್ತಾ ಎಲ್ಲ ಮುಗಿಸಿದ್ರು, ಪೂಜೆ ಮಾಡಿ ಅಲಂಕಾರ ಮಾಡಿ ಹೊರಗಡೆ ಬಂದರು. ನೋಡ್ತಾರೆ ಎದುರಿಗೆ ಸ್ವಾಮಿಗಳು ಕೂತಿದ್ದಾರೆ, ಗಾಬರಿ ಆಗ್ಬಿಡ್ತು. ಎಲ್ಲ ಇಟ್ಟು ದೀರ್ಘದಂಡ ಪ್ರಣಾಮ ಮಾಡಿ ನಿಂತ್ಕೊಂಡು ಕೈ ಕಟ್ಕೊಂಡ್ರು. ಸ್ವಾಮಿಗಳು ಕೇಳಿದ್ರಂತ ಆಶೀರ್ವಾದ ಮಾಡಿ, ಆಚಾರ್ಯರೇ ಒಂದು ಪ್ರಶ್ನೆ ಕೇಳಬೇಕು ನಾನು ನಿಮಗೆ, ನೀವು ಅಭಿಷೇಕ ಮಾಡುವಾಗ ನಿಮ್ಮ ಕಣ್ಣಲ್ಲಿ ನೀರು ಬರ್ತಿತ್ತಲ್ಲ, ಯಾಕೆ ಯಾಕೆ ಕಣ್ಣಲ್ಲಿ ನೀರು ಬಂದು ದುಃಖ ಯಾಕಾಯ್ತು ನಿಮಗೆ ಅಂತ. ಅವ ಆಚಾರ್ಯ ಕೈ ಬುಕ್ಕೊಂಡು ಹೇಳಿದಂತೆ, ಸ್ವಾಮಿ ನನ್ನ ದಿನಾ ಸಂಕಟ ಆಗತ್ತೆ ಅಭಿಷೇಕ ಮಾಡುವಾಗ, ಯಾಕೆ ಆ ಶ್ರೀಮನ್ನಾರಾಯಣ ಹಾಲಿನ ಸಮುದ್ರದ ಮೇಲೆ ಮಲಗಿದ್ದಾನೆ, ಅವನು ನೋಡಿ ಮೈ ಮೇಲೆ ಬಟ್ಟೆ ಸರಿಯಾಗಿಲ್ಲ, ಬರಿ ಮೇಲೆ ಮಲ್ಕೊಂಡಿದ್ದಾನೆ. ಎಲ್ಲಿ ಮಲ್ಕೊಂಡಿದ್ದಾನೆ ಸ್ವಾಮಿ? ಅವನು ಹಾವಿನ ಮೇಲೆ ಮಲ್ಕೊಂಡಿದ್ದಾನೆ. ಮೊದಲೇ ತಂಪದ ಹಾವು, ಹಾಲಿನ ಸಮುದ್ರ ಅದು ತಂಪೆ. ಅವನ ಕಾಲಿನ ಹತ್ರ ಕೂತಿದ್ದಾಳ ಲಕ್ಷ್ಮಿ, ಆಕೆಗೆ ಸ್ವಲ್ಪ ಜವಾಬ್ದಾರಿ ಇದ್ದಂಗಿಲ್ಲ, ಆಕೆಗೆ ಹೊಚ್ಚಬೇಕು ಹೊಚ್ಚಬಾರ್ದು, ಅವನಿಗೆ ಸುಮ್ಮನೆ ಕೂತಾಳ ಕಣ್ಣು ಮುಚ್ಕೊಂಡು. ಅದಕ್ಕೆ ಆ ಮಂತ್ರ ಅನ್ನುವಾಗ ಹೊಚ್ಚಾಳೋ ಹೊಚ್ಚಳೋ ಹುಚ್ಚಿ ಅಂತೀನಿ, ಹುಚ್ಚಿ ಕೂತಿದ್ದಾಳ ಅಲ್ಲಿ ಕಾಲ ಹತ್ರ, ಹೊಚ್ಚಬಾರ್ದ, ಹೊಚ್ಚಿದ್ದಾಳೋ ಇಲ್ಲೋ, ನನಗೆ ಭಾಳ ಕಷ್ಟ ಆಗುತ್ತೆ ಸ್ವಾಮಿ, ಅದ್ರ ಮೇಲೆ ನೀರು ಹಾಕ್ತಿದ್ದೀನಿ ನಾನು, ಚಳಿ ಆಗಲ್ವಾ ದೇವರಿಗೆ, ಎಷ್ಟು ಕಷ್ಟ ಪಾಪ ಅದನಿಗೆ ಅಂತ ದುಃಖ ಆಗಿ ಅಳು ಬರ್ತದೆ ಅಂದ್ರು. ಆಗ ಶ್ರೀಗಳು ಹೇಳಿದ್ರಂತೆ, ನೀನು ಹೋಗಪ್ಪ ಅಂತ ಕಳಿಸಿ, ಆ ಭಕ್ತರಿದ್ದರಲ್ಲ ಯಾರು ದೂರು ಕೊಟ್ಟಿದ್ದಿರಲ್ಲ ಇವರು ತೆಗೆದಾಕಿ ಅವ್ರನ್ನ ಅಂತ. ಅವ್ರು ಹೇಳಿದ್ರಂತೆ, ತಿಳ್ಕೋಬೇಡಿ, ಈ ಕಿರಿಯ ಆಚಾರ್ಯರ ಪೂಜೆ ಭಗವಂತನಿಗೆ ನೇರವಾಗಿ ತಲುಪಿದೆ, ಹಿರಿಯ ಆಚಾರ್ಯದ ಗೊತ್ತಿಲ್ಲ. ಭಗವಂತನಿಗೆ ಮಂತ್ರಗಳ ಆಡಂಬರ ಬೇಕಾಗಿಲ್ಲ, ಭಾಷೆ ಬೇಕಾಗಿಲ್ಲ, ಉಚ್ಚಾರಣೆ ಬೇಕಾಗಿಲ್ಲ, ಆ ಮಂತ್ರಗಳ ಹಿಂದಿರುವಂಥ ಭಾವನೆ ಇದೆಯಲ್ಲ, ಸರ್ವಾರ್ಪಣ ಭಾವ ಇದೆಯಲ್ಲ, ಅದು ಮುಖ್ಯ. ಮಂತ್ರಗಳನ್ನು ಗಿಳಿ ಮಾಡುತ್ತೆ, ಟೇಪ್ ರೆಕಾರ್ಡರ್ ಮಾಡುತ್ತೆ, ಹಾಕಿಟ್ಕೋಬೋದು ನೀವು, ಆದರೆ ಹಿಂದಿನ ಆರ್ತತೆ ಇದೆಯಲ್ಲ, ಅದು ಸಹೃದಯರಿಗೆ ಮಾತ್ರ ಸಾಧ್ಯ. ಈ ಆಚಾರ ಮಾಡಿದ ಪೂಜೆ ಭಗವಂತನಿಗೆ ಒಪ್ಪಿಗೆ ಆಯಿತು, ಯಾಕಂದರೆ ಭಗವಂತ ಕಲ್ಲಿನ ವಿಗ್ರಹ ಅಂತ ಅನಿಸ್ತಾ ಇಲ್ಲ ಆತನಿಗೆ, ಪಾಪ ಥಂಡಿ ಆಗ್ತದೆ, ಅವನು ಚಳಿ ಆಗ್ತದೆ, ಲಕ್ಷ್ಮೀ ಬಗ್ಗೆ ಕೋಪ ಇದೆ, ಅಯ್ಯೋ ಅಲ್ಲೇ ಕೂತಿದ್ದಾಳೆ ಕಣ್ಣು ಮುಚ್ಚಿಕೊಂಡು, ಹೊಚ್ಚಬಾರದೆ ಒಂದು, ಪಾಪ ಚಳಿ ಆಗಲ್ವ ಅವನಿಗೆ, ಅದು ಬದುಕಿದಂಥ ಜೀವಂತ ಚೈತನ್ಯ ಅಂತ ಭಾವಿಸಿದ್ದಾರೆ ನಿಮ್ಮ ಆಚಾರ್ಯರು. ಆದ್ದರಿಂದ ಆಚಾರ್ಯರ ಭಕ್ತಿ ಅವರ ಪೂಜೆ ಭಗವಂತನಿಗೆ ಒಪ್ಪದೆ ಹೊರತಾಗಿ ಮಂತ್ರ ಒಪ್ಪೋದಿಲ್ಲ ಅವನಿಗೆ. ದಯವಿಟ್ಟು ತಿಳ್ಕೊಳ್ಳಿ ಸ್ನೇಹಿತರೆ, ನಮ್ಮ ಹೃದಯದ ಭಾವನೆಗಳು ಭಗವಂತನನ್ನು ಮುಟ್ಟಬೇಕಾದ್ರೆ ನಮ್ಮ ಮನಸ್ಸಲ್ಲಿರುವಂಥ ಭಾವನೆ ಮುಖ್ಯ ಹೊರತಾಗಿ ಶಬ್ದದ ಆಡಂಬರ ಅಲ್ಲ. ಶಬ್ದದ ಆಡಂಬರ ಭಗವಂತನಿಗೆ ಬೇಕು.

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸಿದ ಕರುಣಾಳುಬ ಬೆಳಕೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 21/6/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಅಲೋಕ್ ಆರ್ಥೋಡೆಂಟಿಸ್ಟ್, ಸಮಯ 11:30 ಮಧ್ಯಾಹ್ನ 3:30 ಲಭ್ಯವಿರುತ್ತಾರೆ. ಸ್ಕ್ಯಾನಿಂಗ್ ಬೆಳಿಗ್ಗೆ 9:30-11:30 ಲಭ್ಯವಿರುತ್ತದೆ. ದಿನದ 24 ಗಂಟೆಗಳು ತುರ್ತು ಚಿಕಿತ್ಸೆ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.
2: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
3: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೇ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
4: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
2: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
3: ಅನುಸಂಧಾನ ಸೇ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
4: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
5: ನಿಮಗೆ ತಿಳಿಸಾ, ಪ್ರಪಂಚಂಲೋನ ಅನೇಕ ಅಭಿವೃದ್ಧಿ ಚೆಂದಿನ ದೇಶಾಲ್ಲೋ ಉಚಿತ ವೈದ್ಯಂ ಎಪ್ಪಟಿಕೇ ఒక కల. భారత్ లో ఇది ప్రతి పౌరుడికి లభించిన హక్కు. 60 కోట్లకు పైగా ప్రజలకు 5 లక్షల వరకు విలువైన చికిత్సను ఆయుష్మాన్ భారత్ ఉచితంగా అందిస్తుంది. 19,000కు పైగా జన ఔషధి కేంద్రాలు 90% వరకు తక్కువ ధరలకే మందులను అందిస్తున్నాయి.
3: కిసీ ఏక్ వ్యక్తికి జమీన్, ఘర్, గహనే యా దూసరా కోయ్ సామాన్ బీమారీకే ఖర్చ్ మే బికనే సే బచా హై, గిర్వీ రఖనే సే బచా హై, తో యే ఆయుష్మాన్ భారత్ కి బహుత్ బడీ సఫలతా హై.
5: 12 సంవత్సరాల విశ్వాసం, అభివృద్ధి, ప్రజా సంక్షేమం.

ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 52 ಕುರಿತು

0: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 52 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
0: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
0: DVJ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
0: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ನಿನ್ನೆ ನಾವು ನೋಡಿದಂತಹ ಮುಕ್ತಕದಲ್ಲಿ DVJ ಬಳಸಿದಂತಹ ಉದಾಹರಣೆ ಮತ್ತು ಅವ್ರು ಹೇಳಿದಂಥ ಒಂದು ಮಾತು ಮತ್ತೆ ಮೆಲುಕು ಹಾಕ್ಕೊಳ್ಳುವಂಥದ್ದು ಮುಖ್ಯ ಅಂತ ಅನಿಸುತ್ತೆ. ಪ್ರೀತಿ ರೋಷಗಳನ್ ಅವನ್ ಅಳೆವನೇನ್, ಅವ್ಯಕ್ತ ಚೇತನವನ್ ಅರಿವನೇನ್ ಮಂಕುತಿಮ್ಮ ಅಂತ. ನಿನ್ನೆ ನಾವು ಚರ್ಚೆ ಮಾಡ್ದಂಗೆ ಅನುಭವ ವೇದ್ಯವಾದಂತಹ ಭಾವನೆಗಳನ್ನು ನಾವು ಅಳಿಯೋದಕ್ಕಾಗಲ್ಲ, KG ಲೀಟರ್ಗಟ್ಟಲೆ ಅಂತ ಅಳಿಯೋದಕ್ಕಾಗೋದಿಲ್ಲ. ಅನುಭವದಿಂದ ಮಾತ್ರವೇ ಅದನ್ನು ನಾವು ತಿಳ್ಕೊಳ್ಬೇಕು ಅಂತ. ನಿನ್ನೆ ನಾನು ಇನ್ನೊಂದು ಮಾತನ್ನು ಕೂಡ ಹೇಳ್ತಾ ಇದ್ದೆ, ಈಗ ಸಂಬಂಧಗಳನ್ನು ಕೂಡ ನಾವು ನಮ್ಮದೇ ಆದಂಥ ರೀತಿಗಳಲ್ಲಿ ಅಳೆಯೋದಕ್ಕೆ ಪ್ರಾರಂಭ ಮಾಡಿದ್ದೀವಿ, ಪ್ರಯತ್ನ ಪಡ್ತಾ ಇದ್ದೀವಿ ಅಂತ. ಕುಟುಂಬಗಳಲ್ಲಿ ಆಗುವಂಥ ಕೆಲವು ವೈಮನಸ್ಯದ ಸ್ಥಿತಿಗಳನ್ನು ಕೂಡ ನಾನು ಉಲ್ಲೇಖ ಮಾಡಿದ್ದೆ. ಈ ರೀತಿಯ ಅಳತೆಗೆ ಮಾರು ಹೋಗೋದ್ರಿಂದಲೇ ಎಷ್ಟೋ ಸರ್ತಿ ಆಗುತ್ತೆ ಅಂತ. ಆಸ್ತಿ ವಿಚಾರದಲ್ಲಾಗ್ಬೋದು, ಸಂಪಾದನೆ ಯಾರಿಗೆ ಎಷ್ಟಾಗ್ತಾ ಇದೆ ಅನ್ನೋದರಲ್ಲಾಗ್ಬೋದು, ಕೊಡು ತಗೊಳ್ಳೋಂಥ ಸಂದರ್ಭಗಳಲ್ಲಿ ಯಾರಿಗೆ ಎಷ್ಟು ಕೊಡ್ತೀವಿ, ಯಾರಿಂದ ಎಷ್ಟು ತಗೊಂಡಿದ್ದೀವಿ ಅನ್ನೋಂಥದ್ರ ಬಗ್ಗೆ ಇರ್ಬೋದು. ಈ ಎಲ್ಲ ಸಂದರ್ಭಗಳಲ್ಲಿ ಅನುಭವ ವೇದ್ಯವಾದಂತಹ ಅವ್ಯಕ್ತ ಅಂತ ಅನ್ನಿಸುವಂತಹ ಪ್ರೀತಿ ವಿಶ್ವಾಸ ಬಾಂಧವ್ಯಗಳಿಗೆ ಬದಲಾಗಿ ನಾವು ಅಳಿಯಬಹುದಾದಂಥ ದುಡ್ಡು ಆಸ್ತಿಗಳನ್ನೇ ಆಧಾರವಾಗಿಟ್ಕೊಂಡು ಕೆಲವು ತೀರ್ಮಾನಗಳನ್ನು ತೊಗೊಂಡ್ಬಿಡ್ತೀವಿ, ಸಂಬಂಧಗಳನ್ನು ಕಡ್ದುಕೊಂಡ್ಬಿಡ್ತೀವಿ. ಇವತ್ತಿನ ದಿನದಲ್ಲಿ ಆಗ್ತಾ ಇರುವಂಥ ಇನ್ನೊಂದು ಮುಖ್ಯ ವಿದ್ಯಮಾನ ಅಂತಂದರೆ ಬದುಕು ಸಂಕೀರ್ಣವಾಗ್ತಾ ಹೋಗ್ತಾ ಇದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲೂ ಜೀವನ ಶೈಲಿ ಬದಲಾಗ್ತಾ ಇದೆ, ನಗರ ಪ್ರದೇಶಗಳಲ್ಲೂ ಕೂಡ ಜೀವನ ಶೈಲಿ ಬದಲಾಗ್ತಾ ಇದೆ. ಯುವಕ ಯುವತಿಯರ ವಿದ್ಯಾಭ್ಯಾಸದ ಮಟ್ಟ ಹೆಚ್ಚಾಗ್ತಾ ಇದ್ದಂಗೆ ಅವರಿಗೆ ಸಿಕ್ಕುವಂಥ ಉದ್ಯೋಗಾವಕಾಶಗಳು ಕೂಡ ಎಷ್ಟೋ ರೀತಿಯಲ್ಲಿ ಬದಲಾಗ್ತಾ ಇದೆ. ಒಂದು ವರ್ಗದ ಉದ್ಯೋಗಾವಕಾಶಗಳು ಜನರಿಗೆ ಅತಿ ಹೆಚ್ಚಿನ ಹಣದ ಒಂದು ಅವಕಾಶ, ಹಣವನ್ನು ಗಳಿಸುವಂಥ ಅವಕಾಶವನ್ನು ಕೊಟ್ಬಿಡ್ತಾ ಇದೆ. ಅದರ ಸಕಾರಾತ್ಮಕವಾದಂಥ ಉಪಯೋಗಗಳು ನಮಗೆ ಗೊತ್ತು. ದುಡ್ಡಿಂದ ನಾವು ಬಹುಶಃ ಸಂತೋಷವಾಗಿರ್ಬೋದು, ಸುಖವಾಗಿರ್ಬೋದು ಅಂತ ಅಂದ್ಕೊಳ್ತೀವಿ. ಆದರೆ ಅದೇ ರೀತಿಯಲ್ಲಿ ನಾವು ನೋಡ್ತಾ ಇರೋವಂಥ ಇನ್ನೊಂದು ವಿದ್ಯಮಾನ ಏನಂದರೆ, ಹೀಗೆ ನಾವು ಅಳಿಯೋದಕ್ಕೆ ಸಿಕ್ಕುವಂಥ ದುಡ್ಡಿರ್ಬೋದು,

ಮನೆ ಇರ್ಬೋದು, ಬೇರೆ ಬೇರೆ ಸೌಲಭ್ಯಗಳಿರ್ಬೋದು, ಅದಕ್ಕೆ ಮಾರು ಹೋಗಿ ಆಂತರಿಕವಾದಂಥ ಭಾವನೆಗಳನ್ನು ಗೌಣವಾಗಿಸ್ತಾ ಇರುವಂಥ ಸನ್ನಿವೇಶಗಳು ಅನೇಕ ಕಾಣಿಸ್ತಾ ಇವೆ. ಎಷ್ಟೋ ಮನೆಗಳಲ್ಲಿ ಮೊದಲೇ ವಿಭಕ್ತವಾದಂಥ ಕುಟುಂಬಗಳು ಈ ರೀತಿಯ ಗಣನೆಯಿಂದಾಗಿ ಮತ್ತಷ್ಟು ವಿಭಜನೆಗೊಂಡು ಒಬ್ಬೊಬ್ಬರು ಒಂದೊಂದು ಕಡೆ ಇರೋ ರೀತಿಯ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಡಿಂಕ್ಸ್ ಅಂತ ಒಂದು ಪದ ಉಪಯೋಗಿಸ್ತೀವಿ, ಡಬಲ್ ಇನ್ಕಮ್ ನೋ ಕಿಡ್ಸ್ ಸಿಂಡ್ರೋಮ್ ಅಂತ. ಅಂದರೆ ಗಂಡ ಹೆಂಡತಿ ಇಬ್ಬರು ದುಡಿತಾರೆ, ಇಬ್ಬರು ಯಾವುದೋ ಸಾಫ್ಟ್ವೇರ್ ಕಂಪನಿಯಲ್ಲೋ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾರೆ, ಇಬ್ಬರಿಗೂ ಕೈ ತುಂಬ ಸಂಬಳ, ಆದರೆ ಮಕ್ಕಳಿಲ್ಲ ಇನ್ನು. ಸೊ ಅಷ್ಟೊಂದು ದುಡ್ಡು ಏನು ಮಾಡೋದು? ಸೊ ಹಾಗೆ ಇವತ್ತಿನ ಯುವ ಜನರಲ್ಲಿ ಬೇರೆ ಬೇರೆ ವ್ಯಸನಗಳಿಗೆ ತುತ್ತಾಗುವಂಥ ಒಂದು ಇದನ್ನು ನಾವೇನು ನೋಡ್ತಾ ಇದ್ದೀವಿ. ಅದಕ್ಕೆ ಒಂದು ಕಾರಣ ಈ ರೀತಿಯ ಅಳಿಯಬಹುದಾದಂಥ ಸೌಲಭ್ಯಗಳು ಮತ್ತು ಪರಿಕರಗಳ ಬಹಳ ಸುಲಭವಾದಂಥ ಲಭ್ಯತೆ. ಅದು ಬರ್ತಾ ಇದ್ದಂಗೆ ಭಾವನೆಗಳಿಂದ ನಮ್ಮನ್ನು ಅದು ದೂರ ತಗೊಂಡು ಹೋಗ್ತಾ ಇದೆ. ಅಂತಹ ಒಂದು ಕುಟುಂಬದಲ್ಲಿ ಒಂದು ಮಗು ಆಯಿತು ಅಂತ ಅಂದ್ಕೊಳ್ಳೋಣ. ಆ ಮಗುವಿಗೆ ತಂದೆನೂ ಕೆಲಸಕ್ಕೆ ಹೋಗ್ತಾರೆ, ತಾಯಿನೂ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಇಬ್ಬರೂ ಬ್ಯುಸಿ, ಇಬ್ಬರಿಗೂ ಕೈ ತುಂಬ ಸಂಬಳ. ಸೊ ಅವ್ರಿಗೆ ಒಂದು ರೀತಿಯ ಗಿಲ್ಟ್ ಕಾಂಪ್ಲೆಕ್ಸ್ ಅಂತೀವಿ, ಅದು ಕಾಡಕ್ಕೆ ಶುರುವಾಗ್ಬಿಟ್ಟು ನಾವು ನೋಡಿರೋಂಥ ಒಂದು ಪರಿಸ್ಥಿತಿ ಹೇಗಾಗತ್ತೆ ಅಂತಂದರೆ, ಮಗುವಿನ ಜೊತೆ ನಾನು ಪ್ರೀತಿಯಿಂದ ಸಮಯ ಕಳೆಯೋಕ್ಕೆ ಸಾಧ್ಯ ಆಗ್ತಿಲ್ಲ, ಸೊ ಹಾಗಾಗಿ ವಾರಾಂತ್ಯದಲ್ಲಿ ವೀಕೆಂಡಲ್ಲಿ ನಮಗೆ ಸಮಯ ಸಿಕ್ಕತ್ತೆ, ಆ ಸಮಯದಲ್ಲಿ ಮಗುವಿಗೆ ಏನೇನು ಬೇಕೋ ಏನೇನು ಬೇಡವೋ ಎಲ್ಲವನ್ನು ಕೊಂಡ್ಕೊಂಡ್ಬಂದು ಮನೇಲಿ ತುಂಬಿಸ್ಬಿಡೋದು. ಎಲ್ಲ

0: ರಿಪ್ಲೇಸ್ ಮಾಡ್ತಾ ಇದ್ದೀವಿ. ಮಗುವಿಗೆ ನಿಜವಾಗ್ಲೂ ಆ ಥರದ ಆಟದ ಸಾಮಾನು ಮುಖ್ಯನೋ ಅಥವಾ ತಂದೆ ತಾಯಿಯರ ಜೊತೆ ಕಳಿಬೇಕಾದಂಥ ಸಮಯ ಮುಖ್ಯನೋ? ಮಗುವನ್ನು ನಾವು ಕೇಳಲಿಲ್ಲ, ಬಹುಶಃ ಮಗುವನ್ನು ಕೇಳಿದರೆ ಬೇರೆನೇ ಹೇಳ್ತಿತ್ತೇನೋ. ಆದರೆ ತಂದೆ ತಾಯಿಯರ ಒಂದು ಅನಿವಾರ್ಯ ಸಂದರ್ಭಗಳು ಮತ್ತು ಅವರು ಬೆಳೆಸ್ಕೊಂಡು ಬಂದಿರುವಂಥ ಆಲೋಚನಾ ಸರಣಿ ಏನಿದೆ ಅದು ಈ ರೀತಿ ಅಳೆಯಬಹುದಾದಂಥದ್ದನ್ನೇ ಪ್ರಮುಖ ಅನ್ನೋ ರೀತಿಯಲ್ಲಿ ಪ್ರತಿಬಿಂಬಿಸ್ತಾ ವ್ಯಕ್ತಪಡಿಸಬೇಕಾದಂಥ ಭಾವನೆಗಳ ಲೋಕಕ್ಕೆ ತಮ್ಮನ್ನು ತಾವು ವಿದಾಯ ಹೇಳಿ ತಮ್ಮನ್ನು ತಾವು ದೂರ ಇಟ್ಕೊಂಡು ಮಗುವಿನ ಜೊತೆ ಬೆಳೆಸ್ಕೊಳ್ಬೇಕಾದಂಥ ಸಂಬಂಧದ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. ಎಷ್ಟೋ ಸನ್ನಿವೇಶಗಳಲ್ಲಿ ಮಗುವಿನ ಭಾವನಾತ್ಮಕವಾದಂಥ ಬೆಳವಣಿಗೆ ಕುಂಠಿತವಾಗಕ್ಕೆ, ಅದನ್ನು ಎಮೋಷನಲ್ ಹೆಲ್ತ್ ಅಂತ ಹೇಳ್ತೀವಿ. ಬೌದ್ಧಿಕ ಬೆಳವಣಿಗೆ ಇಂಟೆಲೆಕ್ಚುಯಲ್ ಹೆಲ್ತ್, ಸಾಮಾಜಿಕ ಪ್ರಜ್ಞೆ, ನಾಲ್ಕಾರು ಜನರ ಜೊತೆ ಬೆರೆತು ಹೇಗೆ ವ್ಯವಹರಿಸಬೇಕು ಅಂತ ತಿಳ್ಕೊಳ್ಬೇಕಾದಂಥ ಜ್ಞಾನ, ಸೋಷಿಯಲ್ ಡೆವಲಪ್ಮೆಂಟ್. ಸೊ ಹೀಗೆ ಎಮೋಷನಲ್ ಡೆವಲಪ್ಮೆಂಟ್, ಸೋಷಿಯಲ್ ಡೆವಲಪ್ಮೆಂಟ್, ಇಂಟೆಲೆಕ್ಚುಯಲ್ ಗ್ರೋತ್, ಈ ಥರದ ವಿಚಾರಗಳು ಮಗುವಿಗೆ ಸಾಕಷ್ಟು ರೀತಿಯಲ್ಲಿ ಪರಿಪೂರ್ತಿ ಆಗದೇ ಇರೋದರಿಂದಲೇ ಅನೇಕ ಸಮಸ್ಯೆಗಳನ್ನು ನಾವೀಗ ಎದುರಿಸ್ತಾ ಇದ್ದೀವಿ. ಪ್ರಾರಂಭಿಕ ಹಂತದಲ್ಲಿ ಆ ಥರದ ಭಾವನೆಗಳ ಬುನಾದಿ ಬರಲಿಲ್ಲ ಅಂತಂದರೆ ಆಮೇಲಿಂದ ಅದನ್ನು ನಾನು ಬೆಳೆಸ್ಕೋತೀನಿ ಅಂತಂದರೆ ಸಾಧ್ಯವಾಗಲ್ಲ. ಸೊ ಇಲ್ಲಿ ಡಿ ವಿ ಜಿ ಅವರು ಮುಖ್ಯವಾಗಿ ಒಬ್ಬ ವಿಜ್ಞಾನಿ, ಭೌತ ವಿಜ್ಞಾನಿಯ ಉದಾಹರಣೆಯನ್ನು ಕೊಟ್ಟು ಅವನು ಬೇರೆ ಯಾವುದೋ ಒಂದು ಲ್ಯಾಬೊರೇಟ್ರಿನಲ್ಲೋ ಯಾವುದರಲ್ಲೋ ಒಂದು ಮೆಷರ್ಮೆಂಟ್ ಮಾಡ್ತಾನೆ, ಅಷ್ಟು ಮಾತ್ರವೇ ಜೀವನವಲ್ಲ, ಅದು ಹೊರತಾಗಿಯೂ ಭಾವನೆಗಳ ಜೀವನ ಇದೆ ಅಂತ ಹೇಳಿರೋದನ್ನು ನಾವು ನಿತ್ಯ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ನಾವು ನಮ್ಮ ಅಳತೆಗಳು ನಮ್ಮ ನಿತ್ಯ ಜೀವನದಲ್ಲಿ ಬರುವಂಥ ವಸ್ತುಗಳ ಒಂದು ಪ್ರಾಮುಖ್ಯತೆಗಳು ಅದನ್ನು ನಾವು ಎಷ್ಟರ ಮಟ್ಟಿಗೆ ಇಟ್ಟಿದ್ದೀವಿ, ಅದನ್ನೇ ನಾವು ಬುನಾದಿಯನ್ನಾಗಿಟ್ಕೊಂಡು ಸಂಬಂಧಗಳನ್ನು ನೋಡ್ತಾ ಇದ್ದೀವ, ಸಂಬಂಧಗಳನ್ನು ಬೆಳೆಸ್ಕೊಳ್ತಾ ಇದ್ದೀವ ಅನ್ನೋಂಥ ಒಂದು ಅಂತರೀಕ್ಷಣೆ ನಾವು ಮಾಡಿಕೊಳ್ಬೇಕಾಗತ್ತೆ. ಎಷ್ಟು ಬೇಗ ನಾವು ಈ ಬಾಹ್ಯ ಅಳೆಯಬಹುದಾದಂಥ ವಸ್ತುಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿಕೊಳ್ತಾ ಮನುಷ್ಯ ಸಂಬಂಧಗಳ ಬುನಾದಿಯನ್ನು ಬಲಪಡಿಸ್ತೀವೋ ಅಷ್ಟು ಬೇಗ ಸಮಾಜ ನಿಜಕ್ಕೂ ಸುಖಮಯವಾಗುತ್ತೆ, ಸಮೃದ್ಧವಾಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಕೇಳುವರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 52 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹರಿಭಕ್ತಿ ಸಾರ, ಕೃಷ್ಣನ ದರ್ಶನ ಮತ್ತು ಅನನ್ಯ ಭಕ್ತಿ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಹರಿಭಕ್ತಿ ಸಾರ, ಕೃಷ್ಣನ ದರ್ಶನ ಮತ್ತು ಅನನ್ಯ ಭಕ್ತಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಬಾಳೆಹಣ್ಣಿನ ಪ್ರಸಂಗದ ನಂತರ ಆಶ್ರಮದ ಶಿಷ್ಯರಿಗೆ ಕನಕದಾಸರ ಆಧ್ಯಾತ್ಮಿಕ ಶ್ರೇಷ್ಠತೆಯ ಅರಿವಾಗಿತ್ತು. ಆದರೆ ಹೊರಗಿನ ಸಮಾಜ ಮತ್ತು ಉಡುಪಿಯ

ಶ್ರೀ ಕೃಷ್ಣ ಮಠದ ಪೂಜಾರಿಗಳು ಕನಕದಾಸರನ್ನು ಮಠದ ಒಳಗೆ ಸೇರಿಸಲು ಒಪ್ಪಲಿಲ್ಲ. ಕೆಳ ಜಾತಿಯವನಿಗೆ ಕೃಷ್ಣನ ದರ್ಶನ ಭಾಗ್ಯವಿಲ್ಲ, ಮಠದ ಒಳಗೆ ಪ್ರವೇಶವಿಲ್ಲ ಎಂದು ಅವರನ್ನು ಹೊರಗಟ್ಟಿದರು. ಬಾಡದ ಆದಿಕೇಶವನನ್ನೇ ತನ್ನ ಅಂತರಾತ್ಮದಲ್ಲಿ ಕಂಡ ಕನಕದಾಸರಿಗೆ ಈ ಭೇದ ಭಾವದಿಂದ ಬೇಸರವಾಗಲಿಲ್ಲ. ಬದಲಿಗೆ ಭಗವಂತನನ್ನು ಕಾಣಬೇಕೆಂಬ ಹಂಬಲ ಮತ್ತಷ್ಟು ತೀವ್ರವಾಯಿತು. ಅವರು ಮಠದ ಹಿಂಭಾಗದಲ್ಲಿದ್ದ ಒಂದು ಸಣ್ಣ ಗುಡಿಸಿನಲ್ಲಿ ಕುಳಿತು ತಂಬೂರಿ ಮೀಟುತ್ತಾ ಭಜನೆ ಮಾಡಲು ಆರಂಭಿಸಿದರು. ಮಳೆ ಗಾಳಿ ಬಿಸಿಲು ಎನ್ನದೆ ದಿನಗಟ್ಟಲೆ ಕಣ್ಣೀರು ಹಾಕುತ್ತಾ ಕೃಷ್ಣನನ್ನು ಆರಾಧಿಸಿದರು. ಅವರ ಭಕ್ತಿಗೆ ಕರಗಿದ ಉಡುಪಿಯ ಕೃಷ್ಣ ಮಠದ ಗರ್ಭಗುಡಿಯ ಗೋಡೆಯನ್ನೇ ಸೀಳಿ ಪಶ್ಚಿಮಾಭಿಮುಖವಾಗಿ ತಿರುಗಿ ಕನಕದಾಸರಿಗೆ ದರ್ಶನ ನೀಡಿದನು. ಇದೇ ಎಂದು ಜಗತ್ ಪ್ರಸಿದ್ಧವಾಗಿರುವ ಕನಕನ ಕಿಂಡಿ. ಈ ಪವಾಡ ನಡೆದಾಗ ಕನಕದಾಸರಿಗೆ ಮತ್ತೊಂದು ಪರಮಸತ್ಯದ ದರ್ಶನವಾಯಿತು. ಭಗವಂತನಿಗೆ ಬಾಯ ಆಡಂಬರ, ಜಾತಿ ಸಂಪತ್ತು ಯಾವುದು ಮುಖ್ಯವಲ್ಲ, ಕೇವಲ ಶುದ್ಧವಾದ ಭಕ್ತಿ ಮಾತ್ರ ಮುಖ್ಯ ಎಂದು ಅವರಿಗೆ ಮನವರಿಕೆಯಾಯಿತು. ಭಗವಂತನು ಕೇವಲ ಕಲ್ಲಿನ ಮೂರ್ತಿಯಲ್ಲ, ಅವನು ನಮ್ಮ ಪ್ರಾರ್ಥನೆಗೆ ಸ್ಪಂದಿಸುವ ಕರುಣಾಮಯಿ ಎಂಬುದನ್ನು ಅರಿತಾಗ ಅವರ ಲೌಕಿಕ ಬಂಧನಗಳೆಲ್ಲವೂ ಕಳಚಿ ಬಿದ್ದವು. ಭಗವಂತನ ಅಗಾಧ ಕರುಣೆಯನ್ನು ಕೊಂಡಾಡುತ್ತಾ ತಮಗೆ ಮುಕ್ತಿ ನೀಡುವಂತೆ ಪ್ರಾರ್ಥಿಸುವ ಹರಿಭಕ್ತಿಸಾರದ ಮೂರನೇ ಪದ್ಯ ಇಂತಿದೆ. ಅಜನ ಪಿತನೆ, ನಿನ್ನ ನಾಮದ ಭಜನೆ ಮುಕ್ತಿಯ ಪಥವು, ಸಕಲ ಜಗಜನಕ್ಕೆ ಕರುಣಾಬ್ಧಿ ನೀನೆ, ಗತಿಯು ಸರ್ವರಿಗೆ ತ್ರಿಜಗ ದೊಡೆಯನ್ನ ಸಲಹೋ, ಎನ್ನನು ನಿಜದ ಭಕ್ತಿಯ ನೀಡಿ ನಿತ್ಯದಿ ಅಜಿವಿಮಲ ಕೀರ್ತಿಯನ್ನು ಪಾಲಿಸು ಬಾಡದಿದಿ ಕೇಶ. ಇದರ ಅರ್ಥ ನೋಡುವುದಾದರೆ ಉಡುಪಿಯ ಶ್ರೀಕೃಷ್ಣನ ದಿವ್ಯ ದರ್ಶನದಿಂದ ಪುಳಕಿತರಾದ ಕನಕದಾಸರು ಆ ಪರಮಾತ್ಮನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೀಗೆ ಪ್ರಾರ್ಥಿಸುತ್ತಾರೆ: ಸೃಷ್ಟಿಕರ್ತನಾದ ಬ್ರಹ್ಮದೇವನಿಗೆ ತಂದೆಯಾದವನೇ, ಈ ಇಡೀ ಜಗತ್ತಿನ ಕಲ್ಯಾಣಕ್ಕೆ ನಿನ್ನ ನಾಮಸ್ಮರಣೆ ಮತ್ತು ಭಜನೆಯೇ ಅತ್ಯಂತ ಸರಳ ಹಾಗೂ ಶ್ರೇಷ್ಠವಾದ ಮುಕ್ತಿಯ ಮಾರ್ಗವಾಗಿದೆ. ಈ ಪ್ರಪಂಚದಲ್ಲಿ ಹುಟ್ಟಿದ ಸಕಲ ಜೀವರಾಶಿಗಳಿಗೂ ನೀನೇ ತಂದೆ. ನೀನು ಕರುಣೆಯ ಸಾಗರ. ನಿನ್ನನ್ನು ಬಿಟ್ಟರೆ ಈ ಸಂಸಾರದ ಕಡಲನ್ನು ದಾಟಲು ಬೇರೆ ಯಾರಿಗೂ ಯಾವುದೇ ಗತಿಯಿಲ್ಲ. ಮೂರು ಲೋಕಗಳ ಒಡೆಯನೆ, ನನ್ನಲ್ಲಿ ಯಾವುದೇ ಬಾಯ ಆಡಂಬರವಿಲ್ಲ, ಕೇವಲ ನಿನ್ನ ಮೇಲಿನ ಪ್ರೀತಿ ಇದೆ. ನನಗೆ ಪ್ರತಿದಿನವೂ ನಿನ್ನ ಪಾದಗಳ ಮೇಲಿರುವ ಸತ್ಯವಾದ ಭಕ್ತಿಯನ್ನು ದಯಪಾಲಿಸು. ಬ್ರಹ್ಮದೇವನಿಗೂ ನಿಲುಕದ ಅತ್ಯಂತ ಪವಿತ್ರವಾದ ನಿನ್ನ ಕೀರ್ತಿಯನ್ನು ಸದಾ ಹಾಡುವ ಭಾಗ್ಯವನ್ನು ನನಗೆ ನೀಡಿ. ನನ್ನನ್ನು ಸಲಹು ಪ್ರಭು. ಕನಕದಾಸರ ಜೀವನದ ಈ ಘಟನೆಯು ನಮಗೆ ದೇಶದ ಬದಲಿಗೆ ಪ್ರೀತಿಯನ್ನು, ಸಮಾಜದ ವಿಕ್ಷಿಪ್ತ ಮನಸ್ಥಿತಿಯ ನಡುವೆಯೂ ಧೃತಿಗೆಡದ ಭಕ್ತಿಯನ್ನು, ನಮ್ಮ ಜೀವನದ ಗುರಿಯನ್ನು ಸಾಧಿಸುವ ಮನಸ್ಥಿತಿಯನ್ನು ಕಲಿಸುತ್ತದೆ. ನಾವು ದೇವಸ್ಥಾನದ ಒಳಗೆ ಹೋಗಿ ದೇವರನ್ನು ನೋಡುವುದು ಮುಖ್ಯವಲ್ಲ, ಆದರೆ ಒಂದು ಕ್ಷಣವಾದರೂ ಭಕ್ತಿಯಲ್ಲಿ ಲೀನವಾಗಿ ಅವನಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು. ಅಹಂಕಾರ ಮತ್ತು ಮತ್ತೊಬ್ಬರು ನಮಗಿಂತ ಬೌದ್ಧಿಕವಾಗಿ ಮೇಲುಕೀಳು ಎಂಬ ಭೇದ ಭಾವವನ್ನು ಮರೆತು ನಮ್ಮ ಜೀವನದ ಗುರಿಯೆಡೆಗೆ ಗಮನ ಹರಿಸಿದಾಗ ಜ್ಞಾನ ಮತ್ತು ಸಮಾಧಾನ ಸಂತೃಪ್ತಿ ಎಲ್ಲವೂ ನಮಗೆ ತಾನೇ ತಾನಾಗಿ ಒಲಿಯುತ್ತದೆ. ಹೀಗಾಗಿ ಹರಿಭಕ್ತಿಸಾರ ಅಂದಿಗೂ ಹಿಂದಿಗೂ ಎಂದೆಂದಿಗೂ ಪ್ರಸ್ತುತ. ಪ್ರಿಯ ಕೇಳುಗರೆ, ಕೇಳಿದಷ್ಟೊತ್ತು ಹರಿಭಕ್ತಿಸಾರ, ಕೃಷ್ಣನ ದರ್ಶನ ಮತ್ತು ಅನನ್ಯ ಭಕ್ತಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಹರಿಭಕ್ತಿ ಸಾರ, ಕೃಷ್ಣನ ದರ್ಶನ ಮತ್ತು ಅನನ್ಯ ಭಕ್ತಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮವನ್ನು ಕೇಳಿದಿರಿ.

0: ನಿಮ್ಮನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 21/6/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಅಲೋಕ್ ಆರ್ಥೋ ಡೆಂಟಿಸ್ಟ್, ಸಮಯ 11:30 ಮಧ್ಯಾಹ್ನ 3:30 ಲಭ್ಯವಿರುತ್ತಾರೆ. ಸ್ಕ್ಯಾನಿಂಗ್ ಬೆಳಿಗ್ಗೆ 9:30-11:30 ಲಭ್ಯವಿರುತ್ತದೆ. ದಿನದ 24 ಗಂಟೆಗಳು ತುರ್ತು ಚಿಕಿತ್ಸೆ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.
2: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
3: ऐसे करोड़ों छोटे किसानों को भी किसान क्रेडिट कार्ड की सुविधा से जोड़ा.
2: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ. ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
3: ಅನುಸಂಧಾನ ಸೆ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
2: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
4: ನಿಮಗೆ ತಿಳಿಸಾ, ಪ್ರಪಂಚಂಲೋನ ಅನೇಕ ಅಭಿವೃದ್ಧಿ ಚೆಂದಿನ ದೇಶಾಲ್ಲೋ ಉಚಿತ ವೈದ್ಯಂ ಎಪ್ಪಟಿಕೇ ಒಕ ಕಲ. ಭಾರತ್ ಲೋ ಇದು ಪ್ರತಿ ಪೌರುಡಿಕಿ ಲಭಿಸಿನ ಹಕ್ಕು. 60 ಕೋಟ್ಲಕು ಪೈಗಾ ಪ್ರಜಲಕು 5 ಲಕ್ಷಲ ವರಕು ವಿಲುವೈನ ಚಿಕಿತ್ಸನು ಆಯುಷ್ಮಾನ್ ಭಾರತ್ ಉಚಿತಂಗಾ ಅಂದಿಸ್ತುಂದಿ. 19,000 ಪೈಗಾ ಜನ ಔಷಧಿ ಕೇಂದ್ರಾಲು 90% ವರಕು ತಕ್ಕುವ ಧರಲಕೇ ಮಂದುಲನ ಅಂದಿಸ್ತುನ್ನಾಯಿ.
3: किसी एक व्यक्ति की जमीन, घर, गहने या दूसरा कोई सामान बीमारी के खर्च में बिकने से बचा है, गिरवी रखने से बचा है, तो ये ಆಯುಷ್ಮಾನ್ ಭಾರತ್ ಕಿ ಬಹುತ್ ಬಡಿ ಸಫಲತಾ ಹೈ.
4: 12 ಸಂವತ್ಸರಾಲ ವಿಶ್ವಾಸಂ, ಅಭಿವೃದ್ಧಿ, ಪ್ರಜಾ ಸಂಕ್ಷೇಮಂ.

ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಶ್ವ ಯೋಗ ದಿನದ ವಿಶೇಷ ಕಾರ್ಯಕ್ರಮ, ಯೋಗದ ಮೂಲ ಅರ್ಥ, ಯೋಗ ದಿನಾಚರಣೆ ಮತ್ತು ಯೋಗದ ಪ್ರಾಮುಖ್ಯತೆ ಕುರಿತು ಸರಗುರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವಿ ಆರ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗಳಿಯ ಶ್ರೀಕಾಂತ್ ಸರಗೂರು. ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಯೋಗ ಭಾರತದಲ್ಲಿ ಆರಂಭವಾದ ಸಾಂಪ್ರದಾಯಿಕ ದೈಹಿಕ ಹಾಗೂ ಮಾನಸಿಕ ಆಚರಣೆಗಳ ಬೋಧನಾ ಶಾಖೆಯಾಗಿದೆ. ಯೋಗ ಕೇವಲ ಒಂದು ವ್ಯಾಯಾಮವಲ್ಲ, ಇದು ನಮ್ಮೊಂದಿಗೆ ವಿಶ್ವ ಮತ್ತು ಪ್ರಕೃತಿಯ ಏಕತೆಯ ಅರ್ಥವನ್ನು ಕಂಡುಹಿಡಿಯಲು ನೆರವಾಗುವಂತಹದ್ದು. ಯೋಗ ಎಂಬುದು ಮನಸ್ಸು ಮತ್ತು ದೇಹ, ಚಿಂತನೆ ಮತ್ತು ಕ್ರಿಯೆ, ಸಂಯಮ ಮತ್ತು ಸಾರ್ಥಕತೆಯನ್ನು ಒಗ್ಗೂಡಿಸಲು ಪ್ರಯತ್ನಿಸುವಂತಹದ್ದು. ಈ ಯೋಗದ ಮಹತ್ವವನ್ನು ವಿಶ್ವಕ್ಕೆ ತಿಳಿಸಲು 2014 ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಪ್ರಾರಂಭವಾದ ನಂತರ 2015 ವಾರ್ಷಿಕವಾಗಿ June 21 ವಿಶ್ವದಾದ್ಯಂತ ಈ ಯೋಗ ದಿನಾಚರಣೆಯನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ಹೌದು ಕೇಳಿದರೆ, ಇಂದಿನ ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಈ ಯೋಗದ ಉಗಮ ಆಗಿರ್ಬೋದು, ಯೋಗಾಭ್ಯಾಸದ ಮಹತ್ವ ಆಗಿರ್ಬೋದು, ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆಯ ಮಹತ್ವ, ಈ ಎಲ್ಲ ವಿಚಾರಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವೈದ್ಯರಾದಂತಹ ಡಾಕ್ಟರ್ ವೈಷ್ಣವೀರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಯೋಗದ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
1: ಥ್ಯಾಂಕ್ ಯು ಸರ್.
0: ಮೊದಲಿಗೆ ತಮಗೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ.
1: ಥ್ಯಾಂಕ್ ಯು, ಆ್ಯಂಡ್ ನಿಮಗೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು, ಹಾಗೂ ಕೇಳುಗರಿಗೆಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು.
0: ಮೇಡಮ್, ಮೊದಲಿಗೆ ನಾವು ಯಾವುದೇ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಮತ್ತು ಅದರದ್ದು ವಿಶೇಷತೆಯನ್ನು ತಿಳ್ಕೋತೀವಿ ಅನ್ನೋ ನಿಟ್ಟಿನಲ್ಲಿ ಮೊದಲನೇದಾಗಿ ನಾವು ಅದರ ಹಿನ್ನೆಲೆ ಮತ್ತು ಅದರ ಉಗಮವನ್ನು ನಾವು ತಿಳ್ಕೋಬೇಕಾದ್ದು ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನೋಡ್ತು ಅಂದರೆ, ಯೋಗ ಅನ್ನೋಂಥದ್ದು ಭಾರತದಲ್ಲಿ ಹಲವಾರು ವರ್ಷಗಳ ಕಾಲ, ದಶಕಗಳ ಕಾಲದಿಂದಲೂ ಕೂಡ ಇದು ನಮ್ಮ ಜೀವನ ಶೈಲಿಯಲ್ಲಿ ಒಂದು ಆಸೋಕ್ಕಾಗಿ ಇರುವಂಥದ್ದು ಒಂದು. ಆ ನಿಟ್ಟಿನಲ್ಲಿ ನಾವು ಗಮನಿಸ್ತು ಅಂತಂದರೆ, ಭಾರತದಲ್ಲಿ ಯೋಗದ ಉಗಮ ಹೇಗಾಯಿತು, ಹಾಗೆಯೇ ಈ ಯೋಗಾಭ್ಯಾಸವನ್ನು ಮಾಡುವಂಥದ್ದು ಅದರ ಮಹತ್ವವನ್ನು ತಿಳಿಸ್ಕೊಡಿ.
1: ಸೊ ಆಗಲೇ ಹೇಳಿದಂಗೆ ನೀವು ಇಂಟ್ರೊಡಕ್ಷನ್ನಲ್ಲೇ ಹೇಳಿದ್ರಿ. ಸೊ ಯೋಗ ಅಂತಂದರೆ ಅದು ಬರೀ ವ್ಯಾಯಾಮ ಅಲ್ಲ, ಅದು ಒಂದು ದೈಹಿಕ ಕಸರತ್ತು ಅಂತಲೂ ಕನ್ಸಿಡರ್ ಮಾಡ್ಬೋದು, ಅಥವಾ ಸಮತೋಲನದಲ್ಲಿ ಇಡಿಸೋದಕ್ಕೆ ಮಾಡುವಂತಹ ಒಂದು ವ್ಯಾಯಾಮ. ಸೊ ನಮ್ಮ ಭಾರತದಲ್ಲಿ ಇದು ಉಗಮವಾಗಿದ್ದು ಉಲ್ಲೇಖಗಳು ನಮಗೆ ವೇದಗಳಿಂದನೂ ಸಿಗುತ್ತದೆ. ಸೊ ಋಗ್ವೇದ, ಅಥರ್ವಣ ವೇದದಲ್ಲಿ ನಮಗೆ ಹೆಚ್ಚು ಮಾಹಿತಿಗಳನ್ನು ನಾವು ತಿಳಿದುಕೊಳ್ಳಬಹುದು ಯೋಗದಲ್ಲಿ. ಸೊ ಉಪನಿಷತ್ತುಗಳಲ್ಲಿ ಮತ್ತೆ ಈವನ್ ಭಗವದ್ಗೀತೆನಲ್ಲೂ ಕೂಡ ಯೋಗದ ವಿವಿಧ ಆಯಾಮಗಳನ್ನು ಚರ್ಚಿಸಲಾಗಿದೆ. ಸೊ ಭಗವದ್ಗೀತೆಯಲ್ಲಿ ಹೇಳುವಂತೆ ಯೋಗಸ್ಯ ಯೋಗ ಕರ್ಮಸ್ಯ ಕೌಶಲ್ಯಂ ಅಂತಂದರೆ, ಪ್ರತಿಯೊಬ್ಬರೂ ಎಕ್ಸ್ಪರ್ಟೈಸ್ ಅಥವಾ ಏನೋ ಒಂದು ತಿಳಿದುಕೊಳ್ಳೋದಕ್ಕೋಸ್ಕರ ಆದರೂ ಕೂಡ ಯೋಗವು ಕೂಡ ಒಂದು ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಸೊ ಹಾಗೆ ನೋಡೋದಾಯ್ತು ಅಂತ ಅಂದರೆ, ಯೋಗ ಪದ ಹೇಗೆ ಬಂತು, ಅದಕ್ಕೆ ಯೋಗ ಅಂತ ಹೇಗೆ ಕರೀತಾರೆ ಅಂತ ನೋಡೋದಾದರೆ, ಅದು ಸಂಸ್ಕೃತದಲ್ಲಿ ಯುಜ್ ಅಂತ ಒಂದು ಧಾತು ಬರುತ್ತೆ. ಸೊ ಆ ಪದದ ಅರ್ಥ, ಆ ಪದದ ಅರ್ಥ ಅಂತಂದರೆ ಜೋಡಿಸುವುದು ಅಥವಾ ಒಟ್ಟುಗೂಡಿಸುವುದು ಅಥವಾ ಒಂದಾಗಿಸುವುದು. ಸೊ ಇದರಲ್ಲಿ ನಾವು ಏನನ್ನು ಒಂದಾಗಿಸ್ತಾ ಇದ್ದೀವಿ ಅಂತಂದರೆ, ನಮ್ಮ ಆತ್ಮ, ದೇಹ ಹಾಗೂ ಪರಮಾತ್ಮ, ಸೊ ನಮ್ಮ ಮನಸ್ಸು, ಎಲ್ಲವನ್ನೂ ಕೂಡ ಒಂದೆಡೆಯಲ್ಲಿ ಇಡಿಸೋದಕ್ಕೆ ನಾವು ಯೋಗ ಅಂತ ಕರೆಯೋದು. ಸೊ ಮಹರ್ಷಿ ಪತಂಜಲಿ ಅವರದು ಕೇಳಿದ್ದೀರಾ ಅಂತ ಅನ್ಕೋತೀನಿ. ಸೊ 2nd centuriesಅಲ್ಲಿ ಸೊ ಅವರು ಆಲ್ರೆಡಿ ಯೋಗ ಸೂತ್ರ ಬುಕ್ನೇ ಬರೆದಿಟ್ಟಿದ್ದಾರೆ. ಸೊ ಅದರಲ್ಲಿ ಅವ್ರು ಹೇಳೋದ್ರ ಪ್ರಕಾರ ಯೋಗಸ್ಯ ಚಿತ್ತ ನಿವೃತ್ತಿ ಅಂತ ಹೇಳ್ತಾರೆ. ಸೊ ಹಾಗಂತಂದ್ರೆ ದೇಹ ಮತ್ತು ಮನಸ್ಸು ಅಂದ್ರೆ ಹೇಗೆ ಅಂತಂದ್ರೆ, ಈಗ ದೇಹ ಇಲ್ಲಿರುತ್ತೆ ಬಟ್ ನಮ್ಮ ಆಲೋಚನೆಗಳು ಬೇರೆ ಬೇರೆ ಇರುತ್ತೆ. ಸೊ ಅವೆರಡನ್ನ ಒಂದೇ ಕಡೆ ಕೂಡಿ ಕರೆಸೋದಕ್ಕೆ ನಾವು ಯೋಗ ಅಂತ ಕರಿತೀವಿ. ಸೊ ಆ ಯೋಗನ ನಮ್ಮ ಮನಸ್ಸಿನ ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ನಾವು ಯೋಗ ಮಾಡುವುದು ಉತ್ತಮ. ಏನಕ್ಕೆ ಈಗ ಯೋಗ ಪ್ರಾಮುಖ್ಯತೆ ಅಂತ ಬಂತು ಅಂತಂದ್ರೆ, ಆಗ್ಲೇ ಹೇಳ್ದಂಗೆ ಯೋಗ ಒಂದು ಜಸ್ಟ್ ಎಕ್ಸಸೈಸ್ ಅಲ್ಲ ಅದು. ಸೊ ಆಗ್ಲೇ ಹೇಳ್ದಂಗೆ ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಕರ್ಮ ಎಲ್ಲವನ್ನು ಒಂದು ಸಮತೋಲನದಲ್ಲಿ ಇಡುವುದಕ್ಕೆ ಮಾಡಬೇಕಾದಂತಹ ಒಂದು ವ್ಯಾಯಾಮ. ಸೊ ಇದರಿಂದ ನಮಗೆ ಎರಡು ಥರ ಬೆನಿಫಿಟ್ ಆಗುತ್ತೆ. ಒಂದು ಫಿಸಿಕಲ್ ಬೆನಿಫಿಟ್ ಅಂತಂದರೆ ದೈಹಿಕ ಹಾಗೂ ಮಾನಸಿಕ ಬೆನಿಫಿಟ್ಸ್ ಅಥವಾ ಮೆಂಟಲ್ ಬೆನಿಫಿಟ್ಸ್ ಅಂತ ಕರಿತೀವಿ. ಸೊ ಮಾನಸಿಕವಾಗಿ ಹೇಗೆ ಅಂತ ಅಂದರೆ, ಈಗಿನ ಕಾಲದಲ್ಲಿ ಹೆಚ್ಚು ವರ್ಕ್ ಪ್ರೆಷರ್ಸ್ ಇರ್ಬೋದು ಅಥವಾ ಸ್ಟ್ರೆಸ್ಸಸ್ ಇರ್ಬೋದು ಅಥವಾ ಆಂಗ್ಸೈಟಿ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ವರ್ಕಿಂಗ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಆವಾಗ ಮನಸ್ಸು ಹದಗೆಡುತ್ತದೆ ಅಂದರೆ ಸ್ಟ್ರೆಸ್ಸಿಗೆ ಹೋಗ್ಬಿಡ್ತಾರೆ.

0: ಸೊ ಆವಾಗ ಅವರಿಗೆ ಧ್ಯಾನ ಮಾಡಿಸೋದ್ರಿಂದ ಇರ್ಬೋದು ಅಥವಾ ಒಂದು ಸಿಂಪಲ್ ತ್ರಾಟಕ, ತ್ರಾಟಕ ಅಂತಂದ್ರೆ ಒಂದು ಕ್ಯಾಂಡಲ್ ಮುಂದೆ ಇಟ್ಟು ಅದನ್ನ ನೇರವಾಗಿ ನೋಡೋದು, ದೃಷ್ಟಿ ಕೊಡೋದು. ಸೊ ಅದನ್ನ ಕಾನ್ಸಂಟ್ರೇಷನ್ ಇಂಪ್ರೂವ್ಮೆಂಟ್ಗೆ ಹಾಕೋತೀವಿ. ಸೊ ಇವೆಲ್ಲವೂ ಕೂಡ ಮಾನಸಿಕ ಒತ್ತಡಗಳನ್ನೆಲ್ಲ ಕಮ್ಮಿ ಮಾಡೋದಕ್ಕೆ ಮಾಡುವಂಥದ್ದು. ಸಿಂಪಲ್ ಮೆಡಿಟೇಷನ್, 5 ನಿಮಿಷ ಒಂದು ಸ್ವಲ್ಪ ತಾಳ್ಮೆಯಿಂದ ಕೂತ್ಕೊಂಡ್ರೆ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲೇ ವಾಪಸ್ ಬರುತ್ತದೆ. ಸೊ ಈ ಥರ. ಆ್ಯಂಡ್ ನೆಕ್ಸ್ಟ್ ಮೆಮೊರಿ ಪವರ್ಗೋಸ್ಕರ ಅಂತಂದರೆ ಒಂದೇ ಕಡೆ ಕಾನ್ಸಂಟ್ರೇಷನ್ ಮಾಡೋದು. ಸೊ ಅವಾಗ ಮಕ್ಕಳಿಗಾದ್ರೂ ಅಷ್ಟೇ, ದೊಡ್ಡವ್ರಿಗಾದ್ರೂ ಅಷ್ಟೇ. ಸೊ 5 ನಿಮಿಷನೂ ಕಾನ್ಸಂಟ್ರೇಷನ್ ಸೊಟ್ಟೋಗ್ಬಿಡ್ತಾರೆ ಅಥವಾ ಒಂದು ಕಡೆ ಕೂತಲ್ಲಿ ಕೂತಿರಲ್ಲ. ಸೊ ಆ ಥರ ತಾಳ್ಮೆ ತರಿಸೋದಕ್ಕೂ ನಾವು ಯೋಗನ ಉಪಯೋಗಿಸ್ಕೋಬಹುದು ಅಥವಾ ಬೆನಿಫಿಟ್ಸ್ ತಗೋಬಹುದು ಅದರಿಂದ. ಇನ್ನು ದೈಹಿಕ ಅಂತ ಬಂತು ಅಂತ ಅಂದ್ರೆ ಅದ್ರಲ್ಲಿ ತುಂಬಾನೇ ಬರುತ್ತೆ. ಅಂತಂದ್ರೆ ಹೇಗೆ ಫ್ಲೆಕ್ಸಿಬಲ್ ಇರಬೇಕು, ಸೊ ಫಿಟ್ ಅಂಡ್ ಫೈನ್ ಆಗಿರಬೇಕು ಅಂತ ಹೇಳ್ತಾರೆ. ಸೊ ಈ ಫಿಟ್ನೆಸ್ ಅಂತಂದ್ರೆ ಹೇಗೆ ಬರೀ ಹೈಟ್ಗೆ ವೆಯ್ಟ್ಗೆ ತಕ್ಕಂತೆ ಇರೋದಲ್ಲ. ಸೊ ಕರ್ಮ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸೋದಕ್ಕೆ ನಮಗೆ ಫ್ಲೆಕ್ಸಿಬಿಲಿಟಿ ಇರಬೇಕು ಅಥವಾ ಸ್ಟ್ರೆಂತ್ ಇರಬೇಕು. ಸೊ ಯೋಗ ಇದನ್ನು ಕೂಡ ನಮಗೆ ಒದಗಿಸಿಕೊಡುತ್ತದೆ, ಹಾಗೂ ರೋಗ ನಿರೋಧಕ ಶಕ್ತಿ. ಸೊ ಯೋಗಕ್ಕೂ ಇಮ್ಯುನಿಟಿಗೂ ಹೇಗೆ ಲಿಂಕ್ ಆಗುತ್ತೆ, ನಮ್ಮ ದೇಹದಲ್ಲಿರುವ ಅಂಗಾಂಗಗಳೆಲ್ಲವೂ ಕೂಡ ಅದರ ಕ್ರಿಯೆಗೆ ತಕ್ಕಂತೆ ಪರಿಪಾಲಿಸಿ ಹೋಗ್ತಾ ಇರಬೇಕಾದಾಗ ನಮಗೆ ರೋಗ ಎಲ್ಲಿಂದ ಬರುತ್ತೆ? ಸೊ ಪ್ರತಿಯೊಂದು ಜೀವಕೋಶಗಳದ್ದು ಉತ್ತೇಜನ ಶಕ್ತಿ. ಸೊ ಇಂಪ್ರೂವ್ಮೆಂಟ್ ಆಯಿತು ಅಂತಂದಾಗ ಓವರ್ ಆಲ್ ಬಾಡಿ ಪವರ್ ಇಂಪ್ರೂವ್ಸ್. ಸೊ ಅದರಿಂದಾಗಿ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಇನ್ನು ಉಸಿರಾಟದ ಎಕ್ಸಸೈಸಸ್ ಅಂತಂದರೆ ಪ್ರಾಣಾಯಾಮ. ಸೊ ಇದು ಎಂತಹದ್ದು ಅಂದರೆ ಲೈಕ್ ಪ್ರಾಣಾಯಾಮ ಮಾಡೋದ್ರಿಂದಾಗಿ ದಿನ ನಮ್ಮದು ರೆಸ್ಪಿರೇಟರಿ ಸಿಸ್ಟಮ್ ಅಥವಾ ಹೋಲ್ಡಿಂಗ್ ಕೆಪಾಸಿಟಿ ಅಥವಾ ಉಸಿರಾಟದ ಕ್ರಿಯೆ, ಸೊ ಅದು ಚೆನ್ನಾಗಿತ್ತು ಅಂತಂದರೆ ಆಕ್ಸಿಜನ್ ಸಪ್ಲಿಮೆಂಟ್ಸ್ ಚೆನ್ನಾಗಾಗ್ತಾ ಹೋಗುತ್ತೆ. ಸೊ ಅದರಿಂದಾಗಿ ರಕ್ತದೊತ್ತಡ ಇರಬಹುದು ಅಥವಾ ಹೃದಯದ ಸಂಬಂಧಿತ ಕಾಯಿಲೆಗಳಿರ್ಬೋದು. ಸೊ ಅದನ್ನು ನಾವು ದೂರದಲ್ಲಿ ಮೇಂಟೈನ್ ಮಾಡ್ಬೋದು ಅದನ್ನು, ಹಾಗೂ ತೂಕ ಕಡಿಮೆ ಮಾಡೋದಕ್ಕೆ. ಸೊ ಈವನ್ ಯೋಗ ದೇಹಕ್ಕೆ ಫ್ಲೆಕ್ಸಿಬಿಲಿಟಿ ಬರ್ತಿದೆ ಅಂತಂದ್ಮೇಲಿಂದ ಸೊ ಇಟ್ ಮೇಂಟೈನ್ಸ್ ದ ಫ್ಯಾಟ್ ಮೆಟಬಾಲಿಸಮ್. ಇದು ಯೋಗದ ಬೆನಿಫಿಟ್ಸ್ಗಳಾಗಿ ನಾವು ಪರಿಗಣಿಸಬಹುದು.
1: ಹಾಗಿದ್ರೆ ಮೇಡಮ್, ಈ ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆಯ ಹಿನ್ನೆಲೆ ಆಗಿರ್ಬೋದು, ಇದರ ಒಂದು ಇತಿಹಾಸವನ್ನು ನೋಡ್ತಂದ್ರೆ ಹೇಗೆ ಈ ಯೋಗ ದಿನಾಚರಣೆಯನ್ನು ಇಡೀ ವಿಶ್ವದಾದ್ಯಂತ ಆಚರಿಸೋ ನಿಟ್ಟಿನಲ್ಲಿ ಈ ದಿನವನ್ನು ಆಚರಲಿಕ್ಕೆ ಶುರು ಮಾಡಲಾಗುತ್ತೆ ಮೇಡಮ್?
0: ಸೊ 2014 ಸೆಪ್ಟೆಂಬರ್ 27th, ಸೊ ಅವಾಗ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ UNGA ಅಂತಂದರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ನಮ್ಮ ಭಾರತದಿಂದ ಕೊಡುಗೆ ಹೇಗಿದೆ ಅಥವಾ ಆ ಕೊಡುಗೆಯನ್ನು ಎಲ್ಲರಿಗೂ ಸದುಪಯೋಗ ಪಡಿಸಲು ಒಂದು ಪ್ರಸ್ತಾವನೆಯನ್ನು ಇಡ್ತಾರೆ. ಸೊ ಅವರಿಗೆ ಇಡೀ ಮಾನವ ಕುಲಕ್ಕೆ ಆರೋಗ್ಯವಾಗಿ ಅಂತಂದರೆ ಹೆಲ್ತ್ ಈಸ್ ಲೈಕ್ ಫ್ರೀ, ಅದನ್ನು ಹೇಗೆ ಪಡ್ಕೋತೀವಿ ಅನ್ನೋದು ಒಂದು ವೇ ಈ ವಿಧಾನಕ್ಕೋಸ್ಕರ. ಸೊ ಯೋಗ ಒಂದು ಅತ್ಯಂತ ಪ್ರಮುಖವಾದಂತಹ ವಿಧ. ಸೊ ಅದಕ್ಕೋಸ್ಕರ ಇದನ್ನು ಪ್ರತಿಯೊಬ್ಬರಿಗೂ ಪರಿಚಯ ಮಾಡಿಸೋದಕ್ಕೂ, ಸೊ ಹಾಗೆ ನಮ್ಮ ಭಾರತದ ಕೊಡುಗೆಯನ್ನು ಪ್ರತಿಯೊಬ್ಬರಿಗೂ ತಿಳಿಸೋದಕ್ಕೂ, ಪ್ರತಿಯೊಬ್ಬ ನಾಗರಿಕರು ಅಂದರೆ ಭಾರತದ ಅಷ್ಟೇ ಅಲ್ಲ ಔಟ್ ಆಫ್ ನೇಷನ್ಸ್, ಸೊ ವಿದೇಶಿಯರಿಗೂ ಕೂಡ ಯೋಗದಿಂದ ಉಪಯೋಗಿಸಿಕೊಳ್ಳಲು ಇದೊಂದು ಪ್ರಯೋಜನಕಾರಿ ಅಂತ ಹೇಳಿ ಮಂಡನೆ ಮಾಡುತ್ತಾರೆ. ಸೊ 3 months ಡಿಸ್ಕಷನ್ ಆದ ನಂತರ ಯುನೈಟೆಡ್ ನೇಷನ್ಸಲ್ಲಿ, ಸೊ ನಮ್ಮದು ಯುನೈಟೆಡ್ ನೇಷನ್ಸಲ್ಲಿ ನಿಯರ್ಲಿ 193 ಮೆಂಬರ್ ಸ್ಟೇಟ್ಸ್ ಇದೆ. ಸೊ ಅದರಲ್ಲಿ ನಮಗೆ 177 ಮೆಂಬರ್ ಸ್ಟೇಟ್ಸ್ ಸೊ ಒಪ್ಪಿಗೆ ಸೂಚಿಸಿ December 11 ಒಪ್ಪಿಗೆ ಸೂಚಿಸುತ್ತಾರೆ. ಸೊ ನೆಕ್ಸ್ಟ್ ಅದಾದ ಮೇಲಿಂದ ಫೈನಲ್ ಡಿಸಿಷನ್ ಆಗಿ June 21 ಡಿಸೈಡೆಡ್ ಮಾಡಿ, ಸೊ 2015 June 21 ಫಸ್ಟ್ ಇಂಟರ್ನ್ಯಾಷನಲ್ ಯೋಗ ಡೇ ಎಂದು ಆಚರಿಸಲಾಗುತ್ತದೆ.
1: ಏನು 2014 ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂದರೆ ಸಾಮಾನ್ಯ ಸಭೆಯಲ್ಲಿ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ಯೋಗದ ಮಹತ್ವವನ್ನು ಕುರಿತು, ಹಾಗೆ ಯೋಗ ಅನ್ನೋಂಥದ್ದು ಇಡೀ ವಿಶ್ವಕ್ಕೆ ಎಷ್ಟು ಅಗತ್ಯವಿದೆ ಅನ್ನೋದು ಕುರಿತು ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಮಂಡನೆಯ ಮುಖಾಂತರ 2015 ಈ ಯೋಗ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ.
0: ಹೌದು.
1: ಏನೆಲ್ಲ ಪ್ರಮುಖ ಗುರಿ ಉದ್ದೇಶಗಳನ್ನು ಒಳಗೊಂಡಿದೆ ಮೇಡಮ್ ಈ ಅಂತಾರಾಷ್ಟ್ರೀಯ ಯೋಗ ದಿನ?
0: ಆಗಲೇ ಹೇಳ್ದಂಗೆ ಯೋಗ ಒಂದು ಜನರಿಗೆ ಹೇಗೆ ಜಾಗೃತಿ ಮೂಡಿಸಬೇಕು ಮತ್ತು ದೈಹಿಕ ಮತ್ತು ಮಾನಸಿಕ ಆಧ್ಯಾತ್ಮಿಕ ಆರೋಗ್ಯ, ಸೊ ಆಸ್ ಪರ್ WHO ಹೇಳ್ತಾರೆ ಆರೋಗ್ಯ ಎಂದರೆ ಏನು ಅಂತ ಹೇಳಿ. ಸೊ ಅದರಲ್ಲಿ ಹೇಳಬೇಕಾದಾಗ ಮಲ್ಟಿ ಡೈಮೆನ್ಷನಲ್ ಅಂತ ಹೇಳ್ತಾರೆ. ಸೊ ಈ ಮಲ್ಟಿ ಡೈಮೆನ್ಷನಲ್ ಅಂತಂದರೆ ಏನು? ಸೊ ಹೆಲ್ತ್ ಅನ್ನೋದು ದೈಹಿಕ ಅಂತಂದರೆ ಫಿಸಿಕಲ್ ಫಿಟ್ ಆಗಿರಬೇಕು, ಮೆಂಟಲ್ ಫಿಟ್ನೆಸ್ ಇರಬೇಕು, ಸ್ಪಿರಿಚುವಲ್ ಫಿಟ್ ಆಗಿರಬೇಕು, ಸೋಷಿಯಲ್ ಫಿಟ್ ಆಗಿರಬೇಕು. ಸೊ ಇವು 4 ಫಿಟ್ನೆಸ್ಸಲ್ಲಿ ಇದ್ದಾರೆ ಅಂತಂತಂದರೆ ಒಂದು ವ್ಯಕ್ತಿ ಈಸ್ ಆರೋಗ್ಯವಂತ. ಸೊ ಇದಿಷ್ಟನ್ನು ಸೇರ್ಪಡೆ ಆಗೋದಕ್ಕೆ ಯೋಗ ಒಂದು ವೆಹಿಕಲ್, ವಾಹನ ತರ. ಸೊ ಈ ವಾಹನನ ಪ್ರತಿಯೊಬ್ಬರಿಗೂ ಮೂಡಿಸಲು ಈ ಉದ್ದೇಶವನ್ನು ಇಟ್ಕೊಂಡು ಇಂಟರ್ನ್ಯಾಷನಲ್ ಯೋಗ ಡೇನ ಒಪ್ಪಿಕೊಂಡು ಮಾಡಲಾಗುತ್ತಿದೆ. ಸೊ ಇದರ ಪ್ರಮುಖ ಗುರಿ ಅಂತಂದ್ರೆ ಆಗ್ಲೇ ಹೇಳ್ದಂಗೆ ಒಂದು ಆರೋಗ್ಯಕರ ಲೈಫ್ ಸ್ಟೈಲ್ ಅನ್ನ ಡೆವಲಪ್ಮೆಂಟ್ ಮಾಡೋದು ಅಂತಂದ್ರೆ ಜೀವನ ಶೈಲಿ. ಸೊ ಯೋಗ ಒಂದು ಡೈಲಿ ಅಥವಾ ವಾರಕ್ಕೊಮ್ಮೆ ಮಾಡುವಂತಹ ಸಿಂಪಲ್ ಎಕ್ಸಸೈಸ್ ಅಲ್ಲ. ಸೊ ಇದು ಪ್ರತಿದಿನ ಮಾಡಬಹುದಾದಂತಹ ಒಂದು ಕ್ರಿಯೆ ಅಥವಾ ಒಂದು ಜೀವನ ಶೈಲಿ ಅಂತಾನೆ ಕರೆಯಬಹುದು. ಸೊ

0: ಪ್ರತಿಯೊಬ್ಬರಿಗೂ ಅಳವಡಿಸಿಕೊಳ್ಳಲು ಹೇಳ್ಕೊಟ್ಟಿರೋದು. ಅಂಡ್ ಹಾಗೆ ಅವರ ಮಾನಸಿಕ ಮತ್ತು ದೈಹಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋಕೆ, ಅಂದರೆ ಲೈಕ್ ಫಿಸಿಕಲ್, ಮೆಂಟಲ್, ಸ್ಪಿರಿಚುವಲ್ ಅಂಡ್ ಎಮೋಷನಲ್, ಸೋಷಿಯಲ್ ವೆಲ್ಬೀಯಿಂಗ್. ಸೊ ಇದನ್ನು ನಾವು ಆರೋಗ್ಯ ಅಂತ ಕರೆಯೋದು. ಸೊ ಮತ್ತು ಹಾಗೂ ಜಾಗತಿಕ ಜಾಗೃತಿ ಅಂತಂದ್ರೆ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಸೊ ಯೋಗ ಅಂತಂದ್ರೆ ಏನು, ಅದರ ಮಹತ್ವವೇನು, ಸೊ ಅದನ್ನು ಅವ್ರು ಅಳವಡಿಸಿಕೊಂಡ್ರೆ ಅವರಲ್ಲಿ ಯಾವ ಥರ ಬದಲಾವಣೆ ಆಗುತ್ತದೆ, ಸೊ ಇದರಿಂದಾಗಿ ನಾವು ಶಾಂತಿ ಮತ್ತು ಸೌಹಾರ್ದತೆ ಅಂತಂದರೆ ಲೈವ್ಲಿಹುಡ್ ಅಥವಾ ಬ್ರದರ್ಹುಡ್ ಅಥವಾ ಸಿಸ್ಟರ್ಹುಡ್, ಸೊ ಇದನ್ನು ನಾವು ಮೇಂಟೈನ್ ಮಾಡಬಹುದು. ಆ್ಯಂಡ್ ಹಾಗೆ ಸೊ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತ ಕರಿತೀವಿ. ಸೊ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಒಳಗಡೆ ನಮ್ಮದು ಮೆಟಬಾಲಿಕ್ ಸಿಂಡ್ರೋಮ್ಸ್ ಅಂತ ಬರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಹೈಪರ್ ಟೆನ್ಷನ್ ಇರ್ಬೋದು, ಅಂದರೆ ರಕ್ತದೊತ್ತಡ. ಸೊ ಹೃದಯ ಕಾಯಿಲೆ ಇರ್ಬೋದು, ಲೈಕ್ MI ಅಥವಾ ಹೃದಯಾಘಾತಗಳಿರ್ಬೋದು. ಆ್ಯಂಡ್ ಒಬೇಸ್ ಅಂತಂದರೆ ಫ್ಯಾಟ್ ಡೆವಲಪ್ ಆಗೋದು, ಬಾಡಿನಲ್ಲಿ ತೂಕ ಜಾಸ್ತಿ ಆಗೋದು. ಸೊ ಇಂಥದಕ್ಕೆಲ್ಲ ಮೆಡಿಸಿನ್ಸಿಗಿಂತ ಒಂದು ಬಾಡಿನ ಆಕ್ಟಿವ್ ಆಗಿ ಇಟ್ಕೋಬೇಕಾಗಿರುತ್ತೆ. ಸೊ ಆಕ್ಟಿವ್ ಇಟ್ಕೊಳ್ಳೋದಕ್ಕೆ ಯೋಗ ಒಂದು ವಿಧ. ಸೊ ಹಾಗಾಗಿ ಇದನ್ನೆಲ್ಲ ಗುರಿ ಇಟ್ಕೊಂಡು ನಾವು ಇಂಟರ್ನ್ಯಾಷನಲ್ ಯೋಗ ಡೇಗೆ ಆಬ್ಜೆಕ್ಟಿವ್ಸ್ ಅಂತ ಮಾಡಿದ್ದೇವೆ.
1: ಹಾಗಿದ್ರೆ ಮೇಡಮ್, ಈ ಯೋಗ ದಿನವನ್ನ ಜೂನ್ 21ರಂದು ಆಯ್ಕೆ ಮಾಡಿಕೊಂಡು ಆಚರಣೆ ಮಾಡ್ತಿರೋದು, ಆ ದಿನದ ವಿಶೇಷತೆ ಏನು?
0: ಇದರಲ್ಲಿ ಎರಡು ವಿಶೇಷತೆ ಇದೆ. ಒಂದು ಮೈಥೊಲಾಜಿಕಲ್ ಅಂತ ಬಂತು ಅಂದಾಗ, ಸೊ ಮೈಥೊಲಾಜಿಕಲಿ ಸೊ ನಮಗೆ ಯೋಗ ಗುರು ಅಂತ ಕೇಳಿದ್ರೆ ಅಥವಾ ಯಾರಪ್ಪ ಅಂತ ಕೇಳಿದ್ರೆ ನಾವು ಭಗವಾನ್ ಶಿವ ಅವರನ್ನ ರೆಫರ್ ಮಾಡ್ತೀವಿ. ಸೊ ಅವರು ಅವರ ಶಿಷ್ಯರು ಅಂತಂದ್ರೆ ಸಪ್ತ ಋಷಿಗಳಿಗೆ ಬೋಧನೆ ಮಾಡಿಸಿ ಅಲ್ಲಿಂದ ನೆಕ್ಸ್ಟ್ ಸಪ್ತ ಋಷಿಗಳಿಂದ ಅವರ ಶಿಷ್ಯರಿಗೆ ಟ್ರಾನ್ಸ್ಫರ್ ಆಗಿದೆ, ಅಂತಂದ್ರೆ ಅವರಿಗೆ ಬೋಧಿಸಲಾಗಿದೆ, ಅವರಿಂದ ಪ್ರತಿಯೊಬ್ಬರಿಗೂ ತಲುಪುವಂತೆ ನೋಡಿಕೊಳ್ಳಲಾಗಿದೆ. ಸೊ ಅದಕ್ಕೆ ನಾವು June 21st ಅನ್ನ ಪ್ರಿಫರಬಲ್ ಡೇ ಅಥವಾ ಮೋಸ್ಟ್ ಬೆನಿಫಿಷಿಯಲ್ ಡೇ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇನ್ನೊಂದು ಹೇಗೆ ಅಂತ ಅಂದ್ರೆ, ಋತು ಅನುಸಾರವಾಗಿ ಇದು ದಕ್ಷಿಣಾಯನದ ಕೊನೆಯ ಹಂತ. ಸೊ ಇಲ್ಲಿಂದ ಏನಾಗುತ್ತೆ, ಈ ದಿನ ಹೇಗಿರುತ್ತೆ ಅಂತಂದ್ರೆ ಲಾಂಗೆಸ್ಟ್ ಡೇ ಅಂತಂದ್ರೆ ಬೆಳಗಿನ ಅವಧಿ ತುಂಬಾ ಅತಿ ಹೆಚ್ಚಿರುತ್ತೆ, ಹಗಲು ಜಾಸ್ತಿ ಇರುತ್ತೆ. ಸೊ ಅದನ್ನ ನಾವು ಸಮ್ಮರ್ ಸಾಲಿಸ್ಟೈಸ್ ಅಂತಾನು ಕರಿತೀವಿ. ಸೊ ಇದ್ರಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ, ಸೂರ್ಯ ಭೂಮಿಯ ಉತ್ತರ ಗೋಳಾರ್ಧದಲ್ಲಿ ಅತ್ಯಂತ ದೀರ್ಘಾವಧಿ ಇರುತ್ತಾರೆ. ಸೊ ಅದಕ್ಕೋಸ್ಕರ ಏನಾಗ್ತಾ ಇರುತ್ತೆ, ಪ್ರಕೃತಿಯಲ್ಲಿ ಹೆಚ್ಚಿನ ಶಕ್ತಿ. ಸೊ ನಾವು ಈ ಶಕ್ತಿನ ಹೈ ಕಾಸ್ಮಿಕ್ ಎನರ್ಜಿ ಅಂತ ಕರಿತೀವಿ. ಸೊ ಈ ಹೈ ಕಾಸ್ಮಿಕ್ ಎನರ್ಜಿಯಿಂದಾಗಿ ಏನಾಗುತ್ತೆ, ಬೆಳಕು ಶಕ್ತಿ ಮತ್ತು ಪ್ರಕೃತಿಯ ನಡುವಿನ ಸಾಮರಸ್ಯ ಸೊ ಪೂರ್ತಿ ಇರೋದ್ರಿಂದಾಗಿ ಸೊ ಅಂಡ್ ಯೋಗನು ಕೂಡ ಆಗ್ಲೇ ನೀವು ಇಂಟ್ರೊಡಕ್ಷನ್ ಅಲ್ಲಿ ಕೊಟ್ಟ ಹಾಗೆ ಇದು ಒಂದು ಪ್ರಕೃತಿಯ ಒಂದು ವಿಧ. ಸೊ ಪ್ರಕೃತಿಯ ನಡುವೆಯಲ್ಲಿ ಮಾನವ ಅವರ ರೀತಿಯಲ್ಲಿ ಇರುವುದಕ್ಕೇನೆ ಯೋಗ ಅಂತ ಹೇಳೋದು. ಸೊ ಅಗೇನ್ ಒಂದು ಮಾನಸಿಕವಾಗಿ ಇರ್ಬೋದು ಅಥವಾ ದೈಹಿಕವಾಗಿ ಇರ್ಬೋದು, ಸೊ ಪ್ರಕೃತಿ ನೋಡಿದಾಗ ಎಲ್ಲರಿಗೂ ಶಾಂತಿ ರೀತಿ ಆಗುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಸಮಾಲೋಚನೆ ಮಾಡಿ ಸೊ ಅವತ್ತಿನ ದಿನಾನ ನಾವು ಇಂಟರ್ನ್ಯಾಷನಲ್ ಯೋಗ ಡೇ ಎಂದು ಆಚರಿಸುತ್ತೇವೆ.

0: ಹಾಗೇನೆ ಮೇಡಮ್, ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯ ಅಂದರೆ ಥೀಮನ್ನು ಇಟ್ಕೊಂಡು ಈ ಯೋಗ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಹಾಗಿದ್ರೆ ಈ ವರ್ಷ 2026 ಸಾಲಿನ ಘೋಷವಾಕ್ಯ ಏನು, ಅದರ ಬಗ್ಗೆ ತಿಳಿಸ್ಕೊಡಿ.
1: ಸೊ ಈ ವರ್ಷದ್ದು ಘೋಷವಾಕ್ಯ ಬಂದು ಆರೋಗ್ಯಕರ ವಯಸ್ಸಾಗುವಿಕೆಗಾಗಿ ಯೋಗ. ಸೊ ಹಾಗಂತಂದ್ರೆ ಯೋಗ ಫಾರ್ ಹೆಲ್ತಿ ಏಜಿಂಗ್. ಸೊ ಇದರಲ್ಲಿ ಏನಿದೆ ವಿಶೇಷತೆ ಅಂತ ಕೇಳ್ಬೋದು, ಏಜ್ ಆಗೋದಾಗ್ತಾನೆ ಇರುತ್ತೆ, ಸೊ ಯೋಗ ಮಾಡೋದ್ರಿಂದ ಏಜ್ ಏನಾದರೂ ತಡಿಬೋದಾ ಅಂತ ಬರುತ್ತೆ. ಇಲ್ಲ, ಸೊ ಯೋಗ ಮಾಡೋದ್ರಿಂದ ಏಜ್ ಆಗೋದನ್ನು ತಡೆಯೋಕ್ಕಾಗಲ್ಲ, ಬಟ್ ಏಜ್ ಆಗ್ತಾ ಆಗ್ತಾ ಬರುವಂತಹ ಕಾಯಿಲೆಗಳನ್ನೆಲ್ಲ ನಾವು ತಡಿಬೋದು. ಸೊ ಇದನ್ನು ನಾವು ಏನಕ್ಕೆ ತಗೊಂಡಿದ್ದೀವಿ ಅಂತಂದರೆ ಆಸ್ ಎ ಪ್ರಿವೆಂಟಿವ್ ಹೆಲ್ತ್ ಕೇರ್. ಸೊ ಯೋಗ ಈಸ್ ಆಲ್ವೇಸ್ ಎ ಪ್ರಿವೆಂಟಿವ್. ಯೋಗ ಮಾಡೋದ್ರಿಂದ ರೋಗ ಬರಲ್ಲ ಅಂತ ನಾವು ಹೇಳಲ್ಲ, ಬಟ್ ಬರಬಹುದಂತಹ ಕಾಯಿಲೆಗಳನ್ನೆಲ್ಲ ನಾವು ಆದಷ್ಟು ತಡೆಯಬಹುದು. ಸೊ ಅದಕ್ಕೋಸ್ಕರ ನಾವು ಈ ಸಲ ಸೊ ಪ್ರಮೋಷನ್ ಆಫ್ ಲಾಂಗಿವಿಟಿ ಅಂತಂದ್ರೆ ದೀರ್ಘಾನುಕಾಲ ದೀರ್ಘ ವಯಸ್ಸನ್ನು ನಾವು ಪ್ರತಿಯೊಬ್ಬರಿಗೂ ಇರಲಿ ಹಾಗೂ ಅವರ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಲಿ ಎಂದು ನಾವು ಈ ಸಲ ಹೀಗೆ ಅಂದ್ರೆ ಆರೋಗ್ಯಕರ ವಯಸ್ಸಿಗಾಗಿ ಯೋಗನ ಪ್ಲಾನ್ ಮಾಡಿರೋದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾವು ಈಗ ಚಿಕ್ಕವ್ರು ಇರಬೇಕಾದಾಗ ನಾವು ಯೋಗ ಮಾಡಿರಲ್ಲ, ಸೊ ಒಂದೇ ತರ ಕೆಲಸ ಮಾಡ್ತಾ ಇರ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಸಿಟ್ಟಿಂಗ್ ಪೋಸ್ಚರ್ ಅಲ್ಲೇ ಇರ್ತೀವಿ, ಸೊ ಬೆನ್ ನಾವು ಸಹಜವಾಗಿ ಬಂದ್ಬಿಡುತ್ತೆ. ಸೊ ಅವಾಗ ಏನಾಗ್ತದೆ, ಬಾಡಿ ದೃಢ ಆಗ್ತಾ ಹೋಗ್ತಾ ಇರುತ್ತೆ ಅಂದ್ರೆ ಸ್ಟಿಫ್ ಆಗ್ತಾ ಹೋಗ್ತಾ ಹೋಗುತ್ತೆ. ಸೊ ಆ ಬಾಡಿಗೆ ಮೊಬಿಲೈಸೇಷನ್ ಅನ್ನೋದು ಇರಲ್ಲ, ಸೊ ಮೂಮೆಂಟ್ಸ್ ಎಲ್ಲ ರಿಡಕ್ಷನ್ ಆಗ್ತಾ ಇರುತ್ತೆ. ಸೊ ಸ್ಟಿಫ್ನೆಸ್ ಅಂತ ಏನು ಕರಿತೀವಲ್ಲ, ಸೊ ಅದಕ್ಕೋಸ್ಕರ ಮೂಮೆಂಟ್ಸ್ ಇರಬೇಕು. ಮೂಮೆಂಟ್ಸ್ನ ನಾವು ಯೋಗ ಮಾಡೋದ್ರಿಂದ ತಗೋಬಹುದು. ಸೊ ಅದಕ್ಕೋಸ್ಕರ ಯೋಗ ಇಸ್ ಫಾರ್ ಹೆಲ್ತಿ ಏಜಿಂಗ್.
0: ಹಾಗಿದ್ರೆ ಮೇಡಮ್, ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ಶುರು ಮಾಡಿದಂಥ ಸಂದರ್ಭದಿಂದ ಪ್ರಸ್ತುತವಾಗಿ ನೋಡ್ತು ಅಂದರೆ

0: ವಿದೇಶಗಳಲ್ಲೆಲ್ಲ ಈ ಯೋಗದ ಅಳವಡಿಕೆ ಆಗಿರ್ಬೋದು, ಮತ್ತು ವಿದೇಶಗಳಲ್ಲಿ ಯೋಗದ ಬೆಳವಣಿಗೆ ಆಗಿರ್ಬೋದು, ಇದರಿಂದ ಆ ದೇಶದ ಸಾರ್ವಜನಿಕರ ಒಂದು ಆರೋಗ್ಯ ಸ್ಥಿತಿ ಉತ್ತಮವಾಗಿರೋದು, ಇದನ್ನೆಲ್ಲ ಗಮನಿಸ್ತು ಅಂದರೆ ಹೇಗಿದೆ ಇದರ ಮಹತ್ವ?
1: ಹೌದು, ಸೊ ಈಗ ಆಲ್ರೆಡಿ ಯೋಗ ಬರೀ ಭಾರತದಕ್ಕಷ್ಟೇ ಸೀಮಿತವಾಗಿ ಉಳ್ಕೊಂಡಿಲ್ಲ. ಸೊ ಯೋಗ ಈಗ ಎಲ್ಲ ಕಡೆ ಅಂದರೆ ಪ್ರಪಂಚದಾದ್ಯಂತ ಹರಡಿದೆ. ಸೊ ಅಲ್ಲೆಲ್ಲರೂ ಕೂಡ ತುಂಬ ಲೈಕ್ ಒಂದು ಶಾರ್ಟ್ ಟರ್ಮ್ ಕೋರ್ಸಸ್ ಮಾಡಿ ಪ್ರತಿಯೊಬ್ಬರು ಕೂಡ ಯೋಗ ಟೀಚರ್ ಆಗಲಿಕ್ಕೆ ಬಯಸಿ ಅಲ್ಲೇ ತುಂಬ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳೆಲ್ಲ ನಡೀತಾ ಇದೆ. ಸೊ ಹೇಗೆ ಈಗ ವಿದೇಶದಲ್ಲಿ ಇದನ್ನು ನೋಡ್ತಾ ಇದ್ದೀವಿ ಅಂತಂತಂದ್ರೆ ಇಟ್ ಈಸ್ ನೋ ಮೋರ್ ಆನ್ ಆಪ್ಷನ್ ಅವರಿಗೆ. ಸೊ ಇಟ್ ಈಸ್ ಬಿಕೆಮ್ ಅವ್ರಿಗೆ ಇದು ಅದು ಜೀವನ ಶೈಲಿಯಾಗೆ ಮಾರ್ಪಾಡಾಗಿದೆ ಆಲ್ರೆಡಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಬೆಳಗ್ಗೆ ಎದ್ದು ಎಕ್ಸಸೈಸ್ ಇರ್ಬೋದು ಅಥವಾ ಎಕ್ಸಸೈಸ್ ಜೊತೆಗೆ ಸ್ವಲ್ಪ ಯೋಗಾಸನಗಳನ್ನು ಇರ್ಬೋದು, ಇದನ್ನೆಲ್ಲ ಅಳವಡಿಸಿಕೊಂಡಿದ್ದಾರೆ. ಸೊ ಇವರು ಅಲ್ಲದೇ ಲೈಕ್ ಮನೆಯಲ್ಲಿ ಅಲ್ಲದೇ ಕೂಡ ಕಾರ್ಪೊರೇಟ್ ವೆಲ್ನೆಸ್ ಪ್ರೋಗ್ರಾಮ್ಸ್ ಅಂತ ಬರುತ್ತೆ. ಸೊ ಕಾರ್ಪೊರೇಟ್ ವೆಲ್ನೆಸ್ ಪ್ರೋಗ್ರಾಮ್ ಒಳಗಡೆ ಹೇಗಿರುತ್ತೆ ಅಂತಂದ್ರೆ, ಸೊ ಯಾವುದೇ ಕಂಪನಿ ಅವರು ಇರಬಹುದು, ಸೊ ಅವರಿಗೆ ಅವ್ರ ಕೆಲಸ ಅಷ್ಟೇ ಅಲ್ಲದೆ ಎಂಪ್ಲಾಯೀಸ್ದು ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಇರುತ್ತೆ. ಸೊ ಆ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಒಳಗಡೆ ಸಮಟೈಮ್ಸ್ ಅವ್ರಿಗೆಲ್ಲರಿಗೂ ಲೈಕ್ ಜಿಮ್ ಎಕ್ವಿಪ್ಮೆಂಟ್ಸ್ ಕೂಡ ಕೊಡ್ತಾರೆ. ಸೊ ಹಾಗೇನೆ ಯೋಗ ರಿಲೇಟೆಡ್ ಆಗಿ ಅವರಿಗೆ ಏನಾದ್ರು ಮಾಡ್ತಾರೆ ಅಂತ ಅಂದ್ರೆ, ಸೊ ಯೋಗ ಕ್ಲಾಸಸ್ ಕೂಡ ಆರ್ಗನೈಸ್ ಮಾಡಿಸಿರ್ತಾರೆ. ಸೊ ಅದರಿಂದಾಗಿ ಅವರಿಗೆ ಈವನ್ ಸ್ಟ್ರೆಸ್ ಆಗ್ತಾ ಇದ್ರೆ, ಸೊ ಮೆಡಿಟೇಷನ್ ಪ್ರೋಗ್ರಾಮ್ಸ್ ಇರಬಹುದು ಅಥವಾ ಸ್ಟಿಫ್ನೆಸ್ ಇತ್ತು ಅಂತಂದ್ರೆ ಮೂವ್ಮೆಂಟ್ ಪ್ರೋಗ್ರಾಮ್ಸ್ ಇರಬಹುದು. ಸೊ ಈ ತರ ಕಾರ್ಪೊರೇಟ್ ವೆಲ್ನೆಸ್ ಪ್ರೋಗ್ರಾಮ್ಸ್ ಅಲ್ಲಿ ಯೋಗ ಅನ್ನೋದನ್ನು ಕೂಡ ಅಳವಡಿಸಿಕೊಳ್ಳಲಾಗಿದೆ. ಸೊ ಹಾಗೆ ಇನ್ನ ನೋಡೋದಾಯ್ತು ಅಂತಂದ್ರೆ, ಯೋಗಾನ ನಾವು ಪೈಲಟ್ಸ್ ಪ್ರೋಗ್ರಾಮ್ಸ್ ಅಲ್ಲೂ ನೋಡಬಹುದು, ಅಂದ್ರೆ ಪೈಲಟ್ಸ್ ಎಕ್ಸಸೈಸಸ್. ಸೊ ಅದನ್ನ ನಾವು ಏರಿಯಲ್ ಯೋಗ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇನ್ನೊಂದು ಪವರ್ ಯೋಗ. ಪವರ್ ಯೋಗ ಅಂತ ಅಂದ್ರೆ ತೂಕ ಇಳಿಸೋಕೆ, ಸೊ ಬೇಗ ಅಂದ್ರೆ ಇನ್ಕ್ರೀಸ್ ಮೆಟಬಾಲಿಸಮ್ನ ಜಾಸ್ತಿ ಮಾಡೋದಕ್ಕೆ ನಾವು ಪವರ್ ಯೋಗ ಅಥವಾ ಕೋರ್ ಅಬ್ಡಮನ್ ಕೋರ್ ಯೋಗ ಅಂತ ಏನ್ ಕರಿತೀವಲ್ಲ ಹಾಗೆ, ಲೈಕ್ ಸೂರ್ಯ ನಮಸ್ಕಾರದ ಇರಬಹುದು. ಸೊ ಒಂದು ಯೋಗದಲ್ಲೇನೆ ಕೂಡ ಪ್ರೈಮರಿ ಅಂಡ್ ಸೆಕೆಂಡರಿ ಅಂಡ್ ಅಡ್ವಾನ್ಸ್ಡ್ ಯೋಗಿಕ್ ಪೋಸಸ್ ಅಂತ ಬರುತ್ತೆ. ಸೊ ಅದನ್ನ ಹೇಗೆ ಮಾಡಬಹುದು ಅನ್ನೋದ್ರ ಮೂಲಕ ವೇರಿಯೇಷನ್ಸ್ ಅಲ್ಲಿ ಅಳವಡಿಸಿಕೊಂಡಿದ್ದಾರೆ. ಅಂಡ್ ಅಗೇನ್ ಆಗ್ಲೇ ಹೇಳ್ದಂಗೆ ಮೆಡಿಟೇಷನ್ ಈಸ್ ಒನ್ ಆಫ್ ದಿ ಬೆಸ್ಟ್. ಸೊ ಪ್ರತಿಯೊಂದು ಆಫೀಸ್ ವರ್ಕರ್ಸ್ಗೆ ಎಂಪ್ಲಾಯೀಸ್ಗೂ ಇರ್ಬೋದು ಅಥವಾ ಅವರೇಗೇ ಇರ್ಬೋದು, ಒತ್ತಡ ಬಂದಾಗೆಲ್ಲ 5 ನಿಮಿಷ ಧ್ಯಾನ ಮಾಡಿ ಉತ್ತೇಜಿಸಿಕೊಳ್ಳುತ್ತಾರೆ. ಸೊ ಹೀಗೆ ವಿದೇಶದಲ್ಲೂ ಕೂಡ ಯೋಗ ಒಂದು ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಆಗಿದೆ.
0: ನಮ್ಮಲ್ಲಿ ಒಂದು ಮಾತಿದೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ಆ ನಿಟ್ಟಿನಲ್ಲಿ ನೋಡ್ತು ಅಂದ್ರೆ ಯೋಗ ಅನ್ನೋದನ್ನ ಅದರ ಮಹತ್ವವನ್ನ ಅದರ ಅಳವಡಿಕೆಯನ್ನ ನಾವು ಮಕ್ಕಳಿಗೆ ಅದನ್ನ ಕಲಿಸೋ ನಿಟ್ಟಿನಲ್ಲಿ, ಅದು ಶಾಲಾ ಹಂತಗಳಲ್ಲಾಗಿರ್ಬೋದು ಮನೆ ಮಟ್ಟದಲ್ಲಿ ಕಲಿಸೋದ್ರಿಂದ ಆ ಮಕ್ಕಳು ಅದನ್ನ ನಿರಂತರವಾಗಿ ಅಭ್ಯಾಸ ಮಾಡಿ ಅದರ ಒಂದು ಮಹತ್ವವನ್ನು ಅರಿಯುತ್ತವಂತೆ, ಮುಂದಿನ ಪೀಳಿಗೆಗೂ ಕೂಡ ಈ ಯೋಗದ ಮಹತ್ವ ತಿಳಿಯುತ್ತೆ, ಅದರಿಂದ ಅವರ ಒಂದು ಉತ್ತಮ ಆರೋಗ್ಯ ವೃದ್ಧಿಯಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಶಾಲಾ ಹಂತಗಳಿಂದಲಾಗಿರ್ಬೋದು ಅಥವಾ ಮನೆಗಳಲ್ಲಾಗಿರ್ಬೋದು ಯೋಗ ಕಲಿಸುವುದರ ಮಹತ್ವವನ್ನು ಕುರಿತು ತಿಳಿಸ್ಕೊಡಿ.
1: ಹಾಗೇನೆ ಶಾಲೆಯಲ್ಲೂ ಕೂಡ ಈಗಾಗಲೇ ಹೇಳ್ದಂಗೆ ವಿದೇಶ ಅಲ್ಲದೇನೆ ನಮ್ಮ ಭಾರತದಲ್ಲೂ ಕೂಡ ಚಿಕ್ಕ ಮಕ್ಕಳಿಗೂ ಯೋಗ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿದೆ ಅಥವಾ ಇಂಟ್ರೆಸ್ಟಿಂಗ್ ಆಗಿ ಹೊರಗಡೆನೂ ಕೂಡ ಯೋಗ ಕೋಚಿಂಗ್ ಕ್ಲಾಸಸ್ಗಳೆಲ್ಲ ಸ್ಟಾರ್ಟ್ ಆಗಿದೆ. ಸೊ ಏನಕ್ಕೆ ಈ ಯೋಗ ಚಿಕ್ಕ ಮಕ್ಕಳಲ್ಲಿ ಅವ್ರದ್ದು ಬಾಡಿ ಎಷ್ಟು ಬೇಗ ಕೋಆಪ್ರೇಟ್ ಆಗುತ್ತಾ ಬೆಂಡ್ ಆಗುತ್ತಾ ಅಂತೆಲ್ಲ ಕೇಳಿದ್ರೆ, ಸೊ ನಮಗೆ ಚಿಕ್ಕವರಲ್ಲಿ ಇರಬೇಕಾದಾಗ ದೇಹ ನಾವು ಹೇಗೆ ಬೆಂಡ್ ಮಾಡಬಹುದು, ಸೊ ಅದು ಬೇಗ ಅಷ್ಟೇ ಫ್ಲೆಕ್ಸಿಬಲ್ ಆಗಿ ಹೋಗುತ್ತೆ. ಆ್ಯಂಡ್ ಕೆಲವೊಂದ್ಸಲ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಇರಲ್ಲ, ಲೈಕ್ ಈಗ ಕೂತ್ಕೊಂಡಿರ್ತಾರೆ ಒಂದು 5 ನಿಮಿಷ ಅಂತಂದ್ರೆ ಇನ್ನೊಂದು 5 ನಿಮಿಷ ಬಿಟ್ಟು ಇನ್ನೊಂದೇನೋ ಕೆಲಸಕ್ಕೆ ಜಂಪ್ ಹೊಡಿತಾ ಇರ್ತಾರೆ. ಸೊ ಅಂಥವರಲ್ಲಿ ಏನ್ ಮಾಡಿಸ್ಬೋದಪ್ಪ ಅಂತಂದ್ರೆ ನಾವು ಯೋಗ ಪ್ರೊಸೀಜರ್ಸ್ ಒಳಗಡೆ ನಾನು ಆಗ್ಲೇ ಹೇಳ್ದಂಗೆ ಒಂದು ತ್ರಾಟಕ ಮಾಡಿಸ್ಬೋದು. ಸೊ ತ್ರಾಟಕ ಅಂತಂದ್ರೆ ಒಂದು ದೀಪವನ್ನಾದ್ರೂ ಇಡ್ಬಹುದು. ಸೊ ದೀಪವನ್ನಿಟ್ಟು ಅದನ್ನ ಫುಲ್ ಸ್ಟ್ರೈಟ್ ಆಗಿ ನೋಡೋದಿರುತ್ತೆ. ಸೊ ಕಣ್ಣು ಅಳ್ಳಾಡಿಸ್ಬಾರ್ದು ಅಥವಾ ಮಿಟುಕಿಸ್ಬಾರ್ದು, ಕಣ್ಣು ಮುಚ್ಚಬಾರ್ದು. ಸೊ ಕಣ್ಣೀರು ಬರೋ ತನಕ ಅದನ್ನ ಹಾಗೆ ನೋಡ್ತಾ ಇರ್ಬೇಕು. ಸೊ ಅದು 5 ನಿಮಿಷನಾದ್ರೂ ಇರ್ಬೋದು, 1 ಸೆಕೆಂಡ್ ಆದ್ರೂ ಇರ್ಬೋದು, 1 10 ಸೆಕೆಂಡ್ಸ್ ಆದ್ರೂ ಇರ್ಬೋದು, ಅಥವಾ 10 ಮಿನಿಟ್ಸ್ ಆದ್ರೂ ಇರ್ಬೋದು. ಸೊ ಸ್ಟಾರ್ಟಿಂಗ್ ಅಲ್ಲಿ ಕಮ್ಮಿ ಅವಧಿ ಇದ್ದು ಅದೇ ತರ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಹೈಯರ್ ಕಾನ್ಸಂಟ್ರೇಷನ್ಸ್ ಆಗ್ತಾ ಹೋಗುತ್ತೆ. ಸೊ ಆಗ ಮಗುಗೆ ಏನು ಓದೋದಿಕ್ ಕಷ್ಟ ಆಗ್ತಾ ಇರುತ್ತೆ ಅಥವಾ ಮೆಮೊರಿ ಪವರ್ ಕಮ್ಮಿ ಆಗ್ತಾ ಇದೆ. ಸೊ ಇದನ್ನೆಲ್ಲ ಓವರ್ಕಮ್ ಮಾಡೋದಕ್ಕೆ ನಾವು ಈ ಯೋಗ ಪ್ರೊಸೀಜರ್ಸ್ ಅನ್ನ ನಾವು ಮಕ್ಕಳಲ್ಲೇ ಅಳವಡಿಸ್ಕೋಬಹುದು. ಸೊ ಇನ್ನೊಂದು ಆಗ್ಲೇ ಹೇಳ್ದಂಗೆನೆ, ಸೊ ಮಕ್ಕಳಿಗೆ ವಿದ್ಯೆ ಎಷ್ಟು ಮುಖ್ಯನೋ ಹಾಗೆ ಫಿಸಿಕಲ್ ಎಕ್ಸಸೈಸ್ ಅಥವಾ ಫಿಸಿಕಲ್ ಫಿಟ್ನೆಸ್ ಅನ್ನೋದು ಅಷ್ಟೇ ಮುಖ್ಯವಾಗಿರುತ್ತೆ. ಸೊ ಕೆಲವೊಬ್ರು ಆಹಾರದಿಂದ ತಗೋತಾರೆ, ಕೆಲವೊಬ್ರು ಎಕ್ಸಸೈಸ್ ಮಾಡೋದ್ರಿಂದ ಅವರ ಜೀರ್ಣಾಂಗಗಳಿರ್ಬೋದು ಅಥವಾ ಕೋಶಾಂಗಗಳನ್ನೆಲ್ಲವೂ ಕೂಡ ಸದೃಢವಾಗಿ ಇಡ್ಸ್ಕೊಳ್ಳಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಯೋಗ ಬರೀ ಎಕ್ಸಸೈಸ್ ಆಗಿ ಇರೋದಿಲ್ಲ, ಅವರಲ್ಲಿ ಒಂದು ಡಿಸಿಪ್ಲಿನ್ ಅಥವಾ ಒಂದು ಕಮಿಟ್ಮೆಂಟ್ ಅಥವಾ ಅವರ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೂ ಕೂಡ ಕಾರಣ ಆಗ್ತಾ ಹೋಗುತ್ತೆ. ಸೊ ಅಂಡ್ ಅದರಿಂದಾಗಿ ಮಕ್ಕಳಿಗೆ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಮೂಡುತ್ತೆ. ಸೊ ಬೆಳಿಗ್ಗೆ ಇದ್ದು ಎಕ್ಸಸೈಸ್ ಮಾಡೋದು, ಪ್ರಾಣಾಯಾಮ ಮಾಡೋದು ಅವರ ಏಕಾಗ್ರತೆಯನ್ನು ಕೂಡ ಹೆಚ್ಚಿಸುತ್ತೆ ಮತ್ತು ಅವರ ಆರೋಗ್ಯವಂತರಾಗಿರೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಚಿಕ್ಕ ಮಕ್ಕಳಿಂದನೇ ಸ್ಟಾರ್ಟ್ ಮಾಡಿಸಿದ್ರು.

0: ತುಂಬ ಒಳ್ಳೆಯದೇ ಯೋಗ.
1: ಜೊತೆಗೆ ಮೇಡಮ್, ಪ್ರಸ್ತುತವಾಗಿ ನಾವು ಹಿರಿಯ ನಾಗರಿಕರಲ್ಲಿ ಬಹಳಷ್ಟು ಆರೋಗ್ಯ ಸಮಸ್ಯೆಗಳನ್ನು ನಾವು ನೋಡ್ತಾ ಇರ್ತೀವಿ. ಹಾಗಿದ್ರೆ ಯೋಗ ಅನ್ನೋಂಥದ್ದು ಹಿರಿಯರಿಗೂ ಕೂಡ ಬಹಳಷ್ಟು ಅಗತ್ಯವಿರುವಂಥ ಒಂದು ಜೀವನ ಶೈಲಿ ಅಂತ ನಾನು ಹೇಳ್ತೀನಿ. ಆ ನಿಟ್ಟಿನಲ್ಲಿ ಹಿರಿಯರು ಯಾವ ರೀತಿಯಾದಂಥ ಯೋಗಾಭ್ಯಾಸಗಳನ್ನು ಮಾಡೋ ಮುಖಾಂತರ ಅವರ ವಯಸ್ಸಿನ ಜೀವನವನ್ನು ಯಾವ ರೀತಿಯಲ್ಲಿ ಅವರು ಕಳೀಬೋದು?
0: ಸೊ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ ಅಂತಂದರೆ, ಸೊ ಕೆಲವೊಂದ್ಸಲ ವರ್ಕೇ ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ ಅವರಿಗೆ. ಸೊ ಅವರಿಗೆ ರೆಸ್ಟ್ ತಗೊಳ್ಳೋ ಅಷ್ಟು ಟೈಮ್ ಇರೋದಿಲ್ಲ. ಸೊ ಅಂತ ಮೊಮೆಂಟಲ್ಲಿ ಅವರು ದೀರ್ಘಕಾಲದಲ್ಲಿ ನೋಡಿದಾಗ ಅವರಿಗೆ ಕೆಲವೊಮ್ಮೆ ಕೂರ್ಲಿಕ್ಕಾಗೋದಿಲ್ಲ, ಅಥವಾ ಈಗ ರಕ್ತದ ಒತ್ತಡ ಜಾಸ್ತಿ ಆಗಬಹುದು, ಅಥವಾ ಹೃದಯ ಸಂಬಂಧಿತ ಕಾಯಿಲೆ ಬರ್ಬೋದು, ಅಥವಾ ಉಸಿರಾಟ ಸಂಬಂಧಿತ ಕಾಯಿಲೆ ಬರ್ಬೋದು, ಅಥವಾ ಜೀರ್ಣಾಂಗ ಸಂಬಂಧಿತ ಕಾಯಿಲೆ, ಯಾವುದೇ ಕಾಯಿಲೆ ಆದ್ರೂ ಬರೋ ಚಾನ್ಸಸ್ ಇರುತ್ತೆ. ಸೊ ಅಂಥ ಟೈಮಲ್ಲೂ ಕೂಡ ಈಗ ಯೋಗ ಮಾಡಿದ್ರೆ ವರ್ಕೌಟ್ ಆಗುತ್ತಾ ನಮಗೆ ಅಂತಲೂ ಕ್ವಶನ್ ಇರುತ್ತೆ ಅವರಿಗೆ. ಸೊ ಹೌದು, ಸೊ ಯೋಗ ಅಂತ ಅನ್ನೋದು ಚಿಕ್ಕವರಿಂದನೇ ಮಾಡಬೇಕು ಅಂತ ಇಲ್ಲ, ಎನಿ ಟೈಮ್ ಇಸ್ ಅ ರೈಟ್ ಟೈಮ್ ಟು ಸ್ಟಾರ್ಟ್ ಯೋಗ. ಸೊ ಈ ಕ್ಷಣನೂ ಸ್ಟಾರ್ಟ್ ಮಾಡ್ಬೋದು ಅಂತಂದ್ರೆ ಈ ಕ್ಷಣನೂ ಕೂಡ ಒಳ್ಳೇದೇ ಯೋಗ ಸ್ಟಾರ್ಟ್ ಮಾಡೋದಕ್ಕೆ. ಸೊ ಅದು ವಯಸ್ಕರ ಆಗಿರ್ಬೋದು, ಅಥವಾ ಚಿಕ್ಕ ಮಕ್ಕಳೇ ಇರ್ಬೋದು, ಅಥವಾ ಯಾರೇ ಇರ್ಬೋದು. ಸೊ ರೈಟ್ ಮೊಮೆಂಟ್, ಲೈಕ್ ಈ ಮೊಮೆಂಟೇ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಸ್ಟಾರ್ಟ್ ಮಾಡೋದು ಅತ್ಯುತ್ತಮ. ಸೊ ಹಾಗೆ ನೋಡೋದಾಯ್ತು ಅಂತಂದ್ರೆ ವಯಸ್ಸಾದವರಲ್ಲಿ ಕೆಲವೊಂದು ಎಕ್ಸಸೈಸಸ್ ಹೌದು ಮಾಡೋ ಹಾಗಿಲ್ಲ. ಸೊ ಅವರ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅದರ ಅರ್ಧದಷ್ಟು ಮಾಡಬೇಕು ಅಂತ ಇರುತ್ತೆ. ಸೊ ಅವರ ಶಕ್ತಿ ಮೀರಿ ಯಾವುದನ್ನು ಮಾಡೋ ಹಾಗಿಲ್ಲ. ಸೊ ಯಾವುದೇ ಒಂದು ಎಕ್ಸಸೈಸ್ ಇರ್ಬೋದು, ಈವನ್ ಸಿಂಪಲ್ ವಾಕಿಂಗ್ ಕೂಡ ಅಷ್ಟೇ. ನನಗೆ 5 ಕಿಲೋಮೀಟರ್ ನಡೆಯುವಷ್ಟು ಕೆಪಾಸಿಟಿ ಇದೆ ಅಂತ ಹೇಳಿ 5 ಕಿಲೋಮೀಟರ್ ಹೋಗೋದಿರೋದಿಲ್ಲ. ಸೊ 5.5-2.5 ಕಿಲೋಮೀಟರ್ ಅಷ್ಟೇ ಮಾಡೋದಿರುತ್ತದೆ ಅವರಿಗೆ. ಸೊ ವಯಸ್ಸಾದವರೊಳಗಡೆ ನಾವು ಯಾವ್ಯಾವ ಥರ ಎಕ್ಸಸೈಸಸ್ ಹೇಳ್ಬೋದು ಅಂತ ಅಂದರೆ, ಒಂದು ತಾಡಾಸನ. ಸೊ ತಾಡಾಸನ ಅಂತ ಅಂದರೆ ಸ್ಟ್ರೈಟ್ ಆಗಿ ನಿಂತ್ಕೊಳ್ಳೋದು, ಮೌಂಟೈನ್ ಪೋಸ್ ಅಂತ ಕರಿತೀವಿ ನಾವು ಇದನ್ನು. ಸೊ ಹಾಗೆ ಇನ್ನೊಂದು ತ್ರಿಕೋನಾಸನ ಅಂತಂದ್ರೆ ಟ್ರಯಾಂಗುಲರ್ ಪೋಸ್, ಜಸ್ಟ್ ಸೈಡ್ ವೈಸ್ ಬೆಂಡಿಂಗ್ ಅಂಡ್ ಫ್ರಂಟ್ ಬೆಂಡಿಂಗ್, ಮುಂಭಾಗದಲ್ಲಿ ಬೆಂಡ್ ಆಗೋದು ಮತ್ತೆ ಅಕ್ಕಪಕ್ಕಕ್ಕೆ ಬೆಂಡ್ ಆಗೋದು. ಇನ್ನೊಂದು ಪವನ ಮುಕ್ತಾಸನ. ಸೊ ಪವನ ಮುಕ್ತಾಸನ ಅಂತಂದ್ರೆ ನಮ್ಮ ಮಂಡಿನ ಎದೆ ಭಾಗಕ್ಕೆ ತರೋದು. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಇಂಟೆಸ್ಟೈನಲ್ ಡಿಸ್ಟರ್ಬೆನ್ಸ್ ಅಂತ ಏನ್ ಕರಿತೀವಲ್ಲ, ಕೆಲವೊಬ್ಬರಿಗೆ ಮಲಬದ್ಧತೆ ಇರುತ್ತೆ, ಕೆಲವೊಬ್ಬರಿಗೆ ಫ್ಲಾಟ್ಯುಲೆನ್ಸ್ ಅಂತ ಕರಿತೀವಿ, ಅಂತಂದ್ರೆ ಏನೇ ತಿಂದ್ರು ಕೂಡ ಹೊಟ್ಟೆ ಉಬ್ಬರ ಆಗುತ್ತೆ, ಹೊಟ್ಟೆ ತುಂಬದಂಗ ಆಗ್ಬಿಡುತ್ತೆ. ಸೊ ಅವಾಗ ಬ್ಲಾಕೇಜಸ್ಗಳಿದ್ದೆಲ್ಲ ಕೂಡ ಈ ಆಸನದಿಂದ ಹೋಗುತ್ತೆ. ಇನ್ನೊಂದು ಶವಾಸನ. ಸೊ ಇದನ್ನು ಕೂಡ ರಿಲ್ಯಾಕ್ಸಿಂಗ್ ಟೆಕ್ನಿಕ್, ಇದನ್ನ ನಾವು ಲಾಸ್ಟ್ ಅಲ್ಲಿ ಇಟ್ಕೋತೀವಿ. ಸೊ ಯಾವುದೇ ಎಕ್ಸಸೈಸ್ ಮಾಡಾದ್ಮೇಲೂ ಕೂಡ ಒಂದು 5 ನಿಮಿಷ ರೆಸ್ಟ್ ತಗೊಂಡೆ ಬೇರೆ ಕೆಲಸಕ್ಕೆ ಹೋಗ್ಬೇಕು. ಸೊ ಇನ್ನೊಂದು ಮಾರ್ಜರಿ ಆಸನ ಅಂತ ಬರುತ್ತೆ, ಇದು ಕ್ಯಾಟ್ ಅಂಡ್ ಡಾಗ್ ಪೋಸ್ ಅಂತ ಬರುತ್ತೆ. ಲೈಕ್ ಉಸಿರನ್ನ ಒಳಗಡೆ ತಗೊಂಡು ಹೊಟ್ಟೆ ಒಳಗಡೆ ತಗೊಳ್ಳೋದು, ಹಾಗೆ ಬಿಡ್ತಾ ವಾಪಸ್ ಬೆಂಡ್ ಆಗೋದು. ಸೊ ಇದಲ್ಲದನ್ನ ಅವರಿಗೂ ಕೂಡ ನಾವು ಹೇಳೋದು ಪ್ರಾಣಾಯಾಮ. ಸೊ ಸೂರ್ಯಭೇದಿ, ಚಂದ್ರಭೇದಿ ಹಾಗೂ ಬ್ರಾಹ್ಮರಿ ಪ್ರಾಣಾಯಾಮ, ಶೀತಲಿ ಅಂಡ್ ಶೀತಕಾರಿ ಅಂಡ್ ಭಸ್ತ್ರಿಕಾ. ಸೊ ಈ ಎಲ್ಲಾ ಪ್ರಾಣಾಯಾಮವನ್ನು ಕೂಡ ಅವರು ಮಾಡ್ಬೋದು. ಸೊ ಯೂಶುವಲ್ ಆಗಿ ನೇಸಲ್ ಡಿಸ್ಟರ್ಬೆನ್ಸ್ ಅಂತಂದ್ರೆ ಮೂಗು ಕಟ್ಕೊಂಡಿರುತ್ತೆ ಅಂತಂದಾಗ್ಲೂ ಕೂಡ ಅವರು ಸ್ವಲ್ಪ ಹೊತ್ತು ಸೂರ್ಯಭೇದಿ ಅಂಡ್ ಚಂದ್ರಭೇದಿ ಪ್ರಾಣಾಯಾಮನ ಮಾಡಬಹುದು. ಸೊ ಆಲ್ಮೋಸ್ಟ್ ಎಲ್ಲ ಹೈಪರ್ ಟೆನ್ಸಿವ್ ಪೇಷಂಟ್ಸ್ ಇರಬಹುದು, ಅಂದರೆ ರಕ್ತದೊತ್ತಡ ಇರೋರಿಗೆ, ಅಥವಾ ಕಾರ್ಡಿಯಾಕ್ ಕಂಡೀಷನ್ಸ್ ಅಥವಾ MI ಇರೋರು, ಅಥವಾ ಎದೆ ನೋವು ರಿಲೇಟೆಡ್ ಆಗಿರೋರು, ಸೊ ಪ್ರತಿಯೊಬ್ಬರೂ ಕೂಡ ಪ್ರಾಣಾಯಾಮ ಮಾಡಿದರೆ ಅತ್ಯುತ್ತಮ.
1: ಸಾಕಷ್ಟು ವಿಚಾರಗಳನ್ನ ಈ ಅಂತಾರಾಷ್ಟ್ರೀಯ ಯೋಗ ದಿನದಾಗಿರ್ಬೋದು, ಹಾಗೇನೆ ಯೋಗ ಮಾಡೋದ್ರಿಂದ ಆಗುವಂತ ಅನುಕೂಲಗಳ ಕುರಿತು ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನ ಹಂಚಿಕೊಳ್ತಾ ಬಂದ್ರಿ ಮೇಡಮ್. ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಿದೀವಿ. ಕೊನೆಯದಾಗಿ ಅಂತಾರಾಷ್ಟ್ರೀಯ ಯೋಗ ದಿನದಂದು ಜನಧ್ವನಿ ಕೇಳುಗರಿಗೆ ಹಾಗೂ ಸಮುದಾಯದ ಜನತೆಗೆ ಏನ್ ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ?
0: ಸೊ ಆಗ್ಲೇ ಹೇಳ್ದಂಗೆ ಯೋಗ ಅನ್ನೋದು ಹ್ಯಾವ್ಸ್ ಟು ಬಿ ಕನ್ವರ್ಟೆಡ್, ಅದನ್ನ ನಾವು ಅದನ್ನ ಒಂದು ಜೀವನ ಶೈಲಿಯಾಗಿ ಪರಿವರ್ತನೆ ಮಾಡಿಕೊಳ್ಳಲೇಬೇಕಾದಂತಹ ಒಂದು ಉತ್ತಮ ನಿರ್ಧಾರ ಆಗಿರುತ್ತದೆ ಯಾವಾಗ್ಲೂ ಕೂಡ. ಸೊ ಈ ತರ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಸೊ ಆಗ್ಲೇ ಹೇಳ್ದಂಗೆ ಯೋಗದಿಂದಾಗಿ ನಮ್ಗೆ 2 ತರ ಬೆನಿಫಿಟ್ಸ್ ಇದೆ, ಒಂದು ದೈಹಿಕವಾಗಿಯೂ ಇದೆ ಹಾಗೂ ಮಾನಸಿಕವಾಗಿಯೂ ಆಗಿದೆ. ಸೊ ಮಾನಸಿಕವಾಗಿಯೂ ಬರೀ ಕಾನ್ಸಂಟ್ರೇಷನ್, ಮೆಮೊರಿ ಎಲ್ಲದನ್ನ ಕೂಡ ರಾತ್ರಿ ಹೊತ್ತು ನಿದ್ದೆ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಎಷ್ಟೋ ಜನರಿಗೆ ಕೆಲಸದ ಒತ್ತಡದಿಂದಾಗಿ ಸ್ಟ್ರೆಸ್ ಜಾಸ್ತಿ ಇದ್ದಾಗ ನಿದ್ದೆ ಬರೋದು ತುಂಬಾ ಕಡಿಮೆ. ಸೊ ಆ ಮೂಮೆಂಟ್ ಅಲ್ಲಿ ಮಲ್ಕೊಳ್ಳೋ ಒಂದು 5 ನಿಮಿಷ ಅಂತನೂ ಕೂಡ ಪ್ರಾಣಾಯಾಮನೋ ಅಥವಾ ಧ್ಯಾನನೋ ಮಾಡಿ ಮಲ್ಕೊಂಡ್ರೆ, ಸೊ ಅಗೇನ್ ಅದು ಆಟೋಮೆಟಿಕಲಿ ಆಗಿ ನಿದ್ದೆ ಬರ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬ್ರೈನ್ ಕೂಲ್ ಡೌನ್ ಆಗುತ್ತೆ ಆ ಮೂಮೆಂಟ್ ಅಲ್ಲಿ. ಸೊ ಎಲ್ಲರಿಗೂ ಅಷ್ಟೇ ನಾವು ಹೇಳೋದು, ಸೊ ಇದು ಜಸ್ಟ್ ದೈಹಿಕ ವ್ಯಾಯಾಮ ಅಂತ ಕನ್ಸಿಡರ್ ಮಾಡ್ದೇನೆ. ಇದರಲ್ಲಿ ಸಾಕಷ್ಟು ಅಂತಂದ್ರೆ ಆಗ್ಲೇ ಹೇಳ್ದಂಗೆ ದೇಹ, ಮನಸ್ಸು ಮತ್ತೆ ಆತ್ಮ, ಸೊ ಮೂರನ್ನು ಕೂಡ ಒಂದು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡೋದ್ರಿಂದಾಗಿ, ಸೊ ಅಂದ್ರೆ ಸಹಾಯ ಅಂತಂದ್ರೆ ಇದರಲ್ಲಿ ಸಮತೋಲನದಿಂದ ಇರುತ್ತೆ. ಸೊ ಆದಷ್ಟು ಯೋಗ ದಿನ ಮಾಡಲು ಪ್ರಯತ್ನಿಸಬೇಕು ಹಾಗೂ ದೈನಂದಿನ ಚಟುವಟಿಕೆಯಾಗಿ ಪರಿವರ್ತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.
1: ಬಹಳ ಸಂತೋಷ ಮೇಡಮ್, ಇಷ್ಟೊತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾರತದಲ್ಲಿ ಯೋಗ ಅನ್ನೋಂಥದ್ದು ಹೇಗೆ

0: ಗುಮವಾಯಿತು. ಹಾಗೆಯೇ ಈ ಯೋಗಾಭ್ಯಾಸ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳನ್ನು ಪಡಿಬೋದು, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಾಗಿರ್ಬೋದು, ಯಾವ್ಯಾವ ಗುರಿ ಉದ್ದೇಶಗಳನ್ನು ಇಟ್ಕೊಂಡು ಈ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ, ಜೂನ್ 21ನೇ ಯಾಕೆ ಈ ಯೋಗ ದಿನವನ್ನಾಗಿ ನಾವು ಆಯ್ಕೆ ಮಾಡಿಕೊಳ್ಳಾಯಿತು, ಅಂತಾರಾಷ್ಟ್ರೀಯ ಯೋಗ ದಿನದ ಈ ವರ್ಷದ ಘೋಷವಾಕ್ಯ ಆಗಿರ್ಬೋದು, ವಿದೇಶಗಳಲ್ಲಿ ಯೋಗದ ಅಳವಡಿಕೆ, ಶಾಲಾ ಹಂತಗಳಲ್ಲಿ ಹಿರಿಯರಲ್ಲಿ ಈ ಯೋಗವನ್ನು ಮಾಡಿಸೋದ್ರಿಂದ ಅದೆಷ್ಟೆಲ್ಲ ಆರೋಗ್ಯಯುತ ಒಂದು ಅನುಕೂಲಗಳನ್ನು ಮಾಡಿಕೊಡುತ್ತೆ ಅನ್ನೋದು ಕುರಿತು ಬಹಳಷ್ಟು ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ವಿಚಾರಗಳನ್ನು ಒಳಗೊಂಡಂತೆ ಅರಿವು ಹಾಗೂ ಜಾಗೃತಿಯನ್ನು ನಮ್ಮ ಕೇಳುಗರಲ್ಲಿ ಮೂಡಿಸಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮೇಡಮ್.
1: ನಿಮಗೂ ಸಹ ಧನ್ಯವಾದಗಳು ಹಾಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳುತ್ತೇವೆ.
0: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ, ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆಯ ಹಿನ್ನೆಲೆಯಾಗಿರ್ಬೋದು, ಯೋಗದ ಉಗಮ ಹಾಗೂ ಯೋಗಾಭ್ಯಾಸದ ಮಹತ್ವವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ನಮ್ಮ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವೈದ್ಯರಾದಂಥ ಡಾಕ್ಟರ್ ವೈಷ್ಣವೀರವರು. ಇದಾಗಿತ್ತು ಇವತ್ತಿನ ನಮ್ಮ ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ವಿಶೇಷ ದಿನದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ವಿಶ್ವಯೋಗ ದಿನದ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು. ಈ ಸಮಯ ಆನಂದಮಯ. ಇಂದು ಸರಗೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಮಮತೆಜೀರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಉಮೇಶ್ ಚಂದ್ರ ಬ್ಯಾನರ್ಜಿರವರ ಪುಣ್ಯಸ್ಮರಣೆ ಹಾಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಕ್ಕೆ ಹೆಸರಾದ ಗಂಗೂಬಾಯಿ ಹಾನಗಲ್ ರವರ ಪುಣ್ಯಸ್ಮರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಜುಲೈ 21 1906 ಉಮೇಶ್ ಚಂದ್ರ ಬ್ಯಾನರ್ಜಿರವರು ಅಂದರೆ ಯೋಮೇಶ್ ಚಂದ್ರ ಬ್ಯಾನರ್ಜಿರವರ 119ನೇ ನಿಧನ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ. ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಹ ಸಂಸ್ಥಾಪಕರು ಮತ್ತು ಉದ್ಘಾಟನಾ ಅಧ್ಯಕ್ಷರು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಗಮನಾರ್ಹವಾಗಿ ಅವರು ಲಂಡನ್ನಲ್ಲಿ ಕಾಂಗ್ರೆಸ್ನ ಶಾಖೆಯನ್ನು ಸ್ಥಾಪಿಸುವಲ್ಲಿ ಮಹತ್ವವಾದ ಪಾತ್ರವನ್ನು ವಹಿಸಿದರು ಮತ್ತು 1885 ಬಾಂಬೆಯಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದರು. ಇದರಲ್ಲಿ 72 ಸದಸ್ಯರು ಹಾಜರಿದ್ದರು. ಯೋಮೇಶ್ ಚಂದ್ರ ಬ್ಯಾನರ್ಜಿರವರು 4 ಬಾರಿ ಸ್ಥಾಯಿ ಪರಿಷತ್ತಿಗಾಗಿ ಸೇವೆ ಸಲ್ಲಿಸಿದ ಮೊದಲ ಭಾರತೀಯರು. ಡಿಸೆಂಬರ್ 29, 1844 ಕಲ್ಕತ್ತಾದ ಕೀಟರ್ಫೋರ್ಡ್ ಪ್ರದೇಶದಲ್ಲಿ ಜನಿಸಿದ ಯೋಮೇಶ್ ಚಂದ್ರ ಬ್ಯಾನರ್ಜಿರವರು ವಕೀಲರಾದ ಗಿರೀಶ್ ಚಂದ್ರ ಬ್ಯಾನರ್ಜಿ ಮತ್ತು ಸರಸ್ವತಿ ದೇವಿ ರವರ ಪುತ್ರರಾಗಿದ್ದರು. ಇವರು ಓರಿಯೆಂಟಲ್ ಸೆಮಿನರಿ ಮತ್ತು ಹಿಂದೂ ಶಾಲೆಯಲ್ಲಿ ಶಿಕ್ಷಣ ಪಡೆದರು. ಯೋಮೇಶ್ ರವರು 1859 ಹೇಮಾಂಗಿನಿ ಮೋತಿಲಾಲ್ ರವರನ್ನು ವಿವಾಹವಾದರು. 1872 ಅವರು ಕೋಲ್ಕತ್ತಾ ಸುಪ್ರೀಂ ಕೋರ್ಟ್ಗೆ ಸಂಬಂಧಿಸಿದ ಕಾನೂನು ಸಂಸ್ಥೆಯಾದ WP ಗ್ಲಿಂಡರ್ಸರ್ನಲ್ಲಿ ಗುಮಾಸ್ತರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಅಲ್ಲಿ ಅವರು ಕಾನೂನು ವಿಷಯಗಳಲ್ಲಿ ಪರಿಚಿತರಾದರು. 4 ವರ್ಷಗಳ ನಂತರ 1874 ಬಾಂಬೆಯ ಆರ್ಜಿ ಜೀಜಾಬಾಯಿ ರವರಿಂದ ವಿದ್ಯಾವೇತನವನ್ನು ಪಡೆದು ನಂತರ ಅವರು ಕಾನೂನು ಅಧ್ಯಯನವನ್ನು ಮುಂದುವರಿಸಲು ಇಂಗ್ಲೆಂಡ್ಗೆ ಪ್ರಯಾಣವನ್ನು ಬೆಳೆಸಿದರು. ಅಲ್ಲಿ ಅವರು ಮಿಡಲ್ ಟೆಂಪಲ್ಗೆ ಸೇರಿದರು ಮತ್ತು ಜೂನ್ 1877 ಬಾರ್ಗೆ ಕರೆಸಲ್ಪಟ್ಟರು. ಗಮನಾರ್ಹವಾಗಿ ಬ್ಯಾನರ್ಜಿರವರು ಚುನಾವಣೆಯಲ್ಲಿ ವಿಫಲರಾಗಿದ್ದರು. ಲಿಬರಲ್ ಪಕ್ಷದ ಪ್ರತಿನಿಧಿಯಾಗಿ ಬ್ರಿಟಿಷ್ ಸಂಸತ್ತಿನಲ್ಲಿ ಸ್ಥಾನಕ್ಕಾಗಿ ಸ್ಪರ್ಧಿಸಿದ ಮೊದಲ ಭಾರತೀಯರಾದರು. ಇಂಗ್ಲೆಂಡ್ನಲ್ಲಿದ್ದ ಸಮಯದಲ್ಲಿ ಬ್ಯಾನರ್ಜಿ ಲಂಡನ್ನಲ್ಲಿ ಬ್ರಿಟಿಷ್ ಸಮಿತಿ ಮತ್ತು ಅದರ ಪ್ರಕಟಣೆಗಳಿಗೆ ಹಣಕಾಸು ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ದಾದಾಬಾಯಿ ನವರೋಜಿ ಸ್ಥಾಪಿಸಿದ ಲಂಡನ್ ಇಂಡಿಯನ್ ಸೊಸೈಟಿಯ ಪ್ರಧಾನ ಕಾರ್ಯದರ್ಶಿಯೂ ಆದರು. 1868 ಅವರು ಕೋಲ್ಕತ್ತಾಗೆ ಮರಳಿದರು ಮತ್ತು ತಮ್ಮ ಕಾನೂನು ಅಭ್ಯಾಸವನ್ನು ಸ್ಥಾಪಿಸಿದರು. ನ್ಯಾಯವಾದಿಯಾಗಿ ಖ್ಯಾತಿಯನ್ನು ಗಳಿಸಿದರು. ಕಲ್ಕತ್ತಾದ ಹೈಕೋರ್ಟ್ನಲ್ಲಿ ನ್ಯಾಯಾಲಯ ತಿರಸ್ಕಾರ ಪ್ರಕರಣದಲ್ಲಿ ಸುರೇಂದ್ರನಾಥ ಬ್ಯಾನರ್ಜಿರವರನ್ನ ಸಮರ್ಥಿಸಿಕೊಂಡಿದ್ದು ಅವರ ಗಮನಾರ್ಹ ಪ್ರಕರಣಗಳಲ್ಲಿ ಒಂದಾಗಿದೆ. ಡಿಸೆಂಬರ್ 1885 ಅಲ್ಹನ್ ಅಕ್ಟೇವಿಯಂ ಯೋಮನ್ನು ಪ್ರಸ್ತಾಪಿಸಿದ ಯೋಮೇಶ್ ಬೋನರ್ಜಿ ಬಾಂಬೆಯಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡರು. ಕಾಂಗ್ರೆಸ್ನ ಮೊದಲ ಅಧಿವೇಶನದಲ್ಲಿ 72 ಸದಸ್ಯರು

ಭಾಗವಹಿಸಿದ್ರು. ಮುಂದಿನ ವರ್ಷದಲ್ಲಿ ದಾದಾಬಾಯಿ ನವರುಜಿ ಅಧ್ಯಕ್ಷತೆಯಲ್ಲಿ ನಡೆದ ನಂತರ ಅಧಿವೇಶನದಲ್ಲಿ ಪಕ್ಷದ ಕಾರ್ಯಚಟುವಟಿಕೆಯಲ್ಲಿ ಸಮನ್ವಯ ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ಪ್ರತಿ ವಾರಾಂತ್ಯಕ್ಕೂ ಸ್ಥಾಯಿ ಸಮಿತಿಗಳನ್ನು ಸ್ಥಾಪಿಸಲು ಬೋನರ್ಜಿರವರು ಸ್ಥಾಪಿಸಿದರು. 1892 ನಡೆದ ಅಲಹಾಬಾದ್ ಅಧಿವೇಶನದಲ್ಲಿ ಅವರು ಮತ್ತೊಮ್ಮೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದರು. ಯೋಮೇಶ್ ಸ್ವದೇಶಿ ಚಳವಳಿಯ ಪ್ರಬಲ ಬೆಂಬಲ

0: ಭಾರತದಲ್ಲಿ 61ನೇ ವಯಸ್ಸಿನಲ್ಲಿ ನಿಧನರಾದರು. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನು ನೋಡುವುದಾದರೆ ಗಂಗೂಬಾಯಿ ಹಾನಗಲ್ರವರ ಪುಣ್ಯಸ್ಮರಣೆ. ಗಂಗೂಬಾಯಿ ಹಾನಗಲ್ರವರು ಧಾರವಾಡದಲ್ಲಿ ಕೃಷಿಕ ಚಿಕ್ಕರಾವ್ ನಾಡಿಗೇರ್ ಮತ್ತು ಕರ್ನಾಟಕ ಸಂಗೀತದ ಗಾಯಕಿ ಅಂಬಾಬಾಯಿ ದಂಪತಿಗಳಿಗೆ ಜನಿಸಿದರು. ಹಂಗಲ್ರವರು ಕೇವಲ ಪ್ರಾಥಮಿಕ ಶಿಕ್ಷಣವನ್ನು ಪಡೆದರು ಮತ್ತು ಅವರ ಕುಟುಂಬವು 1928ರಲ್ಲಿ ಹುಬ್ಬಳ್ಳಿಗೆ ಸ್ಥಳಾಂತರಗೊಂಡಿತು. ಇದರಿಂದಾಗಿ ಗಂಗೂಬಾಯಿ ಹಿಂದೂಸ್ತಾನಿ ಸಂಗೀತವನ್ನು ಕಲಿಯಬಹುದು. ಅವರು 13ನೇ ವಯಸ್ಸಿನಲ್ಲಿ ಕಿನ್ನರಿ ವಾದಕ ಕೃಷ್ಣಾಚಾರ್ಯ ಹುಲ್ಲೂರ್ರವರೊಂದಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಅಧ್ಯಯನ ಮಾಡಲು ಪ್ರಾರಂಭಿಸಿದರು. ಹುಲ್ಲೂರಿನಿಂದ ಬಂದ ಗಂಗೂಬಾಯಿರವರು ತಮ್ಮ ಶುಲ್ಕದ ಬಗ್ಗೆ ವಾದದ ನಂತರ ಅವರಿಗೆ ಕಲಿಸುವುದನ್ನು ನಿಲ್ಲಿಸುವ ಮೊದಲು ಒಂದು ವಾರದಲ್ಲಿ ಒಂದು ವರ್ಷದಲ್ಲಿ 60 ಸಂಯೋಜನೆಗಳನ್ನು ಕಲಿತರು. ಗೌರವಾನ್ವಿತ ಗುರು ಸಾಬಾಯಿ ಗಂಧರ್ವರವರ ಅಡಿಯಲ್ಲಿ ಅಧ್ಯಯನ ಮಾಡುವ ಮೊದಲು ಅವರು ದಂಪೋತ್ ದೇಸಾಯಿರವರಿಂದ ಕಲಿತರು. ಹಾನಗಲ್ ತಮ್ಮ ಮನೆಗೆ ಹಿಂದಿರುವಾಗ ಗಂಧರ್ವರ ಅಡಿಯಲ್ಲಿ ವಿರಳವಾಗಿ ಮಾತ್ರ ಅಧ್ಯಯನ ಮಾಡಲು ಸಾಧ್ಯವಾಯಿತು. ಆದರೆ ಅವರು ಶಾಶ್ವತವಾಗಿ ಹುಬ್ಬಳ್ಳಿಗೆ ಸ್ಥಳಾಂತರಗೊಂಡ ನಂತರ 3 ಕಾಲ ಆಕೆಗೆ ತೀವ್ರ ತರಬೇತಿಯನ್ನು ನೀಡಲಾಯಿತು. ಆದಾಗ್ಯೂ ನಂತರ ಅವರು ಲಘು ಸಂಗೀತ ಗೀತೆಗಳನ್ನು ಹಾಡಲು ನಿರಾಕರಿಸಿದರು. ಅವರು ರಾಗಗಳನ್ನು ಮಾತ್ರ ಹಾಡಿದರೆಂದು ಹೇಳಿದರು. ಹಂಗಲ್ ಕರ್ನಾಟಕ ವಿಶ್ವವಿದ್ಯಾಲಯ ಗೌರವ ಸಂಗೀತ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದರು. ಅವರು 2006 ತಮ್ಮ 75ನೇ ವೃತ್ತಿ ಜೀವನದ ವಶವನ್ನು ಗುರುತಿಸಲು ತಮ್ಮ ಕೊನೆಯ ಸಂಗೀತ ಕಚೇರಿಯನ್ನು ನೀಡಿದರು. ಗಂಗೂಬಾಯಿರವರು 21 ಜುಲೈ 2009 ನಿಧನರಾದರು. ಕರ್ನಾಟಕ ರಾಜ್ಯ ಸರ್ಕಾರವು ಹಂಗಲ್ ರವರ ಗೌರವಾರ್ಥ 2 ಶೋಕಾಚರಣೆಯನ್ನು ಘೋಷಿಸಿತು. ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿ 22 ಹುಬ್ಬಳ್ಳಿಯಲ್ಲಿ ಸರ್ಕಾರಿ ಅಂತ್ಯಕ್ರಿಯೆಯನ್ನು ಘೋಷಿಸಿದರು. ಇವರಿಗೆ ಪದ್ಮವಿಭೂಷಣ, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಸಂಗೀತ ನಾಟಕ ಅಕಾಡೆಮಿ ಫಿಲೋಸಫಿ ಪದ್ಮವಿಭೂಷಣ. 2008 ಕರ್ನಾಟಕ ರಾಜ್ಯ ಸರ್ಕಾರವು ಪ್ರಸ್ತಾವಿತ ಕರ್ನಾಟಕ ರಾಜ್ಯ ಸಂಗೀತ ವಿಶ್ವವಿದ್ಯಾಲಯ ಮೈಸೂರನ್ನು ಗಂಗೂಬಾಯಿ ಹಾನಗಲ್ರವರ ಹೆಸರಿಡಲು ನಿರ್ಧರಿಸಿತು. ತರುವಾಯ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ಕಾಯ್ದೆ 2009 ರಾಜ್ಯ ಶಾಸಕಾಂಗವು ಅಂಗೀಕರಿಸಿದೆ. ಪ್ರಸ್ತುತ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ಕರ್ನಾಟಕದ ಮೈಸೂರಿನಿಂದ ಕಾರ್ಯನಿರ್ವಹಿಸುತ್ತದೆ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ. ಡಿವಿ ಗುಂಡಪ್ಪನವರ ಪರಿಚಯದ ಕುರಿತು ಸರಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ತಿಮ್ಮಯ್ಯ ಎಲ್ಲಂರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ತಿಮ್ಮಯ್ಯ LM, ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸರಗೂರು, ಕಾಲೇಜು ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ. ಹಿಂದಿನ ಸಂಚಿಕೆಯಲ್ಲಿ ನಾವು ಕನ್ನಡದ ಖ್ಯಾತ ಕವಿಗಳಾದ DV ಗುಂಡಪ್ಪನವರ ಕಿರುಪರಿಚಯ ಹಾಗೂ ಮಂಕುತಿಮ್ಮನ ಕಗ್ಗ ಕೃತಿಯ ಬಗ್ಗೆ ತಿಳಿದುಕೊಂಡಿದ್ದೆವು. ಇಂದಿನ ಸಂಚಿಕೆಯಲ್ಲಿ ಮಂಕುತಿಮ್ಮನ ಕಗ್ಗದ ಕೆಲವು ಆಯ್ದ ಮುಕ್ತಕಗಳನ್ನು ಹಾಗೂ ವೈಯಕ್ತಿಕ ಜೀವನಕ್ಕೆ ಹೇಗೆ ಅವುಗಳು ಅನ್ವಯವಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಕಾಳ ನುದಯದಿ ಬಿತ್ತೆ ಸಂಜೆಗದು ಪೈರಹುದೆ, ಪಾಲುಂಟು ಕಾಲಂಗೆ ನಮ್ಮ ಕೃಷಿಗಳಲ್ಲಿ, ವೇಳೆಗಡು ಮರೆತಾತುರದಿನ್ ಅಡುಗೆ ಪಕ್ಕಹುದೆ, ತಾಳುಮೆಯ ಪರಿಪಾಕ ಮಂಕುತಿಮ್ಮ. ಕಾಳ ನುದಯದಿ ಬಿತ್ತೆ ಸಂಜೆಗದು ಪೈರಹುದೆ, ಪಾಲುಂಟು ಕಾಲಂಗೆ ನಮ್ಮ ಕೃಷಿಗಳಲ್ಲಿ, ವೇಳೆಗಡು ಮರೆತಾತುರದಿನ್ ಅಡುಗೆ ಪಕ್ಕಹುದೆ, ತಾಳುಮೆಯ ಪರಿಪಾಕ ಮಂಕುತಿಮ್ಮ. ಸ್ನೇಹಿತರೆ, ಸೂರ್ಯೋದಯದ ಸಮಯಕ್ಕೆ ಕಾಳ ಬಿತ್ತಿದರೆ ಸಂಜೆಯ ವೇಳೆಗೆ ಅದು ಮೊಳೆತು ಪೈರಾಗುವುದೇ. ಎಲ್ಲಕ್ಕೂ ಸಮಯದ ಒಂದು ನಿಯಮವುಂಟು. ಅಡುಗೆ ಮಾಡುವಾಗ ಇಟ್ಟ ವಸ್ತುಗಳು ಕಾದು ಬೆಂದು ಪಕ್ವವಾಗಲು ಒಂದು ಸಮಯದ ಮಿತಿ

ಇದೆ ಅಲ್ಲವೇ? ಆತುರ ಪಟ್ಟರೆ ಅಡುಗೆ ಪಕ್ವವಾಗುವುದೇ? ಹಾಗಾಗಿ ಜಗತ್ತಿನಲ್ಲಿ ನಾವು ಪಕ್ವವಾಗಬೇಕಾದರೆ ತಾಳ್ಮೆ ಬಹಳ ಮುಖ್ಯ ಎಂದು ಉಲ್ಲೇಖ ಮಾಡಿದ್ದಾರೆ ಉಂಡಪ್ಪನವರು ಈ ಮುಕ್ತಕದಲ್ಲಿ. ಸ್ನೇಹಿತರೆ, DVGಯವರು ಈ ಮುಕ್ತಕದಲ್ಲಿ ಕಾಲದ ಮಹತ್ವವನ್ನು ಮತ್ತು ತಾಳ್ಮೆಯ ಮಹತ್ವವನ್ನು ದೃಷ್ಟಾಂತಗಳೊಂದಿಗೆ ವಿವರಿಸಲು ಪ್ರಯತ್ನಿಸಿದ್ದಾರೆ. ಒಂದು ಕಾಳನ್ನು ಭೂಮಿಯಲ್ಲಿ ಬಿತ್ತಿದರೆ ಅದು ಮೊದಲು ಭೂಮಿಯ ಆ ಬೆಚ್ಚನೆಯ ಸ್ಪರ್ಶದಲ್ಲಿ ಮೇಲೆ ಹನಿಸುವ ನೀರಿನ ಸಹಾಯದಿಂದ ಒದ್ದೆಯಾಗಿ ಮೆತ್ತಗಾಗಿ ಭೂಮಿಯ ಸಾರವನ್ನು ತನ್ನೊಳಕ್ಕೆ ಇಳಿಸಿಕೊಂಡು ಆ ಸಾರದೊಂದಿಗೆ ತನ್ನೊಳಗಿನ ಗುಣಗಳನ್ನು ಪ್ರತಿಕ್ರಿಯಿಸಿ ನಿಧಾನವಾಗಿ ಮೊಳೆತು ತನ್ನ ತಲೆಯ ಮೇಲಿರುವ ಆ ಭೂಮಿಯ ಪದರಗಳನ್ನು ಸೀಳಿಕೊಂಡು ತಲೆಯೆತ್ತಿ ಸೂರ್ಯನ ಬೆಳಕು ಪ್ರಕೃತಿಯ ಗಾಳಿಯನ್ನು ಕುಡಿಯುತ್ತಾ ಭೂಮಿಯೊಳಗಿನ ಸಾರವನ್ನು ಹೀರುತ್ತಾ ನಿಧಾನವಾಗಿ ಬೆಳೆದು ತೆನೆ ತಳೆದು ಕಾಳ ಕಟ್ಟಿ ಕಾಲಕಾಲಕ್ಕೆ ಪಕ್ವವಾಗುತ್ತದೆ. ಹಾಗಾದರೆ ಮಾತ್ರ ಅದು ಫಲವೆಂದೆನಿಸಿಕೊಳ್ಳುತ್ತದೆ. ಆತುರಪಟ್ಟು ಮಧ್ಯದಲ್ಲೇ ಆಯಿತೇ ಎನ್ನುವ ಕುತೂಹಲದಿಂದ ಕಿತ್ತರೆ ಅದು ಅಪಕ್ವವಾಗುತ್ತದೆ. ಹಾಗಾಗಿ ಅದು ಪಕ್ವವಾಗಲು ಸಮಯ ನೀಡಬೇಕು. ಅದೇ ರೀತಿ ಅಡುಗೆ ಮಾಡುವಾಗ ಅಕ್ಕಿಯೋ ಬೇಳೆಯೋ ಬೇಯಲು ಸಮಯ ಬೇಕು. ಬೆಂದ ಬೇಳೆಯನ್ನು ತರಕಾರಿ ಮತ್ತು ಇತರೆ ಸಾಮಗ್ರಿಗಳೊಡನೆ ಬೆರೆಸಿ ಒಂದು ಹದಕ್ಕೆ ಕುದಿಸಿದರೆ ಮಾತ್ರ ಅದು ರುಚಿಗಟ್ಟುತ್ತದೆ. ಒಲೆಯ ಮೇಲಿಟ್ಟ ಪಾತ್ರೆಯನ್ನು ತಕ್ಷಣ ತೆಗೆದುಬಿಟ್ಟರೆ ಅದು ಬೆಂದೂ ಇರುವುದಿಲ್ಲ ಮತ್ತು ರುಚಿಯೂ ಕಟ್ಟುವುದಿಲ್ಲ. ಹಾಗಾಗಿ ಇದಕ್ಕೂ ಸಮಯವನ್ನು ಕೊಟ್ಟು ಪಕ್ವವಾಗಿಸಬೇಕು. ಇವೆರಡೂ ದೃಷ್ಟಾಂತಗಳು ನಮ್ಮ ಜೀವನದಲ್ಲಿಯೂ ಅನ್ವಯವಾಗುತ್ತದೆ. ನಾವು ಜೀವನದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಯಶಸ್ಸು ಗಳಿಸುವ ಉದ್ದೇಶದಿಂದ ಹಲವಾರು ಕೆಲಸಗಳನ್ನು ಪ್ರಾರಂಭಿಸುತ್ತೇವೆ. ಅದು ಬೇರೆ ಬೇರೆ ಕ್ಷೇತ್ರಗಳಾಗಿರಬಹುದು. ಅದು ವಿದ್ಯೆಯಾಗಬಹುದು, ಜ್ಞಾನಾರ್ಜನೆಯಾಗಬಹುದು, ಉದ್ಯಮವಾಗಬಹುದು, ಕೃಷಿಯಾಗಬಹುದು, ಅಥವಾ ಇನ್ನಿತರೆ ಯಾವುದೇ ಕ್ಷೇತ್ರ ಆಗಿರಬಹುದು. ಆರಂಭದಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಕೈಗೊಂಡು ಶೀಘ್ರ ಫಲವನ್ನು ಅಪೇಕ್ಷಿಸುತ್ತೇವೆ. ಅದು ದೊರಕದೇ ಹೋದಾಗ ನಿರಾಶರಾಗುತ್ತೇವೆ. ಪ್ರಯತ್ನ ವಿಫಲವಾಯಿತೆಂದು ಸೋಲಾಯಿತೆಂದು ಕೊರಗುತ್ತೇವೆ. ಆದರೆ DVGಯವರು ಹೇಳುವಂತೆ ಯಾವುದೇ ಕ್ಷೇತ್ರದಲ್ಲಿ ಯಶಸ್ವಿಯಾಗಲು ಸಮಯ ಅಥವಾ ಕಾಲಕ್ಕೆ ಪಾಲಿರುತ್ತದೆ. ಪ್ರಾರಂಭದ ಸೋಲುಗಳು ಹಿಂಜರಿಕೆಗಳು ನಮ್ಮ ಉತ್ಸಾಹವನ್ನು ತಡೆಗಟ್ಟಬಾರದು. ಸಣ್ಣ ಪುಟ್ಟ ವಿಫಲತೆಗಳು ಉಂಟಾದಾಗ ತಾಳ್ಮೆ ಕಳೆದುಕೊಳ್ಳಬಾರದು. ಸಮಯ ಕಳೆದಂತೆ ಎಲ್ಲವೂ ಸರಿಗೂಡುತ್ತದೆ. ಪ್ರಯತ್ನ ಮಾತ್ರ ನಿರಂತರವಾಗಿರಬೇಕು. ಅದನ್ನೇ DVGಯವರು ತಾಳುಮೆಯ ಪರಿಪಾಕ ಮಂಕುತಿಮ್ಮ ಎಂದು ಹೇಳುತ್ತಾರೆ. ಮುಕ್ತಕವನ್ನು ಇನ್ನೊಮ್ಮೆ ನೋಡೋದಾದರೆ, ಕಾಳನುದಯದಿ ಬಿತ್ತೆ ಸಂಜೆಗದು ಪೈರಹುದೆ, ಪಾಲುಂಟು ಕಾಲಂಗೆ ನಮ್ಮ ಕೃಷಿಗಳಲ್ಲಿ, ವೇಳೆಗಡು ಮರೆತಾತುರದಿನ್ ಅಡುಗೆ ಪಕ್ಕಹುದೆ, ತಾಳುಮೆಯ ಪರಿಪಾಕ ಮಂಕುತಿಮ್ಮ, ತಾಳುಮೆಯ ಪರಿಪಾಕ ಮಂಕುತಿಮ್ಮ. ಸೋ ಈ ಮುಕ್ತಕವು ನಮಗೆ ತಾಳ್ಮೆ ಮತ್ತು ಸಮಯದ ಮಹತ್ವವನ್ನು ನಮ್ಮ ಪ್ರಯತ್ನಗಳಲ್ಲಿ ತಿಳಿಸಿಕೊಡುತ್ತದೆ. ಇನ್ನೊಂದು ಮುಕ್ತಕವನ್ನು ನೋಡೋಣ. ಅನ್ನ ಉಣವೊಂದು ಕೇಳ್, ಅದನ್ನು ಬೇಯಿಸಿದ ನೀರ್ ನಿನ್ನ ದುಡಿತದ ಬೆಮರೋ ಪೆರರ ಕಣ್ಣೀರೋ, ತಿನ್ನು ನೀನ್ ಜಗಕ್ಕೆ ತಿನ್ನಲಿತ್ತನಿ ತಮ್ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ. ಅನ್ನ ಉಣವೊಂದು ಕೇಳ್, ಅದನ್ನು ಬೇಯಿಸಿದ ನೀರ್ ನಿನ್ನ ದುಡಿತದ ಬೆಮರೋ ಪೆರರ ಕಣ್ಣೀರೋ, ತಿನ್ನು ನೀನ್ ಜಗಕ್ಕೆ ತಿನ್ನಲಿತ್ತನಿ ತಮ್ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ. ನೀನು ತಿನ್ನುವ ಅನ್ನವನ್ನು ಬೇಯಿಸಿದ ನೀರು ನಿನ್ನ ದುಡಿಮೆಯಿಂದ ಪಡೆದದ್ದೋ ಅಥವಾ ಪರರನ್ನು ಪೀಡಿಸಿ ಪಡೆದದ್ದೋ ಎಂದು ನೀನು ಊಟ ಮಾಡುವಾಗ ನಿನ್ನನ್ನೇ ನೀನು ಕೇಳಿಕೋ. ಜಗತ್ತಿಗೆ ನೀನು ಎಷ್ಟು ಕೊಟ್ಟಿರುತ್ತೀಯೋ
ಅಸ್ತ

ಅದನ್ನು ಮಾತ್ರ ಪಡೆದು ನೀನು ಊಟ ಮಾಡು. ಅದಕ್ಕಿಂತ ಅಧಿಕವಾಗಿ ಪಡೆದು ಉಂಡರೆ ಅದು ನಿನ್ನೊಳಗೆ ಜೀರ್ಣವಾಗದೆ ಅನ್ಯರಿಗೆ ಹಿಂತಿರುಗಿಸಲೇಬೇಕಾದ ಋಣವಾಗಿ ಉಳಿದು ಬಿಡುತ್ತದೆ ಎಂದು ಜಗತ್ತಿನಲ್ಲಿ ನಾವು ಅನುಭವಿಸುವುದೆಲ್ಲವನ್ನೂ ನಮ್ಮದೇ ಕಷ್ಟಾರ್ಜಿತವಾಗಿರಬೇಕೆಂದು ಅನ್ಯರಿಂದ ಪಡೆದದ್ದು ನಮಗೆ ದಕ್ಕುವುದಿಲ್ಲವೆಂದು ಉಲ್ಲೇಖಿಸಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಸ್ನೇಹಿತರೆ, ನಾವು ಜಗತ್ತಿನಲ್ಲಿ ಜೀವನ ಸಾಗಿಸುವಾಗ ಕುಟುಂಬ ನಿರ್ವಹಣೆಗಾಗಿ ಯಾವುದಾದರೂ ವೃತ್ತಿಯನ್ನು ಅವಲಂಬಿಸಿರಬೇಕಾಗುತ್ತದೆ. ಅದು ನೌಕರಿಯಾಗಬಹುದು, ವ್ಯಾಪಾರವಾಗಬಹುದು, ಸ್ವಂತ ಉದ್ಯೋಗವಾಗಿರಬಹುದು, ಅಥವಾ ಯಾವುದಾದರೂ ಉದ್ಯಮವಾಗಬಹುದು. ಈ ವೃತ್ತಿಗಳು ನಮ್ಮ ಮತ್ತು ನಮ್ಮ ಕುಟುಂಬದ ಬಯಕೆಗಳನ್ನು ತೃಪ್ತಿಪಡಿಸುತ್ತಿರಬಹುದು. ಆದರೆ ಹೆಚ್ಚಿನ ಪಾಲು ಸಂದರ್ಭದಲ್ಲಿ ಇಂದು ಜಗತ್ತಿನಲ್ಲಿ ಜನರು ದುರಾಸೆಯಿಂದ ಅಡ್ಡದಾರಿ ಹಿಡಿಯುತ್ತಾರೆ. ನಾವು ನಿತ್ಯ ಪತ್ರಿಕೆಗಳಲ್ಲಿ ಓದುತ್ತಿರುವಂತೆ ಲಂಚ, ಭ್ರಷ್ಟಾಚಾರ, ವಂಚನೆಯ ಪ್ರಕರಣಗಳು ನಿರಂತರವಾಗಿ ಸುದ್ದಿಯಾಗುತ್ತಿರುತ್ತವೆ. ಇನ್ನೊಬ್ಬರ ಅಸಹಾಯಕತೆಯನ್ನು, ಅಜ್ಞಾನವನ್ನು, ದೌರ್ಬಲ್ಯವನ್ನು ಬಳಸಿಕೊಂಡು ಲಕ್ಷ ಲಕ್ಷ ಸಂಪಾದಿಸುತ್ತಿರುತ್ತಾರೆ. ಆದರೆ ಎಷ್ಟೇ ಸಂಪಾದಿಸಿದರೂ ನಾವು ಎಷ್ಟು ಅನುಭವಿಸಲು ಸಾಧ್ಯವಿರುತ್ತದೆಯೋ ಅಷ್ಟನ್ನು ಮಾತ್ರವೇ ಅನುಭವಿಸಲು ಸಾಧ್ಯ. ಉಳಿದದ್ದು ಪರರ ಪಾಲಾಗುತ್ತದೆ. ಊಟಕ್ಕೆ ಕುಳಿತಾಗ ಪ್ರತಿಯೊಬ್ಬರೂ ಅವರ ದೇಹ ಪ್ರಕೃತಿಗೆ ಅನುಗುಣವಾಗಿ ಎಷ್ಟು ಊಟ ಮಾಡಬಹುದೋ ಅಷ್ಟನ್ನು ಉಣ್ಣಲು ಮಾತ್ರ ಸಾಧ್ಯ. ಸಂಪತ್ತೂ ಸಹ ಹಾಗೆಯೇ. ನಾವು ಪರರನ್ನ ಪೀಡನೆ ಮಾಡಿ ಎಷ್ಟೇ ಸಂಪಾದಿಸಿದರೂ ಕೇವಲ ನಮಗೆ ಎಷ್ಟು ಲಭಿಸಬೇಕೋ ಅಷ್ಟು ಮಾತ್ರ ಲಭಿಸುತ್ತದೆ. ಉಳಿದದ್ದು ಕರ್ಮಶೇಷವಾಗಿ ನಮ್ಮನ್ನು ಕಾಡುತ್ತದೆ ಎಂದು DVG ಅವರು ಈ ಕಗ್ಗದ ಮೂಲಕ ತಿಳಿಸಿಕೊಡುತ್ತಾರೆ. ಅನ್ನ ಉಣುವೊಂದು ಕೇಳ್, ಅದನ್ನು ಬೇಯಿಸಿದ ನೀರ್ ನಿನ್ನ ದುಡಿತದ ಬೆಮರೋ ಪೆರರ ಕಣ್ಣೀರೋ. ತಿನ್ನು ನೀನ್ ಜಗಕ್ಕೆ ತಿನ್ನಲಿತ್ತನಿತ ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ, ಜೀರ್ಣಿಸದ ಋಣಶೇಷ ಮಂಕುತಿಮ್ಮ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.

0: ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಡಿವಿ ಗುಂಡಪ್ಪನವರ ಪರಿಚಯದ ಕುರಿತು ಸರಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ತಿಮ್ಮಯ್ಯ ಎಲ್ಲೆಂಬ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಗೀತಾಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 8ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಪಾರ್ಥ, ಅಭ್ಯಾಸ ಯೋಗದ ಮೂಲಕ ಚಿತ್ತವನ್ನು ಸ್ಥಿರಗೊಳಿಸಿ ಅದು ಎತ್ತಲೂ ಚದುರದಂತೆ ಮಾಡಿ ಏಕಾಗ್ರನಾಗುವವನು ದಿವ್ಯನಾದ ಪರಮ ಪುರುಷನನ್ನು ಹೊಂದುತ್ತಾನೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂದ್ರೆ ನಮಗೆ ಭಗವಂತನನ್ನ ಕುರಿತು ಚಿಂತಿಸುವುದಕ್ಕೆ ಏಕಾಗ್ರತೆ ಇಲ್ಲ ಅಂತೇಳಿ ಹೇಳುವಂಥದ್ದು ರೂಢಿಗತ ಮಾತು. ಇಲ್ಲದೇ ಇದ್ರೆ ಅದನ್ನು ರೂಢಿಸ್ಕೊಳ್ಬೇಕು. ಹೀಗೆ ಈ ಜೀವನದಲ್ಲಿ ಎಷ್ಟೋ ವಸ್ತುಗಳು ನಮಗೆ ಹೊಸದು, ಆದರೆ ಅದನ್ನು ಅಭ್ಯಾಸ ಮಾಡುವುದಿಲ್ವೇ ಈ ಮನುಷ್ಯ? ಅಭ್ಯಾಸ ಮಾಡುವಾಗ ಎಷ್ಟು ನೀರಸ ಮತ್ತು ಎಷ್ಟು ಕಷ್ಟವಾಗುವುದು, ಆದರೂ ಕೂಡ ಬಿಡದೆ ಅದನ್ನು ಮಾಡ್ತೇವೆ. ಯಾಕೆ ಅಂದರೆ ಅದರಲ್ಲಿ ನಮಗೆ ಮುಂದುವರಿಯಬೇಕೆಂಬುದು ಆಸೆ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ, ಸಂಗೀತ ಕಲಿಬೇಕು ಅಂತಂದರೆ ಅದು ಎಷ್ಟೊಂದು ಅಭ್ಯಾಸ ಮಾಡಬೇಕು ಹೇಳಿ? ಚೆನ್ನಾಗಿ ಅಭ್ಯಾಸ ಮಾಡಿದ್ಮೇಲೆ ತಾನೇ ಸಭೆಯಲ್ಲಿ ಕುಳಿತುಕೊಂಡು ಹಾಡಲಿಕ್ಕೆ ಸಾಧ್ಯ ಆಗೋದು. ಆ ಸಭೆಯಲ್ಲಿ ಕೂತ್ಕೊಂಡು ಹಾಡಿದಾಗ ತಾನೇ ಜನ ಬೇಕಾದಷ್ಟು ಕರತಾಡನವನ್ನು ಮಾಡುವಂಥದ್ದು. ಆದರೆ ಈ ಮೆಚ್ಚುಗೆ ಪಡುವವರಿಗೆ ಸಂಗೀತಗಾರನ ಶ್ರಮದ ಪರಿಚಯ ಇರೋದಿಲ್ಲ. ಅವನನ್ನೇ ಕೇಳಿದಾಗ ಅವನು ಹೇಳ್ತಾನೆ ಅಷ್ಟೆ, ಪ್ರತಿದಿನವೂ ನಾವು ತಪ್ಪದೆ ಅಭ್ಯಾಸ ಮಾಡುವುದು, ಅದರಲ್ಲಿಯೂ ಕೂಡ ಬೆಳಿಗ್ಗಿನ ಹೊತ್ತಿಗೆ ಮುಂಚೆಯೇ ಎದ್ದು ಅಭ್ಯಾಸ ಮಾಡುವುದಿದೆಯಲ್ಲ, ಅದು ಈ ವೃತ್ತಿಯಲ್ಲಿ ಸಾಧಾರಣವಾಗಿ ಸಹಜ. ಚಳಿಗಾಲವೆನ್ನದೆ ಬಿಸಿಲು ಕಾಲವೆನ್ನದೆ ಬಿಡದೆ ಸಾಧಿಸಿದರೆ ಮಾತ್ರ ಆ ವೃತ್ತಿಯಲ್ಲಿ ನಿಪುಣನಾಗಬಹುದು. ಏನಿಲ್ಲ, ನಾವು ಹೊಸದ್ರಲ್ಲಿ ಸೈಕಲ್ ಕಲಿಯುವಾಗ ಅದೆಷ್ಟು ಸಲ ಬಿದ್ದಿದ್ದೇವೆ ಹೇಳಿ? ಹಾಗಾದ್ರೆ ನಾವು ಸೈಕಲ್ ಕಲಿಯುವಾಗ ಒಂದ್ಸಲ ಬಿದ್ದುಬಿಟ್ಟಿದ್ದೀವಿ ಅಂತ ಕೂಡಲೇ ನಾವು ಸೈಕಲ್ ಕಲಿಯೋದನ್ನೇ ಬಿಟ್ಬಿಟ್ವಾ? ಅದೆಷ್ಟು ಸಲ ಬಿದ್ದರೂ ಕೂಡ ಮತ್ತೆ ಹೇಳ್ತೀವಿ, ಮತ್ತೆ ಕಲಿತೀವಿ, ಮತ್ತೆ ಬೀಳ್ತೀವಿ, ಮತ್ತೆ ಹೇಳ್ತೀವಿ, ಮತ್ತೆ ಕಲಿಯೋದಕ್ಕೆ ಹೋಗ್ತೀವಿ. ಪೆಡಲ್ ಒತ್ತೋದು, ಬ್ರೇಕ್ ಹಾಕೋದು, ಇವೆಲ್ಲ ಒಂದು ರೀತಿ ಕ್ರಿಯೆಗಳು. ಹಾಗೆ ನಾವು ಪುನಃ ಪುನಃ ಎದ್ದು ಆ ಒಂದು ಸೈಕಲ್ ಕಲಿಯೋದಕ್ಕೆ ಮುನ್ನಡೆ ಇಡ್ತೀವಲ್ವಾ, ಅದೇ ಏಕಾಗ್ರತೆ, ಅದೇ ಒಂದು ರೂಢಿ. ನಂತರ ನಾವು ಹೋಗ್ತಾ ಹೋಗ್ತಾ ಸೈಕಲ್ ಮೇಲೆ ಹೋಗ್ತಾ ಇರುವಾಗ ನಮಗೆಲ್ಲವುದನ್ನು ಬ್ರೇಕ್ ಎಲ್ಲಿ ಹಿಡಿತಾ ಇದ್ದೀನಿ, ಪೆಡಲ್ ಒತ್ತತಾ ಇದ್ದೀನಾ, ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನು ತುಂಬ ಅರಿವಿನ ಪ್ರಪಂಚದಿಂದ ಮಾಡಬೇಕಾಗಿಲ್ಲ. ನಾವು ಸಾಧಾರಣವಾಗಿ ಎಲ್ಲ ಕಲ್ತ್ಕೊಂಡಾದ್ಮೇಲೆ ಸೈಕಲ್ನ ತುಂಬ ಚೆನ್ನಾಗಿ ಕಲ್ತ್ಕೊಂಡು ನಾವು ಹೋಗ್ತಾ ಇರುವಾಗ ಯಾವುದಾದ್ರೂ ಆರಾಮಾಗಿ ಹಾಡು ಹೇಳ್ಕೊಂಡೋ ಅಲ್ಲಿ ಇಲ್ಲಿ ನೋಡಿಕೊಂಡೋ ಹೋಗ್ತೀವಿ. ಯಾಕೆಂದ್ರೆ ನಾವಾಗಲೇ ಅದನ್ನು ಸೈಕಲ್ನ ಬಿಡದಂತೆ ಭಂಡ್ರಂತೆ ಅಭ್ಯಾಸ ಮಾಡಿ ಕಲ್ತ್ಬಿಟ್ಟಿರ್ತೀವಿ ಅಲ್ವಾ? ಧ್ಯಾನ ಅನ್ನೋದು ಕೂಡ ಹಾಗೆ. ಎಲ್ಲೋ ಕೆಲವು ಅಪರೂಪ ವ್ಯಕ್ತಿಗಳಿಗೆ ಈ ಚಿತ್ತ ಅನ್ನುವಂಥದ್ದು ಏಕಾಗ್ರವಾಗುತ್ತೆ ಈ ಭಗವಂತನ ಮೇಲೆ. ಉಳಿದವರೆಲ್ಲ ಅದಕ್ಕೆ ಹೋರಾಡಲೇಬೇಕು. ಅದಕ್ಕೆ ಶ್ರೀಕೃಷ್ಣ ಅಭ್ಯಾಸ ಯೋಗ ಅಂಥೇಳಿ ಹೇಳ್ತಾನೆ. ಅಂದರೆ ಯಾವುದಾದ್ರೂ ನಮಗೆ ಬೇಕೇ ಬೇಕು ಅಂತಂದರೆ ಅದನ್ನು ನಾವು ಬಿಡದೆ ಅಭ್ಯಾಸ ಮಾಡಬೇಕು. ಆಗಲೇ ಅದು ನಮ್ಮ ಸ್ವಭಾವವಾಗುವಂಥದ್ದು. ಪ್ರಾರಂಭದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸುವುದು ತುಂಬ ಕಷ್ಟದ ಕೆಲಸ. ಬೇರೆ ಕಾಲಕ್ಕಿಂತ ನಾವು ಮನಸ್ಸನ್ನು ಏಕಾಗ್ರ ಮಾಡಬೇಕು ಎನ್ನುವ ಕಾಲದಲ್ಲಿ ಈ ಮನಸ್ಸು ಎಂಬುವುದು ಚಾಂಚಲ್ಯಕ್ಕೆ ಹೆಚ್ಚಾಗಿ ಒಳಗಾಗುತ್ತೆ. ಇದೊಂದು ಸಾಮಾನ್ಯದ ಅನುಭವ. ಎಷ್ಟೇ ಚಂಚಲವಾದರೂ ಕೂಡ ನಾನೇನು ಬಿಡೋದಿಲ್ಲ, ಅದನ್ನು ದೇವರ ಕಡೆ ತಿರುಗಿಸಿಯೇ ತಿರುಗಿಸ್ತೇನೆ ಅಂಥೇಳಿ ಎಷ್ಟು ಬೇಕಾದರೂ ಹೋರಾಡೋದಕ್ಕೆ ಸಿದ್ಧವಾಗಿರ್ತೇನೆ, ಅದನ್ನು ಶಪಥ ಕೂಡ ಮಾಡ್ತೇನೆ. ಅನಂತರವೇ ನಮ್ಮ ಮನಸ್ಸು ಕ್ರಮೇಣ ದಾರಿಗೆ ಬರಬೇಕಾದ್ರೆ ಜೀವನದಲ್ಲಿ ಯಾವುದು ಬಿಟ್ಟು ಸಿಕ್ಕೋದಿಲ್ಲ ಅಂಥೇಳಿ ಗೊತ್ತಾಗುತ್ತೆ. ಒಂದು ವೇಳೆ ಬಿಟ್ಟು ಸಿಕ್ಕಿದ್ರೂ ಕೂಡ ಅದರ ಯೋಗ್ಯತೆ ನಮಗೆ ಗೊತ್ತಾಗೋದಿಲ್ಲ. ಕೆಲಸಕ್ಕೆ ಬಾರದ ಕ್ಷುದ್ರ ವಸ್ತುಗಳನ್ನು ಕಲಿಯಲು ನಾವು ಅದೆಷ್ಟು ಕಷ್ಟಪಡ್ತೀವಿ ಹೇಳಿ? ದೇವರನ್ನ ಚಿಂತಿಸಲು ಅಷ್ಟು ಕಷ್ಟಪಡದೇ ಇದ್ರೆ ಅದು ನಮಗೆ ಹೇಗೆ ದೊರಕುತ್ತೆ? ಈ ವಸ್ತುವಿಗೆ ನಾವು ಎಷ್ಟು ಕಷ್ಟಪಟ್ಟರೂ ಕಡಿಮೆಯೇ, ಎಷ್ಟು ಬೆಲೆ ಕೊಟ್ಟರೂ ಕಡಿಮೆಯೇ, ಕೊನೆಗೆ ನಮಗೆ ಸಿಕ್ಕುವುದು ಪರಮಶಾಂತಿ. ನಮ್ಮನ್ನು ಜನನ ಮರಣಾತೀತರನ್ನಾಗಿ ಮಾಡುವಂಥದ್ದೇ ಇದು. ಸಾಕ್ಷಿಯಂತೆ ಭಗವಂತನ ಲೀಲೆಯನ್ನ ನೋಡಿ ಆನಂದಿಸಬಹುದು. ಮನಸ್ಸನ್ನ ಪ್ರಪಂಚದ ಕಡೆಗಳಿಂದ

ಎಳೆದು ಭಗವಂತನ ಕಡೆ ಮಾತ್ರ ಹರಿಸುತ್ತಾ ಧ್ಯಾನಿಸುತ್ತಾ ಪ್ರಾಣವನ್ನ ತ್ಯಜಿಸಿದರೆ ಅವನನ್ನೇ ಪಡಿತಾನೆ. ಆದರೆ ಕೊನೆಯ ಗಳಿಗೆಯಲ್ಲಿ ನಮ್ಮ ಮನಸ್ಸು ಅಂತಹ ಪಕ್ವ ಸ್ಥಿತಿಗೆ ಬರಬೇಕಾದ್ರೆ ಹಲವು ವರುಷಗಳ ಸಾಧನೆ ಅದಕ್ಕೆ ತಳಪಾಯವಾಗಿರಬೇಕು. ಆ ತಳಪಾಯ ಹಾಕುವ ಕೆಲಸಕ್ಕೆ ನಾವು ಎಷ್ಟು ಬೇಗ ಪ್ರಾರಂಭಿಸ್ತೇವೋ ಅಷ್ಟು ಒಳ್ಳೆಯದು. ಹಾಗಾಗಿ ಇಲ್ಲಿ ಅಂತ್ಯಕಾಲ ಅಂತಂದರೆ ಶರೀರವನ್ನು ಬಿಡುವಂತಹ ಸಮಯ ಅಂತಂತಲೇ ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ. ಅಹಂಕಾರದ ನಾಶವೂ ಕೂಡ ಅಂತ್ಯಕಾಲವೇ. ಇದು ಧ್ಯಾನದ ಸ್ಥಿತಿಯಲ್ಲಿ ಮಾತ್ರ ಸಾಧ್ಯ. ಈ ವಿಷಯವನ್ನು ವಿವರಿಸಿ ಹೇಳುವುದಕ್ಕೋಸ್ಕರ ಈ ಶ್ಲೋಕವನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ. ಧ್ಯಾನದ ಅವಸ್ಥೆಯಲ್ಲಿ ಜೀವಭಾವವು ಅಂದರೆ ಅಹಂಕಾರವು ನಾಶವಾಗಿ ಅದು ಪರಮಾತ್ಮನಲ್ಲಿಯೇ ಐಕ್ಯ ಹೊಂದುವುದರಿಂದ ಅಂತಹ ಯೋಗಿಯು ಜೀವನ್ಮುಕ್ತನಾಗಿ ಈ ಪ್ರಪಂಚದಲ್ಲಿ ಬಾಳ್ತಾನೆ. ಮನಸ್ಸನ್ನು ನಿರಂತರವಾಗಿ ಆತ್ಮನಲ್ಲಿ ನಿಲ್ಲಿಸಿಕೊಳ್ಳುವುದಕ್ಕೆ ಪುನಃ ಪುನಃ ಪ್ರಯತ್ನ ಮಾಡಬೇಕು. ಇದನ್ನೇ ಅಭ್ಯಾಸ ಯೋಗ ಅಂಥೇಳಿ ಕರೆದಿರುವಂಥದ್ದು. ನಿತ್ಯ ನಿರಂತರ ತನ್ನ ಸ್ವರೂಪದ ಜ್ಞಾನದ ಎಚ್ಚರವುಳ್ಳ ಸಾಧಕನು ಈ ಪ್ರಪಂಚದಲ್ಲಿ ತಾನು ಈ ಪ್ರಪಂಚಕ್ಕೆ ಸಂಬಂಧಪಟ್ಟವನಲ್ಲ, ತಾನೊಬ್ಬ ಯಾತ್ರಿಕ ಮಾತ್ರ ಎಂಬಂತೆ ಬಾಳ್ತಾನೆ. ಇದು ನಿಜವಾಗಿ ಉಪನಿಷತ್ತಿನಲ್ಲಿ ಹೇಳಿರುವಂಥ ಒಂದು ಉಪಾಸನ ವಿಧಾನಕ್ಕಿಂತ, ಪುರಾಣಗಳಲ್ಲಿ ಬರುವ ಶರಣಾಗತಿಯ ವಿಧಾನಕ್ಕಿಂತ ವಿಶಿಷ್ಟವಾಗಿರುವಂಥದ್ದು. ವ್ಯವಹಾರದಲ್ಲಿದ್ದೂ ಕೂಡ ನಿರ್ಲಿಪ್ತನಾಗಿ ಬದುಕುವ ಜೀವನದ ರಹಸ್ಯವಿದು. ಹಾಗಾಗಿ ಅಭ್ಯಾಸ ಯೋಗದ ಮೂಲಕ ಮನಸ್ಸನ್ನು ಆತ್ಮನಲ್ಲಿಯೇ ನೆಲೆ ನಿಲ್ಲಿಸಿಕೊಳ್ಳುವುದರಿಂದ ಬುದ್ಧಿಯೂ ಕೂಡ ಆತ್ಮನಲ್ಲಿಯೇ ನೆಲೆ ನಿಲ್ಲುತ್ತದೆ. ಆಗ ಆತ್ಮನ ದರ್ಶನ ತನ್ನಿಂದ ತಾನಾಗೆ ಆಗುವಂಥದ್ದು. ಹಾಗಾಗಿ ಅನನ್ಯ ಮನಸ್ಸಿನ ಮೂಲಕ ಆತ್ಮನ ಚಿಂತನೆಯನ್ನು ಮಾಡುವವನು ಆ ಪರಮ ಪುರುಷನನ್ನೇ ಪಡಿತಾನೆ ಅಂಥೇಳಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಇಂಥ ಒಂದು ಅಪರೂಪದ ಶ್ಲೋಕಕ್ಕೆ ಮುದ್ದುರಾಮನ ಅದ್ಯಾವ ಶ್ಲೋಕ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ನಿನಗಿಷ್ಟವಾಯಿತೋ ದನಿಗೊಡುವುದನ್ನು ಕಲಿಯೋ, ನಿನಗಿಷ್ಟವಾಯಿತೋ ದನಿಗೊಡುವುದನ್ನು ಕಲಿಯೋ,

ನಿನಗೊಂದಿಷ್ಟ ಆಯ್ತಾ, ಅದಕ್ಕೆ ದನಿಗೂಡೋದನ್ನು ಕಲಿಯೋಣ. ಅದನ್ನು ಮುಂದೂಡೋದು ಬೇಡ. ಕಲ್ಲು ಅರಳಿ ಶಿಲೆಯಾಗೋದಕ್ಕೆ ಕ್ರೀ ಶಕ್ತಿ ಬೇಕು. ಅಂದರೆ ಹುಳಿ ಪೆಟ್ಟಿನ ಪೆಟ್ಟು ಅದಕ್ಕೆ ತಗಲಬೇಕು. ಆ ಹುಳಿ ಪೆಟ್ಟನ್ನು ತಗಲಿಸಿ ಕೊಡು ಮೂರ್ತ ರೂಪವನ್ನು, ಅಮೂರ್ತವಾಗಿರುವಂಥ ನಿನ್ನೊಳಗಿನ ಶಕ್ತಿಗೆ ಒಂದು ಮೂರ್ತ ರೂಪವನ್ನು ಕೊಟ್ಟು ಆತ್ಮನಲ್ಲಿಯೇ ಆ ಶಕ್ತಿಯನ್ನು ನೆಲೆ ನಿಲ್ಲಿಸಿ ಈ ಒಂದು ಜೀವನದ ಸಾರ್ಥಕ್ಯವನ್ನು ಪಡೆದುಕೋ. ಆ ಮೂಲಕ ಭಗವಂತನಲ್ಲಿಯೇ ಶರಣಾಗಿ ಭಗವಂತನನ್ನೇ ಪಡೆಯಬಹುದು ನೀನು ಅನ್ನೋವಂಥ ಒಂದು ಪದ್ಯದ ಸಾರಾಂಶವನ್ನು ಇಲ್ಲಿ ಮುದ್ದರಾಮನು ಕೂಡ ಹೇಳ್ತಾ ಇದ್ದಾನೆ. ಕೊಡು ಮೂರ್ತ ರೂಪವನು, ಅಮೂರ್ತವಾಗಿರುವಂಥ ಯಾವುದೇ ಒಂದು ರೀತಿಯಾದ ಆಕಾರ ಇಲ್ಲದೇ ಇರುವಂಥ ನಿನ್ನ ಶಕ್ತಿಗೆ ಆತ್ಮನಲ್ಲಿಯೇ ನೆಲೆ ನಿಲ್ಲುವಂಥ ಒಂದು ಸಾಕಾರ ರೂಪದ ಮೂರ್ತ ಶಕ್ತಿಯನ್ನು ಕೊಟ್ಟು ನೀನು ಈ ಬದುಕಿನ ಸಾರ್ಥಕ್ಯವನ್ನು ಪಡೆದುಕೋ ಅಂತ ಹೇಳಿ ಇಲ್ಲಿ ಭಗವಂತನು ಕೂಡ ಹೇಳ್ತಾ ಇದ್ದಾನೆ, ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ಸದಾ ನಮ್ಮ ಚಿತ್ತ ಹರಿಯಲಿ.

0: ಕೇಳುಗರೇ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುತ್ತುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಟ್ಟ ಗೀತಾ ಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

0: ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 14 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಆನೆ ಅಂದಿನಂತಿಲ್ಲ. ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಸ್ ಸಂಸ್ಥೆಯಲ್ಲಿ ಆನೆಗಳ ಬಗ್ಗೆ ಸಂಶೋಧನೆ ನಡೆಸುತ್ತಿರುವ ಡಾಕ್ಟರ್ ನಚಿಕೇತ ಶರ್ಮಾ ಅವರೊಂದಿಗೆ ಇತ್ತೀಚಿನ ಅವರ ಸಂಶೋಧನೆಗಳ ಕುರಿತು ಒಂದು ಸಂವಾದ ಹಾಗೂ ಮಾದಕ ವಸ್ತುವನ್ನು ಸೇವಿಸುವ ಮೀನುಗಳು. ಆನೆ ಅಂದಿನಂತಿಲ್ಲ ಒಂದು ಸಂವಾದ. ನಮಸ್ಕಾರ ಡಾಕ್ಟರ್ ನಚಿಕೇತ ಅವರೇ.
1: ನಮಸ್ಕಾರ.
0: ನೀವು ಹಾಗೂ ಡಾಕ್ಟರ್ ಸಂಜೀತಾ ಪೋಖರೆಲ್ ಹೊಸದೊಂದು ಪ್ರಬಂಧವನ್ನ ಪ್ರಕಟ ಮಾಡಿದ್ರಿ. ಇದರಲ್ಲಿ ಮುಖ್ಯವಾಗಿ ಆನೆಗಳ ನಡವಳಿಕೆಯ ಬಗ್ಗೆ ನೀವು ಮಾತಾಡಿದ್ದೀರಾ. ಆನೆಗಳು ತಮ್ಮ ನೆಲೆಯನ್ನ ಬಿಟ್ಟು, ಅಂದ್ರೆ ಹ್ಯಾಬಿಟೆಟ್ ಅಂತ ನಾವೇನು ಹೇಳ್ತೀವಿ, ಅದನ್ನ ಬಿಟ್ಟು ಅವು ಓಡಾಡುವಂತಹ ಪರಿಸ್ಥಿತಿ ಬಂದಿದೆ. ಅವುಗಳ ನೆಲೆ ಸಾಕಷ್ಟು ಕಡಿಮೆ ಆಗಿದೆ. ಹೀಗಾಗಿ ಆನೆಗಳು ಆಗಾಗ ಮನುಷ್ಯರು ಇರೋ ಕಡೆಯಲ್ಲೂ ಕೂಡ ಕಾಣಿಸ್ಕೊಳ್ತೇವೆ. ಒಂದ್ ಕಾಲದಲ್ಲಿ ನಾವು ಹೇಳ್ತಿದ್ವಿ ಆನೆಗಳು ಕಾಡಲ್ಲಿ ಮಾತ್ರ ಇರುತ್ತೆ ಅಂತ. ಈಗ ಊರಲ್ಲೂ, ಅಂದ್ರೆ ನಮ್ಮ ಗದ್ದೆಗಳು, ತೋಟಗಳು, ಮುಖ್ಯವಾಗಿ ಕಾಫಿ ತೋಟಗಳು, ಇದರಲ್ಲೆಲ್ಲ ಬರೋದನ್ನ ನಾವು ಕಾಣ್ತೀವಿ. ಯಾವಾಗ್ಲೂ ಒಂದು ಸಂದೇಹ ಇರುತ್ತೆ ನಮಗೆ, ಎಷ್ಟು ಭಯ ಆಗುತ್ತೋ ಆನೆಗಳಿಗೂ ಅಷ್ಟೇ ಭಯ ಆಗುತ್ತೆ ಅಂತನ್ಬಿಟ್ಟು. ಈ ಆನೆಗಳು ಬಹುಶಃ ಅವು ಇರುವ ರೀತಿಯಲ್ಲೇ ನಡ್ಕೊಂಡು ಹೋಗ್ತಾ ಇವೆ, ಅವುಗಳ ನಡವಳಿಕೆಯಲ್ಲಿ ಬದಲಾವಣೆ ಆಗಿಲ್ಲ ಅಂತ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ಹಾಗಾಗಿ ನಾವು ಆನೆಗಳಿಗೆ ಒಂದು ಕಾರಿಡಾರ್, ಇಂಥದ್ದೇ ಕಾರಿಡಾರ್ ಇರಬೇಕು, ಹೀಗೆ ಇರಬೇಕು ಅಂತೆಲ್ಲ ನಾವು ತೀರ್ಮಾನ ಮಾಡಿರ್ತೀವಿ. ಆದರೂ ಈ ಆನೆಗಳು ಕೂಡ ಸಾಕಷ್ಟು ಬುದ್ಧಿವಂತ ಪ್ರಾಣಿಗಳು, ನಡವಳಿಕೆಯಲ್ಲಿ ಬದಲಾವಣೆಗಳನ್ನ ಮಾಡಿಕೊಳ್ತಾ ಇವೆ ಅನ್ನೋದು ನಿಮ್ಮ ಪ್ರಬಂಧದ ಪೂರಣ. ಯಾವ್ಯಾವ ರೀತಿಯಲ್ಲಿ ಆನೆಗಳು ತಮ್ಮ ನಡವಳಿಕೆಗಳನ್ನ ಬದಲಾಯಿಸ್ಕೊಳ್ತಾ ಇವೆ ಅಂತ ಹೇಳಬಹುದಾ?
1: ತಾವೇ ಹೇಳಿದ ಹಾಗೆ ಆನೆಗಳು ತುಂಬಾ ಬುದ್ಧಿವಂತ ಪ್ರಾಣಿ ಎಂದು ಒಂದು ಪ್ರತೀತಿ ಅಲ್ವೇ. ಹಾಗೆ ಆನೆಗಳು ಯಾವ ರೀತಿ, ಯಾವ ಯಾವ ಸಾಂದರ್ಭಿಕದಲ್ಲಿ ಯಾವ ರೀತಿ ವರ್ತನೆ ಮಾಡುತ್ತದೆ ಎಂಬುದು ನಮಗೆ ಇನ್ನೂ ಸ್ಪಷ್ಟವಾಗಿ ತಿಳಿದಿಲ್ಲ. ಸೊ ಹಾಗಾಗಿ ನಮ್ಮ ಸಂಶೋಧನೆ ಇದು ಒಂದು ಬೇಸ್ ಲೈನ್, ಮೂಲವಾದ ಅಂಶವನ್ನು ಇಟ್ಟುಕೊಂಡು ಬೇರೆ ಬೇರೆ ಜಾಗಗಳಲ್ಲಿ ಆನೆಗಳು ಯಾವ ರೀತಿ ವರ್ತಿಸುತ್ತಾ ಇದ್ದಾವೆ ಎಂದು ತಿಳಿದು ನಾವು ಈ ಸಂಶೋಧನೆಯನ್ನು ಒಂದು ಪ್ರಬಂಧದ ರೀತಿಯಲ್ಲಿ ಮಾಡಿರುತ್ತೇವೆ. ಈ ಪ್ರಬಂಧದಲ್ಲಿ ನಾವು 5-6 ಮುಖ್ಯವಾದ ಅಂಶವನ್ನು ಎತ್ತು ತೋರಿಸುತ್ತೇವೆ. ಅದರಲ್ಲಿ ಒಂದು ಮುಖ್ಯವಾದದ್ದು ಏನೆಂದರೆ, ನಾವು ಏನು ತಿಳಿದಿರ್ತೇವೆ, ಆನೆಗಳು ಗುಂಪಲ್ಲಿ ಇರ್ತವೆ. ಆ ಗುಂಪು ಸಣ್ಣ ಗುಂಪಾಗಿರ್ತದೆ, 5-10 ಆನೆಗಳು ಜೊತೆ ಜೊತೆಯಾಗಿ ಹೋಗುತ್ತದೆ. ಅದರಲ್ಲಿ ಅಮ್ಮ, ಅದರ ಮರಿ, ಅದರ ಚಿಕ್ಕಮ್ಮ, ಅದರ ವಂಶ ಪಾರಂಪರಿಕವಾಗಿ ರಿಲೇಟೆಡ್ ಹಿಂದು ಎಂದು ತಿಳಿದಿರುತ್ತೇವೆ. ಅದೇ ರೀತಿ ಗಂಡಾನೆಗಳು ಏಕಾಂಗಿಯಾಗಿ ನಡೆದಾಡುತ್ತವೆ ಎಂಬುದು ನಮ್ಮ ಸರ್ವೇ ಸಾಮಾನ್ಯ ಜ್ಞಾನ. ಆದರೆ ಈ ತುಂಬಾ ಜಾಗಗಳಲ್ಲಿ ಏನ್ ನೋಡ್ತಿದ್ದೇವೆ ಅಂದ್ರೆ, ಆನೆ ಗುಂಪುಗಳು 50-100 ಆನೆ ಜೊತೆಗೆ ಬಂದು ಜೊತೆಗೆ ಯಾವಾಗ್ಲೂ ಇರುವಂತ ರೀತಿಯನ್ನು ನೋಡ್ತಿದ್ದೇವೆ. ಯಾಕೆ ಆನೆಗಳು 50-100 ಆನೆಗಳು ಜೊತೆಗೆ ಬಂದು ಇರುತ್ತವೆ, ಅದರಿಂದ ಅದಕ್ಕೆ ಏನು ಲಾಭ, ಅದರಿಂದ ಅದಕ್ಕೆ ಏನು ನಷ್ಟ, ಅದು ಅದ್ರ ಬಗ್ಗೆ ನಮಗಿನ್ನೂ ತಿಳಿದಿಲ್ಲ. ಇದೇ ರೀತಿ ಹೆಣ್ಣು ಆನೆಗಳು ಗುಂಪಲ್ಲಿ ಇರುವುದು ನಮಗೆ ಗೊತ್ತಿರುವುದು, ಆದ್ರೆ ಗಂಡು ಆನೆಗಳು ಗುಂಪಾಗಿ ಇರುವುದು ನಮಗೆ ಇಷ್ಟುವರೆಗೆ ಅಷ್ಟು ತಿಳಿದಿಲ್ಲ. ಇದೇ ರೀತಿಯಾದ ನಡವಳಿಕೆಗಳು ಗಂಡಾನೆಗಳಲ್ಲಿ ಕಂಡು ಬರ್ತಾ ಇದೆ. ಅಂದ್ರೆ ಹೆಣ್ಣಾನೆಗಳ ರೀತಿಯೇ ಗಂಡು ಆನೆಗಳು ಗುಂಪಾಗಿ ಬಂದು ಕಾಡಿನಲ್ಲಿ ಅಷ್ಟು ಇದು ಕಾಣುವುದಿಲ್ಲ, ಆದರೆ ನಾಡಿನಲ್ಲಿ ಇದು ಕಾಣಬರುತ್ತಿದೆ. ಇದು ಏನಕ್ಕೆ ಆಗುತ್ತದೆ ಎಂದು ಮತ್ತೆ ನಮಗೆ ಇನ್ನು ತಿಳಿದಿಲ್ಲ. ಇನ್ನೊಂದು ಮುಖ್ಯವಾದ ಅಂಶ ಏನೆಂದರೆ, ಆನೆಗಳು ರಾತ್ರಿ ವೇಳೆ ಸಂಚಾರ ನಡೆಸಿ, ಬೆಳಗ್ಗೆ ಹೊತ್ತು ಆನೆಯ ಸಂಚಾರ ನಡೆಸಿದರೆ ಮನುಷ್ಯರಿಗೆ ಆನೆಯನ್ನು ಕಂಡುಹಿಡಿಯುವ,
0: ಅಂದ್ರೆ ರಾತ್ರಿ ಹೊತ್ತು ಅವು ಸಂಚಾರ ಮಾಡಿದ್ರೆ ಮನುಷ್ಯರಿಂದ ಕಾಟ ಕಡಿಮೆ ಆಗುತ್ತೆ, ಬೆಳಕಿನ ಹೊತ್ತು

0: ಆಯ್ತು ಅಂತಂದ್ರೆ ಮನುಷ್ಯರ ಜೊತೆಗೆ ಅದು ಒಡನಾಡಬೇಕಾಗತ್ತೆ, ಆಗ ಸಂಘರ್ಷ ಜಾಸ್ತಿ ಆಗತ್ತೆ. ಆದ್ರಿಂದಾಗಿ ಮನುಷ್ಯರಿಂದ ದೂರ ಇರೋದಕ್ಕೆ ಅವು ಹೆಚ್ಚೆಚ್ಚು ರಾತ್ರಿ ಹೊತ್ತು ಸಂಚಾರ ಮಾಡ್ತಿವೆ. ಅಂದ್ರೆ ಒಂದು ಕಾಲದಲ್ಲಿ ಅವು ಬೆಳಗ್ಗಿನ ಹೊತ್ತು ಆಹಾರ ಅನ್ವೇಷಣೆ, ವಲಸೆ ಹೋಗೋದು ಇವೆಲ್ಲವನ್ನ ಮಾಡ್ತಾ ಇದ್ದಂಥವು. ಈಗ ಅವು ಹೆಚ್ಚು ಹೆಚ್ಚು ರಾತ್ರಿ ಹೊತ್ತು ಸಂಚರಿಸೋದಕ್ಕೆ ಶುರು ಮಾಡಿವೆ ಅಂತ ಹೇಳ್ಬೋದಾ?
1: ಹೌದು ಹೌದು.
0: ಸೊ ಇದನ್ನ ನೀವು ಹೇಗೆ ಕಂಡುಕೊಂಡ್ರಿ?
1: ಹಲವು ವಿಜ್ಞಾನಿಗಳು ಸಂಶೋಧನೆ ನಡೆಸಿ ಈ ವರ್ತನೆಗಳ ಬಗ್ಗೆ ಪ್ರಬಂಧಗಳನ್ನು ಬರೆದಿದ್ದಾರೆ. ಅದರಲ್ಲಿ ಒಂದು ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ, ಆನೆಗಳು ಮನುಷ್ಯ ಇರುವ ಜಾಗದಲ್ಲಿ ನಡೆದಾಡುವ ಸಮಯದಲ್ಲಿ ಅವು ಶೀಘ್ರವಾಗಿ ನಡೆದು ಹೋಗುವುದು, ಅದರ ಧ್ವನಿಗಳನ್ನು ಕಮ್ಮಿ ಮಾಡಿಕೊಳ್ಳುವುದು, ಮತ್ತೆ ಈ ರೆಫ್ಯೂಜ್ ಬಿಹೇವಿಯರ್ ಅಂತ ಏನ್ ಹೇಳ್ತಾರೆ,
0: ಅಂದ್ರೆ ಹೀಗೆ ಹೇಳ್ಬೋದಾ, ಅವು ಮನುಷ್ಯರು ಇರುವಂತಹ ನಾಡಿಗೆ ಬಂದಾಗ ಕಾಡಿನಲ್ಲಿ ಅವು ಓಡಾಡೋದಕ್ಕಿಂತ ಬಹಳ ವೇಗವಾಗಿ ಚಲಿಸ್ತವೆ. ಅಂದ್ರೆ ಒಂಥರ ಆತುರದಲ್ಲಿ ಓಡ್ತವೆ, ಭಯದಲ್ಲಿ ಓಡ್ತವೆ ಅಂತ ಹೇಳೋದಕ್ಕೆ ಬರೋದಿಲ್ಲ, ಆದ್ರೆ ಆತುರ ಪಟ್ಟು ನಡೆದಾಡ್ತವೆ. ಒಂದು ಎರಡನೇದು, ಅವು ತಮ್ಮ ತಮ್ಮೊಳಗೆ ಮಾತಾಡಿಕೊಳ್ಳುವಾಗ ಧ್ವನಿಯನ್ನ ಕಮ್ಮಿ ಮಾಡ್ಕೊಳ್ತವೆ, ಅಂದ್ರೆ ಮೆಲು ಧ್ವನಿಯಲ್ಲಿ ಮಾತಾಡಿಕೊಂಡು ಹೋಗ್ತವೆ ಅಂತ ಒಂದು ರೀತಿಯಲ್ಲಿ ಹೇಳಬಹುದು. ಇವುಗಳ ನಡವಳಿಕೆ ಸಹಜವಾಗಿಯೇ ಸ್ವಲ್ಪ ಮಟ್ಟಿಗೆ ಮನುಷ್ಯರಿಂದ ದೂರ ಇರೋ ರೀತಿಯಲ್ಲಿ, ಮನುಷ್ಯರಿಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ನಡವಳಿಕೆಯನ್ನ ತೋರಿಸ್ತಾ ಇವೆ ಅಂತ ಹೇಳ್ಬೋದಾ?
1: ಹೌದು ಹೌದು.
0: ಅಂದ್ರೆ ಇದಕ್ಕೆ ನಿಮಗೆ ಪುರಾವೆ ಎಲ್ಲಿಂದ ಸಿಗುತ್ತೆ?
1: ಇದು ಒಂದೇ ಗುಂಪನ್ನ ಎರಡು ಕಡೆ ಎರಡು ಜಾಗದಲ್ಲಿ ನೋಡ್ಬಿಟ್ಟು ಈ ರೀತಿ ತೀರ್ಮಾನಕ್ಕೆ ಬರೋದು ತುಂಬಾ ಕಷ್ಟ. ಆದ್ರೆ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ನಾವು ನೋಡಿದ ಆನೆನೆ ನೋಡಿ ನೋಡಿದ ಆನೆನೆ ನೋಡಿ ಅದರ ವರ್ತನೆಗಳನ್ನು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಹಾಗೆ ಹಾಗೆ ಅಭ್ಯಸಿದಾಗ ಈ ರೀತಿಯಾದ ಪುರಾವೆಗಳು ನಮಗೆ ದೊರಕುತ್ತವೆ.
0: ಈ ರೀತಿಯ ಅಧ್ಯಯನ ಮಾಡೋದಕ್ಕೆ ಕನಿಷ್ಠ ಅಂದ್ರೆ ಎಷ್ಟು ವರ್ಷಗಳು ಬೇಕಾಗಬಹುದು?
1: ನಾವು ಈ ಕೆಲಸವನ್ನು ಏನಿಲ್ಲ ಅಂದ್ರೆ ಒಂದು 10 ವರ್ಷದಿಂದ ಮಾಡುತ್ತಿದ್ದೇನೆ. ನನ್ನ ಸಂಶೋಧನೆ ಮುಖ್ಯವಾಗಿ ಕಾಡಿನಲ್ಲಿ ಇರುವ ಆನೆಗಳು ಹೇಗೆ ವರ್ತಿಸುತ್ತವೆ ಎಂಬುದು. ಆದರೆ ಹಲವು ವಿಜ್ಞಾನಿಗಳು ನಾಡಿನಲ್ಲಿ ಬರುವ ಆನೆಗಳು ಹೇಗೆ ವರ್ತಿಸುತ್ತವೆ ಎಂದು 10-15 ವರ್ಷದಿಂದ ಅಧ್ಯಯನ ನಡೆಸುತ್ತಿದ್ದಾರೆ.
0: ಇವೆರಡನ್ನು ನೀವು ಒಟ್ಟು ಮಾಡಿಕೊಂಡು ಈ ಪ್ರಬಂಧವನ್ನ ಬರೆದಿದ್ದೀರಾ?
1: ಹೌದು. ಈ ಪ್ರಬಂಧದ ಮುಖ್ಯ ಅಂಶ ಏನು ಅಂದರೆ, ಬೇರೆ ಬೇರೆ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ವಿಜ್ಞಾನಿಗಳು ಏನು ಆನೆಗಳ ವರ್ತನೆ ಬಗ್ಗೆ ಅಧ್ಯಯನ ನಡೆಸಿ ಸಂಶೋಧನೆ ನಡೆಸಿ ಪ್ರಬಂಧನ ಬರೆದಿರುತ್ತಾರೋ ಅದನ್ನ ಎಲ್ಲ ಒಗ್ಗೂಡಿಸಿ ಆನೆಗಳ ಬಗ್ಗೆ ನಮಗೆ ಇರುವ ಸಾಮಾನ್ಯ ಜ್ಞಾನವನ್ನು, ಟ್ರೆಡಿಷನಲ್ ನಾಲೆಜ್ ಅನ್ನೋದು ಏನಿರುತ್ತಲ್ಲ, ಅದನ್ನ ನಾವು ಹೇಗೆ ಸಾಂದರ್ಭಿಕವಾಗಿ ಬದಲಾಯಿಸ್ಕೊಳ್ಬೇಕು ಅದು ನಮ್ಮ ಈ ಪ್ರಬಂಧದ ಮುಖ್ಯ ಅಂಶ. ಅಂದರೆ ನಾನು ಹೇಳಿದ ಹಾಗೆ ಆನೆಗಳು ಗುಂಪಲ್ಲಿ ಇರುತ್ತದೆ, ಗಂಡಾನೆಗಳು ಏಕಾಂಗಿಯಾಗಿರುತ್ತದೆ ಎಂದು ನಾವು ಅದೇ ರೀತಿ ಎಲ್ಲಾ ಕಡೆ ಅನ್ವಯ ಮಾಡುವುದಕ್ಕೆ ಆಗುವುದಿಲ್ಲ. ಆನೆಗಳ ನಿರ್ವಹಣೆ, ಆನೆಗಳ ಸಂರಕ್ಷಣೆ ಮಾಡಬೇಕು ಅಂದ್ರೆ ಸಾಂದರ್ಭಿಕವಾಗಿ ಆನೆಗಳ ವರ್ತನೆಯನ್ನು ನಮ್ಮ ನಿರ್ವಹಣಾ ರೀತಿಯನ್ನು ಹೊಂದಿಸ್ಕೋಬೇಕು. ಟೇಕ್ ದಟ್ ಇನ್ ಟು ಅವರ್ ಅಕೌಂಟ್ ಫಾರ್ ದ ಮ್ಯಾನೇಜ್ಮೆಂಟ್.
0: ಅಂದ್ರೆ ಆನೆಗಳ ಈ ವರ್ತನೆಯಲ್ಲಿ ನಡವಳಿಕೆಯಲ್ಲಿ ಆಗಿರುವಂತಹ ಬದಲಾವಣೆಗಳನ್ನು ನಾವು ಗಮನದಲ್ಲಿಟ್ಕೊಂಡು ನಾವು ಸಂರಕ್ಷಣೆಗೋಸ್ಕರವಾಗಿ ರೂಪಿಸುವಂತಹ ಯಾವುದೇ ಕ್ರಮ ಆಗ್ಲಿ ವಿಧಾನವಾಗ್ಲಿ ಅದನ್ನ ಬದಲಿಸ್ಕೊಳ್ಬೇಕಾಗತ್ತೆ. ಒಂದು ಉದಾಹರಣೆ ಕೊಡ್ತೀರಾ?
1: ಇದರಲ್ಲಿ ಒಂದು ಮುಖ್ಯವಾದ ಅಂಶ ಏನಂದ್ರೆ, ಗಂಡಾನೆಗಳು ಹೆಣ್ಣಾನೆಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಆನೆಗಳ ಅರಿವಿನ ಬಗ್ಗೆ ನಮಗೆ ಅರಿವಿರಬೇಕು. ಅಂದ್ರೆ ಆನೆ ಹೇಗೆ ತನ್ನ ಭೌತಿಕ, ಸಾಮಾಜಿಕ ಮತ್ತು ಭೌಗೋಳಿಕ ಜ್ಞಾನವನ್ನು ಉಪಯೋಗಿಸಿ ಮನುಷ್ಯರು ಮಾಡಿರುವ ಅಥವಾ ತನ್ನ ಜಾಗದಲ್ಲಿ ಆಗಿರುವ ಬದಲಾವಣೆಗಳಿಗೆ ಅದು ಸ್ವಾಭಾವಿಕ ತನ್ನ ವರ್ತನೆಯಲ್ಲಿ ಬದಲಾವಣೆ ಮಾಡಿಕೊಳ್ತಾ ಇದೆ ಅನ್ನೋದನ್ನ ನಾವು ಕರೆಕ್ಟ್ ಆಗಿ ಸರಿಯಾಗಿ ಅಧ್ಯಯನ ಮಾಡಬೇಕು. ಅದು ಬಹು ಮುಖ್ಯವಾದ ಅಂಶ ಆಗುತ್ತದೆ. ನಮಗೆ ಮಾನವ ಆನೆ ಸಂಘರ್ಷ ತುಂಬಾ ತುಂಬಾ ಗಂಭೀರ ಆಗಿರೋದ್ರಿಂದ ಸೊಲ್ಯೂಷನ್ ಶುಡ್ ಬಿ ಇಮ್ಮಿಡಿಯೇಟ್, ತಕ್ಷಣ ಪರಿಹಾರ ಬ್ರೇಕ್ ಇರೋದ್ರಿಂದ ಈ ನಾನು ಹೇಳಿದ ಈ ರೀತಿಗಳನ್ನೆಲ್ಲ ಅಧ್ಯಯಿಸುವುದು ತುಂಬಾ ಕಷ್ಟ ಆಗುತ್ತದೆ. ಮುಂದೆ ಬರುವ ನಿರ್ವಹಣಾ ನೀತಿಗಳು ಆನೆಯ ವರ್ತನೆಯನ್ನು ಕನ್ಸಿಡರ್ ಮಾಡಿ
0: ಆನೆಯಲ್ಲಿ ಬದಲಾಗಿರುವಂತಹ ಈ ನಡವಳಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು
1: ರೂಪಿಸಬೇಕು. ಆನೆಗಳು ನಾವು ಆವಾಗ್ಲೇ ಹೇಳಿದಾಗೆ ಥಿಂಕಿಂಗ್ ಅನಿಮಲ್ ಇನ್ ಕಾನ್ಫ್ಲಿಕ್ಟ್, ಕಷ್ಟಕರ ಸಂಗತಿಗಳು ಎದುರಾಗುತ್ತದೆ ಯಾವಾಗ ನಾವು ಈ ಸಂರಕ್ಷಣಾ ನೀತಿಯನ್ನು ಮಾಡಬೇಕಾದ್ರೆ. ಬೇರೆ ಪ್ರಾಣಿಗಳು

0: ಗಳನ್ನು ನೋಡಿದ್ರೆ ಹುಲಿ ಆಗಿರ್ಬೋದು, ಚಿರತೆ ಆಗಿರ್ಬೋದು, ಅಥವಾ ಕಾಟಿಗಳಾಗಿರ್ಬೋದು, ಅಥವಾ ನೀಲ್ಗಾಯ ಆಗಿರ್ಬೋದು, ಆ ಪ್ರಾಣಿಗಳು ಏನಾಗುತ್ತೆ ಊರಿಂದ ಹೊರಗಡೆ ಬಂದಾಗ ಹುಲಿಗಳು ಹುಲಿ ಏನ್ ಹೇಳ್ತೀನಿ ಅಂದ್ರೆ ವಯಸ್ಸಾದಾಗ ಹುಲಿಗಳಿಗೆ ಬೇಟಾಡೋ ಶಕ್ತಿ ಇರೋದಿಲ್ಲ. ಹಾಗಾಗಿ ಅದು ಯಾವುದು ಹತ್ರ ಇರುತ್ತೋ, ಉದಾಹರಣೆಗೆ ಮನುಷ್ಯ ಇದ್ರೆ ಅದನ್ನ ಸಾಯಿಸಿ ತಿನ್ನಬಹುದು ಅಂತ ನಮ್ಮ ಊಹೆ ಅಲ್ವಾ. ಆದ್ರೆ ಆನೆಗಳು ಈ ರೀತಿ ಅಲ್ಲ. ಆನೆಗಳು ಯೋಚನಾ ಶಕ್ತಿ ಇರೋದ್ರಿಂದ ನಮ್ಮ ಬೆಳೆಗೆ ಬೇಲಿ ಹಾಕಿದರೆ ಆ ಆನೆಗಳು ಆ ಬೇಲಿಯಲ್ಲಿ ಎಲ್ಲಿ ವೀಕ್ನೆಸ್ ಅಂದ್ರೆ ಎಲ್ಲಿ ದುಸ್ಥಿತಿ
1: ಎಲ್ಲಿ ಮುರಿಬಹುದು ಎಲ್ಲಿ
0: ಅದರ ಬಗ್ಗೆ ಯೋಚನೆ ಮಾಡಿ ಮತ್ತೆ ಅದರಲ್ಲೂ ಉದಾಹರಣೆಗೆ ಹೇಗೆ ಮುರಿಯುತ್ತೆ ಅಂದ್ರೆ ತಮ್ಮ ದಂತಗಳನ್ನು ಉಪಯೋಗಿಸಿ ಕೆಲವು ಕಡೆ ಮರಗಳನ್ನು ಬೇಲಿ ಮೇಲೆ ಹಾಕಿ ಆ ವಿದ್ಯುತ್ ಸರ್ಕ್ಯೂಟ್ ಅದನ್ನು ಮುರಿಯುವ ಕೆಲಸ ಆನೆಗಳು ಮಾಡ್ತವೆ. ಇದು ನೀವು ಬೇರೆ ಪ್ರಾಣಿಗಳಲ್ಲಿ ಈ ರೀತಿಯಾದ ವರ್ತನೆ ವಿಶಿಷ್ಟವಾದ ರೇಂಜ್ ಆಫ್ ಬಿಹೇವಿಯರ್ ಅಂತ ಏನ್ ಹೇಳ್ತೀವಿ ಅದು ಕಾಣಸಿಗುವುದಿಲ್ಲ. ಹಾಗಾಗಿ ಆನೆ ತುಂಬಾ ವಿಶಿಷ್ಟವಾದ ಪ್ರಾಣಿ.
1: ಆನೆಯ ಒಂದು ವಿಶಿಷ್ಟವಾದ ಪ್ರಾಣಿ ಯಾಕೆ ಅಂತಂದ್ರೆ ಅದಕ್ಕೆ ಒಂದು ಸಮಸ್ಯೆ ಎದುರಾದ್ರೆ ಅದಕ್ಕೆ ಒಂದೇ ಒಂದು ರೀತಿಯ ಪರಿಹಾರವನ್ನ ಅದು ಹುಡುಕೊಳ್ಳೋದಿಲ್ಲ, ಸಾಂದರ್ಭಿಕವಾಗಿ ಬೇರೆ ಬೇರೆ ಪರಿಹಾರವನ್ನು ಹುಡುಕೊಳ್ಳುವಷ್ಟು ಬುದ್ಧಿವಂತ ಪ್ರಾಣಿ ಅದು.
0: ಕರೆಕ್ಟ್ ಕರೆಕ್ಟ್.
1: ಹಾಗಾಗಿ
0: ಸಾಂದರ್ಭಿಕವಾದ ನೀತಿಗಳನ್ನು ರೂಪಿಸಬೇಕು.
1: ಓಕೆ, ಆಯಾಯ ಪ್ರದೇಶಕ್ಕೆ ಆಯಾಯ ಆನೆಗಳ ನಡವಳಿಕೆಗಳನ್ನ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನಾವು ಮಾಡಬೇಕಾಗುತ್ತೆ.
0: ಮತ್ತೆ ಮನುಷ್ಯರಿಗೆ ಹೇಗೆ ವ್ಯಕ್ತಿತ್ವ ಅನ್ನೋದಿರುತ್ತದೋ ಅದೇ ರೀತಿ ಆನೆಗಳಿಗೂ ವ್ಯಕ್ತಿತ್ವ ಅನ್ನೋದಿರುತ್ತದೆ. ಈ ಸಂಶೋಧನೆ ಹೇಗೆ ಮಾಡಿದ್ದಾರೆ ಅಂತಂದ್ರೆ ಕ್ಯಾಪ್ಟಿವ್ ಎಲಿಫೆಂಟ್ಸ್ ಸಾಕು ಆನೆಗಳಲ್ಲ, ಬಟ್ ಈ ಕ್ಯಾಂಪ್ ಅಲ್ಲಿ ಇರುವ ಆನೆಗಳು ಮತ್ತು ಅವರ ಮಾಹುತರ ಇಂಟರಾಕ್ಷನ್ಸ್ ಅವರ ಒಡನಾಟಗಳು ಹೇಗೆ ಆಗುತ್ತದೆ ಎಂಬುದನ್ನು ನೋಡ್ಬಿಟ್ಟು ಈ ಸಂಶೋಧನೆಯನ್ನು ಮಾಡಿದ್ದಾರೆ. ಈ ಸಂಶೋಧನೆ ಪ್ರಕಾರ ಕೆಲವು ಆನೆಗಳು ತುಂಬಾ ಅಂಜುಬುರುಕವಾಗಿರುತ್ತದೆ, ಕೆಲವು ಉಗ್ರವಾಗಿರುತ್ತದೆ, ತುಂಬಾ ಸಂಕೋಚವಾಗಿರುತ್ತದೆ. ಈ ಸಂಶೋಧನೆಯನ್ನ ಎಲಿಫೆಂಟ್ ಕ್ಯಾಂಪ್ ಅಲ್ಲಿ ಮಾಡಿರ್ಬೋದು, ಆದರೆ ಕಾಡಿನಲ್ಲಿ ಮಾಡುವುದು ತುಂಬಾ ಕಷ್ಟ. ಆ ಕಾಡಿನಲ್ಲಿ ಆನೆಗಳ ವ್ಯಕ್ತಿತ್ವವನ್ನು ಹೇಗೆ ನೀವು ಕಂಡುಹಿಡ್ಕೊಳ್ಬಹುದು ಅಂದ್ರೆ ಪ್ರತಿಯೊಂದು ಅದರದೇ ಆದ ಇಂಡಿವಿಜುವಲ್ ಎಲಿಫೆಂಟ್ಸ್ ಅಂತ ಏನ್ ಹೇಳ್ತೀವಿ ನಾವು, ಆ ಆನೆಗಳ ಒಂದೇ ಆನೆಯ ವ್ಯಕ್ತಿತ್ವವನ್ನು 1 ವರ್ಷ 2 ವರ್ಷ 3 ವರ್ಷ ಅದೇ ರೀತಿ ಅಧ್ಯಯನಿಸಿದಾಗ ನಮಗೆ ಆ ಆನೆ ಯಾವ ರೀತಿ ವ್ಯಕ್ತಿತ್ವ ಹೊಂದಿದೆ ಅನ್ನುವುದನ್ನು ಕಂಡುಹಿಡಿಯಬಹುದು. ಆದರೆ ಇದರಲ್ಲಿ ಒಂದು ಪ್ರಾಕ್ಟಿಕಲ್ ಸಮಸ್ಯೆ ಏನಂತಂದ್ರೆ ನೀವು ಕಾಡಿನಲ್ಲಿ ಎಲ್ಲಾ ಆನೆಗಳ ವ್ಯಕ್ತಿತ್ವವನ್ನು ಕಂಡುಹಿಡಿಯುವುದು ತುಂಬಾ ಕಷ್ಟ, ಅದು ತುಂಬಾ ಸಮಯ ತಗೊಳ್ತದೆ. ಹಾಗಾಗಿ ಸಾಮಾನ್ಯವಾಗಿ ಕಾಣುವ ಆನೆಗಳ ಜನರಲ್ ವ್ಯಕ್ತಿತ್ವವನ್ನ ನಾವು ಸೂಕ್ಷ್ಮವಾಗಿ ಪರಿಗಣಿಸಿ ನಮ್ಮ ನೀತಿಗಳನ್ನು ನಿರೂಪಿಸಬೇಕಾಗುತ್ತದೆ. ಕೆಲವು ಆನೆಗಳು ಹ್ಯಾಬಿಚುಯೇಷನ್ ಅಂದ್ರೆ ಮನುಷ್ಯರ ಇರುವಿಕೆಗೆ ಅಭ್ಯಾಸವಾಗಿರುತ್ತದೆ. ಆನೆಗಳು
1: ಅಂದ್ರೆ ಮನುಷ್ಯರಿದ್ರೂ ಅವಕ್ಕೆ ಹೆದರಿಕೆ ಆಗೋದಿಲ್ಲ, ಆತಂಕ
0: ಭಯಪಡೋದಿಲ್ಲ. ಆದ್ರೆ ಆ ಆನೆಗಳು ಕೂಡ ಕೆಲವು ಸತಿ ಅಗ್ರೆಸಿವ್ ಆಗಬಹುದು. ದ ಪರ್ಸನಾಲಿಟಿ ಅಂಡ್ ದ ಕಾಗ್ನಿಷನ್ ಅಂಡ್ ದ ಬಿಹೇವಿಯರ್ ಇಸ್ ವೆರಿ ಕಾಂಪ್ಲಿಕೇಟೆಡ್ ಸಿಸ್ಟಮ್. ಸೊ ದೇರ್ ಇಸ್ ನೋ ಕ್ಲಿಯರ್ ಡಿಸ್ಟಿಂಕ್ಷನ್ ಬಿಟ್ವೀನ್ ವಾಟ್ ಇಸ್ ಪರ್ಸನಾಲಿಟಿ ಅಂಡ್ ವಾಟ್ ಇಸ್ ಕಾಗ್ನಿಷನ್.
1: ಇದು ಬಹುಶಃ ನಾವು ಬೀದಿ ನಾಯಿಗಳಲ್ಲೂ ಒಂದೊಂದ್ಸರ್ತಿ ನೋಡ್ತೀವಿ.
0: ಹೌದು
1: ಓಕೆ, ಅವು ಮನುಷ್ಯರಿಗೆ ಹೊಂದ್ಕೊಂಡಿದ್ರು ಕೂಡ ಮನುಷ್ಯರ ಮೇಲೆ ಅವು ಎಗರಾಡುವಂತಹ ಪರಿಸ್ಥಿತಿಯನ್ನ ನಾವು ಆಗಾಗ ಕಾಣ್ತೇವೆ. ಹಾಗಾಗಿ ದೂರದಿಂದ ನೋಡೋದಕ್ಕೆ ಸೌಮ್ಯ ಅನಿಸಿದ ಆನೆ ಕೂಡ ಒಮ್ಮೊಮ್ಮೆ ಉಗ್ರವಾಗಿ ಬಿಡಬಹುದು. ಸೊ ಇದು ಕೂಡ ನಮ್ಮ ನೀತಿಗಳಲ್ಲಿ ಸೇರ್ಕೊಳ್ಬೇಕಂತ. ನಿಮ್ಮ ಸಂಶೋಧನೆಯಲ್ಲಿ ನನಗೆ ಬಹಳ ಕುತೂಹಲಕರ ಅಂತನ್ಸಿದ್ದು ಆನೆಗಳ ಪಿಸುಮಾತು, ಅಂದ್ರೆ ಆನೆಗಳ ಮಾತುಕತೆ ಅಂತ ನಾವು ಏನ್ ಹೇಳ್ತೀವಿ ಅಂದ್ರೆ ಆನೆಗಳು ಮಾಡುವಂತಹ ಶಬ್ದಗಳು, ಅವು ಒಂದೊಂದಕ್ಕೂ ಬೇರೆ ಬೇರೆ ಅರ್ಥ ಇದೆ ಅಂತ ಸ್ವಲ್ಪ ಮಟ್ಟಿಗೆ ನಮಗ್ ಗೊತ್ತು. ಆದ್ರೆ ನೀವು ಹೇಳೋ ಹಾಗೆ ಅವು ಪಿಸುಗುಟ್ಕೊಂಡು ಹೋಗ್ತವೆ, ಉದ್ದೇಶಪೂರ್ವಕವಾಗಿ ಶಬ್ದವನ್ನ ಮೆತ್ತಗೆ ಮಾಡಿಕೊಂಡು ಬೇರೆಯವರಿಗೆ ಗೊತ್ತಾಗ್ತಾ ಇರೋ ಹಾಗೆ ಹೋಗ್ತವೆ ಅಂತ ಅನ್ನೋದನ್ನ ನೀವು ಅಧ್ಯಯನ ಮಾಡಿದ್ದೀರಿ.
0: ನಿಮ್ಗೆ ಗೊತ್ತಿರೋ ಹಾಗೆ ಆನೆಗಳು ತುಂಬಾ ವಿಶಿಷ್ಟವಾದ ಪ್ರಾಣಿ. ಆನೆಗಳು ತುಂಬಾ ಹೈ ಫ್ರೀಕ್ವೆನ್ಸಿ ಜೋರಾಗಿ ಉಚ್ಚರಿಸುತ್ತವೆ, ಅದೇ ರೀತಿ ತುಂಬಾ ಲೋ ಫ್ರೀಕ್ವೆನ್ಸಿ ಅಂದ್ರೆ ತುಂಬಾ ಪಿಸುಗುಟ್ಟುವ ರೀತಿಯಲ್ಲೂ ಧ್ವನಿಗಳನ್ನು ಮಾಡುತ್ತದೆ. ಬುರುಗುಡೋದು ಲೋ ಫ್ರೀಕ್ವೆನ್ಸಿ ಅಂತಂದ್ರೆ ಪಿಸುಗುಡೋದು ಅಂತಂದ್ರೆ ನಮ್ಮ ಮನುಷ್ಯನ ಗ್ರಹಣ ಶಕ್ತಿಕ್ಕಿಂತ ಕಮ್ಮಿ ಆಗುವಂತದ್ದು.
1: ನಮಗೆ ಕೇಳಿಸಲ್ಲ.
0: ನಮ್ಮ ಗ್ರಹಣ ಶಕ್ತಿ ಏನು ಅಂತಂದ್ರೆ 20 Hz ಇಂದ 20 kHz ಅಂತ ಹೇಳ್ತೀವಲ್ವಾ. ಸೊ ಆನೆಗಳ ಕೆಲವು ಧ್ವನಿಗಳು 20

0: ಅರ್ಥ್ಸ್ಕಿನ್ನ ಕೆಳಗಡೆ ಹೋಗುತ್ತದೆ. ಸೊ ಹಾಗಾಗಿ ಆನೆ ಧ್ವನಿ ಒಂದು ತುಂಬಾ ವಿಶಿಷ್ಟವಾದದ್ದು. ಸೊ ಆನೆಗಳು ಗೀಳಿಡುತ್ತದೆ ಎಂಬುದು ನಮ್ಗೆಲ್ರಿಗೂ ಗೊತ್ತು. ನೀವು ಆನೆ ಏನು ಧ್ವನಿ ಮಾಡ್ತದೆ ಅಂದ್ರೆ ಎಲ್ರು ಹೇಳ್ತಾರೆ ಆನೆ ಗೀಳಿಡುತ್ತೆ ಅಂತ. ಬಟ್ ಆನೆ ಆದ್ರೆ ಆನೆ ಗೀಳಿಡುವ ಜೊತೆಯಲ್ಲಿ ವಿಶಿಷ್ಟವಾದ ಧ್ವನಿಗಳನ್ನು ಮಾಡುತ್ತದೆ, ಅಂದ್ರೆ ಗರ್ಜನೆ ಮಾಡುತ್ತದೆ, ಪಿಸುಗುಡುತ್ತದೆ. ಆಮೇಲೆ ಕೆಲವು ಸತಿ ಈ ನಾಯಿಗಳು ಮಾಡ್ತಾವಲ್ಲ ಅಂದ್ರೆ ಆತರ ಧ್ವನಿಗಳನ್ನು ಕೂಡ ಆನೆಗಳು ಮಾಡುತ್ತದೆ. ಇದ್ರ ಜೊತೆಗೆ ಆನೆಗಳು ನಾವು ಮನುಷ್ಯರು ಹೇಗೆ ಎರಡು ಧ್ವನಿಗಳನ್ನ ಜೊತೆಗೂಡಿಸಿ ಒಂದು ಶಬ್ದ ಅನ್ನೋನ್ನು ಮಾಡ್ತೀವೋ ಅದೇ ರೀತಿ ಆನೆಗಳು ಕೂಡ ಎರಡು ಧ್ವನಿಗಳನ್ನು ಕೂಡಿಸಿ ಒಂದು ವಿಶಿಷ್ಟವಾದ ಶಬ್ದ ಅನ್ನೋದು ಮಾಡುತ್ತೆ. ಆದ್ರೆ ಅದು ಯಾವ ಸಂದರ್ಭದಲ್ಲಿ ಮಾಡುತ್ತೆ ಅನ್ನೋದು ನಮಗೆ ಇನ್ನು ತಿಳಿದಿಲ್ಲ. ಸಂಶೋಧನೆ ಪ್ರಕಾರ ಏನ್ ತೋರಿಸಿದ್ದಾರೆ ಅಂತಂದ್ರೆ, ಆನೆಗಳು ಮನುಷ್ಯ ಇರುವ ಜಾಗದಲ್ಲಿ ಬಂದಾಗ ದೊಡ್ಡ ಧ್ವನಿ ಹೈ ಫ್ರೀಕ್ವೆನ್ಸಿ ಸೌಂಡ್ಸ್ ಅಂತ ಏನ್ ಹೇಳ್ತೀವಿ ಜಾಸ್ತಿ ಉಪಯೋಗ ಮಾಡಲ್ಲ. ಆನೆಗಳು ಲೋ ಫ್ರೀಕ್ವೆನ್ಸಿ ಸೌಂಡ್ಸ್ ಅಂತ ಏನು ಪಿಸುಗುಡೋದು ಅಂತ ಏನು ಹೇಳ್ತೀವಿ ಅದನ್ನ ಜಾಸ್ತಿ ಉಪಯೋಗ ಮಾಡುತ್ತೆ ಅಂತ ಸಂಶೋಧನೆ ತೋರಿಸಿದೆ. ನಮ್ಮ ಸಂಶೋಧನೆ ಪ್ರಕಾರ ಪಿಸುಗೂಡುವ ಧ್ವನಿಗಳನ್ನ ಯಾವ ರೀತಿ ಎಷ್ಟು ಹೊತ್ತು ಮಾಡುತ್ತೆ ಮತ್ತು ಯಾವ ರೇಂಜ್ ಅಲ್ಲಿ ಮಾಡುತ್ತೆ ಅದನ್ನ ನಾವು ಕಂಡುಹಿಡಿದೀವಿ. ಅಂದ್ರೆ ಪುರಾವೆ ಪ್ರಕಾರ ಆನೆಗಳು ಯಾವಾಗ ಅದಕ್ಕೆ ತೊಂದರೆ ಆದಾಗ ಅಥವಾ ಡಿಸ್ಟರ್ಬೆನ್ಸ್ ಆದಾಗ ಅಥವಾ ಮನುಷ್ಯನ ಇರುವಿಕೆ ತಿಳಿದಾಗ ಆನೆಗಳು ಡ್ಯೂರೇಷನ್ ಆ ಪಿಸುಗುಡುವ ಡ್ಯೂರೇಷನ್ ಅಂತ ಹೇಳ್ತೀವಲ್ಲ ಅದನ್ನ ಜಾಸ್ತಿ ಮಾಡುತ್ತೆ.
1: ಬೇರೆ ಆನೆಗಳಿಗೆ ಸಂದೇಶ ಕೊಡ್ತಾ ಇರಬಹುದು ಅಂತಾನ?
0: ಇದು ಬೇರೆ ಆನೆಗಳಿಗೆ ಸಂದೇಶ ಕೊಡೋಕ್ಕೋಸ್ಕರ ಇರಬಹುದು. ಆದ್ರೆ ಈ ಬೇರೆ ಆನೆಗಳಿಗೆ ಸಂದೇಶ ಕೊಡುತ್ತಾ ಇಲ್ಲವಾ ಅನ್ನೋದು ನಮಗೆ ಇನ್ನು ಗೊತ್ತಿರೋದಿಲ್ಲ.
1: ಇದು ನಮ್ಮ ಕೇಳಿಸಲ್ಲ, ಇದು ಆನೆಗಳಿಗೆ ಮಾತ್ರ ಕೇಳಿಸುವಂತದ್ದು. ಸೊ ಹಾಗಾಗಿ ನಮಗೆ ಗೊತ್ತಿಲ್ಲದಿರೋ ಶಬ್ದಗಳು ಅವಕ್ಕೆ ಗೊತ್ತಾಗುತ್ತೆ. ನಮಗೆ ಕೇಳಿಸದೇ ಇರುವಂತ ಶಬ್ದಗಳನ್ನು ಕೂಡ ಆನೆಗಳು ಮಾಡ್ತವೆ.
0: ಹೌದು ಹೌದು.
1: ಡಾಕ್ಟರ್ ನಚಿಕೇತ ಅವರೇ, ಆನೆಗಳ ಬಗ್ಗೆ ನಮಗೆ ಇದ್ದಂತ ಹಲವಾರು ನಂಬಿಕೆಗಳು ಅವು ಬಹಳಷ್ಟು ತಪ್ಪಿರಬಹುದು ಅಂತನೋ ಸಂಶೋಧನೆಗಳ ಬಗ್ಗೆ ನೀವು ಹೇಳಿದ್ದೀರಿ. ಅತಿ ಮುಖ್ಯವಾಗಿ ಅವುಗಳ ಆಹಾರ ಪದ್ಧತಿ ಕೂಡ ಬದಲಾಗ್ತಾ ಇದೆ ಅಂತನ್ನೋದನ್ನ ಕೂಡ ನೀವು ಗಮನಿಸಿದ್ದೀರಿ.
0: ಸಾಮಾನ್ಯವಾಗಿ ನೋಡಿದ್ರೆ ನೀವು ಈ ಸಂಘರ್ಷ ಅಂದ್ರೆ ಆನೆಗಳು ಕಬ್ಬು ತಿನ್ನುವುದು, ಆನೆ ಬಂದು ಹಲಸಿನಣ್ಣು ತಿನ್ನುವುದು, ಅದು ನಮ್ಗೆ ಪಾರಂಪರಿಕವಾಗಿ ಬಂದಿದೆ. ಅದು ನೀವು ಒಂದು 100 ವರ್ಷ 200 ವರ್ಷ 300 ವರ್ಷದ ಇಲ್ಲ 1000 ವರ್ಷದ ಹಿಂದೆ ಯಾವ್ದಾದ್ರು ಒಂದು ಟೆಕ್ಸ್ಟ್ ತೆಗೆದು ನೋಡಿದ್ರು ಕೂಡ ಅಲ್ಲಿ ಈ ಭೂಮಿಗೆ ಬಂದು ಆನೆಗಳು ಕಬ್ಬು ತಿನ್ನುವುದು ಅದ್ರ ಬಗ್ಗೆ ಉಲ್ಲೇಖ ಆಗಿದೆ. ಕಬ್ಬು ಅಥವಾ ಕೃಷಿ ಬೆಳೆಗಳು ತಿನ್ನುವುದು ಉಲ್ಲೇಖ ಆಗಿದೆ. ಆದ್ರೆ ಈಚೆಗೆ ಆನೆಗಳು ಈ ಕಾಡಿಗೆ ಬಂದು ಕೃಷಿ ಇದನ್ನೆಲ್ಲ ತಿನ್ನುವುದು ಆ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ, ಅಂದ್ರೆ
1: ಹೆಚ್ಚು ಹೆಚ್ಚು ಆಗ್ತಾ ಇದೆ,
0: ಹೆಚ್ಚು ಹೆಚ್ಚು ಆಗುವುದು ನಮ್ಗೆ ತಿಳಿದು ಬರ್ತಾ ಇದೆ.
1: ಬಹಳ ಅಪರೂಪ ಅನ್ನಿಸ್ತಿತ್ತು, ಈಗ ಇದು ಸಾಮಾನ್ಯ ಅನ್ನೋ ಹಾಗೆ ಆಗಿದೆ.
0: ಆಗಿದೆ ಹೌದು. ನಮ್ಮ ಸಂಶೋಧನೆ ಏನ್ ಹೇಳುತ್ತೆ ಅಂದ್ರೆ ಈ ಹಿಸ್ಟಾರಿಕಲ್ ನಾಲೆಡ್ಜ್ ಅಂದ್ರೆ ಮೊದಲಿಂದ ನಮಗೆ ತಿಳಿದಿರೋ ಆನೆಗಳ ಬಗ್ಗೆ ತಿಳಿದಿರೋ ವರ್ತನೆಗಳ ಬಗ್ಗೆ ಅದು ತಪ್ಪಲ್ಲ, ಬಟ್ ಆ ವರ್ತನೆಗಳನ್ನ ಏನೇನು ಸಂಶೋಧನೆ ಮಾಡಿದಾರಲ್ಲ ಆ ವರ್ತನೆಗಳು ಎಲ್ಲದಕ್ಕೂ ಅನ್ವಯ ಆಗುವುದಿಲ್ಲ, ಸಾಂದರ್ಭಿಕವಾಗಿ ಅನ್ವಯಿಸಬೇಕು ಅನ್ನುವುದು ನಮ್ಮ ಮುಖ್ಯ ಸಾರಾಂಶ.
1: ಕೊನೆಯದಾಗ ಒಂದು ಪ್ರಶ್ನೆ, ಆನೆಗಳು ಮತ್ತು ಮನುಷ್ಯರ ನಡುವಿನ ಒಡನಾಟ ಇದೆಯಲ್ಲ, ಒಡನಾಟ ಅನ್ನೋದಕ್ಕಿಂತ ಮುಖಾಮುಖಿ ಆಗುವಂತ ಸಂದರ್ಭಗಳು ನಮ್ಮ ದೇಶದಲ್ಲಿರೋ ಎಲ್ಲ ಕಡೆಯಲ್ಲೂ ಒಂದೇ ತೆರನಾಗಿಲ್ಲ. ಕೆಲವು ಕಡೆಯಲ್ಲಿ ಹೆಚ್ಚಿದೆ, ಕೆಲವು ಕಡೆಯಲ್ಲಿ ಕಡಿಮೆ. ಅಂದ್ರೆ ಈಗ ನಮಗೆ ಉದಾಹರಣೆಗೆ ಕರ್ನಾಟಕದಲ್ಲಿ ಆನೆಗಳ ಜೊತೆಗೆ ನಾವು ಸಂಪರ್ಕಕ್ಕೆ ಬರೋದು ಕೊಡಗಿನಲ್ಲಿ ಜಾಸ್ತಿ, ಆದ್ರೆ ಮೈಸೂರಿನಲ್ಲಿ ಕಡಿಮೆ. ಈ ರೀತಿಯ ವ್ಯತ್ಯಾಸ ಇರುವಂತ ಕಡೆಯಲ್ಲಿ ಆನೆಗಳ ಬಿಹೇವಿಯರು ಒಂದೇ ರೀತಿ ಇರುತ್ತಾ ಬದಲಾವಣೆ ಆಗಿರುತ್ತಾ?
0: ನನ್ನ ಪ್ರಕಾರ ಬದಲಾವಣೆ ಆಗಿರುತ್ತದೆ. ಅಂದ್ರೆ ಕೊಡಗಿನಲ್ಲಿರುವ ಆನೆಗಳು ಯಾವ ರೀತಿ ಆ ಸಂದರ್ಭಿಕವಾಗಿ ಯಾವ ರೀತಿ ವರ್ತಿಸುತ್ತವೆ ಅದು ಬೇರೆ ಇರಬಹುದು. ಅದೇ ರೀತಿ ಬಂಡೀಪುರ ಅಥವಾ ನಾಗರಹೊಳೆ ಕಾಡಿನಲ್ಲಿರುವ ಆನೆಗಳು ಯಾವ ರೀತಿ ವರ್ತಿಸುತ್ತವೆ ಅದು ಡೆಫಿನೆಟ್ಲಿ ದೇರ್ ವಿಲ್ ಬಿ ಅ ಡಿಫರೆನ್ಸ್. ಆದ್ರೆ ಆ ಡಿಫರೆನ್ಸ್ ಎಷ್ಟು ಇದೆ, ಯಾವ ರೀತಿ ಇದೆ, ಯಾವ ಪರಿಸ್ಥಿತಿಯಲ್ಲಿ ಆಗುತ್ತದೆ ಅದು ನಮಗೆ ಸಂಶೋಧನೆ ಮಾಡಿ ತಿಳಿದುಕೊಳ್ಳಬೇಕಾದ ಮುಖ್ಯ ಅಂಶ ಆಗಿರುತ್ತದೆ.
1: ಧನ್ಯವಾದಗಳು ನಚಿಕೇತ ಅವರೇ, ಆನೆಗಳ ಬಗ್ಗೆ ಸಾಕಷ್ಟು ಹೊಸ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಬಹುಶಃ ನಾಳೆ ನಾವು ಮತ್ತೊಂದು ಆನೆಯನ್ನ ನೋಡಿದಾಗ ನಮ್ಮನ್ನು ನೋಡಿ ಏನು ಯೋಚನೆ ಮಾಡ್ತಿರ್ಬೋದು ಅಂತ ಯೋಚಿಸಬೇಕಾದಂತಹ ಸಂದರ್ಭ ಇದು. ತುಂಬಾ ಧನ್ಯವಾದಗಳು.
0: ಧನ್ಯವಾದಗಳು.

ಮಾದಕ ಮೀನುಗಳು ಅಂದರೆ ಮನಸ್ಸೆಳೆಯುವ ಮೀನುಗಳು ಅಂತಲ್ಲ, ಮನಸ್ಸನ್ನು ಉದ್ರೇಕಿಸುವ ಮಾದಕ ವಸ್ತುಗಳನ್ನು ಸೇವಿಸಿದ ಮೀನು ಎಂದರ್ಥ. ಕೊಕೇನ್ ಎನ್ನುವ ಮಾದಕ ವಸ್ತುವನ್ನು ಸೇವಿಸಿದ ಮೀನುಗಳ ಕಥೆ. ಅಂದಹಾಗೆ ಈ ಮೀನುಗಳು ಮನುಷ್ಯರ ಹಾಗೆ ಬೇಕಂತ ಕೊಕೇನ್ ಸೇವಿಸಿದ್ದಲ್ಲ. ಕೊಕೇನ್ ಸೇವಿಸಿದರೆ ಏನಾಗಬಹುದು ಎನ್ನುವುದನ್ನು ತಿಳಿಯುವುದಕ್ಕಾಗಿ ಸ್ವೀಡನ್ನಿನ ವಿಜ್ಞಾನಿಗಳು ಮೀನುಗಳಿಗೆ ಬಲವಂತವಾಗಿ ಕೊಕೇನ್ ತಿನ್ನಿಸಿದ ಕಥೆಯಿದು. ಸ್ವೀಡನ್ನಿನ ಸ್ವೀಡಿಶ್ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ವಿಜ್ಞಾನಿ ಜ್ಯಾಕ್ ಬ್ಯಾಂಡ್ ಮತ್ತು ಸಂಗಡಿಗರು ಸಾಲ್ಮನ್ ಮೀನುಗಳಿಗೆ ಉದ್ದೇಶಪೂರ್ವಕವಾಗಿ ಕೊಕೇನ್ ತಿನ್ನಿಸಿ ಪ್ರಯೋಗ ಮಾಡಿರುವುದಾಗಿ ಕರೆಂಟ್ ಬಯಾಲಜಿ ಪತ್ರಿಕೆ ವರದಿ ಮಾಡಿದೆ. ಫಲವಾಗಿ ಮತ್ತೇರಿದ ಮೀನುಗಳು ಸಾಧಾರಣ ಮೀನಿಗಿಂತಲೂ ಹೆಚ್ಚು ಕಡಿಮೆ ಎರಡು ಪಟ್ಟು ದೂರದವರೆಗೆ ವಲಸೆ ಹೋದುವಂತೆ. ಕೊಕೇನ್ ಎನ್ನುವುದು ಒಂದು ಮಾದಕ ದ್ರವ್ಯ. ದಕ್ಷಿಣ ಅಮೆರಿಕದಲ್ಲಿರುವ ಕೋಕಾ ಅಥವಾ ಎರಿಥ್ರೋಕ್ಸೈಲಂ ಕೋಕಾ ಎನ್ನುವ ಗಿಡದಿಂದ ಪಡೆದ ಒಂದು ರಾಸಾಯನಿಕ. ಬಿಳಿಯ ಪುಡಿಯ ರೂಪದಲ್ಲಿರುವ ಇದನ್ನು ಚಿಟಿಕೆ ಸೇರಿಸಿದರೂ ಮದವೇರುತ್ತದೆ. ಅತ್ಯುತ್ಸಾಹ ಬಂದಂತೆ ಅಪಾರ ಶಕ್ತಿ ಇರುವಂತೆ ಭ್ರಮೆ ಉಂಟಾಗುತ್ತದೆ. ಅಪರಿಮಿತ ಖುಷಿಯಾದಂತೆ ಭಾಷವಾಗುತ್ತದೆ. ಸೇವಿಸಿದ ವ್ಯಕ್ತಿ ಸ್ವಲ್ಪ ಕಾಲ ಅಸಹಜವಾಗಿ ನಡೆದುಕೊಳ್ಳುತ್ತಾರೆ. ಜೊತೆಗೆ ಇದು ಚಟಕಾರಿಯೂ ಹೌದು. ಪ್ರಪಂಚದಲ್ಲಿ ಸುಮಾರು 20 ಕೋಟಿಗೂ ಹೆಚ್ಚು ಮಂದಿ ಇದರ ಚಟಕ್ಕೆ ದಾಸರಾಗಿದ್ದಾರೆ ಎನ್ನುತ್ತದೆ ಒಂದು ವರದಿ. ಕೊಕೇನಿನಿಂದ ದೇಹ ಹಾಗೂ ಮನಸ್ಸಿನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳಾಗುವುದರಿಂದ ಬಹಳಷ್ಟು ದೇಶಗಳಲ್ಲಿ ಈ ಮದ್ದಿನ ತಯಾರಿಕೆ ಹಾಗೂ ಬಳಕೆಯನ್ನು ನಿಷೇಧಿಸಲಾಗಿದೆ. ಹಾಗಿದ್ದೆಯೂ ಇದರ ಬಳಕೆ ಪ್ರತಿ ವರ್ಷವೂ 20% ಹೆಚ್ಚುತ್ತಿದೆ ಎಂದು ಅಂದಾಜಿಸಲಾಗಿದೆ. ಭಾರತದಲ್ಲಿ ಕೊಕೇನ್ ನಿಷೇಧಿತ ಔಷಧ. ಹಾಗಿದ್ದೆಯೂ ಕಳ್ಳತನದಲ್ಲಿಯೇ ಈ ಮದ್ದಿನ ವ್ಯಾಪಾರ ಸದ್ದಿಲ್ಲದೆ ನಡೆಯುತ್ತಿದೆ. 2 ವರ್ಷಗಳ ಹಿಂದೆ ಸುಮಾರು 8,000 ಕೋಟಿ ರೂಪಾಯಿ ಬೆಲೆಬಾಳುವ ಕೊಕೇನನ್ನು ಗುಜರಾತಿನ ಬಂದರಿನಲ್ಲಿದ್ದ ಹಡಗಿನಿಂದ ವಶಪಡಿಸಿಕೊಳ್ಳಲಾಗಿತ್ತು. ಭಾರತದಲ್ಲಿ ಇದರ ಚಟಕ್ಕೆ ಬಿದ್ದವರ ಸಂಖ್ಯೆ ಕಡಿಮೆ ಇದ್ದರೂ ಇಲ್ಲಿಂದ ಬೇರೆ ದೇಶಗಳಿಗೆ ಕಳ್ಳಸಾಗಣೆ ಅವಿರತವಾಗಿ ನಡೆಯುತ್ತಿದೆ. ಕೊಕೇನ್ನ ಈ ಬಗೆಯ ಬಳಕೆಯಿಂದ ಮನುಷ್ಯರ ಮೇಲೆ ಬಿಡಿ, ಪ್ರಾಣಿ ಪಕ್ಷಿಗಳ ಮೇಲೆ ಏನಾದರೂ ದುಷ್ಪರಿಣಾಮಗಳು ಆಗುತ್ತಿವೆಯೇ ಎನ್ನುವುದೊಂದು ಕುತೂಹಲವಿದೆ. ಆ ಕುತೂಹಲದ ಕಾರಣದಿಂದಾಗಿಯೇ ಜ್ಯಾಕ್ ಬ್ರ್ಯಾಂಡ್ ತಂಡ ಈ ಪ್ರಯೋಗವನ್ನು ಮಾಡಿದೆ. ಅದೇನೋ ಸರಿ, ಆದರೆ ಪ್ರಾಣಿ ಪಕ್ಷಿಗಳು ಇವನ್ನು ಸೇವಿಸುತ್ತವೆಯೇ? ಸೇವಿಸುವುದಿಲ್ಲ ಎನ್ನುವುದಾದರೆ ಈ ಪ್ರಯೋಗ ವ್ಯರ್ಥ ಅಲ್ಲವೇ ಎಂಬುದಲ್ಲವೇ ನಿಮ್ಮ ಪ್ರಶ್ನೆ? ನಿಜ, ಪ್ರಾಣಿಗಳು ಯಾವುವು ಈ ಮಾದಕ ವಸ್ತುವನ್ನು ಬೇಕೆಂದೇ ಸೇವಿಸುವುದಿಲ್ಲ. ಅದನ್ನು ಏನಿದ್ದರೂ ಮಾನವನಷ್ಟೇ ಮಾಡುತ್ತಾನೆ. ಆದರೆ ಪಾಪ ಪ್ರಾಣಿಗಳು ಮನುಷ್ಯ ಮಾಡಿದ ಪಾಪದ ಶಾಪವನ್ನು ತಾವು ಹೊರುತ್ತವೆ. ಅದು ಹೀಗೆ, ಪ್ರತಿ ವರ್ಷವೂ ಮನುಷ್ಯರು ಸೇವಿಸಿದ ಮಾದಕ ವಸ್ತುಗಳ ಉಳಿಕೆಗಳು ಚರಂಡಿ ಸೇರುತ್ತವಷ್ಟೇ. ಚರಂಡಿಯಿಂದ ಅವು ನದಿ, ಸರೋವರ, ಸಮುದ್ರವನ್ನೂ ಸೇರುತ್ತವೆ. ಹೀಗೆ ಕುಡಿಯುವ ನೀರಿನ ಮೂಲಗಳನ್ನು ಸೇರುವ ಕೊಕೇನ್ ಹಾಗೂ ಕೊಕೇನಿನ ಉಳಿಕೆಯ ಪ್ರಮಾಣ ದಿನೇ ದಿನೇ ಹೆಚ್ಚುತ್ತಿದೆಯಂತೆ. ಇತ್ತೀಚಿನ ಒಂದು ವರದಿಯ ಪ್ರಕಾರ ಪ್ರಪಂಚದ ನದಿ ಬಾವಿಗಳ ನೀರಿನಲ್ಲಿ ಬೆರೆತಿರುವ ಕೊಕೇನ್ ಪ್ರಮಾಣ ಸರಾಸರಿ ಪ್ರತಿ ಲೀಟರಿನಲ್ಲಿ 105 ನ್ಯಾನೋಗ್ರಾಂಗಳಷ್ಟು. ಇನ್ನು ಕೊಕೇನಿನ ಉಳಿಕೆ ಅಂದರೆ ಸೇವಿಸಿದ ನಂತರ ನಮ್ಮ ದೇಹದಲ್ಲಿ ಕೊಕೇನ್ ಅರಗಿ ಪಡೆಯುವ ರೂಪದ ಪ್ರಮಾಣ ಇನ್ನೂ ಹೆಚ್ಚು. ಬೆಂಜಾಯಿಲ್ ಎಗ್ನೋನಿನ್ ಎನ್ನುವ ಈ ಉಳಿಕೆ ಪ್ರಪಂಚದ ನೀರಿನ ಸೆಲೆಗಳಲ್ಲಿ ಸರಾಸರಿ 257 ನ್ಯಾನೋಗ್ರಾಮಿನಷ್ಟು ಇದೆಯಂತೆ. ಕೆಲವು ಪ್ರದೇಶಗಳಲ್ಲಿ ಇದು ಹೆಚ್ಚು, ಇನ್ನು ಕೆಲವು ಪ್ರದೇಶಗಳಲ್ಲಿ ಬಹಳ ಕಡಿಮೆ. ಮದ್ದಿನ ಬಳಕೆ ಹೆಚ್ಚಿರುವೆಡೆಯಲ್ಲಿ ಇದರ ಪ್ರಮಾಣ ಅಧಿಕವಾಗಿರುತ್ತದೆ. ಕಳ್ಳತನದ ಬಳಕೆಯೇ ಹೆಚ್ಚಿರುವುದರಿಂದ ಈ ರಾಸಾಯನಿಕದ ವ್ಯಾಪಾರವನ್ನು ಅಳತೆ ಮಾಡಲು ಚರಂಡಿ ನೀರಿನಲ್ಲಿ ಅದರ ಹಾಗೂ ಬೆಂಜಾಯಿಲ್ ಎಗ್ನೋನಿನ್ ಪ್ರಮಾಣವನ್ನು ಅಳೆದು ನೋಡುವುದು ವಾಡಿಕೆ. ಆಸ್ಟ್ರೇಲಿಯಾದ ಕೆಲವು ನದಿಗಳಲ್ಲಿ ಕೊಕೇನ್ ಪ್ರಮಾಣ ಲೀಟರಿನಲ್ಲಿ 2,900 ನ್ಯಾನೋಗ್ರಾಂಗಳಷ್ಟು ಹಾಗೂ ಬೆಂಜಾಯಿಲ್ ಎಗ್ನೋನಿನ್ ಪ್ರಮಾಣ 29,000 ನ್ಯಾನೋಗ್ರಾಮಿನಷ್ಟು ಇದೆಯಂತೆ. ಚರಂಡಿಯಿಂದ ಕುಡಿಯುವ ನೀರು, ಅಲ್ಲಿಂದ ವಾಸದ ಜಲನಿಲೆಯನ್ನು ಸೇರುವ ಈ ಮಾದಕ ವಸ್ತುವಿನಿಂದಾಗಿ ಇತರೆ ಪ್ರಾಣಿಗಳ ಮೇಲೆ ಎಂತಹ ಪರಿಣಾಮ ಆಗುತ್ತಿರಬಹುದು ಎನ್ನುವುದು ಕುತೂಹಲದ ಪ್ರಶ್ನೆಯಷ್ಟೇ ಅಲ್ಲ, ಆತಂಕದ ಪ್ರಶ್ನೆಯೂ ಕೂಡ. ಏಕೆಂದರೆ ಕೊಕೇನ್ ಹಾಗೂ ಬೆಂಜಾಯಿಲ್ ಎಗ್ನೋನಿನ್ ನೇರವಾಗಿ ಮಿದುಳಿನ ನರಕೋಶಗಳನ್ನು ಬಾಧಿಸುತ್ತವೆ. ಅಲ್ಲಿ ಇವು ಉಂಟುಮಾಡುವ ಬದಲಾವಣೆಗಳಿಂದಾಗಿ ಪ್ರಾಣಿಗಳ ನಡವಳಿಕೆ ವ್ಯತ್ಯಾಸವಾಗಬಹುದು. ನಡವಳಿಕೆಯೇ ಅಸ್ತಿತ್ವದ ಮೂಲವಾಗಿದ್ದರಿಂದ ಅವುಗಳನ್ನು ನಮಗೆ ಗೊತ್ತಾಗದ ರೀತಿಯಲ್ಲಿ ಬಾಧಿಸುತ್ತಿರಬಹುದು ಎಂಬುದು ವಿಜ್ಞಾನಿಗಳ ಊಹೆ. ಈ ಊಹೆಗೆ ಆಧಾರವೂ ಇದೆ. ಪ್ರಪಂಚದ ಹಲವು ಕಡೆಗಳಲ್ಲಿ ಮೀನು, ಹಕ್ಕಿ ಮೊದಲಾದ ಜೀವಿಗಳ ಮಾಂಸ, ರಕ್ತಗಳಲ್ಲಿ ಕೊಕೇನ್ ಅಂಶವನ್ನು ಗುರುತಿಸಲಾಗಿದೆ. ಕೊಕೇನ್ ಉತ್ಪಾದನೆ ಹಾಗೂ ಬಳಕೆ ಹೆಚ್ಚಿರುವ ಮೆಕ್ಸಿಕೋ ದೇಶದ ಕರಾವಳಿಯಲ್ಲಿ ವಾಸಿಸುವ ಶಾರ್ಕ್ ಮೀನುಗಳ ಮಾಂಸದಲ್ಲಿ ಈ ಎರಡೂ ರಾಸಾಯನಿಕಗಳು ಇರುವುದನ್ನು ಪತ್ತೆ ಮಾಡಲಾಗಿತ್ತು. ಇವು ಅಂತಹ ಜೀವಿಗಳ ಮೇಲೆ ಎಂತಹ ಪರಿಣಾಮ ಬೀರುತ್ತಿರಬಹುದು ಎನ್ನುವುದಕ್ಕೆ ಊಹೆಗಳಷ್ಟೇ ಉತ್ತರಗಳಾಗಿದ್ದವು. ಆದರೆ ನಿರ್ದಿಷ್ಟವಾಗಿ ಇಂತಹುದೇ ಪರಿಣಾಮಗಳಾಗುತ್ತವೆ ಎಂದು ನಿರೂಪಿಸಲಾಗಿರಲಿಲ್ಲ. ಜ್ಯಾಕ್ ಬ್ರ್ಯಾಂಡ್ ತಂಡದ ಸಾಧನೆ ಇದು. ಬ್ರ್ಯಾಂಡ್ ಮತ್ತು ಸಂಗಡಿಗರು ಸ್ವೀಡನ್ನಿನ ಲೇಕ್ ವಾಟನ್ ಎನ್ನುವ ಸರೋವರದಲ್ಲಿ ವಾಸಿಸುವ ಸಾಲ್ಮನ್ ಮೀನುಗಳ ಮೇಲೆ ಪ್ರಯೋಗಗಳನ್ನು ನಡೆಸಿದರು. ಸಾಲ್ಮನ್ ಮೀನು ಬಲು ಜನಪ್ರಿಯ ತಿನಿಸು. ಅಷ್ಟೇ ಅಲ್ಲ, ನಮ್ಮೂರಿನ

0: ಹಿಲ್ಸಾ ಮೀನುಗಳ ಹಾಗೆ ವಲಸೆ ಹೋಗುವ ಜೀವಿ. ದೊಡ್ಡದಾಗಿದ್ದಾಗ ಇವು ಸಮುದ್ರದಲ್ಲಿ ಬದುಕುತ್ತವೆ, ಆದರೆ ಮೊಟ್ಟೆಯಿಡುವ ಸಂದರ್ಭದಲ್ಲಿ ಬೇರೆಡೆ ವಲಸೆ ಹೋಗುತ್ತವೆ. ಮೊಟ್ಟೆಗಳು ಒಡೆದು ಹೊರಬಂದ ಮರಿಗಳು ಮರಳಿ ಸಮುದ್ರದತ್ತ ಸಾಗುತ್ತವೆ. ಹೀಗೆ ಇವುಗಳ ನಡವಳಿಕೆ ವಿಶಿಷ್ಟವಾಗಿದೆ. ಇಂತಹ ಮೀನುಗಳ ಮರಿಗಳನ್ನು ಎಲ್ಲಿದ್ದರೂ ಗುರುತಿಸುವಂತಹ ರೇಡಿಯೋ ಕಾಲರಿಗೆ ಸಮಾನವಾದ ಸಾಧನವನ್ನು ತುಡಿಸಿದರು. ಅನಂತರ ಅವುಗಳ ದೇಹದಲ್ಲಿ ಕೊಕ್ಕಿನ್ ಇಲ್ಲವೇ ಬೆಂಜಾಯಿಲ್ ಎಗ್ನೋನಿನ್ ವಸ್ತುವನ್ನು ನಿಧಾನವಾಗಿ ಸೇರಿಸುವ ಸಾಧನವನ್ನು ಕೂಡಿಸಿದರು. ಇನ್ನೊಂದು ಗುಂಪಿನ ಮೀನಿಗೆ ಖಾಲಿ ಸಾಧನವನ್ನಷ್ಟೇ ಸೇರಿಸಿ ಎಲ್ಲವನ್ನು ಸರೋವರದಲ್ಲಿ ಒಂದು ನಿರ್ದಿಷ್ಟ ಜಾಗದಲ್ಲಿ ಬಿಟ್ಟರು. ಅನಂತರ ಈ ಮೀನುಗಳು ಎತ್ತ ಸಾಗುತ್ತವೆ, ಎಷ್ಟು ದೂರ ಸಾಗುತ್ತವೆ, ಎಷ್ಟು ವೇಗವಾಗಿ ವಲಸೆ ಹೋಗುತ್ತವೆ ಎಂದು ಗುರುತಿಸಿದರು. ವಿಶೇಷ ಎಂದರೆ ಕೊಕೇನ್ ಹಾಗೂ ಅದರ ಉಳಿಕೆ ಪದಾರ್ಥವನ್ನು ಹೊತ್ತ ಮೀನುಗಳು ಇವೇನನ್ನು ಸೇವಿಸದ ಸಾಧಾರಣ ಮೀನುಗಳಿಗಿಂತಲೂ ಹೆಚ್ಚು ದೂರ ವಲಸೆ ಹೋದುವು. ಸಾಮಾನ್ಯವಾಗಿ ಸಾಲ್ಮನ್ ಮರಿಗಳು ಬಹಳ ಚುರುಕಾಗಿರುತ್ತವೆ, ಹೊಸ ಹೊಸ ಜಾಗಗಳನ್ನು ಹುಡುಕಿ ಹೋಗುತ್ತವೆ. ಆದರೆ ಬೆಳೆಯುತ್ತಾ ಹೋದಂತೆ ಈ ಪ್ರವೃತ್ತಿ ಕಡಿಮೆಯಾಗಿ ಒಂದು ನೆಲೆಯನ್ನು ಹುಡುಕಿ ಅಲ್ಲಿಯೇ ನೆಲೆಸುತ್ತವೆ. ಈ ಪ್ರಯೋಗದಲ್ಲಿ ಮಾದಕ ವಸ್ತುಗಳನ್ನು ಸೇವಿಸಿದ ಮೀನುಗಳು ಇನ್ನಷ್ಟು ಮತ್ತಷ್ಟು ಅನ್ವೇಷಣೆಗೆ ತೊಡಗಿದ್ದವು. ಸಾಧಾರಣ ಮೀನುಗಳು ಮೂಲದಿಂದ ಸುಮಾರು 20 ಕಿಲೋಮೀಟರುಗಳಷ್ಟು ದೂರ ಹೋಗಿ ನೆಲೆಸಿದ್ದವು. ಆದರೆ ಮದ್ದು ಹೊತ್ತ ಮೀನುಗಳಲ್ಲಿ ಕೊಕ್ಕೇನಿದ್ದವುಗಳು ಪ್ರತಿ ವಾರವೂ ದುಪ್ಪಟ್ಟು ದೂರವನ್ನು ಕ್ರಮಿಸುತ್ತಿದ್ದವು. ಬೆಂಜಾಯಿಲ್ ಎಗ್ನೋನಿನ್ ಹೊತ್ತ ಮೀನುಗಳು ಇನ್ನೂ ದೂರ ಚಲಿಸಿದ್ದವು. ಇವು ಸಾಧಾರಣ ಮೀನುಗಳಿಗಿಂತಲೂ 12 ಕಿಲೋಮೀಟರು ಹೆಚ್ಚು ದೂರದಲ್ಲಿ ಹೋಗಿ ನೆಲೆಸಿದ್ದವು ಎಂದು ಬ್ರ್ಯಾಂಡ್ ಪತ್ತೆ ಮಾಡಿದ್ದಾರೆ. ಅಂದರೆ ಈ ಔಷಧಗಳು ಮೀನು ಮೊದಲಾದ ಜೀವಿಗಳ ನಡವಳಿಕೆಯನ್ನು ಬಾಧಿಸುತ್ತವೆ ಎಂದಾಯಿತು. ವಾಸ್ತವದಲ್ಲಿ ಹೀಗೆ ಆಗುತ್ತಿದೆಯೇ ಎಂದರೆ ಗೊತ್ತಿಲ್ಲ ಎಂದೇ ಹೇಳಬೇಕು, ಏಕೆಂದರೆ ಆ ಬಗ್ಗೆ ಅಧ್ಯಯನಗಳು ನಡೆದಿಲ್ಲ. ಒಂದು ವೇಳೆ ಮೀನುಗಳ ದೇಹದಲ್ಲಿರುವ ಕೊಕ್ಕೇನ್ ಹೀಗೆಯೇ ಪ್ರಭಾವ ಬೀರುತ್ತಿದ್ದರೆ ಏನಾಗಬಹುದು ಎಂಬುದು ಸ್ಪಷ್ಟವಿಲ್ಲ. ಆದರೆ ಈ ಮೀನುಗಳು ಸಾಮಾನ್ಯವಾಗಿ ಅಪಾಯ ಎದುರಾದಾಗ ನಿಧಾನವಾಗಿ ಚಲಿಸುತ್ತವೆ, ಅದಕ್ಕೆ ತಕ್ಕಂತೆ ಹೊಂದಿಕೊಳ್ಳುತ್ತವೆ. ಆದರೆ ಕೊಕ್ಕೇನ್ ಪ್ರಭಾವದಿಂದಾಗಿ ಎದುರಾಗುವ ಅಡ್ಡಿ ಅಪಾಯಗಳನ್ನು ಗುರುತಿಸದೇ ಹೋಗಬಹುದು, ಅಪಾಯಕ್ಕೆ ಸಿಲುಕಿಕೊಂಡು ನಾಶವಾಗಬಹುದು ಎನ್ನುವುದು ಬ್ರ್ಯಾಂಡ್ ತಂಡದ ಅನಿಸಿಕೆ. ಅದು ನಿಜವೋ ಅಲ್ಲವೋ ಅನ್ನುವುದನ್ನು ಕಾಲವೇ ಹೇಳಬೇಕು ಅಷ್ಟೇ.
1: ಇದು ಇಂದಿನ ಜಾಣ ಸುದ್ದಿ. ರಚನೆ ಒಳ್ಳೆಗಾಲ ಶರ್ಮ, ಸಂದರ್ಶನ ಡಾಕ್ಟರ್ ನಚಿಕೇತ್ ಶರ್ಮ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು. ಸಂದರ್ಶಿಸಿದವರು ಒಳ್ಳೆಗಾಲ ಶರ್ಮ ಹಾಗೂ ಜಾಣಧ್ವನಿ ಗೂಗಲ್ AI ಧ್ವನಿಗಳು.

0: ಕೇಳುವರೆ, ಇದುವರೆಗೂ ವಿಜ್ಞಾನ ಜಾಣಸುದ್ದಿ ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
2: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೆ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೆ ಜೋಡಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ

0: ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
1: ಧನ್ಯವಾದಗಳು.
2: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
3: ಅನುಸಂಧಾನ ಸೇ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೆ ಹಮಾರಾ ಮಂತ್ರ ಬನ್ ಚುಕಾ.
2: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
4: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
0: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
4: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
0: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
4: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
0: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
5: మీకు తెలుసా, ప్రపంచంలోని అనేక అభివృద్ధి చెందిన దేశాల్లో ఉచిత వైద్యం ఎప్పటికీ ఒక కళ. భారత్లో ఇది ప్రతి పౌరుడికి లభించిన హక్కు. 60 కోట్లకు పైగా ప్రజలకు 5 లక్షల వరకు విలువైన చికిత్సను ఆయుష్మాన్ భారత్ ఉచితంగా అందిస్తుంది. 19,000కు పైగా జన ఔషధి కేంద్రాలు 90% వరకు తక్కువ ధరలకే మందులను అందిస్తున్నాయి.
6: వ్యక్తికి జమీన్, ఘర్, గహనే యా దూసరా కోయి సామాన్ बीमारी के खर्च में बिकने से बचा है, गिरवी रखने से बचा है, तो ये ఆయుష్మాన్ భారత్ की बहुत बड़ी सफलता है.
5: 12 సంవత్సరాల విశ్వాసం, అభివృద్ధి, ప్రజా సంక్షేమం.
1: ఇన్న ముందు కేళి బరోణ కలరవ మక్కళిగొందు రసప్రశ్నె కార్యక్రమ కురితు ఎచ్డికోటె తాలూకిన ಹೊಸಹಳ್ಳಿ ವಿಟಿಸಿಎಲ್ ಶಿಕ್ಷಕರಾದ ಶ್ರೀಯುತ ಮಣಿಕಂಠರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ರಿಗೂ ನಮಸ್ಕಾರ. ನಾನಿವತ್ತು ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಬಂದಿದ್ದೇನೆ. ಮೊದಲಿಗೆ ವಿಜ್ಞಾನ ಅಂತ ಅಂದರೆ ಏನು? ವಿಜ್ಞಾನ ಅಂತ ಅಂದರೆ ಸರಳವಾಗಿ ಹೇಳೋದಾದರೆ ನಮ್ಮಲ್ಲಿ ಹುಟ್ಟುವಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ಒಂದು ಪ್ರಕ್ರಿಯೆ, ಹೌದಲ್ವಾ? ನಾವು ನಮ್ಮ ಸುತ್ತಮುತ್ತ ಪರಿಸರವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಹಲವಾರು ಪ್ರಶ್ನೆಗಳು ಹುಟ್ಕೊಳ್ತಾ ಹೋಗುತ್ತೆ. ಆಕಾಶ ಯಾಕೆ ನೀಲಿನೇ ಇದೆ? ಅದು ಸೂರ್ಯಾಸ್ತ ಮತ್ತು ಸೂರ್ಯೋದಯ ಸಂದರ್ಭದಲ್ಲಿ ಮಾತ್ರ ಯಾಕೆ ಅದು ಕೆಂಪಾಗಿ ಕಾಣುತ್ತೆ? ಆಕಾಶದ ಮೇಲೆ ಮೋಡ ಯಾಕೆ ಚಲಿಸುತ್ತೆ? ಸೊ ಮಳೆ ಹೇಗೆ ಬರುತ್ತೆ ಭೂಮಿಗೆ, ಭೂಮಿಗೆ ಹೇಗೆ ತಲುಪುತ್ತೆ ಅದು? ಈ ರೀತಿ ಹಲವಾರು ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಹೋಗುತ್ತೆ. ಅದೇ ರೀತಿ ಪ್ರತಿಯೊಂದು ಜೀವಿಯನ್ನು ಗಮನಿಸಿದಾಗ ಅದರಲ್ಲಿ ಹಲವಾರು ವೈಶಿಷ್ಟ್ಯಗಳನ್ನು ಕೂಡ ನಾವು ಕಾಣ್ತೀವಿ, ಅಲ್ವಾ? ಈ ವೈಶಿಷ್ಟ್ಯತೆಗೆ ಕಾರಣ ಏನು? ಈ ರೀತಿ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದೇ ವಿಜ್ಞಾನ. ವಿಜ್ಞಾನದ ಮೂಲಭೂತ ತಳಹದಿ ಅಂತಂದರೆ ಅದು ಪ್ರಶ್ನಿಸುವಿಕೆ. ಪ್ರಶ್ನಿಸುವ ಮನೋಭಾವ ಇದ್ದರೆ ನಾವು ವಿಜ್ಞಾನದ ದಾರಿಯಲ್ಲಿದ್ದೀವಿ ಅಂತಲೇ ಅರ್ಥ. ಪ್ರತಿಯೊಂದು ಸಂದರ್ಭವನ್ನು ಅಥವಾ ವಸ್ತುವನ್ನು ಹೊಸತಾಗಿ ನೋಡೋದಿದೆಯಲ್ಲ, ಅದೇ ನಮ್ಮಲ್ಲಿ ಪ್ರಶ್ನೆಯನ್ನು ಹುಟ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು. ಹಾಗಾಗಿ ಪ್ರತಿಯೊಂದನ್ನು

ನಿಂತ ನೀರಲ್ಲ, ಅದು ಸದಾ ಹರಿಯುವಂತಹ ನೀರು, ಸದಾ ಹೊಸ ಸಂಗತಿಗಳನ್ನ ಅನ್ವೇಷಿಸುವಂತಹ ಒಂದು ನಿರಂತರವಾದ ದಾರಿಯೇ ಅಥವಾ ಅಧ್ಯಯನವೇ ವಿಜ್ಞಾನ ಅಂತ ಹೇಳಬಹುದು. ಸೊ ನಾವು ಈಗ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ದ್ರವ ರೂಪದಲ್ಲಿರುವ ಅಲೋಹ ಯಾವುದು? ಉತ್ತರ, ಬ್ರೋಮಿನ್. ನಾವು ಸಾಮಾನ್ಯವಾಗಿ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ಸಿಗುವಂತಹ ಲೋಹ ಯಾವುದು ಅನ್ನೋದನ್ನ ಕೇಳಿರ್ತೀವಿ, ಅದಕ್ಕೆ ಉತ್ತರ ಪಾದರಸ, ಮರ್ಕ್ಯೂರಿ, ಇಂಗ್ಲಿಷ್ನಲ್ಲಿ ಮರ್ಕ್ಯೂರಿ ಅಂತ ಕರಿತೀವಿ. ಆದರೆ ನಾವು ಕಂಡುಹಿಡಿದಿರತಕ್ಕಂತಹ 118 ಧಾತುಗಳಲ್ಲಿ ಒಂದು ಅಲೋಹ ಮಾತ್ರ ನಮಗೆ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ದ್ರವ ರೂಪದಲ್ಲಿ ಸಿಗುತ್ತೆ, ಅದು ಬ್ರೋಮಿನ್. ಇದರ ಪರಮಾಣು ಸಂಖ್ಯೆ 35. ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂದರೆ ಸುಮಾರು 25°C -27°C ತಾಪಮಾನವನ್ನು ನಾವು ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಪ್ರತಿ ವರ್ಷ ಫೆಬ್ರವರಿ 28ರಂದು. ನಮ್ಮ ಭಾರತೀಯ ವಿಜ್ಞಾನಿಯಾದಂತಹ ಸರ್ ಸಿ.ವಿ. ರಾಮನ್ ರವರು ಬೆಳಕಿನ ಚದುರುವಿಕೆಯ ಪರಿಣಾಮವನ್ನು ವಿವರಿಸ್ತಾರೆ. ಸೊ ಅದನ್ನ ರಾಮನ್ ಪರಿಣಾಮ ಅಂತಾನೆ ಹೇಳಿ ಕರಿತೀವಿ. ಈ ರಾಮನ್ ಪರಿಣಾಮವನ್ನ 1928 ಫೆಬ್ರವರಿ 28ರಂದು ಅವರು ಕಂಡುಹಿಡಿತಾರೆ. ಅಂದ್ರೆ ಒಂದು ಬೆಳಕು ಒಂದು ಮಾಧ್ಯಮದ ಮೂಲಕ ಚಲಿಸಬೇಕಾದ್ರೆ ಅದು ಹೇಗೆ ಚದುರುತ್ತೆ, ಅದರ ಬಣ್ಣ ಹೇಗೆ ಬದಲಾಗುತ್ತೆ, ಆ ಬಣ್ಣದ ವ್ಯತ್ಯಾಸವನ್ನ ರಾಮನ್ ಅವರು ವಿವರಿಸಿದಂತಹ ದಿನವನ್ನ ಸ್ಮರಿಸೋದಕ್ಕೋಸ್ಕರ ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಪ್ರತಿ ವರ್ಷ ಫೆಬ್ರವರಿ 28ರಂದು ಆಚರಿಸ್ತೇವೆ. ಈ ರಾಮನ್ ಪರಿಣಾಮಕ್ಕೆ 1930ರಲ್ಲಿ ಅವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ದೊರೆತಿದೆ. ಇದು ಭಾರತೀಯರೆಲ್ಲರಿಗೂ ಕೂಡ ಹೆಮ್ಮೆ ಪಡ್ತಕ್ಕಂತಹ ಒಂದು ವಿಷಯ. ಮುಂದಿನ ಪ್ರಶ್ನೆ, ಕಣ್ಣುಗಳನ್ನು ತೆರೆದು ನಿದ್ರಿಸುವ ಪ್ರಾಣಿ ಯಾವುದು? ಉತ್ತರ, ಹಾವು. ಯಾಕೆಂದ್ರೆ ಮಾನವರಂತೆ ಕಣ್ಣಿನ ರೆಪ್ಪೆಗಳು ಅದಕ್ಕೆ ಇರೋದಿಲ್ಲ. ನಮಗೆ ಮಾನವರಿಗೆ ಆಗಿರ್ಬೋದು ಅಥವಾ ಇತರ ಜೀವಿಗಳೆಲ್ಲ ನಾವು ನೋಡಿದಾಗ ನಮಗೆ ಕಣ್ಣಿನ ರೆಪ್ಪೆಗಳು ಐ ಲೀಡ್ಸ್ಗಳಿದ್ದಾವೆ, ಆದರೆ ಹಾವಿನಲ್ಲಿ ಈ ಐ ಲೀಡ್ಸ್ ಕಂಡು ಬರೋದಿಲ್ಲ. ಹಾವುಗಳ ಕಣ್ಣುಗಳ ಮೇಲೆ ಪಾರದರ್ಶಕವಾದ ಒಂದು ವಿಶೇಷ ಪದರ ಇದೆ, ಅದಕ್ಕೆ ನಾವು ಬ್ರಿಲ್ ಅಥವಾ ಸ್ಪೆಕ್ಟಾಕಲ್ ಅಂತ ಹೇಳಿ ಕರಿತೀವಿ. ಈ ಪದರ ಏನ್ಮಾಡುತ್ತೆ, ಕಣ್ಣುಗಳನ್ನು ಧೂಳು, ಗಾಯ ಮತ್ತು ಒಣಗುವಿಕೆಯಿಂದ ರಕ್ಷಣೆ ನೀಡೋದ್ರಿಂದ ಹಾವುಗಳು ನಿದ್ರಿಸುವಾಗಲೂ ಕೂಡ ಅವು ಕಣ್ಣು ತೆರೆದಿರುವಂತೆಯೇ ನಮಗೆ ಕಾಣಿಸ್ತವೆ. ಬೇರೆ ಪ್ರಾಣಿಗಳಲ್ಲಿ ಕೂಡ ಈ ಕೂದಲಿನ ರಚನೆಯನ್ನು ನಾವು ನೋಡಬಹುದು. ನಾಯಿ ಅಥವಾ ಬೆಕ್ಕು ಅವುಗಳನ್ನು ಗಮನಿಸಿದಾಗ ಅಲ್ಲೂ ಕೂದಲಿನ ರಚನೆಯನ್ನು ನೋಡ್ತೀವಿ. ಆದರೆ ಹಾವುಗಳು ಅಂತ ಬಂದಾಗ ಅಲ್ಲಿ ಯಾವುದೇ ರೀತಿಯ ಐಲೀಡ್ಸ್ಗಳನ್ನು, ರೆಪ್ಪೆಗಳನ್ನು ನಾವು ನೋಡದೇ ಇರೋದ್ರಿಂದ ಸೊ ಅವು ಮಲಗುವಾಗಲೂ ಕೂಡ ಅಂದರೆ ನಿದ್ರಿಸುವಾಗಲೂ ಕೂಡ ಕಣ್ಣುಗಳನ್ನು ತೆರೆದು ನಿದ್ರಿಸ್ತವೆ. ಆಭರಣ ತಯಾರಿಕೆಯಲ್ಲಿ ಚಿನ್ನದೊಂದಿಗೆ ಮಿಶ್ರ ಮಾಡುವ ಲೋಹ ಯಾವುದು? ಉತ್ತರ, ತಾಮ್ರ, ಇಂಗ್ಲಿಷ್ನಲ್ಲಿ ಕಾಪರ್ ಅಂತ ಹೇಳಿ ಕರಿತೀವಿ. ನಾವು ಶುದ್ಧ ಚಿನ್ನವನ್ನು ತಗೊಂಡಾಗ ಅದು ತುಂಬಾನೇ ಮೃದುವಾಗಿರುತ್ತೆ, ತುಂಬ ವೆರಿ ಸಾಫ್ಟ್ ಮೆಟಲ್ ಯಾವುದು, ಚಿನ್ನ. ಆದ್ದರಿಂದ ಅದಕ್ಕೆ ಸ್ವಲ್ಪ ತಾಮ್ರವನ್ನು ನಾವು ಬೆರೆಸ್ತೀವಿ. ಈ ತಾಮ್ರ ಏನ್ಮಾಡುತ್ತೆ, ಅದಕ್ಕೆ ಗಡಸುತನವನ್ನು, ಶುದ್ಧ ಚಿನ್ನಕ್ಕೆ ಸ್ವಲ್ಪ ಗಡಸುತನ ಅಂದರೆ ಗಟ್ಟಿತನವನ್ನು, ಹಾಗೆ ಅದರ ಬಾಳಿಕೆಯನ್ನು ಕೂಡ ಹೆಚ್ಚುತ್ತೆ. ಹಾಗಾಗಿ ನಾವು ಜ್ಯುವೆಲ್ರಿ ಅಂತ ಏನು ತಗೊಳ್ತೀವಿ, ನೆಕ್ಲೆಸ್ ಆಗಿರ್ಬೋದು, ಒಡವೆ ಅಂತ ಏನೇನು ತಗೊಳ್ತೀವಿ, ಅದರಲ್ಲೆಲ್ಲೂ ಕೂಡ ಶುದ್ಧ ಚಿನ್ನ ಇರಲ್ಲ. 24 ಕ್ಯಾರೆಟ್ ಅಂತ ಹೇಳಿ ಕರಿತೀವಿ ಶುದ್ಧ ಚಿನ್ನನ. ಆದರೆ ನಾವು ತಗೊಳ್ಳುವಂಥದ್ದು, ಆಭರಣವಾಗಿ ತಗೊಳ್ಳುವಂಥದ್ದು 22 ಕ್ಯಾರೆಟ್ಟು ಅಥವಾ 18 ಕ್ಯಾರೆಟ್ಸು ಈ ರೀತಿ ಇರುತ್ತೆ. ಏಕೆಂದರೆ ಶುದ್ಧ ಚಿನ್ನವನ್ನು ತಗೊಂಡಾಗ ನಾವು ಬೇಕಾದಂಥ ಆಭರಣ ಮಾಡಲಿಕ್ಕೆ ಅಥವಾ ಬೇಕಾದಂಥ ಶೇಪ್ ಆಕಾರವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಏಕೆಂದರೆ ಅದು ಬಹಳ ತುಂಬ ಮೃದು ಇರುವಂಥ ಒಂದು ಲೋಹ ಅಂತಲೇ ಹೇಳ್ಬೋದು. ಮುಂದಿನ ಪ್ರಶ್ನೆ, ಮೃತ ಸಮುದ್ರ ಯಾವ ದೇಶಗಳ ನಡುವೆ ಕಂಡುಬರುತ್ತದೆ? ಉತ್ತರ, ಇಸ್ರೇಲ್ ಮತ್ತು ಜೋರ್ಡಾನ್. ಇದನ್ನ ಡೆಡ್ ಸಿ ಅಂತ ಹೇಳಿ ಕರೀತಾರೆ. ಯಾಕೆಂದ್ರೆ ಈ ಜಲಮೂಲದಲ್ಲಿ ಶೇಕಡ 33.7% ಲವಣಾಂಶ ಇರುತ್ತೆ. ಇದು ಸಾಮಾನ್ಯ ಸಮುದ್ರಗಳಿಗಿಂತ ಶೇಕಡ 8.6% ಹೆಚ್ಚಿರುವಂಥದ್ದು. ಲವಣಾಂಶ ಅಂದರೆ ಉಪ್ಪಿನಾಂಶ ಹೆಚ್ಚಿರುತ್ತೆ. ಹಾಗಾಗಿ ಇಲ್ಲಿ ಭಾರದ ವಸ್ತುಗಳು ಮುಳುಗೋದಿಲ್ಲ, ತೇಲುತ್ತೆ. ಆದರೂ ಕೂಡ ಮುಳುಗೋದಿಲ್ಲ, ತೇಲಿದ್ರೂ ಕೂಡ ಯಾಕೆ ಮೃತ ಸಮುದ್ರ ಅಂತ ಕರಿತೀವಿ ಅಂತಂದರೆ, ಈ ಲವಣಾಂಶ ಇರುವಂತಹ ವಾತಾವರಣದಲ್ಲಿ ಯಾವುದೇ ಜೀವಿಗಳು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ.
ಹಾಗಾಗಿ

ಇದನ್ನ ಮೃತ ಸಮುದ್ರ ಅಂತ ಹೇಳಿ ಕರಿತೀವಿ. ಆಶ್ಚರ್ಯ ಏನಂತಂದ್ರೆ ಇಲ್ಲಿ ಬಿದ್ದವ್ರು ಯಾರೂ ಕೂಡ ಮುಳುಗೋದಿಲ್ಲ, ಯಾಕೆಂದ್ರೆ ಅಲ್ಲಿ ಲವಣಾಂಶ ಹೆಚ್ಚಿರೋದ್ರಿಂದ. ಇದನ್ನ ಬೇಕಾದ್ರೆ ಒಂದು ಪ್ರಾಯೋಗಿಕವಾಗಿ ನಾವು ಮಾಡಬಹುದು. ಒಂದು ಲೆಮನ್ ನಿಂಬೆಹಣ್ಣನ್ನು ತೆಗೆದುಕೊಂಡು ಒಂದು ಗ್ಲಾಸಲ್ಲಿ ವಾಟರ್ನ ತಗೊಂಡ್ಕೊಂಡು ನಾವು ನಿಂಬೆಹಣ್ಣನ್ನು ನೀರಿಗೆ ಹಾಕಿದಾಗ ಆ ನೀರಿನಲ್ಲಿ ಅದು ಮುಳುಗುತ್ತೆ. ಅದೇ ಉಪ್ಪು ನೀರಿಗೆ ಹಾಕಿದಾಗ, ಒಂದು ಗಾಜಿನ ಲೋಟದಲ್ಲಿ ಉಪ್ಪು ನೀರನ್ನ ತಗೊಂಡು ಅದಕ್ಕೆ ಒಂದು ನಿಂಬೆಹಣ್ಣ ಹಾಕಿದಾಗ ಅದು ತೇಲುತ್ತೆ. ಯಾಕೆ ಅಂದರೆ ಅಲ್ಲಿ ನೀರಿನ ಸಾಂದ್ರತೆ, ಉಪ್ಪಿನ ನೀರಿನ ಸಾಂದ್ರತೆ ಹೆಚ್ಚಿರುತ್ತೆ. ಹಾಗಾಗಿ ಭಾರದ ವಸ್ತು ಆ ನಿಂಬೆಹಣ್ಣ ಏನಾಗುತ್ತೆ, ತೇಲುತ್ತೆ. ಈ ಕಾನ್ಸೆಪ್ಟ್ ಮೇಲೇ ಈ ಮೃತ ಸಮುದ್ರದಲ್ಲಿ ಏನಾಗುತ್ತೆ, ಭಾರದ ವಸ್ತುಗಳು ತೇಲುವಂತಹದ್ದು. ಓಜೋನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ, ಪ್ರತಿ ವರ್ಷ ಸೆಪ್ಟೆಂಬರ್ 16 ಓಜೋನ್ ದಿನವನ್ನು ನಾವು ಆಚರಿಸ್ತೇವೆ. ಓಜೋನ್ ಪದರ ಭೂಮಿಯನ್ನು ಸೂರ್ಯನ ಹಾನಿಕಾರಕ ನೇರಳಾತೀತ ಕಿರಣಗಳಿಂದ, ಅಲ್ಟ್ರಾವಯೊಲೆಟ್ ರೇಸ್ನಿಂದ ರಕ್ಷಣೆಯನ್ನು ನೀಡುತ್ತದೆ. ಆದರೆ ನಾವು ಬಳಸ್ತಾ ಇರತಕ್ಕಂತಹ ರೆಫ್ರಿಜರೇಟರ್ಸ್ಗಳಾಗಿರ್ಬೋದು, ಏರ್ ಕಂಡೀಷ್ನರ್ಸ್ಗಳಾಗಿರ್ಬೋದು, ಸ್ಪ್ರೇಸ್ಗಳಾಗಿರ್ಬೋದು, ಸೊ ಅದರಲ್ಲಿರೋಂತಹ CFC ಕ್ಲೋರೋಫ್ಲೋರೋಕಾರ್ಬನ್ ಏನು ಮಾಡುತ್ತೆ, ವಾತಾವರಣಕ್ಕೆ ಕ್ಲೋರಿನ್ ಅಣುಗಳನ್ನು ಬಿಡುಗಡೆ ಮಾಡುತ್ತೆ. ಈ ಕ್ಲೋರಿನ್ ಅಣುಗಳು ಓಜೋನ್ ಪದರವನ್ನು ನಾಶ ಮಾಡ್ತಾ ಇರೋದ್ರಿಂದ ಆ ಅಲ್ಟ್ರಾವಯೊಲೆಟ್ ರೇಸ್ಗಳು ನಮ್ಮ ಭೂಮಿಯನ್ನು ತಲುಪಿ ಸೊ ಹಲವಾರು ರೋಗಗಳಿಗೆ ಕಾರಣ ಆಗ್ತಾ ಇದೆ. ಹಾಗಾಗಿ ನಮ್ಮನ್ನು ಆ ನೇರಳಾತೀತ ಕಿರಣಗಳಿಂದ ರಕ್ಷಿಸ್ತಾ ಇರುವಂತಹ ಓಜೋನ್ ಪದರವನ್ನು ರಕ್ಷಿಸೋದು ಕೂಡ ನಮ್ಮ ಕರ್ತವ್ಯ. ಇದರ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 16 ನಾವು ಓಜೋನ್ ದಿನವನ್ನು ಆಚರಿಸ್ತೇವೆ. ಪ್ರತಿ ವರ್ಷವೂ ಒಂದೊಂದು ಥೀಮನ್ನು ನಾವು ನೋಡ್ತೀವಿ. ಅದೇ ರೀತಿ ಕಳೆದ ವರ್ಷ ಅಂದರೆ 2025 ಓಜೋನ್ ದಿನದ ಥೀಮ್ ಏನಾಗಿತ್ತು ಅಂದರೆ, ಓಜೋನ್ ಮತ್ತು ಹವಾಮಾನಕ್ಕಾಗಿ ವಿಜ್ಞಾನವನ್ನು ಕಾರ್ಯರೂಪಕ್ಕೆ ತರೋಣ ಎಂಬುದು ಕಳೆದ ವರ್ಷದ ಥೀಮ್. ಸೊ ಈ ವರ್ಷದ ಥೀಮ್ ಏನು ಅಂತ ಈ ಸಲ ನೋಡಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಪ್ರಾಣವಾಯು ಎಂದು ಯಾವ ಅನಿಲವನ್ನು ಕರೆಯುತ್ತೇವೆ? ಉತ್ತರ, ಆಮ್ಲಜನಕ. ನಾವು ಉಸಿರಾಡುವಂತಹ ಗಾಳಿಯಲ್ಲಿ ಕೇವಲ ಆಮ್ಲಜನಕ ಮಾತ್ರ ಇರುವುದಿಲ್ಲ, ಅದರೊಂದಿಗೆ ನೈಟ್ರೋಜನ್ ಹಾಗೂ ಇತರ ಅನಿಲಗಳು ಕೂಡ ಸೇರಿಕೊಂಡಿರ್ತವೆ. ಆದರೆ ನಮ್ಮ ಶ್ವಾಸಕೋಶಗಳು ಆಮ್ಲಜನಕವನ್ನು ಮಾತ್ರ ರಕ್ತಕ್ಕೆ ಸೇರಿಸ್ತವೆ. ನಮ್ಮ ದೇಹದಲ್ಲಿರುವಂತಹ ಜೀವಕೋಶಗಳು ಈ ಆಮ್ಲಜನಕವನ್ನು ಬಳಸಿಕೊಂಡು ನಾವು ತಿಂದಂತಹ ಆಹಾರವನ್ನು ಶಕ್ತಿಯನ್ನಾಗಿ ರೂಪಿಸ್ತವೆ. ಹಾಗಾಗಿ ನಮ್ಮ ದೇಹಕ್ಕೆ ಆಹಾರ ತಿಂದರೂ ಕೂಡ ಅದಕ್ಕೆ ಶಕ್ತಿ ಬರಬೇಕು ಅಂದರೆ ನಮಗೆ ಆಮ್ಲಜನಕ ಬಹಳ ಅವಶ್ಯಕ. ಇದನ್ನು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಹೇಳಿ ಕರಿತೀವಿ. ನಾವು ತಿಂದಂಥ ಆಹಾರವನ್ನು ಜೀವಕೋಶಗಳು ಆಮ್ಲಜನಕವನ್ನು ಬಳಸಿಕೊಂಡು ಶಕ್ತಿಯನ್ನಾಗಿ ಪರಿವರ್ತಿಸುವಂಥ ಕ್ರಿಯೆಗೆ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಹೇಳಿ ನಾವು ಕರೀತೀವಿ. ಹಾಗಾಗಿ ಬಹುತೇಕ ಎಲ್ಲ ಜೀವಿಗಳು ಕೂಡ ಆಮ್ಲಜನಕವನ್ನು ಉಸಿರಾಡುತ್ತವೆ. ಹಾಗಾಗಿ ವಾತಾವರಣದಲ್ಲಿ ಯಾವುದೇ ಅನಿಲಗಳಿದ್ದರೂ ಕೂಡ ನಮಗೆ ಉಸಿರಾಡೋದಕ್ಕೆ, ನಾವು ಶಕ್ತಿ ಪಡ್ಕೊಳ್ಳೋದಕ್ಕೆ ಆಮ್ಲಜನಕ ಬಹಳ ಅವಶ್ಯಕವಾದಂಥದ್ದು. ಹಾಗಾಗಿ ಇದನ್ನು ಪ್ರಾಣವಾಯು ಅಂತ ಹೇಳಿ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಹೆಲ್ಮೆಟ್ ಹಕ್ಕಿ ಎಂದು ಪ್ರಸಿದ್ಧವಾದ ಪಕ್ಷಿ ಯಾವುದು? ಉತ್ತರ, ಕ್ಯಾಸೋವರಿ. ಈ ಹಕ್ಕಿಗೆ ಹೆಲ್ಮೆಟ್ ರೀತಿಯ ಕಿರೀಟ ಇರೋದ್ರಿಂದ ಹೆಲ್ಮೆಟ್ ಹಕ್ಕಿ ಅಂತ ಹೇಳಿ ನಾವು ಕರಿತೀವಿ. ಉದಾಹರಣೆಗೆ ನಾವು ಕೋಳಿಯನ್ನು ನೋಡಿದ್ರೆ ಆ ಕೋಳಿಯ ತಲೆ ಮೇಲೆ ಕೆಂಪನೆಯ ಒಂದು ಪುಕ್ಕ ಥರ ನಾವು ನೋಡ್ತೀವಲ್ವಾ. ಸೊ ಅದೇ ರೀತಿ ಈ ಹಕ್ಕಿಯ ಕಿರೀಟ ಅಂದರೆ ತಲೆಯ ಮೇಲೆ ಹೆಲ್ಮೆಟ್ ರೀತಿಯ ಕಿರೀಟ ಇರೋದ್ರಿಂದ ಇದನ್ನು ನಾವು ಹೆಲ್ಮೆಟ್ ಹಕ್ಕಿ ಅಂತ ಹೇಳಿ ಕರಿತೀವಿ. ಸೊ ನಿಸರ್ಗದಲ್ಲಿ ಪ್ರತಿಯೊಂದು ಜೀವಿಯು ಕೂಡ ಎಷ್ಟು ವಿಶಿಷ್ಟವಾದ ರಚನೆಯನ್ನು ಹೊಂದಿದೆ, ಹಾಗೆ ಈ ಹಕ್ಕಿನೂ ಕೂಡ ತನ್ನ ರಕ್ಷಣೆಗೆ, ಸಂವೇದನೆಗೆ ಹಲವಾರು ವಿಶಿಷ್ಟ ರಚನೆಗಳನ್ನು ಹೊಂದಿರೋದನ್ನ ನಾವು ನಿಸರ್ಗದಲ್ಲಿ ನೋಡಬಹುದು. ಎರಡನೆಯ ಪ್ರಶ್ನೆ, ಓಜೋನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ, ಪ್ರತಿ ವರ್ಷ ಸೆಪ್ಟೆಂಬರ್ 16 ಓಜೋನ್ ದಿನವನ್ನು ನಾವು ಆಚರಿಸ್ತೇವೆ. ಓಜೋನ್ ಪದರ ಭೂಮಿಯನ್ನು ಸೂರ್ಯನ ಹಾನಿಕಾರಕ ನೇರಳಾತೀತ ಕಿರಣಗಳಿಂದ, ಅಲ್ಟ್ರಾವಯೊಲೆಟ್ ರೇಸ್ನಿಂದ ರಕ್ಷಣೆಯನ್ನು ನೀಡುತ್ತದೆ. ಆದರೆ ನಾವು ಬಳಸ್ತಾ ಇರತಕ್ಕಂತಹ ರೆಫ್ರಿಜರೇಟರ್ಸ್ಗಳಾಗಿರ್ಬೋದು, ಏರ್ ಕಂಡೀಷ್ನರ್ಸ್ಗಳಾಗಿರ್ಬೋದು, ಸ್ಪ್ರೇಸ್ಗಳಾಗಿರ್ಬೋದು, ಸೊ ಅದರಲ್ಲಿರೋಂತಹ CFC ಕ್ಲೋರೋಫ್ಲೋರೋಕಾರ್ಬನ್ ಏನು ಮಾಡುತ್ತೆ, ವಾತಾವರಣಕ್ಕೆ ಕ್ಲೋರಿನ್ ಅಣುಗಳನ್ನು ಬಿಡುಗಡೆ ಮಾಡುತ್ತೆ. ಈ ಕ್ಲೋರಿನ್ ಅಣುಗಳು ಓಜೋನ್ ಪದರವನ್ನು ನಾಶ ಮಾಡ್ತಾ ಇರೋದ್ರಿಂದ ಆ ಅಲ್ಟ್ರಾವಯೊಲೆಟ್ ರೇಸ್ಗಳು ನಮ್ಮ ಭೂಮಿಯನ್ನು ತಲುಪಿ ಸೊ ಹಲವಾರು ರೋಗಗಳಿಗೆ ಕಾರಣ ಆಗ್ತಾ ಇದೆ.
ಹಾಗಾಗಿ ನಮ್ಮನ್ನ ಆ ನೇರಳಾ

0: ಕಲುಷಿತ ಕಿರಣಗಳಿಂದ ರಕ್ಷಿಸ್ತಾ ಇರುವಂತಹ ಓಝೋನ್ ಪದರವನ್ನ ರಕ್ಷಿಸೋದು ಕೂಡ ನಮ್ಮ ಕರ್ತವ್ಯ. ಇದರ ಜಾಗೃತಿಯನ್ನ ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ನಾವು ಓಝೋನ್ ದಿನವನ್ನ ಆಚರಿಸ್ತೇವೆ. ಪ್ರತಿ ವರ್ಷವೂ ಒಂದೊಂದು ಥೀಮ್ ಅನ್ನ ನಾವು ನೋಡ್ತೀವಿ. ಅದೇ ರೀತಿ ಕಳೆದ ವರ್ಷ ಅಂದ್ರೆ 2025ರ ಓಝೋನ್ ದಿನದ ಥೀಮ್ ಏನಾಗಿತ್ತು ಅಂದ್ರೆ, ಓಝೋನ್ ಮತ್ತು ಹವಾಮಾನಕ್ಕಾಗಿ ವಿಜ್ಞಾನವನ್ನು ಕಾರ್ಯರೂಪಕ್ಕೆ ತರೋಣ ಎಂಬುದು ಕಳೆದ ವರ್ಷದ ಥೀಮ್. ಸೊ ಈ ವರ್ಷದ ಥೀಮ್ ಏನು ಅಂತ ನೀವು ಈ ಸಲ ನೋಡಬೇಕಾಗುತ್ತೆ. ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ದ್ರವರೂಪದಲ್ಲಿರುವ ಅಲೋಹ ಯಾವುದು? ಉತ್ತರ, ಬ್ರೋಮಿನ್. ನಾವು ಸಾಮಾನ್ಯವಾಗಿ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ಸಿಗುವಂತಹ ಲೋಹ ಯಾವುದು ಅನ್ನೋದನ್ನ ಕೇಳಿರ್ತೀವಿ. ಅದಕ್ಕೆ ಉತ್ತರ ಪಾದರಸ, ಮರ್ಕ್ಯೂರಿ, ಇಂಗ್ಲಿಷ್ನಲ್ಲಿ ಮರ್ಕ್ಯೂರಿ ಅಂತ ಕರಿತೀವಿ. ಆದರೆ ನಾವು ಕಂಡುಹಿಡಿದಿರತಕ್ಕಂತಹ 118 ಧಾತುಗಳಲ್ಲಿ ಒಂದು ಅಲೋಹ ಮಾತ್ರ ನಮಗೆ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ದ್ರವರೂಪದಲ್ಲಿ ಸಿಗುತ್ತೆ, ಅದು ಬ್ರೋಮಿನ್. ಇದರ ಪರಮಾಣು ಸಂಖ್ಯೆ 35. ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂದರೆ ಸುಮಾರು 25°C ~27°C ತಾಪಮಾನವನ್ನ ನಾವು ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ಇದು ಒಗಟಿನ ರೂಪದಲ್ಲಿ ಇರುತ್ತೆ ಆದರೆ ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ. ಬೆಳಗ್ತೀನಿ ಸೂರ್ಯ ಅಲ್ಲ, ಕರಗ್ತೀನಿ ಬೆಲ್ಲ ಅಲ್ಲ, ಕರೆಂಟ್ ಹೋದಾಗ ನಾನು ನಿಮಗ್ ಬೇಕಲ್ಲ, ನಾನ್ ಯಾರು ಹೇಳ? ಉತ್ತರ, ಮೇಣದ ಬತ್ತಿ. ಹೌದಲ್ವಾ, ಬೆಳಕನ್ನ ನೀಡುತ್ತೆ. ಇದು ಬೆಳಕಿನ ಆಕಾರವನ್ನಾಗಿ ನಾವು ಬಳಸ್ತೇವೆ. ಹೆಚ್ಚಾಗಿ ಬಳಸುವಂಥದ್ದು ಕರೆಂಟ್ ಹೋದಂತಹ ಸಂದರ್ಭದಲ್ಲಿ. ಆ ಬೆಳಕಿನ ಶಾಖಕ್ಕೆ ಮೇಣದ ಬತ್ತಿ ಕರಗ್ತಾ ಹೋಗುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಮೇಣದ ಬತ್ತಿ. ಮುಂದಿನ ಒಟ್ಟು ನಿಮಗೆ ಉತ್ತರ ಕಂಡುಕೊಳ್ಳಲಿ. ಇದಕ್ಕೆ ಹರಿತೀನಿ ನೀರಲ್ಲ, ಉರಿತೀನಿ ಸೌದೆ ಅಲ್ಲ, ಭೂಮಿ ಒಳಗೆ ಅಡಿಗೆ ಇರ್ತೀನಿ ಕಳ್ಳ ಅಲ್ಲ, ನಾನಿಲ್ಲದೆ ನಿಮ್ಮ ಕಾರು ಬೈಕು ಓಡಲ್ಲ, ನಾನ್ ಯಾರು? ಸೊ ಇದಕ್ಕೆ ಉತ್ತರವನ್ನ ನೀವೇ ಹೇಳಬೇಕು. ಓಕೆನಾ? ಸೊ ಇದು ಈ ವಾರದ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ಆಗಿತ್ತು. ಸೊ ಎಲ್ಲರೂ ಚೆನ್ನಾಗಿ ಕೇಳಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ರಿಗೂ ಕೂಡ ಬಹಳ ಧನ್ಯವಾದಗಳು. ಮುಂದಿನ ಒಗಟು, ಗುಂಡಗದೀನಿ ಚೆಂಡಲ್ಲ, ಹುಳಿಯಾಗದೀನಿ ಹುಣಸಿ ಅಲ್ಲ, ಬೇಸಿಗೆಯಲ್ಲಿ ನಾನು ನಿಮಗ್ ಬೇಕಲ್ಲ, ಸಕ್ಕರೆ ಜೊತೆ ನನ್ನ ರಸ ಚೆನ್ನಾಗೇ ಇರುತ್ತಲ್ಲ, ನಾನ್ ಯಾರು? ಉತ್ತರ, ನಿಂಬೆ ಹಣ್ಣು. ಹೌದಲ್ವಾ, ನಿಂಬೆ ಹಣ್ಣಿನ ಆಕಾರ ನೋಡಿ, ಅದು ಗುಂಡಗಿರುತ್ತೆ, ಅದರ ರುಚಿ ಹುಳಿ ಹುಳಿ ಅಲ್ವಾ. ಬೇಸಿಗೆಯಲ್ಲಿ ನಾವು ಹೆಚ್ಚಾಗಿ ಇದನ್ನ ಶರ್ಬತ್ ಮಾಡ್ಕೊಂಡು ಕುಡಿತಾ ಇರ್ತೀವಿ ಅಲ್ವಾ. ನಿಂಬೆಣ್ಣು ಶರ್ಬತ್ ಎಲ್ಲರೂ ಕುಡಿದಿರ್ತೀರ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ನಿಂಬೆ ಹಣ್ಣು.
1: ಮೊದಲನೇ ಪ್ರಶ್ನೆ, ನಮ್ಮ ಸೌರಮಂಡಲದಲ್ಲಿರುವ ಅತ್ಯಂತ ಚಿಕ್ಕ ಗ್ರಹ ಯಾವುದು? ನಮ್ಮ ಸೌರಮಂಡಲದಲ್ಲಿ ಒಟ್ಟು 8 ಗ್ರಹಗಳಿವೆ. ಅದರಲ್ಲಿ ಅತ್ಯಂತ ದೊಡ್ಡ ಗ್ರಹ ಗುರು ಮತ್ತು ಅತ್ಯಂತ ಚಿಕ್ಕ ಗ್ರಹ ಬುಧ. ಈ ಬುಧ ಗ್ರಹ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹ ಕೂಡ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಪಕ್ಷಿಗಳಂತೆ ಹಾರುವ ಸಸ್ತನಿ ಯಾವುದು? ಸರಿಯಾದ ಉತ್ತರ ಬಾವಲಿ. ನಾವು ಇದನ್ನ ಇಂಗ್ಲಿಷಲ್ಲಿ ಬ್ಯಾಟ್ ಅಂತಾನೂ ಕರಿತೀವಿ. ಈ ಬಾವಲಿ ಪಕ್ಷಿಯಂತೆ ಕಂಡರೂ ಅದು ನಮ್ಮಂತೆಯೇ ಸಸ್ತನಿಗಳ ಗುಂಪಿಗೆ ಸೇರುತ್ತದೆ. ಅದು ತನ್ನ ಮಗುವಿಗೆ ನೇರವಾಗಿ ಜನ್ಮ ನೀಡುತ್ತದೆ ಮತ್ತು ತನ್ನ ಮರಿಗಳಿಗೆ ಹಾಲುಣಿಸುತ್ತದೆ. ಹಾಗಾಗಿ ಇದು ಪಕ್ಷಿಯಲ್ಲ, ಇದು ಸಸ್ತನಿ. ನಾವು ಇಂಗ್ಲಿಷಲ್ಲಿ ಮ್ಯಾಮಲ್ಸ್ ಅಂತ ಕರಿತೀವಿ. ಹಾಗಾಗಿ ನಾವು ಹಲವಾರು ಬಾರಿ ಈ ಬಾವಲಿನೂ ಕೂಡ ಒಂದು ಪಕ್ಷಿ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಬಾವಲಿ ಯಾವ ಗುಂಪಿಗೆ ಸೇರುತ್ತೆ? ಬಾವಲಿ ಸಸ್ತನಿಗಳ ಗುಂಪಿಗೆ ಸೇರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಹಾಲಿನ ಸಾಂದ್ರತೆಯನ್ನು ಅಳೆಯುವ ಸಾಧನ ಯಾವುದು? ಸರಿಯಾದ ಉತ್ತರ ಲ್ಯಾಕ್ಟೋಮೀಟರ್. ನೀವು ನಿಮ್ಮೂರಿನ ಹಾಲಿನ ಡೈರಿಯಲ್ಲಿ ಈ ಸಾಧನವನ್ನು ನೋಡಿರ್ತೀರ. ಇದು ಹಾಲಿನ ಸಾಂದ್ರತೆ ಮತ್ತು ಅದರ ಗುಣಮಟ್ಟವನ್ನು ಅಳೆಯಲು ನಾವು ಬಳಸ್ತೀವಿ. ಇದನ್ನ ನಾವು ಹಾಲಿಗೆ ಮುಳುಗಿಸಿದಾಗ ಈ ಒಂದು ಲ್ಯಾಕ್ಟೋಮೀಟರು ಅದರೊಳಗಡೆ ಸಂಪೂರ್ಣವಾಗಿ ಮುಳುಗ್ಬಿಟ್ರೆ ಹಾಲಿನ ಸಾಂದ್ರತೆ ಕಡಿಮೆ ಇದೆ, ಅದರಲ್ಲಿ ನಾವು ನೀರಿನ ಅಂಶ ಜಾಸ್ತಿ ಇದೆ ಅಂತ ತಿಳ್ಕೋಬೋದು. ಇದೇನಾದರೂ ಅದರಲ್ಲಿ ತೇಲಿದ್ರೆ

ಹಾಲಿನ ಸಾಂದ್ರತೆ ಜಾಸ್ತಿ ಇದೆ ಅಂತ ನಾವು ತಿಳ್ಕೋಬಹುದು. ಹಾಗಾಗಿ ಈ ಲ್ಯಾಕ್ಟೋಮೀಟರ್ ಎಂಬ ಸಾಧನದ ಮೂಲಕ ನಾವು ಹಾಲಿನ ಗುಣಮಟ್ಟವನ್ನು ನಾವು ತಿಳ್ಕೋಬಹುದು. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಷ್ಟು ಸಮಯ ಬೇಕಾಗುತ್ತದೆ? ಸರಿಯಾದ ಉತ್ತರ 8:20. ಸೂರ್ಯ ನಮ್ಮಿಂದ ತುಂಬಾ ದೂರ ಇದ್ರೂ ಕೂಡ ಅದು ಭೂಮಿಗೆ ತಲುಪಲು 8:20 ಮಾತ್ರ ತೆಗೆದುಕೊಳ್ಳುತ್ತೆ. ಏಕೆಂದರೆ ಬೆಳಕಿನ ವೇಗ ತುಂಬಾ ಜಾಸ್ತಿ. ಅದೆಷ್ಟಪ್ಪ ಅಂದರೆ 1 ಸೆಕೆಂಡ್ಗೆ ಸುಮಾರು 300,000 ಕಿಲೋಮೀಟರ್ನಷ್ಟು ದೂರ ಚಲಿಸುತ್ತೆ. ಹಾಗಾಗಿ ಭೂಮಿಗೆ ಸೂರ್ಯನ ಬೆಳಕು ಬರಲು ಬರೀ 8:20 ಸಾಕು. ಮುಂದಿನ ಪ್ರಶ್ನೆ, ವಿಶ್ವ ಪರಿಸರ ದಿನವನ್ನು ಯಾವ ದಿನದಂದು ಆಚರಿಸ್ತೀವಿ? ಸರಿಯಾದ ಉತ್ತರ 5 June. ನಾವು ಪ್ರತಿ ವರ್ಷ 5 June ವಿಶ್ವ ಪರಿಸರ ದಿನವನ್ನು ಆಚರಿಸ್ತೀವಿ. ಈ ವರ್ಷದ ಘೋಷವಾಕ್ಯ ಏನಪ್ಪ ಅಂದರೆ, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಪರಿಸರನೂ ಕೂಡ ಚೆನ್ನಾಗಿರಬೇಕು. ಹಾಗಾಗಿ ಪರಿಸರದ ರಕ್ಷಣೆ ನಮ್ಮೆಲ್ಲರ ಹೊಣೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಈ ಕರಿಬೇವಿನ ಎಲೆಗಳಲ್ಲಿ ಯಥೇಚ್ಛವಾಗಿ ಸಿಗುವ ವಿಟಮಿನ್ ಯಾವುದು? ಹಾ, ಸರಿಯಾದ ಉತ್ತರ ವಿಟಮಿನ್ ಎ. ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಮುಖ್ಯ. ಹಾಗಾಗಿ ನಾವು ಊಟ ಮಾಡುವಾಗ ಕರಿಬೇವಿನ ಎಲೆಗಳನ್ನ ತಟ್ಟೆಯಿಂದ ಎತ್ತಿಡದೆ ಎಲ್ಲವನ್ನು ತಿನ್ಕೋಬೇಕು. ಗಾಳಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರುವ ಅನಿಲ ಯಾವುದು? ಸರಿಯಾದ ಉತ್ತರ ನೈಟ್ರೋಜನ್. ನಾವು ಕನ್ನಡದಲ್ಲಿ ಇದನ್ನ ಸಾರಜನಕ ಅಂತ ಕರಿತೀವಿ. ಗಾಳಿಯಲ್ಲಿ 78% ಸಾರಜನಕನೇ ಇರುತ್ತೆ. ಇನ್ನು ಉಳಿದ ಭಾಗ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಅನಿಲಗಳು ಇರುತ್ತೆ. ಮುಂದಿನ ಪ್ರಶ್ನೆ, ಮಿಂಚು ಗುಡುಗಿನ ಸಂದರ್ಭದಲ್ಲಿ ಮೊದಲು ಮಿಂಚು ಗೋಚರಿಸುತ್ತದೆ, ನಂತರ ನಮಗೆ ಗುಡುಗಿನ ಶಬ್ದ ಕೇಳುತ್ತೆ, ಇದಕ್ಕೆ ಕಾರಣ ಏನು? ಇದಕ್ಕೆ ಉತ್ತರ ಏನಪ್ಪ ಅಂದರೆ, ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ತುಂಬ ಜಾಸ್ತಿ. ಹಂಗಾಗಿ ನಮಗೆ ಮೊದಲು ಬೆಳಕು ಕಂಡು ನಂತರ ಶಬ್ದ ಕೇಳುತ್ತೆ. ಮುಂದಿನ ಪ್ರಶ್ನೆ ಮಕ್ಕಳ, ರಕ್ತದಲ್ಲಿರುವ ಯಾವ ಅಂಶ ಆಮ್ಲಜನಕದ ಸಾಕಾಣಿಕೆಯಲ್ಲಿ ಸಹಾಯ ಮಾಡುತ್ತದೆ? ಸರಿಯಾದ ಉತ್ತರ ಹಿಮೋಗ್ಲೋಬಿನ್. ನಮಗೆ ರಕ್ತದಲ್ಲಿರುವ ಕೆಂಪು ರಕ್ತ ಕಣಗಳಲ್ಲಿ ಈ ಹಿಮೋಗ್ಲೋಬಿನ್ ಎಂಬ ಅಂಶ ಇರುತ್ತೆ. ಇದು ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಆಕ್ಸಿಜನ್ ಪೂರೈಕೆ ಮಾಡಲು ಸಹಾಯ ಮಾಡುತ್ತೆ. ಮುಂದಿನ ಪ್ರಶ್ನೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಬದಲಾಯಿಸುವ ಸಾಧನ ಯಾವುದು? ಸರಿಯಾದ ಉತ್ತರ ವಿದ್ಯುತ್ ಮೋಟಾರ್. ಈ ವಿದ್ಯುತ್ ಮೋಟಾರನ್ನು ನಾವು ದಿನನಿತ್ಯ ಜೀವನದಲ್ಲಿ ತುಂಬಾ ಕಡೆ ಬಳಸ್ತೀವಿ. ಎಲ್ಲೆಲ್ಲಿ ಬಳಸ್ತೀವಿಯಪ್ಪ ಅಂತ ಅಂದರೆ, ನಾವು ಫ್ಯಾನ್ಗಳಲ್ಲಿ ಬಳಸ್ತೀವಿ, ಮಿಕ್ಸರ್ಗಳಲ್ಲಿ ಬಳಸ್ತೀವಿ, ಗ್ರೈಂಡರ್ಗಳಲ್ಲಿ, ವಾಹನಗಳಲ್ಲಿ ಮತ್ತು ನಿಮ್ಮ ಆಟಿಕೆ ಕಾರುಗಳಲ್ಲಿ ಕೂಡ ನಾವು ವಿದ್ಯುತ್ ಮೋಟಾರ್ಗಳನ್ನ ಬಳಸ್ತೀವಿ. ಇದರ ಕೆಲಸ ಏನಪ್ಪಾ ಅಂದರೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಬದಲಾಯಿಸಿದೆ.

ಮೇಳುಗೊರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಮಕ್ಕಳಿಗೊಂದು ರಸಪ್ರಶ್ನೆ ಕಾರ್ಯಕ್ರಮ ಕುರಿತು ಎಚ್ಡಿಕೋಟೆ ತಾಲೂಕಿನ ಹೊಸಹಳ್ಳಿ ವಿಟಿಸಿಎಲ್ ಶಿಕ್ಷಕರಾದ ಶ್ರೀಯುತ ಮಣಿಕಂಠರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ದಿನನಿತ್ಯದ ವಾರಪತ್ರಿಕೆಗಳು ಹಾಗೂ ತಿಂಗಳ ಪ್ರಚಲಿತ ಘಟನೆಗಳ ಸಿದ್ಧತೆ ತಯಾರಿ ಕುರಿತು ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ನಮಸ್ಕಾರ, ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 FM ಸ್ವಾಗತ. ನಾನು SB ಶಿವಪ್ರಸಾದ್, ಸಹಾಯಕ ಇತಿಹಾಸ ಪ್ರಾಧ್ಯಾಪಕರು, ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ. ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಾರ್ಯಕ್ರಮದಲ್ಲಿ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿನ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಸಾಮಾನ್ಯ ಪ್ರಚಲಿತ ಘಟನೆಗಳ ಕುರಿತಾದ ವಿಷಯಗಳನ್ನು ಯಾವ ರೀತಿ ಸಿದ್ಧತೆ ಮಾಡಬಹುದು ಮತ್ತು ಯಾವ ರೀತಿಯ ಪ್ರಶ್ನೆಗಳನ್ನು ಅಲ್ಲಿ ನಿರೀಕ್ಷಿಸಬಹುದು ಎಂಬುದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಸಾಮಾನ್ಯವಾಗಿ ಯಾವುದೇ ಪರೀಕ್ಷೆಯ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಕನಿಷ್ಠ 15-20 ಕೆಲವೊಮ್ಮೆ 25-28 ಪ್ರಶ್ನೆಗಳವರೆಗೆ ಇರೋದನ್ನು ನಾವು ಕಾಣಬಹುದು. ಈ ಒಂದು ಸಾಮಾನ್ಯ ಜ್ಞಾನ ಅಂದ್ರೆ ಪ್ರಚಲಿತ ಘಟನೆಗಳ ಸಾಮಾನ್ಯ ಜ್ಞಾನವನ್ನ ಯಾವ ರೀತಿ ನಾವು ಅಂದಾಜು ಮಾಡಬಹುದು ಮತ್ತು ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಬಹುದು ಅನ್ನೋದಕ್ಕೆ ನನ್ನ ಕೆಲವು ಗ್ರಹಿಕೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸಾಮಾನ್ಯವಾಗಿ ಪ್ರಚಲಿತ ಘಟನೆಗಳು ಅಂದರೆ ಪರೀಕ್ಷೆ ನಡೆಯುವ ಹಿಂದಿನ 12-16 ತಿಂಗಳವರೆಗಿನ ಘಟನೆಗಳು, ಅಂದ್ರೆ ಸುಮಾರು 1-1.5 ವರ್ಷದ ಹಿಂದಿನ ಪ್ರಚಲಿತ ಮತ್ತು ಜ್ವಲಂತ ಘಟನೆಗಳನ್ನ ಇಲ್ಲಿ ನಾವು ಪ್ರಚಲಿತ ಘಟನೆಗಳು ಮತ್ತು ಪ್ರಮುಖ ಪ್ರಚಲಿತ ಘಟನೆಗಳು ಅಂತ ನಾವು ಪರಿಗಣಿಸ್ತೇವೆ. ಸೊ ಹೀಗಾಗಿ ಈ ಪ್ರಚಲಿತ ಘಟನೆಗಳನ್ನ ಕುರಿತಾಗಿ ನಮಗೆ ಅಧ್ಯಯನ ಮಾಡೋದಕ್ಕೆ ಮತ್ತು ಸಿದ್ಧತೆ ಮಾಡಿಕೊಳ್ಳೋದಕ್ಕೆ ಇರ್ತಕ್ಕಂತಹ ಸಾಧನಗಳು ಅಥವಾ ಆಧಾರಗಳು ಮಾಹಿತಿಗಳು ಅಂತಂದ್ರೆ ಪ್ರಚಲಿತ ಘಟನೆಗಳ ಕುರಿತಾದಂತಹ ವಸ್ತು ವಿಷಯಗಳು, ಅಂದ್ರೆ ಅದು ದಿನಪತ್ರಿಕೆ

ಪತ್ರಿಕೆಗಳು, ವಾರಪತ್ರಿಕೆಗಳು, ಮಾಸಪತ್ರಿಕೆ ಮತ್ತೆ ಇಯರ್ ಬುಕ್ಗಳು. ಹೀಗಾಗಿ ಪ್ರಚಲಿತ ಘಟನೆಗಳ ಸಿದ್ಧತೆಯಲ್ಲಿ ನಾವು ಮೂರು ಭಾಗವನ್ನ ಮಾಡ್ಕೊಳ್ಳೋಣಂತೆ. ಒಂದು ದಿನಪತ್ರಿಕೆಗಳ ಆಧಾರದಲ್ಲಿ, ಎರಡನೇದಾಗಿ ಮಾಸಪತ್ರಿಕೆಗಳ ಆಧಾರದಲ್ಲಿ, ವಾರಪತ್ರಿಕೆಗಿಂತಲೂ ಮಾಸಪತ್ರಿಕೆಗಳ ಆಧಾರದಲ್ಲಿ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬಹುದು. ಅಂಡ್ ಮೂರನೇದಾಗಿ ದೈನಂದಿನ ಪ್ರಚಲಿತ ಘಟನೆಗಳನ್ನ ನಾವು ಎಷ್ಟರ ಮಟ್ಟಿಗೆ ಮನವರಿಕೆ ಮಾಡ್ಕೊಂಡಿದೀವಿ ಅನ್ನೋದನ್ನ ಯಾವ ರೀತಿ ಪರೀಕ್ಷೆ ಮಾಡ್ಕೊಳ್ಬಹುದು ಅನ್ನೋ ವಿಚಾರದಲ್ಲಿ ಒಟ್ಟು ಮೂರು ಭಾಗಗಳಾಗಿ ನಾವು ಸಿದ್ಧತೆಯನ್ನು ಮಾಡ್ಕೊಳ್ಬಹುದು. ಮೊದಲನೇದಾಗಿ ಈ ಪ್ರಚಲಿತ ಘಟನೆಗಳು ನಮಗೆ ತಕ್ಷಣ ಸಿಗೋದಿಲ್ಲ ಅಂತಂದ್ರೆ ದಿನಪತ್ರಿಕೆಗಳಲ್ಲಿ. ನಾನಿಲ್ಲಿ ನಿಮ್ಗೆ ಅನಿಸಬಹುದು, ಸಮೂಹ ಮಾಧ್ಯಮಗಳಾದ ಟಿವಿ ನಲ್ಲಿ ಇದನ್ನ ನಾವು ಗ್ರಹಿಸಬಹುದಾ? ಟಿವಿಗಳನ್ನ ಅಥವಾ ನ್ಯೂಸ್ ಚಾನೆಲ್ಸ್ ಅಂತ ನಾವೇನ್ ಕರಿತೀವಲ್ಲ, ಅವುಗಳನ್ನ ನೋಡಿ ನಾವು ಸಿದ್ಧತೆ ಮಾಡ್ಕೊಳ್ಬಹುದಾ ಅಂತ. ನಾನು ಇದ್ರ ಬಗ್ಗೆ ಯಾವುದೇ ಕಮೆಂಟ್ ಅಥವಾ ಯಾವುದೇ ರೀತಿ ಅಭಿಪ್ರಾಯವನ್ನ ಹೇಳೋದಕ್ಕೆ ಇಷ್ಟಪಡಲ್ಲ. ಒಂದ್ ವೇಳೆ ನೀವು ದೂರದರ್ಶನ ಒಂದು ಟಿವಿಯನ್ನ ನೋಡಿ ನೀವು ಈ ವಿಷಯಗಳಿಗೆ ಸಿದ್ಧತೆ ಮಾಡ್ಕೊಳ್ಳೋದಾದ್ರೆ, ದೂರದರ್ಶನ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಚಾನೆಲ್ಗಳು, ರಾಜ್ಯಸಭಾ ಟಿವಿ, ಲೋಕಸಭಾ ಟಿವಿ, ಸಂಸತ್ ಟಿವಿ ಏನಿದಾವೆ, ಇವುಗಳ ಮುಖಾಂತರ ಬರತಕ್ಕಂತಹ ಮಾಹಿತಿಗಳನ್ನು ಮಾತ್ರ ನೋಟ್ ಮಾಡ್ಕೊಳ್ಳೋದು ಉತ್ತಮ. ಇತರೆ ಖಾಸಗಿ ಚಾನೆಲ್ಗಳ ಮಾಹಿತಿಗಳು ಇಲ್ಲಿ ಉಪಯುಕ್ತ ಅಂತ ಅನ್ಸಲ್ಲ, ಕೆಲವು ಬಾರಿ ಅವು ದಾರಿ ತಪ್ಪಿಸೋ ರೀತಿಯಲ್ಲೂ ಸಹ ಇರಬಹುದು. ಹೀಗಾಗಿ ಟಿವಿ ಮತ್ತೆ ಸಮೂಹ ಮಾಧ್ಯಮಗಳನ್ನ ಹೊರತುಪಡಿಸಿ ದೈನಂದಿನ ಪ್ರಚಲಿತ ಘಟನೆಗಳ ಕುರಿತಾಗಿ, ಮೊದಲನೇದಾಗಿ ವೃತ್ತಪತ್ರಿಕೆಗಳು, ದೈನಂದಿನ ವೃತ್ತಪತ್ರಿಕೆಗಳು ಯಾವನ್ನ ಓದಬೇಕು? ಯಾಕಂದ್ರೆ ನೂರಾರು ನ್ಯೂಸ್ ಪೇಪರ್ಸ್ ಇದಾವೆ. ಈ ಪ್ರಚಲಿತ ಘಟನೆಗಳ ಸಿದ್ಧತೆಗೆ, ಅದು ನಿರ್ದಿಷ್ಟವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಯಾವ ಉಪಯುಕ್ತ ನ್ಯೂಸ್ ಪೇಪರ್ಗಳು ಆಗಿರ್ತವೆ ಅಂತಂದ್ರೆ, ಇಂಗ್ಲಿಷ್ನಲ್ಲಿ ದಿ ಹಿಂದೂ ಮತ್ತೆ ಇಂಡಿಯನ್ ಎಕ್ಸ್ಪ್ರೆಸ್. ನನ್ನ ಅಭಿಪ್ರಾಯದಲ್ಲಿ ನಾನು ಗಮನಿಸಿದಂತೆ ದಿ ಹಿಂದೂ ಮತ್ತೆ ದ ಇಂಡಿಯನ್ ಎಕ್ಸ್ಪ್ರೆಸ್, ಇವೆರಡು ಸಾಮಾನ್ಯ ಘಟನೆಗಳ ಕುರಿತಾದಂತಹ ಮಾಹಿತಿಗಳನ್ನ ಅಚ್ಚುಕಟ್ಟಾಗಿ ಮತ್ತೆ ಪ್ರೋ ಮತ್ತೆ ಕಾನ್ ಅಂತ ಕರಿತೀವಿ. ಅಂದ್ರೆ ಎರಡೂ ರೀತಿಯ ಪರ ಮತ್ತು ವಿರೋಧ ವಾದಗಳನ್ನ ಬ್ಯಾಲೆನ್ಸ್ ಮಾಡಿ, ಸಮತೋಲನಗೊಳಿಸಿ ಪತ್ರಿಕೆಗಳನ್ನ ಯಾವುದೇ ಭಾವೋದ್ವೇಗ ಅಥವಾ ರಾಗದ್ವೇಷಕ್ಕೆ ಒಳಗಾಗದಂತೆ ಪ್ರಕಟಿಸಬಲ್ಲಂತಹ ಪತ್ರಿಕೆಗಳು ಅಂತ ಪ್ರಸಿದ್ಧಿಯನ್ನು ಪಡೆದಿದ್ದಾವೆ, ದಿ ಹಿಂದೂ ಮತ್ತೆ ದಿ ಇಂಡಿಯನ್ ಎಕ್ಸ್ಪ್ರೆಸ್. ಇನ್ನು ಆರ್ಥಿಕ ವಿಚಾರಗಳಿಗೆ, ಸರ್ಕಾರದ ಯೋಜನೆಗಳಿಗೆ ಮತ್ತೆ ಬೇರೆ ಅಂಶಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ವೃತ್ತಪತ್ರಿಕೆಗಳು ಅಂತಂದ್ರೆ, ಇಂಗ್ಲಿಷ್ನಲ್ಲಿ ಹಿಂದೂ, ದಿ ಹಿಂದೂ ಅವರ ಬಿಸ್ನೆಸ್ ಲೈನ್ಸ್ ಮತ್ತೆ ಇನ್ನೊಂದು ಬಿಸ್ನೆಸ್ ಸ್ಟ್ಯಾಂಡರ್ಡ್. ಸೊ ನೀವು ಇಂಗ್ಲಿಷ್ನ ವೃತ್ತಪತ್ರಿಕೆಗಳನ್ನ ಗಮನಿಸೋದಾದ್ರೆ ನನ್ನ ಸಲಹೆ ಅಥವಾ ನನ್ನ ಅಭಿಪ್ರಾಯ, ದಿ ಹಿಂದೂ, ದ ಇಂಡಿಯನ್ ಎಕ್ಸ್ಪ್ರೆಸ್, ಬಿಸ್ನೆಸ್ ಸ್ಟ್ಯಾಂಡರ್ಡ್ ಮತ್ತೆ ಬಿಸ್ನೆಸ್ ಲೈನ್ಸ್, ಈ ಪತ್ರಿಕೆಗಳನ್ನ ಅವಶ್ಯಕವಾಗಿ ಗಮನಿಸಿ. ಇನ್ನು ಕನ್ನಡದಲ್ಲಿ ಪ್ರಚಲಿತ ಘಟನೆಗಳನ್ನು ಗ್ರಹಿಸೋದಕ್ಕೆ ಸ್ಪರ್ಧಾರ್ಥಿಗಳ ಮತ್ತೆ ಯಶಸ್ವಿ ಅಭ್ಯರ್ಥಿಗಳ ಅಭಿಪ್ರಾಯಗಳನ್ನು ಪರಿಗಣಿಸಿ ಅವರ ಅಭಿಪ್ರಾಯವನ್ನ ನಿಮ್ಮ ಮುಂದೆ ಇಡೋದಾದ್ರೆ, ಪ್ರಜಾವಾಣಿ, ವಿಜಯ ಕರ್ನಾಟಕ ಮತ್ತೆ ಸಂಯುಕ್ತ ಕರ್ನಾಟಕ. ಪ್ರಜಾವಾಣಿ, ವಿಜಯ ಕರ್ನಾಟಕ ಮತ್ತೆ ಸಂಯುಕ್ತ ಕರ್ನಾಟಕ, ಕನ್ನಡದಲ್ಲಿ ಈ ಮೂರು ಪತ್ರಿಕೆಗಳ ಅಂಕಣಗಳನ್ನ ಮತ್ತೆ ಈ ಮೂರು ಪತ್ರಿಕೆಗಳ ಬರಹಗಳನ್ನ, ಅಥವಾ ಈ ಮೂರು ಪತ್ರಿಕೆಗಳ ಇರತಕ್ಕಂತಹ ಏನಂತೀವಿ ನ್ಯೂಸ್ ವರ್ತಮಾನ ಸುದ್ದಿಯ ಹೆಡಿಂಗ್ ಗಳನ್ನ ನಾವು ಗಮನಿಸಬಹುದಾಗಿರುತ್ತದೆ. ಇದು ನ್ಯೂಸ್ ಪೇಪರ್ಗಳಿಗೆ ಸಂಬಂಧಪಟ್ಟಂತೆ. ಅಂಡ್ ಎರಡನೇದಾಗಿ ಮಾಸಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ಯಾವ ಅತ್ಯಂತ ಉಪಯುಕ್ತವಾದಂತಹ ಮಾಸಪತ್ರಿಕೆಗಳು, ಇದು ನಾನು KAS ಮತ್ತೆ IAS ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಇಂಟರ್ವ್ಯೂಗಳನ್ನು ಗಮನಿಸಿ ನಾನು ಪಟ್ಟಿ ಮಾಡಿರ್ತಕ್ಕಂಥವು. ಒಂದು ಯೋಜನಾ, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಏನಿದೆ ನಮ್ಮ ಭಾರತ ಸರ್ಕಾರದ ಪ್ರಕಟಣೆ, ಅದರಿಂದ ಬರ್ತಕ್ಕಂಥ ಯೋಜನಾ ಕುರುಕ್ಷೇತ್ರ, ಯೋಜನಾ ಮತ್ತೆ ಕುರುಕ್ಷೇತ್ರ ಇಂಗ್ಲಿಷ್ನಲ್ಲಿ, ಎಕನಾಮಿಕ್ ಅಂಡ್ ಪೊಲಿಟಿಕಲ್ ವೀಕ್ಲಿ, ಇವು ಇಂಗ್ಲಿಷ್ನಲ್ಲಿ ಉಪಯುಕ್ತವಾದಂತಹ ಪತ್ರಿಕೆಗಳಾಗಿರ್ತವೆ, ಮಾಸಪತ್ರಿಕೆಗಳಾಗಿರ್ತವೆ. ಇನ್ನು ಕನ್ನಡದ ವಿಚಾರಕ್ಕೆ ಬಂದ್ರೆ, ಕನ್ನಡದ ವಿಚಾರದಲ್ಲಿ ಈ ತರ ನಮಗೆ ಕರ್ನಾಟಕ ವಾರ್ತಾ ಮತ್ತು ಪ್ರಸಾರ ಇಲಾಖೆಯವರು ಯಾವುದೇ ಅಧಿಕೃತ ಮಾಸಪತ್ರಿಕೆಯನ್ನ ಹೊರತರ್ತಾ ಇರಲ್ಲ, ಆದ್ರೆ ಬೇರೆ ಬೇರೆ ಇಲಾಖೆಗಳು ಇದಕ್ಕೆ ಸಂಬಂಧಪಟ್ಟಂತಹ ಮಾಸಪತ್ರಿಕೆಗಳನ್ನು ಪ್ರಕಟಿಸ್ತಾ ಇದಾವೆ. ಉದಾಹರಣೆಗೆ ಜನಪದ ಮತ್ತೆ ನಮ್ಮ ಪಂಚಾಯತ್ ರಾಜ್ ಇಲಾಖೆ ಪ್ರಕಟ ಮಾಡತಕ್ಕಂಥ ಕರ್ನಾಟಕ ವಿಕಾಸ, ಈ ರೀತಿ ಕರ್ನಾಟಕ ಸರ್ಕಾರದ ಮತ್ತು ಭಾರತ ಸರ್ಕಾರದ ಇಲಾಖೆಗಳಿಂದ ಅಧಿಕೃತವಾಗಿ ಪ್ರಕಟವಾಗತಕ್ಕಂತಹ ಮಾಸಪತ್ರಿಕೆಗಳನ್ನ ಗಮನಿಸಿ. ಅದರಲ್ಲಿ ನಮಗೆ ಸರ್ಕಾರದ ವಿವಿಧ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅದರ ಸ್ವರೂಪ, ಲಕ್ಷಣ, ಅದರ ಒಂದು ಅನುದಾನ, ಅವುಗಳ ಪ್ರತಿಫಲ, ಫಲಶ್ರುತಿ, ಈ ತರದ ಅಂಶಗಳು ನಮಗೆ ಸಿಗ್ತವೆ. ಸೊ ಮಾಸಪತ್ರಿಕೆಗಳಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದ ಯೋಜನಾ ಪತ್ರಿಕೆ ಕನ್ನಡದಲ್ಲಿ ಕೂಡ ಪ್ರಕಟ ಆಗುತ್ತೆ. ಸೊ ಯೋಜನಾ, ಕುರುಕ್ಷೇತ್ರ ಮತ್ತೆ ಜನಪದ, ನೀವು ಯಾವ ಇಲಾಖೆಗೆ ಮತ್ತೆ ಯಾವ ಹುದ್ದೆಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಈ ಮಾಸಪತ್ರಿಕೆಗಳನ್ನ ಕೆಲವನ್ನ ಆಯ್ಕೆ ಮಾಡ್ಕೊಳ್ಬಹುದು, ಕೆಲವನ್ನ ಕೈಗೊಳ್ಳಬಹುದು. ಒಟ್ಟಾರೆ ಮೊದಲ ಆದ್ಯತೆ ಯಾವತ್ತೂ ಕೂಡ ಸರ್ಕಾರಿ ಇಲಾಖೆಗಳ ಅಧಿಕೃತ ಪ್ರಕಟಣೆಗಳ ಮಾಸಪತ್ರಿಕೆಗಳಿಗೆ ಮೊದಲ ಆದ್ಯತೆಯನ್ನು ಕೊಡಿ. ಇನ್ನು ಖಾಸಗಿಯವರು ಮತ್ತೆ ಬೇರೆ ಬೇರೆ ಕೋಚಿಂಗ್ ಕ್ಲಾಸ್ನವರು ಪ್ರಕಟ ಮಾಡ್ತಕ್ಕಂಥ ಮಾಸಪತ್ರಿಕೆಗಳು, ಅದರಲ್ಲಿ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ, ನಾನು ಇಂಥದೇ ಅಂತ ಹೇಳಲ್ಲ, ಏಕೆಂದ್ರೆ ಇತ್ತೀಚೆಗೆ ಅದು ಸ್ಪರ್ಧೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಬಹುತೇಕ ಮಾರ್ಕೆಟ್ ಅಲ್ಲಿ 20ಕ್ಕೂ ಜಾಸ್ತಿ ಕೋಚಿಂಗ್ ಕ್ಲಾಸ್ಗಳ ಮಾಸಪತ್ರಿಕೆಗಳು ನಿಮಗೆ ಸಿಗ್ತಾ ಇದಾವೆ. ಅದರ ಜೊತೆಗೆ ಅದೇ ಮಾಸಪತ್ರಿಕೆಗಳ PDF ಪ್ರತಿಗಳು ನಿಮಗೆ ನೀವು ಇರಬಹುದಾದಂತಹ ಅಥವಾ ಇರ್ತಕ್ಕಂಥ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ, ಬೇರೆ ಬೇರೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ, ಟೆಲಿಗ್ರಾಮ್ ಚಾನಲ್ಗಳಲ್ಲಿ, ಅದೇ ಕೋಚಿಂಗ್ ಕ್ಲಾಸ್ನವರೇ ಸ್ಟಾರ್ಟ್ ಮಾಡಿರೋ ಟೆಲಿಗ್ರಾಮ್ ಚಾನಲ್ಗಳಲ್ಲಿ, ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ನಿಮಗೆ PDF ಪ್ರತಿಗಳು ಕೂಡ ಸಿಗಬಹುದೇನೋ. ಒಂದ್ ವೇಳೆ ಆ ರೀತಿ ಸಿಗುತ್ತೆ ಅಂತಂದ್ರೆ

ಕೂಡ ನೋಡಿ ನೀವು ಮಾಹಿತಿಗಳನ್ನ ಸಂಗ್ರಹಿಸೋದ್ರಲ್ಲಿ ತಪ್ಪೇನಿಲ್ಲ, ಮತ್ತೆ ಅದು ಕೂಡ ಪರೀಕ್ಷೆಗೆ ಅನುಕೂಲಕರ ಅಂತ ಅನ್ಸುತ್ತೆ. ಇದೇ ನಾನೀಗ ಎರಡು ವಿಷಯಗಳು ಹೇಳಿದೆ. ಒಂದು, ದಿನಪತ್ರಿಕೆಗಳ ಮುಖಾಂತರ ಯಾವ ರೀತಿ ರಚಯಿತ ಘಟನೆಗಳನ್ನ ಗ್ರಹಿಸಬಹುದು ಅಂತ, ಅಂಡ್ ಎರಡನೇದಾಗಿ ಮಾಸಪತ್ರಿಕೆಗಳ ಮುಖಾಂತರ ಮತ್ತೆ ಯಾವ ಅವಲಂಬಿಸಿ ನಾವು ವಿವರಗಳನ್ನ ಸಂಗ್ರಹಿಸಬಹುದು ಅಂತ ಹೇಳಿದೆ. ಇನ್ನು ಮೂರನೇ ಅಂಶ ನಾನು ಹೇಳೋದೇನು ಅಂತಂದ್ರೆ, ನಾನು ಹೇಳಕ್ ಇಷ್ಟಪಡೋದೇನು ಅಂದ್ರೆ, ನಾವು ಬರೀ ಈ ರಚಯಿತ ಘಟನೆಗಳನ್ನ ಗ್ರಹಿಸಿದ್ರೆ ಅಥವಾ ಸಂಗ್ರಹಿಸಿದ್ರೆ ಸಾಕಾಗಲ್ಲ. ನಾವು ಎಷ್ಟು ಮಟ್ಟಿಗೆ ಸಿದ್ಧಗೊಂಡಿದೀವಿ ಅನ್ನೋದನ್ನ ನಾವು ಪ್ರತಿದಿನ ದಯವಿಟ್ಟು ಗಮನಿಸಿದನ್ನ, ವಾರಕ್ಕೆ ಒಂದ್ಸಲ ಅಥವಾ ತಿಂಗಳಿಗೆ ಒಂದ್ಸಲ ಅಥವಾ ಎಕ್ಸಾಮ್ ಹತ್ರ ಬಂದಾಗ ಅಲ್ಲ, ಪ್ರತಿದಿನ ನಮ್ಮ ಗ್ರಹಿಕೆಯನ್ನ ಮತ್ತೆ ನಮ್ಮ ತಿಳುವಳಿಕೆಯನ್ನ ನಾವು ಪರೀಕ್ಷೆಗೊಳಪಡಿಸಬೇಕಾಗತ್ತೆ. ಅದು ಹಾಗಾಗಿ ಒಂದು ಸಲಹೆ ಏನು ಅಂದ್ರೆ, ದಯವಿಟ್ಟು ನೀವು ಯಾವುದೇ ಪರೀಕ್ಷೆ ಸಿದ್ಧರಾಗಿ ಅದರಲ್ಲಿ ಪ್ರಚಲಿತ ಘಟನೆಗಳು ಅಂತ ಇರೋದನ್ನ ನೀವು ಓದ್ತಾ ಇದ್ದೀರಾ, ಅದಕ್ಕೆ ಸಿದ್ಧ ಆಗ್ತಾ ಇರೋದಾದ್ರೆ, ನನ್ನ ಸಲಹೆ ಕನಿಷ್ಠ 50 ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳನ್ನ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ನೀವು ಅಟೆಂಡ್ ಮಾಡಿ, ನೀವು ಅದರಲ್ಲಿ ಭಾಗವಹಿಸಿ. ಇಂತಹ MCQಗಳು ಕೂಡ ಬಹುತೇಕ ನಾನು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಮತ್ತೆ ಟೆಲಿಗ್ರಾಮ್ ಚಾನಲ್ಗಳಲ್ಲಿ ನಾನು ಗಮನಿಸಿದ್ದೀನಿ ಅವನ್ನ. ನೀವು ನಿಮ್ಮ ಸ್ನೇಹಿತರು ಯಾರಾದರೂ ಸೇರಿದ್ರೆ ಅಥವಾ ಚಾನಲ್ಸ್ ಅಲ್ಲಿ ಇದ್ರೆ ಅಂತಂದ್ರೆ ನಿಮಗೂ ಸಿಗ್ತಾ ಇರ್ತಾರೆ. ಪ್ರತಿದಿನ ಇಂದಿನ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳು ಅಂತ ಕಳ್ಸಿಕೊಡ್ತಾ ಇರ್ತಾರೆ. ದಯವಿಟ್ಟು ಡೋಂಟ್ ಗೋ ಫಾರ್ ದ ಆನ್ಸರ್ ಇಮಿಡಿಯೇಟ್ಲಿ. ನಾವು ತುಂಬಾ ಜನ ಮಾಡೋದಾದರೆ, ಒಂದು ಪ್ರಶ್ನೆ ಇರುತ್ತೆ, ಪ್ರಶ್ನೆ ಓದ್ತೀವಿ, ಆಪ್ಷನ್ ಓದಲ್ಲ ನೇರವಾಗಿ ಉತ್ತರ ಏನು ಅಂತ ನೋಡ್ತೇವೆ. ದಯವಿಟ್ಟು ಆ ತರ ಮಾಡಬೇಡಿ. ಒಂದು ನೋಟ್ಬುಕ್ ತಗೊಳ್ಳಿ, ನೋಟ್ಬುಕ್ ಅಲ್ಲಿ ಆ ಪ್ರಶ್ನೆ ಏನಿರುತ್ತಲ್ವಾ ಆ ಪ್ರಶ್ನೆಯನ್ನ ಮಾತ್ರ ಬರ್ಕೊಡಿ. ನಿಮಗೆ ಆಬ್ಜೆಕ್ಟ್ ಆ 4 ಆಪ್ಷನ್ ಇದಾವಲ್ವಾ, 4 ಆಪ್ಷನ್ ಬರ್ಕೊಳಕ್ ಆಗಲಿಲ್ಲ ಅಂದ್ರೆ ಆನ್ಸರ್ ಇರುತ್ತೆ ನೋಡ್ರಿ, ಆನ್ಸರ್ ಅನ್ನ ಡೈರೆಕ್ಟ್ ಆಗಿ ಆಪ್ಷನ್ ಏನಿರುತ್ತೋ ಅದನ್ನ ವಿತ್ ಆನ್ಸರ್ ಬರ್ಕೊಳ್ಳಿ. ಅವಾಗ ನಿಮಗೆ ಆಬ್ಜೆಕ್ಟಿವ್ ಕ್ವಶನ್ ಬದಲು ಒನ್ ಲೈನರ್ ಕ್ವಶನ್ ಬ್ಯಾಂಕ್ ರೆಡಿ ಆಗುತ್ತೆ. ಆಬ್ಜೆಕ್ಟಿವ್ ಕ್ವಶನ್ ಅಂತಂದ್ರೆ ಪ್ರಶ್ನೆ ಮತ್ತು 4 ಆಯ್ಕೆಗಳಿರುತ್ತೆ. ಆದ್ರೆ ಇಲ್ಲಿ ನೀವು ಪ್ರಶ್ನೆ ಮತ್ತು ಒಂದು ಸಾಲಲ್ಲಿ ಉತ್ತರ ಬರ್ಕೊಳ್ಳೋದ್ರೆ ನಿಮಗೆ ಒನ್ ಲೈನರ್ ಕರೆಂಟ್ ಇವೆಂಟ್ಸ್ ಬುಕ್ ನಿಮ್ದೇ ಆದಂತಹ ಒಂದು ಪ್ರಿಪೇರ್ ಆಗುತ್ತೆ. ಅದನ್ನ ದಯವಿಟ್ಟು ನಾವು ಎಷ್ಟು ಓದ್ತಿದೀವಿ, ಎಷ್ಟು ಗ್ರಹಿಸ್ತಾ ಇದೀವಿ ಅನ್ನೋದನ್ನ ಕಾಲಕಾಲಕ್ಕೆ ಅಂದ್ರೆ ಅವತ್ತಿನ ಅವತ್ತನೇ ಪರೀಕ್ಷೆ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕ ಆಗಿರುತ್ತೆ. ನನ್ನ ಒಂದು ಸಲಹೆ, ಕನಿಷ್ಠ 50 ಪ್ರತಿದಿನ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷಿಸಿಕೊಳ್ಳಿ. ಅಂಡ್ ಪರೀಕ್ಷೆ ಹತ್ತಿರ ಬಂದಾಗ ಪ್ರತಿದಿನ 100 ಸಾಲ್ವ್ ಮಾಡೋಕ್ಕೆ, ಕನಿಷ್ಠ ಪರೀಕ್ಷೆಯ ಹಿಂದಿನ 15 ಪ್ರತಿದಿನ 100 ಸಾಲ್ವ್ ಮಾಡೋದಕ್ಕೆ, ಅವುಗಳನ್ನ ಉತ್ತರಿಸೋದಕ್ಕೆ ಪ್ರಯತ್ನ ಪಡಿ. ಇನ್ನು ಕೆಲವು ಇಲ್ಲಿ ನಾವು ಎಚ್ಚರಿಕೆಗಳನ್ನು ತಗೋಬೇಕಾಗುತ್ತೆ, ಕೆಲವು ನಾವು ಕಾಷನ್ಸ್ ಅಂತ ಕರಿತೀವಿ. ಏನು ಅಂತಂದ್ರೆ, ಈಗ ನ್ಯೂಸ್ ಪೇಪರ್ ಅಲ್ಲಿ ಅದಿರುತ್ತೆ 16 20 ಹಿಂದೂ ಆಗ್ಬಿಟ್ರೆ ಕೆಲವು ಸರಿ 30-36 ವರೆಗೂ ಇರುತ್ತೆ. ಹಾಗಾದ್ರೆ ನ್ಯೂಸ್ ಪೇಪರ್ ಅಲ್ಲಿ ನಾವು ಏನನ್ನ ಓದ್ಬೇಕು, ಅಷ್ಟೊಂದು ಓದ್ಬೇಕಾ, ಪ್ರತಿಯೊಂದು ನೆನ್ಪಿಟ್ಕೋಬೇಕಾ, ಪ್ರತಿಯೊಂದನ್ನು ಗುರುತು ಮಾಡ್ಕೋಬೇಕಾ, ಪ್ರತಿಯೊಂದು ಇಂಪಾರ್ಟೆಂಟ್ ಅನ್ನೋ ಒಂದು ಪ್ರಶ್ನೆ ಏನಿರುತ್ತಲ್ವಾ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಎಚ್ಚರಿಕೆಗಳು ತಗೊಳ್ಳಿ. ಏನು ಅಂತಂದ್ರೆ, ನ್ಯೂಸ್ ಪೇಪರ್ ಅಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಮಾಹಿತಿಯು ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಅದು ಅವಶ್ಯಕ ಮಾಹಿತಿ ಅಲ್ಲ. ಆದರೆ ದೈನಂದಿನ, ನಾನು ನ್ಯೂಸ್ ಪೇಪರ್ ಅಂತಂದ್ರೆ ಪ್ರತಿದಿನದ ಏನು ದಿನಪತ್ರಿಕೆಯ ಪ್ರತಿಯೊಂದು ಅಂಶಗಳನ್ನು ಸಹ ನಾವು ನೋಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ಅಲ್ಲಿ ನಾವು ಕೆಲವನ್ನ ಗಮನಿಸಬೇಕಾಗುತ್ತೆ. ಏನು ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಾವು ಗಮನಿಸಬೇಕಾಗಿರೋದೇನು ಅಂತಂದ್ರೆ, ನಾವು ಎಷ್ಟು ಗಂಟೆ ಓದ್ತಾ ಇದೀವಿ ಅನ್ನೋದನ್ನ, ನಾವು ಪ್ರಚಲಿತ ಘಟನೆಗಳಿಗಾಗಿ ಎಷ್ಟು ಗಂಟೆಯನ್ನು ಮೀಸಲಿಡ್ತಾ ಇದೀವಿ ಅನ್ನೋದು ಬೇಕು. ನಮ್ಮ ಈ KAS ಮತ್ತೆ IAS ಇಂಟರ್ವ್ಯೂಗಳನ್ನ ನೋಡಿ ನಾನು ಇದಕ್ಕೆ ಸ್ವಲ್ಪ ಪಾಯಿಂಟ್ ಮಾಡ್ಬಿಟ್ಟು ನಿಮ್ ಜೊತೆ ಮಾತಾಡ್ತಿದ್ವಿ ಅಂತ ಈಗಾಗಲೇ ಹೇಳಿದೆ. ಅವರ ಅನುಭವದಲ್ಲಿ ಹೇಳೋದಾದ್ರೆ, KAS ಮತ್ತೆ IAS ಪಾಸ್ ಆಗಿರೋರ ಅನುಭವದಲ್ಲಿ ನಿಮಗೆ ಹೇಳೋದಾದ್ರೆ, ಪ್ರತಿಯೊಬ್ಬ ವಿದ್ಯಾರ್ಥಿ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧರಾಗ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಪ್ರತಿದಿನ ಕನಿಷ್ಠ 1-2 ಕಾಲ ಈ ಪ್ರಚಲಿತ ಘಟನೆಗಳನ್ನ ಅಧ್ಯಯನ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಅದರಲ್ಲಿ ಮತ್ತೆ ಸ್ಪ್ಲಿಟ್ ಮಾಡ್ಕೊಡ್ರಿ, 2 ಅಂತಂದ್ರೆ 120 ಅಂತ ಅನ್ಕೊಳ್ಳೋದಂತೆ. ಈ 120 30-45 ಅಂದ್ರೆ 1.5 ಗಂಟೆ ಎವ್ರಿಡೇ ನ್ಯೂಸ್ ಪೇಪರ್ಸ್ ದಿನಪತ್ರಿಕೆಗಳನ್ನ ನೋಡ್ಕೊಳ್ಳೋದಕ್ಕೆ, ಅಂಡ್ ಇನ್ನೂ 1/2 ಅಥವಾ 3/4 ಏನಕ್ಕೆ ಅಂತಂದ್ರೆ, ಅದರಲ್ಲಿರ್ತಕ್ಕಂತಹ ಪ್ರಮುಖ ಘಟನೆಗಳನ್ನ ಪಟ್ಟಿ ಮಾಡ್ಕೊಳ್ಳೋದಕ್ಕೆ. ಪ್ರಮುಖ ಘಟನೆಗಳು ಅಂತಂದ್ರೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳು, ರಿವರ್ಸ್ ಆರ್ಡರ್ ಬರ್ತೀನಿ ನಾನು, ಅಂತಾರಾಷ್ಟ್ರೀಯ ವಿದ್ಯಮಾನಗಳು, ದೇಶೀಯ ವಿದ್ಯಮಾನಗಳು ಮತ್ತು ಪ್ರಚಲಿತ ರಾಜಕೀಯ ಬೆಳವಣಿಗೆಗಳು, ಪ್ರಚಲಿತ ಆರ್ಥಿಕ ಬೆಳವಣಿಗೆಗಳು, ಸಿನಿಮಾ ಮತ್ತು ಕ್ರೀಡೆ ಈ ರೀತಿಯ ಸುದ್ದಿಗಳನ್ನ ಪ್ರಮುಖ ಹೆಡಿಂಗ್ಸ್ ಏನಿರುತ್ತಲ್ವಾ ನಾವು ಹೆಡ್ಲೈನ್ಸ್ ಅಂತ ಕರಿತೀವಿ, ಹೆಡ್ಲೈನ್ಸ್ ಅನ್ನ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ಇನ್ನು ಪ್ರತಿದಿನ ಕನಿಷ್ಠ 50 ನಾವು ವಸ್ತುನಿಷ್ಠ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳಿದ್ವಿ. ಈ ವಸ್ತುನಿಷ್ಠ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದಕ್ಕೆ ಏನ್ ಮಾಡಬೇಕು ಅಂತಂದ್ರೆ, ಕನಿಷ್ಠ 10-15 ಅಥವಾ 30 ಅದಕ್ಕೋಸ್ಕರ ಡೆಡಿಕೇಟ್ ಮಾಡಬೇಕು. ಸೊ ಅಲ್ಲಿಗೆ ಹೆಚ್ಚು ಕಡಿಮೆ 3/4 ಗಂಟೆ ಅಂದ್ರೆ 1.5 ಗಂಟೆ ಪ್ಲಸ್ 1/2 ಗಂಟೆ ನಮ್ಮ ಪರೀಕ್ಷೆ. ಒಂದು ಅಂದ್ರೆ ಪ್ರಚಲಿತ ಘಟನೆಗಳಿಗೆ ಸಿದ್ಧ ಆಗ್ಬೇಕಾದ್ರೆ ಕನಿಷ್ಠ ನಾವು 2 ಕಾಲಾವಕಾಶವನ್ನಾದ್ರೂ ಕೊಡಬೇಕಾಗುತ್ತೆ. ಅದರಲ್ಲಿ 3/4 ಗಂಟೆ ದಿನಪತ್ರಿಕೆಗಳನ್ನ ನೋಡೋದಕ್ಕೆ, ಅಂಡ್ 3/4 ಗಂಟೆ ಯಾವುದಕ್ಕೆ ಅದರಿಂದ ನೋಟ್ಸ್ ಮಾಡ್ಕೊಳ್ಳೋದಕ್ಕೆ, ಇನ್ನು 1/2 ಗಂಟೆ ನಾವದನ್ನ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ. ಈ ರೀತಿ ಒಂದು ಟೈಮ್ ಟೇಬಲ್ ಅಥವಾ ಒಂದು ಶೆಡ್ಯೂಲ್ ಅನ್ನ ಮಾಡಿ ಅದರ ಪ್ರಕಾರ ನೋಡ್ಕೊಂತ ಹೋಗುದು ಒಳ್ಳೇದಾಗುತ್ತೆ. ಇನ್ನು ಹಾಗಾದ್ರೆ ಮಾಸಪತ್ರಿಕೆಗಳನ್ನ ನೋಡೋದಕ್ಕೆ ಅವಧಿ ಯಾವಾಗ? ಮಾಸಪತ್ರಿಕೆಗಳನ್ನ ನೋಡೋದಕ್ಕೆ ಪ್ರತಿ ತಿಂಗಳಲ್ಲಿ
ಎರಡರಿಂದ ನಾಲ್ಕು ದಿನ ಇದಕ್ಕೋಸ್ಕರ ರಿಸರ್ವ್ ಬಿಡ್ರಿ. ಮಾಸಪತ್ರಿಕೆಗಳನ್ನ ನೋಡೋದಕ್ಕೆ ಎರಡರಿಂದ ನಾಲ್ಕು ದಿನ ಇದೇ ಪ್ಯಾಟರ್ನ್ ತಗೊಳ್ರಿ. ಒಂದ್ ಮುಕ್ಕಾಲ್ ಗಂಟೆ ಆ ಮಾಸಪತ್ರಿಕೆಗಳ ತಕ್ಕಂತ ಘಟನೆ

ಜಾಗಗಳನ್ನ ಗಮನಿಸೋದಕ್ಕೆ, ಇನ್ನೂ ಒಂದ್ ಮುಕ್ಕಾಲು ಗಂಟೆ ಅವುಗಳನ್ನ ಒಂದ್ ಲೈನರ್ ನೋಟ್ಸ್ ತರ ಮಾಡೋದಕ್ಕೆ, ಇನ್ನೂ ಒಂದ್ ಅರ್ಧ ಗಂಟೆ ಎಂಸಿಕ್ಯೂಗಳನ್ನ ಅಟೆಂಡ್ ಮಾಡೋದಕ್ಕೆ. ಇದು ಯಾವ ರೀತಿ ನಾವು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಒಂದು ಶೆಡ್ಯೂಲ್ ಅನ್ನ ಅಥವಾ ಸಿದ್ಧತೆಯನ್ನ ಮಾಡ್ಕೊಳ್ಳೋದಕ್ಕೆ ಟೈಮ್ ಅನ್ನ ಕೊಡಬಹುದು ಅನ್ನೋದಕ್ಕೆ, ಇದು ತೀರಾ ಅಸಾಧ್ಯವಾದ ಕೆಲಸ ಏನಲ್ಲ. ಇದು ದಿನದಲ್ಲಿ ಎರಡು ಗಂಟೆ ಎಲ್ಲಾ ವಿಷಯಗಳ ಜೊತೆಗೆ ನಾವು ಯಾವ್ದೋ ಒಂದು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದೀವಿ, ಅದರಲ್ಲಿ ಒಂದು ಸಬ್ಜೆಕ್ಟ್ ಓದೋದಿರುತ್ತೆ, ಜನರಲ್ ಪೇಪರ್ ಅಲ್ಲಿ ಬೇರೆ ಬೇರೆ ಟಾಪಿಕ್ಸ್ ಓದೋದಿರುತ್ತೆ. ಸೊ ಜನರಲ್ ಪೇಪರ್ ಅಲ್ಲಿ ಅರೌಂಡ್ 20% ಪ್ರಶ್ನೆಗಳು ಬರೋದ್ರಿಂದಾಗಿ, 100ರಲ್ಲಿ 20% ಬರೋದ್ರಿಂದಾಗಿ ಈ ಒಂದು ಅಥವಾ ಎರಡು ಗಂಟೆ ಅಷ್ಟಾದ್ರೂ ಸಮಯ ಇಡಬೇಕಾಗುತ್ತೆ. ಒಂದು ವೇಳೆ ನೀವು ಇದನ್ನ ಕಡಿಮೆ ಮಾಡೋದಾದ್ರೆ ಪ್ರಪೋರ್ಷನೇಟ್ಲಿ ಕಡಿಮೆ ಮಾಡ್ತಾ ಬರ್ರಿ. ಇನ್ ಕೇಸ್ ಜಾಸ್ತಿ ಮಾಡೋದಾದ್ರೆ ಪ್ರಪೋರ್ಷನೇಟ್ಲಿ ಜಾಸ್ತಿ ಮಾಡ್ತಾ ಬರ್ರಿ. ನಿಮ್ಮ ಅನುಕೂಲ ಮತ್ತೆ ಸಮಯಾವಕಾಶಕ್ಕೆ ಸಂಬಂಧಪಟ್ಟಂತಹ ವಿಚಾರ ಇದು. ನಾನು ಒಂದು ಐಡಿಯಲ್ ಅನ್ನೋ ತರ ಹೇಳಿದೆ ಅಷ್ಟೇ. ಇನ್ನು ಎರಡನೇ ವಿಚಾರ ಏನು ಅಂತಂದ್ರೆ, ಯಾವುದೇ ಒಂದು ಸುದ್ದಿಯನ್ನ ನೋಟ್ ಮಾಡ್ಕೋಬೇಕಾದ್ರೆ ಅಂತ ನಾನು ಹೇಳಿದೆ, ನಾನು ನೋಟ್ ಮಾಡ್ಕೋಬೇಕಾದ್ರೆ ನ್ಯೂಸ್ ಪೇಪರ್ ಅಲ್ಲಿ ಇರ್ತಕ್ಕಂತಹ ಅಥವಾ ಮ್ಯಾಗಝಿನ್ ಅಲ್ಲಿ ಇರ್ತಕ್ಕಂತಹ ಇಡೀ ವಿವರಗಳನ್ನ ನಾವು ಬರ್ಕೋಬೇಕಾ ಅನ್ನೋ ಒಂದು ವಿಷಯ ಬರುತ್ತೆ. ಇಲ್ಲ, ಆತರ ಬರೆಯೋದು ಬೇಡ. ನಾವಲ್ಲಿ ತಗೋಬೇಕಾಗಿರೋದೇನು ಅಂತಂದ್ರೆ, ಒಂದು ಸುದ್ದಿ ಇದೆ ಅಂತಂದ್ರೆ ಅದು ಸುದ್ದಿ ಆಗೋದಕ್ಕೆ ಕಾರಣ ಏನು, ಅದು ಸುದ್ದಿ ಆಗೋದಕ್ಕೆ ಕಾರಣ ಏನು. ಎರಡನೇದು, ಆ ಒಂದು ಘಟನೆಯ ಹಿನ್ನೆಲೆ ಏನು ಅಥವಾ ಆ ಒಂದು ಘಟನೆಗೆ ಆ ಘಟನೆ ಉಂಟಾಗೋದಕ್ಕೆ ಕಾರಣಗಳೇನು. ಅಂಡ್ ಮೂರನೇದಾಗಿ, ಪ್ರಸ್ತುತ ಸ್ಥಿತಿ ಏನು, ಆ ಒಂದು ಘಟನೆಯ ಪ್ರಸ್ತುತ ಸ್ಥಿತಿ ಏನು. ಅಂಡ್ ನಾಲ್ಕನೇದಾಗಿ, ಆ ಘಟನೆ ಉಂಟಾಗೋದಕ್ಕೆ ಕಾರಣಗಳು ಮತ್ತೆ ಪರಿಣಾಮಗಳು. ನಾವಿಲ್ಲಿ ಆರೋಪ ಮತ್ತೆ ಪ್ರತ್ಯಾರೋಪಗಳು ಅಂತ ಕೇಳ್ತಾ ಇರ್ತೀವಿ. ಹಂಗಾಗಬೇಕಾಗಿತ್ತು, ಹಿಂಗಾಗಬಾರ್ದಾಗಿತ್ತು, ಯಾವುದು ಈಗ ಅನ್ನೋದಕ್ಕೆ, ಅಂದ್ರೆ ನಾವು ಪ್ರೋಸ್ ಅಂಡ್ ಕಾನ್ಸ್ ಅಂತ ಕರಿತೀವಿ. ಅದರ ಎರಡು ನಾವು ಒಂದು ರೀತಿ ಬ್ಯಾಲೆನ್ಸ್ಡ್ ದೃಷ್ಟಿಕೋನವನ್ನ ಅದರಲ್ಲಿ ಇರ್ತಕ್ಕಂತ ಮಾಹಿತಿಗಳನ್ನ ಎರಡು ಕಡೆ ಗುರುತಾಕೊಳ್ಳಿ. ಹಿಂಗಾಗಬೇಕಾಗಿತ್ತು ಅನ್ನೋದೊಂದು, ಹಿಂಗಾಗಬಾರ್ದಾಗಿತ್ತು ಅನ್ನೋದು ಒಂದಿರುತ್ತೆ, ಎರಡು ಗುರುತಾಕೊಳ್ಳಿ. ಅಂಡ್ ಅದನ್ನ ಸಂಬಂಧಪಟ್ಟಂತೆ ಕೆಲವು ಸಲಹೆಗಳು, ಈ ತರ ಘಟನೆ ಆಗಬಾರ್ದಾಗಿತ್ತು ಅಥವಾ ಈ ತರ ಘಟನೆಗಳು ಮುಂದೆ ಆಗದಂತೆ ತಡೆಗಟ್ಟೋದಕ್ಕೆ ಈ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋ ಕೆಲವು ಸಲಹೆಗಳನ್ನು ಕೂಡ ನಾವು ಕಾಣಬಹುದು ಮಾಸ್ಪತ್ರಿಕೆಗಳಲ್ಲಿ, ಅವನು ಕೂಡ ಗುರುತ ಕೊಟ್ಟರೆ. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ವಯನಾಡಲ್ಲಿ ಭೂಕುಸಿತ ಆಯಿತು, ವಯನಾಡಲ್ಲಿ ಭೂಕುಸಿತ ಆಯಿತು. ಅಂಡ್ ಅಫ್ಕೋರ್ಸ್ ಅದು ಒಂದು ಪ್ರಚಲಿತ ಘಟನೆಗೆ ಅವಶ್ಯಕವಾಗಿ ಬರ್ತಕ್ಕಂಥ ಒಂದು ವಿಚಾರ. ವಯನಾಡಲ್ಲಿ ಭೂಕುಸಿತ ಹೇಳಿದೆ, ಕಾರಣ ಏನು, ವಯನಾಡಲ್ಲಿ ಭೂಕುಸಿತ ಆಗೋದಕ್ಕೆ ಕಾರಣ ಏನು ಒಂದು. ಎರಡನೇದು, ಭೂಕುಸಿತಗಳು ಅಂತ ಉಂಟಾಗೋದಕ್ಕೆ ಫಾರ್ಮನ್ ಇನ್ ಜನರಲ್, ಅದು ವಯನಾಡ್ ಆಗಿರಲಿ ಹಿಮಾಚಲ್ ಪ್ರದೇಶ ಆಗಿರಲಿ, ಭೂಕುಸಿತಗಳು ಅಂತ ಉಂಟಾಗೋದಕ್ಕೆ ಕಾರಣಗಳೇನು. ವಯನಾಡ ಹೊರತುಪಡಿಸಿ ಇತ್ತೀಚಿನ ದಿನಗಳಲ್ಲಿ ಬೇರೆ ಎಲ್ಲಿ ಇಂತಹ ದೊಡ್ಡ ಪ್ರಮಾಣದ ಭೂಕುಸಿತಗಳಾಗ್ತವೆ, ಇದನ್ನ ನಾವು ಬ್ಯಾಕ್ಗ್ರೌಂಡ್ ನಾಲೆಜ್ ಅಂತ ಕರಿತೀವಿ. ಅಂಡ್ ಪ್ರಸ್ತುತ ಸ್ಥಿತಿಗತಿ ಏನು ಅಂದ್ರೆ, ವಯನಾಡಲ್ಲಿ ಭೂಕುಸಿತ ಆದಂತಹ ಅದಕ್ಕೆ ಒಳಪಟ್ಟಂತಹ ಹಳ್ಳಿಗಳು ಅದು ಗ್ರಾಮಗಳು ಯಾವುವು, ನಂತರದಲ್ಲಿ ಏನಾಗಿದೆ, ಸಾವುಗಳ ಸಂಖ್ಯೆ ಎಷ್ಟಾಗಿದೆ, ಪರಿಹಾರ ಕ್ರಮಗಳು ಏನಾಗಿದೆ ಅಂತ. ದೆನ್ ಮತ್ತೊಂದು ಪಾರ್ಟ್ ಬರ್ಬೋದು, ಏನು ಒಂದು ಪ್ರೂಫ್ಸ್ ಅಂಡ್ ಕಾನ್ಸೆಪ್ಟ್ ಅನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ ನಾನು. ಯೂಶುವಲಿ ಇದು ನಮಗೆ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಅಲ್ಲಿ ತುಂಬಾ ತುಂಬಾ ಯೂಸ್ ಆಗುತ್ತೆ, ತುಂಬಾ ತುಂಬಾ ಅನುಕೂಲ ಆಗುತ್ತೆ. ಆಬ್ಜೆಕ್ಟಿವ್ ಅಷ್ಟು ನೇರವಾಗಿ ಆಗದೇ ಇರಬಹುದು, ಬಟ್ ಡಿಸ್ಕ್ರಿಪ್ಟಿವ್ ಅಲ್ಲಿ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ನಮಗೆ. ಏನು ಅಂತಂದ್ರೆ, ವಯನಾಡ ಭೂಕುಸಿತಕ್ಕೆ ಕಾರಣಗಳು, ಪರಿಸರ ವಾದಿಗಳ ವಾದಗಳು ಮತ್ತೆ ಅಭಿವೃದ್ಧಿವಾದಿಗಳ ವಾದಗಳು, ಈ ತರ ಬ್ಯಾಲೆನ್ಸ್ ಮಾಡಬೇಕು ಅದನ್ನ. ಅದಾದ ಮೇಲೆ ಈ ತರದ ಭೂಕುಸಿತವನ್ನ ತಡೆಗಟ್ಟೋದಕ್ಕೆ ಈಗಾಗಲೇ ಏನಾದರೂ ಸಲಹೆಗಳು ಬಂದಿದ್ವ, ವಿ ಎನ್ ಗಾಡ್ಗಿಲ್ ಸಮಿತಿ, ಕಸ್ತೂರಿ ರಂಗನ್ ಸಮಿತಿ, ಇವುಗಳ ಬಗ್ಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಲೆಜ್, ಸ್ವಲ್ಪ ಹಿನ್ನೆಲೆ, ಅದು ಏನ್ ಹೇಳಿತ್ತು, ಯಾವಾಗ ಫಾರ್ಮೇಷನ್ ಆಯ್ತು, ಏನ್ ಹೇಳಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿ. ಇದು ಪ್ರತಿಯೊಂದು ವಿಚಾರಕ್ಕೂ ಅಲ್ಲ. ಈಗ ಭಾರತ ಮಹಾರಾಜ ಕಪ್ ಅಲ್ಲಿ ಹುಬ್ಳಿ ಮತ್ತೆ ಮೈಸೂರು ಮಧ್ಯೆ ಮ್ಯಾಚ್ ನಡೀತು, ಅದರಲ್ಲಿ ಯಾರೋ ಒಬ್ರು ಗೆದ್ರು, ಇದು ಪ್ರಚಲಿತ ಘಟನೆ ಅಂತ ಅನ್ಸ್ಕೊಡಲ್ಲ, ಇದು ಸುದ್ದಿ ಅಷ್ಟೇ, ಪ್ರಚಲಿತ ಘಟನೆ ಅಂತ ಅನ್ಸ್ಕೊಡಲ್ಲ. ಆದ್ರೆ ವಯನಾಡಲ್ಲಿ ಭೂಕುಸಿತ ಆಯ್ತು, ಇದು ಪ್ರಚಲಿತ ಘಟನೆ ಅಂತ ಅನ್ಸ್ಕೊಡುತ್ತೆ. ಅಂಡ್ ಕಳೆದ ವರ್ಷ ಆಂಧ್ರಪ್ರದೇಶ ಒರಿಸ್ಸಾದಲ್ಲಿ ಎರಡು ರೈಲುಗಳ ಡಿಕ್ಕಿ ಆಗಿತ್ತು, ಇದು ಪ್ರಚಲಿತ ಘಟನೆ ಅಂತ ಅನ್ಸ್ಕೊಡುತ್ತೆ. ರೈಲುಗಳ ಡಿಕ್ಕಿ ಯಾಕೆ, ರೈಲುಗಳ ಡಿಕ್ಕಿಗಳನ್ನ ಇತ್ತೀಚೆಗೆ ನಡೆದಂತಹ ಪ್ರಮುಖ ಘಟನೆಗಳು ಯಾವುವು, ಪ್ರಸ್ತುತ ಇತ್ತೀಚೆಗೆ ಯಾವಾದ್ರೂ ಇದಾವ, ದೆನ್ ಎರಡನೇದು ಅದನ್ನು ತಡೆಗಟ್ಟೋದಕ್ಕೆ ಯಾವ್ದಾದ್ರು ಕ್ರಮಗಳು ಕೈಗೊಂಡಿದ್ದಾವ, ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳನ್ನ ಮತ್ತೆ ವೈಜ್ಞಾನಿಕ ಬದಲಾವಣೆಗಳನ್ನ ಅಳವಡಿಸಿಕೊಳ್ಳಲಾಗಿದೆ. ಈ ರೀತಿಯ ಅಂಶಗಳನ್ನ ನೀವು ಗಮನಿಸಿದಂತಹ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ನೋಟ್ಸ್ ಮಾಡ್ಕೊಳ್ಳಿ. ಸೊ ಒಂದು ಭಾಗದಲ್ಲಿ ಓದ್ಕೊಳ್ಳೋದು, ಅದನ್ನ ಗ್ರಹಿಸೋದು, ತಿಳ್ಕೊಳ್ಳೋದು, ಮತ್ತೆ ಎರಡನೇ ಭಾಗದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಈ ಅಂಶಗಳನ್ನ ಒಳಗೊಂಡಂತೆ ಒಂದು ಸಣ್ಣ ನೋಟ್ಸ್ ಮಾಡೋದು. ಒಂದು ಸಲಹೆ ಏನು ಅಂತಂದ್ರೆ, ಈಗಾಗಲೇ ನಾವು ಮಾರ್ಕೆಟ್ ಅಲ್ಲಿ ಮಾಸಪತ್ರಿಕೆಗಳು ಅಂತ ಹೇಳಿದ್ನಲ್ಲ, ಸಾಕಷ್ಟು ಕೋಚಿಂಗ್ ಕ್ಲಾಸ್ ನೋಡಿದ್ದಾರೆ. ಅಂಡ್ ಅವರ ಪರಿಶ್ರಮ ನಿಮಗೆ ಒಂದಷ್ಟು ಸಮಯವನ್ನು ಉಳಿಸಬಹುದು. ಆದ್ರೆ ನೀವು ಅವ್ ನಾನು ಯಾವ್ದೋ ಒಂದು ಮ್ಯಾಗಝಿನ್ ತಗೊಳ್ರಿ, ಕರೆಂಟ್ ಇವೆಂಟ್ಸ್ ನೋಡ್ತಾ ಇರಬೇಕಾದ್ರೆ ಈ ಒಂದು ಅಂಶಗಳನ್ನ ಕವರ್ ಮಾಡಿದಾರೆ ಅಂತ ನೋಡಿ ನೀವು. ಈ ಎಲ್ಲಾ ಅಂಶಗಳು ಕವರ್ ಮಾಡಿದಾರೆ ಅಂತಂದ್ರೆ ನೀವು ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಕವರ್ ಮಾಡಿಲ್ಲ ಅಂದ್ರೆ ನೀವೇ ನಿಮ್ಮ ಒಂದು ಸ್ವಂತ ನೋಟ್ಸ್ ಅನ್ನ ಮಾಡಿ. ನೋಟ್ಸ್ ಹೇಗಿರಬೇಕು ಲಕ್ಷಣಗಳು ನಾನು ಹೇಳ್ಬಿಡ್ತೇನೆ. ನೋಟ್ಸ್ ಯಾವತ್ತೂ ಕೂಡ ಪಾಯಿಂಟ್ ವೈಸ್ ಇರಬೇಕು, ತುಂಬಾ ಫ್ರಾಂಕ್ ಆಗಿರಬೇಕು, ಬ್ರೀಫ್ ಆಗಿರಬೇಕು, ಪಾಯಿಂಟ್ ವೈಸ್ ಇರಬೇಕು. ಅಂಡ್ ಅವು ಟಾಪಿಕ್ ವೈಸ್ ಇರಬೇಕು. ಟಾಪಿಕ್ ವೈಸ್ ಅಂತ ಅಂದ್ರೆ ಕ್ರೀಡಾ ಸುದ್ದಿಗಳೇ ಒಂದು ಭಾಗದಲ್ಲಿ, ಅಂತಾರಾಷ್ಟ್ರೀಯ ವಿದ್ಯಮಾನಗಳೇ ಒಂದು ಭಾಗದಲ್ಲಿ, ಆರ್ಥಿಕ ವಿಚಾರಗಳೇ ಒಂದು ಭಾಗದಲ್ಲಿ, ರಾಜಕೀಯ ಬೆಳವಣಿಗೆ ಒಂದು, ಈ ರೀತಿಯಲ್ಲಿ ಇರಬೇಕು. ಅಂಡ್ ನೀವು ಅದನ್ನ ಒಂದೊಂದೊಂದನ್ನ ಇಂಟರ್ಲಿಂಕ್ ಮಾಡೋದಕ್ಕೆ ಅವಾಗವಾಗ ಪ್ರಯತ್ನ ಪಡ್ತಾ ಇರಬೇಕು, ಅವಾಗವಾಗ ಪ್ರಯತ್ನ ಪಡ್ತಾ ಇರಬೇಕು. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ತುಂಬಾ ಜನಕ್ಕೆ ಹಿಸ್ಟ್ರಿ, ನಂದು ಹಿಸ್ಟ್ರಿ ಸಬ್ಜೆಕ್ಟ್, ಅದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಏನು ಅಂದ್ರೆ, ಭಾರತದಲ್ಲಿ ತುರ್ತು ಪರಿಸ್ಥಿತಿ ಬಂದರು ಅಂತ ಹೇಳ್ತೀವಿ. ತುರ್ತು ಪರಿಸ್ಥಿತಿ ಯಾರು ಘೋಷಣೆ ಮಾಡಿದ್ರು ಅಂದ್ರೆ ಇಂದಿರಾ ಗಾಂಧಿ ಅಂತ ಹೇಳ್ಬೋದು. ವಸ್ತು ವಿಷಯ ಏನು ಅಂತಂದ್ರೆ, ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ ರಾಷ್ಟ್ರಪತಿಗಳು. ಈಗ ಅದೇ ಪ್ರಶ್ನೆ ಹಾಕೋಣಂತೆ, 1975ರ ತುರ್ತು ಪರಿಸ್ಥಿತಿಗೆ ಸಹಿ ಮಾಡಿದಂತ ರಾಷ್ಟ್ರಪತಿ ಯಾರು? ತುಂಬಾ ಜನ ನಮ್ಗೆ ಇಮಿಡಿಯೇಟ್ ಆಗಿ ರಿಕಾಲ್ ಆಗಲ್ಲ ಯಾರು ಅಂತ. ಯಾಕಂತಂದ್ರೆ ನಾವಲ್ಲಿ ಮೇಲ್ನೋಟು ಕಂಡಂತ ಸುದ್ದಿಯನ್ನು ಗ್ರಹಿಸುತ್ತೇವೆ ಅಷ್ಟೇ, ಅದರ ಹಿಂದೆ ಇರತಕ್ಕಂಥ ಹಿನ್ನೆಲೆ

0: ಗ್ರಹಿಸಿರಲ್ಲ. ಈ ರೀತಿಯಲ್ಲಿ ನೀವು ಸಹ ಇಲ್ಲಿ ಏನು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ತಗೋಬೇಕಾದ್ರೆ ಅದರ ಹಿನ್ನೆಲೆಯನ್ನ ಮತ್ತೆ ಒಂದಕ್ಕೊಂದು ಅಂಶಗಳನ್ನ ಆರ್ಥಿಕತೆ ರಾಜಕೀಯ, ಆರ್ಥಿಕತೆ ಮತ್ತು ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ, ಈ ರೀತಿ ಒಂದಕ್ಕೊಂದು ಇಂಟರ್ ರಿಲೇಟ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಇದು ಬಹುತೇಕ ಎಲ್ಲಾ ಪರೀಕ್ಷೆಗಳಿಗೆ ನಿಮಗೆ ಅನುಕೂಲಕರವ ಆಗಬಹುದು ಅಂತ ನಾನು ಭಾವಿಸ್ತೇನೆ. ಅದ್ರ ಜೊತೆಗೆ ಇನ್ನೂ ಒಂದೆರಡು ಪ್ರಿಕಾಷನ್ಸ್ ಅಥವಾ ಇನ್ನೂ ಒಂದೆರಡು ಸಲಹೆಗಳು ಅನ್ನೋದಕ್ಕಿಂತಲೂ ಐಡಿಯಲ್ ವೇ ಆಫ್ ಪ್ರಿಪೇರಿಂಗ್ ಏನು ಅಂತಂದ್ರೆ, ಏನು ಓದಬೇಕು ಏನು ಓದಬಾರದು ಅನ್ನೋದನ್ನ ಸ್ಪಷ್ಟ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು, ಕರೆಂಟ್ ಇವೆಂಟ್ಸ್ ಅಥವಾ ಪ್ರಚಲಿತ ಘಟನೆಗಳನ್ನ ನೋಟ್ಸ್ ಮಾಡ್ಕೋಬೇಕಾದ್ರೆ ಗಜಿಗಿಜಿ ಮಾಡಬೇಡಿ, ಗೊಂದಲ ಮಾಡ್ಕೋಬೇಡಿ. ದಯವಿಟ್ಟು ಅದಕ್ಕೆ ಅಂತ ಒಂದು ನೋಟ್ಬುಕ್ ಇಡಿ ಅಥವಾ ಕೆಲವು ನೋಟ್ಬುಕ್ಗಳನ್ನ ಇಡಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ಕ್ರೀಡಾ, ಫ್ಯಾಷನ್, ಸಿನಿಮಾ, ಈ ರೀತಿ ನೀವು ಹಳೆ ಪ್ರಶ್ನೆ ಪತ್ರಿಕೆಗಳು ತೆಗೆದು ನೋಡಿ. ನಿಮ್ ಯಾವುದೋ ಒಂದು ಪ್ರೊಫೆಷನ್ ಪೇಪರಲ್ಲಿ ಬಂದಿರುತ್ತೆ ಪಟ್ಟಿ ಒಂದು, ಪಟ್ಟಿ ಎರಡು ಅಂತ ಇರುತ್ತೆ. ಪಟ್ಟಿ ಒಂದರಲ್ಲಿ 4 ಮಹಿಳೆಯರ ಹೆಸರನ್ನು ಕೊಟ್ಟಿರ್ತಾರೆ, ಪಟ್ಟಿ ಎರಡರಲ್ಲಿ ಮಿಸ್ ಇಂಡಿಯಾ, ಮಿಸ್ ಯೂನಿವರ್ಸ್, ಮಿಸ್ ಏಷ್ಯಾ ಪೆಸಿಫಿಕ್, ಮಿಸ್ ವರ್ಲ್ಡ್ ಅಂತ ಕೊಟ್ಟಿರ್ತಾರೆ, ಹೊಂದಿಸಿ ಬರೀರಿ ಅಂತ ಕೊಟ್ಟಿರ್ತಾರೆ. ಸೊ ಇಟ್ಸ್ ಎ ಕ್ವಶನ್ ರಿಲೇಟೆಡ್ ಟು ಫ್ಯಾಷನ್ ವರ್ಲ್ಡ್, ಇಟ್ಸ್ ಎ ಕ್ವಶನ್ ರಿಲೇಟೆಡ್ ಟು ಫ್ಯಾಷನ್ ವರ್ಲ್ಡ್, ಇಟ್ಸ್ ಕ್ಲಿಯರ್. ಹಿಂಗೆ ನೀವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸಿದಾಗ ನಿಮಗೆ ಸಹಜವಾಗಿನೇ ಒಂದಷ್ಟು ಅಂದಾಜು ಸಿಗುತ್ತೆ ಏನು ಅಂತಂದ್ರೆ ಎಲ್ಲಿ ಅದನ್ನ ನಾವು ತಗೊಳ್ತೀವಿ ಅಥವಾ ಎಲ್ಲಿ ಅದನ್ನ ಗಮನಿಸಿದೀವಿ ಅಂತಂದ್ರೆ. ಹೌದಾ? ಈ ರೀತಿ ನೀವನ್ನ ಗಮನಿಸಿ ನೋಟ್ಸ್ ಅನ್ನ ಮಾಡ್ಕೋಬಹುದು. ಇನ್ನು ಹೆಚ್ಚಿನ ವಿವರಗಳನ್ನ ಮತ್ತೊಂದು ಅವಕಾಶದಲ್ಲಿ ಮಾತಾಡೋದಂತೆ. ಈ ಒಂದು ನನ್ನ ಅನುಭವಗಳನ್ನ ಮತ್ತೆ ನನ್ನ ಅಭಿಪ್ರಾಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ನೀಡಿದಂತಹ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 FM ನ ಎಲ್ಲಾ ಸಂಚಾಲಕರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು.
1: ಸಾಮಾನ್ಯ ಜ್ಞಾನ ಸಾಧನೆಗೆ ದಾರಿ ತೋರುವ, ಮಾರ್ಗದರ್ಶನ ನೀಡುವ, ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
2: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
1: ಪ್ರಚಲಿತ ವಿದ್ಯಮಾನಗಳು,
2: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
1: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
2: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ದಿನನಿತ್ಯದ ವಾರ ಪತ್ರಿಕೆಗಳು ಹಾಗೂ ತಿಂಗಳ ಪ್ರಚಲಿತ ಘಟನೆಗಳ ಸಿದ್ಧತೆ ತಯಾರಿ ಕುರಿತು ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ ವ್ಯಕ್ತಿತ್ವ ವಿಕಸನದ ಮಹತ್ವದ ಕುರಿತು ಮೈಸೂರಿನ ವಿದ್ಯಾಶಾಲಾ ಸ್ವಾಮಿ ಮಹಿಪಾಲನ ನದಾಜಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
2: ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ಕನ್ನಡದಲ್ಲಿ ಹೇಳ್ತಾರಲ್ಲ, ಮನೇಲಿ ಅತಿಥಿಗಳು ಬಂದಾಗ ಬಂದ ತಕ್ಷಣ ಊಟಕ್ಕೆ ಕರ್ಕೊಂಡು ಹೋಗ್ಬಿಡಲ್ಲ, ಫಸ್ಟ್ ಏನು ವಿಚಾರಿಸ್ಬೇಕಲ್ವ. ಸೊ ನನ್ನ ನೀವು ಪರಿಚಯನೇ ಮಾಡ್ಕೊಂಡಿಲ್ಲ, ಡೈರೆಕ್ಟ್ ಆಗಿ ನಂಗೆ ಗೈಡೆಡ್ ಮೆಡಿಟೇಷನ್ ಕರ್ಕೊಂಡು ಹೋಗ್ಬಿಟ್ರೆ. ನಮ್ಮ ಡಾಕ್ಟರ್ ಬಾಲಸುಬ್ರಹ್ಮಣ್ಯ ಅವರು ಭಾರಿ ಪರಿಚಯ, ವಿದ್ಯಾಶಾಲೆಯಲ್ಲಿ ನಿಮ್ಮ ಈ ಒಂದು ಸಂಸ್ಥೆಯಲ್ಲಿ ಬರುವಂತ ಒಂದು ಇನ್ಸ್ಪಿರೇಷನ್ ವಾಸ್ ಸ್ವಾಮಿ ಸುರೇಶ್ ಅಂಜಿ ಮಹಾರಾಜ್, ಹೂ ಪರ್ಸನಲಿ ಗೈಡೆಡ್ ಡಾಕ್ಟರ್ ಬಾಲು. ಆಸ್ ಅ ಓವರ್ ಆರ್ಚಿಂಗ್ ಪಾರ್ಟ್ ಆಸ್ ಬೀಂಗ್ ಏನಂತಾರೆ, ಒಂದ್ ಕಡೆ ಕೆರಿಯರು ಬೇಕು, ಇನ್ನೊಂದ್ ಕಡೆ ಸರ್ವಿಸ್ ಬೇಕು, ಅಂಡ್ ಮುಂದೆ ಏನ್ ಮಾಡ್ಬೇಕು, ಯಾವ ರೀತಿ ನಾನು ಪ್ರೊಸೀಡ್ ಮಾಡ್ಬೇಕು ಮುಂದೆ, ಅದೆಲ್ಲ ಒಂದ್ ಚರ್ಚೆಗಳಿದೆ. ಈ ಗೈಡೆಡ್ ಮೆಡಿಟೇಷನ್ ಅಂತಂದ್ರೆ ಏನು, ಇವಾಗ ಓಂಕಾರ ಚಾಂಟಿಂಗ್ ಆಯ್ತು, ಸ್ವೀಟಾ ಕೂತ್ಕೊಳ್ಳಿ, ಸ್ಪೈನ್ ಎರಕ್ಟ್ ಇಟ್ಕೊಳ್ಳಿ ಅಂತ, ಅದರದ್ದು ಸೈನ್ಸ್ ಏನು ಬಿಹೈಂಡ್ ಇಟ್, ವೈ ಡು ಯು ಹ್ಯಾವ್ ಟು ಡೂ ದಟ್. ಅದರದ್ದು ಸೈನ್ಸ್ ಹಿಂದೆ ಗೊತ್ತಿಲ್ಲ ಅಂತಂದ್ರೆ, ಅದ ಲಾಜಿಕ್ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ, ನೀವೊಂದು ವಾತಾವರಣದಲ್ಲಿ ಹೋಗ್ತೀರಾ, ಆ ಒಂದು ಫ್ಲೋ ಕಳ್ಕೊಂಡ್ಬಿಡ್ತೀರಾ ನೀವು, ಯು ಲೂಸ್ ದಟ್ ಫ್ಲೋ. ಯಾವ ರೀತಿ ನೀವು ಆಲೋಚನೆ ಮಾಡಬೇಕು, ಯಾವ ರೀತಿ ನಿಮ್ಮ ಕೆರಿಯರ್ನ ನೀವು ಮುಂದೆ ತಗೋಬೇಕು, ಈ ಒಂದು ಆಸ್ಪೆಕ್ಟ್ ಅಲ್ಲಿ ನೀವು ಮುಂದೆ ಇಡ್ತೀನಿ. ಶಿವ ಅಂಡ್ ಶಕ್ತಿ ಎಲ್ಲರಿಗೂ ಗೊತ್ತಿರೋ ಕಾನ್ಸೆಪ್ಟ್, ಶಿವ ಶಕ್ತಿ ಎಲ್ಲರಿಗೂ ಗೊತ್ತಿದೆ ಕಾನ್ಸೆಪ್ಟ್, ಬಟ್ ಶಕ್ತಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅದೇ ಪ್ರಾಬ್ಲಮ್. ಶಕ್ತಿ ಇಸ್ ದಟ್ ಕ್ರಿಯೇಟಿವ್ ಫೋರ್ಸ್ ವಿತ್ ಇನ್ ಆಲ್ ಆಫ್ ಅಸ್. ನೀವು ಅರ್ಧನಾಡೀಶ್ವರ ಶಿವ ನೋಡಿರ್ತೀರಲ್ಲ, ಶಿವಶಕ್ತಿ ಶಿವ ಪಾರ್ವತಿ ನೋಡಿರ್ತೀರ, ಆ ಫಾರ್ಮ್ ಕಾಳಿ ಇಮೇಜ್ ನೋಡಿರ್ಬೋದು ನೀವು, ಕೆಳಗೆ ಯಾರು ಮಲ್ಕೊಂಡಿರೋದು ಶಿವ, ಮೂಮೆಂಟ್ ಆಗುವಂಥದ್ದು, ಎನರ್ಜಿ ಮಾಡುವಂಥದ್ದು, ಪ್ರಕೃತಿ ಕಾಮ್ ಇರೋದು, ಎಂಟೈರ್ ಸಬ್ಸ್ಟ್ರಾಟಮ್. ನಿಮಗೆ ಫಿಸಿಕ್ಸು ಕೆಮಿಸ್ಟ್ರಿಯಲ್ಲಿ ಕೇಳಿದಂಥ ಪದ ಸಬ್ಸ್ಟ್ರಾಟಮ್, ಇದು ಫೌಂಡೇಶನ್. ಆ ಫೌಂಡೇಶನ್ ಇರೋದು ಶಿವ, ಆ ಶಿವದ ಮೇಲಿರುವಂಥ ಶಕ್ತಿ. ಸೊ ಯುವರ್ ಆಲ್ ಫಾರ್ಮ್ಸ್ ಆಫ್ ದ ಡಿವೈನ್ ಶಕ್ತಿ, ಡಿವೈನ್ ಮದರ್. ಮೈಂಡ್ಸ್ ಪ್ರಾಪರ್ಲಿ ಸಮಾಜ ಚೆನ್ನಾಗಾಗತ್ತೆ. ಇಫ್ ಯು ಆರ್ ಏಬಲ್ ಟು ಓರಿಯಂಟ್ ಯುವರ್ ಸೆಲ್ಫ್ ಪ್ರಾಪರ್ಲಿ ಸಮಾಜ ಚೆನ್ನಾಗಾಗತ್ತೆ. ಬಟ್ ಇಫ್ ಯುವರ್ ಸೆಲ್ಫ್ ಲೂಸ್ ದ ಡೈರೆಕ್ಷನ್, ಸಮಾಜ ಕೆಳಗೆ ಹೋಗುತ್ತೆ. ಸೊ ನೀವು ಅದನ್ನ ರೆಡಿ ಮಾಡ್ಕೊಂಡ್ಬಿಟ್ರೆ ಸಮಾಜದಲ್ಲಿ ತುಂಬ ಚೆನ್ನಾಗಿ ಮಾಡ್ಬೋದು. ಫ್ಯಾಮಿಲೀಸ್ನ ನೀವು ಗೈಡ್ ಮಾಡುವಂಥವ್ರು, ನೀವು ಆ ಒಂದು ಮನೆಯಲ್ಲಿ ನಿಮ್ಮ ಮಕ್ಕಳು ಬ್ರದರ್ ಸಿಸ್ಟರ್ಸ್ನ ಗೈಡ್ ಮಾಡುವಂಥ, ಯು ಗಾಟ್ ದಟ್ ಎನರ್ಜಿ, ಶಕ್ತಿ ಇದೆ ನಿಮ್ಮಲ್ಲಿ. ಇಫ್ ಯು ಆರ್ ಲಾಸ್ಟ್, ದ ಫ್ಯಾಮಿಲಿ ಇಸ್ ಲಾಸ್ಟ್, ಸ್ಟಾರ್ಟ್ ಆಗೋದು ನಿಮ್ಮಲ್ಲೇ. ದಟ್ ಎನರ್ಜಿ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ಮೇಷನ್ ಇರೋದೇ ನಿಮ್ಮಲ್ಲಿ. ಆ ಎನರ್ಜಿ ಚಾನಲೈಸ್ ಮಾಡ್ಕೊಳ್ಳೋಕೆ ಈ ಒಂದು ಸಣ್ಣ ಪ್ರಕ್ರಿಯೆ ಮಾಡೋಣ ನಾವು. ಇವಾಗ ಪರ್ಪಸ್ ಸಿಕ್ತಲ್ಲ ನಿಮಗೆ, ಯಾಕೆ ನಾವು ಮಾಡ್ತಾ ಇದ್ದೀವಿ ಅಂತ ಗೊತ್ತಾಯ್ತು. ಸೊ ಒಟ್ಟು ಎನರ್ಜಿನ ನೀವು ಚಾನಲೈಸ್ ಮಾಡೋಕ್ಕೆ ಆ ಒಂದು ಎನರ್ಜಿ ಡಿಸ್ಟ್ರಾಕ್ಷನು ಕಾನ್ಸಂಟ್ರೇಷನು ನೀವೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀವಿ, ಆಲ್ ಕಮ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಕರ್ನಾಟಕ, ಕರೆಕ್ಟ್? ಸೊ ಫಸ್ಟ್ ಈ ಗೈಡೆಡ್ ಮೆಡಿಟೇಷನ್ ಮಾಡಬೇಕು ಅಂತಂದ್ರೆ, ವೈ ಗೈಡೆಡ್ ಮೆಡಿಟೇಷನ್ ಇಸ್ ಯುವರ್ ಶೋ. ಸೇಮ್ ರೇಸ್ ಆಫ್ ಸನ್ಸ್ ಇದೆ, ಸೇಮ್ ರೇಸ್ ಇದೆ ಎಲ್ಲ ಕಡೆ, ಪ್ರಕೃತಿ ಬೆಳಕು ಎಲ್ಲ ಕಡೆ ಬರ್ತಾ ಇದೆ. ಬಟ್ ಹೌ ಕೆನ್ ಒನ್ ಲೆನ್ಸ್ ಗೆಟ್ ದಟ್ ಎನರ್ಜಿ ಟು ಬರ್ನ್ ಸಮಥಿಂಗ್? ಏನ್ ರೀಸನ್? ಫೋಕಸ್. ಯಾಕೆಂದ್ರೆ ಜೀವನ ಟ್ರಾನ್ಸ್ಫಾರ್ಮೇಶನ್ ಇರದೆ ಫೋಕಸ್. ಯಾರ್ಯಾರು ಏನೇನು ಸಾಧಿಸ್ತಾ ಇದಾರೋ ಜೀವನದಲ್ಲಿ,

ಅದರದ್ದು ಮೂಲನೇ ಫೋಕಸ್. ಟೇಕ್ ಕೇರ್, ಪ್ರೊಟೆಕ್ಟ್ ಮಾಡ್ಕೋಬೇಕು. ಇವಾಗ ನಿಮ್ಮ ಕೈಯಲ್ಲಿ ನಾನು 1,000 ರೂಪಾಯಿ ಕೊಡ್ತೀನಿ, ಸುಮ್ಮನೆ ಬಿಸಾಕ್ಬಿಡ್ತೀರಾ ನೀವು? ಹುಷಾರು ಇಟ್ಕೊಳ್ಳಲ್ವಾ? ಅಲಕ್ಷ್ಯ, ಪೇಪರ್ ಬಿದ್ದೆ, ಟಿಶ್ಯೂ ಪೇಪರ್ ತಗೊಂಡು, ಟಿಶ್ಯೂ ಪೇಪರ್ನ ಹೆಂಗೆ ಇಟ್ಕೊಂಡಿರ್ತೀರಾ? ಇನ್ನೊಂದು ಕಡೆ ನಿಮ್ಮ 100s of rupees ಆಫ್ ನೋಟ್ಸ್ ಎರಡು ಒಂದೇ ಥರ ಇಟ್ಕೊಂಡಿರ್ತೀರಾ? ಬಟ್ ಬೋತ್ ಆರ್ ಪೇಪರ್ನ, ಒಂದೇ ಮೆಟೀರಿಯಲ್ ಪೇಪರ್ನು, ಬಟ್ ಟಿಶ್ಯೂ ಪೇಪರ್ನ ಹೆಂಗೆ ಬಿಸಾಕತ್ತೆ, 100 ರುಪೀಸ್ ನೋಟ್ನ ಬಿಸಾಕಾಗತ್ತಾ?

0: ನಾನು ನಿಮ್ಗೆ ಮೆಡಿಟೇಷನ್ ಅಂತಂದ್ರೆ ಅಫರ್ಮೇಷನ್ಸ್ ಅಂತ ಹೇಳ್ಕೊಡ್ತೀನಿ ನಿಮ್ಗೆ. ಅಫರ್ಮೇಷನ್ಸ್ ಅಫರ್ಮೇಷನ್ಸ್ ಅಂದ್ರೆ ಸಂಕಲ್ಪ
1: ನೀವು ಮಾಡ್ಕೋಬೇಕು ಅಂತ.
0: ಎವ್ರಿ ಡೇ ನೀವು ಬೆಳಿಗ್ಗೆ ಎದ್ದಾಗ ಪ್ರೇಯರ್ ಸೆಷನ್ಸ್ ಅನ್ನ ಮಾಡಿದಾಗ ಒಂದು ಸಂಕಲ್ಪ ತಗೋಬೇಕು. ನೀವು ಪೂಜೆ ಮಾಡುವಾಗ ಆ ಪುರೋಹಿತರಿಗೆ ನೋಡಿರ್ತೀರಾ, ನೀರು ಇಟ್ಕೊಂಡು ಸಂಕಲ್ಪ ಮಾಡ್ತಾರಲ್ಲ ಫ್ಯಾಮಿಲಿಗೆ, ಕುಟುಂಬಕ್ಕೆ ಸಂಕಲ್ಪ ಏನಾಗಬೇಕು, ಆರೋಗ್ಯ ಚೆನ್ನಾಗಾಗ್ಲಿ, ಎಲ್ಲ ಸಂಪತ್ತು ಚೆನ್ನಾಗಿ ಬರಲಿ, ಎಲ್ಲ ಚೆನ್ನಾಗಾಗ್ಲಿ, ಕೆರಿಯರ್ ಚೆನ್ನಾಗಾಗ್ಲಿ, ನೀಟ್ ಎಲ್ಲ ಸೆಲೆಕ್ಟ್ ಆಗಲಿ, ಜೆಇಇ ಸೆಲೆಕ್ಟ್ ಆಗಲಿ, ಐಐಟಿಗೆ ಹೋಗ್ಲಿ, ಐಐಟಿಗೆ ಹೋಗ್ಲಿ, ಕ್ಯಾಂಪಸ್ ಇಂಟರ್ವ್ಯೂಲಿ ಎರಡನೇ ಥರ್ಡ್ ಸೆಮ್ಮಲ್ಲಿ ಸಿಕ್ಬಿಡ್ಲಿ, 20 ಲ್ಯಾಕ್ಸ್ ಪ್ಯಾಕೇಜ್ ಬಂದ್ಬಿಡ್ಲಿ ಅಲ್ವಾ, ಅವ್ರೇನು ಎಡ್ಸಲ್ಲಿ 20-30 ಲ್ಯಾಕ್ಸ್ ಪ್ಯಾಕೇಜ್ ಬಂದ್ಬಿಡ್ಲಿ, ನೆಕ್ಸ್ಟ್ ಮೈಕ್ರೋಸಾಫ್ಟ್ ಸಿಕ್ಬಿಡ್ಲಿ. ಸೊ ಇದು ಸಂಕಲ್ಪ. ಸೊ ನಮ್ಮ ಸಂಕಲ್ಪ ಇಸ್ ವೆರಿ ಇಂಪಾರ್ಟೆಂಟ್, ಇಟ್ಸ್ ಕಾಲ್ಡ್ ರೆಸೊಲ್ಯೂಷನ್. ಆ ರೆಸೊಲ್ಯೂಷನ್ನ ಮಾಡ್ಕೊಳ್ಳೋದಾಗುತ್ತೆ. ಗೈಡೆಡ್ ಮೆಡಿಟೇಷನ್ ಮೆಡಿಟೇಷನ್ ನಿಮ್ಮ ಸಂಕಲ್ಪನ ಜನರೇಟ್ ಮಾಡುವಂತ ಎನರ್ಜಿ ಅದು, ವಿಚ್ ಕ್ಯಾನ್ ಡೈರೆಕ್ಟ್ ಎನರ್ಜಿ. ರೆಸೊಲ್ಯೂಷನ್ ತುಂಬ ಇಂಪಾರ್ಟೆಂಟ್. ಸಂಕಲ್ಪ ಮಾಡಿ ನೋಡಿ ನೀವು, ಸಂಕಲ್ಪ ಎವ್ರಿ ಡೇ ದಟ್ ಶುಡ್ ಹ್ಯಾಪನ್ ಮೈ ಡಿಯರ್ ಚಿಲ್ಡ್ರನ್. ಎವ್ರಿ ಡೇ ಏನ್ ಮಾಡಬೇಕು ಏನ್ ಮಾಡಬೇಕು ಸಂಕಲ್ಪ ಇಟ್ಕೊಂಡು, ದೆನ್ ನಿಮ್ಮ ಎನರ್ಜೀಸ್ ಎಲ್ಲ ಡೈರೆಕ್ಟ್ ಆಗುತ್ತೆ. ಅವಾಗ ನಥಿಂಗ್ ಇಸ್ ಇಂಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್. ನಿಮ್ಮ ಸ್ಟ್ರೆಂತ್ ಡಿಪೆಂಡ್ ಆಗೋದೇ ಸಂಕಲ್ಪ ಮೇಲೆ. ಸೊ ಸಂಕಲ್ಪ ರೆಡಿ ಮಾಡ್ಕೊಳಕ್ಕೆ ನಾನು ನಿಮಗೆ ಸ್ವಲ್ಪ ಟೂಲ್ಸ್ ಕೊಡ್ತೀನಿ. 45 ಮಿನಿಟ್ಸ್ 30 ಮಿನಿಟ್ಸ್ ಅಲ್ಲಿ ಟ್ರಾನ್ಸ್ಫಾರ್ಮೇಷನ್ ಮಾಡೋಕ್ಕಾಗತ್ತಾ? 20 ಮಿನಿಟ್ಸ್ ಅನ್ನು ಲೆಕ್ಚರ್ ಕೊಟ್ಟು ಟ್ರಾನ್ಸ್ಫಾರ್ಮೇಷನ್ ಮಾಡೋಕ್ಕಾಗತ್ತಾ? ಇನ್ಸ್ಪೈರ್ ಮಾಡ್ಬೋದು, ಬಟ್ ಟ್ರಾನ್ಸ್ಫಾರ್ಮೇಷನ್ ಯಾರು ಮಾಡ್ಕೋಬೇಕು? ಸೊ ಟ್ರಾನ್ಸ್ಫಾರ್ಮೇಷನ್ ಇಸ್ ಹ್ಯಾಪನ್ ಓನ್ಲಿ ಫ್ರಮ್ ಯುವರ್ ಸೆಲ್ಫ್ ಜರ್ನಿ ವಿಚ್ ಯು ಹ್ಯಾವ್ ಟು ಟೇಕ್ ಅಪ್. ಬಟ್ ಯಾರು ನಡೀಬೇಕು ರೋಡಲ್ಲಿ? ಹೌ ಕ್ಯಾನ್ ಯು ಎಕ್ವಿಪ್ ಯುವರ್ ಸೆಲ್ಫ್? ನಾನು ನಿಮಗೆ ಈಗ ಫಾರ್ ಎಕ್ಸಾಂಪಲ್, ನೀವು ಬೇರೆ ಕಡೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ತೀರಾ? ಫೋನ್ಸ್ ಇದ್ರೆ, ಫೋನ್ಸ್ ಇದೆ, ಒಂದು ಜಾಗಕ್ಕೆ ಹೋಗ್ಬೇಕು ಏನ್ ಮಾಡ್ತೀರಾ? ಗೂಗಲ್ ಮ್ಯಾಪ್, ಗೂಗಲ್ ಮ್ಯಾಪ್. ಸೊ ಯೂಸ್ ಗೂಗಲ್ ಮ್ಯಾಪ್. ಎಷ್ಟು ಟ್ರಾಫಿಕ್, ಎಲ್ಲಿ ಹೋಗ್ಬೇಕು, ಡೈರೆಕ್ಷನ್ ಎಷ್ಟು, ಆಮೇಲೆ ರಿವ್ಯೂಸ್, ಇದು ಬೆಟ್ರ ಅದು ಬೆಟ್ರ ನೋಡಲ್ವಾ ನೀವು? ಬಟ್ ಗೂಗಲ್ ಮ್ಯಾಪಿಂದ ನೀವು ಆ ಜಾಗಕ್ಕೆ ಮುಟ್ಟಕ್ಕಾಗತ್ತಾ? ದಟ್ ಇಸ್ ಅ ಟೂಲ್, ದಟ್ಸ್ ಅ ಮ್ಯಾಪ್ ಫಾರ್ ಯು ಟು ಟ್ರಾವೆಲ್. ಕಷ್ಟ ಪಡಬೇಕು, ಪ್ರಯತ್ನ ಪಡಬೇಕು. ಯು ಶುಡ್ ಎಫರ್ಟ್. ಎಷ್ಟು ನೀವು ಎಫರ್ಟ್ ಹಾಕ್ತೀರೋ ಅದರ ತಕ್ಕಂತೆ ಫಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಗೆಟಿಂಗ್ ಡೈರೆಕ್ಷನ್ ಫಾರ್ ಯರ್ ಲೈಫ್. ಇಷ್ಟು ಹೇಳಿದ್ದೀನಿ, ಇದು ಟಿಪ್ಪಣಿ ತುಂಬ ಕೊಟ್ಟರೆ ಬೇಕು. ಶಾರ್ಟ್ ಡೋಸ್ ನೀವು ನೋಡ್ತೀವಿ, ರೀಲ್ಸು, ಶಾರ್ಟ್ಸು, ರೀಲ್ಸು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್. ಈ ಫೇಸ್ಬುಕ್ ಹೋಗ್ಬಿಡ್ತೀವಿ, ಇನ್ಸ್ಟಾಗ್ರಾಮ್ ಯಾರೊಂದು ಇಷ್ಟ ಏರಿಯಾ ಇರೋಲ್ಲ. ಇವ್ರೇನು ಮಾಡ್ದೆ ಅವನೇನು ಮಾಡ್ದೆ ಇಲ್ಲಿ ತಿಳಿಸ್ತಾ ಇರೋದು. ಮೇ ಬಿ ಯಾವ ಸಮ್ ಎಬಿಲಿಟಿ ಪ್ರಾಬ್ಲಮ್ ತಿಳಿಸ್ತೀವಿ, ನಾವು ಪುಷ್ ಮಾಡ್ತಾ ಇರ್ತೀರಲ್ವಾ, ಯಾವ ಸಮ್ ರಿಸ್ಕ್ ಪ್ರಾಬ್ಲಮ್ ಅಲ್ಸೋ ಬರ್ತೀವಿ ನಿಮ್ಮ ಮುಂದೆ. ಸೊ ಯುವರ್ ಇನ್ ದಟ್ ಏಜ್, ಇವ್ನು ಮಾಡ್ದೆ ಅವ್ನು ಮಾಡ್ದ. ಸೊ ಎಮೋಷನ್ ಏನ್ ಮಾಡಬೇಕು? ಸೊ ಐ ಥಿಂಕ್ ಎಮೋಷ್ನಲ್ಲಿ ಹ್ಯಾಂಡಲ್ ಮಾಡಕ್ ಗೊತ್ತಾಗುತ್ತೆ. ಎಮೋಷನಲ್ ಇಂಟೆಲಿಜೆನ್ಸ್ ಬಂದ್ರೆ ಲೈಫ್ ಮಾಡ್ಬೇಕು. ಯಾರ್ಯಾರು ಎಮೋಷನಲ್ ಕ್ವೋಷನ್ ಚೆನ್ನಾಗಿ ಮಾಡ್ಕೊಂತಾರೋ ಅವ್ರ ಜೀವನ ಚೆನ್ನಾಗಾಗತ್ತೆ. ದೇ ವಿಲ್ ಬಿ ಏಬಲ್ ಟು ಡೂ ವೆಲ್ ಇನ್ ದೇರ್ ಲೈಫ್ಸ್. ಸೊ ಎಮೋಷನಲ್ ಕ್ವೋಷಂಟ್ ಅಂಡ್ ಎಸ್ಕ್ಯೂ ಸ್ಪಿರಿಚುವಲ್ ಕ್ವೋಷಂಟ್ನ ಡೆವಲಪ್ ಮಾಡಕ್ಕೆ ಪ್ರಯತ್ನ ಮಾಡಬೇಕು. ಇಸ್ಟ್ ಓಕೆ? ಪ್ಲೀಸ್ ಸಿಟ್ ಕಂಫರ್ಟಬಲಿ, ರಿಲ್ಯಾಕ್ಸ್ ಆಗಿರಿ, ಸ್ಪೈನ್ ಎರೆಕ್ಟ್, ಕ್ಲೋಸ್ ಯರ್ ಐಸ್, ರಿಲ್ಯಾಕ್ಸ್. ಯಾವ ಪಾರ್ಟ್ ಆಫ್ ಬಾಡಿನ ಟೈಟ್ ಮಾಡಬೇಡಿ, ಜಸ್ಟ್ ರಿಲ್ಯಾಕ್ಸ್, ಬಿ ಕಾಮ್, ಬಿ ಕಂಪೋಸ್, ಬಿ ಫ್ರೀ. ಏನು ಪ್ರೆಷರ್ ಬೇಡ. ಏನಾಗತ್ತೆ, ನನ್ನ ಎಕ್ಸಾಮು, ಏನು ಸ್ಕೋರ್ ಬರುತ್ತೆ, ಮನೆಯಲ್ಲಿ ಸಮಸ್ಯೆ, ಏನೂ ಇಟ್ಕೋಬೇಡಿ, ಎಲ್ಲ ಚೆನ್ನಾಗಾಗತ್ತೆ. ಡೋಂಟ್ ವರಿ, ಬಿ ಕಾಮ್, ಬಿ ಕಂಪೋಸ್. ಉಸಿರಾಟ, ಸ್ಲೋಲಿ ಟ್ರೈ ಟು ಫೀಲ್ ಯುವರ್ ಬ್ರೆತ್. ಶೋಲ್ಡರ್ಸ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಆರ್ಮ್ಸ್, ಪಾಮ್ಸ್, ಸ್ವಾಮಿ ವಿವೇಕಾನಂದ ಪೋಸಲ್ಲಿ ಇಟ್ಕೊಳ್ಳಿ ಬೇಕಾದ್ರೆ ರಿಲ್ಯಾಕ್ಸ್ ಆಗಿರ್ಬೇಕು. ಮಾಡಿ ಸ್ಲೋಲಿ, ಡೀಪ್ ಬ್ರೀತಿಂಗ್ ಮಾಡಿ, ಸ್ಲೋ ಆಗಿ ಇನ್ ಔಟ್ ಇನ್ ಔಟ್. ಈ ಪ್ರೋಸೆಸ್ನ ಸ್ವಲ್ಪ ಹೊತ್ತು ಕಂಟಿನ್ಯೂ ಮಾಡಿ. ಯು ಫೈಂಡ್ ಯುವರ್ ಎಂಟೈರ್ ಬಾಡಿ ಇಸ್ ಬಿಂಗ್ ರಿಲ್ಯಾಕ್ಸ್ಡ್, ಯುವರ್ ಮೈಂಡ್ ಇಸ್ ಬಿಂಗ್ ರಿಲ್ಯಾಕ್ಸ್ಡ್. ಆ ಶಬ್ದಗಳನ್ನ ಗಮನಿಸಿ, ಬಟ್ ಡೋಂಟ್ ಐಡೆಂಟಿಫೈ ವಿತ್ ದೋಸ್ ಸೌಂಡ್ಸ್. ಲೆಟ್ ಇಟ್ ಪಾಸ್ ಥ್ರೂ ಯುವರ್ ಬಾಡಿ ಅಂಡ್ ಮೈಂಡ್. ಮೂಗಿನ ತುಟ್ಟು ತುದಿಯಲ್ಲಿ ಆ ಬರುವಂಥ ಗಾಳಿದು, ಶ್ವಾಸದ್ದು, ಟ್ರೈ ಟು ಫೀಲ್ ದಟ್ ಬ್ರೆತ್ ಕಮಿಂಗ್ ಇನ್ ಸೈಡ್. ಸ್ಟಮಕ್ ಆಚೆ ಬರಬೇಕು, ಸ್ಟಮಕ್. ವೆನ್ ಯು ಆರ್ ಟೇಕಿಂಗ್ ಯುವರ್ ಬ್ರೆತ್ ಇನ್, ಸ್ಟಮಕ್ ಆಚೆ ಬರಬೇಕು, ಬ್ರೆತ್ ಔಟ್ ಬಂದಾಗ ಸ್ಟಮಕ್ ಒಳಗೆ ಬರಬೇಕು. ಡಯಾಫ್ರಮಲ್ ಬ್ರೀದಿಂಗ್ ಕಂಟಿನ್ಯೂ ಇನ್ ದಿಸ್ ಪ್ರೋಸೆಸ್. ಅನಾಹತ ಚಕ್ರ ಅಂತ ಹೇಳುತ್ತೆ ಇವತ್ತು, ಅನಾಹತ ಚಕ್ರ. ಹೃದಯ ಮಧ್ಯದಲ್ಲಿ ಯು ಅಸ್ಯೂಮ್ ಯು ಫೀಲ್ ಅ ಲೈಟ್ ದೇರ್ ಇನ್ ದ ಮಿಡಲ್ ಆಫ್ ಯುವರ್ ಹಾರ್ಟ್. ಆ ಲೈಟ್ ಅಲ್ಲಿ ನಿಮ್ಮ ಇಷ್ಟ ದೇವರನ್ನ ಇಟ್ಕೋಬಹುದು, ಶಿವ, ಕೃಷ್ಣ, ಯಾರಾದರಲಿ, ಮದರ್, ಜಗದಂಬ, ಯಾರನ್ನ ಬೇಕಾದ್ರೂ ತಗೊಳ್ಳಿ.

ಕೀಪ್ ದಟ್ ಇಷ್ಟ ದೇವತಾ ಇನ್ ದ ಮಿಡಲ್ ಆಫ್ ಯುವರ್ ಹಾರ್ಟ್. ಮನಸ್ಸು ಸ್ಥಿರವಾಗಿರಲಿ, ಕಾಮ್ ಆಗಲಿ, ನಿಮ್ಮ ಬ್ರೆತ್ ಕಡೆ ಗಮನ ಕೊಡಿ. ಬ್ರೆತ್ನ ಅಬ್ಸರ್ವ್ ಮಾಡಿ, ಫೋರ್ಸ್ ಮಾಡಬೇಡಿ, ಅಬ್ಸರ್ವ್ ಮಾಡಬೇಕು. ಜಸ್ಟ್ ಅಬ್ಸರ್ವ್ ದ ಬ್ರೆತ್, ನಾಟ್ ಕಂಟ್ರೋಲ್ ದ ಬ್ರೆತ್. ಅಬ್ಸರ್ವ್ ಮಾಡಿ. ಬೇರೆ ಬೇರೆ ಥಾಟ್ಸ್ ರೈಸ್ ಆದಾಗ ಗಮನಿಸಿ, ಜಸ್ಟ್ ಅಬ್ಸರ್ವ್ ದ ಥಾಟ್ಸ್. ಡೋಂಟ್ ಎಂಗೇಜ್ ವಿತ್ ದ ಥಾಟ್ಸ್, ಜಸ್ಟ್ ಅಬ್ಸರ್ವ್ ದ ಥಾಟ್ಸ್. ಬ್ರೀತಿಂಗ್ ಕಡೆನೆ ಗಮನ ಕೊಡಿ. ಥಾಟ್ಸ್ ಬಂದರೆ ಬಂದು ಹೋಗಲಿ, ಅಬ್ಸರ್ವ್ ಮಾಡಿ. ಬಿ ಎ ವಿಟ್ನೆಸ್ ಟು ದಟ್. ಈಗ ಒಂದು ರಿಫ್ಲೆಕ್ಷನ್ ಮಾಡೋಣ. ಹೂ ಆಮ್ ಐ ಬಿಕಮಿಂಗ್, ನಾನು ಏನಾಗ್ತಾ ಇದ್ದೀನಿ, ನನ್ನ ಜೀವನ ಯಾವ ರೀತಿ ಇತರರಿಗೆ ತೊಡಸ್ಕೋಬಹುದು, ಹೌ ಕ್ಯಾನ್ ಐ ಬಿ ಸರ್ವಿಸ್ ಟು ಅದರ್ಸ್. ಈ ಒಂದು ಪ್ರಶ್ನೆಗಳು ನಿಮ್ಮ ಒಂದು ಹೃದಯದಲ್ಲಿ ಓಡ್ತಾ ಇರಲಿ. ಏನಾಗ್ತಾ ಇದ್ದೀನಿ, ಏನ್ ಮಾಡಬೇಕು, ನನ್ನ ಜೀವನ ಬೇರೆಯವ್ರಿಗೆ ಯಾವ ರೀತಿ ತೊಡಸ್ಕೋಬಹುದು, ಯಾವ ತರದ್ದು ಕ್ವಾಲಿಟಿ ಐ ವಾಂಟ್ ಮೈ ಸೆಲ್ಫ್ ಟು ಬಿಕಮ್. ಈ ಪ್ರಶ್ನೆಗಳು ನಿಮ್ಮ ಹೃದಯದಲ್ಲಿ ಓಡ್ತಾ ಇರಲಿ. ಪ್ರಶ್ನೆಗಳಿಗೆ ಉತ್ತರ ಹುಡುಕೋದು ಬೇಕಾಗಿಲ್ಲ. ಇವಾಗ ಪ್ರಶ್ನೆಗಳು ಮಾತ್ರ ಹೋಗ್ತಾ ಇರಲಿ. ಒಂದು ಸಂಕಲ್ಪ ತಗೋಣ, ನನ್ನ ಜೀವನದಲ್ಲಿ ಲೆಟ್ ಮೀ ಬಿಕಮ್ ಅ ಕಾನ್ಫಿಡೆಂಟ್ ಪರ್ಸನ್, ಲೆಟ್ ಮೀ ಬಿಕಮ್ ಅ ಪಾಸಿಟಿವ್ ಪರ್ಸನ್, ಲೆಟ್ ಮೀ ಬಿಕಮ್ ಸ್ಟ್ರಾಂಗ್, ಲೆಟ್ ಮೀ ಬಿಕಮ್ ಪ್ಯೂರ್, ಲೆಟ್ ಮೀ ಬಿ ಪೀಸ್ಫುಲ್. ಸ್ಟ್ರಾಂಗ್, ಪ್ಯೂರ್, ಪೀಸ್ಫುಲ್. Slowly start observing your breathing. Feel the energy flowing from the bottom of your spine to the top of your head. Feel the current passing all through your body. Feel the stillness. Feel the calmness. Feel the happiness. Tatomasa kamaya tamaso ma jyotir kamaya.

0: ಇಂದ ನಾರ್ಮಲ್ ಬ್ರೀತಿಂಗ್ ಕಡೆ ಬನ್ನಿ.
1: ಓಂ ಸಹನಾಭವತು ಸಹನೋ ಭುನಕ್ತು ಸಹ ವೀರ್ಯಂಕರ ವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.
0: ಸೊ ಬೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್ನ ಯಾವ ರೀತಿ ನೀವು ಪ್ರಯತ್ನ ಪಡ್ಬೋದು? ಬೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್ ಅಂತ ಹೇಳಿದಾಗ, ಬಟ್ ಇಟ್ ಸಮಥಿಂಗ್ ಫಾರ್ ಯು ಟು ಇಂಟ್ರಾಸ್ಪೆಕ್ಟ್. ಇಂಟ್ರಾಸ್ಪೆಕ್ಟ್ ಅಂದ್ರೆ ಏನು? ರಿಫ್ಲೆಕ್ಷನ್ ಅಂದ್ರೆ ಏನು? ಆಲೋಚನೆ. ನಾನು ಹಿಂಗೆ ಇನ್ನೂ ಚೆನ್ನಾಗಾಗ್ಬೋದು, ಹೌ ಕ್ಯಾನ್ ಐ ಬೆಟರ್ ಮೈ ಸೆಲ್ಫ್, ಅದ್ರ ರಿಲೇಟೆಡ್ ಈ ಒಂದು ಆಲೋಚನೆ. ನನಗೊಂದು ಗೋಲ್ಸ್ ಇರಬೇಕು, ಏಮ್ಸ್ ಇರಬೇಕು. ಸೊ ರಾಮಕೃಷ್ಣ ಮೂಮೆಂಟ್, ರಾಮಕೃಷ್ಣ ಮಹಾಸಂಘದ್ದು ಮಿಷನ್ ಸ್ಟೇಟ್ಮೆಂಟ್ ಏನಂದ್ರೆ ಗೊತ್ತಾ ನಿಮಗೆ? ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯ ಚ. ಆತ್ಮನೋ ಮೋಕ್ಷಾರ್ಥಂ ಅಂತಂದ್ರೆ ಏನು? ಆತ್ಮ ನಮ್ಮ ಸೆಲ್ಫ್, ಹೈಯೆಸ್ಟ್ ಸೆಲ್ಫ್ ಒಳಗಿರೋದನ್ನ ಲೆಟ್ ಮಿ ಲಿಬರೇಟ್ ಇಟ್, ಲೆಟ್ ಮಿ ಅಟೈನ್ ದಟ್, ಲೆಟ್ ಮಿ ರೀಚ್ ದ ಹೈಯೆಸ್ಟ್ ಇಂಟರ್ನಲಿ. ಜಗತ್ ಹಿತ, ಜಗತ್ ಹಿತ ಅಂದ್ರೆ ಸರ್ವಿಸ್ ಆಫ್ ಅದರ್ಸ್ ಬೈ ಆಲ್ಸೋ ಅಟೈನ್ ಮೈ ಸೆಲ್ಫ್ ಅಂಡ್ ಎಂಗೇಜಿಂಗ್ ಮೈ ಸೆಲ್ಫ್ ಇನ್ ಸರ್ವಿಸ್ ಆಫ್ ಅದರ್ಸ್. ಚ ಅಂದ್ರೆ ಅಂಡ್, ಚ ಅಂದ್ರೆ ಅಂಡ್. ಆ ಬ್ಯಾನಿನ್ ಟ್ರೀ ಕೆಳಗಿರೋ ಹುಡುಗಿ ಏನ್ ಮಾಡ್ತಾಳೆ? ಸ್ಟಡಿಂಗ್ ಕಾನ್ಫಿಡೆನ್ಸ್ ಒಂದು, ಬಟ್ ಹೀಸ್ ಆಲ್ಸೋ ಹ್ಯಾವಿಂಗ್ ಅ ವಿಷನ್, ನಾನು ಏನ್ ಮಾಡ್ಬೇಕು ಅಂತ. ಡ್ರೀಮ್ಸ್ ಗೊತ್ತಾಗ್ತಲ್ವಾ, ಒಂದು ಡ್ರೀಮ್ ಕಡೆ ಸಿ ನಂದು ಪಾತ್ ಇದು ಅಂತ ಒಂದು ಆಸೆ ಆಕಾಂಕ್ಷೆ. ನೀವು ಓದ್ತಾ ಇದ್ರು ಹೇಳಿದ್ರಿ, ನಾನು ಕೆಳಗಿರೋದು ವಿಷನ್ನು ಏನ್ ಕೋರ್ಸ್ ಚೂಸ್ ಮಾಡಬೇಕು ಅಂತ ಇದೆ, ಇನ್ನೊಂದು ಯಾವ ಕೆಲಸ ತಗೊಂತೀನಿ ಅಂತ ಒಂದಿದೆ ಆಪ್ಷನ್ಸ್. ಬಟ್ ಅದರಿಂದ ಇಂಪಾರ್ಟೆಂಟ್

ಇದೆ ಅಂತಂದ್ರೆ ಏನ್ ಆಗ್ತಾ ಇದ್ದೀನಿ ನಾನು, ವಾಟ್ ಆಮ್ ಐ ಬಿಕಮಿಂಗ್. ಆ ಒಂದು ಹುಡುಗಿ ಒಂದು ಬ್ಯಾನಿಯನ್ ಟ್ರೀ ಕೆಳಗೆ ಕೂತ್ಕೊಂಡಿದ್ದಾಳೆ, ಅದ್ರ ಬಗ್ಗೆ ಅನಾಲಿಸ್ ಮಾಡೋಣ. ಓಕೆ, ಫಸ್ಟ್ ಅನಾಲಿಸಿಸ್. ನೀವು ಈ ಸಂಭಾಷಣೆ ಕಲೆ ಅಂತ ಕೇಳಿರ್ತೀರಾ, ಕಾನ್ವರ್ಸೇಷನ್ಸ್. ಒಂದು ಕ್ಲಾಸ್ ವರ್ಕ್ಶಾಪ್ಸ್ ಮಾಡೋ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ ಅಂತ ವರ್ಕ್ಶಾಪ್, ಆಚೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಒಂದು ಇಂಗ್ಲಿಷ್ ಮಾತಾಡ್ಬಿಟ್ಟು ಹಿಂಗ್ ಮಾತಾಡ್ಕೊಂಡು ಕಮ್ಯುನಿಕೇಟ್ ಮಾಡೋದು, ಪ್ರೆಸೆಂಟೇಷನ್ ಮಾಡೋದು, ಓಕೆ ಫೈನ್. ಬಟ್ ಸ್ವಾಮೀಜಿ, ಹೂಸ್ ಯುವರ್ ಎನಿಮಿ ಆಚೆ ಹೇಳದೇ ಇರ್ಬೋದು, ಬಟ್ ಇನ್ ಅ ಕ್ಲಾಸ್ ಆಫ್ ದಿಸ್ ನಾಟ್ ಎವ್ರಿಬಡಿ ಕ್ಯಾನ್ ಬಿಕಮ್ ಎವ್ರಿಬಡಿಸ್ ಫ್ರೆಂಡ್ಸ್. ಡೋಂಟ್ ಯು ಅಗ್ರಿ? ಎವ್ರಿಬಡಿ ಎಲ್ಲರೂ ಎಲ್ಲ ಫ್ರೆಂಡ್ ಇರೋಕ್ಕಾಗ. ಉದ್ಧರೇತ್ ಆತ್ಮಾನಮಾತ್ಮಾನಂ ನ ಆತ್ಮಾನಮವಸಾದೇತ್ ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುರ್ ಆತ್ಮನಃ ಅಂತ ಭಗವದ್ಗೀತೆಯಲ್ಲಿ ಬರುವಂತ ಒಂದು ಶ್ಲೋಕ ಏನ್ ಹೇಳುತ್ತಿದ್ದು ಅಂತಂದ್ರೆ, ದ ಹೈಯೆಸ್ಟ್ ಸೆಲ್ಫ್ ನಿನ್ನ ಒಳ ಮನ್ಸೇ ನಿನ್ ಫ್ರೆಂಡು, ಮನ್ಸನ್ನ ಗೈಡ್ ಮಾಡಿದ್ರೆ ಆ ಮನ್ಸಿಂದ ಎನಿಮಿ ಆಗ್ಬಿಡುತ್ತೆ. ಡೋಂಟ್ ಯು ಥಿಂಕ್ ಸೊ? ಯಾರು ನಿನ್ ಫ್ರೆಂಡ್ ಆಗ್ತಾರೋ ನಿನ್ ಮನ್ಸ್ ತಾನೇ ಅವ್ರನ್ನ ಫ್ರೆಂಡ್ ಮಾಡ್ಕೊಂಡೆ. ಡೋಂಟ್ ಯು ರಿಯಲೈಸ್ ಇಟ್ಸ್ ದ ಸೇಮ್ ಮೈಂಡ್? ಇಟ್ ಈಸ್ ಐಡೆಂಟಿಫೈಡ್ ಸಮ್ ಸಿಮಿಲಾರಿಟೀಸ್, ಇಟ್ ಇಸ್ ಐಡೆಂಟಿಫೈಡ್ ಸಮ್ ಕೈಂಡ್ ಆಫ್ ರೆಸೊನೆನ್ಸ್, ಸೊ ಯು ಹ್ಯಾವ್ ಬಿಕಮ್ ಫ್ರೆಂಡ್ ವಿತ್ ದೆಮ್. ಯಾವತ್ತು ಆ ರೆಸೊನೆನ್ಸ್ ಡಿಸ್ಟರ್ಬ್ ಆಯ್ತು, ನನ್ನ ಮಾತು ಕೇಳಲಿಲ್ಲ, ನನ್ನ ಮಾತು ಏನೋ ಒಪ್ಪಿಗೆ ಆಗ್ತಿಲ್ಲ, ಈಗ ಯಾಕೆ ಮಾಡಿದೆ ಅಂತ ಹೇಳಿದಾಗ ರೆಸೊನೆನ್ಸ್ ಬಿದ್ದೋಯ್ತು. ಸೊ ಅದೇ ಪರ್ಸನ್ ಬಿಕಮ್ ದ ಎನಿಮಿ. ಮನ್ಸು ದ ಮೈಂಡ್ ಬುಕ್ ತಗೋಣ. ನೀವು ಜರ್ನಲಿಂಗ್ ಅಂತ ಗೊತ್ತಾ, ಡೈರಿ ರೈಟಿಂಗ್, ಹ್ಯಾವ್ ಯು ಎವರ್ ಟ್ರೈ ಟು ರೈಟ್ ಡೈರೀಸ್? ಬರೀತೀರಾ ಡೈರೀಸ್? ಡೈರಿ ರೈಟಿಂಗ್ ನಮ್ಮ ಶಾಲೆಯಲ್ಲೂ ಡೈರಿ ರೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಏನ್ ಮಾಡಬೇಕು, ವಿಷನ್ ಮಾಡ್ತಾರೆ, ಸರಿ ನಾನು ಏನ್ ಮಾಡಬೇಕು ಅಂತ ಬರೀತಾ ಇದೀಯಾ, ಬರೀತಾ ಇದೀನ ಅಥವಾ ಜೀವನನೇ ನನ್ನ ನಮಗ್ ಬಗ್ಗೆ ಅದೇ ಬರೀತಾ ಇದೆಯಾ ಜೀವನ ಅಂತ ಪ್ರಶ್ನೆ. ಕನ್ನಡದಲ್ಲಿ ಒಂದು ಪದ ಇದೆ, ಸಬಲೀಕರಣ ಅಂತ ಪದ ಇದೆ, ಆ ಎಂಪವರ್ಮೆಂಟ್ ನಾವು ಮಾಡ್ತೀವಿ. ಅರ್ಥ ಆಯ್ತಾ ನಿಮ್ಗೆ? ಸೊ ಜರ್ನಲ್ ರೈಟಿಂಗ್ ಅಲ್ಲಿ ನಮ್ದೊಂದು ಜೀವನದಲ್ಲಿ ವಿ ಆರ್ ಟು ರೈಟ್, ವಿ ಹ್ಯಾವ್ ಟು ಬಿ ದ ಡೈರೆಕ್ಟರ್ಸ್. ಏನೇನ್ ಮಾಡಬೇಕು, ಏನೇನ್ ಮಾಡಬಾರದು, ಹ್ಯಾಬಿಟ್ಸ್ ಅಂದ್ರೆ ಏನು, ಐಕ್ಯೂ ಅಂದ್ರೆ ಏನು, ಎಸ್ ಕ್ಯೂ ಅಂದ್ರೆ ಏನು ಗೊತ್ತಾಗತ್ತೆ. ದಿಸ್ ವಾಟ್ ಇಸ್ ಕ್ಲಿಯರ್? ಯೋಗ ಚಿತ್ತ ವೃತ್ತಿ ನಿರೋಧ, ಪತಂಜಲ ಯೋಗ ಸೂತ್ರದಲ್ಲಿ ಬರುವಂತಹ ಫಸ್ಟ್ ಅಫೋರಿಸಮ್. ಯೋಗ ಏನು? ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳುವಂಥದ್ದು. ಚಿತ್ತ ಅಂತಂದ್ರೆ ಥಾಟ್ಸ್, ಬೇರೆ ಬೇರೆ ಥಾಟ್ಸ್, ವೃತ್ತಿ ಮೈಂಡ್ ಅಲ್ಲಿ ಬರುವಂತಹ ಥಾಟ್ ಇಸ್ ವೃತ್ತಿ. ನಿರೋಧ ಅಂದ್ರೇನು? ಮೇಕಿಂಗ್ ಇಟ್ ಕಾಮ್, ಇದು ಯೋಗ. ಸೊ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಬಟ್ ಇಫ್ ಯು ಥ್ರೋ ಸ್ಟೋನ್ ಆನ್ ದ ವಿಂಡ್ ಶೇಕನ್ ಕ್ಯಾನ್ ಯು ಸಿ ಡೌನ್? ಸೊ ಮೈಂಡ್ ಚೆನ್ನಾಗಿ ಗೊತ್ತಿರ್ಬೇಕು ನಿಮ್ಗೆ, ಸರ್ನು. ಸೊ ಯಾರು ಫ್ರೆಂಡ್ ಮಾಡ್ಕೋಬೇಕು, ಯಾರು ಎನಿಮಿ ಮಾಡ್ಕೋಬೇಕು, ಯಾಕೆ ಈ ತರ ಮೈಂಡ್ಸ್ ಆರ್ ಪ್ಲೇಯಿಂಗ್ ಗೇಮ್ಸ್ ಅಂತ ಹೇಳ್ತೀವಿ. ಈ ಪದ ಕೇಳಿದ್ದೀರಾ, ಮೈಂಡ್ ಗೇಮ್ಸ್? ಸೊ ಮೈಂಡ್ ಗೇಮ್ಸ್ ಬೇರೆಯವ್ರ ಮೇಲೆ ಆಡೋದಲ್ಲ, ಮೈಂಡ್ ಗೇಮ್ಸ್ ಅಂತ ಹೇಳ್ತಾರೆ. ಮೈಂಡ್ ಇಸ್ ಆಲ್ಸೋ ಪ್ಲೇಯಿಂಗ್ ಗೇಮ್ ವಿತ್ ಯು. ಮೈಂಡ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಆ ಪೂಲ್ ನೋಡಿ, ಪಾಂಡ್. ಆ ಕ್ಲಾರಿಟಿ ಬೇಕು ಅಂದ್ರೆ ಮೆಡಿಟೇಷನ್, ಗುಡ್ ಹ್ಯಾಬಿಟ್ಸ್ ಯು ಶುಡ್ ಹ್ಯಾವ್. ಏನ್ ಮಾಡೋದು ನೋಡ, ಇವತ್ತು ಮಾಡೋದಲ್ಲ ಮೆಡಿಟೇಷನ್, ಸಣ್ಣದಾಗ ಒಂದು ಗೈಡೆಡ್ ಮೆಡಿಟೇಷನ್ 10 ಮಿನಿಟ್ಸ್. ಯೋಗಾಸನ ಒಂದು ಅಂಗ, ಒಂದು ಪಾರ್ಟ್, ಇಟ್ ಇಸ್ ನಾಟ್ ಎಂಟೈರ್ ಯೋಗಾಸನ, ಇಟ್ಸ್ ನಾಟ್ ಎಂಟೈರ್ಲಿ ಯೋಗ. ಸೊ ವಿ ಆರ್ ಹಿಯರ್ ಟುಡೇ ಟು ಅಂಡರ್ಸ್ಟ್ಯಾಂಡ್ ಡಿಫ್ರೆಂಟ್ ಫೇಸೆಟ್ಸ್ ಆಫ್ ಲೈಫ್. ಏನ್ ಸ್ವಾಮೀಜಿ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಿಲ್ಲ ನನ್ಗೆ, ತುಂಬಾ ಥಾಟ್ಸ್ ಬರ್ತಾ ಇದೆ ನನ್ಗೆ, ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಕಾಮ್ ಮೈಂಡ್ ನ ಕಂಟ್ರೋಲ್ ಮಾಡುವಂತ ಪವರ್ ಇರೋದೆ ಯೋಗಾಸನದ. ಪ್ರಾಕ್ಟೀಸ್ ಇಸ್ ಲೈಕ್ ಮೆಡಿಟೇಷನ್, ಪ್ರಾಕ್ಟೀಸ್ ಇಸ್ ಲೈಕ್ ರೈಟಿಂಗ್. ನಮ್ ಗೋಲ್ ಇರೋದೆ ನಮ್ ಮನಸ್ಸ ಚೆನ್ನಾಗಿ ಇಟ್ಕೊಂಡ್ಬಿಟ್ರೆ ಏನು ಅಚೀವ್ ಮಾಡ್ಬೇಕು. ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಒಂದಲ್ಲ, ಏನ್ ಆಗ್ಬೇಕು ನಾನು, ವಿಷನ್ ಅಲ್ವಾ? ವಿ ಆಲ್ ಹ್ಯಾವ್ ಡ್ರೀಮ್ಸ್ ಅಂಡ್ ಆಸ್ಪಿರೇಷನ್ಸ್, ರೈಟ್ ಆರ್ ನಾಟ್? ಎಲ್ಲರಿಗೂ ಒಂದು ಆಸೆ ಇದೆ, ಮಾಡ್ಬೇಕು ನಾನು ಇಲ್ಲಿ ಹೋಗ್ಬೇಕು, IAS ಆಫೀಸರ್ ಆಗ್ಬೇಕು, IT ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ನಾನೇ ಒಂದು ಕಂಪ್ನಿ ನಡೆಸ್ಬೇಕು, ಚೆನ್ನಾಗಾಗ್ಬೇಕು, ನಾನು ಅಮೆರಿಕಕ್ಕೆ ಹೋಗ್ಬೇಕು, ಅಲ್ಲಿರೋರೆಲ್ಲ ಇಲ್ಲಿ ಬರ್ಬೇಕು ಅಂತಾರೆ, ಇಲ್ಲಿರೋರು ಅಲ್ಲಿ ಹೋಗ್ಬೇಕು ಅಂತಿದ್ದಾರೆ. ಅದನ್ನ ಅದ್ ಬಗ್ಗೆ ನಾನು ಇವಾಗ ಚರ್ಚೆ ಮಾಡಲ್ಲ, ಬಟ್ ಐಡಿಯಾ ಇಸ್ ವಿ ಆಲ್ ವಾಂಟ್ ಟು ಅಚೀವ್ ಸಮಥಿಂಗ್, ಕರೆಕ್ಟ್? ಹೌ ಬುಕ್ಸ್ ಆರ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್, ಬ್ಯಾಕ್ ಇಂಪಾರ್ಟೆಂಟ್ ಬುಕ್ಸ್. ಬಟ್ ಇನ್ಫಾರ್ಮೇಶನ್ ಒಂದೇ ತಗೊಂಡ್ಬಿಟ್ರೆ ಟ್ರಾನ್ಸ್ಫಾರ್ಮೇಶನ್ ಆಗಲ್ಲ. ಒಂದು ಗಾದೆ ಇದೆ, ಪ್ರಾಬ್ಲಮ್ ತರ ಇದೆ, ಕೇಳಿದ ತಕ್ಷಣ ವಿಕಿಪೀಡಿಯಾ, ಚಾಟ್ GPT ಇವಾಗ ಫೇಮಸ್ ಆಗಿದೆ, ಚಾಟ್ GPT. ಏನೋ ಅಸೈನ್ಮೆಂಟ್ಸ್, ಫೋನ್ ಸಕ್ಸಸ್ ಇಲ್ಲ, ಸ್ಟ್ರಿಕ್ಟ್ ಇದ್ದಾರೆ ಇಲ್ಲಿ, ಫೋನ್ ಸಕ್ಸಸ್ ಇಲ್ಲ. ಬಟ್ ಆಚೆ ಹೋದ್ರೆ ಅಸೈನ್ಮೆಂಟ್, ಚಾಟ್ GPT, ಟಕ್ ಟಕ್ ಟಕ್, ಕಾಪಿ ಪೇಸ್ಟ್, ಕಾಪಿ ಪೇಸ್ಟ್, ಅಸೈನ್ಮೆಂಟ್, ಕಾಪಿ ಪೇಸ್ಟ್, ಐ ವಾಂಟ್ ದಿಸ್ ಅನ್ ಗಿವ್ ಮಿ ಸಮರಿ, ಟಕ್ ಕಾಪಿ ಪೇಸ್ಟ್. ಈ ಕಾಪಿ ಪೇಸ್ಟ್ ಕಾಪಿ ಪೇಸ್ಟ್ ಮಾಡೋಬಿಟ್ಟು ಜೀವನನೇ ಪೇಸ್ಟ್ ಆಗುತ್ತೆ. ಇವತ್ತು ನೀವು ಇಂಡಸ್ಟ್ರಿಲಿ ನೋಡಿ ಆಚೆ ಎಷ್ಟು ಜನದ ಕೆಲಸಗಳು ಹೋಗ್ತಾ ಇದೆ, ಎಷ್ಟು AI ಕಂಪ್ನೀಸ್ ಬರ್ತಾ ಇದೆ ಒಳಗೆ. ಹೆಂಗ್ ನಿಮ್ಮನ್ನ ಕಲ್ತ್ಕೋಬೇಕು, ಇಂಪಾರ್ಟೆಂಟ್. IIT ಇಸ್ ನಾಟ್ ಎಂಡ್ ಆಫ್ ಲೈಫ್. IIT ಇಟ್ಸ್ ಲೇಬಲ್.

ಮೆಡಿಕಲ್ ಮೆಡಿಕಲ್ ಮೆಡಿಕಲ್ಸ್ ಲೇಬಲ್ ಇಟ್ ಮೇ ಗಿವ್ ಯು ಕೆರಿಯರ್ ಆಪ್ಷನ್ಸ್ ಕೊಡುತ್ತೆ ಬಟ್ ದಟ್ ಇಸ್ ನಾಟ್ ಲೈಫ್ ಪೀಪಲ್ ಅಯ್ಯೋ ಮೆಡಿಕಲ್ ಯು ಸೇ ಸೂಸೈಡ್ ಅಯ್ಯೋ ಸಿಕ್ಕಿ ಸೂಸೈಡ್ ಮಾಡಿ ನೀವು ಸಿಕ್ಕಿಲ್ಲ ಪ್ಲಸ್ ಆ ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ಸು ರೀಲ್ಸು ನೋಡ್ಕೊಂಡು ನೋಡಿಕೊಂಡು ಇಲ್ಲಿ ಇಲ್ಲ ಈ ಎಡಿಟೆಡ್ ಮಾರ್ಫ್ಡ್ ಡಿಜಿಟಲಿ ಆಕ್ಸೆಂಟ್ಯುಯೇಟೆಡ್ ಫೋಟೋಗ್ರಾಫ್ಸ್ ಹಾಕೋದು ನೀವು ಬೆಸ್ಟ್ ಏರಿಯಾಸ್ನ ತೋರಿಸ್ಬಿಡೋದು ಒಂದು ದೇವಸ್ಥಾನಕ್ಕೆ ಹೋಗಿ ಇನ್ನೊಬ್ರು ಯಾರೋ ಒಂದು ಹಾಕ್ತಾರೆ ರಿಸೋರ್ಟ್ ಫೋಟೋ ದುಬೈ ಇದ್ಬಿಟ್ಟು ಹಾಕ್ತಾರೆ ಓ ಅಲ್ಲೋಗಿ ನಾನು ಹೋಗ್ಬೇಕು ಕಷ್ಟಪಟ್ಟು ಇ ಎಮ್ ಐ ಹಾಕೊಂಡು ತಗೊಂಡು ಅಲ್ಲಿ ಹೋಗ್ತೀರಾ ಫೋಟೋ ಹಿಡಿತೀರಾ ನೆಕ್ಸ್ಟ್ ಫೋಟೋ ಅವರು ಯಾರು ಲೈಕ್ ಮಾಡಿರೋ ನನ್ನ ಫೋಟೋನ ವಿ ಆರ್ ಡಿಪೆಂಡೆಂಟ್ ಆನ್ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ದಟ್ ಈಸ್ ದ ಪ್ರಾಬ್ಲಮ್ ಆಫ್ ಅವರ್ ಸೊಸೈಟಿ ಟುಡೇ ಇಂಟರ್ನಲ್ ಕಾಂಪಸ್ ಚೆನ್ನಾಗಿರಬೇಕು ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ ಯು ರೂಟ್ಸ್ನ ಸ್ಟ್ರಾಂಗ್ ಮಾಡ್ಕೋಬೇಕು ಜಾಗಕ್ಕೆ ಹೋದ್ರೆ ಜಾಗನ ಅನುಭವ ಮಾಡ್ಬೇಕಷ್ಟು ಅಲ್ಲಿ ಹೋಗಿ ಅಲ್ಲಿರೋಂಥ ಕಲ್ಚರಲ್ ಎಕ್ಸ್ಪೋಷನ್ ಇಲ್ಲ ಅವ್ರಿಗೆ ಓದೋದು ಕಷ್ಟ ಪಿಕ್ಚರ್ ಫಿಲಮ್ ನೋಡಿದ್ರೆ ಪಿಕ್ಚರ್ ಸೀನು ಡೈಲಾಗ್ ಎಲ್ಲ ನಾಪಕ ಇರುತ್ತೆ ಬಟ್ ನಿನ್ನೆ ಫಿಸಿಕ್ಸ್ ಪಾಠ ನೀಟಲ್ಲಿ ಮಾಡಿರೋದು ನಾಪಕ ಹೇಳ್ತೀರಾ ಫಾರ್ಮುಲಾ ಸಮ್ವೇರ್ ಐ ರಿಮೆಂಬರ್ ಸಮಥಿಂಗ್ ನಾನು ಹೇಳ್ತಾ ಇದ್ದೀನಿ ಸೊ ಆ ಕಾಮಿಡಿ ಡೈಲಾಗ್ ಎಲ್ಲ ನಾಪಕ ಇರುತ್ತೆ ನಿಮಗೆ ಬಟ್ ವಾಟ್ಸ್ ಹ್ಯಾಪಿಂಗ್ ಇದು ಅಂದ್ರೆ ನೋ ಬಿಕಾಸ್ ಇಟ್ಸ್ ಅ ಪಿಕ್ಟೋರಿಯಲ್ ಥಿಂಗ್ ಇಚ್ ರಿಮೆಂಬರ್ ಅಂದ್ರೆ ಇನ್ನೊಂದು ಅರ್ಥ ಆಗತ್ತೆ ನಿಮಗೆ ನಿಮಗೆ ಯಾವ್ದು ಇಷ್ಟ ಇರುತ್ತೋ ಅದನ್ನ ನೀವು ಗ್ರಾಸ್ ಮಾಡಿಕೊಂಡಿರ್ತೀರಾ ಮಾಡಬೇಕು ಮಾಡಬೇಕು ಮಾಡಬೇಕು ನೋಡ್ತೀವಿ ಅಯ್ಯೋ ಆಗ್ಬಿಡುತ್ತೆ ಆಗ್ಬಿಡುತ್ತೆ ಸೊ ನೀವು ಫೋರ್ಸ್ ಆಗಿ ಫೋರ್ಸ್ ಆಗಿ ಫೋರ್ಸ್ ಆಗಿ ಯು ಶುಡ್ ಬಿ ಟ್ರಾನ್ಸ್ಫಾರ್ಮ್ ಟು ಲವ್ ನೀವು ಚೇಂಜ್ ಟು ಲವ್ ಆ್ಯಂಡ್ ಡೆಡಿಕೇಶನ್ ಚೇಂಜ್ ಆಗ್ಬಿಡುತ್ತೆ ಐ ಹೋಪ್ ಇಟ್ಸ್ ಕ್ಲಿಯರ್ ಫಾರ್ ಆಲ್ ಆಫ್ ಓಕೆ ಆಫ್ಟರ್ 10 ಇಯರ್ಸ್ ಇಷ್ಟೋ ಜನ ಫ್ರೆಂಡ್ಸ್ ಇದ್ದೀರಾ ಇಲ್ಲಿ ರೈಟ್ ಪೀಪಲ್ ಮೇ ನಾಟ್ ರಿಮೆಂಬರ್ ಯುವರ್ ಮಾರ್ಕ್ಸ್ ಬಟ್ ದಿಲ್ ರಿಮೆಂಬರ್ ಯುವರ್ ಕ್ಯಾರೆಕ್ಟರ್ ಫಿಸಿಕ್ಸ್ ಅಲ್ಲಿ ಒಂದು ಮಾರ್ಕ್ ಕಮ್ಮಿ ಬಂತು ಇದರಲ್ಲಿ ಎಷ್ಟು ಕಮ್ಮಿ ಬಂತು ಯಾರು ಕೇಳಲ್ಲ ಸಕ್ಸಸ್ ಅಂಡ್ ಹ್ಯಾಪಿನೆಸ್ ಮೆಡಲ್ಸ್ ಮೆಡಲ್ಸ್ ಸರ್ಟಿಫಿಕೇಟ್ಸ್ ಅದ ಸಕ್ಸಸ್ ಅಲ್ಲ ಅದ ಸರ್ಟಿಫಿಕೇಟ್ಸ್ ಇಲ್ಲ ಇದು ಡಿಫರೆನ್ಸ್ ನಮ್ಗೆ ಇಂಪಾರ್ಟೆಂಟ್ ರಿಚರ್ಡ್ ಫೈನ್ಮನ್ ನ್ಯೂಕ್ಲಿಯರ್ ಫಿಸಿಸಿಸ್ಟ್ ಅವನು ಒಂದು ಪುಸ್ತಕ ಓದ್ಬೇಕು ಯೂಟ್ಯೂಬ್ ಅಲ್ಲಿ ಇದೆ ಯಾವಾಗ ಸಮಯ ಸಿಕ್ಕಿದ್ರೆ ಇನ್ ಫ್ಯೂಚರ್ ಅಸಲ್ ರಿಚರ್ಡ್ ಫೈನ್ಮನ್ ಮ್ಯಾನ್ಹಟನ್ ಪ್ರಾಜೆಕ್ಟ್ ಆಟೋಮಿಕ್ ಬಾಂಬ್ ಮಾಡಿದಾಗ ಫಸ್ಟ್ ಆಟೋಮಿಕ್ ಬಾಂಬ್ ನೋಬೆಲ್ ಪ್ರೈಸ್ ಸಿಕ್ತು ಅವನಿಗೆ ರಿಚರ್ಡ್ ಫೈನ್ಮನ್ ಅವನ ಪುಸ್ತಕಗಳು ಅವ್ನ ಥಿಂಕಿಂಗ್ ಸ್ಟ್ರಾಟಜೀಸ್ ಓದ್ಬೇಕು ವಾಟ್ ಇಸ್ ಎಜುಕೇಷನ್ ವಾಟ್ ಇಸ್ ಇನ್ಫಾರ್ಮೇಶನ್ ವಾಟ್ ಇಸ್ ನಾಲೆಜ್ ಅರ್ಥ ಆಗತ್ತೆ ನಿಮ್ಗೆ ಅವ್ರು ಅದೇ ಪರ್ಸನ್ ಮೆಡಲ್ಸ್ ತಗೊಂಡು ನಾಳೆ ಸೂಸೈಡ್ ಮಾಡ್ಕೋಬಹುದು ಫಸ್ಟ್ ರ್ಯಾಂಕ್ ತಗೊಂತಾ ಇರ್ತಾನೆ ಅವನು ಒಂದ್ಸರಿ ಸೆಕೆಂಡ್ ರ್ಯಾಂಕ್ ಬಂದ ತಕ್ಷಣ ಡಿಪ್ರೆಷನ್ ಹೋಗ್ಬಿಡೋನು ಅವನು ಥಿಂಕಿಂಗ್ ಏನ ಬಂದಿಲ್ಲ ಅವನಿಗೆ ಹಿಸ್ ಲೈಫ್ ಇಸ್ ಡೆಡಿಕೇಟೆಡ್ ಬೈ ಸರ್ಟಿಫಿಕೇಟ್ಸ್ ಲೆವೆಲ್ಸ್ ಏನ್ ತಿಳ್ಕೊಂತೀವಿ ಮೆಡಲ್ಸ್ ಸರ್ಟಿಫಿಕೇಟ್ಸ್ ಬಂದ್ಬಿಟ್ರೆ ಹ್ಯಾಪಿನೆಸ್ ಬಂದ್ಬಿಡ್ತೋ ಅಂತ ತಿಳ್ಕೊಂಬಿಟ್ಟಿದೀನಿ ಅಲ್ಲೇ ಸಮಸ್ಯೆ ಸ್ಟಾರ್ಟ್ ದಟ್ ಈಸ್ ದ ಪ್ರಾಬ್ಲಮ್ ಮೆಡಲ್ಸ್ ಬಂದು ಡಿಗ್ರಿ ತಗೊಂಡ ತಕ್ಷಣ ಸಕ್ಸಸ್ ಅಂಡ್ ಹ್ಯಾಪಿನೆಸ್ ಆರ್ ಟು ಡಿಫ್ರೆಂಟ್ ಥಿಂಗ್ಸ್ ಅದು ಅರ್ಥ ಮಾಡ್ಕೋಬೇಕು ಅನ್ಫಾರ್ಚುನೇಟ್ಲಿ ನಮ್ ಬರೋಂಥ ಒಂದು ಮೀಡಿಯಾ ಇನ್ಸ್ಟಾಗ್ರಾಮು ಆ ರೀಲ್ಸು ಆ ಪೋಸ್ಟ್ಸು ಬರೋವಂಥ ಸ್ಟೋರೀಸು ನೋಡ್ತಾ ಏನಾಗ್ಬಿಡತ್ತೆ ಆ ದೊಡ್ಡ ದೊಡ್ಡ ವ್ಯಕ್ತಿಗಳು ಫೋಟೋಸು ಏರೋಪ್ಲೇನ್ ಮುಂದೆ ಇದು ಮುಂದೆ ರಿಸಾರ್ಟ್ ಮುಂದೆ ಆ ಅವು ಆ ಒಂದು ಡ್ರೆಸ್ ಮಾಡಿ ತೋರಿಸೋರಿಗೆ ನಿಮಗೆ ಆ ಸಕ್ಸಸ್ಸು ಹ್ಯಾಪಿನೆಸ್ ಅಂತ ತಿಳ್ಕೊಂಬಿಟ್ರಿ ನೀವು ಐ ನಾನು ಒಂದು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಪ್ಲೀಸ್ ನೋಟ್ ನೀವು ಈ ರೀಲ್ಸ್ ಇದರಲ್ಲಿ ಫುಡ್ ಬಗ್ಗೆ ಚರ್ಚೆ ಮಾಡ್ತಾರೆ ಮಾಡಿ ಖುಷಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಫುಡ್ ಬೇರೆ ಬೇರೆ ಕಡೆ ಫುಡ್ಡೀಸ್ ಇದು ಹಿಂಗೆ ಮಾಡ್ತಾ ಇದೆ ಹಂಗೆ ಮಾಡ್ತಾರೆ ಖುಷಿ ಖುಷಿಯಾಗಿ ಹೋಗ್ತಾ ಇರ್ತಾರೆ ರೆಸ್ಟೋರೆಂಟ್ಸ್ಗೆ ಹೋಗ್ತಾರೆ ಫುಡ್ ಬಗ್ಗೆ ಕೂತ್ಕೊಂಡು ಹಿಂಗೆ ತಿಂತಾ ಇದ್ದೀನಿ ಒಂದೊಂದು ಪ್ಲೇಟ್ ಪ್ಲೇಟಾಗಿ ಹೋಗ್ತಾರೆ ನಿಮಗೆ ಆಸೆ ತೋರಿಸ್ತಾರೆ ತುಂಬ ನೋಡಿದ್ರೆ ಅವ್ರು ದುಡ್ಡು ಬರೋದು ಅದಕ್ಕೆ ಏನಂತ ಗೊತ್ತಾ ಪದ ಇರೋದು ಬೆಗರ್ ಅಂದರೆ ಗೊತ್ತಾ ನಿಮಗೆ ಯು ಆಲ್ ನೋ ಹೂಸ್ ಎ ಬೆಗರ್ ಅವ್ರು ಯಾರು ಬೆಗರ್ ಗೊತ್ತಾ ಅವನು ಡಿಜಿಟಲ್ ಬೆಗರ್ ಫಾರ್ ಲೈಕ್ಸ್ ಲೈಕ್ಸ್ಗೆ ಡಿಜಿ ಬೆಗರ್ ಅವನು ಲೈಕ್ಸ್ ಕೊಡು ಲೈಕ್ಸ್ ಕೊಡು ಲೈಕ್ಸ್ ಕೊಡು ಯಾಕೆ ಆ ಗಾಡಿಗಳೆಲ್ಲ ಇ ಎಮ್ ಐ ಅಲ್ಲಿ ತೊಗೊಂಡಿರ್ತಾನೆ ಅವನು ಇ ಎಮ್ ಐ ಲೋನ್ ತಗೊಂಡಿರ್ತಾನೆ ಯೂಸು ಇ ಎಮ್ ಐ ಊಟನೋ ಇ ಎಮ್ ಐ ಬಂದ್ಬಿಡಿದೆ ಅವನು ಗುಡ್ ಕಾಲೇಜ್ ಗುಡ್ ಜಾಬ್ ಗುಡ್ ಸ್ಯಾಲರಿ ವಿಲ್ ಮೇಕ್ ಮೀ ಹ್ಯಾಪಿ ತಪ್ಪಿಲ್ಲ ಇಟ್ಸ್ ಓಕೆ ಟ್ರೈ ಮಾಡ್ಬೋದು ಯು ಕ್ಯಾನ್ ಟ್ರೈ ಈ ಪಾತ್ರಲ್ಲಿ ಹೋಗಿ ಅಚೀವ್ ಮಾಡಿ ಕೊನೆಗೆ ಏನಪ್ಪ ನನಗೆ ಒಂದು ಸಮಾಧಾನವೇ ಇಲ್ವಲ್ಲ ಅಂತ ಒಂದು ಜೀವನ ಬಂದ್ಬಿಟ್ರೆ ಜನಗಳಿಗೆ ಬಟ್ ಇನ್ನರ್ ಪೀಸ್ನ ನಾವು ಸಪ್ರೇಟ್ ಆಗಿ ಡೆವಲಪ್ ಮಾಡ್ಕೊಳ್ಳೋ ಪ್ರಯತ್ನ ಪಡಬೇಕಿಲ್ಲ ಅರ್ಥ ಮಾಡ್ಕೊಳ್ಳಿ ನಾನು ಪಾಯಿಂಟ್ ಸಕ್ಸಸ್ ಇಸ್ ಈಕ್ವಲ್ ಟು ಹ್ಯಾಪಿನೆಸ್ ಅಂತ ಬರಬೇಕಲ್ಲ ನಿಮಗೆ ನೀವು ಕಲ್ತ್ಕೋಬೇಕಿಲ್ಲ ಹುಡುಗಿ ಆ ಒಂದು ಜರ್ನಿ ಮಾಡ್ತಾ ಇದ್ದಾಳೆ ವಾಟ್ ಈಸ್ ಈ ಟ್ರೈನ್ ಟು ಅಚೀವ್ ಅದು ಇಂಪಾರ್ಟೆಂಟ್ ಅವಳೇ ತಗೊಂಡಿರೋದು ಅದನ್ನ ಮೆಡಲ್ಸ್ ಬಟ್ ಅವಳು ಕಾನ್ಫಿಡೆನ್ಸ್ ಬಟ್ ಇದಿಲ್ಲ ಅಂದ್ರೂ ನಾನು ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಆ ಕಡೆ ಹೋದ್ರೆ ಕ್ಯಾರೆಕ್ಟರ್ ಇಂಟಗ್ರೇಟಿಂಗ್ ಎವ್ರಿಥಿಂಗ್ ಕ್ಯಾರೆಕ್ಟರ್ ಅರ್ಥ ಆಯ್ತಾ ನಿಮ್ಗೆ ಸೊ ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ದಟ್ ಈಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಸ್ವಾಮೀಜಿ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಏನಪ್ಪ ಕ್ಯಾರೆಕ್ಟರ್ ಚರಿತ್ರ ನಿರ್ಮಾಣ ಚಾರಿತ್ರ್ಯ ನಿರ್ಮಾಣ ಶೀಲ ಏನು ಹೇಳ್ತಾ ಇದ್ರು ವಾಟ್ ಯು ಆರ್ ಟಾಕಿಂಗ್ ಅಂತ

ಅಂದ್ರೆ ಫೋಕಸ್, ಡಿಸಿಪ್ಲಿನ್, ಲರ್ನಿಂಗ್, ವ್ಯಾಲ್ಯೂಸ್, ಗೋಲ್ಸ್. ನೋಡಿದ್ರ ಡಿಸ್ಟ್ರಾಕ್ಷನ್ಸ್, ಈ ಕಡೆ ಫೋಕಸ್, ಯಾವ್ದು ಬೇಕಪ್ಪ ನಿಮ್ಗೆ ನಾನೇನು ಹೇಳಕ್ ಹೋಗಲ್ಲ, ಇದೆಲ್ಲ ಸೆಲ್ಫ್ ಎಕ್ಸ್ಪ್ಲನೇಟರಿ ನಿಮ್ಗೆ. ಯಾಕೆಂದ್ರೆ ಯಾವ್ದು ಕಡೆ ಗಮನ ಕೊಡ್ತೀರೋ ಅದ್ರ ಕಡೆ ನಿಮ್ ಲೈಫ್ ಎಳ್ಕೊಂಡು ಹೋಗತ್ತೆ. ತಪ್ಪಂತಿಲ್ಲ, ನಾನು ಹೇಳ್ತಾ ಇರೋ, ಸಿ ಐ ಆಮ್ ನಾಟ್ ಟ್ರೈಂಗ್ ಟು ಡಿಸ್ಕರೇಜ್ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ ಇಂಪಾರ್ಟೆಂಟ್, ಒಪ್ಕೊಂತೀನಿ ನಾನು, ಬಟ್ ನಿಮ್ಗೆ ಹೆಂಗೆ ಉಪಯೋಗಿಸ್ಕೋಬೇಕು ಅಂತ ಗೊತ್ತಿಲ್ಲ ಅಂತಂದ್ರೆ ಪ್ರಾಬ್ಲಮ್. ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕರೇಜ್ ಸೋಷಿಯಲ್ ಮೀಡಿಯಾ, ಯಾಕೆಂದ್ರೆ ವರ್ಲ್ಡ್ ಸೋಷಿಯಲ್ ಮೀಡಿಯಲ್ಲಿ ಇರೋದು. ಜಾಬ್ಸ್ ಬೇಕು, ಇಂಟರ್ವ್ಯೂ, ಲಿಂಕ್ಡ್ಇನ್ ಬೇಕು, ಇದು ಬೇಕು, ಅದು ಬೇಕು, ಎಲ್ಲ ಬೇಕಾಗತ್ತೆ. ನೋ ಡೌಟ್ ಅಬೌಟ್ ಇಟ್. ಯೂಸ್ ಇಟ್ ಪ್ರಾಪರ್ಲಿ, ಟು ಯೂಸ್ ಇಟ್ ಪ್ರಾಪರ್ಲಿ ಮೈಂಡ್ ಸರಿಯಿರಬೇಕು ನಿಮ್ದು ತಲೆ. ದ ಬ್ರೈನ್, ದ ಮೈಂಡ್ ಶುಡ್ ಬಿ ಪ್ರಾಪರ್, ಶುಡ್ ಬಿ ಪ್ರಾಪರ್ಲಿ ಕಂಡೀಷನ್, ಅದು ಇಂಪಾರ್ಟೆಂಟ್. ಆ ಫೋಕಸ್ ಪಾತ್, ನಾನು ಸ್ಟಾರ್ಟಿಂಗ್ ಮಾಡಿದಾಗ ಫೋಕಸ್ ಬಗ್ಗೆ ಮಾತಾಡಿದ್ರೆ, ಇವಾಗ ಫೋಕಸ್ ಬಗ್ಗೆ ಮಾತಾಡ್ತೀನಿ. ರಿಮೆಂಬರ್ ದಟ್ ಆಲ್ ದಿಸ್ ಯು ಆರ್ ಹಿಯರ್ ಟು ಡೆವಲಪ್ ಯುವರ್ ಫೋಕಸ್. ಆ ಫೋಕಸ್ ಕಡೆ ಗಮನ ಕೊಡಿ. ಅವೇರ್ನೆಸ್, ಆ ದೂರದಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆ ನಿಮ್ಗೆ, ನನ್ನ ಅಟೆನ್ಷನ್ ನಾನು ಇನ್ಸ್ಟಾಗ್ರಾಮ್ ಕಡೆ ಶೇರ್ ಮಾಡಿದ್ರೆ ಆ ಕಡೆ ಹೋಗ್ತೀಯಾ, ಈ ಕಡೆ ಶಿಫ್ಟ್ ಮಾಡಿದ್ರೆ ದೇವಸ್ಥಾನ ಕಡೆ ಹೋಗ್ತೀಯಾ. ಸೊ ಇಂಪಾರ್ಟೆಂಟ್ ರಿಫ್ಲೆಕ್ಷನ್ ನಿಮ್ಗೆ, ಗ್ರೋತ್, ಡಿಸ್ಟ್ರಾಕ್ಷನ್ಸ್, ಇವನೇನ್ ಮಾಡ್ದ, ಅವನೇನ್ ಮಾಡ್ದ, ಅವಳೇನ್ ಮಾಡ್ದು, ಕಂಪ್ಯಾರಿಸನ್ ಮಾಡ್ಕೋಬೇಡಿ. ನಾನು ನಂದು ಜರ್ನಿಯಲ್ಲಿ ಇವತ್ತು ನಾನು ಓಪನ್ ಮಾಡಿದಾಗ ಬೇರೆಯವ್ರ ಜರ್ನಿ ಬೇರೆ ಥರ ಆಗಿರುತ್ತೆ, ಕಂಪೇರ್ ಮಾಡೋದು ಅವಶ್ಯಕತೆ ಇಲ್ಲ. ನೀವು ಹೆಂಗೆ ನಿಮ್ಮ ಸಮಯ ಕಳಿಸ್ತೀರಾ ಅಂತಲ್ಲ, ಹೌ ಯು ಸ್ಪೆಂಡ್ ಯು ಟೈಮ್, ಬಟ್ ವೇರ್ ಯು ಸ್ಪೆಂಡ್ ಯುವರ್ ಟೈಮ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಎರಡು ಇಟ್ಕೊಂಡು ಐ ಸೇ, ವೇರ್ ಅಟೆನ್ಷನ್ ಗೋಸ್ ಲೈಫ್ ಫಾಲೋಸ್. ಬಟ್ ನೀವು ಸ್ಯಾಟ್ ಫಾರ್ ಮೆಡಿಟೇಷನ್, ಸ್ವಲ್ಪ ನಿಮ್ಮ ಬ್ರೆತ್ ಯೋಚನೆ ಮಾಡಿ, ಡಿಂಟ್ ಯು ಫೀಲ್ ಪೀಸ್ ಆಫ್ಟರ್ ದಟ್? ಸಮ್ ರಿಲ್ಯಾಕ್ಸೇಷನ್ ಸಿಕ್ಕಿಲ್ವಾ ನಿಮಗೆ? ಸ್ವಲ್ಪ ಮನಸ್ಸು ಸ್ವಲ್ಪ ಕಾಮ್ ಆಗಿಲ್ವಾ? ಸಮ್ ಅಮೌಂಟ್ ಆಫ್ ಕಾಮ್ನೆಸ್ ಇನ್ ಟು ಡೆವಲಪ್, ಇಟ್ ಇಸ್ ಎನಫ್. ಇನ್ ಒನ್ ಡೇಗೆ ಇಷ್ಟು ನೀವು ಮಾಡಿದ್ರೆ ರೆಗ್ಯುಲರ್ ಆಗಿ ನೀವು ಮಾಡಿದ್ರೆ ಹಿಂಗಾಗ್ಬೋದು. ಯೋಚನೆ ಮಾಡ್ಕೊಳ್ಳಿ, ಯು ಕ್ಯಾನ್ ಡೂ ಇಟ್ ಫಾರ್ 5 minutes, ಸ್ಲೋಲಿ ಇನ್ಕ್ರೀಸ್ ಇಟ್ ಹಾಫ್ ಅನ್ ಅವರ್, ಅಂಡ್ ಮಂತ್ಸ್, ವೀಕ್ಸ್, ಇಯರ್ಸ್. ಇಮ್ಯಾಜಿನ್ ದ ಟ್ರಾನ್ಸ್ಫಾರ್ಮೇಷನ್ ಇಟ್ ಹ್ಯಾಪನ್. ಇಟ್ ಗಿವ್ಸ್ ಯು ನ್ಯೂ ವಿಷನ್. ಡೆಫಿನೆಟ್ಲಿ ಮೆಡಿಟೇಷನ್, ಎಸ್ಪೆಷಲಿ ನೋಡಿ, ಎರಡು ಹಾರ್ಮೋನಲ್ ಟರ್ಮ್ಸ್ ಇದೆ, ಎಸ್ಪೆಷಲಿ ಡೋಪಮೀನ್ ಅಂತ ಕೇಳಿರ್ತೀರ ನೀವು. ಸೊ ನಮ್ಮ ಡೋಪಮೀನೇ ಪ್ರಾಬ್ಲಮ್. ಈ ಇನ್ಸ್ಟಾಗ್ರಾಮ್ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಯಾಕೆ ಫೋನ್ ನೋಡಬೇಡಿ ಅಂತ ಹೇಳೋದು ಅಂತಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಕಾರ್ಟಿಸಾಲ್ ರೈಸ್ ಅಪ್ ಆಗಿರುತ್ತೆ ಬಾಡಿಯಲ್ಲಿ. ಬ್ಯಾಲಿ ಸ್ಟೂಡೆಂಟ್ ಗೊತ್ತಿರುತ್ತೆ, ಕಾರ್ಟಿಸಾಲ್ ರೈಸ್ ಆಗುತ್ತೆ. ಅಂಡ್ ಕಾರ್ಟಿಸಾಲು ಎಷ್ಟು ನಮ್ಮ ಬಾಡಿಗೆ ಅವೇರ್ನೆಸ್ ಕೊಡುವಾಗ ರೈಸ್ ಆಗತ್ತೆ ಅಷ್ಟೇ. ನೀವು ಬೆಳಿಗ್ಗೆ ತಕ್ಷಣ ಇನ್ಸ್ಟಾಗ್ರಾಮು, ಫೀಡ್ಸು, ಲೈಕ್ಸ್ ಯಾರು ನೋಡೋದು, ಇದು ನೋಡೋಕೆ ಸ್ಟಾರ್ಟ್ ಆಯಿತು ಅಂದರೆ ಕಾರ್ಟಿಸಾಲ್ ಶೂಟ್ ಆಗೋದು ತುಂಬ. ಇವಾಗ ಬಾಡಿ ಮೆಕ್ಯಾನಿಸಮ್ ಚೇಂಜ್ ಆಗುತ್ತೆ. ಇದು ವಿಷಯ ನಿಮ್ಗೆ ಹೇಳ್ಬಿಡ್ತೀನಿ. ಎವ್ರಿ ಡೇ ನಿಮ್ಮ ಜೀವನದಲ್ಲಿ ಈ ಸ್ವಾಟ್ ಅನಾಲಿಸ್ ಮಾಡ್ಕೋಬೇಕು. ನೀವು ನನ್ನ ಸ್ಟ್ರೆಂತ್ಸ್ ಏನು, ನಾನು ಯಾವುದ್ರಲ್ಲಿ ಗುಡ್ಡಿದ್ದೀನಿ ಗೊತ್ತಾಗ್ಬಿಡುತ್ತೆ. ಮಾರ್ಕ್ಸ್, ಮ್ಯಾಥಮೆಟಿಕ್ಸ್ ಸ್ಟ್ರಾಂಗ್ ಇದ್ದೀರಾ, ಫಿಸಿಕ್ಸಲ್ಲಿ ಇದ್ದೀರಾ, ಕೆಮಿಸ್ಟ್ರಿಲಿ ಇದ್ದೀರಾ, ಇಲ್ಲ ಕ್ರಿಯೇಟಿವ್ ಅಲ್ಲಿ ಇದ್ದೀರಾ ಅಂತ ಗೊತ್ತಾಗ್ಬಿಡ ಸ್ಟ್ರೆಂತ್. ವೀಕ್ನೆಸ್ ಏನು, ಸ್ಟ್ರೆಂತ್ ಗೊತ್ತಾದ್ರೆ ವೀಕ್ನೆಸ್ ಗೊತ್ತಾಗುತ್ತೆ. ಕಾನ್ಸಂಟ್ರೇಷನ್ ಎಷ್ಟಿದೆ, ಡಿಸ್ಟ್ರಾಕ್ಷನ್ ಎಷ್ಟು ಹೋಗ್ತಾ ಇದೆ, ಬೆಳಿಗ್ಗೆ ಎದ್ದೇಳ್ಬೋದು ಸಿನಾಗಿ, ಕರೆಕ್ಟ್? ವೀಕ್ನೆಸ್. ಓ ಅಂದ್ರೆ ಆಪರ್ಚುನಿಟೀಸ್, ನನ್ನ ಫೀಲ್ಡ್ಗೆ ಏನು ಆಪರ್ಚುನಿಟೀಸ್ ಅವೈಲೇಬಲ್ ಇದೆ. ಆಪರ್ಚುನಿಟೀಸ್ ಕಾನ್ಸ್ಟೆಂಟ್ಲಿ ಸ್ಕ್ಯಾನ್, ಪೇಪರ್ ಓದಬೇಕು, ಬರೀಬೇಕು, ನೋಡ್ಕೋಬೇಕು, ಆಪರ್ಚುನಿಟೀಸ್. ಕೊನೆಯಲ್ಲಿ ಬರೋದು ತೀಸ್ ಥ್ರೆಟ್. ನನ್ನ ಕೆರಿಯರ್ ಪಾತಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಏನು ಥ್ರೆಟ್ಟು? ಡಿಸ್ಟ್ರಾಕ್ಷನ್ಸ್ ಇದೆ. ನಿಮ್ಗೆ ಗೊತ್ತಾಗತ್ತೆ ಬೇರೆ ಬೇರೆ ಮೆಥಡ್ಸ್ ಆಫ್ ಲೈಫ್ ಬಂದ್ಬಿಡುತ್ತೆ ಒಳಗೆ ನಿಮ್ಗೆ. ಇವಾಗ ಲವ್ ಫಾರ್ ಸಬ್ಜೆಕ್ಟು, ನಾನು ಏನು ಮಾಡಬೇಕು, ನಾನು ಏನು ಮಾಡಬಾರ್ದು, ವಾಟ್ ಈಸ್ ದ ಪಾತ್ ಅಂತ ಬಂದ ತಕ್ಷಣ ನಿಮಗೆ ಪರ್ಪಸ್ ಗೊತ್ತಾದ ತಕ್ಷಣ ನಿಮಗೆ ನಿಮ್ಮ ಆಟೋಮೆಟಿಕ್ ಆಗಿ ಕಾನ್ಸಂಟ್ರೇಷನ್ ಬಂದ್ಬಿಡುತ್ತೆ. ಪ್ರೋಗ್ರೆಸ್ ಮಾಡಬೇಕು, ಕಷ್ಟಪಡೋಕ್ಕೆ ಆಲ್ವೇಸ್ ಕಷ್ಟಪಡಬೇಕು. ಅದಕ್ಕೆ ನಾವು ಸೆಲ್ಫ್ ಡೆವಲಪ್ಮೆಂಟ್ ಮಾಡ್ಕೋಬೇಕು. ಸ್ಟೇಜ್ ಫಿಯರ್, ಒಂದು ನಾನು ಕಾನ್ಷಿಯಸ್ ಆಗಿದ್ದೀನಿ, ನಾನು ಐ ಆಮ್ ವೆರಿ ಕಾನ್ಷಿಯಸ್. ನಾನು ಮಾತಾಡಿದ್ನ ನನ್ನ ವ್ಯಾಲಿಡೇಷನ್ ಅಂತ ಹೇಳಿದ್ನಲ್ಲ ನಿಮಗೆ, ಎಷ್ಟೊಳ ವ್ಯಾಲಿಡೇಷನ್. ನಾನು ಮಾತಾಡಿದ ತಕ್ಷಣ ಐಮ್ ಡ್ರೆಸ್ ಪ್ರಾಪರ್ ಆಗಿದೆಯಾ, ನಾನು ನಾನು ಏನು ಹೇಳ್ತಾರೆ ಅಂದರೆ, ನನ್ನ ಜೀವನದಲ್ಲಿ ನಾನು ಮಾಡುವಂಥ ಕೆಲಸಗಳನ್ನ ನೀವು ಯೋಚನೆ ಮಾಡಿ ನೋಡಿ. ನೀವು ಯಾವತ್ತು ಕಾನ್ಷಿಯಸ್ ಆಗಿರ್ಬಿಡ್ತೀರೋ, ವೆನ್ ಎವರ್ ಯು ಆರ್ ಕಾನ್ಷಿಯಸ್, ನಿಮ್ಮ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ. ಈ ನಾಲ್ಕು ಜನ ಹತ್ರ ಮಾತಾಡುವಾಗ ನೀವು ಡ್ಯೂ ಫೀಲ್ ಸ್ಟೇಜ್ ಫಿಯರ್ ವಿತ್ ಯರ್ ಫ್ರೆಂಡ್ಸ್, ಡ್ಯೂ ಫೀಲ್ ಸ್ಟೇಜ್ ಫಿಯರ್? ಬಟ್ ನೀನು ಸ್ಟೇಜ್ ಮುಂದೆ ಬಂದ ತಕ್ಷಣ ಎಲ್ಲರೂ ನೋಡ್ತಾ ಇದ್ದಾರೆ, ಮಿಸ್ಟೇಕ್ ಆಗ್ಬಿಟ್ಟು ಏನಾಗುತ್ತೆ, ಇದಾಗ್ಬಿಟ್ಟು ಏನಾಗುತ್ತೆ, ನನ್ನ ಸ್ಪೀಚ್ ಕರೆಕ್ಟ್ ಆಗಿ ಬಂತ, ವಾಯ್ಸ್ ಕರೆಕ್ಟ್ ಆಗಿ ಬಂತ, ಹೇಳಿದ ಪಾಯಿಂಟ್ಸ್ ಕರೆಕ್ಟ್ ಆಗಿ ಬರುತ್ತೆ. ನಿಮಗೊಂದು ಅವಕಾಶ ಒಂದು ಭಗವಂತ ಕೊಟ್ಟಿದ್ದಾನೆ ಅಂತ, ನೀವು ಆ ಎನರ್ಜಿನ ನೀವು ಭಗವಂತನ ಕೊಟ್ಬಿಟ್ರೆ, ದೆನ್ ಯು ಸೀ ದಟ್ ಯುವರ್ ಎನರ್ಜಿ ಚೇಂಜ್ ಆಗುತ್ತೆ. ಟ್ರೈ ಟು ಡು, ಎಷ್ಟಾಗುತ್ತೋ. 10 ನಿಮಿಷ ಮಾತಾಡೋಕ್ಕಾಗಲ್ವಾ, 2 ನಿಮಿಷ ಮಾತಾಡಿ, 5 ಮಿನಿಟ್ಸ್ ಮಾತಾಡಿ, ದಟ್ ಈಸ್ ಎನಫ್. ಬಿ ನ್ಯಾಚುರಲ್, ಟ್ರೈ ಟು ಪ್ರಿಪೇರ್ ಪ್ರಾಪರ್ಲಿ ಫಾರ್ ಯುವರ್ ಪರ್ಟಿಕ್ಯುಲರ್ ಟಾಪಿಕ್. ಪ್ರಿಪೇರ್ ಮಾಡಿ, ಪ್ರಿಪ್ರೇಷನ್ ಇಂಪಾರ್ಟೆಂಟ್, ಪ್ರಿಪೇರ್ ಮಾಡ್ಕೋಬೇಕು. ನಾವು ಪ್ರಿಪ್ರೇಷನ್ ಅಂತ ಮಾಡಬಾರ್ದು, ಪ್ರಿಪ್ರೇಷನ್ ಮಾಡಬೇಕು. ನಾವು ಒನ್ಸ್ ಯು ಪ್ರಿಪೇರ್, ಯು ವಿಲ್ ಗೆಟ್ ಎ ಕಾನ್ಫಿಡೆನ್ಸ್. ಕಾನ್ಫಿಡೆನ್ಸ್ ಕಮ್ಸ್ ಥ್ರೂ ಕಾಂಪಿಟೆನ್ಸ್. ಹೇಳ್ದಲ್ಲ, ಸಿ ಸಿ
ದೆನ್ ಕ್ಯಾರೆಕ್ಟರ್ ಕಮ್ಸ್.

0: ಹಾರ್ವರ್ಡ್ ಸೈಕಾಲಜಿಸ್ಟ್ ಡ್ಯಾನಿಯಲ್ ಗೋಲ್ಮ್ಯಾನ್ ಅಂತ ಒಂದು ಪುಸ್ತಕ ಯಾವಾಗಾದ್ರೂ ಇಫ್ ಯು ಆರ್ ಏಬಲ್ ಟು ಗೆಟ್ ಇಟ್ ಯು ರೀಡ್ ದಟ್ ಬುಕ್ ಬುಕ್ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಬುಕ್ ಒಂದು ಬರ್ದಿದ್ದ ಅವನು. ಅದು ಈ ಕಾಂಟೆಂಪ್ರರಿ ವೆಸ್ಟರ್ನ್ ಪೀಪಲ್ ಬರೋವಂಥ ಇಂಟರ್ಪ್ರಿಟೇಷನ್ ಎಮೋಷನಲ್ ಇಂಟೆಲಿಜೆನ್ಸ್ ಹಿಂಗೆ ಮಾಡಬೇಕು, ಸೋಷಿಯಲ್ ಗ್ಯಾದರಿಂಗ್ ಹಿಂಗಿರಬೇಕು, ಹಂಗಿರಬೇಕು, ಥಿಂಕಿಂಗ್ ಹೆಂಗ್ ಯೂಸ್ ಮಾಡಬೇಕು ಅಂತ ಬರೋವಂಥದ್ದು. ನಮ್ಮ ಸನಾತನ ಧರ್ಮದಲ್ಲಿ ಬರುವಂತಹ ಎಮೋಷನಲ್ ಇಂಟೆಲಿಜೆನ್ಸ್ ಇಸ್ರು ಯೋಗ, ಇಸ್ರು ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳಿದ್ರೆ ನಿಮ್ಗೆ ಆ ಒಂದು ಥಾಟ್ಸ್ ನ ಹೆಂಗೆ ಫೋಕಸ್ ಅವೇರ್ನೆಸ್ ಅಂತ ನಮ್ಮ ಮೆಡಿಟೇಷನ್ ಅಲ್ಲಿ ಒಂದು ಪಾಯಿಂಟ್ ಹೇಳಿದೆ ಗೊತ್ತಾ ನಿಮ್ಗೆ, ಬಿಕಮ್ ಅವೇರ್ ಆಫ್ ಯು ಬ್ರೀದಿಂಗ್, ಬಿಕಮ್ ಅವೇರ್ ಆಫ್ ಯುವರ್ ಥಾಟ್ಸ್, ಡಿಡ್ನ್ಟ್ ಇಟ್ ಟೆಲ್ ಯು? ಕ್ಲಾರಿಟಿ ಬಂದ್ಬಿಡುತ್ತೆ ಮೈಂಡ್. ಎಮೋಷನಲ್ ಪ್ರಾಬ್ಲಮ್ ಯಾಕೆ ಬರ್ತಾ ಇದೆ ನಮಗೆ? ಡಿಸ್ಟರ್ಬೆನ್ಸು, ವ್ಯಾಲಿಡೇಷನ್ನು, ಬೇರೆಯವ್ರು ಏನು ಮಾಡ್ತಾರೆ, ಕಂಪ್ಯಾರಿಸನ್ನು, ಮನೇಲಿ ಸಮಸ್ಯೆಗಳಿರುತ್ತೆ, ಪ್ರಾಬ್ಲಮ್ ಇರುತ್ತೆ, ಹಿಂಗೆ ಹ್ಯಾಂಡಲ್ ಮಾಡೋದು ಮನೆ ಸಮಸ್ಯೆಗಳು, ಏನಾಗ್ತಾ ಇದೆ, ನನ್ನ ಕೆರಿಯರ್ ಏನು ಮಾಡ್ಬೇಕು ಮುಂದೆ, ಏನು ತೊಗೋಬೇಕು ಸ್ಟ್ರೀಮು, ಪಿ ಯು ಸಿ ಸ್ಟೂಡೆಂಟ್ಸು, ನಾನು ಏನು ತೊಗೋಬೇಕು ನೆಕ್ಸ್ಟು, ಎಲ್ಲಿ ಹೋಗಬೇಕು, ಏನು ಫೀಸ್ ಕಟ್ಬೇಕು, ಏನು ಫೀಸ್ ಕಟ್ಟಬೇಕು, ಯಾರು ಸ್ಪಾನ್ಸರ್ ಮಾಡ್ತಾರೆ, ಇಂಥ ಪ್ರಶ್ನೆಗಳು ಬರ್ತಾ ಇರತ್ತೆ. ಸೊ ನಿಮ್ಗೆ ಎಷ್ಟೋ ಜನ ಇಂಪೆಕ್ಟನ್ಸ್ ನಾವು ಓದ್ಬೇಕು, ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು, ಇದು ಅದಂತಿರತ್ತೆ ಬೇರೆ. ಕಾಂಪಿಟೆನ್ಸ್, ಕಾನ್ಫಿಡೆನ್ಸ್, ಕ್ಯಾರೆಕ್ಟರ್, ಸೆಲ್ಫ್ ಡೌಟ್ನ ದೂರ ಹೆಂಗೆ ಮಾಡೋದು ಅಂತ, ಕರೆಕ್ಟಾ? ಸೆಲ್ಫ್ ಡೌಟ್. ನನ್ನ ಪ್ರಶ್ನೆ ಏನಂತಂದ್ರೆ, ಇವತ್ತು ಚೆನ್ನಾಗಿ ಒಂದು ಸಬ್ಜೆಕ್ಟ್ನ ಕಲ್ತ್ಕೋಬೇಕು ಅಂದರೆ ಶ್ರಮ ಪಡಬೇಕು, ಪುಟ್ ಎಫರ್ಟ್, ಬಿಕಮ್ ಅ ಮಾಸ್ಟರ್ ಆಫ್ ದಟ್, ಮಾಸ್ಟರ್ ಆಗಿ ಕಷ್ಟಪಡಬೇಕು. ಜಗತ್ತಲ್ಲಿ ಏನು ಕಷ್ಟಪಡ್ತಾ ಸಿಗತ್ತೆ ನಮಗೆ, ಈಸಿಯಾಗೇನೋ ಸಿಗಲ್ಲ, ಅದು ಕ್ಲಿಯರ್ ಮಾಡ್ಕೊಂಬಿಡಿ. ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್ ಜಗತ್ತಲ್ಲಿ ಎಲ್ಲದಕ್ಕೂ ಒಂದು ಮೌಲ್ಯ ಇದೆ, ಎವ್ರಿಥಿಂಗ್ ಆಸ್ ಅ ಪ್ರೈಸ್. ನಮ್ಮ ಪ್ರವೀಣ್ ಅವರು ಚೆನ್ನಾಗಿ ಪರಿಚಯ ನನಗೆ, ಐ ಟಿ ಮಡ್ರಾಸ್, ಸುಮಾರು ಸತಿ ಇಂಟ್ರಾಕ್ಟ್ ಆಗ್ತೀನಿ. ವಿತ್ ದ ಕಾಂಪಿಟೆನ್ಸಿ ಆಫ್ ಅನ್ ಐ ಐ ಟಿ ಎನ್, ವೈ ಈಸ್ ಈ ಎಂಗೇಜ್ಡ್ ಇನ್ ದಿಸ್ ಕೈಂಡ್ ಆಫ್ ಆಕ್ಟಿವಿಟೀಸ್ ಅಂತ ಅಂದಾಗ, ದ ಜಾಯ್ ಆಫ್ ಸರ್ವಿಸ್, ನಾ ಏನು ಮಾಡ್ಬೋದು. ಸೆಲ್ಫ್ ಡೌಟ್ ಬರದೆ ಕಾಂಪಿಟೆನ್ಸ್ ಇಂದ ನಾವು ಎಫರ್ಟ್ ಹಾಕ್ಬೇಕು, ನಮ್ಮ ಕಂಫರ್ಟ್ ಝೋನ್ ಇಂದ ಆಚೆ ಬರ್ಬೇಕು ನಾವು. ವಿತ್ ದಿಸ್ ಐ ಥ್ಯಾಂಕ್ ದ ಮ್ಯಾನೇಜ್ಮೆಂಟ್ ಹಿಯರ್ ಫಾರ್ ಇನ್ವೈಟಿಂಗ್ ಮೀ ಅಂಡ್ ಗಿವಿಂಗ್ ಅನ್ ಆಪರ್ಚುನಿಟಿ ಟು ಇಂಟ್ರಾಕ್ಟ್ ವಿತ್ ಯು. ವಿತ್ ದಿಸ್ ಐ ಕ್ಲೋಸ್ ಮೈ ಬ್ರೀಫ್ ಸೆಷನ್ ವಿತ್ ಶಾಂತಿ ಮಂತ್ರ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು.
1: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಕೇಳುವರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಬಿತ್ತರಗೊಂಡಿತು. ಸರಗೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಮಮತೆಜೀರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು 100+ ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
1: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೆ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೆ ಜೋಡಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ. ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
1: ಅನುಸಂಧಾನ ಸೆ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಸರಗೂರಿನ VSOE ಶಾಲೆಯ ವಿದ್ಯಾರ್ಥಿಗಳು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಕೇಳುಗರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ವಿಎಸ್ಒಇ ಶಾಲೆಯ ವಿದ್ಯಾರ್ಥಿಗಳು ಹಾಡಿರುವ ಹಾಡುಗಳನ್ನು ಹಾಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 21/6/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಅಲೋಕ್ ಆರ್ಥೋಡೆಂಟಿಸ್ಟ್, ಸಮಯ 11:30 ಮಧ್ಯಾಹ್ನ 3:30 ಲಭ್ಯವಿರುತ್ತಾರೆ. ಸ್ಕ್ಯಾನಿಂಗ್ ಬೆಳಿಗ್ಗೆ 9:30-11:30 ಲಭ್ಯವಿರುತ್ತದೆ. ದಿನದ 24 ಗಂಟೆಗಳು ತುರ್ತು ಚಿಕಿತ್ಸೆ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಹನಲ್ಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಉಮೇಶ್ ಚಂದ್ರ ಬ್ಯಾನರ್ಜಿರವರ ಪುಣ್ಯಸ್ಮರಣೆ ಹಾಗೂ ಹಿಂದೂಸ್ತಾನಿ ಶಾಸ್ತ್ರೀಯ

ಸಂಗೀತಕ್ಕೆ ಹೆಸರಾದ ಗಂಗೂಬಾಯಿ ಹಾನಗಲ್ರವರ ಪುಣ್ಯ ಸ್ಮರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಜುಲೈ 21 1906 ಉಮೇಶ್ ಚಂದ್ರ ಬ್ಯಾನರ್ಜಿರವರು ಅಂದರೆ ಯೋಮೇಶ್ ಚಂದ್ರ ಬ್ಯಾನರ್ಜಿರವರ 119 ನಿಧನ ವಾರ್ಷಿಕೋತ್ಸವವನ್ನು ಸೂಚಿಸುತ್ತಿದೆ. ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಹ ಸಂಸ್ಥಾಪಕರು ಮತ್ತು ಉದ್ಘಾಟನಾ ಅಧ್ಯಕ್ಷರು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಗಮನಾರ್ಹವಾಗಿ ಅವರು ಲಂಡನ್ನಲ್ಲಿ ಕಾಂಗ್ರೆಸ್ನ ಶಾಖೆಯನ್ನು ಸ್ಥಾಪಿಸುವಲ್ಲಿ ಮಹತ್ವವಾದ ಪಾತ್ರವನ್ನು ವಹಿಸಿದರು ಮತ್ತು 1885 ಬಾಂಬೆಯಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದರು. ಇದರಲ್ಲಿ 72 ಸದಸ್ಯರು ಹಾಜರಿದ್ದರು. ಯೋಮೇಶ್ ಚಂದ್ರ ಬ್ಯಾನರ್ಜಿರವರು 4 ಬಾರಿ ಸ್ಥಾಯಿ ಪರಿಷತ್ತಿಗಾಗಿ ಸೇವೆ ಸಲ್ಲಿಸಿದ ಮೊದಲ ಭಾರತೀಯರು. ಡಿಸೆಂಬರ್ 29 1844 ಕಲ್ಕತ್ತಾದ ಕೀಟರ್ಫೋರ್ಡ್ ಪ್ರದೇಶದಲ್ಲಿ ಜನಿಸಿದ ಯೋಮೇಶ್ ಚಂದ್ರ ಬ್ಯಾನರ್ಜಿರವರು ವಕೀಲರಾದ ಗಿರೀಶ್ ಚಂದ್ರ ಬ್ಯಾನರ್ಜಿ ಮತ್ತು ಸರಸ್ವತಿ ದೇವಿ ರವರ ಪುತ್ರರಾಗಿದ್ದರು. ಇವರು ಓರಿಯೆಂಟಲ್ ಸೆಮಿನರಿ ಮತ್ತು ಹಿಂದೂ ಶಾಲೆಯಲ್ಲಿ ಶಿಕ್ಷಣ ಪಡೆದರು. ಯೋಮೇಶ್ ರವರು 1859 ಹೇಮಾಂಗಿನಿ ಮೋತಿಲಾಲ್ ರವರನ್ನು ವಿವಾಹವಾದರು. 1872 ಅವರು ಕೋಲ್ಕತ್ತಾ ಸುಪ್ರೀಂ ಕೋರ್ಟ್ಗೆ ಸಂಬಂಧಿಸಿದ ಕಾನೂನು ಸಂಸ್ಥೆಯಾದ WP ಗ್ಲಿಂಡರ್ಸರ್ನಲ್ಲಿ ಗುಮಾಸ್ತರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಅಲ್ಲಿ ಅವರು ಕಾನೂನು ವಿಷಯಗಳಲ್ಲಿ ಪರಿಚಿತರಾದರು. 4 ವರ್ಷಗಳ ನಂತರ 1874 ಬಾಂಬೆಯ ಆರ್ಜಿ ಜೀಜಾಬಾಯಿ ರವರಿಂದ ವಿದ್ಯಾವೇತನವನ್ನು ಪಡೆದು ನಂತರ ಅವರು ಕಾನೂನು ಅಧ್ಯಯನವನ್ನು ಮುಂದುವರಿಸಲು ಇಂಗ್ಲೆಂಡ್ಗೆ ಪ್ರಯಾಣವನ್ನು ಬೆಳೆಸಿದರು. ಅಲ್ಲಿ ಅವರು ಮಿಡಲ್ ಟೆಂಪಲ್ಗೆ ಸೇರಿದರು ಮತ್ತು ಜೂನ್ 1877 ಬಾರ್ಗೆ ಕರೆಸಲ್ಪಟ್ಟರು. ಗಮನಾರ್ಹವಾಗಿ ಬ್ಯಾನರ್ಜಿರವರು ಚುನಾವಣೆಯಲ್ಲಿ ವಿಫಲರಾಗಿದ್ದರು. ಲಿಬರಲ್ ಪಕ್ಷದ ಪ್ರತಿನಿಧಿಯಾಗಿ ಬ್ರಿಟಿಷ್ ಸಂಸತ್ತಿನಲ್ಲಿ ಸ್ಥಾನಕ್ಕಾಗಿ ಸ್ಪರ್ಧಿಸಿದ ಮೊದಲ ಭಾರತೀಯರಾದರು. ಇಂಗ್ಲೆಂಡ್ನಲ್ಲಿದ್ದ ಸಮಯದಲ್ಲಿ ಬ್ಯಾನರ್ಜಿ ಲಂಡನ್ನಲ್ಲಿ ಬ್ರಿಟಿಷ್ ಸಮಿತಿ ಮತ್ತು ಅದರ ಪ್ರಕಟಣೆಗಳಿಗೆ ಹಣಕಾಸು ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ದಾದಾಬಾಯಿ ನವರೋಜಿ ಸ್ಥಾಪಿಸಿದ ಲಂಡನ್ ಇಂಡಿಯನ್ ಸೊಸೈಟಿಯ ಪ್ರಧಾನ ಕಾರ್ಯದರ್ಶಿಯೂ ಆದರು. 1868 ಅವರು ಕೋಲ್ಕತ್ತಾಗೆ ಮರಳಿದರು ಮತ್ತು ತಮ್ಮ ಕಾನೂನು ಅಭ್ಯಾಸವನ್ನು ಸ್ಥಾಪಿಸಿದರು. ನ್ಯಾಯವಾದಿಯಾಗಿ ಖ್ಯಾತಿಯನ್ನು ಗಳಿಸಿದರು. ಕಲ್ಕತ್ತಾದ ಹೈಕೋರ್ಟ್ನಲ್ಲಿ ನ್ಯಾಯಾಲಯ ತಿರಸ್ಕಾರ ಪ್ರಕರಣದಲ್ಲಿ ಸುರೇಂದ್ರನಾಥ ಬ್ಯಾನರ್ಜಿರವರನ್ನ ಸಮರ್ಥಿಸಿಕೊಂಡಿದ್ದು ಅವರ ಗಮನಾರ್ಹ ಪ್ರಕರಣಗಳಲ್ಲಿ ಒಂದಾಗಿದೆ. ಡಿಸೆಂಬರ್ 1885 ಅಲ್ಹನ್ ಅಕ್ಟೇವಿಯಂ ಯೋಮನ್ನು ಪ್ರಸ್ತಾಪಿಸಿದ ಯೋಮೇಶ್ ಬೋನರ್ಜಿ ಬಾಂಬೆಯಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡರು. ಕಾಂಗ್ರೆಸ್ನ ಮೊದಲ ಅಧಿವೇಶನದಲ್ಲಿ 72 ಸದಸ್ಯರು ಭಾಗವಹಿಸಿದರು. ಮುಂದಿನ ವರ್ಷದಲ್ಲಿ ದಾದಾಬಾಯಿ ನವರೋಜಿ ಅಧ್ಯಕ್ಷತೆಯಲ್ಲಿ ನಡೆದ ನಂತರ ಅಧಿವೇಶನದಲ್ಲಿ ಪಕ್ಷದ ಕಾರ್ಯಚಟುವಟಿಕೆಯಲ್ಲಿ ಸಮನ್ವಯ ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ಪ್ರತಿ ವಾರಾಂತ್ಯಕ್ಕೂ ಸ್ಥಾಯಿ ಸಮಿತಿಗಳನ್ನು ಸ್ಥಾಪಿಸಲು ಬೋನರ್ಜಿರವರು ಸ್ಥಾಪಿಸಿದರು. 1892 ನಡೆದ ಅಲಹಾಬಾದ್ ಅಧಿವೇಶನದಲ್ಲಿ ಅವರು ಮತ್ತೊಮ್ಮೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದರು. ಯೋಮೇಶ್ ಸ್ವದೇಶಿ ಚಳವಳಿಯ ಪ್ರಬಲ ಬೆಂಬಲರಾಗಿದ್ದರು. ಇತರೆ ವಿಷಯಗಳ ಜೊತೆಗೆ ಅವರು ಉಪ್ಪಿನ ತೆರಿಗೆಯನ್ನು ಸಂಪೂರ್ಣವಾಗಿ ಅನ್ಯಾಯವೆಂದು ಕರೆದು ಅದನ್ನು ನಿರಾಶೆಗೊಳಿಸಿದರು. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಕೋಲ್ಕತ್ತಾದಲ್ಲಿ 61 ವಯಸ್ಸಿನಲ್ಲಿ ನಿಧನರಾದರು. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನ ನೋಡುವುದಾದ್ರೆ ಗಂಗೂಬಾಯಿ ಹಾನಗಲ್ರವರ ಪುಣ್ಯ ಸ್ಮರಣೆ. ಗಂಗೂಬಾಯಿ ಹಾನಗಲ್ರವರು ಧಾರವಾಡದಲ್ಲಿ ಕೃಷಿಕ ಚಿಕ್ಕರಾವ್ ನಾಡಿಗೇರ್ ಮತ್ತು ಕರ್ನಾಟಕ ಸಂಗೀತದ ಗಾಯಕಿ ಅಂಬಾಬಾಯಿ ದಂಪತಿಗಳಿಗೆ ಜನಿಸಿದರು. ಹಂಗಲ್ರವರು ಕೇವಲ ಪ್ರಾಥಮಿಕ ಶಿಕ್ಷಣವನ್ನು ಪಡೆದರು ಮತ್ತು ಅವರ ಕುಟುಂಬವು 1928 ಹುಬ್ಬಳ್ಳಿಗೆ ಸ್ಥಳಾಂತರಗೊಂಡಿತು. ಇದರಿಂದಾಗಿ ಗಂಗೂಬಾಯಿ ಹಿಂದೂಸ್ತಾನಿ ಸಂಗೀತವನ್ನು ಕಲಿಯಬಹುದು. ಅವರು 13 ವಯಸ್ಸಿನಲ್ಲಿ ಕಿನ್ನರಿ ವಾದಕ ಕೃಷ್ಣಾಚಾರ್ಯ ಹುಲ್ಲೂರ್ರವರೊಂದಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಅಧ್ಯಯನ ಮಾಡಲು ಪ್ರಾರಂಭಿಸಿದರು. ಹುಲ್ಲೂರಿನಿಂದ ಬಂದ ಗಂಗೂಬಾಯಿರವರು ತಮ್ಮ ಶುಲ್ಕದ ಬಗ್ಗೆ ವಾದದ ನಂತರ ಅವರಿಗೆ ಕಲಿಸುವುದನ್ನು ನಿಲ್ಲಿಸುವ ಮೊದಲು ಒಂದು ವರ್ಷದಲ್ಲಿ 60 ಸಂಯೋಜನೆಗಳನ್ನು ಕಲಿತರು. ಗೌರವಾನ್ವಿತ ಗುರು ಸಾಬಾಯಿ ಗಂಧರ್ವರವರ ಅಡಿಯಲ್ಲಿ ಅಧ್ಯಯನ ಮಾಡುವ ಮೊದಲು ಅವರು ದಂಪೋತ್ ದೇಸಾಯಿರವರಿಂದ ಕಲಿತರು. ಹಾನಗಲ್ ತಮ್ಮ ಮನೆಗೆ ಹಿಂದಿರುವಾಗ ಗಂಧರ್ವರ ಅಡಿಯಲ್ಲಿ ವಿರಳವಾಗಿ ಮಾತ್ರ ಅಧ್ಯಯನ ಮಾಡಲು ಸಾಧ್ಯವಾಯಿತು. ಆದರೆ ಅವರು ಶಾಶ್ವತವಾಗಿ ಹುಬ್ಬಳ್ಳಿಗೆ

0: ಸ್ಥಳಾಂತರಗೊಂಡ ನಂತರ 3 ವರ್ಷಗಳ ಕಾಲ ಆಕೆಗೆ ತೀವ್ರ ತರಬೇತಿಯನ್ನು ನೀಡಲಾಯಿತು. ಆದಾಗ್ಯೂ ನಂತರ ಅವರು ಲಘು ಸಂಗೀತ ಗೀತೆಗಳನ್ನು ಹಾಡಲು ನಿರಾಕರಿಸಿದರು. ಅವರು ರಾಗಗಳನ್ನು ಮಾತ್ರ ಹಾಡಿದರೆಂದು ಹೇಳಿದರು. ಹಂಗಲ್ ಕರ್ನಾಟಕ ವಿಶ್ವವಿದ್ಯಾಲಯ ಗೌರವ ಸಂಗೀತ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದರು. ಅವರು ಮಾರ್ಚ್ 2006 ತಮ್ಮ 75ನೇ ವೃತ್ತಿ ಜೀವನದ ವರ್ಷವನ್ನು ಗುರುತಿಸಲು ತಮ್ಮ ಕೊನೆಯ ಸಂಗೀತ ಕಚೇರಿಯನ್ನು ನೀಡಿದರು. ಗಂಗೂಬಾಯಿರವರು ಜುಲೈ 21, 2009 ನಿಧನರಾದರು. ಕರ್ನಾಟಕ ರಾಜ್ಯ ಸರ್ಕಾರವು ಹಂಗಲ್ ರವರ ಗೌರವಾರ್ಥ 2 ದಿನಗಳ ಶೋಕಾಚರಣೆಯನ್ನು ಘೋಷಿಸಿತು. ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿ ಜುಲೈ 22 ಹುಬ್ಬಳ್ಳಿಯಲ್ಲಿ ಸರ್ಕಾರಿ ಅಂತ್ಯಕ್ರಿಯೆಯನ್ನು ಘೋಷಿಸಿದರು. ಇವರಿಗೆ ಪದ್ಮವಿಭೂಷಣ, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಸಂಗೀತ ನಾಟಕ ಅಕಾಡೆಮಿ ಫಿಲೋಸಫಿ ಪದ್ಮವಿಭೂಷಣ. 2008 ಕರ್ನಾಟಕ ರಾಜ್ಯ ಸರ್ಕಾರವು ಪ್ರಸ್ತಾವಿತ ಕರ್ನಾಟಕ ರಾಜ್ಯ ಸಂಗೀತ ವಿಶ್ವವಿದ್ಯಾಲಯ ಮೈಸೂರನ್ನು ಗಂಗೂಬಾಯಿ ಹಾನಗಲ್ರವರ ಹೆಸರಿಡಲು ನಿರ್ಧರಿಸಿತು. ತರುವಾಯ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ಕಾಯ್ದೆ 2009 ರಾಜ್ಯ ಶಾಸಕಾಂಗವು ಅಂಗೀಕರಿಸಿದೆ. ಪ್ರಸ್ತುತ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ಕರ್ನಾಟಕದ ಮೈಸೂರಿನಿಂದ ಕಾರ್ಯನಿರ್ವಹಿಸುತ್ತದೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 51 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVG ಅವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಭೌತ ವಿಜ್ಞಾನಿ ರವಿ ತಾರೆ ಧರೆಗಳ ಚಲನ
4: ರೀತಿ ವೇಗವನ್ನಳೆದು
3: ಶಕ್ತಿಗಳ ಗುಣಿಪನ್ ಪ್ರೀತಿ ರೋಷಗಳನ್ನವನ್
4: ಅಳೆವನೇನ್
3: ಅವ್ಯಕ್ತ ಚೇತನವನ್ ಅರಿವನೇಂ ಮಂಕುತಿಮ್ಮ
2: ಸೊ ಕಳೆದ ಸರ್ತಿ ನಾವು ಬೈನಾಕ್ಯುಲರ್ ವಿಷನ್, 2 ರೀತಿಯ ದೃಷ್ಟಿಶಕ್ತಿ, ನೋಟದ ಶಕ್ತಿ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಇಲ್ಲಿ ಅದನ್ನು ಮುಂದುವರಿಸ್ತಾ, ನಮಗೆ ಸಾಧಾರಣವಾಗಿ ಗೋಚರ ಆಗುವಂಥ ವಿಚಾರಗಳನ್ನು ನಾವು ಹೇಗೆ ಅಳಿತೀವಿ ಅನ್ನೋದನ್ನು ಅನ್ವೇಷಣೆ ಮಾಡ್ತಾ ಇದ್ದಾರೆ DVG ಅವರು. ಈಗ ಭೌತ ವಿಜ್ಞಾನಿ, ಫಿಸಿಸಿಸ್ಟ್, ಫಿಸಿಕ್ಸ್ನಲ್ಲಿ ಇರೋವಂಥವರು ಎಲ್ಲವನ್ನೂ ಕೂಡ ಇದು ಹೀಗೆ ಅದು ಹಾಗೆ ಇದು ಇಷ್ಟು ಅದಷ್ಟು ಅಂತ ಅಳಿಯೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಅದು ನಮಗೆಲ್ಲ ಗೊತ್ತು. ಇವಾಗ ಉದಾಹರಣೆಗೆ ಯಾವುದೋ ಒಂದು ವಸ್ತುವನ್ನು ನಾವು ಡಿಸ್ಕ್ರೈಬ್ ಮಾಡಬೇಕು, ಒಂದು ವಸ್ತುವನ್ನು ವರ್ಣನೆ ಮಾಡಬೇಕು ಅಂತಂದರೆ ಆ ವಸ್ತುವಿನ ಮೂಲ ಅದು ಎಲ್ಲಿಂದ ಬಂತು, ಅದು ಒಂದು ಕಬ್ಬಿಣದ ವಸ್ತು ಅಂತ ಅಂದ್ಕೊಳ್ಳೋಣ. ಕಬ್ಬಿಣದ ಒಂದು ತುಂಡು, ಆ ತುಂಡಿನ ಉದ್ದ ಇಷ್ಟಿದೆ, ಆ ತುಂಡಿನ ಸುತ್ತಳತೆ ಇಷ್ಟಿದೆ, ಅದರ ವ್ಯಾಸ ಇಷ್ಟು, ಅದರ ತೂಕ ಇಷ್ಟು, ಆ ಥರ ನಾವು ವರ್ಣನೆ ಮಾಡ್ತೀವಿ. ನಾವು ದಿನ ಹಾಲು ತೊಗೊಂಬರ್ಬೇಕು, ಹಾಲು ತೊಗೊಂಬರ್ಬೇಕಾದ್ರೆ ಅದನ್ನು KG ಅನ್ನಲ್ಲ,
5: ಅದನ್ನಲ್ಲಿ ಇಟ್ಟರು ಅಂತೀನಿ.

ಸೊ ಅದು ಕೆ ಜಿ ಅಂದ್ವಿ, ಇದು ಲೀಟ್ರು ಅಂದ್ವಿ. ನಾವು ಯಾವುದೋ ಒಂದು ಊರಿಂದ ಊರಿಗೆ ಹೋಗಬೇಕು ಅಂತಂದರೆ ಇಷ್ಟು ಕೆ ಜಿ ದೂರ ನಾನು ಹೋಗಬೇಕು ಅಂತ ಅನ್ನಲ್ಲ, ಅದಕ್ಕೆ ಬೇರೆ ಒಂದು ಹೇಳ್ತೀವಿ, ಇಷ್ಟು ಕಿಲೋಮೀಟ್ರ್ ದೂರ ಹೋಗಬೇಕು ಅಂತ ಹೇಳ್ತೀವಿ. ಸೊ ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಈ ಅಳತೆ ಮಾಡೋದನ್ನು ನಮ್ಮ ಪರಿಪಾಠವಾಗಿ ಮಾಡ್ಕೊಂಬಿಟ್ಟಿದ್ವಿ. ಭಾಳ ಭಾಳ ಅವಶ್ಯಕತೆ ಕೂಡ ನಿತ್ಯ ಜೀವನಕ್ಕೆ, ಅದು ಇಲ್ಲದೆ ಹೋದರೆ ಆಗೋದೇ ಇಲ್ಲ. ಸುಮ್ಮನೆ ಹೋಗ್ಬಿಟ್ಟು ಈರುಳ್ಳಿ ತೊಗೊಂಬ ಅಂತ ಅನ್ನಲ್ಲ, ಅರ್ಧ ಕೆ ಜಿ ಈರುಳ್ಳಿ ಅಂತ ಅದಕ್ಕೆ ಸುಮ್ಮನೆ ದುಡ್ಡು ಕೊಡು ಅನ್ನಲ್ಲ, ಇಷ್ಟು ಕೆ ಜಿಗೆ ಇಷ್ಟು ರೂಪಾಯಿ ನೀನು ಕೊಟ್ಟರೆ ನಾನು ಕೊಡೋದು ಅಂತ ನನ್ನ ಅಂಗಡಿಯವನು. ಸೊ ಹಾಗೆ ಅಳತೆ ಅನ್ನುವಂಥದ್ದು ಬಹಳ ಮುಖ್ಯ. ಸೊ ಹಾಗೆ ಈ ಅಳತೆಗಳ ಮಿತಿ ಏನಾದರೂ ಇದೆಯಾ ಅಂತಂದರೆ ಅದನ್ನು ನಾವು ಆಲೋಚನೆ ಮಾಡೋದು ಬಹಳ ಮುಖ್ಯ. ಯಾವುದನ್ನು ನಾವು ಅಳೆಯಬಲ್ವಿ, ಅಳತೆ ಅನ್ನೋದೆಲ್ಲ ಮುಖ್ಯ, ಬಟ್ ಯಾವುದನ್ನು ಅಳೆಯಬಲ್ವಿ ಅನ್ನೋದನ್ನು ನಾವು ನೋಡಬೇಕು. ಅಳತೆ ಮುಖ್ಯ, ನಾವೆಲ್ಲರೂ ಅಳತೆ ಪ್ರಿಯರು ಅಂತಲೂ ಕೂಡ ಬಹಳ ಸ್ಪಷ್ಟವಾಗಿ ನಾವು ಒಪ್ಕೊಳ್ಳೋಣ. ಮೊದಲನೇದಾಗಿ ಈಗ ಉದಾಹರಣೆಗೆ ಮೆಡಿಕಲ್ ಪ್ರಾಕ್ಟೀಸ್ನಲ್ಲೂ ಕೂಡ ಇವಾಗ ಕಾಯಿಲೆ ಇದೆಯಾ ಇಲ್ವಾ ಅಂತ ಅನ್ಬೇಕಾದ್ರೆ ನಾವು ಅಳೆದು ಬಿಟ್ಟೆ ನಾವು ಹೇಳಬೇಕು. ಜ್ವರ ಇದೆಯಾ ಇಲ್ವಾ ಅಂತ ಹೇಳ್ಬೇಕಾದ್ರೆ ಥರ್ಮೋಮೀಟ್ರ್ ಇಟ್ಟು ಟೆಂಪ್ರೇಚರ್ ನೋಡ್ಬಿಟ್ಟು ಓ ಇವ್ರಿಗೆ ಜ್ವರ ಇದೆಯಪ್ಪ ಅಂತ ಹೇಳ್ಬೋದು. ಇಷ್ಟು ಜ್ವರ ಇದೆ ಅಂತ ಹೇಳ್ಬೋದು. ಹೇಗೆ, ಇಷ್ಟು ಡಿಗ್ರಿ ಜ್ವರ ಇದೆ ಅಂತ ಹೇಳ್ಬೋದು. ಬಿ ಪಿ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ, ಬಿ ಪಿ ಕಾಯಿಲೆ ಇದೆಯಾ ಅಂತ ಹೇಳಬೇಕಾದ್ರೆ ಬಿ ಪಿನ ನಾವು ಮೆಷರ್ ಮಾಡ್ತೀವಿ. ಒಂದು ಮಟ್ಟಕ್ಕಿಂತ ಜಾಸ್ತಿ ಮೆಷರ್ಮೆಂಟ್ ಬಂತು ಅಂದರೆ ಓ ನಿಮಗೆ ಬಿ ಪಿ ಕಾಯಿಲೆ ಇದೆಯಪ್ಪ ಅಂತ ಹೇಳ್ತೀವಿ. ಶುಗರ್ದು ಹಾಗೆ ನಮಗೆಲ್ಲ ಗೊತ್ತು. ಇವಾಗ ಯಾರೋ ಒಬ್ಬರು ಎಡು ಬಿದ್ದರು ಅಂದ್ಕೊಳ್ಳೋಣ, ಅವ್ರು ಬಂದರು ಆಸ್ಪತ್ರೆಗೆ, ಬಂದಾಗ ನಾವು ನೋಡಿದ್ವಿ ಬಿ ಪಿ ನಾರ್ಮಲ್ ಇದೆ, ಏನು ಏರ್ಪೇರಿಲ್ಲ, ಪಲ್ಸು ನಾರ್ಮಲ್ ಇದೆ, ಏನು ಏರ್ಪೇರಿಲ್ಲ. ಪೇಷಂಟ್ ಹೇಳ್ತಿದ್ದಾರೆ ನನಗೆ ನೋವಾಗ್ತಾ ಇದೆ ಅಂತ. ಈಗ ನೋವನ್ನು ಹೇಗೆ ಅಳಿಯೋಣ, ನೋವನ್ನು ಅಳಿಬೇಕಾದ್ರೆ ಡಿಗ್ರಿನಲ್ಲಿ ಅಳಿಯೋಣ ಇಲ್ಲ ಅದಕ್ಕೂ ಯಾವುದು ಥರ್ಮೋಮೀಟ್ರ್ ಇಟ್ಟಂಗೆ ಪೇಯ್ನ್ ಮೆಷರ್ಮೆಂಟ್ಗೆ ಯಾವುದೋ ಒಂದು ಮೀಟರ್ ಇಲ್ಲ, ಅದನ್ನು ಬಿ ಪಿ ಅಳದಂಗೆ ಮಿಲಿಮೀಟರ್ ಆಫ್ ಮರ್ಕ್ಯೂರಿ ಅನ್ನೋಣ, ಅಥವಾ ಪಲ್ಸ್ ಅಳದಂಗೆ ನಿಮಿಷಕ್ಕೆ ಇಷ್ಟು ಅಂತ ಅನ್ನೋಣ, ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ, ಆ ನೋವು ಅನುಭವ ವೇದ್ಯವಾದದ್ದು, ಹೊರಗಿನಿಂದ ನಾನು ಅದನ್ನು ಅಳಿಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಅಳತೆಯನ್ನು ಮಾಡುವಂಥ ನಮ್ಮ ಈ ಪರಿಪಾಠ ಇದೆಯಲ್ಲ, ಇದೊಂದು ತುಡಿತ ಇದೆಯಲ್ಲ, ಅದು ನಮಗೆ ನಿಲ್ಲಲ್ಲ. ಇವಾಗ ಅವನ ಕಾಲಲ್ಲಿ ನೋವಿದೆ ಅಂತ ಹೇಳ್ತಾ ಇದ್ದಾನೆ ಅಂದ ತಕ್ಷಣ ನಾನೇನು ಮಾಡ್ತೀನಿ, ಒಳಗೆ ಏನಾಗಿದೆ ಅನ್ನೋದನ್ನು ಅಳಿಯೋದಕ್ಕೆ ಪ್ರಯತ್ನ ಪಡ್ತೀನಿ. ಉದಾಹರಣೆಗೆ ಒಂದು ಎಕ್ಸ್ರೇ ಮಾಡಿಸ್ತೀನಿ, ಆ ಎಕ್ಸ್ರೇನಲ್ಲಿ ಏನಿದೆಯೋ ಅದಕ್ಕೂ ಅವನಿಗೆ ಅನುಭವಕ್ಕೆ ಬರ್ತಾ ಇರುವಂಥ ನೋವಿಗೂ ಸಂಬಂಧ ಇದೆಯಾ ಅಂತ ನೋಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ, ಹೌದಲ್ವಾ. ಸೊ ಅದನ್ನು ಇದನ್ನು ನಾನು ತಾಳೆ ಹಾಕಕ್ಕೆ ನೋಡ್ತೀನಿ. ಅದು ಇಂಡೈರೆಕ್ಟ್ ಮೆಷರ್ ಆಯಿತು. ಸಪೋಸ್ ಮೂಳೆ ಮುರಿದೋಗಿದೆ ಅಂತಂದರೆ, ಫ್ರ್ಯಾಕ್ಚರ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಆಗ ಓ ಮೂಳೆ ಫ್ರ್ಯಾಕ್ಚರ್ ಆಗಿದೆ, ಆ ಫ್ರ್ಯಾಕ್ಚರ್ನ ನಾನು ಬೇರೆ ಬೇರೆ ರೀತಿಯಲ್ಲಿ ವರ್ಣಿಸ್ತೀನಿ, ಇಂಥ ಮೂಳೆ ಇಂಥ ಜಾಗದಲ್ಲಿ ಇಷ್ಟು ಪೀಸ್ ಆಗಿದೆ ಅದೆಲ್ಲ ನಾನು ವರ್ಣನೆ ಮಾಡ್ತೀನಿ. ಆ ವರ್ಣನೆ ನನಗೆ ಹೊರಗಿನಿಂದ ನನಗೆ ಪೇಷಂಟ್ಗೆ ನೋವಾಗ್ತಾ ಇದೆ ಅನ್ನೋದನ್ನು ತಿಳಿಸಿಕೊಡುವ ಒಂದು ಸಾಧನ. ಆದರೆ ಎಷ್ಟು ನೋವಾಗ್ತಾ ಇದೆ ಅಂತ ನನಗಿನ್ನೂ ಅಳಿಯೋಕ್ಕಾಗಿಲ್ಲ, ಇನ್ನೂ ಅಳಿಯೋಕ್ಕಾಗಿಲ್ಲ. ಅದಕ್ಕೆ ಅಳಿಯೋಂಥ ಚಟ, ಅಳಿಯೋಂಥ ಒಂದು ಕಂಪಲ್ಷನ್ ಅಂತ ಏನು ಹೇಳ್ತೀವಿ ಅದು ನಮಗೆ ನಿಲ್ಲಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಪೇಷಂಟ್ಗೆ ಹೇಳಿಬಿಡ್ತೀವಿ, ನೋಡಪ್ಪ ನಿನಗೆ ಒಂದು ಅಂದರೆ ತುಂಬ ಕಡಿಮೆ ನೋವು, ಹತ್ತು ಅಂದರೆ ತುಂಬ ಜಾಸ್ತಿ ನೋವು, ಈಗ ನಿನಗಾಗ್ತಿದೆಯಲ್ಲ ನೋವು ಅದು ಒಂದರ ಕಡೆ ಇದೆಯೋ ಹತ್ತರ ಕಡೆ ಇದೆಯೋ ನೀನೇ ಹೇಳು ಅಂತ. ಮೊದಲನೇ ಸತಿ ಏಟಾಗಿ ಬಂದ ತಕ್ಷಣ ಪೇಷಂಟ್ ಹತ್ತು ಅಂತ ಹೇಳ್ಬೋದು. ನಾವು ಔಷಧಿ ಎಲ್ಲ ಕೊಟ್ಟ ಮೇಲಿಂದ ಇವಾಗ ಹೇಗಿದೆಯಪ್ಪ ಅಂತ ಕೇಳ್ತೀವಿ. ಆವಾಗಲೇ ಹತ್ತಿತ್ತಲ್ವಾ, ಈಗ ಅದು ಐದಕ್ಕೆ ಇಳಿದಿದೆ ಅಂತ ಬಹುಶಃ ಹೇಳ್ಬೋದು. ಸೊ ಆವಾಗ ನಾವೇನು ಅಂದ್ಕೊಳ್ತೀವಿ, ಹತ್ತರಿಂದ ಐದಕ್ಕೆ ಇಳಿತು. ಸೊ ಹೀಗೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಮನುಷ್ಯರು ಎಲ್ಲರೂ ಕೂಡ ಎಲ್ಲವನ್ನು ಅಳಿಯೋದಕ್ಕೆ ಹೋಗ್ತಾರೆ. ಅಳತೆ ಮಾಡೋದು ಬಹಳ ಮುಖ್ಯ, ಅದರಲ್ಲೇನು ಎರಡು ಮಾತಿಲ್ಲ. ಆದರೆ ಈ ಅಳತೆಯ ಮೇಲೆಯೇ ಎಲ್ಲವನ್ನೂ ನಿರ್ಧಾರ ಮಾಡುವಂಥ ಒಂದು ಮನಸ್ಥಿತಿ ಏನಿದೆಯೋ ಅದು ಬಹಳ ಡೇಂಜರಸ್ ಮನಸ್ಥಿತಿ. ಯಾಕೆ ಹಾಗೆ ಅಂತಂದರೆ, ಈಗ ನಮ್ಮ ಈಗ ಮೆಡಿಕಲ್ದು ಉದಾಹರಣೆ ಕೊಡ್ತಾ ಇದ್ದೆ, ಅದನ್ನೇ ನಾನು ಮುಂದುವರಿಸೋದಾದರೆ ಮಂಡಿ ನೋವು ಅಂತ ಪೇಷಂಟ್ಸ್ ಬರ್ತಾರೆ ಅಂದ್ಕೊಳ್ಳೋಣ. ಮಂಡಿ ನೋವು ಅಂತ ಪೇಷಂಟ್ ಬಂದಾಗ ನೋವು ಅನ್ನೋದೇನು, ಪೇಷಂಟಿಗೆ ಅನುಭವ

0: ವೈದ್ಯವಾಗ್ತಾ ಇರುವಂತ ಒಂದು ವಿಚಾರ. ಹೊರಗಿನಿಂದ ನನಗೆ ಕೆಜಿ ಮಿಲಿಮೀಟರು ಸೆಂಟಿಮೀಟರ್ ಅಲ್ಲಿ ನನಗೆ ಅದನ್ನು ಅಳಿಯಕ್ಕಾಗಲ್ಲ. ಹಾಗಾಗಿ ನನಗಿರೋ ಸಾಧನ ಏನು, ಎಕ್ಸ್ರೇ ಮಾಡಿಸೋದು. ಎಕ್ಸ್ರೇಯನ್ನು ಮಾಡಿಸಿ ನಾನು ನೋಡ್ತೀನಿ ಮೂಳೆ ಸವೆದಿದೆ. ಆ ಸವೆದಂಥ ಮೂಳೆಗೆ ನೋವಿಗೆ ಸಂಬಂಧವನ್ನು ನಾನು ಹುಡುಕಕ್ಕೆ ಪ್ರಯತ್ನ ಪಡ್ತೀನಿ. ವೈಯಕ್ತಿಕವಾಗಿ ನಾನೇ ನೋಡಿದಂತೆ ಇದು ವಿಚಿತ್ರವಾದಂಥ ಸಂಬಂಧ ಇರುತ್ತೆ ಎಷ್ಟೋ ಸರ್ತಿ. ಎಕ್ಸ್ರೇನಲ್ಲಿ ನೋಡಿದ್ರೆ ಮೂಳೆಯಲ್ಲಿ ಏನೂ ಹಾಗೇ ಇಲ್ಲ, ಎಲ್ಲ ಚೆನ್ನಾಗಿದೆ. ಆದರೆ ಪೇಷಂಟು ನಡೆಯೋಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಕುಂಟ್ಕೊಂಡು ಅಯ್ಯೋ ಹೆಜ್ಜೆನೇ ಊರಕ್ಕಾಗಲ್ಲ ಅಷ್ಟೊಂದು ನೋವು ಅಂತ ಬರ್ತಾ ಇರ್ತಾರೆ. ಅದು ಒಂದು ವಿಧ, ಒಂದು ರೀತಿಯ ಪರಿಸ್ಥಿತಿ. ಆದರೆ ಇನ್ನು ಕೆಲವು ಸಂದರ್ಭಗಳಿರುತ್ತೆ, ಎಕ್ಸ್ರೇ ನೋಡಿದ್ರೆ ಪೂರ್ತಿ ಮೂಳೆನೇ ಸವೆದೋಗ್ಬಿಟ್ಟಿದೆ, ಅಲ್ಲಿ ಜಾಯಿಂಟ್ ಸ್ಪೇಸೇ ಇಲ್ಲ ಅನ್ನೋ ರೀತಿಯ ಎಕ್ಸ್ರೇ. ಆದರೆ ಪೇಷಂಟ್ ಸಂತೋಷವಾಗಿ ನಗ್ತಾ ನಗ್ತಾ ಬರ್ತಾರೆ, ನನ್ನನ್ನು ಕೇಳ್ತಾರೆ ಸರ್ ಚೆನ್ನಾಗಿದ್ದೀರಾ ಡಾಕ್ಟ್ರೇ ಅಂತ ನನ್ನನ್ನು ಕೇಳ್ತಾರೆ. ಎಕ್ಸ್ರೇ ಹೊರಗಿಂದ ನಾನು ಅಳತೆ ಮಾಡ್ತಾ ಇರುವಂಥದ್ದು ಸೀಮಿತವಾದಂಥ ಕೆಲವು ವಿಚಾರಗಳನ್ನು ನನಗೆ ತಿಳಿಸ್ಕೊಡ್ತಾ ಇದೆ. ಅದರ ಪರಿಣಾಮವಾದಂಥ ನೋವಿನ ಅನುಭವ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇದೆ. ಸೊ ನಮಗಿರುವಂಥ ಪರಿಕರಗಳು ಹೊರಗಿನಿಂದ ಕೆಲವು ವಿಚಾರಗಳನ್ನು ಅಳಿಯೋ ಶಕ್ತಿ ಇದೆಯೇ ಹೊರತು ಅಳೆದು ನಮಗೇನೋ ಕೆಲವು ಮಾಹಿತಿಯನ್ನು ಕೊಡ್ತವೆ ಹೊರತು ಪೇಷಂಟಿನ ಒಳಗಿರೋಂಥ ಅಥವಾ ವ್ಯಕ್ತಿಯ ಅನುಭವದ ಅಳತೆಗೆ ಅದ್ಯಾವುದು ಸಾಕಾಗಲ್ಲ. ನಿತ್ಯ ಜೀವನದಲ್ಲಿ ಎಷ್ಟೋ ರೀತಿಯ ಸಂದರ್ಭಗಳನ್ನು ನಾವು ಈ ಅಳತೆಗೆ ಒಳಪಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ದುರದೃಷ್ಟ ಅಂದರೆ ನಾವು ವ್ಯಕ್ತಿ ವ್ಯಕ್ತಿಗಳ ಸಂಬಂಧವನ್ನು ಕೂಡ ಅಳೆಯೋದಕ್ಕೆ ಪ್ರಯತ್ನ ಪಡ್ತೀವಿ. ಒಬ್ಬ ವ್ಯಕ್ತಿಯನ್ನು ನಾವು ವ್ಯವಹರಿಸ್ತಾ ಇದ್ದೀವಿ ಒಬ್ಬ ವ್ಯಕ್ತಿ ಜೊತೆ ಅಂತಂದಾಗ ನಮ್ಮ ತಲೆ ಒಳಗಡೆ ಯಾವಾಗಲೂ ಏನೋ ಒಂದು ಓಡ್ತಾ ಇರುತ್ತೆ, ಇವನಿಗೆ ನನ್ನ ಬಗ್ಗೆ ಗೌರವ ಇದೆಯಾ, ಎಷ್ಟು ಗೌರವ ಇದೆ ಅದನ್ನು ಹೇಗೆ ಅಳೆಯೋದು, ಇವನಿಗೆ ನನ್ನ ಬಗ್ಗೆ ಪ್ರೀತಿ ಇದೆಯಾ, ಆ ಪ್ರೀತಿ ಇದೆ ಅನ್ನೋದನ್ನು ನಾನು ಹೇಗೆ ಅಳೀಲಿ. ಸೊ ಈ ಅಳತೆಗಳನ್ನು ನಾವು ಸದಾಕಾಲ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಅದಕ್ಕೆ ನಮಗೇನಾಗುತ್ತೆ, ಇವಾಗ ಪ್ರೀತಿ ಇದೆ ಅಂತ ಅನ್ಕೊಳ್ಳೋದಕ್ಕೆ ನಾವು ಯಾವ ಗಣನೆ ತಗೋತೀವಿ, ನನ್ನ ಎದುರಿಗೆ ಅವನು ನನ್ನ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ದ ಅಂದ್ಕೊಳ್ಳೋಣ, ಹತ್ತಾರು ಪದಗಳನ್ನು ಉಪಯೋಗಿಸಿ ನೀವು ಅಂಥವ್ರು ನೀವಿಂಥವ್ರು ಅಂತ ಹೊಗಳ್ದ ಅಂತ ಅಂದ್ಕೊಳ್ಳೋಣ. ಸೊ ನನಗೆ ಭಾಳ ಖುಷಿಯಾಗೋಯ್ತು. ಅದರ ಮನಸ್ಸಿನ ಒಳಗಡೆ ಅವನು ನಿಜವಾಗ್ಲೂ ಆ ಥರ ಭಾವನೆ ಇದೆಯಾ ನನಗೆ ಗೊತ್ತಾಗಲ್ಲ. ಯಾರೋ ಒಬ್ಬರು ಆ ಥರ ನನಗೆ ಹತ್ತು ಮಾತುಗಳನ್ನು ಹೇಳಲಿಲ್ಲಪ್ಪ, ಅವಾಗ ನನಗೇನು ಅನ್ನಿಸ್ತೆ, ಓ ಇವ್ರು ನನ್ನ ಬಗ್ಗೆ ಪ್ರೀತಿನೇ ಇಟ್ಕೊಂಡಿಲ್ವೇನೋ, ನೋಡು ಅವನು ನೋಡು ಎಷ್ಟು ಚೆನ್ನಾಗಿ ನನ್ನ ಬಗ್ಗೆ ಮಾತಾಡ್ದ. ಸೊ ಹಾಗೆ ಬಾಹ್ಯವಾಗಿ ಕಾಣಿಸುವಂಥ ಅಂಶಗಳನ್ನೇ ನಾವು ಆಧಾರವಾಗಿಟ್ಕೊಂಡು ಸಂಬಂಧಗಳನ್ನು ಅಳೆಯುವಂಥ ಪರಿಸ್ಥಿತಿಯಲ್ಲಿ ಎಷ್ಟೋ ಸರ್ತಿ ಸಿಗಾಕ್ಕೊಂಡ್ಬಿಡ್ತೀವಿ. ಕುಟುಂಬಗಳ ಮಧ್ಯದಲ್ಲಿ, ಕುಟುಂಬದ ಒಳಗೆ ವ್ಯಕ್ತಿಗಳ ಮಧ್ಯದಲ್ಲಿ ಬರುವಂಥ ವೈಮನಸ್ಯಕ್ಕೆ ಈ ರೀತಿಯ ಅಳತೆಗಳನ್ನು ಮಾಡ್ತಾ ಇರೋದೇ ಎಷ್ಟೋ ಸರ್ತಿ ಕಾರಣವಾಗುತ್ತೆ. ಸೊ ಹಾಗೆ ಅನುಭವ ವೇದ್ಯವಾದಂತಹ ಪ್ರೀತಿ ವಿಶ್ವಾಸಗಳನ್ನು ಅನುಭವದಿಂದಲೇ ನಾವು ತಿಳ್ಕೊಳ್ಬೇಕೇ ಹೊರತು ಅದಕ್ಕೆ ಬೇರೆ ಬಾಹ್ಯವಾದಂತಹ ಅಳತೆಗಳನ್ನು ಇಟ್ಕೊಳ್ಳುವಂಥದ್ದು ಬಹಳ ಸೀಮಿತವಾದಂಥ, ಬಹಳ ಕ್ಷುಲ್ಲಕವಾದಂಥ ಒಂದು ಮಾರ್ಗವಾಗುತ್ತೆ. ಈ ಅಳತೆಗಳು ಮುಖ್ಯ, ಆದರೆ ಅದರ ಇತಿಮಿತಿಗಳನ್ನು ನಾವು ತಿಳಿದು ಅನುಭವಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥದ್ದು ನಿತ್ಯ ಜೀವನದ ಬದುಕಿಗೆ ಬಹಳ ಮುಖ್ಯ ಆಗುತ್ತೆ.
1: ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು.
2: ಈ ಸಮಯ ಆನಂದಮಯ. ಇಂದು ಸರಗೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಮಮತೆಜೀರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಚಾರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.

0: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ, ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು, ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
1: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೇ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲ್ಯಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು, ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು, ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೇ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು, ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
2: ಈ ಸ್ಕ್ಯಾಮನ್ನ ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಇರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ, ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ, ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ, ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು, ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು, ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ: ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
0: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930 ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾರ್ಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ, ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
3: ಒಂದು ಚಿಕ್ಕ ನೈಜ ಕಥೆ: ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಅಂಶಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು, ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆ್ಯಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ, ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ.
1: ಇದಕ್ಕೆ ಆರ್ಥಿಕ ಜ್ಞಾನ ತುಂಬಾ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
3: ಅಂತಿಮ ಸಂದೇಶ: ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ, ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರದ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ನಮ್ಮ ನಿಲಯದಿಂದ ಇನ್ನು ಮುಂದೆ ಜನಧ್ವನಿ ಪರಿಣಾಮ ಕಾರ್ಯಕ್ರಮ. ಜನಧ್ವನಿ ನಿರಂತರ ಕೇಳುಗರಾದ ಎಚ್ಡಿಕೋಟೆ ತಾಲೂಕಿನ ಜಾಗನಕೋಟೆ ಹಾಡಿಯ ಶ್ರೀಮತಿ ಬೊಮ್ಮೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಜನಧ್ವನಿ ಕೇಳುಗರಾದ ಹೆಚ್ ಡಿ ಕೋಟೆ ತಾಲೂಕಿನ ಜಾಗನಕೋಟೆ ಹಾಡಿಯ ಕೇಬಮೀರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ನಮ್ಮ ಜನಧ್ವನಿ ಕಾರ್ಯಕ್ರಮ ಮತ್ತು ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯವನ್ನ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.

0: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಪರಿಚಯವನ್ನ ಮಾಡಿಕೊಡಿ ಅಮ್ಮ. ಎಷ್ಟು ವರ್ಷದಿಂದ ಕೇಳ್ತಾ ಇದ್ದೀರಾ, ಯಾವ ಊರು?
1: ನನ್ನ ಹೆಸರು ಕೇಬಮ್ಮಿ ಅಂತ, ಜಾಗನಕೋಟೆ ಆಡಿ. ನಾನು ಅವಾಗ ಸಂಘ ಮಾಡ್ತಿದ್ದೇನೆ, ಅವಾಗ ಸಂಘ ಅವರೇ ಬರೀತಿದ್ರು, ಸಲೈನ್ ಅವರು. ಅವಾಗ ಸಂಘ ಮಾಡ್ಕೊಂಡು ನಾವ್ ಹಿಂಗೆ ಸಂಘದ ಕೂತ್ಕೊಂಡು ಒಂದು ನೈನಿಗೆಲ್ಲ ಕೂತ್ಕೊಂಡು ಆಡಿ ಹೇಳ್ತಿದ್ರು. ಅವಾಗ ನಮ್ಮ ಆಡನ ಪ್ರಯತ್ನ ಮಾಡ್ತಿದ್ದು ನಮ್ಮ ಸಂಘದ ನಮ್ಮ ಗಿರಿಜ ಆಡನೆ ನಮ್ಮ ಆಡನ್ನ ಹೇಳ್ಕೊಂಡು ಪ್ರಯತ್ನ ಮಾಡ್ತಿದ್ದು. ಅವಾಗ ಹಿಂಗೆ ರೇಡಿಯೋ ಎಲ್ಲ ಬತ್ತಾ ಇತ್ತು. ಆಡ್ ಬರಾಗ ನನ್ಗೆ ಸಲೈನ್ ಅವರು ತುಂಬಾ ಹೆಲ್ಪ್ ಮಾಡ್ತಿ, ಯಾರಿಗೂ ಕರಿತಿದ್ರು, ನಮ್ ಫಸ್ಟ್ ನಮ್ಗೆ ಕರಿತಿದ್ರು ಕೇಳಿಸಲಿ ಅಂತ. ಅವರು ಹೆಂಗಸರಿಗೆ

0: ಅವ ಕರ್ಕ ಬಂದು ಹೋಗಿ ಅವ್ರಿಗಂತ ಕರ್ಕ ಬಂದು ಮನೆ ನನ್ಗೆ ಹೇಳವ್ರು ಕರ್ಕ ಬಂದು ನಿಮ್ ತಾತ ಕರೀತ ಅವನೇ ಹೋಗ್ಬೇಕಂತ ಕೇಳ್ತಾರೆ, ನೀವು ಹಾಡು ಹೇಳ್ತೀರಿ ಎಲ್ಲ ಬರ್ತದೆ ಕೂತ್ಕೊಂಡು ಸ್ವಲ್ಪ ಹೇಳ್ಬೇಕಂತ ನನ್ಗೆ ಹೇಳ್ತಾ ಇದ್ರು. ಒಂದು 5 ನಿಮಿಷ ಕೂತ್ಕೊಂಡು ನಾವು ಹಾಡು ಹೇಳೋದ್ನ ನಾವು ಹೆಂಗ್ ಸಂಘ ಮಾಡ್ತೀವಿ ಅದನ್ನೆಲ್ಲ ನಾವು ಕೂತ್ಕೊಂಡು ಕೇಳಿಸ್ಕೊಂಡು ನಾನು ಬರ್ತಾ ಇದ್ದೆ. ಅವಾಗ
1: ಎಷ್ಟು ವರ್ಷದಿಂದ ಕೇಳ್ತಿದ್ರಿ ನೀವು ಜನಧ್ವನಿ?
0: ಜನಧ್ವನಿ ಅವರು ಇರಗಂಟ ಕೇಳ್ತಾ ಇದ್ದು, ಅವರು ಇನ್ನೇನ ಒಂದ್ 3-4 ವರ್ಷ ಆಗಿರ್ಬೋದು. ಈ ಕೊರೋನಾ ಟೈಮ್ ಬತ್ತಲ್ಲ ಅವಾಗ ಅವತ್ತು ತೀರ್ಕೊಬಿಟ್ರಲ್ಲ, ಅದರಿಂದ ಈಸೆಗೆ ನಾವು ಏನು ಕೇಳಲ್ಲ. ಈಗ ನೀ ಕೇಳಲ್ಲ.
1: ಮೊದ್ಲ ಯಾವ ತರ ಬರ್ತಿತ್ತು ಕಾರ್ಯಕ್ರಮಗಳು?
0: ಮೊದ್ಲಂದ್ರೆ ಹಾಡು ಹೇಳ್ತೀವಲ್ಲ, ಸಂಘ ಹೆಂಗ್ ಮಾಡ್ತೀವಿ, ಸಂಘ ಎಷ್ಟು ಕಟ್ತೀವಿ, ಎಷ್ಟೋ ಒಬ್ಬರಿಗೆ ಇಷ್ಟು ಉಳಿತಾಯ ಆಗಿದೆ ಅದೆಲ್ಲ ಬರಿತಾ ಇದ್ರು. ಅದೆಲ್ಲ ನಾವು ರೇಡಿಯೋ ಸ್ಟೇಷನ್ ಅಲ್ಲೆಲ್ಲ ಕೇಳ್ತಾ ಇದ್ದು, ಅದೇ ಇದು ಕೇಳಿಸ್ಬೇಕಂದ್ರು ನಮ್ ಕರಿತಾ ಇದ್ರು. ನೀವ್ ಹೇಳಿದ್ ಮಾತಾಡ್ತಾರೆ, ನೀವು ಕೇಳ್ಬೇಕಂತ ನನ್ ಕರೆಸ್ತಾ ಇದ್ರು ಅವರು. ಅವಾಗ ಕೂತ್ಕೊಂಡ್
1: ಅಂದ್ರೆ ನೀವು ಲೆಕ್ಕದ ಕಟ್ಟೆ ಲೆಕ್ಕದ ಪಡಿಸಾಲೆ ಕಾರ್ಯಕ್ರಮ. ಎಷ್ಟು ಖುಷಿ ಅನಿಸ್ತಿತ್ತು ರೇಡಿಯೋದಲ್ಲಿ ನಿಮ್ಮ ಧ್ವನಿ ಕೇಳೋಕೆ?
0: ನನ್ ಖುಷಿ ಸರ ಖುಷಿ ಆಯ್ತು ನೋಡಿ. ಹಿಂಗೆ ಸಂಘದಿಂದ ನಾವು 2 ರೂಪಾಯಿ ಉಳಿತಾಯಿಂದ ನಾವು ಇಷ್ಟೆಲ್ಲ ಹೇಳ್ಕೊಂಡು ಕೇಳ್ಬೇಕಂದ್ರೆ ನಮ್ಗೆ ತುಂಬಾ ಖುಷಿ ಆಯ್ತು ಅಂತ ನನ್ಗೆ ಖುಷಿ ಆಯ್ತಿದ್ರು. ನಮ್ಗೆ ಕೆಲವು ಜನ ಏನ್ ಮಾಡ್ತಾರೆ ಮಾತಾಡಕ್ನೆ ಭಯ ಪಡ್ತಾರೆ. ಮೊದ್ಲ ಹಂಗೆ ಇತ್ತು ನಮ್ಗುನ್ವೆ, ನಾವು ಸಂಘ ಮಾಡಕ್ ಮುಂಚೆನೆ ಏನು ಇಷ್ಟು ಮಾತು ನಮ್ಗೆ ಆಡಕ್ಕೆ ನಮ್ಗೆ ಬರ್ತಿರ್ಲಿಲ್ಲ. ನಾವ್ ಯಾವಾಗ ನಮ್ ಸಂಘಕ್ಕೆ ಪೋಷಣೆ ಮೇಡಮ್ ಇದ್ರು, ಅವಾಗ ಅವರೇ ನಮ್ಗೆ ನಮ್ ಸಂಘನ ಮುಂದುವರಿಸೋ ಕಾರಣ ಪೋಷಣೆ ಮೇಡಮ್ ಇದ್ರು. ಅವರೇ ನಮ್ ಸಂಘ ಕಟ್ಟಿ ನೀವು ಹಿಂಗೆಲ್ಲ ಇರ್ಬಾರ್ದು, ಜೀವನ ಅಂದ್ರೆ ಹೆಂಗ್ ಜೀವನ ಮಾಡ್ಬೇಕು, 2 ರೂಪಾಯಿ ತಿಂತೀವಿ ನೀವು ಆಚೆ ತಗೊಬಂದು ಆಗಾಗ್ಲೂ ತಿಂತೀವಿ, 2 ರೂಪಾಯಿ ಸಂಪಾದನೆ ಮಾಡೋದು ನಿಮ್ ಮಕ್ಕಳಿಗೈತದೆ ಅಂತ ಹೇಳ್ಬಿಟ್ಟು ಅವರೇ ನಮ್ಗೆ ಕರ್ಕೊಬಂದು ಫಸ್ಟ್ ಪೇಡಿನಲ್ಲಿ ಅವರೇ ನಮ್ಗೆ 2 ರೂಪಾಯಿ ಅವಾಗ 2 ರೂಪಾಯಿ ಸಂಘ ಮಾಡಿದ್ರು. ಈ ಸಿ ಸಿಗೆ ಮತ್ತೆ ಪೆಣಿನಿ ಬಿಟ್ಟು ಆದ್ಮೇಲೆ ನಮ್ಮ ಪೋಷಣೆ ಮೇಡಮ್ ಅವಾಗ ಹೊಸಳಲ್ಲಿದ್ರು, ಅವರು ನಮ್ ಆಡಿ ಆಡಿ ಬಂದು ನಮ್ ಸಂಘ ಮಾಡ್ತಿದ್ರು. ಅವ್ರ ಅವ್ರ ಬರ ಸೇರಿದ್ಮೇಲೆ ನಮ್ಗೆ 50-100 ನಮ್ ಸಂಘ ಮಾಡಕ್ಕೆ ನಮ್ಗೆ ಅನುಕೂಲ ಆಯ್ತು. ನಮ್ಗೆ ಪೋಷಣೆ ಮೇಡಮ್ ನಮ್ಗೆ ಸಂಘ ಮಾಡ್ಕೊಟ್ಟಿಂದ ನಾವು ಇನ್ನು ಕೂಡ ನಾವ್ ಅದ್ ಸಂಘ ನಾವು ಬಿಟ್ಟಿಲ್ಲ, ಇನ್ನು ಕೂಡ ನಾವ್ ಅದ್ ಮುಂದುವರ್ಸ್ಕೊಂಡು ಹೆಂಗ್ ಸಂಘ ಮಾಡ್ಬೇಕು, ನಮ್ಮ ಉಳ್ತಾಯ ಹೆಂಗ್ ಮಾಡ್ಬೇಕು, ನಮ್ಮ ಮಕ್ಳು ಹೆಂಗ್ ಸಾಕ್ಬೇಕು, 50 ರೂಪಾಯಿ ಉಳ್ತಾಯ ಕಟ್ತದ ಮಕ್ಳು ಹೆಂಗ್ ಓದಿಸ್ಬೇಕು, ಜೀವನ ನಮ್ಮ ನಮ್ಗುನು ಗೊತ್ತಾಯ್ತದೆ. ಈಗ ಅವತ್ತು ಆವಾಗ್ಲೇ ತಂದು ತಿನ್ನೋದು ಅದು ಆಗಲ್ಲ, ಒಂದ್ 10 ರೂಪಾಯಿ ಉಳಿಸ್ಕೊಂಡ್ರು ಕೂಡ ನಮ್ಗೊಂದು ಕಷ್ಟ ಕಾಯ್ತದೆ ಅಂತ ನಮ್ಗೆ ನನ್ಗೆ ನಾನು ತುಂಬಾ ಖುಷಿ ಪಡ್ತು ನನ್ಗೆ ಅನಿಸ್ತು. ನನ್ಗೆ
1: ಅಂದ್ರೆ ಜನಧ್ವನಿ ರೇಡಿಯೋ ಕಾರ್ಯಕ್ರಮದಲ್ಲಿ ಲೆಕ್ಕದ ಕಟ್ಟೆ ಲೆಕ್ಕ ಪಡಿಸಲೆ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯವನ್ನ ತಿಳ್ಕೊಂಡು ಆ ನಿಟ್ಟಿನಲ್ಲಿ ನೀವು ಸಂಘವನ್ನ ಆರಂಭಿಸಿ ಇವತ್ತಿಗೆ ಆ ಸಂಘ ಇನ್ನು ಉಳ್ಕೊಂಡು
0: ಮುಂದುವರ್ಸ್ಕೊಂಡು ನಾವು ಜನಧ್ವನಿ ಅಲ್ಲೇ ಸಾಲ ತಕೊಂಡು ನಮ್ಮ ಮಕ್ಕಳು ಓದಿಸ್ ಆಗ್ಲಿ ಮನೆ 1 ವರ್ಷ ದುಡ್ಡು ತಕೊಂಡು ಮನೆ ಅದನ್ನ ಸದ್ ಮಾಡ್ತಾ ಸಂಘದಲ್ಲೇ ಸಾಲ ತಕೊಂಡು ಮನೆ ಎಲ್ಲ ಹಂಚ್ ಮಾಡ್ತಿದಾರೆ. ಅವಾಗ ಹಂಚ್ ತಗೊಂಡು ಒಂದ್ 200 ಹಂಚು ತಾಳ ತಗೊಂಡು 200 ಹಂಚು ತಗೊಂಡು ವಸ್ತೇ ನಾನು ಸಂಘದಿಂದ. ನಾನು ನನ್ನ ಮಗಳು ಓದಿಸ್ಕೊಂಡೆ, ಆ ಜೊತೆ ಕೂಲಿ ಕೆಲಸ ಮಾಡಿ ಸಂಘದಿಂದ ಸಾಲ ತಗೊಂಡು ನನ್ನ ಮಗಳು ಕೂಡ ನಾನು ಓದಿಸ್ತೇನೆ. ನಾನು ಇನ್ನು ಕೂಡ ನನ್ನ ಕಿರಿಯ ಮಗಳು ಕೂಡ ಇನ್ನು ಕೂಡ ನಾನು ಓದಿಸ್ತಾ ಇದ್ದೀನಿ.

0: ಜನಧ್ವನಿ ಕಾರ್ಯಕ್ರಮದಲ್ಲಿ ಒಂದು ಗಿರಿಜನರ ಭಾಗವಹಿಸುವಿಕೆ ಅತಿ ಹೆಚ್ಚಾಗಿತ್ತು. ನಿಮ್ಮ ನಿಮ್ಮವರು ಭಾಗವಹಿಸ್ತಾ ಇದ್ರು. ಇದನ್ನ ಕೇಳಿದಾಗ ಏನ್ ಅನ್ಸಿತ್ತು ನಿಮ್ಗೆ? ಮಾಡಿ ಸಮಸ್ಯೆಗಳೆಲ್ಲ ಕೇಳ್ತಿದ್ರಾವಾಗ
1: ಕೇಳ್ತಾ ಇದ್ದು ನಾವು ನಾನೀಗನ್ನಲ್ಲ ಅದ್ನ ನಾವು ಅಂತ ಇದ್ದು ಅದೆಲ್ಲ ಹೇಳಿ ನೀರಿನ ಸಹಿತಾಗಿ ಹಾಕಿದ್ರು ಅವನು. ಬೆಳಿಗ್ಗೆ 9 ಗಂಟೆಗೆ ಬರ್ತಾ ಇತ್ತು, ಅವಾಗ ನಾನ್ ಬಂದು ಕೇಳಿಸ್ಕೊಂಡು ಹೋಯ್ತಿದ್ದೆ ನಾನು ಅವಾಗ.
0: ಎಷ್ಟೆಷ್ಟು ಟೈಮ್ ಕೇಳ್ತಿದ್ರಿ ನೀವು?
1: ಒಂದು 10 ನಿಮಿಷ ಹಾಕಿದ್ರು ಅವಾಗ ಹೇಳ್ಬಿಟ್ಟು ಹೋಯ್ತಾ ಇದ್ದೆ ನಾನು.
0: ನೀವು ಭಾಗವಹಿಸಿದ್ರಲ್ಲಿ
1: ಸಂಘದಲ್ಲಿ ನಾನೇ ಆಡ್ತಿದ್ದೆ ನಾನು, ಅದೆಲ್ಲ ಬರ್ತಾ ಇತ್ತು. ಹೆಂಗ್ ಸಂಘ ಮಾಡೋದು, ಹಿಂಗೆ ಇದ್ರೆ ನಾವ್ ಹೆಂಗ್ ಜೀವನ, ಹೆಂಗೆ ನಾವ್ ಯಾವ ತರ ಮುಂದರಿಯೋದು, ಎಲ್ಲ ಭಯ ಇರಬಾರ್ದು, ಧೈರ್ಯ ಇರ್ಬೇಕು ನಮ್ಗೆ, ಅದೆಲ್ಲ ಹೇಳ್ಕೊಳ್ತಿದ್ದೆ ನಾವು
0: ಹೇಳ್ಕೊಡ್ತೀವಿ. ಒಟ್ಟಾರೆ ನಮ್ಮ ಜನಧ್ವನಿ ಸರ್ಗೂರಲ್ಲಿ ಇರೋದು ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ?
1: ನನ್ ತುಂಬಾ ಖುಷಿ ಆಯ್ತದ.
0: ಯಾಕೆ?
1: ಯಾಕಂದ್ರೆ ಮೊದ್ಲು ಹಿಂಗಿರ್ಲಿಲ್ಲ, ಈಗೀಗ ಎಲ್ರು ಜನಗೂ ಹೆಂಗ್ ಮುಂದರಿಬೇಕು, ಹೆಂಗಿರ್ಬೇಕು ಇದೆಲ್ಲ ಕೇಳ್ಕೊಂಡು ಧೈರ್ಯ ಹೆಂಗ್ ಬರ್ಬೇಕಂತ ಎಲ್ರಿಗೂ ಧೈರ್ಯ ಬರ್ತದೆ. ಈಗ
0: ಈಗ ನಮ್ಮ ಜನಧ್ವನಿ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ, ಮಹಿಳೆಯರಿಗೆ, ಪುರುಷರಿಗೆ, ಕೃಷಿಕರಿಗೆ, ಗಿರಿಜನರಿಗೆ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ?
1: ಇದ್ರ ಬಗ್ಗೆ ಅಂದ್ರೆ ಏನು,

0: ನಮ್ಗೂ ಖುಷಿ. ಈಗ ನಾವು ಕಲಿತ ಮೇಲೆ ನಮ್ಮ ಮಕ್ಕಳನ್ನು ಕೂಡ ಇದನ್ನ ಮುಂದುವರಿಸ್ಕೊಂಡು ಒಯ್ತಾರೆ. ಈಗ ನಾನಂತೇನೆ, ನನ್ನ ಮಕ್ಕಳು ಕೂಡ ಅದನ್ನ ನಮ್ಮಅಮ್ಮ ಹಿಂಗ ಆಡ್ತಾ ಇದ್ರು, ನಮ್ಮ ಸಂಪ್ರದಾಯ ಹೆಂಗ್ ಉಳಿಸ್ಬೇಕು, ನಾವು ಉಳಿಸ್ಬೇಕು ಅಂತ ನಮ್ಮ ಮಕ್ಕಳು ಕರೀತಾರೆ.
1: ಅಂದ್ರೆ ಬೇರೆಯವ್ರಿಗೆ ತಿಳ್ಕೊಂಡಾಗ
0: ಅದೇ ಈಗ ನಾವಂದ್ರೆ ಅಕ್ಕಪಕ್ಕ ಇರೋರು ನೋಡಿ ಹಂಗ ಜೀವನ ಅವ್ರು ಹಂಗ ಮಾಡ್ತಾರೆ, ನಾವು ನಮ್ಮ ಮಕ್ಕಳು ನಾವು ಜೀವನ ಮಾಡಿದ್ರೆ ನಮ್ಮ ಮಕ್ಕಳು ಕಲಿತಾರೆ ಅಂತ ಅಕ್ಕಪಕ್ಕ ಇರೋರು ಕಲಿತಾರೆ.
1: ಅಂದ್ರೆ ನಮ್ಮ ಪೀಳಿಗೆ ಇಲ್ಲಿಗೆ ಮುಗ್ದೋಗ್ಬಾರ್ದು.
0: ಇರ್ಬೇಕಲ್ಲ ಅದು ಆ ಪದ್ಧತಿ ಇರ್ಬೇಕಲ್ಲ. ನಾವು ಈಗ ಹೊಸ್ತಾಗಿ ಈಗ ಹಿಂಗ್ ಹಂಗಿತ್ತು ಈಗ ಹಿಂಗಿರ್ಬಾರ್ದು ಅನ್ಸೋ ಇರಲ್ಲ. ನಾವು ಹೆಂಗೆ ಇದ್ದು ಆ ಜೀವನ ನಮ್ಮ ಮಕ್ಕಳ ಕಾಲಕ್ಕೆ ಕೂಡ ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ನಮ್ಮ ಮಕ್ಕಳು ಕೂಡ ನಾವ್ ಹೆಂಗ್ ಕಷ್ಟ ಬಿದ್ದಿದೀವಿ, ನಮ್ಮ ಮಕ್ಕಳು ಕೂಡ ಕಷ್ಟ ಬಿದ್ದು ಅವರು ಅನ್ಭೋಗ ಅವ್ರಿಗೂ ಇರ್ಬೇಕು ಅಂತ ಅನ್ನಿಸುತ್ತೆ ನನ್ಗೆ.
1: ನಮ್ಮ ಜನಧ್ವನಿ ಕೇಂದ್ರದಲ್ಲಿ ನಿಮ್ಮ ಆಚಾರ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ, ಇದ್ರ ಬಗ್ಗೆ ಏನ್ ಹೇಳ್ತೀರಿ?
0: ಸಂಪ್ರದಾಯ ಆವಾಗಂದ್ರೆ ಈಗ ಎಂಟು ಕೊಡೋದು ಎಂಟು ತರದಂದ್ರೆ ಈಗ ಮದ್ವೆ ಮಾಡ್ತಿರ್ಲಿಲ್ಲ ಅವಾಗ. ಅವಾಗಂದ್ರೆ ಮೊದ್ಲಿ ಅವರು ಮೊದ್ಲಿ ಮಾದಯ್ಯ ಮೇನ್ ಆಗಿ ಅವರೇ ಇರ್ಬೇಕು. ಒಂದೆಂಟು ತಕ ಬಂದ್ರೂ ಏಳು ಜನ ಒಯ್ತಿದ್ರು ಬೆಳ್ಳಿ ಪಂಚಿಗೆ ಒಂದಿಷ್ಟು ಪೇಲಾಡಿಕೆ ಹಾಕೊಂಡು. ಈಗ ತಾಲಿ ಅವಾಗ ಮಣಿಸಾರು ಆಗ್ತಾ ಇದ್ರು ಮದುವೆಗೆ, ಎಲ್ಲಡಿಕೆ ಮಣಿಸಾರೆ ಸೀರೆ ಪಂಚೆ. ಅವಾಗ ಡ್ರೆಸ್ ಏನು ಹಾಕ್ತಿರ್ತಿಲ್ಲ ಪಂಚೆ, ಹಿಂಗೆ ನಾನೀಗ ಹಾಕ್ತೀನಲ್ಲ ಅವಾಗ ಬೆಳ್ಳಿ ಪಂಚೆ ಸೀರೆ ಹಾಕೊಂಡು ಕರ್ಕೊಬರ್ತಾ ಇದ್ರು. ಊಟ ಕೊಡೋರು ಊಟ ಕೊಡ್ತಾರೆ, ಇಲ್ಲ ಅನ್ನೋರು ಬರೀ ಲಡ್ಕೆ ಕೊಟ್ಟು ಕರ್ಕೊ ಹೋಯ್ತಿದ್ರು ಅವಾಗ.
1: ಅಂದ್ರೆ ಆಚಾರ ವಿಚಾರಗಳು ಅಷ್ಟೇ ಕೊಡ್ತಾ ಇರೋದು
0: ಗಂಡಸಿ ಎಲ್ಲ ಸಾವಿರ ಕೂತ್ಕೊಂಡು ನೈನ ಕುಂತ್ಕೊಂಡು ಎಲ್ಲಡ್ಕೆ ಗಂಡನ್ ಹೆಣ್ಣನ್ವೆ ಎಲ್ರಿಗೂ ಎಲ್ಲಡ್ಕೆ ಕೊಡ್ತಾ ಇದ್ರು ಅವಾಗ.
1: ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ ಅನ್ಬಿಟ್ಟು ಮಾಡ್ತಾ ಇದೀವಿ. ಸರ್ಕಾರಿ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಗಿರಿಜನಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಏನ್ ಸಮಸ್ಯೆ ಇದೆ ಅಂತಂದ್ರ ಬಗ್ಗೆ ಎಲ್ಲ ಮಾತಾಡಿಸ್ತಾ ಇದೀವಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಮ್ಮ ನೀವು?
0: ಇದ್ರ ಬಗ್ಗೆ ಅಂದ್ರೆ ಒಂದ್ವರ್ಷ ಬಂದಿದ್ರು
1: ಒಂದ್ ಫೋನ್ ಮುಖಾಂತರ ಸಮಸ್ಯೆಗಳೆಲ್ಲ ಬಗೆಹರಿತಾ ಇದಾವೆ. ಇದ್ರ ಮೂಲಕ ಏನ್ ಹೇಳ್ತೀರಾ?
0: ಅದೇ ಜನಕ್ಕೆ ಕೊಡ್ಬೇಕಂತ ಅನಿಸ್ತದೆ, ಹಿಂದಿ ಸೋಸಿ ಎಲ್ಲ ಇಲ್ದಿರೋರ್ಗೇನು ಕೊಡ್ಬೇಕು. ಒಂದು ತೀರ ಈಗ ಕೊಟ್ಟಿರೋರು ಕಟ್ತಾರೆ, ಇಲ್ದಿರೋ ಸಿರ ಕೆಲವು ಜನ ತುಂಬಾ ಜನ ಇದ್ದಾರೆ, ಅವ್ರಿಗೂ ಕೂಡ ಇದ್ರ ಬಗ್ಗೆ ನಾವು ಇಷ್ಟೆಲ್ಲ ಅಂತಿದೀವಲ್ಲ ಅದ್ರ ಬಗ್ಗೆ ಒಂದ್ ಸೋಸೆಲ್ಲ ಇರೋ ಅವ್ರಿಗೆ ಸೋಸೆಲ್ಲ ಕೊಡ್ಬೇಕು ಅಂತ ನನ್ನ ಇಷ್ಟ ನನಗೆ.

0: ಇನ್ನೇನಾದ್ರು ಕಾರ್ಯಕ್ರಮ ಮಾಡ್ಬೇಕು ಅಂತ ಅನ್ಸುತ್ತೆ.
1: ಇನ್ನೇನು ಕಾರ್ಯಕ್ರಮ ಅಂದ್ರೆ ಅದೇ ನಮ್ಮ ಆಡಿ ಸಮಸ್ಯೆ, ಆಡಿ ಚೆನ್ನಾಗಿರ್ಬೇಕು, ಆಡಿ ಜನ ಎಲ್ಲ ಒಂದೇ ಒಗ್ಗಟ್ಟಾಗಿದ್ದು, ನಮ್ಮ ಆಡಿಲಿ ಏನ್ ಬೇಕು, ಒಂದು ಶೌಚಾಲಯದಾದ್ರೂ, ಒಂದು ಮನೆದಾದ್ರೂ, ನಮ್ಮ ಆಡಲಿ ಆರೋಗ್ಯದ ಬಗ್ಗೆನೂ ಎಲ್ಲ ಚೆನ್ನಾಗಿರ್ಬೇಕು, ಒಗ್ಗಟ್ಟು ಇರ್ಬೇಕು ಜನ. ಈಗ ನಾನೇ ಒಂದು ಮಾತಾಡೋದು, ಇನ್ನೊಬ್ಬರೇ ಒಂದು ಮಾತಾಡೋದು, ಅದು ಒಂದು ಆಡಲ್ಲಿ ಚೆನ್ನಾಗಿರಲ್ಲ. ಎಲ್ಲ ಒಗ್ಗಟ್ಟಾಗಿದ್ದು ಅಕ್ಕ ತಂಗಿ ಅಣ್ಣ ತಮ್ಮಿದ್ರ ಹಂಗೆ ಎಲ್ಲ ಒಗ್ಗಟ್ಟಾಗಿದ್ರೆ ಒಂದಾಡಿ ಮುಖ್ಯ. ಅದು
0: ಅವರು ಕಾರ್ಯಕ್ರಮಗಳು ಇನ್ನೂ ಅತಿ ಹೆಚ್ಚಾಗಿ ಬಂದ್ರೆ ಆರೋಗ್ಯದ ಬಗ್ಗೆ ಎಲ್ಲ ಚೆನ್ನಾಗಿ ಬರ್ತಿತ್ತು ಅವಾಗ.
1: ಅವಾಗ ಆರೋಗ್ಯ ಅಂದ್ರೆ ಇದೇ ತರ ಹೆಂಗಿರ್ತೀವಿ ಆತರ ಇರ್ತಾರ ಅವಾಗ. ಎಲ್ಲ ಕಾರ್ಯಕ್ರಮ ಎಲ್ಲ ಕೇಳ್ತಿದ್ವು, ಮತ್ತೆ ಕಾಡಲ್ಲಿ ಏನ್ ನಾವೇನ್ ತಿನ್ಬೇಕು, ಹೆಂಗಿದ್ಬೇಕು ಅಂದ ಅಂತದೆಲ್ಲ ಮಾಡ್ತಾ ಇದ್ರು. ಈ ಸೀಸಗ ಹಿಂಗ ಹೋಯ್ತು ಜನನ ಒಟ್ಟಿಗೆ
0: ಒಂದೇ ತರ ಕಾರ್ಯಕ್ರಮಗಳು ಬರ್ತಾ ಇದಾವೆ ಕೇಳಿ ನೋಡಿ.
1: ಆಸೆ ಇದೆ, ಇದು ರೇಡಿಯೋ ಇದ್ರೆ ಸರಿ ನಮ್ಗು ಕೇಳ್ಕೋಬಹುದು. ನಾನ್ ತಕೊಂಡಿಲ್ವಲ್ಲ ರೇಡಿಯೋ, ತಕೊಂಡಿಲ್ವಲ್ಲ ಕೇಳಿದ್ರೆ ಎಲ್ಲದ್ದು ಎಲ್ಲದ್ ಬಗ್ಗೆನೂ ನಮ್ಗೆ ತಿಳ್ವಳ್ಕೆ ಸಿಕ್ಕಂಗೈತದೆ, ನಾವನ್ನದ್ ಬಗ್ಗೆನೂ ನಮ್ಗೂ ಸಿಗತಂಗಾಗುತ್ತೆ. ನಮ್ಮಲ್ಲಿ ರೇಡಿಯೋ ಇದ್ರೆ
0: ಈಗಲೂ ಪ್ರಕೃತಿ ನೋಟೆಲ್ಲ ಆಗ್ತೀರಾ ರೇಡಿಯೋ ಕಾರ್ಯಕ್ರಮವನ್ನ?
1: ಅದೇ ನೀವು ಬರ್ತಿದ್ರಲ್ಲ, ಅದ್ ಬಾಕ್ಸ್ ಕೇಳಿಸ್ತೀವಿ ನಾವು
0: ಅಂದ್ರೆ ಕಾರ್ಯಕ್ರಮಗಳು
1: ಕೇಳ್ತಿದೀವಿ.
0: ನಿಮ್ಮ ಮಹಿಳೆಯರೆಲ್ಲ ಭಾಗವಹಿಸಿದಾರಲ್ಲಿ?
1: ಎಲ್ಲ ಭಾಗವಹಿಸಿದಾರ.
0: ಎಷ್ಟೊಂದು ಖುಷಿ ಅನ್ಸುತ್ತೆ, ಯಾಕಂದ್ರೆ ನೀವು ಸಾಧನೆ ಮಾಡಿರೋಂತ ಮಹಿಳೆಯರು ಕೂಡ ನೀವು ಗಿರಿಜನರಾಗಿದ್ಕೊಂಡು ಈ ಒಂದು ಯೂನಿಟ್ ಅನ್ನ ನಡ್ಸ್ಕೊಂಡು ಹೋಗ್ತಾ ಇದ್ರಿ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮನೆ?
1: ಅಂದ್ರೆ ನಾವ್ ಇಷ್ಟ ಮಟ್ಟಿಗೆ ಹೋದ್ರು ನಮ್ ಮಕ್ಳು ಕೂಡ ಇಷ್ಟ ಮಟ್ಟಿಗೆ ಬರಬೇಕು, ಹಿಂದೆ ಹೋಗ್ಬಾರ್ದು. ಈಗ ನಾನ್ ಕಲ್ತು ಹೋದ್ರು ಪದಾರ್ಥ ನನ್ನ ಮಕ್ಕಳನ್ನ ಕರೆದು ಅವ್ರು ಮುಂದುವರ್ಬೇಕು, ಹಿಂದೆ ಹೋಗ್ಬಾರ್ದು ಅಂತ ನನ್ ಇಷ್ಟ. ನನ್ಗೆ ಇಷ್ಟ ಅನ್ಕೊಂಡು ನಾನು ಅನ್ಸಿಕೆ ಏನಿತ್ತೋ ಅದನ್ನ ನಾನು ಅನ್ಸಿಕೆ ಹೇಳಿದ್ದೀನಿ. ಇನ್ನು ಕೂಡ ಮಿಕ್ಕಿನ ಜನನು ಕೂಡ ಬಂದು ಇಷ್ಟ ಅನ್ಸಿಕೆ ಹೇಳ್ಕೊಂಡು ಅವ್ರಿಗೂ ತಿಳುವಳಿಕೆ ಬರ್ತದೆ. ನಾನು ನಮ್ಮ ಸಂಪ್ರದಾಯ ಉಳಿಸ್ಕೊಂಡು

0: ಹೋದ್ರೆ ಇನ್ನೂ ಖುಷಿ ನಮ್ಗೆ, ನಮ್ಮ ಮಾಡೆಲ್ ಚೆನ್ನಾಗಿರ್ಬೋದು ಕೇಳ್ಕೊಂಡು, ಆರೋಗ್ಯನೂ ಚೆನ್ನಾಗಿರ್ಬೋದು. ನಾನು ಇಷ್ಟು ಮಾತಾಡಿ ಎಲ್ರಿಗೂ ನಮಸ್ಕಾರ. ಜರಾದರಿನ ಕೇಳ್ತಾ ಇದ್ದೀನಿ ನಾನು, ಇರೋರು ಕೂಡ ಇದನ್ನೆಲ್ಲ ಕೇಳ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನಾನು ಹೇಳ್ಕೊಂಡು ನಾನು ಎರಡು ಮಾತಾಡಿ ಮುಳಿಸ್ಕೊಂಡಿದ್ದೀನಿ.
1: ತುಂಬ ಖುಷಿ ಆಯ್ತು ಅಮ್ಮ ಇಷ್ಟು ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸ್ಕೊಟ್ಟಿದ್ದಕ್ಕೆ. ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
0: ಎಲ್ಲರಿಗೂ ನಮಸ್ಕಾರ.
1: ಕೇಳಿದ್ರಲ್ಲ ಇಷ್ಟು

ಇಲ್ಲಿಗೆ ಒಂದು ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಫಲಶ್ರುತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 21/6/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಅಲೋಕ್ ಆರ್ಥೋಡೆಂಟಿಸ್ಟ್, ಸಮಯ 11:30 ಮಧ್ಯಾಹ್ನ 3:30 ಲಭ್ಯವಿರುತ್ತಾರೆ. ಸ್ಕ್ಯಾನಿಂಗ್ ಬೆಳಿಗ್ಗೆ 9:30-11:30 ಲಭ್ಯವಿರುತ್ತದೆ. ದಿನದ 24 ಗಂಟೆಗಳು ತುರ್ತು ಚಿಕಿತ್ಸೆ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ

0: ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
0: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ಕಂಪ್ಯೂಟರ್ ಇತಿಹಾಸಕಾರ OS ಮ್ಯೂಸಿಯಂ ಎಂಬ ವಿಷಯದ ಕುರಿತು ಕುಮಾರ್ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕಂಪ್ಯೂಟರ್ ಇತಿಹಾಸಕಾರ OS ಮ್ಯೂಸಿಯಂ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ತಂತ್ರಜ್ಞಾನ ಲೋಕದಲ್ಲಿ ದಿನವೊಂದಕ್ಕೂ ಹೊಸ ಆವಿಷ್ಕಾರಗಳು ನಡೆಯುತ್ತಲೇ ಇರುತ್ತವೆ. ಹೊಸ ಆಪರೇಟಿಂಗ್ ಸಿಸ್ಟಮ್ಗಳು ಮಾರುಕಟ್ಟೆಗೆ ಬಂದಾಗ ಹಳೆಯ ಇತಿಹಾಸದ ಪುಟಗಳನ್ನು ಸೇರುತ್ತವೆ. ವಿಂಡೋಸ್ 95, ಕ್ಲಾಸಿಕ್ ಮ್ಯಾಕ್, OS ಅಥವಾ ಹಳೆಯ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ಗಳಾದ ಫಾರ್ಮ್ OS ಮತ್ತು ಆರಂಭಿಕ ಆಂಡ್ರಾಯ್ಡ್ ಆವೃತ್ತಿಗಳನ್ನ ಇದು ಬಳಸಬೇಕೆಂದರೆ ಅದು ಅಷ್ಟು ಸುಲಭದ ಮಾತಲ್ಲ. ಅಂದರೆ ಕಂಪ್ಯೂಟರ್ ಇತಿಹಾಸದ ಆರಂಭದಿಂದ ಇದುವರೆಗಿನ ಇಡೀ ಪ್ರಯಾಣವನ್ನು ನಿಮ್ಮ ಕಣ್ಣೆದುರು ತರಲು ಡೆವಲಪರ್ ಒಬ್ಬರು ಅದ್ಭುತವಾದ ವರ್ಚುವಲ್ OS ಮ್ಯೂಸಿಯಂ ಒಂದನ್ನ ಸೃಷ್ಟಿಸಿದ್ದಾರೆ. 1948 ಜಗತ್ತಿನ ಮೊದಲ ಪ್ರೋಗ್ರಾಂ ಸಂಗ್ರಹಿಸುವ ಕಂಪ್ಯೂಟರ್ನಿಂದ ಹಿಡಿದು ಆಧುನಿಕ ತಂತ್ರಜ್ಞಾನದವರೆಗಿನ ಇತಿಹಾಸವನ್ನು ಒಂದೇ ಸೂರಿನಡಿ ತಂದಿರುವ ಈ ಡಿಜಿಟಲ್ ಮ್ಯೂಸಿಯಂ ತಂತ್ರಜ್ಞಾನ ಆಸಕ್ತರ ಗಮನ ಸೆಳೆಯುತ್ತಿದೆ. ಏನಿದು ವರ್ಚುವಲ್ OS ಅಂದರೆ, ಆಂಡ್ರ್ಯೂಡ್ ವಾರ್ಕೆಟ್ ಎಂಬ ಸಾಫ್ಟ್ವೇರ್ ಡೆವಲಪರ್ ಒಬ್ಬರು ಕಳೆದ 2003 ಅಂದರೆ ಸರಿಸುಮಾರು 2 ದಶಕಗಳಿಗೂ ಹೆಚ್ಚು ಕಾಲದಿಂದ ಜಗತ್ತಿನ ವಿರುದ್ಧ ಅಪರೂಪದ ಆಪರೇಟಿಂಗ್ ಸಿಸ್ಟಮ್ಗಳ ಎಮ್ಯುಲೇಟರ್ ಇಮೇಜ್ಗಳನ್ನು ಸಂಗ್ರಹಿಸುತ್ತಿದ್ದರು. ಇವೆಲ್ಲವೂ ಕ್ರೋಢೀಕರಿಸಿ ಅವರು ಒಂದು ಲಿನಿಕ್ಸ್ ವರ್ಚುವಲ್ ಮಿಷಿನ್ ರೂಪದಲ್ಲಿ ಪ್ಯಾಕೇಜ್ ಮಾಡಿದ್ದಾರೆ. ಇದನ್ನು ಯಾವುದೇ ಸಾಮಾನ್ಯ ಲ್ಯಾಪ್ಟಾಪ್ನಲ್ಲಿ ರನ್ ಮಾಡಬಹುದಾಗಿದ್ದು ಇದರೊಳಗೆ ಬರೋಬ್ಬರಿ 1,700 ಹೆಚ್ಚು ಫ್ರೀ ಇನ್ಸ್ಟಾಲ್ಡ್ ಆಪರೇಟಿಂಗ್ ಸಿಸ್ಟಮ್ಗಳು ಅಡಗಿವೆ. ಇದರಲ್ಲಿ 250 ಹೆಚ್ಚು ವಿಭಿನ್ನ ಹಾರ್ಡ್ವೇರ್ ಪ್ಲಾಟ್ಫಾರ್ಮ್ಗಳಿಗೆ ಸೇರಿದ 570 ಹೆಚ್ಚು ವಿಶಿಷ್ಟ OS ಗ್ರಾಹಕರು ಬಳಸಬಹುದಾಗಿದೆ. ಈ ಮ್ಯೂಸಿಯಂನ ಅತ್ಯಂತ ಆಕರ್ಷಕ ಭಾಗವೆಂದರೆ ಇದರ ವ್ಯಾಪ್ತಿ. ಜಗತ್ತಿನ ಅತ್ಯಂತ ಮೊದಲ ಸಾಫ್ಟ್ವೇರ್ ಸಂಗ್ರಹ ಶಕ್ತಿಯುಳ್ಳ ಕಂಪ್ಯೂಟರ್ ಎಂದು ಪ್ರಸಿದ್ಧವಾಗಿರುವ 1948 ಮ್ಯಾಂಚೆಸ್ಟರ್ ಬೇಬಿಗೆ ಬರೆದಿದ್ದ ಸಾಫ್ಟ್ವೇರ್ನಿಂದ ಹಿಡಿದು ಇತ್ತೀಚಿನ ಆರಂಭಿಕ ಆಂಡ್ರಾಯ್ಡ್ ಮತ್ತು IOS ವರೆಗಿನ OS ಇದರಲ್ಲಿ ಲಭ್ಯವಿವೆ. ಡೆಸ್ಕ್ಟಾಪ್ ಮಾದರಿಯ ಗ್ರಾಫಿಕಲ್ ಯೂಸರ್ ಇಂಟರ್ನೆಟ್ ಇಂಟರ್ಫೇಸ್ ಹೊಂದಿದ ಜಗತ್ತಿನ ಮೊದಲ OS ಎನ್ನಲಾದ ಕೆರಾಕ್ಸ್ ಸ್ಟಾರ್ ಫೈಲೆಟ್ ಕೂಡ ಈ ಮ್ಯೂಸಿಯಂನಲ್ಲಿದೆ. ನಾವು ಸಾಮಾನ್ಯವಾಗಿ ಕೇಳಿರುವ ವಿಂಡೋಸ್ 1.0 ಆವೃತ್ತಿಯಿಂದ ಹಿಡಿದು ಮೈಕ್ರೋಸಾಫ್ಟ್ನ ಆರಂಭಿಕ ಲಾಗ್ ಹಾರ್ನ್ ಬೆಂಟಾ ಆವೃತ್ತಿಗಳು, ಆಪಲ್ನ ಕ್ಲಾಸಿಕ್ ಮ್ಯಾಕ್ಸ್ OS, ಮ್ಯಾಕ್ಸ್ OS X, 10.5 PS ಹಾಗೂ BOS, ನೆಕ್ಸ್ಟ್ ಸ್ಟೆಪ್, ನ್ಯೂಟನ್ OSನಂತಹ ಪ್ರಮುಖ OSಗಳು ಇಲ್ಲಿವೆ. ಇದರೊಂದಿಗೆ ಟೆಂಪಲ್ OS ಪ್ಲಾನ್ 9,

0: ಕ್ಯೂಎನ್ಎಕ್ಸ್, ಝಿಟಾಲಿಸ್ಟ್, ಒಬೆರಾನ್ನಂತಹ ವಿಚಿತ್ರ ಮತ್ತು ಅಪರೂಪದ ಆಪರೇಟಿಂಗ್ ಸಿಸ್ಟಮ್ಗಳು ಇಲ್ಲಿವೆ. ಹಳೆಯ ಮೈಂಡ್ ಫ್ರೇಮ್ ಯುಗದ TSSS, CTSS, MVSS, ಮಲ್ಟಿಕ್ಸ್ ಮತ್ತು ಟಾಪ್ 10 ಸಾಫ್ಟ್ವೇರ್ಗಳು ಕಣ್ತುಂಬಿಕೊಳ್ಳಬಹುದು. ಅಳಿಯ ಹೋಮ್ ಕಂಪ್ಯೂಟರ್ ಪ್ರೇಮಿಗಳಿಗಾಗಿ BBC ಮೈಕ್ರೋ, ಝುಡ್ ಎಕ್ಸ್, ಸೆಕ್ಟ್ರಮ್, ಕೊಮೋಡೋರ್ 8 ಬಿಟ್ಸ್, MSX ಹಾಗೂ ಅಟಾರಿ 8 ಬಿಟ್ ಕಂಪ್ಯೂಟರ್ಗಳ OS ಗಳು ಸಹ ಇದರಲ್ಲಿ ಜೋಡಿಸಲಾಗಿದೆ. ಹಾಗಾದರೆ ಇದರ ಸುಲಭ ಬಳಕೆಯನ್ನು ನೋಡುವುದಾದರೆ, ಸಾಮಾನ್ಯವಾಗಿ ಹಳೆಯ ಆಪರೇಟಿಂಗ್ ಸಿಸ್ಟಮ್ ಒಂದನ್ನು ಇಂದಿನ ಕಂಪ್ಯೂಟರ್ನಲ್ಲಿ ರನ್ ಮಾಡಬೇಕೆಂದರೆ ಸಾಕಷ್ಟು ತಾಂತ್ರಿಕ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಎಮ್ಯುಲೇಟರ್ನನ್ನು ಹುಡುಕುವುದು, ಇನ್ಸ್ಟಾಲೇಷನ್ ಮೀಡಿಯಾ ಕಾನ್ಫಿಂಗರ್ ಮಾಡುವುದು, ಹಾರ್ಡ್ವೇರ್ ಹೊಂದಾಣಿಕೆಗಳನ್ನು ಪರಿಶೀಲಿಸುವುದು ತುಂಬ ತಲೆನೋವಿನ ಕೆಲಸ. ಆದರೆ ಆಂಡ್ರಾಯ್ಡ್ ವರ್ಕಿಟಿನ್ ಎಲ್ಲ ಕಠಿಣ ಕೆಲಸಗಳನ್ನು ತಾವೇ ನಿಭಾಯಿಸಿ ಬಳಕೆದಾರರಿಗೆ ಸಿದ್ಧರೂಪದಲ್ಲಿ ನೀಡಿದ್ದಾರೆ. ಲಾಂಚರ್ ಓಪನ್ ಮಾಡಿ ತಮಗೆ ಬೇಕಾದ OS ಅನ್ನು ಆಯ್ಕೆ ಮಾಡಿ ಕ್ಲಿಕ್ ಮಾಡಿದರೆ ಸಾಕು, ಅದು ತಕ್ಷಣವೇ ರನ್ ಆಗುತ್ತದೆ. ಒಂದು ವೇಳೆ OS ಬಳಸುವಾಗ ಏನಾದರೂ ದೋಷ ಉಂಟಾದರೆ ಸ್ನ್ಯಾಪ್ಶಾಟ್ ವೈಶಿಷ್ಟ್ಯದ ಮೂಲಕ ಅದನ್ನು ಮೊದಲಿನ ಸ್ಥಿತಿಗೆ ತರಬಹುದು. ಈ ವರ್ಚುವಲ್ ಮಿಷಿನ್, ವರ್ಚುವಲ್ ಬಾಕ್ಸ್ ಅಥವಾ ಇಂತಹ ಸಾಫ್ಟ್ವೇರ್ಗಳ ಮೇಲೆ ಚಲಿಸುತ್ತದೆ ಹಾಗೂ ವಿಂಡೋಸ್, ಮ್ಯಾಕ್ಸ್ ಮತ್ತು ಲಿನಿಕ್ಸ್ ಬಳಕೆದಾರರಿಗೆ ಸೂಕ್ತವಾದ ಇನ್ಸ್ಟಾಲ್ಗಳನ್ನು ಹೊಂದಬಹುದು. ಹಾಗಾದರೆ ಇದರ ಇತಿಮಿತಿಯನ್ನು ನೋಡುವುದಾದರೆ, ಇತಿ ಮತ್ತು ಸಾಮರ್ಥ್ಯವನ್ನು ನೋಡುವುದಾದರೆ, ಈ ವರ್ಚುವಲ್ ಮ್ಯೂಸಿಯಂ ನಿಮ್ಮ ಕಂಪ್ಯೂಟರ್ನಲ್ಲಿ ದೊಡ್ಡ ಮಟ್ಟದ ಜಾಗವನ್ನು ಕೇಳುತ್ತದೆ. ಇದರ ಸಂಪೂರ್ಣ ಆಫ್ಲೈನ್ ಆವೃತ್ತಿಯು GB ಮಾಡಿದಾಗ 121 GB ಗ್ರಾಮವನ್ನು ಹೊಂದಿದ್ದು, ಅದನ್ನು ಅನ್ಪ್ಯಾಕ್ ಮಾಡಿದಾಗ ಬರೋಬ್ಬರಿ 174 GB ಜಾಗವನ್ನು ಆಕ್ರಮಿಸಿಕೊಳ್ಳುತ್ತದೆ. ಆದರೆ ಎಲ್ಲರಿಗೂ ಇಷ್ಟು ದೊಡ್ಡ ಫೈಲ್ ಡೌನ್ಲೋಡ್ ಮಾಡಲು ಸಾಧ್ಯವಾಗದಿರಬಹುದು ಎಂಬ ಕಾರಣಕ್ಕೆ 14 GB ಲೈಟ್ ಆವೃತ್ತಿಯನ್ನು ಬಿಡುಗಡೆ ಮಾಡಲಾಗಿದೆ. ಈ ಆವೃತ್ತಿಯಲ್ಲಿ ನೀವು ಮೊದಲ ಬಾರಿಗೆ ಯಾವುದೇ OS ಅನ್ನು ಬೂಟ್ ಮಾಡಿದಾಗ ಅದು ಇಂಟರ್ನೆಟ್ ಮೂಲಕ ಅಗತ್ಯ ಫೈಲ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇಷ್ಟೆಲ್ಲ ಸೌಲಭ್ಯಗಳಿದ್ದರೂ ಈ ಪ್ರಾಜೆಕ್ಟ್ಗೆ ಹಲವು ಮಿತಿಗಳಿವೆ. ಪ್ರಸ್ತುತ ಈ ಹೋಸ್ಟ್ VM ಕೇವಲ 86 ಪ್ರೊಸೆಸರ್ ಆಧಾರಿತ ಕಂಪ್ಯೂಟರ್ಗಳಿಗೆ ಮಾತ್ರ ಸೂಕ್ತವಾಗಿದೆ. ಹಾಗಾಗಿ ಆಪಲ್ ಸಿಲಿಕಾನ್ ಅಥವಾ ARM ಪ್ರೊಸೆಸರ್ ಹೊಂದಿರುವ ಆಧುನಿಕ ಲ್ಯಾಪ್ಟಾಪ್ಗಳಲ್ಲಿ ಇದು ಸ್ವಲ್ಪ ನಿಧಾನವಾಗಿ ಚಲಿಸಬಹುದು. ಅಲ್ಲದೆ ಇದು ಪ್ರಾಥಮಿಕ ಬಿಡುಗಡೆಯಾಗುವುದರಿಂದ ಕೆಲವು OS ಗಳು ಕೇವಲ ನಿರ್ದಿಷ್ಟ ಇಮ್ಯುಲೇಟರ್ ಬಿಲ್ಡ್ಗಳಲ್ಲಿ ಮಾತ್ರ ಕೆಲಸ ಮಾಡುತ್ತದೆ. ಮತ್ತೊಂದು ಮುಖ್ಯ ವಿಷಯವೆಂದರೆ, ಈ OS ಗಳೊಂದಿಗೆ ಅವುಗಳ ಮೂಲತಃ ಬಿಡುಗಡೆಯಾದಾಗ ಇದ್ದ ಕ್ಯಾಲ್ಕುಲೇಟರ್, ಟೆಕ್ಸ್ ಎಡಿಟರ್ ನಂತಹ ಬೇಸಿಕ್ ಆಪ್ಗಳು ಮಾತ್ರ ಸಿಗುತ್ತವೆ. ಹೆಚ್ಚುವರಿ ಅಪ್ಲಿಕೇಶನ್ಗಳು ಬೇಕಿದ್ದರೆ ಅವುಗಳನ್ನು ಹುಡುಕಿ ನಾವೇ ಇನ್ಸ್ಟಾಲ್ ಮಾಡಿಕೊಳ್ಳಬೇಕಿರುತ್ತದೆ. ಕಂಪ್ಯೂಟರ್ ಲೋಕ ನಡೆದು ಬಂದ ಹಾದಿಯನ್ನು ತಿಳಿಯಲು ಬಯಸುವ ವಿದ್ಯಾರ್ಥಿಗಳಿಗೆ, ಸಂಶೋಧಕರಿಗೆ ಮತ್ತು ಅಳಿಯ ನೆನಪುಗಳನ್ನು ಮೆಲುಕು ಹಾಕುವ ತಂತ್ರಜ್ಞಾನ ಪ್ರಿಯರಿಗೆ ಈ ವರ್ಚುವಲ್ OS ಮ್ಯೂಸಿಯಂ ಅತ್ಯಮೂಲ್ಯವಾದ ನಿಧಿಯಾಗಿದೆ. ಕೇಳುಗರೇ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕಂಪ್ಯೂಟರ್ ಇತಿಹಾಸಕಾರ OS ಮ್ಯೂಸಿಯಂ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ.
1: ಕೇಳುಗರೇ, ಇದುವರೆಗೂ ಕಂಪ್ಯೂಟರ್ ಇತಿಹಾಸಕಾರ OS ಮ್ಯೂಸಿಯಂ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
4: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮ ಬಂದಿರೋದು.
4: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ,

0: ಆಸೆ ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ ಯಾಕೋ.
1: ಓ ಕುಮಾರ, ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತಿಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ ರೋಗ ಬಂದವ ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹ ಕೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
0: ಹೂಸಿದ್ದ, ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತೆಲ್ಲ. ನೋಡು ಕುಮಾರ, ಇವತ್ತೇ ಸಪ್ತಮ ಆಗ್ಬಿಡ್ತೀನಿ ನಾನು, ನನಗೆ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಗಾ ಎಲ್ಲಾನು ಬಿಟ್ಬಿಡ್ತೀನಿ.
2: ಇದು ನಮ್ ಸಿದ್ದಣ್ಣ ಅಂದ್ರೆ, ನಮ್ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
0: ಇದು ಕಲಾ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ನಮ್ಮ ನಿಲಯದಿಂದ ಇನ್ನು ಮುಂದೆ ಹರಿಭಕ್ತಿ ಸಾರ, ಅಹಂಕಾರ ಭಂಗ ಮತ್ತು ನಿಜವಾದ ಜ್ಞಾನ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಹರಿಭಕ್ತಿ ಸಾರ, ಅಹಂಕಾರದ ಭಂಗ ಮತ್ತು ನಿಜವಾದ ಜ್ಞಾನ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಬಾಡದ ಆದಿಕೇಶವನ ಹಡಿದಾವರಿಗಳಿಗೆ ಶರಣಾಗಿ ಹರಿಭಕ್ತಿ ಸಾರದ ಮೊದಲ ಪದ್ಯವನ್ನು ಬರೆದ ನಂತರ ಕನಕದಾಸರು ಒಬ್ಬ ಪರಮ ವೈರಾಗ್ಯಶಾಲಿಯಾಗಿ ದೇಶ ಸಂಚಾರಕ್ಕೆ ಹೊರಟರು. ಲೌಕಿಕ ಸಂಪತ್ತನ್ನು ತೊರೆದಿದ್ದರು. ತಾನು ಒಬ್ಬ ದೊಡ್ಡ ದಂಡನಾಯಕನಾಗಿದ್ದೆ ಎಂಬ ಸೂಕ್ಷ್ಮ ಅಹಂಕಾರ ಮತ್ತು ಜಾತಿಯ ಮೇಲಿರುವ ಸಮಾಜದ ಕಣ್ಣು ಅವರನ್ನು ಪೂರ್ತಿಯಾಗಿ ಬಿಟ್ಟಿರಲಿಲ್ಲ. ಹೀಗಿರುವಾಗ ಅವರು ಅಂದಿನ ಪರಮಜ್ಞಾನಿ ಹಾಗೂ ಆಧ್ಯಾತ್ಮಿಕ ಗುರುಗಳಾದ ಶ್ರೀ ವ್ಯಾಸರಾಜರ ಕೀರ್ತಿಯನ್ನು ಕೇಳಿ ಉಡುಪಿಗೆ ಬಂದರು. ವ್ಯಾಸರಾಜರು ಕನಕರ ಭಕ್ತಿಯ ಆಳವನ್ನು ಅರಿತು ಅವರಿಗೆ ಮಂತ್ರದೀಕ್ಷೆ ನೀಡಿ ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿದರು. ಆದರೆ ವ್ಯಾಸರಾಜರ ಇತರ ಶಿಷ್ಯರಿಗೆ ಇದು ಸಹಿಸಲಾಗಲಿಲ್ಲ. ಒಬ್ಬ ಕೆಳಜಾತಿಯವನಿಗೆ ನಮ್ಮ ಗುರುಗಳು ಇಷ್ಟೊಂದು ಪ್ರಾಮುಖ್ಯತೆ ಕೊಡುವುದೇ ಎಂದು ಅವರು ಕನಕದಾಸರನ್ನು ಸದಾ ಕೀಳಾಗಿ ಕಾಣುತ್ತಿದ್ದರು ಹಾಗೂ ಹೀಯಾಳಿಸುತ್ತಿದ್ದರು. ಇದನ್ನು ಗಮನಿಸಿದ ವ್ಯಾಸರಾಜರು ಕನಕದಾಸರ ಯೋಗ್ಯತೆ ಮತ್ತು ಅವರ ಅಂತರಾಳದ ಭಕ್ತಿಯನ್ನು ಎಲ್ಲರಿಗೂ ಸಾಬೀತುಪಡಿಸಲು ಒಂದು ದಿವ್ಯನಾಟಕವಾಡಿದರು. ಒಂದು ದಿನ ಗುರುಗಳು ಎಲ್ಲ ಶಿಷ್ಯರನ್ನು ಕರೆದು ತಲಾ ಒಂದೊಂದು ಬಾಳೆ ಹಣ್ಣನ್ನು ನೀಡಿ ಹೀಗೆ ಹೇಳಿದರು: ಶಿಷ್ಯರೇ, ಈ ಹಣ್ಣನ್ನು ಯಾರು ಇಲ್ಲದ, ಯಾರ ಕಣ್ಣಿಗೂ ಬೀಳದ ಕತ್ತಲೆಯ ಜಾಗದಲ್ಲಿ ಕುಳಿತು ತಿಂದು ಬರಬೇಕು. ಇದನ್ನು ಯಾರು ನೋಡಬಾರದು, ನೆನಪಿರಲಿ ಎಂದರು. ಎಲ್ಲ ಶಿಷ್ಯರು ಸಂತೋಷದಿಂದ ಹೊರಟರು. ಒಬ್ಬರು ಕೋಣೆಯ ಮೂಲೆಗೆ ಹೋಗಿ ಕದ ಮುಚ್ಚಿ ತಿಂದರೆ ಮತ್ತೊಬ್ಬರು ಯಾರೂ ಇಲ್ಲದ ಕಾಡಿಗೆ ಹೋಗಿ ಮರದ ಮರೆಯಲ್ಲಿ ತಿಂದರು. ಇನ್ನು ಕೆಲವರು ಗುಹೆಯೊಳಗೆ ಹೋಗಿ ತಿಂದು ಮುಗಿಸಿ ನಮ್ಮನ್ನು ಯಾರು ನೋಡಲಿಲ್ಲ ಎಂದು ಬೀಗುತ್ತಾ ಗುರುಗಳ ಬಳಿ ವಾಪಸ್ ಬಂದರು. ಆದರೆ ಕನಕದಾಸರು ಮಾತ್ರ ಹಣ್ಣನ್ನು ಕೈಯಲ್ಲಿ ಹಿಡಿದುಕೊಂಡು ಸಂಜೆಯಾದರು ಗುರುಗಳ ಆಶ್ರಮಕ್ಕೆ ಮರಳಿ ಬಂದರು. ಹಣ್ಣು ಹಾಗಿತ್ತು. ಇದನ್ನು ನೋಡಿ ಉಳಿದ ಶಿಷ್ಯರು, ನೋಡಿ, ಗುರುಗಳ ಆಜ್ಞೆಯನ್ನು ಪಾಲಿಸಲು ಇವನಿಗೆ ಯೋಗ್ಯತೆ ಇಲ್ಲ ಎಂದು ನಕ್ಕರು. ಆಗ ವ್ಯಾಸ

ರಾಜರು, ಕನಕ, ನೀನೇಕೆ ಹಣ್ಣನ್ನು ತಿನ್ನಲಿಲ್ಲ ಎಂದು ಕೇಳಿದರು. ಅದಕ್ಕೆ ಕನಕದಾಸರು ಕಣ್ಣೀರು ಹಾಕುತ್ತಾ ವಿನಯದಿಂದ ಕೈಮುಗಿದು ಹೀಗೆಂದರು: ಗುರುದೇವ, ನೀವು ಯಾರು ನೋಡದ ಜಾಗದಲ್ಲಿ ತಿನ್ನಲು ಹೇಳಿದಿರಿ? ಎತ್ತ ಹೋದರೂ ಭಗವಂತನಿದ್ದ, ನನ್ನ ಅಂತರಾತ್ಮದಲ್ಲೂ ಅವನಿದ್ದಾನೆ. ಅವನ ಕಣ್ಣು ತಪ್ಪಿಸಿ ನಾನು ಹಣ್ಣು ತಿನ್ನುವ ಜಾಗ ಈ ಬ್ರಹ್ಮಾಂಡದಲ್ಲಿ ಎಲ್ಲಿದೆ ಪ್ರಭು? ಅದಕ್ಕೆ ನಾನು ತಿನ್ನಲಾಗಲಿಲ್ಲ. ಈ ಮಾತನ್ನು ಕೇಳಿ ಉಳಿದ ಶಿಷ್ಯರ ತಲೆ ತಾನಾಗಿಯೇ ತಗ್ಗಿತು. ತಾವಷ್ಟೇ ಶ್ರೇಷ್ಠರು ಎಂಬ ಅವರ ಅಹಂಕಾರ ಕರಗಿ ನೀರಾಯಿತು. ಕನಕದಾಸರಿಗೆ ಭಗವಂತನ ಸರ್ವವ್ಯಾಪಿತ್ವದ ದರ್ಶನವಾಗಿತ್ತು. ಜಗತ್ತಿನ ಕಣ ಕಣದಲ್ಲೂ ಭಗವಂತನೇ ತುಂಬಿದ್ದಾನೆ, ಅವನನ್ನು ಬಿಟ್ಟು ಬೇರೇನೂ ಇಲ್ಲ ಎಂದು ಸಾರುವ ಕನಕದಾಸರ ಅಂತರಾಳದಿಂದ ಮೂಡಿಬಂದ ಹರಿಭಕ್ತಿಸಾರದ ಎರಡನೇ ಪದ್ಯ ಇಲ್ಲಿದೆ. ಅಖಿಲ ಲೋಕದ ನಾಥ ನೀನೆ, ಸಕನು ನೀನೆ, ಸರ್ವಕಾಲಕ್ಕೆ ನಿಖಿಳ ಯೋನಿಗಳೊಳಗೆ ಮುಗಿಸಿ ತೇಲಿಸುವ ನೀನೆ, ಸುಖದ ಭಾಜನ ನೀನೆ, ದುಃಖದ ನಿಖಿಯು ನೀನೆ, ಸಕಲ ಜೀವಕ್ಕೆ ಅಖಿಲ ದೇವನೆ, ಕಾಯೋ ನಮ್ಮನು ಬಾಡದಿ ಕೇಶ. ಇದರ ಅರ್ಥ ಎಲೈ ಬಾಡದ ಆದಿಕೇಶವನೇ, ಈ ಹಿಡಿ ಸೃಷ್ಟಿಗೆ ಒಡೆಯನ್ ನೀನೊಬ್ಬನೇ. ಕಷ್ಟ ಸುಖಗಳ ಯಾವುದೇ ಪರಿಸ್ಥಿತಿ ಇರಲಿ, ಎಲ್ಲ ಕಾಲದಲ್ಲೂ ಕೈಬಿಡದ ನಿಜವಾದ ಗೆಳೆಯ ನೀನೇ ಆಗಿದ್ದೀಯೇ. ಈ ಜಗತ್ತಿನ 84 ಲಕ್ಷ ಜೀವರಾಶಿಗಳ ಜನ್ಮ ಮರಣಗಳ ಚಕ್ರದಲ್ಲಿ ಜೀವಿಗಳನ್ನು ಮುಳುಗಿಸುವವನು ನೀನೆ, ಅದರಿಂದ ಪಾರು ಮಾಡಿ ತೇಲಿಸುವವನು ನೀನೆ. ನಮ್ಮ ಬದುಕಿನಲ್ಲಿ ಸಿಗುವ ಸುಖದ ಪಾತ್ರ ನೀನೆ, ಹಾಗೆಯೇ ನಮ್ಮ ಪಾಪ ಕರ್ಮಗಳಿಂದ ಬರುವ ದುಃಖದ ಬೆಂಕಿಯು ನೀನೆ ಆಗಿದ್ದೀಯೇ. ಅಂದರೆ ನಮ್ಮ ಬದುಕಿನ ಪ್ರತಿಯೊಂದು ಘಟನೆಯು ನಿನ್ನ ಇಚ್ಛೆಯಂತೆಯೇ ನಡೆಯುತ್ತದೆ. ಸರ್ವೋತ್ತಮವಾದ ಎಲೆ ದೈವನೇ, ನನ್ನ ಅಹಂಕಾರವನ್ನು ಸಂಪೂರ್ಣವಾಗಿ ಸುಟ್ಟು ನಿನ್ನ ಶರಣಾಗತನಾದ ನನ್ನನ್ನು ಮತ್ತು ಈ ಜಗತ್ತನ್ನು ಕಾಯ ಕರುಣಿಸು ಪ್ರಭು. ಈ ಕಥೆಯ ಸೂಕ್ಷ್ಮ ಅರಿತಾಗ ನಾವು ಕನಸು ಮನಸ್ಸಿನಲ್ಲೂ ಕೆಟ್ಟ ಯೋಚನೆ ಮಾಡುವುದಿಲ್ಲ. ನಾನು ನನ್ನಿಂದ ಎನ್ನುವ ಅಹಂಕಾರವು ನಮ್ಮಲ್ಲಿರುವುದಿಲ್ಲ ಅಲ್ಲವೇ? ಕೇಳುವರೆ, ಕೇಳದಲ್ಲಷ್ಟೊತ್ತು ಹರಿಭಕ್ತಿ ಸಾರ, ಅಹಂಕಾರದ ಭಂಗ ಮತ್ತು ನಿಜವಾದ ಜ್ಞಾನ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೇ, ಇದುವರೆಗೂ ಹರಿಭಕ್ತ ಸಾರ, ಅಹಂಕಾರ ಭಂಗ ಮತ್ತು ನಿಜವಾದ ಜ್ಞಾನ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಯಿತು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.

0: ಶ್ರವಣ ಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ ಮೂರು ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಹಡಗು ನಿರ್ಮಾಣ ವಲಯದಲ್ಲಿ ಭಾರತ ಹೊಸ ದೃಷ್ಟಿಕೋನದೊಂದಿಗೆ ಮುನ್ನಡೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ಯೋಗ ಜಾಗತಿಕ ಸಮುದಾಯಕ್ಕೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನೀಡಿದ ಅತ್ಯಮೂಲ್ಯ ಕೊಡುಗೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಲೋಪವೆಸಗಲು ಯತ್ನಿಸುವವರಿಗೆ ಶಿಕ್ಷಣ ಸಚಿವರ ಕಠಿಣ ಎಚ್ಚರಿಕೆ, ಪರೀಕ್ಷಾರ್ಥಿಗಳಿಗೆ ಶುಭ ಹಾರೈಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್: ಟ್ಯುನೀಷಿಯಾ ವಿರುದ್ಧ ಜಪಾನ್ಗೆ 4-0 ಅಂತರದ ಭರ್ಜರಿ ಗೆಲುವು. ಮತ್ತು ತ್ರಿರಾಷ್ಟ್ರ ಏಕದಿನ ಕ್ರಿಕೆಟ್ ಪಂದ್ಯಾವಳಿ ಫೈನಲ್ನಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ಧ ಬೃಹತ್ ಮೊತ್ತದತ್ತ ಭಾರತ ಎ ತಂಡ, ವೈಭವ್ ಸೂರ್ಯವಂಶಿಯಿಂದ ಅತಿ ವೇಗದ ಅರ್ಧಶತಕ. ವಾರ್ತೆಗಳ ವಿವರ: ಭಾರತವು ಹಡಗು ನಿರ್ಮಾಣ ವಲಯದಲ್ಲಿ ಹೊಸ ದೃಷ್ಟಿಕೋನದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಕೋಲ್ಕತ್ತಾದಲ್ಲಿಂದು ಸ್ವದೇಶಿ ತಂತ್ರಜ್ಞಾನದ ಐಎನ್ಎಸ್ ದುನಗಿರಿ, ಐಎನ್ಎಸ್ ಸಂಶೋಧನೆ ಮತ್ತು ಐಎನ್ಎಸ್ ಅಗ್ರೈ ಯುದ್ಧ ನೌಕೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಿ ಅವರು ಮಾತನಾಡಿದರು. ನೌಕಾಪಡೆಯ ಯುದ್ಧ ಕಾರ್ಯಾಚರಣೆ ಹಾಗೂ ಕರಾವಳಿ ರಕ್ಷಣೆಯನ್ನು ಬಲಪಡಿಸುವ ಈ ನೌಕೆಗಳ ನಿರ್ಮಾಣ, ದುರಸ್ತಿ ಮತ್ತು ನಿರ್ವಹಣೆಯನ್ನು ಒಂದು ಪ್ರಮುಖ ರಾಷ್ಟೀಯ ಮಿಷನ್ನ ಭಾಗವಾಗಿ ಸರ್ಕಾರ ಪರಿಗಣಿಸಿದೆ ಎಂದು ಅವರು ತಿಳಿಸಿದರು. ಮುಂಬರುವ ವರ್ಷಗಳಲ್ಲಿ ಕಡಲ ವಲಯ ಲಕ್ಷಾಂತರ ಹೊಸ ಉದ್ಯೋಗಗಳನ್ನು ಸೃಷ್ಟಿಸಲಿದ್ದು, ಇದನ್ನು ಅಭಿವೃದ್ಧಿ ಹೊಂದಿದ ಭಾರತದ ಉದ್ಯೋಗ ಚಾಲಕ ಶಕ್ತಿಯಾಗಿ ಪರಿಗಣಿಸಲಾಗಿದೆ ಎಂದು ಪ್ರಧಾನಿ ಹೇಳಿದರು. ದೇಶದ ರಕ್ಷಣಾ ರಫ್ತು ಅಭೂತಪೂರ್ವ ವೇಗದಲ್ಲಿ ಬೆಳೆದಿದ್ದು 2014ರಲ್ಲಿದ್ದ 700 ಕೋಟಿ ರೂಪಾಯಿಗಳಿಂದ ಇಂದು ಸುಮಾರು 40,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. 75%ಕ್ಕೂ ಹೆಚ್ಚು ಸ್ವದೇಶಿ ಸಾಮಗ್ರಿಗಳನ್ನು ಹೊಂದಿರುವ ಈ ನೌಕೆಗಳ ನಿರ್ಮಾಣದಲ್ಲಿ 200ಕ್ಕೂ ಹೆಚ್ಚು ಎಂಎಸ್ಎಂಇಗಳು ಭಾಗಿಯಾಗಿವೆ ಎಂದು ನೌಕಾಪಡೆ ತಿಳಿಸಿದೆ. ಇಂದು ಜಗತ್ತಿನಾದ್ಯಂತ 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ. ಆರೋಗ್ಯಕರ, ಸಕ್ರಿಯ ಮತ್ತು ಘನತೆಯುಳ್ಳ ವಯೋವೃದ್ಧಿಗಾಗಿ ಯೋಗವನ್ನು ಜೀವನ ಪರ್ಯಂತದ ಅಭ್ಯಾಸವನ್ನಾಗಿ ಅಳವಡಿಸಿಕೊಳ್ಳುವುದರ ಮಹತ್ವವನ್ನು ಸಾರುವ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಯೋಗವು ಜಾಗತಿಕ ಸಮುದಾಯಕ್ಕೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನೀಡಿದ ಅತ್ಯಮೂಲ್ಯ ಕೊಡುಗೆಯಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಬಣ್ಣಿಸಿದ್ದಾರೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ನಡೆದ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇಂತಹ ಸವಾಲುಗಳ ಜಗತ್ತಿನಲ್ಲಿ ಯೋಗವು ಮನುಕುಲವನ್ನು ಶಾಂತಿ ಮತ್ತು ಸಾಮೂಹಿಕ ಕಲ್ಯಾಣದತ್ತ ಮುನ್ನಡೆಸುತ್ತದೆ ಎಂದರು. ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬ ಘೋಷಣೆಯಡಿ ನಡೆದ ಈ ಆಚರಣೆಯಲ್ಲಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ರಾಷ್ಟ್ರಪತಿಗಳೊಂದಿಗೆ ಭಾಗವಹಿಸಿದ್ದರು. ಇದಕ್ಕೂ ಮುನ್ನ ಪಶ್ಚಿಮ ಬಂಗಾಳದಲ್ಲಿ ಕೋಲ್ಕತ್ತಾದ ಐತಿಹಾಸಿಕ ರೆಡ್ ರೋಡ್ನಲ್ಲಿ ಇಂದು ಮುಂಜಾನೆ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನದ ಪ್ರಧಾನ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡು ಯೋಗ ಪ್ರದರ್ಶನವನ್ನು ಮುನ್ನಡೆಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಯೋಗವು ಕೇವಲ ದೈಹಿಕ ಶ್ರಮದ ಸಾಧನವಲ್ಲ ಮತ್ತು ಇದು ಯಾವುದೇ ಒಂದು ವಯೋಮಾನಕ್ಕೆ ಸೀಮಿತವಾದುದಲ್ಲ, ಬದಲಿಗೆ ಅದು ಮಾನವ ಚೈತನ್ಯದ ಅಭಿವ್ಯಕ್ತಿಯಾಗಿದೆ ಎಂದು ತಿಳಿಸಿದರು. 20ನೇ ವಯಸ್ಸಿಗಿಂತ 40ರಲ್ಲಿ ಹೆಚ್ಚಿನ ದೈಹಿಕ ನಮ್ಯತೆಯನ್ನು ಹೊಂದುವುದು, 30ನೇ ವಯಸ್ಸಿಗಿಂತ 50ರಲ್ಲಿ ಹೆಚ್ಚು ಚೈತನ್ಯಪೂರ್ಣವಾಗಿರುವುದು ಹಾಗೂ 50ರ ವಯಸ್ಸಿಗಿಂತ 70ರ ವಯಸ್ಸಿನಲ್ಲಿ ರೋಗ ರುಜಿನಗಳನ್ನು ತಡೆದುಕೊಳ್ಳುವ ಶಕ್ತಿಯೊಂದಿಗೆ ಸದೃಢ ದೇಹ ಹೊಂದುವ ಗುರಿ ಇಟ್ಟುಕೊಂಡಿರಬೇಕು ಎಂದು ಅವರು ಕರೆ ನೀಡಿದರು. ಇಂದು ನಡೆಯಲಿರುವ ನೀಟ್ ಯುಜಿ 2026ರ ಮರುಪರೀಕ್ಷೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಆಟವಾಡದಂತೆ ಹಾಗೂ ಲೋಪವೆಸಗಲು ಯತ್ನಿಸುವ ಬದ್ಧತೆ ಇಲ್ಲದ ವ್ಯಕ್ತಿಗಳಿಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೀಟ್ ಯುಜಿ ಮರುಪರೀಕ್ಷೆಗೆ 22 ಲಕ್ಷ ವಿದ್ಯಾರ್ಥಿಗಳು ಹಾಜರಾಗುತ್ತಿದ್ದಾರೆ. ವಿದ್ಯಾರ್ಥಿಗಳು ಯಾವುದೇ ಭಯ ಅಥವಾ ಆತಂಕವಿಲ್ಲದೆ ಪರೀಕ್ಷೆ ಬರೆಯುವಂತೆ ಮನವಿ ಮಾಡಿ ಶುಭ ಹಾರೈಸಿದರು. ಪರೀಕ್ಷೆಯನ್ನು ಸುಗಮವಾಗಿ ನಡೆಸಲು ಅಗತ್ಯವಿರುವ ಎಲ್ಲ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಿಬಿಎಸ್ಇ ಪರೀಕ್ಷಾ ಫಲಿತಾಂಶಗಳ ಕುರಿತು ಮಾತನಾಡಿದ ಸಚಿವರು, ಉಳಿದಿರುವ ಫಲಿತಾಂಶಗಳನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ತಿಳಿಸಿದರು. ಒಟ್ಟು 17 ಲಕ್ಷ ಅಭ್ಯರ್ಥಿಗಳ ಪೈಕಿ ಸುಮಾರು 15.5 ಲಕ್ಷ ವಿದ್ಯಾರ್ಥಿಗಳ ಫಲಿತಾಂಶಗಳನ್ನು ಈಗಾಗಲೇ ಪ್ರಕಟಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಮತ್ತೊಂದೆಡೆ ಪರೀಕ್ಷಾ ಕೇಂದ್ರಗಳಿಗೆ 1:30 ನಂತರ ಯಾರಿಗೂ ಪ್ರವೇಶವಿರುವುದಿಲ್ಲ ಎಂದು ತಿಳಿಸಿರುವ ಎನ್ಟಿಎ, ಪ್ರವೇಶ ಪತ್ರ ಮತ್ತು ಗುರುತಿನ ಚೀಟಿಗಳೊಂದಿಗೆ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಬೇಗನೆ ತಲುಪುವಂತೆ ಸೂಚಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ರಾಜಸ್ಥಾನದ ಸಂಪೂರ್ಣ ಗಡಿ ಪ್ರದೇಶವನ್ನು ಸಂಪರ್ಕಿಸುವ ರೈಲು ಜಾಲ ಸ್ಥಾಪನೆಗೆ ಮಹತ್ವಾಕಾಂಕ್ಷಿ ಯೋಜನೆಯ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಇಂದು ಬಿಕಾನೇರ್ ರೈಲು ನಿಲ್ದಾಣದಲ್ಲಿ ಲಾಲ್ಗಡ ಸಬರಮತಿ ರೈಲಿಗೆ ನೀಡುವ ಮುನ್ನ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಯೋಜನೆಯು ಗಡಿ ಪ್ರದೇಶದ ಜನರಿಗೆ ರೈಲು ಸಂಪರ್ಕ ಕಲ್ಪಿಸುವುದರ ಜೊತೆಗೆ ರಾಷ್ಟೀಯ ಭದ್ರತಾ ದೃಷ್ಟಿಯಿಂದಲೂ ಅತ್ಯಂತ ಮಹತ್ವದ್ದಾಗಿರಲಿದೆ. ಈ ಯೋಜನೆಯ ವಿವರವಾದ ಯೋಜನಾ ವರದಿ ಸಿದ್ಧಪಡಿಸಲಾಗುತ್ತಿದೆ ಎಂದು ತಿಳಿಸಿದರು. ದೇಶಾದ್ಯಂತ ಭಾರತೀಯ ರೈಲ್ವೆಯ ಆಧುನೀಕರಣ ಕಾರ್ಯಗಳು ವೇಗವಾಗಿ ನಡೆಯುತ್ತಿವೆ ಎಂದ ಸಚಿವರು, ರಾಷ್ಟ್ರದಾದ್ಯಂತ 1,300 ರೈಲು ನಿಲ್ದಾಣಗಳ ಪುನರ್ ಅಭಿವೃದ್ಧಿ ಮತ್ತು ಆಧುನೀಕರಣ ಕಾರ್ಯ ಪ್ರಗತಿಯಲ್ಲಿದ್ದು ರಾಜಸ್ಥಾನದ ಹಲವು ನಿಲ್ದಾಣಗಳು ಇದರಲ್ಲಿ ಸೇರಿವೆ ಎಂದು ತಿಳಿಸಿದರು. ರಾಜಸ್ಥಾನದಲ್ಲಿ ಪ್ರಸ್ತುತ 76,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ರೈಲ್ವೆ ಯೋಜನೆಗಳು ಅನುಷ್ಠಾನಗೊಳ್ಳುತ್ತಿವೆ. ಕಳೆದ 12 ವರ್ಷಗಳ ಹಿಂದೆ ರಾಜ್ಯಕ್ಕೆ ಕೇವಲ 650 ಕೋಟಿ ರೂಪಾಯಿಗೂ ಸ್ವಲ್ಪ ಹೆಚ್ಚಿನ ರೈಲ್ವೆ ಅಭಿವೃದ್ಧಿ ಅನುದಾನ ದೊರೆಯುತ್ತಿತ್ತು. ಆದರೆ ಇದೀಗ ರಾಜಸ್ಥಾನದಲ್ಲಿ ರೈಲ್ವೆ ಅಭಿವೃದ್ಧಿ ಕಾಮಗಾರಿಗಳಿಗೆ ವಾರ್ಷಿಕವಾಗಿ 10,000 ಕೋಟಿ ರೂಪಾಯಿಗೂ ಹೆಚ್ಚು ಹೂಡಿಕೆ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಮರನಾಥ ಯಾತ್ರಿಕರ ಸುಗಮ ಮತ್ತು ತೊಂದರೆ ರಹಿತ ಮಾಹಿತಿ ನೀಡಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಮರನಾಥ ಯಾತ್ರಿಕರ ಸುಗಮ ಮತ್ತು ತೊಂದರೆ ರಹಿತ ನೋಂದಣಿಯನ್ನು ಸ್ಥಳದಲ್ಲಿ ಖಚಿತಪಡಿಸಿಕೊಳ್ಳಲು 75 ಡೇಟಾ ಎಂಟ್ರಿ ಆಪರೇಟರ್ಗಳಿಗೆ ನಿನ್ನೆ ಜಿಲ್ಲಾ ಪ್ರಧಾನ ಕಚೇರಿಯಲ್ಲಿ ತರಬೇತಿ ಕಾರ್ಯಕ್ರಮ ನಡೆಸಲಾಯಿತು. ವಾರ್ಷಿಕ ಯಾತ್ರೆಯ ಸಮಯದಲ್ಲಿ ಅನುಸರಿಸಬೇಕಾದ ಇ ಕೆವೈಸಿ ಕಾರ್ಯವಿಧಾನಗಳನ್ನು ನಿರ್ವಾಹಕರಿಗೆ ಪರಿಚಯಿಸಿಕೊಡಲು ಈ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಯಾತ್ರೆಗೆ ಆನ್ಲೈನ್ ನೋಂದಣಿ ಈಗಾಗಲೇ ಆರಂಭವಾಗಿದೆ. ಸ್ಥಳದಲ್ಲಿ ನೋಂದಣಿಗಾಗಿ ಟೋಕನ್ ವಿತರಣೆ ಇದೇ 30ರಿಂದ ಪ್ರಾರಂಭವಾಗಲಿದೆ. ಸ್ಥಳದಲ್ಲಿ ನೋಂದಣಿ ಮತ್ತು ಇ ಕೆವೈಸಿ ಇಲ್ಲದ ನೋಂದಣಿಗಳನ್ನು ಇ ಕೆವೈಸಿಗೆ ಪರಿವರ್ತಿಸುವ ಪ್ರಕ್ರಿಯೆ 1 ಜುಲೈ ಪ್ರಾರಂಭವಾಗಲಿದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 6,550 ರೂಪಾಯಿ ಪ್ರಕ್ರಿಯಾ ಶುಲ್ಕ ಪಾವತಿಸಿದರೆ 10 ಲಕ್ಷ ರೂಪಾಯಿ ಸಾಲ ನೀಡಲಾಗುವುದು ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಮಾಹಿತಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ಕುರಿತು ಪ್ರಸಾರವಾಗುತ್ತಿರುವ ಪತ್ರವು ನಕಲಿಯಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಇಂತಹ ಸುಳ್ಳು ಮತ್ತು ದಾರಿ ತಪ್ಪಿಸುವ ಮಾಹಿತಿಗಳ ಬಗ್ಗೆ ಸಾರ್ವಜನಿಕರು ಎಚ್ಚರಿಕೆಯಿಂದಿರಬೇಕು. ಯಾವುದೇ ಮಾಹಿತಿಯನ್ನು ನಂಬುವ ಮುನ್ನ ಅಧಿಕೃತ ಮೂಲಗಳಿಂದಲೇ ದೃಢೀಕರಿಸಿಕೊಳ್ಳುವಂತೆ ಸಂಸ್ಥೆ ಮನವಿ ಮಾಡಿದೆ. ಒಟ್ಟು 94 ಭಾರತೀಯ ಸಿಬ್ಬಂದಿಯನ್ನು ಒಳಗೊಂಡಿರುವ ಹಾಗೂ 8.6 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಕಚ್ಚಾ ತೈಲವನ್ನು ಹೊತ್ತೊಯ್ಯುತ್ತಿರುವ 3 ಭಾರತೀಯ ಧ್ವಜದ ತೈಲ ನೌಕೆಗಳು ನಿನ್ನೆ ಹೊರ್ಮುಸ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿದ್ದು ಭಾರತದ ಪ್ರಯಾಣ ಬೆಳೆಸಿವೆ ಎಂದು ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ದೇಶ್ ವೈಭವ್, ದೇಶ್ ವಿಭೋರ್ ಮತ್ತು ಸನ್ಮಾರ್ ಹೆರಾಲ್ಡ್ ಎಂಬ ಹೆಸರಿನ ತೈಲ ನೌಕೆಗಳು ಈ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಸಚಿವ ಸೋನೋವಾಲ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೃಢ ನಾಯಕತ್ವದಲ್ಲಿ ಭಾರತದ ಕಡಲ ಹಿತಾಸಕ್ತಿಗಳನ್ನು ಮತ್ತು ಭದ್ರಪಡಿಸಲು ಸರ್ಕಾರ ಅತ್ಯಂತ ಆದ್ಯತೆಯ ಮೇರೆಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ಗ್ವಾಡಲುಪ್ಪೆಯಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಎಫ್ ಗುಂಪಿನ ಪಂದ್ಯದಲ್ಲಿ ಟ್ಯುನೀಷಿಯಾ ವಿರುದ್ಧ ಜಪಾನ್ ತಂಡ 4-0 ಗೋಲುಗಳ ಅಂತರದ ಭರ್ಜರಿ ಜಯ ಸಾಧಿಸಿದೆ. ಇದಕ್ಕೂ ಮುನ್ನ ಕನ್ಸಾಸ್ ನಗರದಲ್ಲಿ ನಡೆದ ಈಕ್ವೆಡಾರ್ ಮತ್ತು ಕ್ಯುರಸೌ ನಡುವಿನ ಈ ಗುಂಪಿನ ಪಂದ್ಯ ಯಾವುದೇ ಗೋಲುಗಳಿಲ್ಲದೆ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಇಂದು ಅಟ್ಲಾಂಟಾದಲ್ಲಿ ನಡೆಯಲಿರುವ ಎಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ಮತ್ತು ಸೌದಿ ಅರೇಬಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಶ್ರೀಲಂಕಾದ ದಂಬುಲಾದಲ್ಲಿ ಇಂದು ನಡೆಯುತ್ತಿರುವ ಭಾರತ ಶ್ರೀಲಂಕಾ ಅಫ್ಘಾನಿಸ್ತಾನದ ಎ ತಂಡಗಳ ನಡುವಿನ ತ್ರಿರಾಷ್ಟ ಏಕದಿನ ಕ್ರಿಕೆಟ್ ಸರಣಿಯ ಫೈನಲ್ ಪಂದ್ಯ ಪ್ರಗತಿಯಲ್ಲಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಎ ತಂಡ ಇತ್ತೀಚಿನ ವರದಿ ಬಂದಾಗ 45.3 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 322 ರನ್ ಗಳಿಸಿ ಆಡುತ್ತಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಹಡಗು ನಿರ್ಮಾಣ ವಲಯದಲ್ಲಿ ಭಾರತ ಹೊಸ ದೃಷ್ಟಿಕೋನದೊಂದಿಗೆ ಮುನ್ನಡೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ಯೋಗ ಜಾಗತಿಕ ಸಮುದಾಯಕ್ಕೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನೀಡಿದ ಅತ್ಯಮೂಲ್ಯ ಕೊಡುಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಲೋಪವೆಸಗಲು ಯತ್ನಿಸುವವರಿಗೆ ಶಿಕ್ಷಣ ಸಚಿವರ ಕಠಿಣ ಎಚ್ಚರಿಕೆ, ಪರೀಕ್ಷಾರ್ಥಿಗಳಿಗೆ ಶುಭ.

ಹಾರೈಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಟ್ಯುನೀಷಿಯಾ ವಿರುದ್ಧ ಜಪಾನ್ಗೆ 4-0 ಅಂತರದ ಭರ್ಜರಿ ಗೆಲುವು. ಹಾಗೂ ತ್ರಿರಾಷ್ಟ್ರ ಏಕದಿನ ಕ್ರಿಕೆಟ್ ಪಂದ್ಯಾವಳಿ ಫೈನಲ್ನಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ಧ ಬೃಹತ್ ಮೊತ್ತದತ್ತ ಭಾರತ ಎ ತಂಡ, ವೈಭವ್ ಸೂರ್ಯವಂಶಿಯಿಂದ ಅತಿವೇಗದ ಅರ್ಧಶತಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ ಸರಕುರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ನೀರೋ ಹರಿ ನಾರಾಯಣ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.

ಹಸಿದು ಬಂದ ಮುದ್ರಿಗೆ ತಂದ ಹಸು ಮಕ್ಕಳೂಟಕ್ಕೆ ಬರಲಿಲ್ಲ ಅಮ್ಮ. ಹಸಿದು ಬಂದ ಮುದ್ರಿಗೆ ತಂದ ಹಸು ಮಕ್ಕಳೂಟಕ್ಕೆ ಬರಲಿಲ್ಲ ಅಮ್ಮ. ಹಸುರಾರ ವನ ಕೂಗಿ ಹಣ್ಣು ಮೆಲ್ಲೆಂದರೆ ಹಸುರಾರ ವನ ಕೂಗಿ ಹಣ್ಣು ಮೆಲ್ಲೆಂದರೆ ಹಸುರಾರ

ರಾವಣ ಕೊಂದ ವಿಭೀಷಣ ಗೈದ ಶ್ರೀರಾಮ ರಾವಣ ಕೊಂದ ವಿಭೀಷಣ ಗೈದ ಪುರಂದರ ವಿಠಲ ಪುರಂದರ ವಿಠಲ ತ ಮೆಚ್ಚಿದನೇನ ನಮ್ಮ ಪುರಂದರ

0: ಬಾಲ ಹನುಮನಿಗೆ ಏನಾಯಿತಮ್ಮ, ಚಿಕ್ಕ ಬಾಲ ಹನುಮನಿಗೆ ಏನಾಯಿತಮ್ಮ, ಏನಾಯಿತಮ್ಮ, ಏನಾಯಿತಮ್ಮ.
1: ಪ್ರಿಯ ಕೇಳುಗರೇ, ಇದುವರೆಗೂ ಸರುಗುರುವಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಆಡುವಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.
2: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
3: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
4: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
5: ಹ್ಞೂ ಕಣೆ, ಆಯ್ತು, ತರ್ತೇನೆ.
4: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
5: ಮತ್ತಿನ್ನೇನ್ ಮಾಡ್ಲೆ?
4: ಬ್ಯಾಗ್ ಕೊಡ್ತೀನಿ, ಇರಿ.
5: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
4: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
5: ಹಾ, ಹೋಗಿದ್ದು.
4: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
5: ಹಾ, ಹೇಳಿದ್ರು.
4: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
5: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
4: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
5: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
6: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಮಹಿಳೆ

0: ಕಾರ್ಯಕ್ರಮ ಎಚ್ಚಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆಯ ಕುರಿತು ಹುಣಸೂರು ತಾಲೂಕಿನ ಬೀಚಗನಹಳ್ಳಿಯ ಶ್ರೀಮತಿ ರುಕ್ಮಿಣಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇ

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ತಪ್ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ನಾವು ಮಾದರಿಯಾಗಿರುವುದನ್ನು ಕಾಣಬಹುದು. ಅದೇ ನಿಟ್ಟಿನಲ್ಲಿ ಹೆಚ್ಚಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗವನ್ನು ಮಾಡುತ್ತಾ ಆರ್ಥಿಕವಾಗಿ ಸಬಲರಾಗಿರುವ ಹುಣಸೂರಿನ ಶ್ರೀಮತಿ ರುಕ್ಮಿಣಿರವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರ ಸ್ವಉದ್ಯೋಗದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಡಮ್
2: ನಮಸ್ತೆ.

0: SVYM ನ VRLC ಸೆಂಟರ್ನಲ್ಲಿ ಒಂದು ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವ ಉದ್ಯೋಗನ ಮಾಡ್ತಾ ಆರ್ಥಿಕವಾಗಿ ಸಬಲರಾಗಿದ್ದೀರಿ, ಅದಕ್ಕಾಗಿ ಅಭಿನಂದನೆಗಳು ಮೇಡಮ್.
1: ಥ್ಯಾಂಕ್ಸ್ ಮೇಡಮ್.
0: ನಿಮ್ಮದೊಂದು ಸಣ್ಣ ಪರಿಚಯ ಮಾಡಿಕೊಡಿ ಮೇಡಮ್, ಮೂಲತಃ ಎಲ್ಲಿಯವರು?
1: ನಾವು ಹುಣಸೂರು ತಾಲೂಕು ಮೈಸೂರು ಜಿಲ್ಲೆ ಅಜ್ಜನಹಳ್ಳಿ ಅಂತ. ಗೃಹಿಣಿಯಾಗಿ ನಾವು ಮನೇಲಿದ್ದು ಮನೇಲಿ ಇರ್ಬೇಕಾದ್ರೆ ನಮ್ಗೇನೋ ಒಂದು ಸಮಸ್ಯೆ ಆದ್ರೂ ಕಷ್ಟ ಆದ್ರೂ ನಾವು ನಮ್ಮ ಯಜಮಾನರ ಮೂಲಕನೇ ಏನೇ ಆದ್ರೂ ಇದ್ ಮಾಡ್ಬೇಕಿತ್ತು. ಹಂಗಾಗಿ ನಾವು ಹಿಂಗೆ ನಾವು ಅವ್ರನ್ನ ಅವಲಂಬಿಸೋಕ್ಕಿಂತ ಮುಂದೆ ನಾವು ಏನಾದ್ರೂ ಮಾಡಿದ್ರೆ ನಮ್ದು ಅನುಕೂಲ ನಮ್ಗೆ ಆಗುತ್ತಲ್ವಾ ಅನ್ನೋ ಒಂದು ಆಲೋಚನೆ ಬಂದಾಗ ಸಂಸ್ಥೆಯಲ್ಲಿ ಹಿಂಗೆ ಟೈಲರಿಂಗ್ ಕ್ಲಾಸ್ ಹೇಳ್ಕೊಡ್ತಾವ್ರೆ ನಮ್ಗೂ ಅನುಕೂಲ ಆಗುತ್ತೆ ನಾವು ಕಲಿಬೇಕು ಅಂತ ಆಸಕ್ತಿ ಬಂದಾಗ ಹಿಂಗೆ ಸಂಸ್ಥೆ ಕಡೆಯಿಂದ ಹೇಳ್ಕೊಡ್ತಾವ್ರೆ ನೀವು ಹೋಗಿ ಸೇರ್ಕೊಳ್ಳಿ ಅಂತ ನಮ್ಗೆ ಪರಿಚಯ ಇರೋರು ಹೇಳಿದ್ರು. ಹೋಗಿ ಸೇರ್ಕೊಂಡ್ವಿ, ಕಲ್ತ್ವಿ, ತುಂಬಾ ಚೆನ್ನಾಗಿ ಕಲ್ತ್ವಿ.
0: ಕುಟುಂಬದಲ್ಲಿ ಯಾರ್ಯಾರಿದ್ದೀರಿ?
1: ಕುಟುಂಬದಲ್ಲಿ ನಾವು ನಮ್ಮ ಯಜಮಾನರು ನಮ್ಮ ಇಬ್ರು ಮಕ್ಕಳು.
0: ಓಕೆ, ಶಿಕ್ಷಣ ಪಡ್ಕೊಂಡಿದ್ದೀರಿ ಮೇಡಮ್?
1: ನಾವು PUC ಓದಿದ್ವಿ. PUC ಓದಿದ್ರು ನಮ್ಗೆ

0: ಮನೆ ಕಡೆ ಸೈದ್ಯ ಅಷ್ಟು ಅನುಕೂಲ ಇರ್ಲಿಲ್ಲ. ನಾವು ಒಂದ್ ಮಾಡಿದ್ರು ಕಷ್ಟನೇ ತುಂಬಾ ಮನೇಲಿ. ನಾವೆಲ್ಲೂ ಹೋಗ್ತಿರ್ಲಿಲ್ಲ, ಕೆಲ್ಸಕ್ ಹೋಗ್ಬೇಕಿತ್ತು, ಮನೇಲಿ ಮಾಡ್ಬೇಕಿತ್ತು. ನಮ್ಗೂ ಏನಾದ್ರು ಕಲ್ತ್ರೆ ನಮ್ದು ಮುಂದೆ ಒಂದು ಅನುಭವ, ಆಮೇಲೆ ಮತ್ತೆ ನಮ್ಗೂ ಒಂದು ಅನುಕೂಲ ಆಗುತ್ತಲ್ವಾನೋ ಇದ್ರಿಂದ ಆಸೆಲಿ ಹೋಗಿ ಕಲ್ತ್ವಿ. ಕಲ್ತ ಮೇಲೂ ಇವಾಗ ಎಲ್ಲ ಕಲ್ತೀವಿ. ಕಲ್ತಿದ್ರು ನಮ್ಗೆ ಮನೆ ಕಡೆ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಅಂಗಡಿ ಮತ್ತೆ ನಮ್ ಸ್ವಂತವಾಗಿ ಮಾಡ್ಕೊಳಂತ ಇದಿರ್ಲಿಲ್ಲ. ಬೇರೆ ಕಡೆ ಅಂಗಡಿಗೆ ಬಂದು ನಾನು ಕೆಲಸ ಮಾಡ್ತಾ ಇದ್ದೀನಿ. ಈಗ
1: ಪಿ ಯು ಸಿ ಏನ ಓದಿದ್ರಿ, ತದನಂತರದಲ್ಲಿ ಮದುವೆ ಆಯಿತು, ಮಕ್ಕಳು, ಜೀವನ ಅಂತ ಇದ್ದು ಅಂತವ್ರು, ಇಲ್ಲೊಂದು ತರಬೇತಿ ಸಿಗ್ತಾ ಇದೆ ಅಂತ ಯಾವಾಗ ಗೊತ್ತಾಯ್ತು, ಮತ್ತೆ ಯಾರಿಂದ ಗೊತ್ತಾಯ್ತು?
0: ಇಲ್ಲಿ ನಮ್ಮ ಊರಿಂದ ಸ್ವಲ್ಪ ಒಬ್ರು ಹೋಗ್ತಾ ಇದ್ರು, ಅವ್ರು ಹೋದ್ಮೇಲೆ ನನ್ಗೆ ಹೇಳಿದ್ರು ಹಿಂಗೈತೆ ಹೋಗಿ ಕಲೀರಿ, ಹೋಗೋ ಇಂಟ್ರೆಸ್ಟ್ ಇದ್ರೆ ಹೋಗಿ ಅಂತ ಅವರು ನಮ್ಮ ಪಕ್ಕದ ಮನೆಯವ್ರು ಹೇಳಿದ್ರು. ಅಲ್ಲಿ ಅವಾಗ ಹೋಗಿ ಅಲ್ಲಿ ಸೇರ್ಕೊಂಡ್ವಿ.
1: ನಿಮ್ಗೆ ಆಸಕ್ತಿ ಇತ್ತ ಮೊದ್ಲಿಂದಾನು?
0: ಮೊದ್ಲಿಂದಾನು ಆಸಕ್ತಿ ಇತ್ತು. ನನ್ನ ಹತ್ರ ಅಂದ್ರೆ ಸ್ವಲ್ಪ ಸಣ್ಣ ಮಿಷನ್ ಹಲ್ಗೆ ಮಿಷನ್ ಹತ್ರ ಇತ್ತು ಮೊದ್ಲಿಂದ. ಸ್ಟಾರ್ಟಿಂಗ್ ಅಲ್ಲಿ ಇರ್ಬೇಕಾದ್ರೆ ಸಣ್ಣ ಪುಟ್ಟ ಸ್ಟಿಚ್ ಮಾಡ್ಕೊಂಡು ಮನೇಲೆ ಮಾಡ್ತಾ ಇದ್ದೆ. ಅಂದ್ರೆ ಬ್ಲೌಸ್ ಬಗ್ಗೆ ನನಗೆ ಗೊತ್ತಿರ್ಲಿಲ್ಲ, ಬೇರೆ ಏನು ಗೊತ್ತಿರ್ಲಿಲ್ಲ, ಮಾತ್ರ ಮಾಡ್ಕೊತಾ ಇದ್ದೆ ಅಷ್ಟೇ. ಅದರಿಂದ ಎಲ್ಲ ಆಯ್ತಲ್ಲ ಅನ್ಬಿಟ್ಟು ಅವ್ರು ಬಂದು ನನ್ಗೆ ಹೇಳಿದಾಗ ನಾನು ಹೋಗಿ ಸೇರ್ಕೊಂಡು ಕಲ್ತಿದ್ದೀನಿ.
1: ಎಷ್ಟು ತಿಂಗಳ ತರಬೇತಿ ಆಗಿತ್ತು ನಿಮಗೆ ಇದು?
0: 3 ತಿಂಗಳ.
1: ಹೇಗಿತ್ತು ಮೇಡಮ್ ತರಬೇತಿ ಅನುಭವ ಹಂಚ್ಕೊಳ್ಳೋದಾದ್ರೆ?
0: ತುಂಬಾ ಚೆನ್ನಾಗಿತ್ತು ಮೇಡಮ್, ಚೆನ್ನಾಗಿ ಹೇಳ್ಕೊಟ್ರು, ತುಂಬಾ ಚೆನ್ನಾಗಿ ನಮ್ ನಾವು ಹೆಂಗೆ ರೀತಿ ನಾವು ಯಾವ ರೀತಿ ಕಲಿತೀವಿ ಆ ರೀತಿ ಎಲ್ಲ ನಮ್ಗೆ ಚೆನ್ನಾಗಿ ಹೇಳ್ಕೊಟ್ರು, ಚೆನ್ನಾಗೆಲ್ಲ ಕಲ್ತೀವಿ ಮೇಡಮ್.
1: ಟೈಲರಿಂಗ್ ವೃತ್ತಿಯನ್ನು ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರಿ ಮೇಡಮ್?
0: ಟೈಲರಿಂಗ್ ವೃತ್ತಿ ಅಂದ್ರೆ ಮೇಡಮ್ ನಾವು ಪಿ ಯು ಸಿ ಓದಿರಲ್ವಾ, ಇದ್ರ ಮೇಲೆ ಆಮೇಲೆ ಅಷ್ಟು ನಮ್ಮ ಕಡೆ ಅನುಕೂಲನೂ ಇರಲಿಲ್ಲ, ಕೆಲಸ ಬರಬೇಕು ಕೆಲಸ ಮಾಡ್ತೀನಿ ಅನ್ನೋ ಅನುಕೂಲನೂ ನಮ್ಗೆ ಇರಲಿಲ್ಲ. ಇದ್ರ ಇದ್ದ ಟೈಲರಿಂಗ್ ಆದ್ರೆ ಕಲಿತ್ರೆ ಮಾಡ್ಕೋಬೋದ ಅನ್ನೋ ಒಂದು ಆಸೆ, ಅದಕ್ಕೆ ಟೈಲರಿಂಗ್ ಆಯ್ಕೆ ಮಾಡ್ಕೊಂಡು ಮೇಡಮ್.
1: ಎಷ್ಟು ದಿನ ಆಯ್ತು ನೀವು ಈ ಒಂದು ತರಬೇತಿಯನ್ನ ಪಡ್ಕೊಂಡು?
0: ಪಡ್ಕೊಂಡು 3 ತಿಂಗಳಾಗೈತೆ ಮೇಡಮ್.
1: ಈಗ ಸ್ವಂತ ಮನೆಯಲ್ಲೇ ನೀವು ಟೈಲರಿಂಗ್ ಹೊಲಿತಾ ಇರುವಂತದ್ದ ಹೇಗೆ?
0: ಇಲ್ಲ ಮೇಡಮ್, ಸ್ವಂತ ಮನೇಲಿ ಬಂದ ಕೊಟ್ಟ ಬಟ್ಟೆಗಳನ್ನ ಹೊಲ್ಕತ್ತೀನಿ. ಈಗ 10 ಗಂಟೆಗೆ ಬಂದಿದ್ದೀನಿ, 10 ಗಂಟೆಗೆ ಬಂದು ಸಂಜೆ 5 ಗಂಟೆಗೆ ಹೋಗ್ತೀನಿ. ಸಂಜೆ 5 ಗಂಟೆಗೆ ಹೋಗಿ ಮನೇಲಿ ಸಣ್ಣ ಪುಟ್ಟ ಬಟ್ಟೆಗಳು ಬರುತ್ತಲ್ಲ ಅದನ್ನು ಹೊಲ್ಕತ್ತೀನಿ, ಮತ್ತೆ ಇಲ್ಲಿ ಬೇರೆ ಕಡೆ ಅಂಗಡಿಗೆ ಬಂದು ಸೇರ್ಕೊಂಡಿದ್ದೀನಿ, ಅಲ್ಲೂ ಹೊಲ್ತಾ ಇದ್ದೀನಿ.
1: ಅಂದ್ರೆ ಒಟ್ಟಾರೆ ನೀವು ಮನೆಯಲ್ಲೂ ಸ್ವಲ್ಪ ಬಿಸ್ನೆಸ್ ಆರಂಭ ಮಾಡಿದ್ರಿ, ಜೊತೆಗೆ ಬೇರೆ ಕಡೆನೂ ಕೆಲ್ಸಕ್ಕೆ ಹೋಗ್ತಾ ಇದ್ರಿ?
0: ಹೌದು ಮೇಡಮ್, ಮನೇಲಿ ನಮ್ಗೆ ಸ್ವಂತವಾಗಿ ಬಿಸ್ನೆಸ್ ಮಾಡ್ಬೇಕು ಅನ್ನೋದು ಒಂದು ಐತೆ, ಆದ್ರೆ ನಮ್ಗೆ ಅಷ್ಟು ಅನುಕೂಲ ಇಲ್ಲ ಮಾಡ್ಬೇಕು ಅನ್ನೋದು, ಇದ್ರೂ ಅನುಕೂಲ ಇಲ್ವಲ್ಲ, ಅದಕ್ಕೆ ಹೊರಗಡೆ ಬಂದು ಸ್ವಲ್ಪ ದುಡಿಯೋಣ ಅಂತ ಮಾಡ್ತೇನೆ. ನಾವು ಕಲ್ತಿರೋದಕ್ಕೆ ನಾವು ಚೆನ್ನಾಗಿ ಪರವಾಗಿಲ್ಲ ನಾ ಮಾಡ್ತಾ ಇದೀನಿ ಮೇಡಮ್. ಎರಡು ತಪ್ಪು ಮೂರು ಬ್ಲೌಸ್ ಸ್ಟಿಚ್ ಮಾಡ್ತೀನಿ, ಇನ್ ಬಾಕಿ ಸಣ್ಣ ಪುಟ್ಟ ಮಾಡ್ಕೊತೀನಿ.
1: ಅಂದ್ರೆ ಈ ಒಂದು ತರಬೇತಿಗೆ ಬಂದು ಈಗ ಪ್ರಸ್ತುತ ಸ್ವಉದ್ಯೋಗ ಮಾಡೋದ್ರ ಜೊತೆಗೆ ಬೇರೆ ಕಡೆನು ಕೆಲ್ಸಕ್ಕೆ ಹೋಗ್ತಿದ್ದೀರಿ?
0: ಹೌದು ಮೇಡಮ್.
1: ಅಂದ್ರೆ ಈ ಮುಂಚೆ ಏನ್ ಮಾಡ್ತಾ ಇದ್ದೀರಿ?
0: ಈ ಮುಂಚೆ ಏನಿಲ್ಲ ಮೇಡಮ್, ಮನೆಯಲ್ಲೇ ನಾವು ಮಕ್ಕಳನ್ನ ನೋಡ್ಕೊಂಡು ಮನೆ ಸಂಭಾಳಿಸ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇನೆ. ಏನು ಮಾಡ್ತಿರ್ಲಿಲ್ಲ ನಮ್ಗೆ.
1: ಇವಾಗ ಕೆಲ್ಸಕ್ಕೂ ಹೋಗ್ತೀರಿ, ಮನೇಲೂ ಒಲಿತೀರಿ, ಮತ್ತೆ ಮಕ್ಕಳು, ಗಂಡ, ಸಂಸಾರ ಎಲ್ಲಾನು ಹೇಗೆ ನಿಭಾಯಿಸ್ತಾ ಇದ್ದೀರಿ ಮೇಡಮ್?
0: ಮೇಡಮ್ ಅಂದ್ರೆ ಅವರು ನಮ್ಮ ಯಜಮಾನರು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋದ್ರೆ ಸಂಜೆ 6 ಗಂಟೆಗೆ ಬರ್ತಾರೆ, ಹೊಲದ ಕೆಲ್ಸ ಮಾಡ್ತಾರಲ್ಲ, ಹಂಗ ಮಕ್ಳು ಬೆಳಗ್ಗೆ 8:30-9 ಗಂಟೆಗೆ ಸ್ಕೂಲ್ಗೆ ಹೊಂಟೋದ್ರೆ ಸಂಜೆ 5 ಗಂಟೆಗೆ ಬರ್ತಾರೆ. ಹಂಗೆ ಮನೆ ಕೆಲಸ ಮಾಡ್ಕೊಂಡು ಹಂಗೇನೆ ಅಂಗಡಿಗೂ ಬಂದು ಹೋಗ್ತೀನಿ, ಮನೇಲೂ ಕೆಲಸ ಮಾಡ್ಕೊಂಡು ಆದಷ್ಟು ಮನೇಲೂ ಹೊಲ್ಕೊಂಡು ಮಾಡ್ತಾ ಇದೀನಿ ಮೇಡಮ್.
1: ಅಂದ್ರೆ ಈಗ ಮೊದಲಿಗೆ ನೀವು ಈ ಒಂದು ತರಬೇತಿಯನ್ನ ಕೊಡ್ತಾ ಇದ್ದಾರೆ ಹುಣಸೂರಿನಲ್ಲಿ ಉಪಕೇಂದ್ರವನ್ನ ಆರಂಭ ಮಾಡಿ VRLC ಸೆಂಟರ್ ಅಂತ ಅಂದಾಗ ಮನೆಯಲ್ಲೆಲ್ಲ ಒಪ್ಕೊಂಡ್ರ ನೀವು ಈ ಒಂದು ತರಬೇತಿಗೆ ಹೋಗೋದಕ್ಕೆ?
0: ಹೌದು ಮೇಡಮ್, ನಾನು ಈಗ ನಮ್ಮ ಯಜಮಾನರ ಕೇಳಿದೆ, ನೀ ಎಲ್ಲದಕ್ಕೂ ನಾನು ನಿಮ್ಮನ್ನೇ ಅವಲಂಬಿಸ್ಬೇಕು, ನಿಮ್ಮನ್ನೇ ಕೇಳಬೇಕು, ನಾನು ಹೋಗಿ ಹೊರಗಡೆ ಒಂದು ಅಷ್ಟು ಇಷ್ಟು ಮಾಡಿದ್ರೆ ನನಗೂ ಅನುಕೂಲ ಆಯ್ತದಲ್ವಾ ಅಂತ ನಾನು ಹೇಳೋದಕ್ಕೆ ಸರಿ ನೀನು ಮಾಡ್ತೀನಿ ಅಂತ ಅಂದಮೇಲೆ ಹೋಗಿ ಮಾಡು ಅಂತ ಅವರನ್ನೇ ಹೇಳಿದ್ರು.
1: ನಿಮ್ಮ ಕೈಗೆಟುಕೋ ದರದಲ್ಲಿ ಒಂದು ತರಬೇತಿ ಸಿಗ್ತಾ ಮೇಡಮ್?
0: ಹಾಂ ಸಿಕ್ಕೈತೆ ಮೇಡಮ್, ಮಾಡ್ತಾ ಇದ್ದೀನಿ.
1: ಹೇಗಿತ್ತು ತರಬೇತಿ, 3 ತಿಂಗಳ ತರಬೇತಿ, ಏನೇನೆಲ್ಲ ಕಲ್ತ್ರಿ?
0: ನಾವು ಎಂಬ್ರಾಯ್ಡಿಂಗ್ ಮಾಡಿದ್ವಿ, ಉಕ್ಸ್ ಹಾಕಿದ್ವಿ, ಆಮೇಲೆ ಚಿಮ್ಮಿಸು, ಡ್ರೆಸ್ಸು, ಪ್ಯಾಂಟು, ಶರ್ಟು, ಬ್ಲೌಸು ಇವೆಲ್ಲನೂ ಕಲ್ತಿದ್ದೀವಿ ಮೇಡಮ್.
1: ಅಂದರೆ ಬೇಸಿಕ್ಕಿಂದ ಒಂದು ಉತ್ತಮ ಟೈಲರ್ ಆಗಿ ಹೊರಹೊಮ್ಮಷ್ಟು ನಿಮಗೆ ಒಂದು ತರಬೇತಿ ಸಿಕ್ತು ಅಂತ ಹೇಳ್ತಿದ್ದೀರಿ?
0: ಹೌದು ಮೇಡಮ್. ಮೇಡಮ್ ಇಲ್ಲ ಸೇಫ್ಟಿ ಬಗ್ಗೆ ಏನು ಮಾತಾಡಂಗಿಲ್ಲ, ತುಂಬಾ ಚೆನ್ನಾಗೈತೆ. ನಮ್ಗೆ ಹೇಳ್ಕೊಳ್ಳೋ ಅಂತ ಟೀಚರ್ ಕೂಡ ತುಂಬಾ ಒಳ್ಳೆಯವರು, ನಾವ್ ಎಷ್ಟೇ ಸಲ ಏನೇ ಕೇಳಿದ್ರು ಅವ್ರು ಇಲ್ಲ ಅನ್ನೋ ಮಾತೇ ಇಲ್ಲ, ಚೆನ್ನಾಗಿ ಹೇಳ್ಕೊಡ್ತಾರೆ. ಓ ಬೇರೆಯವ್ರು ಹೋಗಿ ಸೇರ್ಕೊಂಡ್ರು ಚೆನ್ನಾಗಿ ಅನುಕೂಲವಾಗೈತೆ, ಅನುಕೂಲವಾಗಿ ಹೇಳ್ಕೊಡ್ತಾರೆ ನಮ್ಗೆ ಹೆಂಗ ಅನುಕೂಲವಾಗಿ.

0: ನಿಮ್ಗೆ ಯಾವ ರೀತಿ ಹೇಳ್ಬೇಕು ಅನ್ನೋದು ಅದನ್ನ ಹೇಳ್ಕೊಡ್ತಾರೆ, ಏನು ತೊಂದರೆ ಇಲ್ಲ ಮೇಡಮ್.
1: ಈ ಟೈಲರಿಂಗ್ ವೃತ್ತಿಯ ಜೊತೆಗೆ ಬೇರೆ ಏನೆಲ್ಲ ಕೆಲಸ ನಿರ್ವಹಿಸ್ತಾ ಇದ್ದೀರಿ ಮೇಡಮ್?
0: ಟೈಲರಿಂಗ್ ಅಷ್ಟೇನೆ ಮೇಡಮ್ ನಾವು ಮಾಡ್ತಿರೋದು ಇವಾಗ.
1: ಹೊರಗಡೆ ಕೆಲ್ಸಕ್ಕೆ ಹೋಗ್ತೀರಿ ನೀವು ಹೊಲಿಯೋದಿಕ್ಕೆ ಅಂತ, ಸೊ ಮನೆಗೆ ಬಂದ ನಂತರ ಇರುವಂತ ಮೆಷಿನ್ ಅಲ್ಲೂ ಸಣ್ಣ ಪುಟ್ಟ ವರ್ಕ್ ಗಳನ್ನ ಮಾಡ್ತಾ ಬರ್ತಾ ಇದೀರಿ.
0: ಹೌದು ಮೇಡಮ್.
1: ಒಟ್ಟಾರೆ ಈ ಹಿಂದೆ ಆರ್ಥಿಕವಾಗಿ ಹೇಗಿದ್ರಿ ಮತ್ತೆ ಈಗ ಪ್ರಸ್ತುತ ಹೇಗೆ ಸಬಲರಾಗಿದ್ದೀರಿ ಮೇಡಮ್?
0: ಮೇಡಮ್ ಹಿಂದೆ ಸ್ವಲ್ಪ ನಮ್ಗೆ ಏನೇ ಒಂದು ಇದಾದ್ರು ಸ್ವಲ್ಪ ಕಷ್ಟ ಅನ್ಸೋದು, ಏನೇ ಒಂದು ಕೇಳ್ಬೇಕು ಹೇಳ್ಬೇಕಂದ್ರು ಕಷ್ಟ ಅನ್ಸೋದು. ಇವಾಗ ನಾವೇ ನಾನೇ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಒಂದು ಛಲ ನನ್ನಲ್ಲ ಐತೆ ಅನ್ನಿಸ್ತೇನೆ ಮೇಡಮ್. ಮಾಡ್ತೀನಿ ನಾನು.
1: ಅದನ್ನೆಲ್ಲ ಹೇಗೆ ನಿರ್ವಹಿಸ್ತಾ ಇದ್ದೀರಿ ಹಣಕಾಸು ಇದನ್ನೆಲ್ಲ?
0: ಯಜಮಾನ್ರು ಮಾತ್ರ ನನ್ನ ದುಡ್ಡಿನ ಬಗ್ಗೆಗಾಗಿ ಅವರು ಯಾವ್ದಕ್ಕೆ ಏನು ಕೂತದಂದ್ರೆ ಮಾಡ್ತಿಲ್ಲ. ನೀನು ಏನು ಮಾಡ್ಕತ್ತೆ ಮಾಡ್ಕೊಂಡು, ನಿನ್ಗೇನು ಖರ್ಚೈತೆ ನೀನು ನೋಡ್ಕೊಂಡು, ನನಗೇನು ಅಷ್ಟು ಅವಶ್ಯಕತೆ ಇಲ್ಲ. ನಿನ್ ಕೊಡ್ಬೇಕು ಅನ್ಸಿದ್ರೆ ಮಾತ್ರ ಕೊಡು, ಇಲ್ಲಾಂದ್ರೆ ನನ್ಗೇನು ಬೇಡ ಅಂತಾನೆ ನನ್ಗೆ ಹೇಳ್ತಾರೆ ಮೇಡಮ್ ಅವರು. ಬಡತನ ಅಂದ್ಮೇಲೆ ಮೇಡಮ್ ನಾವು ಸ್ವಲ್ಪ ಮನೆಗೂ ಇಲ್ದೆ ಇರೋ ಟೈಮಲ್ಲಿ ಮನೆಗೂ ಮಾಡ್ಕೋಬೇಕಾಗುತ್ತೆ. ಮನೆಗೂ ಮಾಡಿ ನಾನು ಅಲ್ಪ ಸ್ವಲ್ಪ ಕೂಡ್ಕೊಂಡು ಮಡಿಕೋತಾ ಇದ್ದೀನಿ ಮೇಡಮ್.
1: ಉಳಿಸಿ ನಂತರ ಏನು ಒಂದು ಗುರಿ ಉದ್ದೇಶನ ಇಟ್ಕೊಂಡಿದ್ದೀರಿ ಮೇಡಮ್?
0: ಮೇಡಮ್ ನೆಕ್ಸ್ಟ್ ನೋಡೋಣ, ಮನೆ ಹತ್ರನೇ ಒಂದು ಅಂಗಡಿ ಮಾಡೋಣ ಅಂದಿದ್ದೀನಿ ಮೇಡಮ್.
1: ಇವಾಗ ಮನೆ ಮಟ್ಟದಲ್ಲಿ ಉಳಿತಾ ಇದ್ದೀರಿ, ನೆಕ್ಸ್ಟ್ ಒಂದು ಬಿಸ್ನೆಸ್ನ ಆರಂಭ ಮಾಡಬೇಕು, ದುಡ್ಡದಾಗ ಅಂಗಡಿಯನ್ನು ತೆರೀಬೇಕು ಅನ್ನೋ ಒಂದು ಆಸಕ್ತಿಯನ್ನು ಹೊಂದಿದ್ದೀರಿ?
0: ಹೌದು.

0: ಒಬ್ಬ ಮಹಿಳೆಯಾಗಿ ಮನೆಯ ನಿರ್ವಹಣೆಯನ್ನು ಮಾಡಿಕೊಂಡು ಈ ಒಂದು ಅಂಗಡಿಗೂ ಹೋಗಿ ಅಲ್ಲೂ ಒಂದು ಕೆಲಸಕ್ಕೆ ಹೋಗಿದ್ದು ಬಂದು ಮನೆಯಲ್ಲೂ ಸಹ ಒಂದು ಟೈಲರಿಂಗ್ ವೃತ್ತಿಯನ್ನು ಆರಂಭ ಮಾಡಿದ್ರಿ. ಏನೆಲ್ಲ ಸವಾಲುಗಳನ್ನ ಎದುರಿಸಿದಿರಿ ಮೇಡಮ್?
1: ಸವಾಲು ಅಂತ ಹೇಳ್ತಾರಲ್ಲ ಮೇಡಮ್, ಅಷ್ಟೇ ಸವಾಲು. ಅಯ್ಯೋ ಇವಳೇನು, ಇವಳು ಹಿಂಗೆ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ, ಹಂಗೆ ಏನೋ ತುಂಬಾ ಥರ ಮಾತಾಡ್ತಾರೆ. ನಾವು ಹೊರಗಡೆ ಎಲ್ಲರಂತ ಹೋಗಿ ದುಡಿಯಿರ್ತಿಲ್ವಲ್ಲ, ಇವಳು ಮನೇಲೇ ಇರ್ತಾಳಲ್ಲ, ಹಂಗೆ ಹಿಂಗೆ ಅಂತ ಬೇಜಾರಾಗುವಂತ ಮಾತುಗಳು ಅಕ್ಕಪಕ್ಕದಲ್ಲಿ ಮಾತಾಡೋರೆ ಜಾರ ಆಗ್ತದೆ ಮೇಡಮ್ ಅಂತದೆಲ್ಲ ನೆಕ್ಕೊಳ್ಳೋದು.
0: ಇವಾಗ ಒಂದು ತರಬೇತಿಯನ್ನು ಪಡ್ಕೊಂಡು ನಿಮ್ಮ ಕಾಲ ಮೇಲೆ ನಿಂತ್ಕೊಂಡು ಒಂದು ನಾಲ್ಕು ಸಂಪಾದನೆ ಮಾಡಿ ಕುಟುಂಬಕ್ಕೆ ನೆರವಾಗ್ತಾ ಇದ್ರಿ, ಏನು ಅನ್ಸುತ್ತೆ ಮೇಡಮ್?
1: ಈಗ ನನ್ಗೆ ಯಾರು ಏನಂತ ಹೇಳೋರು, ಅವ್ರೇನೆ ನನಗೆ ಬಂದು ಈ ಬಟ್ಟೆನ ಹಿಂಗೆ ಹೊಲ್ಕೊಡು, ನನ್ಗೆ ಹಂಗೆ ಹೊಲ್ಕೊಡು ಅಂತ ಬಂದು ಅವ್ರನ್ನೇ ಅಪ್ಪೇ ಬಂದು ನನ್ನನ್ನು ಕೇಳ್ತಾರೆ ಮೇಡಮ್. ಅವಾಗ ನಾನು ಒಂಥರ ಖುಷಿ ಆಗುತ್ತೆ, ನನ್ಗೆ ಫಸ್ಟ್ ಹಿಂಗೆಲ್ಲ ಮಾತಾಡ್ತೀರಿ, ಇವಾಗ ನೋಡಿ ನನ್ನ ಹತ್ರನೇ ಗೊತ್ತಾ ಅವರಲ್ಲ ಅನ್ನೋದು ಇದು ಅಷ್ಟು.
0: ಈ ಬದಲಾವಣೆ ಎಷ್ಟು ಖುಷಿಯನ್ನು ತಂದಿದೆ,
1: ತುಂಬಾ ಖುಷಿ ಆಯ್ತದೆ ಮೇಡಮ್.
0: ಅವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ?
1: ಯಾರು ಮನೇಲಿ ಅವ್ರೆ ಅವಳ ಹಂಗವಳೆ ಹಿಂಗವಳೆ ಅಂತ ಯಾರು ಯಾರನ್ನೂ ಯಾರ ಬಗ್ಗೆನು ಯಾವ್ದೇ ರೀತಿಲಿ ಯಾಸಿ ಮಾತಾಡ್ದೆ ಅವ್ರನ್ನ ನಮಂಗೆ ಕಾಣ್ಬೇಕು ಅನ್ನೋದೊಂದು ಹೇಳ್ಬೇಕು ಅಷ್ಟು ಮೇಡಮ್.
0: ಈಗ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಮಹಿಳೆಯರಿಗೆ ಯುವಕ ಯುವತಿಯರಿಗೆ ಸಾಕಷ್ಟು ರೀತಿಯ ತರಬೇತಿಯನ್ನು ಕೊಟ್ಟು ಅವರನ್ನು ಸ್ವಾವಲಂಬನೆ ಜೀವನ ನಡೆಸಲು ಸಹಕಾರಿಯಾಗಿದೆ. ಇದಕ್ಕೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ತಿಳಿಸೋದಾದ್ರೆ ಮೇಡಮ್?
1: ಹೌದು ಮೇಡಮ್, ತುಂಬಾನೇ ಅನುಕೂಲ ಆಗ್ತೈತೆ ಮೇಡಮ್, ನಮ್ಮಂತ ಗೃಹಿಣಿಯರಿಗೆ ತುಂಬಾನೇ ಅನುಕೂಲ ಆಗ್ತೈತೆ ಮೇಡಮ್. ಇವ್ಳಿಗೆ ಏನು ಗೊತ್ತಿಲ್ಲ ಅನ್ನೋರ್ಗೂ ಗೊತ್ತು ಅನ್ನೋ ಮಟ್ಟಿಗೆ ಸಂಸ್ಥೆ ನಮ್ಗೆ ಕೊಡ್ತೈತೆ. ತುಂಬಾನೇ ಗೃಹಿಣಿಯರು ಮನೇಲಿ ಇರುವಂತವ್ರಿಗೆಲ್ಲ ತುಂಬಾನೇ ಅನುಕೂಲ ಆಗ್ತೈತೆ ಮೇಡಮ್.
0: ಇದಕ್ಕೆಲ್ಲ ಕುಟುಂಬದ ಸಹಕಾರ ಎಲ್ಲ ಹೇಗಿದೆ ಮೇಡಮ್? ಈ ಒಂದು ತರಬೇತಿ ಪಡ್ಕೊಳ್ಳೋದಕ್ಕಿರ್ಬೋದು, ಈಗ ಪ್ರಸ್ತುತ ಸ್ವ ಉದ್ಯೋಗ ಮಾಡ್ತಾ ಇರೋದಕ್ಕೆ ಆಗಿರ್ಬೋದು, ಕುಟುಂಬದ ಸಹಕಾರ ಹೇಗಿದೆ?
1: ತುಂಬಾ ಚೆನ್ನಾಗೈತೆ ಮೇಡಮ್, ನನ್ ಮಟ್ಟಿಗೆ ನನ್ಗೆ ತುಂಬಾ ಚೆನ್ನಾಗೈತೆ. ನಾವು ಈಗ ಇಷ್ಟೆಲ್ಲ ಕಲ್ತ ಮೇಲೆ ನೀನ್ ಏನೇ ಮಾಡ್ತೀನಿ ಅಂದ್ರು ನಾನು ನಿಮ್ಗೆ ಸಪೋರ್ಟ್ ಇರ್ತೀನಿ, ನೀನು ಮಾಡು ಅಂತಾನೆ ಹೇಳ್ತಾರೆ ಮೇಡಮ್ ಇವಾಗ ನಾನು.
0: ಓಕೆ, ಈಗ ನಿಮ್ಮ ಒಂದು ಸ್ವಂತ ಜೀವನದಲ್ಲಿ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರೆ ಏನಾದ್ರೂ ಬಗ್ಗೆ ಹಂಚ್ಕೊಂಡ್ರೆ? ಈಗ ಪ್ರಸ್ತುತ ಜೀವನ ಶೈಲಿ ಇರೋದೇ ಕಾಂಪಿಟೇಷನ್ ಯುಗ ಮೇಡಮ್, ಅಂಥದ್ರಲ್ಲಿ ಈಗ ಹೊಸತನ ನಿಮ್ಮ ಒಂದು ವೃತ್ತಿಯಲ್ಲಿ ಹೊಸತನವನ್ನು ಅಳವಡಿಸ್ಕೊಂಡು ನೀವು ಬಿಸ್ನೆಸ್ನ ಆರಂಭ ಮಾಡಬೇಕು, ಅದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಮೇಡಮ್?
1: ಅಂದ್ರೆ ನಮ್ಗೆ ಬ್ಲೌಸ್ ಅಲ್ಲಿ

0: ಫಿನಿಶಿಂಗ್ ಚೆನ್ನಾಗ್ ಬರ್ಬೇಕು, ಅದ್ ಚೆನ್ನಾಗ್ ಬರ್ತೈತೆ. ಒಟ್ಟಲ್ಲಿ ನಾವ್ ಏನೇ ಬಟ್ಟೆ ಸ್ಟಿಚ್ ಮಾಡಿದ್ರು ಫಿನಿಶಿಂಗ್ ಚೆನ್ನಾಗ್ ಬಂದ್ರೆ, ಫಿನಿಶಿಂಗ್ ಚೆನ್ನಾಗ್ ಬಂದಿರೋದ್ ನೋಡಿ ಇವ್ರು ಚೆನ್ನಾಗ್ ಹೊಲಿತಾರಲ್ವಾ ಅಂತ ನಮ್ಮ ಹತ್ರ ಬರ್ತಾರೆ ಮೇಡಮ್ ಅವರು.
1: ಒಟ್ಟಾರೆ ಯಾವುದೇ ಒಂದು ಕೆಲಸ ಆಗಲಿ ಆಸಕ್ತಿಯಿಂದ ಮಾಡಿದಾಗ ಜನಗಳು ಬರ್ತಾರೆ ನಮ್ಮನ್ನ ಹುಡುಕೊಂಡು ಅಂತ ಹೇಳ್ತಿದ್ದೀರಿ.
0: ಹೌದು ಮೇಡಮ್.
1: ನಿಮ್ಮ ಒಂದು ಮುಂದಿನ ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್ ಸ್ವ ಉದ್ಯೋಗದಲ್ಲಿ?
0: ಅದೇ ಮೇಡಮ್, ನಾನು ಸ್ವಂತವಾಗಿ ಅಂಗಡಿ ಇಡಬೇಕು ಅಷ್ಟೇ.
1: ಸೊ ನಿಮ್ಮ ಥರನೇ ಹಲವಾರು ಮಹಿಳೆಯರು ಯಾವುದಾದ್ರೂ ಒಂದು ತರಬೇತಿಯನ್ನು ಪಡ್ಕೊಂಡು ಅಥವಾ ಯಾವುದಾದ್ರು ಒಂದು ಸ್ವ ಉದ್ಯೋಗವನ್ನು ಮಾಡ್ತಾ ಸ್ವಾವಲಂಬನೆ ಜೀವನ ನಡೆಸಬೇಕು ಅಂತ ಇರುವಂಥ ಮಹಿಳೆಯರಿಗೆ ನಿಮ್ಮ ಕಿವಿ ಮಾತು ಅಥವಾ ಸಂದೇಶನ ತಿಳಿಸೋದಾದ್ರೆ ಮೇಡಮ್?
0: ಯಾರು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿ ಇರಬಾರ್ದು. ನಮ್ಮ ಸ್ವಂತ ದುಡಿಮೆಯಲ್ಲಿ ನಾವು ಚೆನ್ನಾಗಿರ್ಬೇಕು, ಎಲ್ಲರಂತೆ ನಾವೂ ಚೆನ್ನಾಗಿರ್ಬೇಕು ಅನ್ನೋದೇ ಮನೇಲಿರುವಂತ ಮಹಿಳೆಯರಿಗೆ ಸ್ವಲ್ಪ ಟಿ ಆರ್ ಸಿ ಆಮೇಲೆ ಏನೋ ಮಾತಾಡೋದೆಲ್ಲ ಇಷ್ಟ ಆಗಲ್ಲ ಮೇಡಮ್.
1: ಓಕೆ, ಅದೆಲ್ಲ ಮಾಡಬಾರ್ದು ಅನ್ನೋ ಸಲಹೆಯನ್ನು ನೀಡ್ತಾ ಇದ್ದೀರಿ.
0: ಹೌದು
1: ಮೇಡಮ್. ಯಾರನ್ನೂ ಕೀಳಕ್ ಕಾಣಬೇಡಿ, ಯಾರನ್ನು ಈ ಮಾತಾಡಬೇಡಿ ಅನ್ನೋದನ್ನ ಹೇಳ್ತಾ ಇದ್ದೀರಿ.
0: ಹೌದು ಮೇಡಮ್.
1: ಮಹಿಳೆಯರಿಗೆ ಆಗಿರ್ಬೋದು ಸಮುದಾಯಕ್ಕೆ ಆಗಿರ್ಬೋದು ಒಂದೊಳ್ಳೆ ಸಂದೇಶನ ತಿಳಿಸಿದ್ರಿ ಮೇಡಮ್. ಬಹಳ ಸಂತೋಷ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ನಿಮ್ಮ ಒಂದು ಸ್ವ ಉದ್ಯೋಗದ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ. ಮಹಿಳೆ ಮನ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೋಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ, ಹಾಗೆ ಮಹಿಳೆಯರಿಗೆ ಪ್ರೇರಣೆ ಕೊಡುವಂಥ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ಸ್.

0: ಕೇಳುಗರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಎಚ್ ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನ ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಿರುವ ಹುಣಸೂರಿನ ಶ್ರೀಮತಿ ರುಕ್ಮಿಣಿ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಇವರು ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಸ್ವಉದ್ಯೋಗದಲ್ಲಿ ಯಶಸ್ಸನ್ನ ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇ

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಇದುವರೆಗೂ ಮಹಿಳಾ ಕಾರ್ಯಕ್ರಮ ಪ್ರಸಾರವಾಯಿತು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಎಲ್ಲೆಡೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಸಾಮೂಹಿಕ ಯೋಗಾಭ್ಯಾಸ. ಯೋಗದ ಮೂಲಕ ಭಾರತ ಇಡೀ ಜಗತ್ತನ್ನು ಬೆಸೆದಿದೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರ ಸೇರಿದಂತೆ ಹಲವೆಡೆ ನೀಟ್ ಯುಜಿ ಮರುಪರೀಕ್ಷೆ ಪ್ರಗತಿಯಲ್ಲಿ ಬಿಗಿ ಭದ್ರತೆ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಚುರುಕು, 6 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಣೆ. ವಿಶ್ವದಾದ್ಯಂತ ಇಂದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಈ ವರ್ಷದ ಧ್ಯೇಯದೊಂದಿಗೆ ಯೋಗಪಟುಗಳು, ಯೋಗಾಸಕ್ತರ ಅಮಿತೋತ್ಸಾಹದ ಮಧ್ಯೆ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಇಂದಿನ ದಿನವನ್ನು ಆಚರಿಸಲಾಯಿತು. ರಾಜ್ಯ ಆಯುಷ್ ಇಲಾಖೆ ವತಿಯಿಂದ ಬೆಂಗಳೂರಿನ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ನಡೆದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ವಿಧಾನಸಭೆ ಉಪಾಧ್ಯಕ್ಷ ರುದ್ರಪ್ಪ ಲಮಾಣಿ, ರಾಜ್ಯ

0: ನಾಯಕರು ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಸಚಿವ ಯುಟಿ ಖಾದರ್, ವಿಶ್ವಮಟ್ಟದಲ್ಲಿ ಮನ್ನಣೆ ಪಡೆದಿರುವ ಯೋಗವನ್ನು ನಾವು ಹೆಚ್ಚಿನ ಜನರಿಗೆ ಪರಿಚಯಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುತ್ತಿದೆ ಎಂದು ತಿಳಿಸಿದರು. ಈ ಯೋಗ ದಿನಾಚರಣೆ ಒಂದು ದಿನಕ್ಕೆ ಸೀಮಿತವಾಗದೆ ಇಡೀ ಜೀವ ಸಂಕುಲದ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಡಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ವರ್ಷವಿಡೀ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ರಾಜ್ಯದ ವಿವಿಧೆಡೆ ಇಂದು ಆಚರಿಸಲಾಯಿತು. ಬೆಳಗಾವಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ಸಹಯೋಗದಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡರು. ಬಳಿಕ ಮಾತನಾಡಿದ ಅವರು, 5000 ವರ್ಷಗಳ ಇತಿಹಾಸ ಹೊಂದಿರುವ ಯೋಗಾಸನವನ್ನು 140ಕ್ಕೂ ಹೆಚ್ಚಿನ ದೇಶಗಳು ಒಪ್ಪಿಕೊಂಡಿವೆ. ಆಧುನಿಕ ಜೀವನ ಶೈಲಿಯಲ್ಲಿ ಉತ್ತಮ ಆರೋಗ್ಯ ಹೊಂದಲು ಯೋಗಾಭ್ಯಾಸ ಅಗತ್ಯ ಎಂದರು.
1: ಯೋಗಾಸನ ನಾನು ಹೇಳಿದಂಗೆ ಪ್ರಿವೆಂಟಿವ್ ಇದು. ಹೆಚ್ಚು ನಾವು ಎಷ್ಟು ಮಾಡ್ತಾ ಹೋಗ್ತೇವೆ ಅಷ್ಟು ದೇಹ ಮತ್ತು ಮನಸ್ಸು ಎರಡು ಸಮಚಿತ್ತದಲ್ಲಿರ್ತದೆ. ಯಾರು ದೇಹ ಮತ್ತು ಸಮಚಿತ್ತದಲ್ಲಿರ್ತಾರ ಅವರು ಉತ್ತಮವಾದಂತಹ ಸಾಧನೆಯನ್ನು ಮಾಡಬಲ್ಲರು. ಹಾಗಾಗಿ ನಾನು ತಮಗಿಷ್ಟ ಹೇಳೋದು, ಅಟ್ಲೀಸ್ಟ್ ಒಂದು ದಿವಸ ಅಕಸ್ಮಾತ್ ಆಗಿಲ್ಲ ಅಂದರೆ ಮಾಡಿದರೆ ಭಾಳ ಒಳ್ಳೆಯದು. ಒಂದು ವಾರಕ್ಕೊಂದು 4-5 ದಿವಸ ಆದರೂ ಯೋಗಾಸನವನ್ನು ಮಾಡಿದರೆ ಅದು ಒಂದು ಭಾಳ ದೊಡ್ಡವಾದಂತಹ ಪರಿವರ್ತನೆಯನ್ನು ನಮ್ಮ ಮನಸ್ಸಿನಲ್ಲಿ ತರ್ತದೆ.
0: ಮಂಡ್ಯ ನಗರದ ಕೆಎಸ್ಸಿಎ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ವಿಶ್ವ ಯೋಗ ದಿನಾಚರಣೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಯೋಗ ಸಹಕಾರಿ ಎಂದರು. ಯೋಗದ ಮೂಲಕ ಭಾರತವು ಇಡೀ ಜಗತ್ತನ್ನು ಬೆಸೆದಿದೆ. ಯೋಗ ಜನಸಾಮಾನ್ಯರ ಜೀವನ ಶೈಲಿಯ ಅವಿಭಾಜ್ಯ ಅಂಗವಾಗಿದೆ ಎಂದರು. ಇದೇ ವೇಳೆ ಸಚಿವರು ವಿವಿಧ ಆಸನಗಳನ್ನು ಪ್ರದರ್ಶಿಸಿದರು. ಬೆಂಗಳೂರಿನ ದೂರದರ್ಶನ ಕೇಂದ್ರದಲ್ಲಿ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪಾಲ್ಗೊಂಡು ತಾಯಿಯ ಹೆಸರಿನಲ್ಲಿ ಒಂದು ಗಿಡ ಅಭಿಯಾನದಡಿ ಸಸಿ ನೆಟ್ಟರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ನೆಲಮಂಗಲ ಹಾಗೂ ಹೊಸಕೋಟೆ ತಾಲೂಕುಗಳಲ್ಲಿ ಸ್ಥಳೀಯ ಆಡಳಿತ ಹಾಗೂ ವಿವಿಧ ಯೋಗ ಸಂಸ್ಥೆಗಳ ನೇತೃತ್ವದಲ್ಲಿ ಯೋಗ ದಿನ ಆಚರಿಸಲಾಯಿತು. ಮೈಸೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಯೋಗವು ಭಾರತದ ಪುರಾತನ ಪರಂಪರೆಯಾಗಿದೆ. ಯೋಗಾಭ್ಯಾಸ ಕೇವಲ ದೈಹಿಕ ಚಲನೆ ಮಾತ್ರವಲ್ಲದೆ ಸಹಿಷ್ಣುತೆ ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದರು. ಬಾಗಲಕೋಟೆಯಲ್ಲಿ ಮಾತನಾಡಿದ ಸಂಸದ ಪಿಸಿ ಗದ್ದೇಗೌಡರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಯತ್ನದಿಂದ ಯೋಗಕ್ಕೆ ಜಾಗತಿಕ ಮಾನ್ಯತೆ ದೊರೆತಿದ್ದು ಜೂನ್ 21 ವಿಶ್ವ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ಹೇಳಿದರು.
2: ಯೋಗಾಭ್ಯಾಸವನ್ನು ನಾವು ಬಹಳಷ್ಟು ಚಿಕ್ಕಂದಿನಿಂದ ಆ ಒಂದು ಸಾಧನೆ ಮಾಡ್ತಾ ಬಂದ್ರೆ ಇವತ್ತು ನಮಗೆ ಆರೋಗ್ಯ ಚೆನ್ನಾಗಿರ್ತದೆ, ಮಾನಸಿಕವಾಗಿ ಸದೃಢತೆಯಿಂದ ಇರ್ತೇವೆ. ನಾವು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಬಹಳಷ್ಟು ಲವಲವಿಕೆಯಿಂದ ಬಹಳಷ್ಟು ಉತ್ಸಾಹದಿಂದ ಮಾಡ್ತೇವೆ, ಹಾಗೇನೆ ಒಂದು ನೆಮ್ಮದಿಯ ಬದುಕನ್ನು ಬದುಕ್ತೇವೆ ಅನ್ನೋ ಉದ್ದೇಶದಿಂದ ಈ ಒಂದು ಯೋಗ ಬಹಳಷ್ಟು ಮಹತ್ವ ಆಗ್ತದೆ. ಇವತ್ತು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯವನ್ನು ಕೋರ್ತೇನೆ. ನಾವೆಲ್ಲರೂ ಕೂಡ ಆರೋಗ್ಯದಿಂದ ಇದ್ದು ಮುಪ್ಪಿನ ಅವಸ್ಥೆಯಲ್ಲೂ ಕೂಡ ಒಳ್ಳೆ ಬದುಕನ್ನು ಬದುಕೋಣ.
0: ಬಳ್ಳಾರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮಹಮ್ಮದ್ ಹ್ಯಾರಿಸ್ ಸುಮೇರ್ ಪಾಲ್ಗೊಂಡು ಯೋಗದ ಮಹತ್ವ ತಿಳಿಸಿದರು. ಇದೇ ವೇಳೆ ಸಾರ್ವಜನಿಕರು ವಿವಿಧ ಆಸನಗಳನ್ನು ಪ್ರದರ್ಶಿಸಿದರು. ಎಸ್ಐಆರ್ ಬಗ್ಗೆ ಜಾಗೃತಿ ಮೂಡಿಸುವ ಯೋಗ ಪ್ರದರ್ಶನ ಗಮನ ಸೆಳೆಯಿತು. ಹಾಸನದಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಸೇರಿದಂತೆ ಹಲವರು ಯೋಗಾಸನಗಳಲ್ಲಿ ಪಾಲ್ಗೊಂಡರು. ಯೋಗ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಹಕಾರಿ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ವಿಜಯನಗರ ಜಿಲ್ಲೆಯ ವಿಶ್ವಪ್ರಸಿದ್ಧ ಹಂಪಿಯ ಆನೆಲಾಯದ ಮುಂಭಾಗದಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ವತಿಯಿಂದ ಯೋಗ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಕಮಲಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರು, ಪುರಾತತ್ವ ಇಲಾಖೆಯ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಸೇರಿದಂತೆ 200 ಜನರು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡರು. ಕೋಲಾರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಎಂ ಮಲ್ಲೇಶ್ ಬಾಬು, ದೈನಂದಿನ ಒತ್ತಡದ ಜೀವನದಲ್ಲಿ ಪ್ರತಿಯೊಬ್ಬರೂ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿತ್ಯವೂ ಯೋಗಾಭ್ಯಾಸ ಮಾಡುವುದು ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ನೈರುತ್ಯ ರೈಲ್ವೆ ವತಿಯಿಂದ ಹುಬ್ಬಳ್ಳಿಯಲ್ಲಿ ಚಾಲುಕ್ಯ ರೈಲ್ವೆ ಇನ್ಸ್ಟಿಟ್ಯೂಟ್ನಲ್ಲಿ ನಡೆದ ಯೋಗ ಕಾರ್ಯಕ್ರಮದಲ್ಲಿ ರೈಲ್ವೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಅವರ ಕುಟುಂಬಸ್ಥರು ಪಾಲ್ಗೊಂಡಿದ್ದರು. ನೈರುತ್ಯ ರೈಲ್ವೆ ಬೆಂಗಳೂರು ವಿಭಾಗದ ವತಿಯಿಂದ ಎಂಜಿ ಕಾಲೋನಿಯ ರೈಲ್ವೆ ಮೈದಾನದಲ್ಲಿಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಯಿತು. ರೈಲ್ವೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಅವರ ಕುಟುಂಬ ಸದಸ್ಯರು ಪಾಲ್ಗೊಂಡು ಸಾಮೂಹಿಕವಾಗಿ ಯೋಗ ಪ್ರದರ್ಶಿಸಿದರು. ಈ ವೇಳೆ ಮಾತನಾಡಿದ ಬೆಂಗಳೂರು ವಿಭಾಗದ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಅಶುತೋಷ್ ಕುಮಾರ್ ಸಿಂಗ್ ದೈನಂದಿನ ಜೀವನದಲ್ಲಿ ಯೋಗದ ಮಹತ್ವದ ಬಗ್ಗೆ ವಿವರಿಸಿದರು. ಯೋಗವು ದೈಹಿಕ ಆರೋಗ್ಯಕ್ಕೆ ಮಾತ್ರವಲ್ಲದೆ ಮಾನಸಿಕ ಯೋಗಕ್ಷೇಮ ಮತ್ತು

0: ಶಾಂತಿಗೆ ಸಹಕಾರಿಯಾಗಿದೆ ಎಂದರು. ಹಾರ್ಟ್ ಆಫ್ ಲಿವಿಂಗ್ನ ಯೋಗ ತರಬೇತುದಾರ ಕಿಶೋರ್ ಮತ್ತು ಅವರ ತಂಡದ ಮಾರ್ಗದರ್ಶನದಲ್ಲಿ ಯೋಗಾಭ್ಯಾಸ ನಡೆಸಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇಂದು ನೀಟ್ UG ಮರುಪರೀಕ್ಷೆ ನಡೆಯುತ್ತಿದೆ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರಗಳಲ್ಲಿ ಬಿಗಿ ಭದ್ರತೆಯಲ್ಲಿ ಪರೀಕ್ಷೆ ಪ್ರಗತಿಯಲ್ಲಿದ್ದು ಯಾವುದೇ ಲೋಪವಾಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 8 ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು 3374 ವಿದ್ಯಾರ್ಥಿಗಳು ನೀಟ್ UG ಪರೀಕ್ಷೆ ಎದುರಿಸುತ್ತಿದ್ದು ವಿದ್ಯಾರ್ಥಿಗಳಿಗೆ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯವಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯುತ್ ವ್ಯವಸ್ಥೆ, ಸಿಸಿ ಕ್ಯಾಮೆರಾ ಅಳವಡಿಕೆ, ಆಂಬ್ಯುಲೆನ್ಸ್ ಸೇವೆ, ಸ್ವಚ್ಛತೆ ಮತ್ತು ಪರೀಕ್ಷೆಗೆ ಹಾಜರಾಗುವ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ವೀಲ್ಚೇರ್ ವ್ಯವಸ್ಥೆಯನ್ನು ಆರೋಗ್ಯ ಘಟಕದಿಂದ ಕಲ್ಪಿಸಲಾಗಿದೆ. ಘನತ್ಯಾಜ್ಯದಿಂದ ಹಸಿರು ಇದ್ದಿಲು ಉತ್ಪಾದಿಸುವ ದೇಶದ 2ನೇ ಘಟಕ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಶೀಘ್ರವೇ ಕಾರ್ಯಾರಂಭ ಮಾಡಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 78 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಘಟಕವನ್ನು ನಿರ್ಮಿಸಲಾಗುತ್ತಿದ್ದು ದೇಶದಲ್ಲಿ ವಾರಾಣಸಿ ಬಿಟ್ಟರೆ ಹುಬ್ಬಳ್ಳಿಯಲ್ಲಿಯೇ ಈ ಅತ್ಯಾಧುನಿಕ ಉತ್ಪಾದನಾ ಘಟಕ ಸ್ಥಾಪಿಸಲಾಗುತ್ತಿದೆ. ಇದರಿಂದ ಮಹಾನಗರದ ಕಸಕ್ಕೆ ಮುಕ್ತಿ ದೊರೆಯಲಿದೆ ಎಂದರು. ರಾಯಚೂರು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನೇರ ಸಂದರ್ಶನ ಆಯೋಜಿಸಲಾಗಿದ್ದು ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗುವಂತೆ ಕೋರಲಾಗಿದೆ. ನೇರ ಸಂದರ್ಶನದಲ್ಲಿ 2 ಖಾಸಗಿ ಕಂಪನಿಗಳು ಭಾಗವಹಿಸಿ ತಮ್ಮಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ನೇರವಾಗಿ ಭರ್ತಿ ಮಾಡಿಕೊಳ್ಳಲಿದ್ದಾರೆ. ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಎಲ್ಲಾ ಪದವೀಧರ ಆಸಕ್ತ 18-28 ವರ್ಷಗಳವರೆಗಿನ ಅಭ್ಯರ್ಥಿಗಳು ಈ ಮೇಳದಲ್ಲಿ ಭಾಗವಹಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 08532231684 ಹಾಗೂ 9008211705 ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಉದ್ಯೋಗಾಧಿಕಾರಿ ನವೀನ್ ಕುಮಾರ್ ಸಂಗೇಪ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಚುರುಕುಗೊಂಡಿದ್ದು 6 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಉಡುಪಿ, ದಕ್ಷಿಣ ಕನ್ನಡ, ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದ್ದು ಬೆಂಗಳೂರಿನಲ್ಲಿ ಸಾಧಾರಣ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಪ್ರಾದೇಶಿಕ ಕಚೇರಿ ಮಾಹಿತಿ ನೀಡಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ತಿಂಗಳ 28ರಿಂದ ಜುಲೈ 1ನೇ ತಾರೀಖಿನವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ನಡೆಯಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಕಾಶಿ ಮಾಹಿತಿ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ಲೆಡೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಸಾಮೂಹಿಕ ಯೋಗಾಭ್ಯಾಸ. ಯೋಗದ ಮೂಲಕ ಭಾರತ ಇಡೀ ಜಗತ್ತನ್ನು ಬೆಸೆದಿದೆ, ಕೇಂದ್ರ ಸಚಿವ HD ಕುಮಾರಸ್ವಾಮಿ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರ ಸೇರಿದಂತೆ ಹಲವೆಡೆ ನೀಟ್ UG ಮರುಪರೀಕ್ಷೆ ಪ್ರಗತಿಯಲ್ಲಿ ಬಿಗಿ ಭದ್ರತೆ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಚುರುಕು, 6 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಾರ್ಯಗಳ ಕುರಿತು ಮೈಸೂರು ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳಾದ ಶ್ರೀ ರಾಘವೇಂದ್ರರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
5: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
6: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧುಲಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ಸೇವೆಗಳು ಮತ್ತು ಕಾರ್ಯಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರು ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾದ ಶ್ರೀ ರಾಘವೇಂದ್ರ ಸರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
7: ಥ್ಯಾಂಕ್ ಯು
6: ಸರ್. ಮೊದಲಾಗಿ ಈ ಒಂದು ಹಿಂದುಳಿದ ವರ್ಗಗಳ ಇಲಾಖೆಯ ಪ್ರಮುಖ ಉದ್ದೇಶ ಮತ್ತು ಈ ಒಂದು ಇಲಾಖೆಯ ಒಂದು ಕಾರ್ಯಚಟುವಟಿಕೆಗಳ

0: ತಿಳಿಸಬಹುದು ಸರ್.
1: ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಂವಿಧಾನದ ಅನುಚ್ಛೇದ 15(4) ಮತ್ತು 16(4) ಅಡಿಯಲ್ಲಿ ಇದು ಸ್ಥಾಪನೆ ಮಾಡಲಾಗಿದೆ. ಇದರ ಮುಖ್ಯ ಉದ್ದೇಶ ಶೈಕ್ಷಣಿಕ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಒಂದು ಸಾರ್ವಜನಿಕರಿಗೆ ನೀಡುವ ಸಲುವಾಗಿ ಈ ಇಲಾಖೆಯನ್ನು ಸ್ಥಾಪನೆ ಮಾಡಲಾಗಿದೆ.
0: ಸರ್, ನಮ್ಮ ಈ ಒಂದು ಮೈಸೂರು ಜಿಲ್ಲೆಯಲ್ಲಿ ಪ್ರಮುಖವಾಗಿ ಈ ಒಂದು ಹಿಂದುಳಿದ ವರ್ಗಗಳ ಇಲಾಖೆ ಯಾವ ಯಾವ ಪ್ರಮುಖ ಸೇವೆಗಳು ಮತ್ತು ಯೋಜನೆಗಳನ್ನ ನೀಡ್ತಾ ಇದೆ ಸರ್?
1: ನಾವು ಮೈಸೂರು ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ವಸತಿ ನಿಲಯಗಳು, ಒಟ್ಟು ನಮ್ಮಲ್ಲಿ 108 ವಸತಿ ನಿಲಯಗಳಿದ್ದಾವೆ. ಅದರಲ್ಲಿ 67 ಪೋಸ್ಟ್ ಮೆಟ್ರಿಕ್ ವಸತಿ ನಿಲಯಗಳು ಹಾಗೂ 41 ಪ್ರೀ ಮೆಟ್ರಿಕ್ ವಸತಿ ನಿಲಯಗಳಿದ್ದಾವೆ. ಸೊ ಇದರದ್ದು ಒಟ್ಟು ನಾವು 10,570 ಮಕ್ಕಳಿಗೆ ನಾವು ವಸತಿ ವ್ಯವಸ್ಥೆಯನ್ನು ಕೊಡ್ತಾ ಇದ್ದೀವಿ ಮೈಸೂರು ಜಿಲ್ಲೆಯಲ್ಲಿ. ಅದರ ಜೊತೆಗೆ ಸಮುದಾಯ ಭವನ ಕಾರ್ಯಕ್ರಮಗಳು, ಹಿಂದುಳಿದ ವರ್ಗಗಳ ಸಮುದಾಯದವರು ಅವರಿಗೆ ಅವರ ಸಮುದಾಯದ ಕಾರ್ಯಚಟುವಟಿಕೆ ಸಲುವಾಗಿ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಕೊಳ್ಳುವ ಸಲುವಾಗಿ ಅವರಿಗೆ ಸಮುದಾಯ ಭವನವನ್ನು ಸರ್ಕಾರದ ವತಿಯಿಂದ ನೀಡಲಾಗುತ್ತದೆ. ಸೊ ಅದೇ ರೀತಿಯಾಗಿ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಸಲುವಾಗಿ ಅವರಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದೀವಿ. ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಗಳು ನಮ್ಮ ಇಲಾಖೆಯನ್ನು ನೀಡಲಾಗುತ್ತದೆ. ಅದೇ ರೀತಿಯಾಗಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಸಿಂಧುತ್ವ ಕೊಡ್ತೀವಿ. ಯಾರು ಸರ್ಕಾರಿ ಉದ್ಯೋಗಕ್ಕೆ ನೇಮಕವಾಗಿರ್ತಾರೆ ಅಂತಹ ಅಭ್ಯರ್ಥಿಗಳು ಅವರು ನಮ್ಮ ಇಲಾಖೆ ವತಿಯಿಂದ ಸಿಂಧುತ್ವವನ್ನು ಪಡೆದುಕೊಳ್ಳುತ್ತಾರೆ.
0: ಸರ್, ಈಗ ತಾವು ವಸತಿ ನಿಲಯಗಳ ಬಗ್ಗೆ ತಾವು ಮಾತನಾಡ್ತಾರೆ. ಈಗ ಈ ಒಂದು ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಪ್ರಮುಖವಾಗಿ ವಸತಿ ನಿಲಯಗಳು ಅಂತ ಬಂದಾಗ ಯಾರು ಯಾರು ಈ ಒಂದು ವಸತಿ ನಿಲಯದ ಒಂದು ಸೌಲಭ್ಯವನ್ನು ಪಡೆದುಕೊಳ್ಬಹುದು ಸರ್?
1: ಸರ್, ನಮ್ಮ ವಸತಿ ನಿಲಯದಲ್ಲಿ ಟೋಟಲ್ ನಮ್ಮಲ್ಲಿ 100%ಕ್ಕೆ 75% ಹಿಂದುಳಿದ ವರ್ಗ, 25% SC/ST, 21% SC ಜನಾಂಗ, 4% ST ಜನಾಂಗ. ಈ 75%ದಲ್ಲಿ ಕ್ಯಾಟಗರಿ 1 ಅವರು 15%, 2A 35%, 2B 9%, 3A 9%, 3B 12%. ವಿದ್ಯಾರ್ಥಿಗಳು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸು ಅವರಿಗೆ ಮೀಸಲಿಟ್ಟಂತ ವಸತಿ ನಿಲಯದಲ್ಲಿ ನಮ್ಮ ಸ್ಥಾನಗಳು.
0: ಹೇಗೆ ಸರ್ ಈಗ ತಾವು ಹೇಳಿದ್ರಿ, ಈಗ 75% ಅಷ್ಟು ಹಿಂದುಳಿದ ವರ್ಗಗಳು ಈ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನು ಪಡೆದುಕೊಳ್ಬಹುದು ಅಂತ ಹೇಳಿದ್ರಿ. ಅದನ್ನ ಹೇಗೆ ಯಾವ ತರ ಅವರು ಪಡೆದುಕೊಳ್ಬಹುದು, ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ. ಹಲೋ.
2: ಹಲೋ.
0: ಹಾ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತಾಡ್ತಿದ್ರ?
2: ಜವರಾಜನ್ ಮಾತಾಡ್ತಾರೆ ಸರ್. ಸರ್ ನಮಸ್ಕಾರ ಸರ್. ಇದು ಕೋಟೆಯಲ್ಲಿ ಬಿಸಿಎಂ ಹಾಸ್ಟೆಲ್ ಇದೆ ಸರ್, ಬಿಸಿಎಂ ಹಾಸ್ಟೆಲ್ ಹೆಣ್ಮಕ್ಳ ಹಾಸ್ಟೆಲ್. ಅದನ್ನ ಸರಿಪಡಿಸ್ಬಿಡ್ತೀರಿ. ಈಗ ಮಕ್ಕಳಿಗೆ ಅದು ಯಾರು ರೂಮ್ ಅಲ್ಲಿ ಬಾಡಿಗೆ ಇಟ್ಕೊಂಡು ಮಕ್ಕಳಿಗೆ ಸ್ನಾನ ಮಾಡಕ್ಕಿಲ್ಲ, ನೀರು ವ್ಯವಸ್ಥೆ ಇಲ್ಲ, ಟಾಯ್ಲೆಟ್ ಹೊರಗಡೆ ಇದೆ, ಸ್ನಾನ ಮನೆ ಹೊರಗಡೆ ಇದೆ. ಯಾಕಂದ್ರೆ ಈಗ ಆದರ್ಶ ಸ್ಕೂಲ್ ಹಿಂಭಾಗ ಒಂದು ಇದೆ, ನಿಮ್ದೇ ಹಾಸ್ಟೆಲ್ ಹಾಸ್ಟೆಲ್ ಸರ್, ಬಿಸಿಎಂ ಹಾಸ್ಟೆಲ್, ಅದು ದುರಸ್ತಿ ಆಗಿದೆ ಸರ್. ಈಗ ಸಾಮಾನ್ಯ ಹೆಣ್ಮಕ್ಳಿಗೆ ಹಾಸ್ಟೆಲ್ ವ್ಯವಸ್ಥೆ ಇಲ್ಲ ಅಂದ್ಬಿಟ್ಟು ಪಾಪ ಎಷ್ಟೋ ಹೆಣ್ಮಕ್ಳು ಓದಕ್ಕೆ ಕಷ್ಟ ಆಗ್ತದೆ ಸರ್. ಹೌದು ಸರ್, ಇದೊಂದು ಸರಿಪಡಿಸ್ಕೊಡಿ. ಮತ್ತೆ ಇನ್ನೊಂದು ಸರ್, ನೀವು ತಾಲೂಕು ಅಧಿಕಾರಿಗಳಿಗೆ ಮೆಸೇಜ್ ಕೊಡೋದಕ್ಕೆ ಸ್ವಲ್ಪ ವಿಸಿಟ್ ಮಾಡಿದ್ರೆ ಅನಿಸ್ತಾ ಸರ್?
0: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
1: ಸರ್ ದೇವರಾಜ್ರೆ. ದೇವರಾಜ್ ಸರ್ ನಮಸ್ತೆ ಸರ್.
2: ಆಮೇಲೆ ಸರ್, ಇದು ಜೊತೆಗೆ ಆ ಸಿಸಿ ಕ್ಯಾಮ್ರಾ ನೀವೇ ನೋಡೋ ಸರ್, ಏನಾದ್ರೂ ಮಾಡಕ್ ಆಗುತ್ತೆ ಸರ್?
0: ಓಕೆ ದೇವರಾಜ್ರೆ, ಕೇಳಿಸ್ಕೊಳ್ಳಿ. ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ಹಾ
1: ದೇವರಾಜ್ ಸರ್ ಅವ್ರೆ ನಮಸ್ತೆ. ಈಗ ನಮ್ಮಲ್ಲಿ ಎಚ್ ಡಿ ಕೋಟೆಯಲ್ಲಿ ಬಾಲಕಿಯರ ಮೆಟ್ರಿಕ್ ನಂತರ ಬಾಲಕಿಯರ ವಿದ್ಯಾರ್ಥಿ ನಿಲಯ ಇದೆ, ಅದು ಬಾಡಿಗೆ ಕಟ್ಟಡದಲ್ಲಿ ನಾವು ರನ್ ಮಾಡ್ತಾ ಇದೀವಿ. ಆದರ್ಶ ಏನ್ ಸ್ಕೂಲ್ ಇದೆ ಅದ್ರ ಡಿಗ್ರಿ ಕಾಲೇಜ್ ಪಕ್ಕಕ್ಕೆ ನಮಗೆ ಸರ್ಕಾರದ ಅದ್ರಲ್ಲಿ ಒಂದು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗು ನಮಗೆ ಸರ್ಕಾರದಿಂದ ಹಸ್ತಾಂತರ ಮಾಡಿದ್ದಾರೆ. ಅದರದ್ದು ದುರಸ್ತಿ ಕಾಮಗಾರಿ ನಡೀತಾ ಇದೆ ಸರ್. ಅಲ್ಲಿ ಪೋಸ್ಟ್ ಮೆಟ್ರಿಕ್ ಅಲ್ಲಿ ಬಾಯ್ಸ್ ಅಥವಾ ಗರ್ಲ್ಸ್ಗೆ ಯಾವ ಮಕ್ಕಳಿಗೆ ಅದು ಸೂಕ್ತವಾಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಿ ಅಲ್ಲಿ ಮತ್ತೆ ಅಲ್ಲಿರುವಂತಹ ನಾವು ಮಕ್ಕಳದ ಒಪಿನಿಯನ್ ಅನ್ನು ತಗೊಂಡು ನಾವು ಅಲ್ಲಿ ಆ ಮಕ್ಕಳಿಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ ಸರ್, ತೊಂದರೆ ಆಗ್ಲಾರ್ದಂಗೆ.
2: ಸರ್ ಏನಾಗಿದೆ ಗೊತ್ತಾ ಸರ್, ಮನೆಗೆ ಹೆಣ್ಮಕ್ಳ ಶೌಚಾಲಯ ಹೊರಗಡೆ ಇದೆ ಸರ್. ಒಂದು ಯಾಕಂದ್ರೆ ಮಹಿಳೆ ಪಾಪ ಹೆಣ್ಮಕ್ಳು ತುಂಬಾ ಕಷ್ಟ ಆಗ್ತಾರೆ. ಒಂದು ಎರಡನೇ ಸರ್, ಸ್ನಾನದ ಮನೆ ಇಲ್ಲ ಸರ್, ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ
1: ಸರ್. ಮೆಟ್ರಿಕ್ ಮೆಟ್ರಿಕ್ ನಂತರದ ನಮ್ಮ ವಸತಿ ನಿಲಯದಲ್ಲಿ ಏನ್ ತಾವು ಬಾಲಕಿಯರ ಬಾಡಿಗೆ ಕಟ್ಟಡ ಹೇಳ್ತಾ ಇದ್ರಿ, ಅಲ್ಲಿ ನಮ್ದು ಶೌಚಾಲಯಗಳು ಮತ್ತೆ ಸ್ನಾನದ ಮನೆಗಳು ನಾನು ವಿಸಿಟ್ ಮಾಡಿದ್ದೀನಿ ಸರ್, ಆ ರೀತಿ ಯಾವುದು ಹೊರಗಡೆ ಇಲ್ಲ. ಯಾಕಂದ್ರೆ ನಾವು ಸೂಕ್ತವಾದ ಭದ್ರತೆಯನ್ನು ನಾವು

0: ಬೇಕಾಗುತ್ತೆ ಸರ್.
1: ಇದೆ ಸರ್, ಯಾಕಂದ್ರೆ ಎರಡು ಹೊರಗಡೆಯಿಂದ ಮಕ್ಕಳು ಸ್ನಾನನೆ ಮಾಡ್ತಿಲ್ಲ ಸರ್, ನೀರಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ ಅಂದ್ಬಿಟ್ಟು.
0: ನೀರಿನ ವ್ಯವಸ್ಥೆ ಇಲ್ಲ ಅಂತಂದ್ರೆ ನಾವು ಬಾಡಿಗೆ ಕಟ್ಟಡ ತಗೊಳಕ್ ಬರೋದೇ ಇಲ್ಲ ಸರ್. ಸೊ ಅದನ್ನ ನಾವು ನಾನೇ ಪರಿಶೀಲನೆ ಮಾಡಿದ್ದೀನಿ. ನಿಮ್ಗೆ ಬೇಕಾದ್ರೆ ನಾನು ಇವತ್ತು ಇಲ್ಲೇ ಇದ್ದೀನಿ, ನಾನು ನನ್ನ ಜೊತೆನೆ ಕರ್ಕೊಂಡು ಹೋಗಿ ತಮ್ಗೆ ತೋರಿಸ್ತೀನಿ ಸರ್.
1: ಹೌದು, ಹೋಗಿ ಸರ್, ಅಲ್ಲ ಹೋಗಿ ನೋಡ್ಕೊಂಡು ನೀವು ಬನ್ನಿ ಸರ್, ಯಾಕಂದ್ರೆ ಮಕ್ಕಳಿಗೆ ಸ್ನಾನ ವ್ಯವಸ್ಥೆ
0: ಸರ್. ಸ್ನಾನದ ವ್ಯವಸ್ಥೆ ಇಲ್ಲ ಅಂದ್ರೆ ನಾವು ವಸತಿ ನಿಲಯನ ಸ್ಟಾರ್ಟ್ ಮಾಡಕ್ಕೆ ಬರೋದಿಲ್ಲ. ಎಸ್ ಎಸ್ ಸರ್,
2: ಓಕೆ, ವಿಸಿಟ್ ಮಾಡ್ತಾರೆ ದೇವರಾಜರು ಸರ್, ಇವತ್ತು ಇಲ್ಲೇ ಬಂದಿದ್ದಾರೆ, ಒಂದ್ಸಲ ವಿಸಿಟ್ ಮಾಡ್ಬಿಟ್ಟು ನೋಡ್ತಾರೆ. ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಈಗ ನಾವು ವಸತಿ ನಿಲಯಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿ ಪ್ರಕ್ರಿಯೆ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಹೇಗೆ ಸರ್, ಯಾವ ತರ ಅವರು ದಾಖಲಾತಿಗಳನ್ನ ಪಡೆದುಕೊಳ್ಬೇಕು, ಅದ ಮೆರಿಟ್ ಆಧಾರದ ಮೇಲೆ ಇರಬೇಕು, ಅಥವಾ ಯಾವ ತರ ಅಪ್ಲಿಕೇಶನ್ ಅವರು ಹಾಕ್ಬೇಕು, ಅಥವಾ ಆನ್ಲೈನ್ ವ್ಯವಸ್ಥೆನ, ಅಥವಾ ಹೇಗೆ ಸರ್?
0: ಸರ್, ನಮ್ಗೆ ಯಾವುದೇ ನಮ್ಮ ವಿದ್ಯಾರ್ಥಿಗಳು ನಮ್ಮ ವಸತಿ ನಿಲಯಕ್ಕೆ ಸೇರ್ಕೊಳ್ಬೇಕು ಅಂತಂದ್ರೆ SHP ಅಂತಿದೆ ಸರ್, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ. ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಮೂಲಕ ನಾವು ಆನ್ಲೈನ್ ಅರ್ಜಿಯನ್ನು ಆಹ್ವಾನ ಮಾಡ್ತೀವಿ ಅಂತ ಹಂತ ಹಂತವಾಗಿ. ಈಗ ಮೆಟ್ರಿಕ್ ಪೂರ್ವ ಮತ್ತೆ ಮೆಟ್ರಿಕ್ ನಂತರದ PUC ವಿದ್ಯಾರ್ಥಿಗಳಿಗೋಸ್ಕರ ನಾವು ಅರ್ಜಿಯನ್ನು ಆಹ್ವಾನ ಮಾಡಿದ್ದೀವಿ. ಈ ತಿಂಗಳ 25ರಿಂದ ಅರ್ಜಿಯನ್ನು ನಾವು ಆಹ್ವಾನ ಆಗಿದೆ. ಸೊ ಅಂತಂದ್ರೆ ಅದು ಹಂತ ಹಂತವಾಗಿ ಡಿಗ್ರಿಗೆ ಆ ಡಿಗ್ರಿದನ್ನ ಅದಕ್ಕೊಂದು ಸಮಯ ನಿಗದಿಪಡಿಸ್ತಾರೆ ಕೇಂದ್ರ ಕಚೇರಿಯಿಂದ. ಅದು SHP ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡ್ತಾರೆ. ಆ ಅರ್ಜಿ ಆಹ್ವಾನ ಮಾಡಿದ್ದು ಒಂದು ತಿಂಗಳು ನಮಗೆ ಅಪ್ಲಿಕೇಶನ್ ಹಾಕಕ್ಕೆ ಕಾಲಾವಕಾಶ ಕೊಟ್ಟಿರ್ತಾರೆ. ಆ ಕಾಲಾವಕಾಶದಲ್ಲಿ ಅವರು ಅರ್ಜಿ ಹಾಕೊಳ್ಬೇಕು ಸರ್. ಇಲ್ಲಿ ಮೆಟ್ರಿಕ್ ಪೂರ್ವಕ್ಕೆ ನಮಗೆ ಆಯಾ ಏನ್ ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಆಯಾ ತಾಲೂಕಿನ ಏನು ಪ್ರತಿನಿಧಿಸುವಂತಹ ಶಾಸಕರಿರ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ಸೆಲೆಕ್ಷನ್ ಅನ್ನು ಆಯ್ಕೆ ಪ್ರಕ್ರಿಯೆ ಮೆರಿಟ್ ಆಧಾರದ ಮೇಲೆ. ಅದಕ್ಕೆ ಅಧ್ಯಕ್ಷರು ಆಯಾ ತಾಲೂಕಿನ MLA ಅವರಾಗಿರ್ತಾರೆ. ಅದೇ ರೀತಿ ಮೆಟ್ರಿಕ್ ನಂತರದ ಏನ್ PUC ಡಿಗ್ರಿ ಎಲ್ಲ ಅದಕ್ಕೂ ಸೆಲೆಕ್ಷನ್ ಪ್ರೊಸೆಸ್ಗೆ ಅದಕ್ಕೂ ಒಂದು ಕಮಿಟಿ ಇದೆ. ಅತಿ ಹೆಚ್ಚು ಪ್ರತಿನಿಧಿಸುವ ಶಾಸಕರು ಅಂದ್ರೆ ಫಾರ್ ಎಕ್ಸಾಂಪಲ್ ಮೈಸೂರಲ್ಲಿ ನಮ್ಮ ಹಾಸ್ಟೆಲ್ಗಳ ಏನು ಎಲ್ಲಿ ನಾವು ಹಾಸ್ಟೆಲ್ಗಳು ಇದಾವೆ ಆ ಹಾಸ್ಟೆಲ್ಗಳಲ್ಲಿ ಅತಿ ಹೆಚ್ಚು ಪ್ರತಿ ಯಾರು ಶಾಸಕರು ಇರ್ತಾರೆ ಅವರು ಅದಕ್ಕೆ ಅಧ್ಯಕ್ಷರು ಇರ್ತಾರೆ, ಉಳಿದವರೆಲ್ಲ ಸದಸ್ಯರು ಇರ್ತಾರೆ. ಸೊ ಅದೇ ರೀತಿಯಾಗಿ ನಾವು ಅಲ್ಲೂ ಮೆರಿಟ್ ಬೇಸ್ಡ್ ಮೇಲೆ ನಾವು ಆನ್ಲೈನ್ ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಮಾಡ್ಕೊಳ್ತೀವಿ. ಸೊ ಸೆಲೆಕ್ಷನ್ ಅಲ್ಲದೇನೆ ನಮಗೆ ಮೆಟ್ರಿಕ್ ನಂತರದಲ್ಲಿ ನಮಗೆ ಯಾವ ರೀತಿ ಆದೇಶ ಇದೆ ಅಂತಂದ್ರೆ, ಜಿಲ್ಲೆಯವರಿಗೆ ಜಿಲ್ಲೆಯಿಂದ ನಮಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಮೈಸೂರು ಜಿಲ್ಲೆಯವರಿಗೆ 50%, ಉಳಿದವರಿಗೆ ಹೊರ ಜಿಲ್ಲೆಯವರಿಗೆ 50%, ಈ ರೀತಿ ಮೀಸಲಾತಿ ಕೊಟ್ಟರು.
2: ಸರಿಗೆ, ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಏನು ಹಾಸ್ಟೆಲ್ಗೆ ನಾವು ದಾಖಲಾತಿ ಅಥವಾ ಪ್ರವೇಶಾತಿಯನ್ನು ಪಡಿಬೇಕು ಅಂತಂದ್ರೆ ಹೇಗೆ ಆಯ್ಕೆ ಪ್ರಕ್ರಿಯೆ ಇರುತ್ತೆ, ಯಾವ ತರ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳಿದ್ರಿ. ಈಗ ಹಾಸ್ಟೆಲ್ ನಲ್ಲಿ ಇರತಕ್ಕಂತ ಒಂದು ಮಕ್ಕಳಿಗೆ ಹಾಸ್ಟೆಲ್ ನಲ್ಲಿ ಏನೇನು ಒಂದು ವ್ಯವಸ್ಥೆಗಳ ಸೌಲಭ್ಯಗಳನ್ನ ನೀಡಲಾಗ್ತಾ ಇದೆ ಸರ್?
0: ಸರ್, ಅವರಿಗೆ ನಾವು ಊಟದ ವ್ಯವಸ್ಥೆ ಇರುತ್ತೆ. ಸೊ ಊಟದ ವ್ಯವಸ್ಥೆ ಜೊತೆಗೆ ನಾವು ಮನೆಯಲ್ಲಿ ಯಾವ್ಯಾವ ವ್ಯವಸ್ಥೆ ನಾವು ನಮ್ಮ ಮಕ್ಕಳಿಗೆ ಪ್ರೊವೈಡ್ ಮಾಡ್ತೀವಿ ಆ ಎಲ್ಲ ವ್ಯವಸ್ಥೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಅವರಿಗೆ ಶುಚಿ ಕಿಟ್ ಕೊಡ್ತೀವಿ ಪ್ರತಿ ತಿಂಗಳು. ಶುಚಿ ಕಿಟ್ ಅಂತಂದ್ರೆ ಅವರಿಗೆ ಆ ಶುಚಿ ಕಿಟ್ಟಲ್ಲಿ ಬ್ರಷು, ಪೇಸ್ಟು, ಸೋಪು, ಬಟ್ಟೆ ಸೋಪು, ಮತ್ತೆ ತಲೆ ಎಣ್ಣೆ ಇದೆಲ್ಲ ಕೊಡ್ತೀವಿ. ಮತ್ತೆ ಮಹಿಳೆಯರಿಗೆ ಮೈಸೂರು ಟಾಲ್ಕಮ್ ಪೌಡ್ರು ಅದ್ರ ಜೊತೆ ಇರುತ್ತೆ. ಅದೇ ರೀತಿ ಗ್ರಂಥಾಲಯ ವ್ಯವಸ್ಥೆ ಇರುತ್ತೆ ನಮ್ಮಲ್ಲಿ. ಗ್ರಂಥಾಲಯದಲ್ಲಿ ಎಲ್ಲಾ ಕೋರ್ಸಿಗೆ ಸಂಬಂಧಪಟ್ಟಂತ ಪುಸ್ತಕಗಳು ಇರ್ತವೆ. ಅದೇ ರೀತಿ ಅವ್ರಿಗೆ ಬೇಕಾದಂತ ಕಾಂಪಿಟೇಟಿವ್ ಪುಸ್ತಕಗಳು ನಮ್ಮ ಗ್ರಂಥಾಲಯದಲ್ಲಿ ಇರುತ್ತೆ. ಈ ರೀತಿ ಎಲ್ಲ ವ್ಯವಸ್ಥೆಯನ್ನು ನಾವು ವಸತಿ ನಿಲಯಗಳಲ್ಲಿ ಮಾಡ್ತಿರ್ತೀವಿ.
2: ಓಕೆ, ಸೊ ಈ ಒಂದು ವಸತಿ ನಿಲಯಗಳ ಒಂದು ಮೇಲ್ವಿಚಾರಣೆಯನ್ನ ಯಾರು ನೋಡ್ತಾ ಇರ್ತಾರೆ ಅಂದ್ರೆ ಹಾಸ್ಟೆಲ್ ಅಲ್ಲಿ ಅಲ್ಲಿ ಹೇಗೆ ಒಂದು ಒಂದು ವ್ಯವಸ್ಥೆಗಳನ್ನ ಅಂದ್ರೆ ಪ್ರತ್ಯೇಕವಾಗಿ ಮಹಿಳೆ ಹುಡುಗಿಯರು ಮತ್ತೆ ಹುಡುಗರಿಗೆ ವ್ಯವಸ್ಥೆ ಬೇರೆ ಬೇರೆ ಇರುತ್ತೆ, ಅಥವಾ ಅದರ ನಿರ್ವಹಣೆ ಹೇಗಿರುತ್ತೆ ಸರ್?
0: ಸರ್, ನಮ್ಮಲ್ಲಿ ಬಾಲಕ ಮತ್ತು ಬಾಲಕಿಯರಿಗಂತ ಪ್ರತ್ಯೇಕವಾಗಿ ಸರ್. ಬಾಲಕಿಯರಿಗೆ ಅಲ್ಲಿ ಅಡಿಗೆ ಮಾಡುವವರಿಂದ ಎಲ್ಲಾ ಸ್ಟಾಫ್ಗಳು ಮಹಿಳೆಯರೇ ಆಗಿರುತ್ತಾರೆ. ಮತ್ತೆ ಅಲ್ಲಿರುವಂತಹ ಏನು ಆ ವಸತಿ ನಿಲಯವನ್ನು ನೋಡ್ಕೊಳ್ಳುವಂತಹ ನಿಲಯ ಪಾಲಕರು, ವಾರ್ಡನ್ ಯಾರಿರ್ತಾರೆ ಅವರು ಮಹಿಳೆಯರಾಗಿರುತ್ತಾರೆ. ಅವರು ಆ ಪೂರ್ತಿ ಆ ವಸತಿ ನಿಲಯದ ಎಲ್ಲಾ ಜವಾಬ್ದಾರಿ ಅವರೇ ಆಗಿರುತ್ತಾರೆ. ಏನು ವಸತಿ ನಿಲಯದಲ್ಲಿ ಮಕ್ಕಳ ಅವರ ಶಿಕ್ಷಣ ಆಗ್ಲಿ, ಅವರಿಗೆ ಭದ್ರತೆ ಆಗ್ಲಿ, ಎಲ್ಲಾ ರೀತಿ ವ್ಯವಸ್ಥೆಯನ್ನು ನಿಲಯ ಪಾಲಕರು ಕರ್ತವ್ಯ ಆಗಿರುತ್ತೆ. ಅದ್ರದ್ದು ಮೇಲ್ವಿಚಾರಣೆ ಮಾಡುದು ಅಂತಂದು ತಾಲೂಕು ಕಲ್ಯಾಣಾಧಿಕಾರಿಗಳು ಅಂತ ಇರ್ತಾರೆ. ಪ್ರತಿ ತಾಲೂಕಿ ಒಬ್ರು ಕಲ್ಯಾಣಾಧಿಕಾರಿ ಇರ್ತಾರೆ. ಅವ್ರ ಮೇಲ್ಗಡೆ ಮತ್ತೆ ಜಿಲ್ಲಾ ಅಧಿಕಾರಿಗಳು ತಪಾಸಣೆಗೆ ಹೋಗ್ತಾರೆ, ಅವರು ಮೇಲ್ವಿಚಾರಣೆ ಮಾಡ್ತಾರೆ.
2: ಓಕೆ ಸರ್, ಒಂದು ಕರೆ ಇದೆ.

0: ಹಲೋ
1: ಹಲೋ ನಮಸ್ತೆ ಸರ್, ನಾಗರಾಜು ಅಂತ ಮಗಳಿಂದ.
0: ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ.
1: ಹಲೋ,
0: ಹಾ ಹೇಳಿ ಹೇಳಿ ನಾಗರಾಜ್ ಅವ್ರೆ. ಹಾ,
1: ಈ ಸ್ಪೆಷಲ್ ಕ್ಲಾಸ್ಗಳು ಏನಾದ್ರು ಉಂಟಾ ನಿಮ್ಮಲ್ಲಿ? SLC ಮತ್ತೆ PUC ಮಕ್ಕಳಿಗೆ ವಿಶೇಷವಾಗಿ ತರಗತಿ ತರಗತಿರಾ ಹಾಸ್ಟೆಲ್ಗಳಲ್ಲಿ?
0: ಹಾಸ್ಟೆಲ್ಗಳಲ್ಲಿ ಓಕೆ. ಸರ್, SSLC ಮಕ್ಕಳಿಗೆ ಅರೆಕಾಲಿಕ ಬೋಧನೆ ಅಂತ ನಾವು ಹಾಸ್ಟೆಲ್ ಅಲ್ಲೇ ನಾವು ಮಾಡ್ತಾ ಇರ್ತೀವಿ ಸರ್.
1: ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಏನಾದ್ರು ವಿಶೇಷ ಪ್ರೋತ್ಸಾಹ ಧನ ಏನಾದ್ರು ಕೊಡ್ತೀರಾ ಅಂತ?
0: ಸರ್, ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಇಲಾಖೆಯಿಂದ ಡಿ ದೇವರಾಜ್ ಅರಸು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ರು ಸರ್. ಹೋದ ವರ್ಷ ಮತ್ತೆ ಈ ವರ್ಷದಿಂದ ಕಾರ್ಯಕ್ರಮ ಇನ್ನೂ ಅದ್ರದ ಬಗ್ಗೆ ನೋಟಿಫಿಕೇಶನ್ ಕೊಟ್ಟಿಲ್ಲ ಸರ್. ಹೋದ ವರ್ಷ ಅದ್ರ ಹಿಂದೆ ಎಲ್ಲ ನಮ್ಗೆ 2015-16 ಆ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು. ಅಲ್ಲಿ ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ರು. ಮತ್ತೆ ನಮ್ಮ ವಸತಿ ನಿಲಯದಲ್ಲಿ ಏನು ಅತಿ ಹೆಚ್ಚು ಅಂಕ ಪಡೆದಂತ ವಿದ್ಯಾರ್ಥಿಗಳು ನಾವು ಪ್ರತಿಭಾ ಪುರಸ್ಕಾರವನ್ನು ಕೊಡ್ತೀವಿ ಸರ್.
1: ಈ ಸಾರಿ ಯಾವ ರೀತಿ ಬಂದಿದ್ರು ರಿಸಲ್ಟ್ ನಿಮ್ಮ ಹಾಸ್ಟೆಲ್ಗಳಲ್ಲಿ?
0: ಸರ್, ನಮ್ಮಲ್ಲಿ ಮೆಟ್ರಿಕ್ ಪೂರ್ವ ಏನ್ ನಮ್ಮಲ್ಲಿ ಏನ್ 41 ಹಾಸ್ಟೆಲ್ ಇದೆ, ಇಡೀ ನಮ್ದು ಎಲ್ಲಾ 41 100%-100% ನಮ್ದು ರಿಸಲ್ಟ್ ಇದೆ ಸರ್.
2: ಧನ್ಯವಾದಗಳು ನಾಗರಾಜ್. ಬೇರೆ ಪ್ರಶ್ನೆ ಇದೆಯಾ? ಓಕೆ, ಧನ್ಯವಾದಗಳು ಸರ್. ಈಗ ತಾವು ತಮ್ಮ ಒಂದು ವಸತಿ ನಿಲಯಗಳ ಒಂದು ನಿರ್ವಹಣೆ ಇರ್ಬೋದು, ಅಲ್ಲಿ ಸಿಗ್ತಕ್ಕಂತ ಒಂದು ವ್ಯವಸ್ಥೆಗಳ ಬಗ್ಗೆ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ. ಅದೇ ರೀತಿ ಸರ್, ಈಗ ಈ ಒಂದು ವಿದ್ಯಾರ್ಥಿಗಳಿಗೆ ನೀಡಲಾಗ್ತಕ್ಕಂಥ ಒಂದು ವಿದ್ಯಾರ್ಥಿ ವೇತನಗಳು ಅಥವಾ ಆ ಒಂದು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ತಾವು ತಿಳಿಸ್ಬೋದು ಸರ್, ಯಾವ್ಯಾವ ಒಂದು ಮೂಲಗಳಿಂದ ಒಂದು ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಬೋದು ಅನ್ನೋದ್ರ ಬಗ್ಗೆ?
0: ಸರ್, ನಮಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂತ ಸರ್, 1ರಿಂದ 10ನೇ ತರಗತಿವರೆಗೂ ನಾವು ವಿದ್ಯಾರ್ಥಿ ವೇತನವನ್ನು ಕೊಡ್ತೀವಿ ಸರ್. ಅದಕ್ಕೆ ಒಂದು ಪೋರ್ಟಲ್ ಇದೆ ಸರ್, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ. ಆ ಮೂಲಕ ಮಕ್ಕಳು ಅವರು ಅಪ್ಲೈ ಮಾಡಿಕೊಂಡಿದ್ರೆ ಎಲ್ಲ ಆನ್ಲೈನ್ ಸರ್. ಇದು ನಮ್ಗೆ DBT ಮೂಲಕ, ಯಾವುದು ಮ್ಯಾನುವಲ್ ಇಲ್ಲ. ಪ್ರತಿ ಒಂದು ಅವರು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿ ಪ್ರೊಸೆಸ್ ಎಲ್ಲಾನು ಆನ್ಲೈನ್. ನಮ್ಮ ಮೂಲಕ ಓನ್ಲಿ ಅವರ ಏನು ಆಧಾರ್ ಜೋಡಣೆ ಆಗಿರುವಂತ ಅಕೌಂಟ್, ಬ್ಯಾಂಕ್ ಅಕೌಂಟ್ ಇರುತ್ತಲ್ಲ ಸರ್, ಅದಕ್ಕೆ DBT ಮೂಲಕ ಅವ್ರಿಗೆ ಹಣ ವರ್ಗಾವಣೆ ಆಗುತ್ತೆ ಮೆಟ್ರಿಕ್ ಪೂರ್ವ. ಮೆಟ್ರಿಕ್ ನಂತರದ್ದು, ಮೆಟ್ರಿಕ್ ನಂತರದಲ್ಲಿ ನಮಗೆ ಸ್ಕಾಲರ್ಶಿಪ್ ಏನ್ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತ ಈ ರೀತಿ ಇದೆ. ಅದೇ ರೀತಿ ನಮಗೆ ಶುಲ್ಕ ವಿನಾಯಿತಿ ಅಂತ ಕೊಡ್ತೀವಿ ಸರ್. ಶುಲ್ಕ ವಿನಾಯಿತಿ ಅಂತಂದ್ರೆ ಏನ್ ನಮ್ಮ ಅವರು ಕಲಿತಕ್ಕಂತ ಕಾಲೇಜಲ್ಲಿ ಏನ್ ಶುಲ್ಕವನ್ನ ಭರಿಸಿರ್ತಾರೆ, ಅದರಲ್ಲಿ ಶುಲ್ಕದಲ್ಲಿ ನಮಗೆ 5 ವಿಧದ ಯಾವ್ಯಾವ ಶುಲ್ಕವನ್ನ ನಾವು ಸರ್ಕಾರದಿಂದ ಭರಿಸುತ್ತೆ ಅಂತ, ಅದು ಆ ಯೂನಿವರ್ಸಿಟಿ ಅವರು ಫಿಕ್ಸ್ ಮಾಡಿರ್ತಾರೆ ಸರ್. ಎಷ್ಟು ಅಮೌಂಟು, ಯಾವ ಯಾವ ಕೋರ್ಸ್ಗೆ ಎಷ್ಟೆಷ್ಟು ಶುಲ್ಕ ಇದೆ ಅಂತ, ಅದನ್ನ ಪೂರ್ತಿ ನಮ್ಮ ಇಲಾಖೆ ರಿಇಂಬರ್ಸ್ಮೆಂಟ್ ಮಾಡುತ್ತೆ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳು, ಎಲಿಜಿಬಲ್ ವಿದ್ಯಾರ್ಥಿಗಳಿಗೆ.
2: ಅಂದ್ರೆ ಅವರು ಎಷ್ಟು ಶುಲ್ಕವನ್ನ ಕಟ್ಟಿರ್ತಾರೆ ಅಷ್ಟನ್ನು ಕೂಡ.
0: ಅದರಲ್ಲಿ ಸರ್ ನಮ್ಗೆ ಪರೀಕ್ಷಾ ಶುಲ್ಕ, ಗ್ರಂಥಾಲಯ ಶುಲ್ಕ, ಕ್ರೀಡಾ ಶುಲ್ಕ, ಈ ರೀತಿಯ ನಮ್ದು 4-5 ಶುಲ್ಕಗಳಿದಾವೆ. ಆ ಶುಲ್ಕಗಳನ್ನ ಯೂನಿವರ್ಸಿಟಿನಿಂದ ಅವರು ಫಿಕ್ಸ್ ಮಾಡಿರ್ತಾರೆ, ಅಷ್ಟನ್ನ ನಾವು ಸರ್ಕಾರದ ಮೂಲಕ ಅವರಿಗೂ ನೇರ ವರ್ಗಾವಣೆ ಮೂಲಕ DBT ಮೂಲಕನೇ ನಾವು ರಿಇಂಬರ್ಸ್ಮೆಂಟ್ ಮಾಡ್ತೀವಿ. ಇಲ್ಲೂ ಯಾವುದು ಮ್ಯಾನುವಲ್ ಇಲ್ಲ.
2: ಓಕೆ ಸರ್, ಈ ಎಲ್ಲ ಒಂದು ಸೌಲಭ್ಯಗಳು ಅಥವಾ ಈ ತರ ಒಂದು ಯೋಜನೆಗಳು ಅಂದ್ರೆ ಸಾಮಾನ್ಯವಾಗಿ ತುಂಬಾ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ತಲುಪ್ತಕ್ಕಂತ ಒಂದು ನಿಟ್ಟಿನಲ್ಲಿ ಹೇಗೆ ಈ ಒಂದು ಗ್ರಾಮೀಣ ಮಕ್ಕಳಿಗೆ ಇದು ನಿಖರವಾಗಿ ತಲುಪ್ತಾ ಇದೆಯಾ, ಅಥವಾ ಇಲಾಖೆ ಬಗ್ಗೆ ಹೆಚ್ಚಿನ ಒಂದು ಅರಿವನ್ನು ಮೂಡ್ತಕ್ಕಂತ ನಿಟ್ಟಿನಲ್ಲಿ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಹೇಗೆ ಸರ್?
0: ಸರ್, ಆಕ್ಚುಲಿ ನಮ್ಮ ಇಲಾಖೆಯಲ್ಲಿ ವಸತಿ ನಿಲಯಗಳ ಸೌಲಭ್ಯ ಇರುವುದೇ ಗ್ರಾಮೀಣ ಮಕ್ಕಳಿಗೋಸ್ಕರ. ಯಾಕೆ ಅಂತಂದ್ರೆ ನಮಗೆ ಕನಿಷ್ಠ 5 ಕಿಲೋಮೀಟರ್ ದೂರದಿಂದ ನಮ್ಮ ವಸತಿ ನಿಲಯ ಬರುವಂತ ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ವಸತಿ ನಿಲಯನ ಕೊಡ್ತೀವಿ. ಆದ್ರೆ ಅದೇ ಟೌನ್ ಅಲ್ಲಿ ಇರುವಂತ ವಿದ್ಯಾರ್ಥಿಗಳು ನಾವು ಅಷ್ಟೊಂದು ಕೊಡೋದಿಲ್ಲ. ಸೊ ಅತಿ ಹೆಚ್ಚಾಗಿ ನಾವು ಗ್ರಾಮೀಣ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಅವರಿಗೆ ಪ್ರೋತ್ಸಾಹ ಸಿಗಬೇಕಂತ ನಮ್ಮ ಇಲಾಖೆಯ ಕಾನ್ಸೆಪ್ಟ್ ಇದೆ ಸರ್.
2: ಸರಿ, ಇದ್ರ ಜೊತೆಗೆ ಈಗ ತಾವೇ ಹೇಳ್ತಾ ಇದ್ರಿ, ಈಗ ಮಕ್ಕಳು ವಿದ್ಯಾರ್ಥಿಗಳಿಗೆ ತಾವು ಹೇಗೆ ತಮ್ಮ ಒಂದು ಹಾಸ್ಟೆಲ್ ವ್ಯವಸ್ಥೆಗಳಲ್ಲಿ ಏನೇನು ವ್ಯವಸ್ಥೆಗಳಿದೆ ಅಂತ ಹೇಳಿದ್ರೆ, ಈಗ ಹಾಸ್ಟೆಲ್ಗಳಲ್ಲಿ ಪ್ರತಿದಿನ ಒಂದು ಊಟದ ಮೆನು ಇದೇ ತರ ಕೊಡಬೇಕು ಅಂತಕ್ಕಂತ ಒಂದು ನಿಯಮಾವಳಿ ಏನಾದ್ರೂ ಮಾಡಲಾಗಿದೆ ಅಥವಾ ಹೇಗೆ ಸರ್?
0: ಸರಿ, ಇಲಾಖೆಯಲ್ಲಿ ನಮಗೆ ಈಗ ನಮ್ಮ ಏನ್ ನಮ್ಮ ಕರ್ನಾಟಕದಲ್ಲಿ ಡಿವಿಜನ್ ವೈಸ್ ಮೈಸೂರು ಡಿವಿಜನ್ಗೆ ಒಂದು ಸಪರೇಟ್ ಮೆನು ಚಾರ್ಟ್ ಅಂತ ಇರುತ್ತೆ ಸರ್. ಆ ಮೆನು ಚಾರ್ಟ್ ಪ್ರಕಾರನೇ ನಾವು ಅವರಿಗೆ ಊಟ ಅನ್ನೋ ವ್ಯವಸ್ಥೆ ಮಾಡಲೇಬೇಕಾಗುತ್ತೆ. ಬೆಳಗ್ಗೆ ಏನ್ ಟಿಫಿನ್ ವ್ಯವಸ್ಥೆ ಇರುತ್ತೆ ಅದೇ ಮೆನು ಚಾರ್ಟ್ ಪ್ರಕಾರನೇ ಕೊಡ್ಬೇಕು, ಏನು ವೇರಿಯೇಷನ್ ಇರೋದಿಲ್ಲ. ಮಧ್ಯಾಹ್ನ ಊಟ ಮೆನು ಚಾರ್ಟ್ ಪ್ರಕಾರ, ರಾತ್ರಿ ಊಟನು ಮೆನು ಚಾರ್ಟ್ ಪ್ರಕಾರ, ಬಾಳೆಹಣ್ಣು, ಮೊಟ್ಟೆ ಮತ್ತೆ ಚಿಕನ್, ಇದು ಯಾವ್ದು ಎಲ್ಲಾನು ನಾವು ಮೆನು ಚಾರ್ಟ್ ಪ್ರಕಾರನೇ ಕೊಡೋ ವ್ಯವಸ್ಥೆ ಮಾಡ್ತೀವಿ.
2: ಸರ್, ಅದರ ಜೊತೆಗೆ ಈಗ ತಾವು ಹೇಳಿದ್ರಿ ವಿದ್ಯಾರ್ಥಿ ವೇತನ ಹೇಳಿದ್ರಿ, ಹಾಸ್ಟೆಲ್ ವ್ಯವಸ್ಥೆ ಹೇಳಿದ್ರಿ, ಮತ್ತೆ ಪ್ರಮುಖವಾಗಿ

0: ತಮ್ಮ ಒಂದು ಇಲಾಖೆಯಲ್ಲಿ ಯಾರು ಹೆಚ್ಚಿನ ಒಂದು ಮೀಸಲಾತಿಯನ್ನು ಪಡೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ತಾವು ಹೇಳಿದ್ರಿ.
1: ಅದೇ ರೀತಿ ಈಗ ಯುವಕರಿಗೆ ಒಂದು ಕೌಶಲಭಿವೃದ್ಧಿ ತರಬೇತಿಗಳಿರ್ಬೋದು ಅಥವಾ ಈ ತರ ಒಂದು ಕಾರ್ಯಕ್ರಮಗಳನ್ನು ಕೂಡ ತಮ್ಮ ಇಲಾಖೆಯಿಂದ ಮಾಡಲಾಗ್ತಾ ಇದೆ ಅಥವಾ ಹೇಗೇನಾದ್ರ ಬಗ್ಗೆ ಮಾತಾಡೋಣ ಸರ್? ಒಂದು ಕರೆ ಇದೆ ಮತ್ತೊಂದು. ಹಲೋ
2: ಸರ್, ನಮಸ್ಕಾರ ಸರ್.
1: ಹಾ ನಮಸ್ತೆ, ತಮ್ಮ ಹೆಸರು?
2: ಸರ್, ನನ್ನ ಹೆಸರು ದೊಡ್ಡ ಸಮಾಜ ಸೇವಕ.
1: ಹಾ ದೊಡ್ಡ ಸಿದ್ನಾಯ್ಕರೆ ಹೇಳಿ, ಇವತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿದ್ದಾರೆ, ತಮ್ಮ ಪ್ರಶ್ನೆ ಏನಂತ ಹೇಳಿ.
2: ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ನಮ್ಮ ಸಂವಿಧಾನದ ಪ್ರಕಾರ ಜನರ ಬಡತನದಿಂದ ಮೇಲೆತ್ತುವುದಕ್ಕೋಸ್ಕರ ಸಬ್ಸಿಡಿ ಸಾಲ ಸೌಲಭ್ಯಗಳು ಜಾಸ್ತಿ ಪ್ರಮಾಣದಲ್ಲಿ ಬರ್ತಾ ಇದೆ. ಆದ್ರೆ ಅದನ್ನ ಆ ಪ್ರಗತಿ ಮಾಡ್ಲಿಕ್ಕೆ ಈ ರಾಜಕಾರಣಿಗಳ ಬೆರಿ ಬಟ್ಟೆ ಅವರು ರೆಕಮೆಂಡ್ ಮಾಡ್ತಾರ, ಯಾರು ಬೆಳೆ ಬಟ್ಟೆ ಇಕ್ಕೊಂಡು ಬೈಕಲ್ ತಿರ್ತಾರ ಅವ್ರಿಗೆ ಅವ್ರ ಹೆಸರನ್ನ. ನೀವು ಇನ್ವೆಸ್ಟಿಗೇಷನ್ ಮಾಡಿ ಫೀಲ್ಡ್ ವರ್ಕ್ ಮಾಡಿ ಆ ಬಡತನ ರೇಖೆಯಲ್ಲಿರೋರಿಗೆ ಆ ಒಂದು ಕಾರ್ಯಕ್ರಮ ನೀಡುವುದರಿಂದ ನಮ್ಮ ಭಾರತ ದೇಶದ ಬಡತನವನ್ನ ಅಡಿಸ್ಲಿಕ್ಕೆ ಅದು ಮೂಲ ಕಾರಣ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
3: ಸರ್ ನಮಸ್ತೆ ಸರ್. ಇದೇನು ಆರ್ಥಿಕ ಸೌಲಭ್ಯ, ಇದಕ್ಕೆ ಆದಂತೆ ಪ್ರತ್ಯೇಕವಾದ ನಿಗಮ ಇದೆ ಸರ್, ಡಿ ದೇವರಾಜ್ ಅರಸು ನಿಗಮ ಅವರು, ಅವರು ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ತಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ ಸರ್.
1: ಓಕೆ, ದೊಡ್ಡಸಿದ್ನಾಯ್ಕರಿಗೆ ತಾವು ಕೇಳಿದಂತಹ ಪ್ರಶ್ನೆ ಇದು ನಿಗಮಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ. ಬಟ್ ಇವತ್ತು ಸರ್ ಮಾತನಾಡ್ತಕ್ಕಂಥದ್ದು ಒಂದು ಹಾಸ್ಟೆಲ್ ವ್ಯವಸ್ಥೆ ಇರ್ಬೋದು ಮತ್ತೆ ವಿದ್ಯಾರ್ಥಿ ವೇತನಗಳಿರ್ಬೋದು, ಶೈಕ್ಷಣಿಕ ಪ್ರಗತಿ, ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ತುಂಬ ಪ್ರಶ್ನೆ ಇದೆಯಾ?
2: ಅಲ್ಲಲ್ಲ, ಈಗ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಬಡತನ ರೇಖೆಯಲ್ಲಿ ಸಬ್ಸಿಡಿ ಸಾಲ ಸೌಲಭ್ಯ ಇದೆಯಲ್ಲ ಸರ್.
1: ಅದೇ ಅದು ದೇವರಾಜ ಅರಸು ನಿಗಮ ಅವ್ರಿಗೆ ಸಂಬಂಧಪಟ್ಟಂತೆ ಬರುತ್ತಂತೆ. ಇದು ಬಂದು ಇವತ್ತು ಹಾಸ್ಟೆಲ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಮತ್ತೆ ಏನು ಸಮುದಾಯ ಭವನಗಳ ನಿರ್ಮಾಣ, ಮತ್ತೆ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ, ಮತ್ತೆ ಯುವಕರಿಗೆ ಒಂದು ಕೌಶಲ್ಯಾಭಿವೃದ್ಧಿ ತರಬೇತಿಗಳು, ಈ ತರ ಇದಕ್ಕೆ ಸಂಬಂಧಪಟ್ಟಂತೆ ಇದೆ. ಸರ್ ತಾವು ಅದ್ರ ಬಗ್ಗೆ ತಾವೇನಾದ್ರು ಇದ್ರೆ ಕೇಳ್ಬೋದು.
2: ಸರ್ ಈಗ ನಿಮ್ಮ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಆ ವ್ಯವಸ್ಥೆ ಎಲ್ಲ ಸರಿಯಾಗಿ ನಡೀತಾ ಇರೋದ್ರಿಂದ, ಈ ಹಾಸ್ಟೆಲ್ ವಿಧಾನಗಳು ಇವೆಲ್ಲ ನಡೀತಾ ಇರೋದ್ರಿಂದ ನಮ್ದು ಪ್ರಶ್ನೆ ಏನಿಲ್ಲ. ಆ ಸಮ ಒಂದು ಅಲ್ಪಸಂಖ್ಯಾತರ ಸಮುದಾಯ ಭವನದಲ್ಲಿ ಕೊಡ್ತಕ್ಕಂತ ಸೌಲಭ್ಯ ಸಬ್ಸಿಡಿಗಳನ್ನ ಬಡ ಜನತೆಗೆ ನೀಡುವುದರ ಮುಖಾಂತರ ಆರ್ಥಿಕ ಪ್ರಗತಿ ಮಾಡಕ್ಕೆ ನನ್ನ ಪ್ರಶ್ನೆ ಇತ್ತು, ಬಿಡಿ ಸರ್ ಆ ಪ್ರಶ್ನೆ ಬಗ್ಗೆ.
1: ಓಕೆ ಓಕೆ, ಧನ್ಯವಾದಗಳು. ಸರ್ ಈಗ ಯುವಕರಿಗೆ ಒಂದು ಕೌಶಲ್ಯಾಭಿವೃದ್ಧಿ ತರಬೇತಿಗೆ ಸಂಬಂಧಪಟ್ಟಂತೆ ಏನೇನ್ ಕಾರ್ಯಕ್ರಮಗಳನ್ನು ತಮ್ಮ ಇಲಾಖೆಯಿಂದ ಮಾಡಲಾಗ್ತಾ ಇದೆ ಸರ್?
3: ಸರ್ ನಮ್ಮಲ್ಲಿ ಈಗ ನಮ್ಮ ಇಲಾಖೆಯಿಂದ ಇನ್ನು ಪದವಿ ಮುಗಿದಂತ ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಅಂತ ಅದು ನೀಡಲಾಗ್ತಾ ಇದೆ ಸರ್. ಅದನ್ನ ಈಗ ನಮ್ಮಲ್ಲಿ ಒಂದು ಎಕ್ಸಾಮ್ ಮೂಲಕ ಎಕ್ಸಾಮ್ ನಡೆಸಿಬಿಟ್ಟು ಅರ್ಹ ವಿದ್ಯಾರ್ಥಿಗಳನ್ನ ಇಲಾಖೆ ವತಿಯಿಂದ ಬೆಂಗಳೂರು ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ಗಳಲ್ಲಿ ಅವರಿಗೆ ದಾಖಲಾತಿಯನ್ನು ಒದಗಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ IAS ಕೋಚಿಂಗ್ ಸೆಂಟರ್ ಅಂತ ನಮ್ಮ ಇಲಾಖೆಯಿಂದ ಬೆಂಗಳೂರಲ್ಲಿ ತೆರೆಯಲಾಗಿದೆ. ಕೆಂಗೇರಿಯಲ್ಲಿ IAS ಕೋಚಿಂಗ್ ಸೆಂಟರ್ ಅನ್ನು ಓಪನ್ ಮಾಡಿದ್ದಾರೆ, ಅದು ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ ಅವರು ನಡೆಸ್ಕೊಡ್ತಾ ಇದ್ದಾರೆ.
1: ಸೊ ನಿಮ್ಮ ಇಲಾಖೆ ವಂತೆಯಿಂದನೇ ಕೂಡ ನಡೆಸ್ತಾ ಇದೆ? ಹೇಗೆ ಸರ್ ಅದನ್ನ ಅಲ್ಲಿ ಉಚಿತವಾಗಿ ಕೂಡ ಮಾಡಲಾಗುತ್ತೆ?
3: ಅಲ್ಲಿ ಊಟ ಮತ್ತು ವಸತಿ ಎರಡು ಉಚಿತ ಸರ್. ಊಟ ವಸತಿ ಮತ್ತು ಏನ್ ಕೋಚಿಂಗ್ ಇದೆ ಎಲ್ಲಾನು ಉಚಿತ, ಇಲಾಖೆನೇ ಎಲ್ಲ ನೋಡ್ಕೊಳ್ಳುತ್ತೆ.
1: ಓಕೆ, ಅದನ್ನ ಒಂದು ದಾಖಲಾತಿ ಅಥವಾ ಅಲ್ಲಿಗೆ ಒಂದು ಸೇರ್ಬೇಕು ಅಂದ್ರೆ ಏನ್ ಪ್ರಕ್ರಿಯೆ ಹೇಗೆ ಸರ್?
3: ಸರ್ ಅವರಿಗೆ ನಾವು ಆನ್ಲೈನ್ ಅಪ್ಲಿಕೇಶನ್ ಕರೀತಾರೆ, KA ಮೂಲಕ ಎಕ್ಸಾಮ್ ಮಾಡ್ತಾರೆ. ಎಕ್ಸಾಮ್ ಅಲ್ಲಿ ಅರ್ಹ ವಿದ್ಯಾರ್ಥಿಗಳನ್ನ ಮೆರಿಟ್ ಮೂಲಕ ಆಯ್ಕೆ ಮಾಡ್ಕೊಂಡು ಅವರಿಗೆ ಕೋಚಿಂಗ್ ಅನ್ನ ಕಳಿಸ್ಕೊಡ್ತಾರೆ.
1: ಸರ್ ಹಾಗೇನೆ ಈಗ ತಾವು ಹೇಳಿದ್ರಿ ಯುವಕರಿಗೆ ಏನು ಒಂದು ಕೌಶಲ್ಯಾಭಿವೃದ್ಧಿ ತರಬೇತಿಗಳಿರ್ಬೋದು ಮತ್ತೆ ಒಂದು ಉನ್ನತ ವ್ಯಾಸಂಗಕ್ಕೆ ಸಂಬಂಧಪಟ್ಟಂತೆ ತರಬೇತಿಗಳ ಬಗ್ಗೆ ಹೇಳಿದ್ರಿ. ಅದೇ ರೀತಿ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಏನಾದರೂ ತಮ್ಮ ಇಲಾಖೆಯಿಂದ ಏನಾದರೂ ವಿಶೇಷ ಯೋಜನೆಗಳು ಅಥವಾ ಕಾರ್ಯಕ್ರಮಗಳನ್ನ ಮಾಡಲಾಗ್ತಿದೆ ಅಥವಾ ಹೇಗೆ ಸರ್?
3: ಸರ್ ಮಹಿಳೆಯರಿಗೆ ಅಂತಂದ್ರೆ ನಮ್ಮಲ್ಲಿ ಪರ್ಟಿಕ್ಯುಲರ್ ಆಗಿ ವಸತಿ ನಿಲಯಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಾವು 33% ನಾವು ಮಹಿಳೆಯರಿಗೆ ಮೀಸಲಾಗಿರ್ತಾ ಇದ್ದೀವಿ. ಮಹಿಳೆಯರ ಉನ್ನತೀಕರಣಕ್ಕೋಸ್ಕರನೇ ಇಲಾಖೆಯಲ್ಲಿ ನಮ್ಮ ಈಗೇನಿದೆ ಅವರಿಗೆ ಶಿಕ್ಷಣ ಮತ್ತು ಏನು ಪ್ರೋತ್ಸಾಹಕ್ಕಾಗಿ ನಮ್ಮ ಇಲಾಖೆ ಕಾರ್ಯಕ್ರಮ ಮಾಡ್ತಾ ಇದೆ ಸರ್.
1: ಸರ್ ಈ ಒಂದು ತಮ್ಮ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ತಮ್ಮ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಒಂದು ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಲುಪಿಸ್ತಕ್ಕಂಥದ್ದು ಅಥವಾ ಗ್ರಾಮೀಣ ಮಟ್ಟದಲ್ಲಿ ಮಾಹಿತಿಗಳನ್ನು ತಲುಪಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನ ಮಾಡಲಾಗ್ತಾ ಇದೆ ಅಥವಾ ಹೇಗೆ ಸರ್? ಈಗ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಇಲಾಖೆ ಯೋಜನೆಗಳು ಸಿಗಬೇಕು. ಸೊ ಈ ಒಂದು ನಿಟ್ಟಿನಲ್ಲಿ ಅಂದರೆ ಕೆಲವು ವಂಚಿತರಾಗ್ಬೋದು, ಇಲಾಖೆಯಿಂದ ಏನೇನು ಯೋಜನೆಗಳಿದೆ ಅದು ನಮ್ಗೆ ಸಿಗ್ತಾ ಇಲ್ಲ ಅಥವಾ ನಮ್ಗೆ ಸರಿಯಾದ ಮಾಹಿತಿ ಇಲ್ಲ ಅಂತಕ್ಕಂಥ ಎಷ್ಟೋ ಜನಗಳಿಗೆ ಇದ್ರ ಬಗ್ಗೆ ಅರಿವಿರೋದಿಲ್ಲ. ಸೊ ಇಂಥ

0: ಇಂತಹ ಒಂದು ಸಂದರ್ಭದಲ್ಲಿ ಹೇಗೆ ಅವರುಗಳಿಗೆ ಈ ಒಂದು ಮಾಹಿತಿಗಳನ್ನ ತಲುಪಿಸ್ತಕ್ಕಂಥದ್ದು ಅಥವಾ ಮಾಹಿತಿಯನ್ನ ರವಾನೆ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಇದೆಯಾ ಹೇಗೆ ಸರ್?
1: ಎಸ್ ಸರ್, ನಮ್ಮ ಇಲಾಖೆಯ ಮಾಹಿತಿಯನ್ನ ನಾವು ಎಲ್ಲಾ ನಮ್ಮ ಏನ್ ಮುದ್ರಣ ಮೂಲಕ ನಮ್ಮ ಪ್ರತಿ ಒಂದು ತಾಲೂಕದಲ್ಲಿ ಎಲ್ಲ ಕಡೆ ನೋಟಿಸ್ ಬೋರ್ಡಿಗೆ ಹಾಕ್ತೀವಿ. ಅದೇ ರೀತಿಯಾಗಿ ಶಾಲಾ ಕಾಲೇಜುಗಳಿಗೆ ವಸತಿ ನಿಲಯಕ್ಕೆ ಸಂಬಂಧಪಟ್ಟಿದ್ದು ಆಯಾ ವಸತಿ ನಿಲಯಗಳ ಎಲ್ಲಾ ಪ್ರಿನ್ಸಿಪಲ್ರು ಮತ್ತೆ ಎಲ್ಲಾ ಶಾಲಾ ಏನ್ ಇನ್ಸ್ಟಿಟ್ಯೂಟ್ಸ್ ಸರ್ಕಾರಿ ಶಾಲೆ ಎಲ್ಲಾ ಕಡೆನು ನಮ್ಮ ವಾರ್ಡನ್ಸು ಮತ್ತೆ ಅಡಿಗೆಯವರು ಹೋಗಿ ನಮ್ಮ ಇಲಾಖೆ ವಸತಿ ನಿಲಯ ಮತ್ತೆ ಅದರ ಉಪಯೋಗದ ಬಗ್ಗೆ ಎಲ್ಲ ಮಾಹಿತಿಯನ್ನ ಅವ್ರು ಕೊಡ್ತಾರೆ. ಆ ಮಕ್ಕಳು ನಮಗೆ ಯಾವ ಮಕ್ಕಳು ವಂಚಿತರಾಗಬಾರ್ದು ಅಂತ ಹೇಳಿ ಆ ಮಕ್ಕಳು ಅರ್ಹ ವಿದ್ಯಾರ್ಥಿಗಳು ಏನಿದ್ರು ಅವ್ರು ನಮ್ಮ ಹಾಸ್ಟೆಲ್ಗಳಿಗೆ ದಾಖಲಾತಿಯನ್ನು ಪಡೆದುಕೊಳ್ಬಹುದು. ಅದೇ ರೀತಿಯಾಗಿ ನಮ್ಮ ಇಲಾಖೆಯ ಸಮುದಾಯ ಭವನ ಕಾರ್ಯಕ್ರಮ ಇದೆ, ಅದರದ್ದು ಕೂಡ ನಮಗೆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಫಾರ್ ಎಕ್ಸಾಂಪಲ್ ಗ್ರಾಮ ಸಭೆಗಳಲ್ಲಿ ನಮ್ಮ ತಾಲೂಕು ಕಲ್ಯಾಣಾಧಿಕಾರಿಗಳು ಭಾಗವಹಿಸಿ ನಮ್ಮ ಇಲಾಖೆಯ ಕಾರ್ಯಕ್ರಮಗಳ ಬಗ್ಗೆ ಅವ್ರು ಮಾಹಿತಿ ಕೊಡ್ತಾರೆ ಅಲ್ಲಿ ಜನ.
0: ಸರಿ, ಸಮುದಾಯ ಭವನಗಳ ನಿರ್ಮಾಣ ಅಂತ ಹೇಳಿದ್ರಿ, ಹೇಗೆ ಸಮುದಾಯ ಭವನಗಳ ನಿರ್ಮಾಣಕ್ಕೆ ಯಾವ ತರ ತಮ್ಮ ಒಂದು ಇಲಾಖೆಯಿಂದ ಅವ್ರಿಗೆ ಆರ್ಥಿಕವಾಗಿ ನೆರವನ್ನು ನೀಡಲಾಗ್ತಾ ಇದೆ, ಯಾವ ಯಾವ ವರ್ಗದವರಿಗೆ ಈ ತರ ಒಂದು ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡೋದಕ್ಕೆ ಅವಕಾಶ ಇದೆ ಸರ್?
1: ಸರ್, ನಮ್ಮಲ್ಲಿ ಹಿಂದುಳಿದ ವರ್ಗದವರಿಗೆ ಮಾತ್ರ ಇದೆ ಸರ್. ಅದರಲ್ಲಿ ನಮಗೆ ಒಂದಿಷ್ಟು ಅರ್ಹತೆ ಒಂದು ಸಮುದಾಯ ಭವನ ಬೇಕು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಅವರು ಒಂದು ಸಂಘ ಅಥವಾ ಸಂಸ್ಥೆ ಆಗಿರ್ಬೇಕು ಸರ್. ಮತ್ತೆ ಆ ಸಂಘ ಸಂಸ್ಥೆಯಲ್ಲಿ ಒಂದೇ ಕುಟುಂಬದವರಾಗಿರಬಾರ್ದು, ಆ ಎಲ್ಲಾ ಸಮುದಾಯದವರು ಇರಬೇಕು. ಅದೇ ರೀತಿಯಾಗಿ ಅದು 2 ವರ್ಷ ಅಡಿಟ್ ಆಗಿರ್ಬೇಕು ಆ ಸಂಸ್ಥೆದು. ಮತ್ತೆ ಅವರಿಗೆ ಒಂದು ನಿವೇಶನ ಇರಬೇಕು, ಅಥವಾ ಆ ನಿವೇಶನ ಸ್ವಂತ ಇಲ್ಲ ಅಂತಂದ್ರೆ ಒಂದು 30 ವರ್ಷಗಾದಂತ ಒಂದು ಲೀಸ್ ಆದರೂ ಅವ್ರಿಗೆ ಪಡೆದುಕೊಂಡಿರ್ಬೇಕು. ಮತ್ತೆ ಅವರು 25% ಏನು ನಮ್ಮ ಹತ್ರ ಸಹಾಯಧನ ಪಡೆಯುವಂತ ಸಮುದಾಯ ಏನು ಸಂಘ ಸಂಸ್ಥೆಯವರು ತಮ್ಮ ಸ್ವಂತ ಸಂಪನ್ಮೂಲದಿಂದ ಭರಿಸುವಂತ ಸಶಕ್ತರಾಗಿರಬೇಕು. ಅವರೆಲ್ಲರೂ ನಮ್ಮ ಇಲಾಖೆಗೆ ನಾವು ಮ್ಯಾನ್ಯುವಲ್ ಅಲ್ಲಿ ಅರ್ಹರು ಯಾರಿದ್ರೆ ಅವರು ಬಂದ್ರೆ ಅವರಿಗೆ ಮಾಹಿತಿ ಕೊಡ್ತೀವಿ. ಅವರಿಂದ ನಾವು ದಾಖಲಾತಿಗಳನ್ನು ತೆಗೆದುಕೊಂಡು ನಾವೇ ಖುದ್ದಾಗಿ ಸೈಟ್ ವಿಸಿಟ್ ಮಾಡಿ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳನ್ನು ಪಡೆದುಕೊಂಡು ನಾವು ಕೇಂದ್ರ ಕಚೇರಿ ಆಯುಕ್ತರ ಕಚೇರಿ ಕಳಿಸ್ತೀವಿ. ಅಲ್ಲಿ ಆಯುಕ್ತರು ಅದನ್ನ ಪರಿಶೀಲನೆ ಮಾಡಿ ಅದನ್ನ ಸರ್ಕಾರಕ್ಕೆ
0: ಕೊಡ್ತಾರೆ. ಎಷ್ಟು ಅನುದಾನವನ್ನ ನೀಡಲಾಗ್ತದೆ ಸರ್?
1: ಸರ್, ನಮ್ಮಲ್ಲಿ ನಮ್ಮ ಇಲಾಖೆಗೆ ಗ್ರಾಮ ಮಟ್ಟದಲ್ಲಿ 10 ಲಕ್ಷ, ತಾಲೂಕು ಮಟ್ಟದಲ್ಲಿ 25 ಲಕ್ಷ, ಮತ್ತೆ ಜಿಲ್ಲಾ ಕೇಂದ್ರದಲ್ಲಿ 50 ಲಕ್ಷ ಅಂತ ಈ ರೀತಿ ಫಿಕ್ಸ್ ಮಾಡಿದ್ದಾರೆ.
0: ಸರ್, ಹಾಗೇನೆ ಈ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಮುಖವಾಗಿ ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಏನಾದ್ರು ಸವಾಲುಗಳು ಆಗ್ತಾ ಇದೆಯಾ, ಅಥವಾ ಪ್ರಮುಖವಾಗಿ ಏನೇನು ಸವಾಲುಗಳು ಎದುರಾಗ್ತಾ ಇದೆ ಸರ್?
1: ಸರ್, ನಮಗೆ ಸವಾಲು ಅಂತಿಲ್ಲ, ನಮಗೆ ಗ್ರಾಮೀಣ ಭಾಗದ ನಮ್ಮಲ್ಲಿ ಮಕ್ಕಳು ಯಥೇಚ್ಛವಾಗಿ ನಮಗೆ ಹಾಸ್ಟೆಲ್ ವ್ಯವಸ್ಥೆ ಬೇಕಾಗುತ್ತೆ ಅವರಿಗೆ.
0: ಹೌದು,
1: ಅವರಿಗೆ ಅದೇ ನಮಗೆ ಇನ್ನೂ ಹಾಸ್ಟೆಲ್ಗಳನ್ನ ಮೈಸೂರು ಜಿಲ್ಲೆಗೆ ನಾವು ಬೇಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಮನೆ ಸಚಿವರೆಲ್ಲರೂ ನಮಗೆ ಈ ವರ್ಷ ಹೋದ ವರ್ಷ 2 ಅದ್ರ ಹಿಂದಿನ ವರ್ಷ 14 ಹೊಸ ಹಾಸ್ಟೆಲ್ಗಳು, ಟೋಟಲ್ 16 ಹೊಸ ಹಾಸ್ಟೆಲ್ಗಳು ನಮ್ಮನ್ನು ಕೊಟ್ಟಿದ್ದಾರೆ. ಅದರಿಂದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯೋಗವಾಗ್ತಾ ಇದೆ.
0: ಸರಿ, ತಮ್ಮ ಒಂದು ಇಲಾಖೆಯನ್ನು ಸಾರ್ವಜನಿಕರು ಸಂಪರ್ಕ ಮಾಡಬೇಕು ಅಥವಾ ತಮ್ಮ ಇಲಾಖೆ ಬಗ್ಗೆ ಯೋಜನೆಗಳನ್ನ ತಿಳಿಸ್ಕೊಳ್ಬೇಕು ಅಂದ್ರೆ ಹೇಗೆ ಯಾವ ತರ ಸಂಪರ್ಕವನ್ನು ಮಾಡಬಹುದು ಸರ್?
1: ಸರ್, ನಮ್ಮ ಇಲಾಖೆಯದ್ದು ನಮ್ದು ದೂರವಾಣಿ ಸಂಖ್ಯೆ ಇದೆ ಸರ್, ನಮ್ಮ ಇಲಾಖೆದು, ಅದಕ್ಕೂ ಸಂಪರ್ಕ ಮಾಡಬಹುದು. ಮತ್ತೆ ನಮ್ಮ ತಾಲೂಕು ಕಲ್ಯಾಣಾಧಿಕಾರಿಗಳ ಕಚೇರಿ ದೂರವಾಣಿ ಸಂಖ್ಯೆ ಇದೆ. ಮತ್ತೆ ನಮ್ಮ ಮೇಲ್ ಇದೆ, ಯಾರಾದರೂ ಮೇಲ್ ಹಾಕ್ ಮಾಡಬಹುದು, ಅದ್ರ ಮೇಲ್ ಮಾಡಬಹುದು. ಅಥವಾ ನೇರವಾಗಿ ನಮ್ಮ ತಾಲೂಕು ಕಲ್ಯಾಣಾಧಿಕಾರಿಗಳ ಕಚೇರಿ ಇದೆ, ಜಿಲ್ಲಾ ಕಲ್ಯಾಣಾಧಿಕಾರಿಗಳ ಕಚೇರಿ ಇದೆ, ಅಲ್ಲಿ ಬಂದು ಸಂಪರ್ಕಿಸಬಹುದು.
0: ಸರ್, ಇದರ ಜೊತೆಗೆ ಈಗ ಸಾರ್ವಜನಿಕರಿಗೆ ಸಂಬಂಧಪಟ್ಟಂತೆ ಏನಾದ್ರು ದೂರುಗಳು ಸಮಸ್ಯೆಗಳು ಅಂತ ಬಂದಾಗ ಆ ಒಂದು ವ್ಯವಸ್ಥೆಗಳನ್ನ ಅಥವಾ ದೂರುಗಳನ್ನ ಸರಿಪಡಿಸ್ತಕ್ಕಂತ ಒಂದು ನಿಟ್ಟಿನಲ್ಲಿ ಏನಾದ್ರು ಇಲಾಖೆ ವ್ಯವಸ್ಥೆಗಳನ್ನ ಕೈಗೊಂಡಿದೆ ಅಥವಾ ಹೇಗೆ ಸರ್?
1: ಹೌದು ಸರ್, ಪ್ರತಿ ಒಂದು ದೂರಿಗೆ ನಾವು ಒಂದು ಎನ್ಕ್ವೈರಿಯನ್ನ ನಾವು ಪರಿಶೀಲನೆ ಮಾಡ್ತೀವಿ. ಅದನ್ನ ಆ ದೂರನ್ನ ಸಮಂಜಸವಾದ ದೂರನ್ನ ಪಡೆದುಕೊಂಡು ಅದಕ್ಕೆ ಆದಂತ ಒಂದು ನಾವು ಎನ್ಕ್ವೈರಿಯನ್ನ ಇದು ಮಾಡ್ತೀವಿ ಸರ್.
0: ಸರ್, ಈಗ ಒಂದ್ ವೇಳೆಗೆ ಇಲಾಖೆಯಿಂದ ಏನಾದ್ರು ಬೇರೆ ಬೇರೆ ತರ ದುರುಪಯೋಗಗಳು ಆಗ್ತಕ್ಕಂಥದ್ದು ಈ ತರದ ಏನಾದ್ರು ಸಮಸ್ಯೆಗಳನ್ನ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಇಲಾಖೆ ಏನೇನು ಕ್ರಮಗಳನ್ನ ಕೈಗೊಂಡಿದೆ ಸರ್?
1: ಸರ್, ಇಲಾಖೆ ಈ ರೀತಿ ದುರುಪಯೋಗ ಆಗಬಾರ್ದಂತೆ ಎಲ್ಲವನ್ನು ಆನ್ಲೈನ್ ಇತ್ತು, ಸ್ಕಾಲರ್ಶಿಪ್ ಆನ್ಲೈನ್ ಬಂದಿದೆ ಸರ್. ಮತ್ತೆ ನಮ್ಗೆ ಯಾವುದೇ ರೀತಿ ದೂರ ಆಗಬಾರ್ದಂತೆ ಸಕಾಲ ಸೇವೆ ಇದೆ, ಎಲ್ಲವನ್ನು ಆನ್ಲೈನ್ ಅಲ್ಲಿ ಸೇವೆ.
0: ಅಂದ್ರೆ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ಅರ್ಜಿಗಳನ್ನ ಸಲ್ಲಿಕೆ ಮಾಡಬೇಕು ಅಂದ್ರೂ ಕೂಡ ಆನ್ಲೈನ್ ವ್ಯವಸ್ಥೆ
1: ಮೂಲಕ
0: ತೆಗೆದುಕೊಳ್ಬೇಕಾಗುತ್ತೆ.
1: ಸರ್,
0: ಇದರ ಜೊತೆಗೆ

0: ಈ ಒಂದು ತಮ್ಮ ಒಂದು ಸರ್ಕಾರದ ಯೋಜನೆಗಳಿರ್ಬೋದು, ತಮ್ಮ ಒಂದು ಇಲಾಖೆಯ ಯೋಜನೆಗಳನ್ನ ಜನರು ಸಮರ್ಪಕವಾಗಿ ಬಳಸ್ಕೊಳ್ಬೇಕು ಅಂತಂದಾಗ ತಾವು ಏನ್ ಅಂದ್ರೆ ಈಗ ಯಾವ ತರ ಒಂದು ಯೋಜನೆಗಳನ್ನ ಬಳಸ್ಕೊಳ್ಳೋ ನಿಟ್ಟಿನಲ್ಲಿ ಹೇಗೆ ಅವರುಗಳಿಗೆ ಒಂದು ಮಾಹಿತಿಯನ್ನ ತಲುಪಿಸ್ತೀರಿ ಸರ್?
1: ಸರ್, ಜನಗಳಿಗೆ ಯಥೇಚ್ಛವಾಗಿ ನಮ್ಮ ಇಲಾಖೆಯಲ್ಲಿ ಪ್ರಮುಖವಾಗಿದ್ದೆ ಒಂದು ವಸತಿ ಸೌಲಭ್ಯ, ಅದೇ ರೀತಿ ವಿದ್ಯಾರ್ಥಿ ವೇತನ. ಇದನ್ನ ನಮ್ಮ ಸ್ಕೂಲು ಮತ್ತೆ ಕಾಲೇಜುಗಳಲ್ಲಿ ನಾವು ಯಥೇಚ್ಛವಾಗಿ ಪ್ರಚಾರ ಕೊಡ್ತಾ
0: ಇದ್ದೀವಿ.
1: ಸೊ ಮಕ್ಕಳನ್ನ ನಮಗೆ ಬಳಸ್ಕೊಳ್ಳಿ ಅಂತಂತೆ. ಎಲ್ಲಾ ಮಕ್ಕಳು ನಮಗೆ ಸ್ಕಾಲರ್ಶಿಪ್ ಅಲ್ಲಿ ಒಳಗಡೆ ಬರ್ತಾ ಇದ್ದಾರೆ ಸರ್. ಅದೇ ರೀತಿಯಾಗಿ ಹಾಸ್ಟೆಲ್ ವ್ಯವಸ್ಥೆಗೂ ನಮಗೆ ನಮಗೆ ಎಷ್ಟು ನಮ್ಮ ಶಾಂಕ್ಷನ್ ಸ್ಟ್ರೆಂತ್ ಇದೆ ಅದಕ್ಕಿಂತಲೂ ಸುಮಾರು ಹೆಚ್ಚುವರಿ ಅರ್ಜಿಗಳು ನಮ್ಮಲ್ಲಿ ಬರ್ತಾ ಇದೆ. ಪ್ರಚಾರವನ್ನು ನಮ್ಮಲ್ಲಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ.
0: ಸರ್, ನಮ್ಮ ಒಂದು HD ಕೋಟೆನಲ್ಲಿ ಈ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ ಎಷ್ಟು ವಸತಿ ನಿಲಯಗಳು ಕಾರ್ಯವನ್ನು ನಿರ್ವಹಿಸ್ತವೆ ಸರ್?
1: ಸರ್, ನಮ್ಮಲ್ಲಿ 7 ವಸತಿ ನಿಲಯಗಳು ನಮ್ಮ HD ಕೋಟೆ ಮತ್ತೆ ಸರ್ಗೂರು ಎರಡು ಏನು ಅವಳಿ ತಾಲೂಕ ಇದೆ ಸರ್, ಈ ಎರಡು ತಾಲೂಕದಲ್ಲಿ 7 ವಸತಿ ನಿಲಯ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ.
0: ಅದು ಟೌನ್ ಅಲ್ಲೇ ಇದೆ ಅಥವಾ ಹಳ್ಳಿ?
1: ಸರ್, ನಮ್ಮಲ್ಲಿ ಒಂದು ಮುನುಗ್ನಳ್ಳಿ ಒಂದಿದೆ ಸರ್, ಮಾದಾಪುರದಲ್ಲಿ ಒಂದಿದೆ, ಮುಳ್ಳೂರಲ್ಲಿ ಒಂದಿದೆ, ಮತ್ತೆ ಸರ್ಗೂರಲ್ಲಿ ಒಂದಿದೆ. ಅದೇ ರೀತಿಯಾಗಿ HD ಕೋಟೆ ಟೌನ್ ಅಲ್ಲಿ ಅಲ್ಲಿ 2 ಬಾಲಕಿಯರದಿದೆ, 1 ಬಾಲಕ 2 ಬಾಲಕರದಿದೆ.
0: ಸರ್, ಈಗ ವಸತಿ ನಿಲಯಗಳ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ತಾವು ಹೇಳ್ತಾ ಇದ್ರಿ, ನಮ್ಮಲ್ಲಿ ತುಂಬಾ ವ್ಯವಸ್ಥೆಗಳೆಲ್ಲ ಇದೆ. ನಾವು ಮಕ್ಕಳನ್ನ ಅಡ್ಮಿಷನ್ ಅಂದ್ರೆ ಪ್ರತಿ ವರ್ಷನೂ ಕೂಡ ಇಷ್ಟು ಮಕ್ಕಳಿಗೆ ಮಾತ್ರ ಅವಕಾಶ ಇದೆ ಅಂತಕ್ಕಂತ ಒಂದು ಸುತ್ತಲ್ಲಿ ಏನಾದ್ರು ಇದೆಯಾ? ಅಥವಾ ಅಡಿಷನಲ್ ಆಗಿ ಸ್ವಲ್ಪ ವರ್ಷ ಜಾಸ್ತಿ ಆಗುವ ಸಾಧ್ಯತೆ ಆ ತರದ ಇದ್ರೂ ಕೂಡ ಅವಕಾಶ ಸಿಗಬಹುದು ಅಥವಾ ಹೇಗೆ ಸರ್?
1: ಸರ್, ನಮ್ಮಲ್ಲಿ ಯಾವುದೇ ಒಂದು ಹಾಸ್ಟೆಲ್ ಅದಕ್ಕೆ ಆದಂತ ಸ್ಯಾಂಕ್ಷನ್ ಸ್ಟ್ರೆಂತ್ ಅಂತ ಇರುತ್ತೆ ಸರ್. ಹೆಚ್ಚುವರಿ ಏನಾದರೂ ಡಿಮ್ಯಾಂಡ್ ಬಂತು ಅಂತಂದ್ರೆ ಆ ಅರ್ಜಿಗಳನ್ನ ನಾವು ಪಡೆದುಕೊಂಡು ಯಾವ ವಸತಿ ನಿಲಯದಲ್ಲಿ ನಮಗೆ ಡಿಮ್ಯಾಂಡ್ ಕಡಿಮೆ ಇದೆ ಅಲ್ಲಿಂದ ಶಿಫ್ಟ್ ಮಾಡ್ಕೊಳ್ತೀವಿ. ಆ ಶಿಫ್ಟ್ ಅನ್ನ ನಮಗೆ ಮಾನ್ಯ ಆಯುಕ್ತರು ನಮಗೆ ಪರ್ಮಿಷನ್ ಕೊಡ್ತಾರೆ. ಎಷ್ಟು ಮಕ್ಕಳು ನಾವು ಈ ಹಾಸ್ಟೆಲ್ಗೆ ತಗೊಳ್ಬೇಕು, ಎಲ್ಲಿ ಡಿಮ್ಯಾಂಡ್ ಕಡಿಮೆ ಇದೆ ಆ ಡಿಮ್ಯಾಂಡ್ ಕಡಿಮೆ ಇದ್ದಲ್ಲಿಂದ ಮಕ್ಕಳನ್ನ ಶಿಫ್ಟ್ ಮಾಡ್ಕೊಂಡು ಎಲ್ಲಿ ಡಿಮ್ಯಾಂಡ್ ಇದೆ ಆ ಹಾಸ್ಟೆಲ್ ಅಲ್ಲಿ ಅವಕಾಶ
0: ಅಂದ್ರೆ ಮಕ್ಕಳಿಗೆ ಹೋಗೋದಕ್ಕೆ ಬರೋದಕ್ಕೆ
1: ಅನುಕೂಲ ಇಲ್ಲ ಸರ್. ಅಲ್ಲಿ ಕಡಿಮೆ ಆಗಿರುತ್ತಲ್ಲ, ಈ ಹಾಸ್ಟೆಲ್ ಅಲ್ಲಿ ಡಿಮ್ಯಾಂಡ್ ಹೆಚ್ಚಾಗಿದೆ ಅಂದ್ರೆ ಇಲ್ಲಿನ ಮಕ್ಕಳಿಗೆ ಇಲ್ಲ ಅವಕಾಶ
0: ಇರುತ್ತೆ. ಸರ್, ಈಗ ತಾವು ಉಚಿತ ಕೋಚಿಂಗ್ ಸಂಬಂಧಪಟ್ಟಂತೆಲ್ಲ ಹೇಳಿದ್ರಿ, ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪಠ್ಯ ಪುಸ್ತಕಗಳಿರ್ಬೋದು ಅಥವಾ ಅವ್ರಿಗೆ ಬೇಕಾದಂತಹ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಒಂದು ಸಲಕರಣೆಗಳು ಅಥವಾ ವ್ಯವಸ್ಥೆಗಳನ್ನ ಕೂಡ ಇಲಾಖೆಯಿಂದ ನೀಡಲಾಗ್ತಾ ಇದೆಯಾ ಅಥವಾ ಹೇಗೆ ಸರ್?
1: ಸರ್, ನಮ್ಮಲ್ಲಿ ಈಗ ಕೆರಿಯರಿಯಲ್ಲಿ ಏನು IAS ಕೋಚಿಂಗ್ ಸೆಂಟರ್ ಅಂತ ಮಾಡಿದ್ದಾರೆ ಸರ್, ಅಲ್ಲಿ ವಿದ್ಯಾರ್ಥಿಗಳಿಗೆ ಗ್ರಂಥಾಲಯ ವ್ಯವಸ್ಥೆ ಎಲ್ಲಾ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ಗಳಿಗೆ ಅರ್ಹ ವಿದ್ಯಾರ್ಥಿಗಳಿಗೆ ಹೈದರಾಬಾದ್, ಡೆಲ್ಲಿ, ಬೆಂಗಳೂರು ಈ ಕಡೆ ಎಲ್ಲ ಕಳಿಸಿ ಕೊಡ್ತಾರ, ಅಲ್ಲಿ ಗ್ರಂಥಾಲಯ ವ್ಯವಸ್ಥೆನೂ ಆ ಕೋಚಿಂಗ್ ಸೆಂಟರ್ ಅಲ್ಲಿ ಇರುತ್ತೆ ಸರ್.
0: ಅಂದ್ರೆ ಅವರು ಹಾಸ್ಟೆಲ್ ಅಲ್ಲಿ ಸೆಂಟ್ರಲ್ ಗಳಲ್ಲೂ ಕೂಡ ವ್ಯವಸ್ಥೆ ಇರುತ್ತೆ
1: ಅಲ್ಲಿ ಅವರು ಉಪಯೋಗಿಸಿಕೊಳ್ಳಬಹುದು.
0: ಸರ್, ಈಗ ತಾವು ಮಾತನಾಡ್ತಾ ಹೇಳಿದ್ರಿ, ಈಗ ನಾವು ವಸತಿ ನಿಲಯಗಳಲ್ಲೂ ಕೂಡ ಗ್ರಂಥಾಲಯಗಳ ವ್ಯವಸ್ಥೆಗಳನ್ನ ಮಾಡಿದೀವಿ ಅಂತ ಹೇಳಿದ್ರಿ. ಸೊ ಆ ಒಂದು ಗ್ರಂಥಾಲಯಗಳನ್ನ ಅಲ್ಲಿರ್ತಕ್ಕಂಥ ಒಂದು ಹಾಸ್ಟೆಲ್ ವಾರ್ಡ್ ಅನ್ನೇ ನಿರ್ವಹಣೆ ಮಾಡ್ತಾರೆ ಅಥವಾ ಪ್ರತ್ಯೇಕವಾಗಿ ಅದಕ್ಕೆ ಬೇರೆ ಸಿಬ್ಬಂದಿಗಳೇನಾದ್ರು ನಿರ್ವಹಣೆ ಮಾಡ್ತಾರ ಹೇಗೆ ಸರ್?
1: ಸರ್, ಇಲ್ಲ, ಅದಕ್ಕೆ ನಮ್ಮ ಹಾಸ್ಟೆಲ್ ನಿಲಯ ಪಾಲಕರೇ ನಿರ್ವಹಣೆ ಮಾಡ್ತಾರೆ.
0: ಸರಿ, ಈಗ ತಾವು ಈ ಒಂದು ಪ್ರೀ ಮತ್ತು ಪೋಸ್ಟ್ ಮೆಟ್ರಿಕ್ ಸಂಬಂಧಪಟ್ಟಂತೆ ಹೇಳ್ತಾ ಇದ್ರಿ, ಈಗ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧ ಅಂದ್ರೆ ಎಷ್ಟೆಷ್ಟು ವಿದ್ಯಾರ್ಥಿಗಳು ಅಂದ್ರೆ ಎಷ್ಟು ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಬಹುದು ಪ್ರೀ ಮತ್ತೆ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳು ಸರ್?
1: ಸರ್, ನಮ್ಮಲ್ಲಿ ಪೋಸ್ಟ್ ಮೆಟ್ರಿಕ್ ಅಲ್ಲಿ ನಮಗೆ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತ ಮಾಡಿದ್ದಾರೆ ಸರ್. ಫಾರ್ ಎಕ್ಸಾಂಪಲ್, ಗ್ರೂಪ್ ಎಗೆ 3,500, ಗ್ರೂಪ್ ಬಿ 3,350, ಗ್ರೂಪ್ ಸಿ 2,100, ಗ್ರೂಪ್ ಡಿ 1,600. ಗ್ರೂಪ್ ಎ ಅಂತಂದ್ರೆ ನಮಗೆ PG ಎಲ್ಲ ಕೋರ್ಸ್ ಬರುತ್ತೆ, ಗ್ರೂಪ್ ಬಿ ಅಲ್ಲಿ ಸರ್ ನಮಗೆ ಪದವಿ ಎಲ್ಲ ಬರುತ್ತೆ, ಗ್ರೂಪ್ ಸಿ ಡಿಪ್ಲೊಮಾ, ಈ ರೀತಿ ಹಂತ ಹಂತವಾಗಿ ನಮಗೆ ಪೋಸ್ಟ್ ಮೆಟ್ರಿಕ್ ಅಲ್ಲಿ ಬರುತ್ತೆ. ಅದಕ್ಕೆ ಆದಂತೆ ಸ್ಕಾಲರ್ಶಿಪ್ ಅನ್ನ ನಿಗದಿಪಡಿಸಿರ್ತಾರೆ.
0: ಅಂದ್ರೆ ಹಾಸ್ಟೆಲ್ ವ್ಯವಸ್ಥೆ ಜೊತೆ ಕೂಡ ವಿದ್ಯಾರ್ಥಿ ವೇತನ ಕೂಡ ಪಡೆದುಕೊಳ್ಬಹುದು?
1: ಇಲ್ಲ ಸರ್, ನಮ್ಮಲ್ಲಿ ಹಾಸ್ಟೆಲ್ ಅಲ್ಲಿ ಅವಕಾಶ ಪಡೆದವರಿಗೆ ವಿದ್ಯಾರ್ಥಿ ವೇತನ ಬರೋದಿಲ್ಲ.
0: ಅಂದ್ರೆ ಹಾಸ್ಟೆಲ್ ಅಲ್ಲಿ ಪ್ರವೇಶ ಪಡೆದೆ ಬೇರೆ ವಿದ್ಯೆ ಅಂದ್ರೆ ಶಾಲೆಗಳಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳು ಮಾತ್ರ ವಿದ್ಯಾರ್ಥಿ ವೇತನ ಪಡೆದುಕೊಳ್ಬಹುದು, ಹಾಸ್ಟೆಲ್ ಇರ್ತಕ್ಕಂಥ ವ್ಯವಸ್ಥೆ ಇಲ್ಲ. ಸರ್, ಹಾಗೇನೆ ಈಗ ಈ ಒಂದು ನಿರುದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕೂಡ ತಮ್ಮ ಇಲಾಖೆಯಿಂದ ಏನಾದರೂ ಅವರುಗಳಿಗೆ ಅವಕಾಶ ಇದೆಯಾ ಅಥವಾ ಹೇಗೆ ಸರ್?
1: ಸರ್, ನಿರುದ್ಯೋಗಕ್ಕೆ ಅದಕ್ಕೆ ಸಂಬಂಧಪಟ್ಟಿದ್ದು ನಮ್ಮಲ್ಲಿ ಡಿ ದೇವರಾಜ ಅರಸು ನಿಗಮ ಅಲ್ಲಿ ಆರ್ಥಿಕವಾದಂತಹ ಸೌಕರ್ಯಗಳನ್ನ ಉದ್ಯಮಕ್ಕೆ ಸಂಬಂಧಪಟ್ಟಿದ್ದೆಲ್ಲ ನೋಡ್ಕೊಳ್ಳುತ್ತೆ ಸರ್.
0: ಸರ್ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತಾ ಇದ್ರಿ, ಈಗ ಇಲಾಖೆಗೆ ಸಂಬಂಧಪಟ್ಟಂತೆ.

0: ಏನು ಸಮುದಾಯ ಭವನಗಳ ನಿರ್ವಹಣೆ ಇರಬಹುದು, ಮತ್ತೆ ಈ ಒಂದು ಹಾಸ್ಟೆಲ್ ವ್ಯವಸ್ಥೆ ಇರ್ಬೋದು, ಮತ್ತೆ ವಿದ್ಯಾರ್ಥಿ ವೇತನಗಳ ಬಗ್ಗೆ ಇರಬಹುದು. ಈಗ ಜೊತೆಗೆ ತಾವು ಮಹಿಳೆಯರು ಕೂಡ ತಮ್ಮ ಅಂದ್ರೆ ಎಲ್ಲ ವಸತಿ ನಿಲಯಗಳನ್ನ ನಿರ್ವಹಣೆ ಮಾಡ್ತಕ್ಕಂಥವ್ರು ಕೂಡ ಮಹಿಳೆಯರೇ ಅಂತ ಹೇಳಿದ್ರಿ. ಈಗ ಹಾಸ್ಟೆಲ್ ವ್ಯವಸ್ಥೆ ಅಲ್ಲದೆ ಬೇರೆ ಏನಾದರೂ ಅವ್ರಿಗೆ ಆರ್ಥಿಕವಾಗಿ ಸಬಲೀಕರಣ ಅಂದ್ರೆ ಈಗ ನಿರ್ವಹಣೆ ಅಲ್ಲದಂದ್ರೆ ಬೇರೆ ಈಗ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಬೇರೆ ಬೇರೆ ತರದಲ್ಲಿ ಏನಾದರೂ ಅವ್ರಿಗೆ ಆರ್ಥಿಕ ನೆರವು ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಏನಾದ್ರು ಇದೆಯಾ ಅಥವಾ ಹೇಗೆ
1: ಸರ್? ಇದೆ, ಅದಕ್ಕೆ ನಮ್ಮ ಡಿ ದೇವರಾಸ ಅರಸು ಅಭಿವೃದ್ಧಿ ನಿಗಮ ಇದೆ ಸರ್. ಅದರ ಮೂಲಕವಾಗಿ ಮಹಿಳೆಯರಿಗೆ ಸಣ್ಣ ಉದ್ಯಮ ಮತ್ತೆ ಅವ್ರದೇ ಆದಂತಹ ಉದ್ಯಮಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳಕ್ಕೆ ನಮ್ಮ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಮೂಲಕ ಸಾಲ ಸೌಲಭ್ಯ, ನೇರ ಸಾಲ ಎಲ್ಲವನ್ನು ನೀಡಲಾಗುತ್ತದೆ ಸರ್.
0: ಓಕೆ, ಈಗ ವಿದ್ಯಾರ್ಥಿ ವೇತನಗಳ ಅಂದ್ರೆ ವಿದ್ಯಾರ್ಥಿ ನಿಲಯಗಳನ್ನ ಹುಡುಗರದು ಮತ್ತು ಹುಡುಗಿರದು ಎರಡರಲ್ಲೂ ಕೂಡ ಮಹಿಳೆಯರೇ ಕೂಡ ಕಾರ್ಯನಿರ್ವಹಿಸ್ತಾರೆ ಅಥವಾ ಪುರುಷರು ಕೂಡ ಅಲ್ಲಿ ಕೆಲಸವನ್ನ ಮಾಡ್ತಕ್ಕಂಥ ಅವಸ್ಥೆ ಇದೆ?
2: ನಮ್ಮಲ್ಲಿ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಪುರುಷರ ಪ್ರವೇಶ ಇಲ್ಲ ಸರ್.
0: ಓಕೆ,
2: ಎಲ್ಲಾ ಕರ್ತವ್ಯ ನಿರ್ವಹಿಸುವರು ಮಹಿಳೆಯರು. ಬಾಲಕರ ಮೆಟ್ರಿಕ್ ಪೂರ್ವದಲ್ಲಿ ಅಲ್ಲಿ ಹೆಣ್ಮಕ್ಕಳು ಅಂತಂದ್ರೆ ಅಡಿಗೆಯವರಾಗಿ ನಿಲಯ ಪಾಲಕರು ಕರ್ತವ್ಯ ನಿರ್ವಹಿಸ್ತಾರೆ. ಮೆಟ್ರಿಕ್ ನಂತರದ ಬಾಲಕರಲ್ಲಿ ಅಂದ್ರೆ ಅಲ್ಲಿ ಹೆಚ್ಚಿಗಾಗಿ ಗಂಡು ಮಕ್ಕಳು ಕಾರ್ಯನಿರ್ವಹಿಸ್ತಾರೆ, ಅದ್ರ ಜೊತೆ ಹೆಣ್ಮಕ್ಕಳು ನಾವು ತೊಳ್ತೀವಿ, ಅಲ್ಲಿ ಅಂತ ಏನು ನಿರ್ಬಂಧ ಇಲ್ಲ.
0: ಓಕೆ, ಅಂದ್ರೆ ಅವ್ರಗಳಿಗೆ ಮಕ್ಕಳಿಗೆ ಈ ಒಂದು ರಜದ ಅವಧಿಯಲ್ಲೂ ಕೂಡ ತಮ್ಮ ವಸತಿ ನಿಲಯಗಳಲ್ಲಿ ಅವಕಾಶ ಇರುತ್ತೆ ಅಥವಾ ಶಾಲೆ ಪ್ರಾರಂಭ ಆದಾಗ ಮಾತ್ರ ಅವ್ರಗಳಿಗೆ ಅವಕಾಶ ಇರುತ್ತೆ, ಹೇಗೆ ಸರ್?
2: ಸರ್, ಶಾಲಾ ಮತ್ತು ಕಾಲೇಜು ಪ್ರಾರಂಭ ಆದಾಗ ನಾವು ಅವಕಾಶವನ್ನು ಕೊಡ್ತೀವಿ. ಶಾಲೆ ಜೊತೆನೆ ನಮ್ಮ ಹಾಸ್ಟೆಲ್ಗಳು ಇರುತ್ತೆ ಸರ್, ಅಲ್ಲಿ ಶಿಕ್ಷಣ, ನಮ್ಮಲ್ಲಿ ವಸತಿ, ನಮ್ಮಲ್ಲಿ ವಸತಿ ಜೊತೆ ಮತ್ತೆ ಅವ್ರಿಗೆ ಗ್ರಂಥಾಲಯ ಮತ್ತೆ ಶಿಕ್ಷಣ ವೃತ್ತಿ ಮಾರ್ಗ ಈ ರೀತಿ ಎಲ್ಲ ನಾವು ಹಾಸ್ಟೆಲ್ ಅಲ್ಲಿ ವ್ಯವಸ್ಥೆ.
0: ಸೊ ಅಂದ್ರೆ ಈಗ ನಿಮ್ದು ಜೂನ್ಗೆ ಶಾಲೆ ಪ್ರಾರಂಭ ಆಗುತ್ತೆ ಅಂದ್ರೆ ಆ ಒಂದು ಸಂದರ್ಭದಲ್ಲೇ ಕೂಡ ನಿಮ್ಮ ವಸತಿ ನಿಲಯಗಳ ಒಂದು ಪ್ರವೇಶಾತಿಗಳು ಕೂಡ ಶುರುವಾಗುತ್ತೆ.
2: ಜೂನ್ ಒಂದಕ್ಕೆ ನಮ್ಮ ಶಾಲಾ ಪ್ರಾರಂಭೋತ್ಸವ ಆಗಿದ್ರೆ ನಾವು ಜೂನ್ 27ರಿಂದ ನಾವೆಲ್ಲ ಸ್ವಚ್ಛತೆ ಎಲ್ಲ ಆಗಿ ಮಕ್ಕಳಿಗೆ 28ಕ್ಕೆ ನಾವು ರೆಡಿ ವೆಲ್ಕಮ್ ಮಾಡ್ಕೊಳ್ತೀವಿ.
0: ಸರ್, ಸಾಕಷ್ಟು ಮಾಹಿತಿಯನ್ನ ತಾವು ಕೂಡ ತಿಳಿಸ್ತೀರಿ. ಇದ್ರ ಜೊತೆಗೆ ಸರ್, ಈಗ ಹಿಂದುಳಿದ ವರ್ಗಗಳ ಜನತೆಗೆ ತಮ್ಮ ಒಂದು ಇಲಾಖೆಯಿಂದ ಸಿಗ್ತಕ್ಕಂತ ಬೇರೆ ಬೇರೆ ಏನು ಯೋಜನೆಗಳ ಬಗ್ಗೆ ಏನಾದ್ರು ತಾವು ಮಾಹಿತಿಯನ್ನು ತಿಳಿಸ್ಬೋದು? ಏನೇನು ಯೋಜನೆಗಳಿದೆ, ಇದನ್ನು ಹೇಗೆ ಸಮರ್ಪಕವಾಗಿ ಬಳಸ್ಕೊಳ್ಬಹುದು ಸಮುದಾಯದ ಜನಗಳು ಅಂತ ತಾವೆಲ್ಲ ತಿಳಿಸ್ಬೋದು ಸರ್?
2: ಸರ್, ಹಿಂದುಳಿದ ವರ್ಗಗಳ ನಮ್ಮ ಇಲಾಖೆ ಮತ್ತು ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಮೂಲಕ ಹಿಂದುಳಿದ ವರ್ಗಗಳ ಇಲಾಖೆ ಇದು ನಮಗೆ ವಸತಿ ಮತ್ತು ವಿದ್ಯಾರ್ಥಿ ವೇತನ ಹಾಗೆ ಸಮುದಾಯ ಭವನ ಕಾರ್ಯಕ್ರಮ ಮತ್ತೆ ವಕೀಲರಿಗೆ ಏನು ನಮ್ಮ ಕಾನೂನು ಪದವೀಧರ ವಿದ್ಯಾರ್ಥಿಗಳು ಇರ್ತಾರೆ ಅವರಿಗೆ ನಾವು ಏನು ಅವರು ಪ್ರಾಕ್ಟೀಸ್ ಮಾಡ್ತಾರೆ ಆ ಟೈಮಲ್ಲಿ ಸ್ಟೈಫಂಡ್ ಕೊಡ್ತೀವಿ. 4 ವರ್ಷ ಪ್ರತಿ ವರ್ಷ 4,000 ಒಂದು ಜಿಲ್ಲೆಯಿಂದ ನಾವು 10 ಮಕ್ಕಳಿಗೆ ಕೊಡ್ತೀವಿ. ಅಲ್ಲಿ ಮಹಿಳೆಯರಿಗೆ 33% ನಾವು ರಿಸರ್ವೇಷನ್ ಕೊಡ್ತೀವಿ, ಅದು ಕಾನೂನು ಪದವೀಧರ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ. ಅದೇ ರೀತಿ PhD ಪ್ರಾಕ್ಟೀಸ್ ಮಾಡುವಂತ ವಿದ್ಯಾರ್ಥಿಗಳಿಗೆ ನಾವು ಅವರಿಗೂ 3 ವರ್ಷ ಅಂದ್ರೆ ಅವರ ಕೋರ್ಸು ಯಾವ ಕೋರ್ಸ್ ಮುಗಿಯೋವರೆಗೂ ಅಥವಾ ಗರಿಷ್ಠ 3 ವರ್ಷ ಪ್ರತಿ ತಿಂಗಳು ಅವರಿಗೂ 10,000 ನಾವು ಸ್ಟೈಪೆಂಡ್ ಅನ್ನ ಕೊಡ್ತೀವಿ. ಮತ್ತೆ ವಿದೇಶಿ ವ್ಯಾಸಂಗ ಆ ಸ್ಕೀಮು ನಮ್ಮಲ್ಲಿ ಇದೆ ಸರ್, ಅದು 2 ವರ್ಷ ಆಯ್ತು, ಅದು ನಡೀತಾ ಈ ವರ್ಷ ಹೋದ ವರ್ಷ ಇನ್ನು ನೋಟಿಫಿಕೇಶನ್ ಆಗಿ ಮಾಡ್ತೀನಿ ಅಂತ ಹೇಳಿದಾರೆ, ಇನ್ನು ಆಗಿಲ್ಲ. ಆ ಕೋರ್ಸ್ ಆ ಸ್ಕೀಮು ನಮ್ಮಲ್ಲಿ ವಿದೇಶಿ ವ್ಯಾಸಂಗ ಗ್ರಾಮೀಣ ಭಾಗದಲ್ಲಿ ಎಲ್ಲಾ ನಮ್ಮ ಹಿಂದುಳಿದ ವರ್ಗಗಳ ಏನ್ ಸಮುದಾಯದ ವಿದ್ಯಾರ್ಥಿಗಳು ವಿದೇಶದಲ್ಲಿ PG ಮತ್ತೆ PhD ಅನ್ನು ಮಾಡ್ಕೊಳ್ಳೋಕೆ ನಮ್ಮ ಇಲಾಖೆಯಿಂದ ಅವಕಾಶ ಇದೆ.
0: ಅಂದ್ರೆ ಈಗ ತಾವು ಹೇಳಿದಂಗೆ PhD ಮತ್ತೆ ಕಾನೂನು ಪದವಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಕೂಡ ತಮ್ಮ ಇಲಾಖೆಯಿಂದ ಸೌಲಭ್ಯ ಸಿಗುತ್ತೆ ಅಥವಾ ವರ್ಷಕ್ಕೆ ಮಾತ್ರ?
2: ಪ್ರತಿ ತಿಂಗಳು ಅಂದ್ರೆ ನಮ್ಮಲ್ಲಿ ಪ್ರತಿ ವರ್ಷ ನಾವು ಒಂದು ಕಮಿಟಿ ಇದೆ, ಆ ಕಮಿಟಿ ಮೂಲಕ ನಾವು ಅವರಿಗೆ ನಾವು ಇಲಾಖೆಯಿಂದ ಅರ್ಜಿ ಆಹ್ವಾನ ಮಾಡಿಕೊಂಡು ಆ ಅರ್ಜಿಯನ್ನ ನಾವು ಪರಿಶೀಲನೆ ಮಾಡಿ ಕಮಿಟಿ ಮುಂದೆ ಕೊಡ್ತೀವಿ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷತೆ ಇರ್ತಾರೆ, ಅವರ ಮೂಲಕ ನಾವು ಕಾನೂನು ಪದವೀಧರು ಏನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರ ಸೀನಿಯರ್ಸ್ ಹತ್ರ ಅವರನ್ನ ನಾವು ಆ ಕಮಿಟಿ ಮೂಲಕ ಆಯ್ಕೆ ಮಾಡ್ಕೊಳ್ತೀವಿ. 1 ವರ್ಷಕ್ಕೆ ನಾವು 1 ಜಿಲ್ಲೆಯಿಂದ 10 ಮಕ್ಕಳಿಗೆ ಆಯ್ಕೆ ಮಾಡ್ಕೊಳ್ತೀವಿ, ಅದರಲ್ಲಿ 33% ಹೆಣ್ಮಕ್ಳು.
0: ಅಂದ್ರೆ 10 ಮಕ್ಕಳು ಆಯ್ಕೆ ಆಗೋದ್ರಲ್ಲಿ 33% ಮಹಿಳೆಯರು ಇರ್ತಾರೆ. ಅಂದ್ರೆ ಜಿಲ್ಲೆಗೆ 10 ಮಕ್ಕಳು ಮಾತ್ರ ಆಯ್ಕೆ ಮಾಡ್ತಾರೆ, ಹೇಗೆ ಸರ್? ಯಾವ ತರ ಆಯ್ಕೆ ಪ್ರಕ್ರಿಯೆ ಮಾಡ್ತೀರಾ?
2: ಅದಕ್ಕೊಂದು ಕಮಿಟಿ ಇದೆ ಸರ್, ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿಗಳು, ಮತ್ತೆ ಬಾರ್ ಕೌನ್ಸಿಲ್ ಅಧ್ಯಕ್ಷರು, ಮತ್ತೆ ಲೀಗಲ್ ನ್ಯಾಯಾಧೀಶರು, ಇದಕ್ಕೆ ಈ ಕಮಿಟಿ ಮೂಲಕ ನಾವು ಸದಸ್ಯ ಕಾರ್ಯದರ್ಶಿ ಇರ್ತವೆ, ಅಲ್ಲಿ ಅವರಿಗೆ ಸಂದರ್ಶನದ ಮೂಲಕ ಆಯ್ಕೆ ಮಾಡಲು.

0: ಓಕೆ. ಸೊ ಒಂದು ಒಂದು ಸರಿ ಆಯ್ಕೆ ಆದಂತಹ ವ್ಯಕ್ತಿ 3 ವರ್ಷದ ತನಕ ಅಥವಾ 4 ವರ್ಷದ ತನಕ ಪಡಿಬಹುದು. ಅವ್ರದ್ದು ಪ್ರತಿ ವರ್ಷ ಕೂಡ ಇರುತ್ತೆ.
1: ಹೌದು ಸರ್, ಅವರು ಪ್ರಾಕ್ಟೀಸ್ ಮಾಡ್ತಾ ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಅವು ಅಟೆಂಡೆನ್ಸ್ ಅನ್ನ ನಮ್ಮ ಇಲಾಖೆಗೆ ಸಲ್ಲಿಸಿದ್ರೆ ನಾವು ಅಟೆಂಡೆನ್ಸ್ ಮೂಲಕ ಅದನ್ನ ತೆಗೆದುಕೊಂಡು ಅವರಿಗೆ ನಾವು ಪೇಮೆಂಟ್ ಅನ್ನ ಮಾಡ್ತೀವಿ, ವ್ಯವಸ್ಥೆ ಮಾಡ್ತೀವಿ.
0: ಓಕೆ, ಅಂದ್ರೆ ಈಗ ಒಂದ್ ವೇಳೆಗೆ ತಾವು ಹೇಳಿದ್ರಿ ಬರೀ ಜಿಲ್ಲೆಯಿಂದ 10 ಮಕ್ಕಳನ್ನ ಮಾತ್ರ ನಾವು ಆಯ್ಕೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ, ಸಾಕಷ್ಟು ಅರ್ಜಿಗಳು ಬರ್ತವೆ. ಈಗ ಈ ವರ್ಷ ಹಾಕಿದಂತಹ ಅರ್ಜಿನ ಮತ್ತೆ ಅವ್ರು ಆಗ್ಲಿಲ್ಲ ಈ ವರ್ಷ ಅಂದಾಗ ಮುಂದಿನ ವರ್ಷನೂ ಕೂಡ ಅವ್ರು ಅಪ್ಲೈ ಮಾಡ್ಬೋದು ಅಥವಾ ಆ ವರ್ಷಕ್ಕೆ ಮಾತ್ರ ಸೀಮಿತ ಹೇಗೆ ಸರ್?
1: ಸರ್, ನಮಗೆ ಅವರಿಗೆ ವಯಸ್ಸಿನ ಒಂದು ಇದು ಇದೆ, 38 ವರ್ಷದ ಒಳಗಡೆ ಹಾಕ್ತಾ ಇರ್ಬೋದು ಸರ್, ಸೆಲೆಕ್ಷನ್ ಆಗ್ಲಿಲ್ಲ ಅಂದ್ರೆ ಅಪ್ಲೈ ಮಾಡ್ಬೋದು.
0: ಸೊ 38 ವರ್ಷದ ತನಕ ಕೂಡ ಅವ್ರಿಗೆ ಅವಕಾಶ ಇದೆ. ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸಿದ್ರೆ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಏನೇನು ಯೋಜನೆಗಳಿದೆ ಅದರಲ್ಲಿ ಪ್ರಮುಖವಾಗಿ ವಸತಿ ನಿಲಯ ಮತ್ತು ಒಂದು ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡೋದ್ರ ಬಗ್ಗೆ ತಾವು ಹೇಳಿದ್ರಿ ಸರ್. ಸರ್, ಕಾರ್ಯಕ್ರಮದ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ತಮ್ಮ ಇಲಾಖೆ ಕುರಿತು ಏನಾದರೂ ಸಂದೇಶ ನೀಡದಿದ್ರೆ ತಾವು ಏನು ಹೇಳೋದಕ್ಕೆ ಬಯಸ್ತೀರ ಸರ್?
1: ಸರ್, ನಮ್ಮ ಇಲಾಖೆ ಶಿಕ್ಷಣಕ್ಕಾಗಿ ಮೀಸಲಾಗಿರುವಂತಹ ಇಲಾಖೆ, ಗ್ರಾಮೀಣ ಭಾಗದ ಮಕ್ಕಳ ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಒತ್ತು ನೀಡಿ ಆ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕಾಗಿರೋ ಸಲುವಾಗಿ ನಮ್ಮ ಈ ಇಲಾಖೆಯ ಮುಖ್ಯ ಉದ್ದೇಶ ಸರ್, ವಸತಿ ಇಲಾಖೆಯ ಮುಖ್ಯ ಉದ್ದೇಶ ಇದು. ಇದನ್ನ ನಾವು ಎಲ್ಲಾ ನಮ್ಮ ಜನರಿಗೆ ತಲುಪಿಸುವಂತಹ ಕೆಲಸ ನಾವು ಮಾಡ್ತೀವಿ.
0: ತುಂಬಾ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿಂದುಳಿದ ವರ್ಗಗಳ ಒಂದು ಕಲ್ಯಾಣ ಇಲಾಖೆಯಲ್ಲಿ ಪ್ರಮುಖವಾಗಿ ಏನೇನು ಯೋಜನೆಗಳಿದೆ ಅದನ್ನು ಹೇಗೆ ಪಡೆದುಕೊಳ್ಬೇಕು, ಪ್ರಮುಖವಾಗಿ ತಮ್ಮ ಒಂದು ವಸತಿ ನಿಲಯಗಳಿಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಕಾರ್ಯನಿರ್ವಹಿಸ್ತದೆ ವಸತಿ ನಿಲಯಗಳು, ಆ ಒಂದು ವಸತಿ ನಿಲಯಗಳ ಒಂದು ಸೌಲಭ್ಯವನ್ನು ಮಕ್ಕಳು ಹೇಗೆ ಪಡೆದುಕೊಳ್ಬೇಕು ಮತ್ತು ವಿದ್ಯಾರ್ಥಿ ವೇತನಗಳಿಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ರಿ ಸರ್. ತಾವು ಇಷ್ಟೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
1: ಥ್ಯಾಂಕ್ ಯು ಸರ್. ತಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಅವರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ.
0: ಕೇಳಿದರೆ ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸೇವೆಗಳು ಮತ್ತು ಕಾರ್ಯಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರು ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾದ ಶ್ರೀ ರಾಘವೇಂದ್ರ ಸರ್ ಅವರು. ಇದೇ ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು.

0: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
1: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೇ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ. ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
1: ಅನುಸಂಧಾನ ಸೇ ಆತ್ಮನಿರ್ಭರತಾ ಸೈನ್ಸ್.

0: ಸೆಲ್ಫ್ ರಿಲಯನ್ಸ್ ಆಗ ಯೇ ಹಮಾರ ಮಂತ್ರ ಬನ್ ಚುಕ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
4: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ಮು ಬಂದಿರೋದು.
4: ಬಾ ಕುಮಾರ, ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿಲಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
3: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರ್ದು ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
3: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
4: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
3: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
4: ಇದು ಕಲಾಕುಮಾರ ಮಾತು ಅಂದ್ರೆ,
5: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
6: మీకు తెలుసా, ప్రపంచంలోని అనేక అభివృద్ధి చెందిన దేశాల్లో ఉచిత వైద్యం ఎప్పటికీ ఒక కళ. భారత్లో ఇది ప్రతి పౌరుడికి లభించిన హక్కు. 60 కోట్లకు పైగా ప్రజలకు 5 లక్షల వరకు విలువైన చికిత్సను ఆయుష్మాన్ భారత్ ఉచితంగా అందిస్తుంది. 19,000కు పైగా జన ఔషధి కేంద్రాలు 90% వరకు తక్కువ ధరలకే మందులను అందిస్తున్నాయి.
7: వ్యక్తికి జమీన్, ఘర్, గహనే యా దూసరా కోయి సామాన్ బీమారీ కే ఖర్చ్ మే बिकने से बचा है, गिरवी रखने से बचा है, तो ये आयुष्मान भारत की बहुत बड़ी सफलता है.
6: 12 సంవత్సరాల విశ్వాసం, అభివృద్ధి, ప్రజా సంక్షేమం.
8: ನಮ್ಮ ರೇಡಿಯೋ ಕೇಂದ್ರದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿ ಬರೋಣ.

0: ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಯಿತು.
1: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 50 ಕುರಿತು. ಎಸ್ ವಿ ವೈ ಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮುಳುರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ. ನಕ್ಷತ್ರ ಮಂಡಲದಿನ್ ಆಚೆಯಿಂದೊಂದುದನಿ
4: ವಕ್ಷೋ ಗುಹಾಂತರದಿನ್
3: ಒಂದು ದನಿ ಇಂತಿ ಸಾಕ್ಷಿದ್ವಯವು ನಿನ್ನೊಳ್

0: ಒಂದು ಗೂಡಿದೊಡೆ ಅದೇ,
1: ಒಂದು ಗೂಡಿದೊಡೆ ಅದೇ
0: ಪ್ರೇಕ್ಷೆ ಪರಬೊಮ್ಮನದು ಮಂಕುತಿಮ್ಮ,
1: ಪ್ರೇಕ್ಷೆ ಪರಬೊಮ್ಮನದು ಮಂಕುತಿಮ್ಮ.
0: ಕಳೆದ ಮುಕ್ತಕದಲ್ಲಿ ಶ್ವಾಸವದು ಬೊಮ್ಮನದು ಅಂತ ಹೇಳಿದರು ಡಿ ವಿ ಜಿಯವರು. ಶ್ವಾಸ ಅಂದರೆ ಉಸಿರು, ಒಂದು ರೀತಿಯಲ್ಲಿ ಅದು ಪ್ರಾಣ, ಮುಖ್ಯವಾದಂಥದ್ದು ಅಂತರಂಗದಲ್ಲಿರುವಂಥದ್ದು ಶ್ವಾಸ. ಸೊ ಶ್ವಾಸವದು ಬೊಮ್ಮನದು ಅಂತ ಹೇಳಿದಾಗ ಮುಂಡಪ್ಪನವರು ಹೇಳಿದರು, ಗ್ರೀಸಿನ ಕಬ್ಬಗಳನ್ನು ದೆಹಲಿಯಲ್ಲಿ ಓದ್ತಾರೆ ಇತ್ಯಾದಿಗಳನ್ನು ಹೇಳ್ತಾ, ಮನಸ್ಸಿನ ರಾಜ್ಯಕ್ಕೆ ಯಾವುದೇ ರೀತಿಯ ಸೀಮೆಗಳಿರಲ್ಲ, ಎಲ್ಲವೂ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಸಲ್ಲುವಂಥದ್ದು ಅದು, ಅದು ದೇವರ ತತ್ವ ಅಂತ ಹೇಳಿದರು. ಮನಸ್ಸಿನ ಒಂದು ವಿಶೇಷತೆ ಏನಂತ ಹೇಳಿದರೆ ಅದು ಅನುಭವಕ್ಕೆ ಬರ್ತದೆ. ನಮಗೆ ಹೆಚ್ಚಾಗಿ ನೋಡೋ ಅಂಥದ್ದಕ್ಕಿಷ್ಟ, ನೋಡೋಕ್ಕಿಷ್ಟ ನಮಗೆ. ಸೊ ಇಲ್ಲಿ ಪ್ರೇಕ್ಷೆ ಅನ್ನೋ ಪದವನ್ನು ಬಳಸ್ತಾರೆ. ಪ್ರೇಕ್ಷೆ ಅಂದರೆ ಕಣ್ಣಿಗೆ ಸಿಕ್ಕುವಂಥ ನೋಟ. ಸೊ ಪ್ರೇಕ್ಷೆ ಪರಬೊಮ್ಮನದು, ಯಾವುದದು ಪ್ರೇಕ್ಷೆ ಅನ್ನೋದನ್ನು ಇಲ್ಲಿ ವಿವರಿಸ್ತಾರೆ. ಅಕ್ಷಿ ಅಂದರೆ ಕಣ್ಣು, ಸಾಕ್ಷಿ ಅಂದರೆ ನೋಡುವಂಥದ್ದು. ಸೊ ಇಲ್ಲಿ ಗುಂಡಪ್ಪನವರು ಸಾಕ್ಷಿದ್ವಯ ಅಂತ ಹೇಳ್ತಾ ಇದ್ದಾರೆ, ಎರಡು ಕಣ್ಣು ಅಂತ. ಸ್ವಾರಸ್ಯ ಅಂತ ಹೇಳಿದ್ರೆ ಮನುಷ್ಯನಿಗೂ ಎರಡು ಕಣ್ಣಿದೆ, ನಮಗೆಲ್ಲ ಎರಡು ಕಣ್ಣಿದೆ. ಆ ಎರಡೂ ಕಣ್ಣಿಂದ ನೋಡಿದಾಗಲೇ ನಮಗೆ ವಸ್ತುಗಳು ಸ್ಪಷ್ಟವಾಗಿ ಗೋಚರವಾಗೋದು. ಅದನ್ನು ನಾವು ಬೈನಾಕ್ಯುಲರ್ ವಿಷನ್ ಅಂತ ಹೇಳ್ತೀವಿ. ಸಾಕ್ಷಿದ್ವಯ, ಅಕ್ಷಿದ್ವಯ, ಬೈ ಅಂದರೆ ಎರಡು, ಆಕ್ಯುಲರ್ ಅಂದರೆ ಕಣ್ಣು, ಬೈನಾಕ್ಯುಲರ್ ವಿಷನ್ ಅಂತ ನಾವು ಫಿಸಿಯಾಲಜಿನಲ್ಲಿ, ಆಫ್ಥಾಲ್ಮಾಲಜಿನಲ್ಲಿ ಹೇಳ್ತೀವಿ. ಈ ಬೈನಾಕ್ಯುಲರ್ ವಿಷನ್ನಿನ ಪ್ರಾಮುಖ್ಯತೆ ಮೆಡಿಕಲ್ ದೃಷ್ಟಿಯಿಂದ ಏನಪ್ಪ ಅಂತಂದರೆ, ಎರಡೂ ಕಣ್ಣಿಂದ ನೋಡೋದಕ್ಕೆ ಸಾಧ್ಯವಾದಾಗ ಮಾತ್ರ ಆಳದ ಒಂದು ಅರಿವು ನಮಗಾಗತ್ತೆ. ದಿ ಪರ್ಸೆಪ್ಷನ್ ಆಫ್ ಡೆಪ್ತ್ ಅಂದರೆ ತ್ರೀ ಡೈಮೆನ್ಷನಲ್ ವಿಷನ್ ಅಂತ ಹೇಳ್ತೀವಲ್ಲ, ಈಗ ಉದ್ದ, ಅಗಲ, ಆಳ, ಈ ಆಳದ ಅರಿವು ನಮಗಾಗಬೇಕಾದ್ರೆ ನಮಗೆ ಬೈನಾಕ್ಯುಲರ್ ವಿಷನ್ ಇದ್ದಾಗ ಮಾತ್ರ ಸಾಧ್ಯ ಅನ್ನೋದು ವಿಜ್ಞಾನ ಹೇಳೋವಂಥ ಮಾತು. ಸೊ ವಿಜ್ಞಾನದಲ್ಲೂ ಕೂಡ ಡಿ ವಿ ಜಿಯವರು ಇಲ್ಲಿ ಹೇಳ್ತಾ ಇರುವಂಥ ಅಕ್ಷಿದ್ವಯ ಬಹಳ ಕೆಲಸ ಮಾಡುತ್ತೆ. ಈ ಅಕ್ಷಿದ್ವಯ ಅಂತಂದ್ರೇನು? ಇವಾಗ ನಾವೊಂದು ಸಣ್ಣ ಎಕ್ಸ್ಪರಿಮೆಂಟ್, ಒಂದು ಪರೀಕ್ಷೆ ನಾವು ಮಾಡ್ಕೋಬೋದು. ಯಾವುದೋ ಒಂದು ವಸ್ತುವನ್ನು ನೋಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಆ ವಸ್ತುವನ್ನು ಎರಡೂ ಕಣ್ಣಿಂದ ನೋಡ್ತಾ ಇದ್ದೀವಿ. ನಮಗೆ ಎರಡೂ ಕಣ್ಣಿನ ಬಲದಿಂದ ನಮ್ಮ ಮುಂದೆ ಒಂದು ಕಪ್ಪೋ ಒಂದು ಫೋನೋ ಏನೋ ಒಂದು ಇಟ್ಟು ಅದನ್ನು ನೋಡೋಣ. ಒಂದು ಕಣ್ಣನ್ನು ಮುಚ್ಕೊಂಬಿಡೋಣ. ಆಗ ನಮಗೆ ಎದುರು ಕಾಣ್ತಾ ಇರುವಂಥ ವಸ್ತುವಿನ ಸ್ಥಾನ ಸ್ವಲ್ಪ ಬದಲಾಗಿದೆಯೇನೋ ಅಂತ ಅನಿಸುತ್ತೆ. ಯಾಕೆ? ಒಂದೇ ಕಣ್ಣನ್ನು ನೋಡ್ತಾ ಇದೆ. ಇನ್ನೊಂದು ಕಣ್ಣನ್ನು ಮುಚ್ಕೊಂಡು ಮೊದಲು ಮುಚ್ಚಿದ ಕಣ್ಣಿನಿಂದ ಅದೇ ವಸ್ತುವನ್ನು ನೋಡಿದಾಗ ಮತ್ತೆ ಬದಲಾದಂತೆ ಕಾಣಿಸುತ್ತೆ. ಆದರೆ ಎರಡೂ ಕಣ್ಣುಗಳನ್ನು ನಾವು ತೆರೆದು ನೋಡಿದಾಗ ಬೇರೆ ರೀತಿಯಲ್ಲಿ, ಇದು ಸ್ಪಷ್ಟ, ಇದು ನಿಜವಾದಂಥ ಅದರ ಜಾಗ ಅನ್ನೋದು ನಮಗೆ ಕಾಣಿಸುತ್ತೆ. ಸೊ ಈ ಥರದ ಹಲವು ಸಂದರ್ಭಗಳನ್ನು ನಾವು ನೋಡ್ತೀವಿ. ಈಗ ಈ ಸಾಕ್ಷಿದ್ವಯದ ಪ್ರಾಮುಖ್ಯತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಬಹಳ ಮುಖ್ಯ. ಅದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತೀನಿ. ಈಗ ಸಪೋಸ್ ಒಬ್ಬರು ಹಿಂದೆ ಒಬ್ಬರು ನಿಂತಿದ್ದಾರೆ ಅಂತ ಅನ್ಕೊಳ್ಳೋಣ. ಮೊದಲು ನಿಂತಿರೋರು ಬಹಳ ಎತ್ತರಕ್ಕೆ ದಪ್ಪಗಿದ್ದಾರೆ, ಅವರ ಹಿಂದೆ ನಿಂತಿರುವಂಥ ವ್ಯಕ್ತಿ ಕುಳ್ಳಿಗೆ ಸಣ್ಣಗಿದ್ದಾರೆ. ಇವರ ಅಭಿಮುಖವಾಗಿ ನಾವು ನಿಂತ್ಕೊಂಡು ಇವರಿಬ್ಬರನ್ನು ನೋಡಿದಾಗ ನಮಗೇನು ಕಾಣಿಸುತ್ತೆ?
1: ಮೊದಲನೇ ವ್ಯಕ್ತಿ
0: ಒಬ್ಬರೇ ಇದ್ದಾರೆ ಅಂತ ಕಾಣಿಸುತ್ತೆ. ನಾವೇನು ಅನ್ಕೋತೀವಿ? ಇರೋರು ಒಬ್ಬರೇ ಅಂತ, ಅವ್ರು ಇಲ್ಲ ಅಂತ ಅನ್ಕೋತೀವಿ. ಅದ್ರ ಬದಲು ಪ್ರೊಫೈಲ್ ಅಂತೀವಿ. ಅಂದರೆ ನಾವು ಒಂದು ಸ್ವಲ್ಪ ಪಕ್ಕಕ್ಕೆ ಹೋಗಿ ಮುಂದೆ ನಿಂತಿರೋವಂಥವ್ರು ಪೂರ್ವಕ್ಕೆ ತಿರುಗಿದ್ದಾರೆ ಅಂತ ಅನ್ಕೊಳ್ಳೋಣ. ನಾವು ಅವರ ಎಡಗೈ ಹತ್ರ ಅಥವಾ ಬಲಗೈ ಹತ್ರ ನಿಂತ್ಕೊಂಡು ತಿರುಗಿ ನೋಡಿದಾಗ ಅವರಿಬ್ಬರ ಪಾರ್ಶ್ವ ದೃಷ್ಟಿ ನಮ್ಗೆ ಸಿಕ್ಕತ್ತೆ, ಸೈಡ್ ವ್ಯೂ ಸಿಕ್ಕತ್ತೆ. ಅವಾಗೇನು ಕಾಣಿಸ್ತು? ಮುಂದೆ ನಿಂತಿರೋರು ಕಾಣಿಸಿದ್ರು, ಹಿಂದೆ ನಿಂತಿರೋರು ಕಾಣಿಸಿದ್ರು. ಆರ್ಥೋಪೆಡಿಕ್ಸಲ್ಲಿ ನಾವು ಎಕ್ಸ್ರೇ ಬರೆಯುವಾಗ ಈ ಸಿದ್ಧಾಂತವನ್ನು ಯಾವಾಗಲೂ ಬಳಸ್ತೀವಿ. ಅದನ್ನು ಒಂದನ್ನು ಎ ಪಿ ವ್ಯೂ, ಆ್ಯಂಟಿರೋಪೋಸ್ಟೀರಿಯರ್ ವ್ಯೂ ಅಂತೀವಿ, ಇನ್ನೊಂದನ್ನು ಲ್ಯಾಟರಲ್ ವ್ಯೂ ಅಂತೀವಿ. ಯಾಕೆಂದರೆ ನೇರವಾಗಿ ನೋಡಿದಾಗ ನಮಗೆ ಕೆಲವು ರೀತಿಯ ಮಾಹಿತಿ ಸಿಕ್ಕತ್ತೆ, ಅದನ್ನು 90 ಡಿಗ್ರೀಸ್ ತಿರುಗಿಸಿ ನೋಡಿದಾಗ ಇನ್ನೊಂದು ರೀತಿಯ ಮಾಹಿತಿ ಸಿಗುತ್ತೆ. ಅಕ್ಕ ಪಕ್ಕ ಹಿಂದೆ ಮುಂದೆ ಇವೆರಡನ್ನೂ ನಾವು ತಿಳ್ಕೋಬೇಕು ಅಂದರೆ ಈ ಅಕ್ಷಿದ್ವಯ, ದೃಷ್ಟಿದ್ವಯದ ಪ್ರಾಮುಖ್ಯತೆ ಬಹಳ ಮುಖ್ಯ ಇರುತ್ತೆ, ಬಹಳ ದೊಡ್ಡದಾಗಿರುತ್ತೆ.

0: ಜೀವನದಲ್ಲಿ ಅದು ಹೇಗೆ ಅಂತ ನಾವು ನೋಡಿದಾಗ ಗುಂಡಪ್ಪನವರು ಹೇಳ್ತಾರೆ, ಒಂದು ಧ್ವನಿ ನಮಗೆ ಕೇಳಿಸ್ತಾ ಇದೆಯಂತೆ, ಅದು ನಕ್ಷತ್ರ ಮಂಡಲದಿಂದ ಆಚೆಯಿಂದ ಬರ್ತಾ ಇದೆ, ಅಂದರೆ ಹೊರಗಿನಿಂದ ಬರ್ತಾ ಇದೆ, ಹೊರಗಿನಿಂದ ಕೆಲವು ಮಾಹಿತಿಗಳು ನಮಗೆ ಸಿಗ್ತಾ ಇದೆ. ಇನ್ನೊಂದು ಧ್ವನಿ, ಇನ್ನೊಂದು ನೋಟ ಯಾವುದು, ಅದು ವಕ್ಷೋ ಗುಹಾಂತರದಿಂದ, ನಮ್ಮ ಎದೆಯ ಗುಹೆಯ ಒಳಗಡೆಯಿಂದ ಬರ್ತಾ ಇರುವಂಥ ಅಂತರಂಗದ ಧ್ವನಿ. ಬಾಹ್ಯದಿಂದ ಬರುವಂಥ ಒಂದು ರೀತಿಯ ಧ್ವನಿ, ಮಾಹಿತಿ, ವಿಚಾರಗಳು, ಅದು ಪರಿಷ್ಕರಣೆಗೊಂಡು ನಮ್ಮ ಒಳಗಿಲಿಂದಲೇ ಒದ್ಕೊಂಡು ಹೊರಗಡೆ ಬರುವಂಥ ಭಾವನೆಗಳ ಒಂದು ಸರಣಿ ಇನ್ನೊಂದು. ಇದು ಎರಡೂ ಕೂಡ ನಮಗೆ ಮುಖ್ಯ. ಎರಡಿದ್ದಾಗಲೇ ನಮಗೆ ಬೈನಾಕ್ಯುಲರ್ ವಿಷನ್, ಸ್ಪಷ್ಟವಾದಂಥ ಆಳದ ತಿಳಿವು ಇರೋಂತಹ ದೃಷ್ಟಿ ನಮಗೆ ಸಿಕ್ಕುವಂಥದ್ದು. ಹಿಂದೆ ಮುಂದೆ ಅಕ್ಕಪಕ್ಕ ಎರಡೂ ಕೂಡ ನಾವು ತಿಳ್ಕೊಳ್ಬೇಕಾದ್ರೆ ಈ ಎರಡೂ ರೀತಿಯ ವಿಷನ್ ನಮಗೆ ಇರಬೇಕು ಅಂತ. ನಕ್ಷತ್ರ ಮಂಡಲದಿಂದ ಆಚೆಯಿಂದ ಏನೋ ಒಂದು ಬರ್ತಾ ಇದೆ ಅಂತಂದರೆ ಅದು ಏನು, ಯಾವ ರೀತಿಯ ಇದು? ಸೊ ಅದು ನಮಗೆ ಅತೀಂದ್ರಿಯವಾದಂತಹ ಕೆಲವು ವಿಚಾರಗಳು, ಹೊರಗಿನಿಂದ ವಿಚಾರಗಳನ್ನು ನೋಡಿದಾಗ ಒಳಗಡೆ ಸ್ಫುರಿಸುತ್ತೆ. ಅದು ನೇರವಾಗಿ ನಮ್ಮ ಕಣ್ಣಿಗೆ ಕಾಣಿಸದೇ ಇರಬಹುದು, ಆದರೂ ಕೂಡ ಆ ಒಂದು ಸಂದರ್ಭಕ್ಕೆ, ಆ ಒಂದು ಪರಿಸ್ಥಿತಿಗೆ ನಮ್ಮನ್ನು ನಾವು ತೆತ್ತಕೊಂಡಾಗ ಎಲ್ಲಿಂದ ಬಂತು ಆ ಭಾವನೆ ಅಂತ ನಾವು ತಿಳಿಯಕ್ಕೆ ಆಗದೇ ಇರುವ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಕೆಲವು ಬದಲಾವಣೆಗಳಾಗುತ್ತೆ. ಈ ಥರ ಅನುಭವ ನಮಗೆ ಎಷ್ಟೋ ಸರ್ತಿ ಆಗಿರುತ್ತೆ. ಈಗ ಉದಾಹರಣೆಗೆ, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದ್ವಿ ಅಂತ ಅನ್ಕೋಣ. ಆ ದೇವಸ್ಥಾನದಲ್ಲಿ ನಿಜಕ್ಕೂ ಸರಿಯಾದ ರೀತಿಯ ಚಟುವಟಿಕೆಗಳು ಎಲ್ಲ ನಡೀತಾ ಇದೆ ಅಂತ ಅನ್ನೋದೇ ಆದರೆ, ಆ ದೇವಸ್ಥಾನದ ಪ್ರಾಂಗಣದ ಒಳಗಡೆ ಹೋಗ್ತಾ ಇದ್ದಂತೆ ನಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಪ್ರಶಾಂತತೆ ನೆಲೆಸುತ್ತೆ. ಆ ವಾತಾವರಣದಲ್ಲೇನೆ ಆ ಥರದ ಒಂದು ಪ್ರಶಾಂತ ತರಂಗಗಳಿರ್ತವೆ. ಆ ತರಂಗಗಳು ನಮ್ಮ ಮನಸ್ಸು ಮೇಲೆ ಪರಿಣಾಮ ಬೀರಿ ನಮ್ಮ ಮನಸ್ಸಿನ ಸ್ಥಿತಿ ಕೂಡ ಒಂದು ರೀತಿಯಲ್ಲಿ ಸಮಾಧಾನದ ಸ್ಥಿತಿಗೆ ಹೋಗುತ್ತೆ. ಇದು ಅತೀಂದ್ರಿಯವಾದಂಥ ರೀತಿದಾದರೆ ಅಷ್ಟೇ ಮುಖ್ಯವಾಗಿ ಇಂದ್ರಿಯ ಗ್ರಾಹ್ಯವಾದಂಥ ಬಾಹ್ಯ ವಿಚಾರಗಳು ಕೂಡ ಬಹಳ ಮುಖ್ಯ. ಈಗ ನನಗೆ ಕೆಲವು ಅನುಭವಗಳಾಗಿರುತ್ತವೆ, ಬೇರೆಯವರಿಗೆ ಬೇರೆ ರೀತಿಯ ಅನುಭವಗಳಾಗಿರುತ್ತವೆ. ಆ ಅನುಭವಗಳ ಬಗ್ಗೆ ಅವರು ನನಗೆ ತಿಳಿಸ್ಕೊಡಬಹುದು. ಹಿಂದೆ ಬರೆದಂಥ ಅನೇಕ ಪುಸ್ತಕಗಳನ್ನು ನಾವು ನೋಡಿದಾಗ ಅವೆಲ್ಲವೂ ಕೂಡ ಆ ಸಾಹಿತಿಯಲ್ಲಿ, ಆ ಕವಿಯಲ್ಲಿ ಸ್ಫುರಿಸಿದ ಭಾವನೆಗಳ ಒಂದು ಪ್ರಕಟಿತ ರೂಪ. ಅದೇ ರೀತಿಯಲ್ಲಿ ನಾವು ಟೆಕ್ಸ್ಟ್ ಬುಕ್ಸಲ್ಲಿ ವಿಜ್ಞಾನದ ಬಗ್ಗೆ ಓದ್ತೀವಿ. ವಿಜ್ಞಾನದ ಪ್ರತಿಯೊಂದು ವಿಚಾರವನ್ನು ನಾವೇ ಮಾಡಿದ್ದಲ್ಲ, ಅದು ಹೊರಗಡೆಯಿಂದ ನಮಗೆ ಬರ್ತಾ ಇರುವಂಥದ್ದು. ಆ ರೀತಿ ಬೇರೆ ಇಂದ್ರಿಯ ಗ್ರಾಹ್ಯವಾದಂಥದ್ದು, ಇಂದ್ರಿಯ ಬಾಹ್ಯವಾದಂಥ ಅನೇಕ ವಿಚಾರಗಳು ಹೊರಗಿನಿಂದ ನಮ್ಮ ಮನಸ್ಸಿನ ಒಳಗಡೆ ಬರ್ತದೆ. ಆ ವಿಚಾರಗಳನ್ನು ನಮ್ಮ ಮನಸ್ಸು, ನಮ್ಮ ಆಂತರಿಕ ಅನುಭವಗಳ ಬೇರೆ ಅನುಭವಗಳ ಹಿನ್ನೆಲೆಯಲ್ಲಿ ಪರಿಷ್ಕರಣವನ್ನು ಮಾಡ್ತದೆ. ಸೊ ಇದು ಸಾಕ್ಷಿ ದ್ವಯ. ಹೊರಗಿಂದ ನೀನು ನನಗೇನೋ ಹೇಳ್ಬೋದು, ನೋಡು ಇದು ಹೀಗೆ ಅಂತ, ಅದನ್ನು ನಾನು ಯಥಾವತ್ತಾಗಿ ಸ್ವೀಕರಿಸೋಕ್ಕೆ ಸಾಧ್ಯ ಇಲ್ಲ. ಯಾಕೆ, ನಾನು ಎದುರುಗಡೆಯಿಂದ ಅವಾಗಲೇ ಕೊಟ್ವಲ್ಲ ಉದಾಹರಣೆ, ಎದುರುಗಡೆಯಿಂದ ಮಾತ್ರ ನೋಡಿದಾಗ ಇಬ್ಬರು ವ್ಯಕ್ತಿ ಇಲ್ಲ, ಒಬ್ಬರೇ ಇದ್ದಾರೇನೋ ಅಂತ ಅನಿಸುತ್ತೆ. ಆವಾಗ ನಾನೇನು ಮಾಡಬೇಕು, ಪಕ್ಕಕ್ಕೆ ಹೋಗಿ ನೋಡಬೇಕು. ಇನ್ನೊಂದು ಕೋನದಿಂದ ನೋಡಿದಾಗ ಬೇರೆ ದೃಷ್ಟಿ ಸಿಕ್ಕತ್ತೆ. ಸೊ ಹಾಗೆ ಈ ದೃಷ್ಟಿ ಕೋನಗಳು, ದೃಷ್ಟಿ ದ್ವಯಗಳು ನಾವು ಸದಾಕಾಲ ನಾವು ಎಚ್ಚರದಿಂದ ಅನ್ವಯ ಮಾಡ್ತಾ ಇದ್ದಾಗ ಸಾಕ್ಷಾತ್ತಾದಂಥ ವಿಚಾರಗಳು ನಮಗೆ ಗೊತ್ತಾಗುತ್ತೆ. ಹಾಗೆ ಈ ಎರಡು ಸ ಅಕ್ಷಿ ನಾವು ಉಪಯೋಗಿಸಿದಾಗ ನಮಗೆ ಕಾಣಿಸುವಂಥ ಪ್ರೇಕ್ಷೆ, ನಮಗೆ ಕಾಣಿಸುವಂಥದ್ದು ಪರಬ್ರಹ್ಮನ ಸ್ವರೂಪ ಆಗಬಹುದು. ಪರಬ್ರಹ್ಮನ ಸ್ವರೂಪವನ್ನು ನಾವು ನೋಡಬೇಕಾದ್ರೆ ಈ ಎರಡೂ ರೀತಿಯ ದೃಷ್ಟಿಶಕ್ತಿಯನ್ನು ನಾವು ಬೆಳೆಸ್ಕೊಳ್ಬೇಕು ಅನ್ನೋದು ಈ ಮುಕ್ತಕದ ಬಹಳ ಮುಖ್ಯವಾದಂಥ ಭಾವ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 50 ಕುರಿತು SCVM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಪರಮ ಭಕ್ತ ಕನಕದಾಸರ ಹರಿಭಕ್ತ ಸಾರ ಹುಟ್ಟಿದ ಕಥೆ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಪರಮ ಭಕ್ತ ಕನಕದಾಸರ ಹರಿಭಕ್ತ ಸಾರ ಹುಟ್ಟಿದ ಕತೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ. ಇವರು ವಿಜಯನಗರ ಸಾಮ್ರಾಜ್ಯದ ಬಂಕಾಪುರ ಪ್ರಾಂತ್ಯದ ದಂಡನಾಯಕರಾಗಿದ್ದರು. ವೀರಯೋಧರಾಗಿದ್ದ ಇವರಿಗೆ ಸಂಪತ್ತು, ಅಧಿಕಾರ, ಯಶಸ್ಸು ಎಲ್ಲವೂ ಇತ್ತು. ಆದರೆ ಭಗವಂತ ಅವರನ್ನು ತನ್ನತ್ತ ಸೆಳೆಯಲು ಒಂದು ಮಹತ್ತರ ನಾಟಕವಾಡಿದನು. ಒಮ್ಮೆ ಭೀಕರ ಯುದ್ಧವೊಂದು ನಡೆಯಿತು. ಆ ಯುದ್ಧದಲ್ಲಿ ತಿಮ್ಮಪ್ಪ ನಾಯಕರ ಸೈನ್ಯ ಸೋಲನ್ನನುಭವಿಸಿತು. ಶತ್ರುಗಳ ಆಕ್ರಮಣಕ್ಕೆ ಸಿಲುಕಿ ತಿಮ್ಮಪ್ಪನವರು ತೀವ್ರವಾಗಿ ಗಾಯಗೊಂಡು ರಣರಂಗದಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಾ ಪ್ರಜ್ಞೆ ಕಳೆದುಕೊಂಡರು. ಸುತ್ತಲೂ ಹೆಣಗಳ ರಾಶಿ, ರಕ್ತದ ಕೋಡಿ, ಯಾರು ಕೂಡ ಅವರ ರಕ್ಷಣೆಗೆ ಬರಲಿಲ್ಲ. ಅರ್ಧ ಪ್ರಜ್ಞಾವಸ್ಥೆಯಲ್ಲಿದ್ದ ತಿಮ್ಮಪ್ಪನವರಿಗೆ ತಾನು ನಂಬಿದ್ದ ಅಧಿಕಾರ, ಸೈನ್ಯ, ಐಶ್ವರ್ಯ ಯಾವುದು ತನ್ನ ಪ್ರಾಣ ಉಳಿಸಲು ಬರಲಿಲ್ಲವಲ್ಲ ಎಂಬ ತೀವ್ರ ವೈರಾಗ್ಯ ಉಂಟಾಯಿತು. ಆ ತೀವ್ರ ನೋವಿನ ಕ್ಷಣದಲ್ಲಿ ಅವರು ತಮ್ಮ ಕುಲದೈವವಾದ ಬಾಡಾದ ಆದಿ ಕೇಶವನನ್ನು ನೆನೆದು, ಪ್ರಭು, ಈ ಸಂಸಾರ, ಯುದ್ಧ, ಸಾವು ನೋವುಗಳಿಂದ ನನಗೆ ಮುಕ್ತಿ ಕೊಡು ಎಂದು ಅಂತರಾಳದಿಂದ ಪ್ರಾರ್ಥಿಸಿದರು. ಆಗ ಅವರ ಸನ್ಮುಖದಲ್ಲಿ ಶ್ರೀ ಹರಿಯು ಪ್ರತ್ಯಕ್ಷನಾಗಿ ಅವರ ಗಾಯಗಳನ್ನು ಗುಣಪಡಿಸಿ, ತಿಮ್ಮಪ್ಪ, ನೀನು ಕತ್ತಿ ಹಿಡಿದು ಯುದ್ಧ ಮಾಡುವವನಲ್ಲ, ಭಕ್ತಿಯ ಖಡ್ಗ ಹಿಡಿದು ಜಗತ್ತನ್ನು ಗೆಲ್ಲುವವನು. ನಿನ್ನ ಲೌಕಿಕ ಬದುಕು ಮುಗಿಯಿತು, ಇನ್ನು ಹರಿಭಕ್ತಿಯನ್ನು ಪ್ರಚಾರ ಮಾಡು ಎಂದು ಆದೇಶಿಸಿದನು. ರಣರಂಗದಿಂದ ಎದ್ದು ಬಂದ ತಿಮ್ಮಪ್ಪ ನಾಯಕರು ದಂಡ ನಾಯಕರ ಉಡುಪನ್ನು ಕಳಚಿ ಕೈಗೆ ತಂಬೂರು ಹಿಡಿದು ಕನಕದಾಸರಾದರು. ಈ ಘಟನೆಯ ನಂತರ ಸಂಸಾರದ ನಶ್ವರತೆಯನ್ನು ಕಂಡು ಮನಸ್ಸನ್ನು ಭಗವಂತನಿಗೆ ಸಂಪೂರ್ಣವಾಗಿ ಅರ್ಪಿಸುವಾಗ ಅವರ ಅಂತರಾಳದಿಂದ ಮೊದಲು ಹೊರಹೊಮ್ಮಿದ ಕಾವ್ಯವೇ ಈ ಹರಿಭಕ್ತಿ ಸಾರ. ಅಂದರೆ ಸಾವಿನ ದವಡೆಯಿಂದ ಪಾರಾಗಿ ಹರಿಯ ಪರಮ ಭಕ್ತನಾಗಿ ಮರುಜನ್ಮ ಪಡೆದಾಗ ಅಂತರಾಳದಿಂದ ಮೊದಲು ಹೊರಹೊಮ್ಮಿದ ಕಾವ್ಯವೇ ಈ ಹರಿಭಕ್ತಿ ಸಾರ. ಅಂದರೆ ಸಾವಿನ ದವಡೆಯಿಂದ ಪಾರಾಗಿ ಹರಿಯ ಪರಮ ಭಕ್ತನಾಗಿ ಮರುಜನ್ಮ ಪಡೆದಾಗ ಹುಟ್ಟಿದ ಕೃತಿ ಇದು. ಹರಿಭಕ್ತಿ ಸಾರದ ಮೊದಲ ಪದ್ಯವು ಕಾವ್ಯದ ಮಂಗಲ ಚರಣೆಯಾಗಿದೆ. ತಮಗೆ ಜ್ಞಾನೋದಯವಾದ ತಕ್ಷಣ ತನು ಮನಗಳನ್ನು ಶುದ್ಧಗೊಳಿಸಿಕೊಂಡು ಭಗವಂತನನ್ನು ಹೇಗೆ ಪ್ರಾರ್ಥಿಸಿದರು ಎಂಬುದನ್ನು ಈ ಕಥೆಯ ಮೂಲಕ ತಿಳಿಯಬಹುದು. ಶ್ರೀನಿಕೇತನ ನಮಿಸುತೆಹೆಬು ದಾನಿಕರ ಚರಣಕ್ಕೆ ನಿರುಪಮ, ಧ್ಯಾನದಲ್ಲಿ ಸಂತೈಸು ಎನ್ನನು ಬಾಡದಾದಿಕೇಶ, ಮಾನ ರಕ್ಷಕ ಮತ್ಸ್ಯ ಕುರ್ಮವಿ, ಮಾನಗಮಿ ಮುಕುಂದ ಮುರಹರ, ನೂನ ಚರಿತನ ಹರಿಭಕ್ತಿ ಸಾರವನ್ನು ಪೇಳುವೆನು. ಇದರ ಅರ್ಥ, ಯುದ್ಧ ಭೂಮಿಯ ಕಹಿ ನೆನಪುಗಳಿಂದ ದೂರ ಬಂದು ಹರಿಭಕ್ತಿಯ ಅಮೃತ ಸವಿದ ಕನಕದಾಸರು ಬಾಡಾದ ಆದಿಕೇಶವನ ಮೂರ್ತಿಯ ಮುಂದೆ ನಿಂತು ಕೈಮುಗಿದು ಕುಳಿತಿದ್ದಾರೆ. ಕಾವ್ಯವನ್ನು ಆರಂಭಿಸುವ ಮುನ್ನ ಅವರ ಮನಸ್ಸಿನಲ್ಲಿ ಮೂಡಿದ ಕೃತಜ್ಞತಾ ಭಾವವೇ ಈ ಪದ್ಯ. ಲಕ್ಷ್ಮೀದೇವಿಗೆ ಆಶ್ರಯನಾದ ಶ್ರೀನಿಕೇತನ ಭಕ್ತರ ಮಾನ ಕಾಯುವ ಮಾನ ರಕ್ಷಕ, ದುಷ್ಟರನ್ನು ಸಂಹರಿಸಲು ಮತ್ಸ್ಯ ಕೂರ್ಮ ಮುಂತಾದ ಅವತಾರಗಳನ್ನು ತಾಳಿದ ಮೋಕ್ಷ ನೀಡುವ ಮುಕುಂದನೇ, ನಾನು ನಿನ್ನ ಕೀರ್ತಿಯನ್ನು ಹಾಡಲು ಹೊರಟಿದ್ದೇನೆ. ಆದರೆ ಅದಕ್ಕಿಂತ ಮುಂಚೆ ಈ ಜಗತ್ತಿಗೆ ಜ್ಞಾನದ ಬೆಳಕನ್ನು ನೀಡುವ ಸತ್ಪುರುಷರ ಜ್ಞಾನಿಗಳ ಪಾದಗಳಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡುತ್ತೇನೆ. ಏಕೆಂದರೆ ಗುರು ಹಿರಿಯರ ಆಶೀರ್ವಾದವಿಲ್ಲದೆ ಹರಿ ಸಿಗಲಾರ. ಎಲೈ ಬಾಡದ ಆದಿಕೇಶವರಾಯನೇ, ನಿನ್ನ ನಿರುಪಮವಾದ ಧ್ಯಾನದಲ್ಲಿ ನನ್ನ ಮನಸ್ಸು ಸದಾ ಮುಳುಗಿರುವಂತೆ ಮಾಡಿ ನನ್ನನ್ನು ಸಲಹು. ಲೋಕರಕ್ಷಕನಾದ ನಿನ್ನ ಚರಿತ್ರೆಯನ್ನು, ಭಕ್ತಿಯ ರಸಾಯನವಾದ ಈ ಹರಿಭಕ್ತ ಸಾರವನ್ನು ನಾನು ಜಗತ್ತಿಗೆ ಹೇಳುತ್ತಿದ್ದೇನೆ. ನನ್ನ

ಅಹಂಕಾರವನ್ನು ಅಳಿಸಿ ಈ ಕಾವ್ಯವನ್ನು ನೀನೆ ನಿನ್ನ ಮೂಲಕ ಬರೆಯಿಸು ಪ್ರಭು. ಕನಕದಾಸರು ತಮ್ಮ ಕಾವ್ಯದ ಮೊದಲ ಹೆಜ್ಜೆಯಲ್ಲೇ ಅಹಂಕಾರವನ್ನು ತೊರೆದು ಗುರು ಹಿರಿಯರಿಗೆ ವಂದಿಸಿ ದೇವರಲ್ಲಿ ಅನನ್ಯ ಭಕ್ತಿಯನ್ನು ಬೇಡುತ್ತಾ ತಾವು ಬರೆಯುತ್ತಿರುವ ಕೃತಿ ಭಗವಂತನಿಗೆ ಅರ್ಪಿತ ಎಂದು ವಿನಯದಿಂದ ಘೋಷಿಸುತ್ತಾರೆ. ನಮ್ಮೊಳಗಿರುವ ಅಹಂಕಾರವನ್ನು ನಾವು ಘೋಷಿಸಿದರೆ ನಮ್ಮಲ್ಲಿರುವ

ಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇಲ್ಲಿಯವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಪರಮಭಕ್ತ ಕನಕದಾಸರ ಹರಿಭಕ್ತ ಸಾರ ಹುಟ್ಟಿದ ಕತೆ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
2: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
2: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
1: ಧನ್ಯವಾದಗಳು.
0: ಇನ್ನು ಮುಂದೆ ಕೇಳಿ ಬರೋಣ ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನ ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಸರಗೂರು ತಾಲೂಕಿನ ಹೆತ್ತಿಗೆ ಹಡಿಯ ಶ್ರೀಯುತ ಕುಮಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
3: ಆತ್ಮೀಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಮದ್ಯಪಾನದ ಜೀವನದ ಅನುಭವ ಕುರಿತ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುವರೆ, ಇಂದಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಈ ಕುಡಿತದ ಅನುಭವ ಕುರಿತು ಮತ್ತು ಈ ಕುಡಿತವನ್ನು ಬಿಟ್ಟ ನಂತರ ಅವರ ಜೀವನ ಶೈಲಿಯಲ್ಲಾದ ಬದಲಾವಣೆಗಳನ್ನು ಕುರಿತು ಹಾಗೂ ಈ ಕುಡಿತಕ್ಕೆ ಒಳಗಾಗಲು ಪ್ರಮುಖ ಕಾರಣ ಏನಿತ್ತು, ಇವರು ಕುಡಿತನ ಸಂದರ್ಭದಲ್ಲಿ ಇವರ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತಿತ್ತು, ಹಾಗೂ ನಂತರದಲ್ಲಿ ಇವರೇ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ಹೆತ್ತಿಗೆ ಗ್ರಾಮದ ನಿವಾಸಿಗರಾದ ಶಿವತ ಕುಮಾರ್ ಅವರು. ಬನ್ನಿಯಾಗಿದ್ದರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಕುಡಿತದ ಅನುಭವದ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಕುಮಾರ್ ಅವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಿದ್ದೀನಿ. ನಮಸ್ಕಾರ.
4: ನಮಸ್ಕಾರ ಸರ್.
3: ತಮ್ಮ ಒಂದು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುವವರಿಗೆ ಮಾಡ್ಕೊಡೋದಾದ್ರೆ.
4: ನಮ್ಮ ಹೆಸರು ಕುಮಾರ್ ಅಂತ, ನಮ್ಮ ಎತ್ತಿಗೆ ಗ್ರಾಮದವರು.
3: ಕುಮಾರ್ ಅವರ ಹೇಗೆ, ತಾವುಗಳು ಹಲವಾರು ವರ್ಷಗಳಿಂದ ಈ ಕುಡಿತಕ್ಕೆ ಒಳಗಾಗಿ ಹಲವಾರು ಕಷ್ಟಗಳನ್ನು ಕೂಡ ಎದುರಿಸ್ತಾ ಬಂದ್ರಿ, ನಂತರದಲ್ಲಿ ತಾವೇ ಒಂದು ಈ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಒಳ್ಳೆ ಉತ್ತಮವಾದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ರೆ, ಇವಾಗಿನ ತಮ್ಮ ಒಂದು

0: ಜೀವನದ ಬಗ್ಗೆ ಹೇಳೋದಾದ್ರೆ ಹೇಗಿದೆ ಜೀವನ?
1: ಈ ಪರವಿಲ್ಲ ಸರ್, ಮೊದಲು ಬಾರಿ ಹಿಂಸೆ ಆಗಿತ್ತು, ಹುಡ್ಕ ಬರೋದು, ಒಡೆಯೋದು, ಮನೇಲಿ ಜನಗಳಿಗೆ ಗಲಾಟೆ ಮಾಡೋದು, ಹಿಂಗೆ ಮಾಡ್ತೀನಿ. ಏನೋ ನಿಮ್ಮದೇ ಬಿಟ್ಬಿಟ್ಟು 5 ವರ್ಷ ಆಯಿತು ಬಿಟ್ಟು ಹೆಣ್ಣನ್ನು, ಈಗ ನಿಮ್ಮದಾಗಿದ್ದೀನಿ, ನಾವು ಗಂಡತ್ರೆಲ್ಲ ಸುಖವಾಗಿದ್ದೀನಿ.
0: ಮೊದಲು ಹೆಂಗಿತ್ತು ಜೀವನ?
1: ಮೊದಲು ಜೀವನ ಅಂತಂದ್ರೆ ಭಾರಿ ಕಷ್ಟ ಆಯಿತು ಬಿಡಿ ಸರ್, ಭಾರಿ ಕಷ್ಟದಲ್ಲಿ ಇದ್ದ ಜೀವನ. ಈಗ ಜೀವನ ಇಲ್ಲ, ಬುಟ್ಟು ತೊಟ್ಟಿಂದ ಈಗ ನಿಮ್ಮದಾಗಿ ವ್ಯವಹಾರ ಮಾಡ್ಕೋ ಹೋಗ್ತಾ ಇದ್ದೀನಿ. ಸರ್ಕಾರಿ ಗಿರ್ಕರ್ ಜೀವನ ಎಲ್ಲ ಸುಮಾರು ಮಾಡ್ಕೋ ಹೋಗ್ತಾ ಇದ್ದೀನಿ ಸರ್. ಈಗಿನ ಜಮೀನುಗಳಲ್ಲಿ ಹೋದ್ರೆ ಕುಯ್ಯಕ್ಕೋರು ಅಲ್ಲೇ ತರಕಾರಿ ಪರ್ಕಾರಿ ಎಲ್ಲ ತಕೊಬರ್ತಿದ್ದೀನಿ. ಮೊದಲಷ್ಟು ಹಿಂಸೆ ಈಗಿಲ್ಲ, ಮೊದಲು ಭಾರಿ ನರ್ಕ ಇತ್ತು. ಹೆಂಗಳಿ ಕೂಲಿ ಜಾಸ್ತಿ ಮಾಡ್ರ, ಎಲ್ಲೇ ಒಂದು ಕಡೆ ಹೋಗಿ ಸಂಪಾದನೆ ಮಾಡ್ಕೊ ಬರ್ತೀವಿ, ನಿಮ್ದಾಗಿ ಜೀವನ ಮಾಡ್ತಾ ಇದ್ದೀವಿ. ಈಗ ಎಣ್ಣೆ ಬಿಡ್ತೊಟ್ಟಿನ ನೆಮ್ಮದಿಯಾಗಿ ಇಲ್ಲಿ ಜೀವನ ಮಾಡ್ತಾ ಇರೋದು. ಆಚೆ ಮುಂಚೆ ಭಾರಿ ವಿಚಿತ್ರ ಆಗ್ಬಿಟ್ಟಿನ್ನು ನಾವು, ಇನ್ನೊಂದು 2-3 ಸೀಟೆಲ್ಲ ಜೀವನನ ಭಾರಿ ನರ್ಕ ಮಾಡ್ಕೊಬಿಟ್ಟಿನ್ನು. ಈಗ ಒಂದು 5 ವರ್ಷದಿಂದ ಈ ಲೆವೆಲ್ಗೂ ಸುಮಾರು ಇದ್ಕೊಂಡು ಹೋಗ್ತಾ ಇದ್ದೀನಿ. ಆಗ ಬೈಕು ಈಕು ಏನು ತಗೊಂಡಿತ್ತಿಲ್ಲ, ಈಗ ಲೋನ್ಲಿ ಬೈಕ್ ಈಗ ತಕೊಂಡು ಕಟ್ಕೊಂಡು ಈಗ ನಿಮ್ದಾಗಿ ಜೀವನ ಮಾಡ್ತಾ ಇದ್ದೀನಿ.
0: ಈ ಕುಡಿತವನ್ನು ಬಿಟ್ಟ ನಂತರ ಇವಾಗಿನ ತಮ್ಮೊಂದು ಜೀವನ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ.
1: ಚೆನ್ನಾಗಿ ನಡ್ಕೋತಿದ್ದೀವಿ ಸರ್. ಬುಕ್ ತೊಟ್ಟಿಂದ ಬೈಕ್ ಈಗ ತಕೊಂಡು ಯಾವಾರ ಮಾಡ್ಕೊಂಡು ಮನೆ ಯಾವಾರ ಮಕ್ಕ ಮರಿ ನೋಡ್ಕೊಂಡು ಅಕ್ಕ ತಂಗಾರ ಎಲ್ಲರೂ ನೋಡ್ಕೊಂಡು ಜೀವನನ ಅಚ್ಚಿಟ್ಟು ಸಾಕು ಹೋಗ್ತಾ ಇದ್ದೀವಿ. ಮೊದಲು ಬೈಕು ಇತ್ತಿತ್ತಲ್ಲ, ಏನೂ ಇಲ್ಲ, ನಡ್ಕೋ ಹೋಗ್ಬೇಕು ನಡ್ಕೊ ಬರ್ಬೇಕು, ಆ ರೀತಿ ಇತ್ತು ಜೀವನ. ಆಗ 1 ರೂಪಾಯಿ ಕೂಲಿ ಸಹ ನಾವು ಮಾಡ್ತಿದ್ದಾಗ ಈಗ 700 ರೂಪಾಯಿ ಕೊಡ್ತಾರ, ಜೀವನನ ಅಚ್ಚಿಕಟ್ಟಿನಾಗೆ ಉಳಿಸ್ಕೋ ಹೋಗ್ತಾ ಇದ್ದೀವಿ.
0: ಕುಡಿತವನ್ನ ಸೇವನೆ ಮಾಡಬೇಕು ಅಂತ ನಿಮ್ಗೆ ಏಕ್ ಅನಿಸ್ತಾ ಅವಾಗ?
1: ಅವಾಗ ಅಂತಂದ್ರೆ ಸರ್, ಫ್ರೆಂಡ್ಗಳ ಜೊತೆ ಸೇರ್ಕೊಂಡು ಕಲ್ತ್ಕೊಂಡಾಗಾಯ್ತು. ನಾನು ಅದು ಯಾವಾರೀ ಏನಂತ ಗೊತ್ತಿಲ್ಲ. ಈಗ 4-5 ಜನ ಜೊತೆ ಹೋಗ್ತೀನಿ, ಕರೆಯೋದು ಏನು ಅವರ ಬಾಣೋದು ಕುಡಿಸೋದು ಹಿಂಗೆ ಮಾಡಿ ಮಾಡಿ ಕಲ್ಸ್ಬಿಟ್ರು. ಕಲ್ಸ್ಬಿಟ್ಟು ಏನು ಮಾಡಿದ್ರು, ಈ ಫುಲ್ಲು ನಾನು 5 ಮಾರೋದು ಕುಡಿಯೋದು ಹಿಂಗೆ ಮಾಡ್ಕೋಬತ್ತೀನಿ ಎಲ್ಲ ಯಾವಾರ ಮಾಡಿ. ಆಗ ಲಾಸ್ಟಿಗೆ ನಮಗೆ ರೋಸ್ ಬಿಟ್ಟು, ಈ ಯಾವಾರದಿಂದ ಎಲ್ಲ ಸರಿ ಬರಲ್ಲ, ಮನೇಲಿ ಹೆಂಗಸ್ಗಳಿಗೂ ನಿಮ್ದು ಇಲ್ಲ, ಎಲ್ಲ ನಮ್ಮ ಅಪ್ಪನ ಮನೆಗೆ ತವರ್ ಮನೆಗೆ ಹೋಗ್ತೀವಿ ಅಂತಂತಾರೆ. ಅಂದ್ಬಿಟ್ಟು ಲಾಸ್ಟ್ಲಿ ನಮ್ಮ ಹೆಂಡ್ತಿ ತವರ್ ಮನೆಗೆ ಹೊಂಟೋಗ್ಬಿಟ್ಟಾನಿ. 10-12 ವರ್ಷ ಆಯ್ತು ನಾನು ಕರ್ಕೊ ಬಂದಿಲ್ಲ, ಎಣ್ಣೆಯಿಂದ ಆಡಿ ಹೊಂಟೋಗ್ಬಿಟ್ಟ, ಕರ್ಕೊಂಡು ಬರಲಿಲ್ಲ. ಕರ್ಕೊ ಬರ್ಕೊಂಡು ಈ ಟೈಪ್ ಬಡ್ಸಿ ಹುಡುಗಿನೇ ಮಾಡ್ಕೊಂಡು ಹೆಂಗೆ ನಿಮ್ದಾಗೆ ಜೀವನ ಮಾಡ್ಕೋತಾ ಇದ್ದೀನಿ.
0: ಏನಾದ್ರು ಕಾರಣಗಳಿತ್ತು ಕುಡಿಯೋದಕ್ಕೆ?
1: ಕುಡಿಯೋಕೆ ಏನು ಕಾರಣ ಇತ್ತಿಲ್ಲ ಸರ್, ಹಿಂಗೆ ಫ್ರೆಂಡ್ಗಳು ಫ್ರೆಂಡ್ಗಳು ಕರ್ಕೋಗೋದು ಕುಡಿಸೋದು. ನಾ ಎಣ್ಣೆ ಯಾವಾರ ಬೀಡಿ ಯಾವಾರ ಏನು ಅಂತ ನಮಗೆ ಗೊತ್ತಾಯ್ತಿಲ್ಲ. ಕರ್ಕೋಗೋದು ಜೊತೆಗೆ ಕುಡಿಸ್ಕೊಂಡು ಕರ್ಕೊ ಬಂದು ಬಿಟ್ಬಿಡೋದು, ಅವ್ರು ಪಡ್ಕೋದು ಮನೆಗೆ ಹೊಂಟೋಗೋದು, ಹಿಂಗೆ ಮಾಡ್ತಿರೋ. ಆ ಮನೆಯಿಂದ ಹಿಡ್ಕೊಂಡು ನಮ್ಮ ಮನೆ ಸಂಸಾರವು ಹೊಡೆದಾಯ್ತು. ಈಗ ಒಂದು ಸ್ವಲ್ಪ ಟೈಬರ್ಸ್ ಹುಡುಗಿ ಕಟ್ಕೊಂಡು ನಿಮ್ದಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್.
0: ಅಂದ್ರೆ ಒಂದು ಸ್ನೇಹಿತರ ಸಾಹಸದಿಂದ ಕುಡಿದಕ್ಕೆ ತಾವು ಪ್ರಾರಂಭ ಮಾಡಿದ್ರಿ?
1: ಜೊತೆ ಸಂಘ ಕಟ್ಕೊಂಡು ಅವರಿಂದ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿ ಇದು ಮಾಡಿದ್ರು ಸರ್.
0: ಈಗ ತಾವ್ ಹೇಳ್ತಿದ್ರ ನಾನು ಕುಡಿದಕ್ಕೆ ಯಾವುದೇ ರೀತಿಯ ಕಾರಣಗಳಿರಲಿಲ್ಲ, ಈ ಒಂದು ಸ್ನೇಹಿತರ ಸಾಹಸ ದೋಷದಿಂದ ಈ ಕುಡಿದಕ್ಕೆ ಪ್ರಾರಂಭ ಮಾಡಿದೆ ಅಂತ. ಇವಾಗ ಈ ರೀತಿ ನಾನು ಸ್ನೇಹಿತರು ಕರೀತಿದ್ರೆ ನಾನು ಕುಡಿಯೋದಕ್ಕೆ ಹೋಗ್ತಾ ಇದ್ದೀನಿ, ಏನಾದ್ರೂ ನನ್ನ ಆರೋಗ್ಯದ ಮೇಲೆ ಏನಾದ್ರೂ ತೊಂದರೆಗಳು ಉಂಟಾಗಬಹುದು, ಇದು ಕುಡಿದ ನಾನು ಸರಿನೇ ತಪ್ಪ ಅಂತ ನಿಮ್ಗೆ ಅರಿವಾಗ್ತಿರ್ಲಿಲ್ಲ ಅವಾಗ?
1: ಏನೋ ಆಯ್ತಿತ್ತಿಲ್ಲ, ಆಗ ಏನ್ ಇಂತದನ್ನೋದು ಏನು ಗೊತ್ತಾಯ್ತಿತ್ತಿಲ್ಲ. ಹುಡ್ಕ ಬಂದಿಟ್ಟಲ್ಲಿ ಅವಾಗ ಗಲಾಟೆ ಮಾಡಿ ಮನೆಯವರೆಲ್ಲ ಅಪ್ಪನ ಮನೆಗೆ ಹೋಯ್ತಿ ಹಂಗ ಹಿಂಗ ಅಂತಂದ್ರಲ್ಲ, ಅದರಿಂದ ಈಚೆ ರೂಮ್ ಮಾಡ್ಕೊಂಡು ಬೇಡ ಇದ್ರ ಸವಾಸ ಯಾವ ಜೊತೆ ಹೋಗೋದು ಬೇಡಿ, ಏನ್ ಮಾಡ ನಮ್ಮ ಪಡೆ ನಮ್ಮ ಮನೆಯವರ ಮಾಡ್ಕೊಂಡು ಜೀವನ ಕಳ್ಕೋಬೋದು ಅಂದ್ಬಿಟ್ಟು ನಿಲ್ಸಿ 5 ವರ್ಷ ಆಯ್ತು ಸರ್. ಇಲ್ಲಿ
0: 5 ವರ್ಷ
1: ಆಯ್ತು.
0: ಎಷ್ಟು ವರ್ಷಗಳಿಂದ ಕುಡಿತಾ ಇದ್ರಿ ನೀವು?
1: ನಾವು ಅಂತಂದ್ರೆ ಜಾಸ್ತಿ ಬಂತ 4 ವರ್ಷದಿಂದ ಸ್ಟಾರ್ಟ್ ಮಾಡಿಸ್ಬಿಟ್ಟಿದ್ದೀವಿ ಸರ್. ಕುಡಿಸಕ 4 ವರ್ಷದಿಂದ ಸ್ಟಾರ್ಟ್ ಮಾಡಿಸಿದ್ದು. ಇವೆಲ್ಲ ನಮ್ಮ ಮನೆಯವರೆಲ್ಲ ಈಗ ಡೈವರ್ಸ್ ಕೊಟ್ಬಿಟ್ಟು ಎಲ್ಲ ಉಂಟು ತೊಟ್ಟಿಂದ ಬಿಟ್ಬಿಟ್ಟು ಏನು ಬೇಡ ಎಣ್ಣೆ ಸವಸ ಬೇಡ ಅಂದ್ಬಿಟ್ಟು ಈಗ ಒಂದು 5 ವರ್ಷ ಆಯ್ತು ಬಿಟ್ಟು ಎಣ್ಣೆ.
0: ಅಂದ್ರೆ ಇವಾಗ ತಾವುಗಳು ಕುಡಿತವನ್ನು ಬಿಟ್ಟು 5 ವರ್ಷ ಆಗಿದೆ?
1: 5 ವರ್ಷ ಆಗಿದೆ ಸರ್. ನಾವು ಸ್ವಂತ ಬುದ್ಧಿಯಿಂದ ಬಿಟ್ಟಿರೋದು, ಇನ್ನೊಬ್ರು ಕೇಳಿಸ್ಕೊಬಿಟ್ಟಿಲ್ಲ. ಈಗ ಒಬ್ಬರು ಸವಾಸಕ್ಕೆ ಹೋಗಲ್ಲ, ಏನಿಲ್ಲ, ನಮ್ಮ ಕೆಲಸ ಎಷ್ಟು ನಮ್ಮ ಜೀವನ ಎಷ್ಟು ಅಷ್ಟು ಮಾಡ್ಕೋ ಹೋಗ್ತಾ ಇದ್ದೀವಿ.
0: ತಾವಳಿ ಕುಡಿತವನ್ನ ಬಿಡ್ಬೇಕು ಅಂತ ಹೇಗ ಅನ್ಸ್ತು ನಿಮ್ಗೆ?
1: ನಮ್ಗಂತಂದ್ರೆ ಹಿಂಗೆ ಸಹ ಮನ ಹುಡ್ಕಾಯ್ತಲ್ಲ, ಈಗ ಕಂಡ್ಕೊಂಡು ಇರ್ತೀವಿ, ಇಲ್ಲ ಅವರು ಇಲ್ಲ ಇವರು ಇಲ್ಲ ಅಂತಂದಾಗ ಏನಾಯ್ತೇಳಿ, ಇದರಿಂದ ತಾನೇ ಅನ್ಸ್ಬಿಟ್ಟು ಬಿಡ್ಲೇಬೇಕಲ್ಲ ಅನ್ನೋ ಚರ್ತಿಯಿಂದ ಬಿಟ್ಬಿಟ್ಟವು ಸರ್. ಈಗ ಯಾವನ್ ಕರೆದ್ರು ಬಾ ಜೊತೆಗೆ ಅಂತಂದ್ರು ಹೋಯ್ತಾ ಇಲ್ಲ, ನಮ್ ಕೆಲಸ ಮಾಡ್ಕೊಬತ್ತೀವಿ ಮನೇಲಿ ಇರ್ತೀವಿ.
0: ಮೊದಲು ಅವಾಗ ತುಂಬಾ ಕಷ್ಟ ಅನುಭವಿಸ್ಬಿಟ್ಟಿದ್ದಾರೆ.
1: ಮೊದಲಿಂದು ಕಷ್ಟ ಅನುಭವಿಸ್ಬಿಟ್ಟು ಬಿಡಿ, 1 ರೂಪಾಯಿ ಕೂಲಿ, 1 ರೂಪಾಯಿ 2 ರೂಪಾಯಿ ಸಾಕ ಕೂಲಿ.
0: ಅಂದ್ರೆ 1 ರೂಪಾಯಿಲಿ ಮನೆ ಒಂದು ಜೀವನ ಈಗ ನಡ್ಕೊಂಡು ಹೋಗ್ತಿದ್ದ ಅವಾಗ?
1: ಆಗೆಲ್ಲ ಸಾಮಾನು ರೇಟ್ ಕಮ್ಮಿ ಸಾ, ಆಗೆಲ್ಲ ಸಾಮಾನು ರೇಟ್ ಕಮ್ಮಿ ಇತ್ತು. ಈಗ 10 ರೂಪಾಯಿ 5 ರೂಪಾಯಿ ತಕೊಂಡ್ರೆ ಒಂದು ಬ್ಯಾಗ್ ಸಾಮಾನು ಬರ್ತಿತ್ತು, ಈಗ 500 ರೂಪಾಯಿ ಒಂದು 1,000 ತಕೊಂಡ್ರೆ ಒಂದು ಕವರ್ ಸಾಮಾನು ಬರಲ್ಲ ಅಂತ ಜೀವನ ಎಲ್ಲ ಮಾಡಿ ಈಗ ಲಾಸ್ಟ್ಗೆ ಏನು ಬೇಡ ನಿಮ್ದಾಗಿರೋ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ.
0: ತಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಾ?
1: ನಮ್ಮ ಕುಟುಂಬದಲ್ಲಿ ನಾವು 8 ಸೀಟಿದ್ದೀವಿ ಸರ್. 8 ಸೀಟಿದ್ದೀವಿ. ನನ್ನ ತಂಗ ಇಬ್ರು, ತಂಗಿದ್ರು, ತಮ್ಮಪ್ಪ, ನನ್ನ ಮಗಳು, ನಾನು ತಿಂದ್ರೆಲ್ಲ 8 ಸೀಟಿದ್ದೀವಿ.
0: ಈ ಕುಡಿತವನ್ನು ಬಿಟ್ಟು ಒಳ್ಳೆ ಉತ್ತಮ ಜೀವನ ನಡೆಸ್ಕೊಂಡು ಹೋಗ್ತಿದ್ದೀರಾ, ತಮ್ಮ ಒಂದು ಕುಟುಂಬದ ಸಹಕಾರ ಇವಾಗ ಹೇಗಿದೆ?
1: ಚೆನ್ನಾಗಿದೆ ಸರ್. ಈಗ ನಮ್ಮ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅವರು, ನಾವು ನೋಡ್ಕೊತಾ ಇದ್ದೀವಿ, ನಮ್ಮನ್ನು ನೋಡ್ಕೊತಾರ, ಫೋನ್ ಮಾಡ್ಕೊಂಡು

0: ದುಡ್ಡು ಕಸ್ಬೇಕಂದ್ರು ಕೊಡ್ತಾರ, ನಾವು ಕೊಡ್ತೀವಿ, ವ್ಯವಹಾರ ಎಲ್ಲ ಚೆನ್ನಾಗದ ಸರ್. ನಮ್ಗೆಂತೂ ಜಮೀನ್ ಗಿಮೀನ್ ಏನು ಇಲ್ಲ, ಕೂಲಿ ಮಾಡಿದ್ರು ಮಾಡ್ದಿಲ್ಲ, ಹಿಂಗ್ ಮಾಡ್ಕೊ ಹೋಗ್ತೀವಿ.
1: ಕುಡಿತ ಸಂದರ್ಭದಲ್ಲಿ ಮೊದಲು ತಮ್ಮ ಒಂದು ಮನೆ ವಾತಾವರಣ ಹೇಗಿತ್ತು? ಅವರೆಲ್ಲ
0: ವಾತಾವರಣ ಅಂದ್ರೆ ಭಾರಿ ವಿಚಿತ್ರ ಆಯ್ತು ಅಂತಲ್ಲ ಸರ್, ಭಾರಿ ವಿಚಿತ್ರ. ನಮ್ಮ ಅಕ್ಕ ತಂಗರು ಮಾತಾಡ್ತಿಲ್ಲ, ಯಾರು ಇಲ್ಲ, ಕುಡ್ಕ ಬರ್ತಾನ ಮಾಡ್ತಾನ ಅನ್ಕೊಂಡು ಯಾರು ದಾನಿ ಸೇರ್ತಿತ್ತಿಲ್ಲ. ಅವ್ರು ನಮ್ಮಷ್ಟಕ್ಕೆ ನಾವು ಕುಡ್ಕ ಬರೋದು, ಎಲ್ಲಾರು ಬಿದ್ದಿರೋದು, ಹಿಂಗ್ ಮಾಡ್ತಿದ್ವಿ. ಹಿಂಗ್ ಮಾಡ್ಕೊಂಡು ನಮ್ ಸ್ವಂತ ಬುದ್ಧಿನ ನಾವೇ ಬಿಟ್ಟದು.
1: ಇವಾಗ ಹೇಗೆ ಅನಿಸ್ತಿದೆ ಮುಂದೆ ಜೀವನ ಎನಿಸ್ಕೊಂಡ್ರಿ ಇವಾಗ ನಿಮ್ಗೆ?
0: ಈಗ ಇವಾಗ ಅಂತಂದ್ರೆ ಈ ಜೀವನ ಬೆಸ್ಟ್ ಅನಿಸ್ತದ ಸರ್, ಈಗ ನಮ್ ಬಿಟ್ಟದ ಬೆಸ್ಟ್ ಅನಿಸ್ತದ. ನಮ್ ಜೊತೆ ಇದ್ದವ್ರು ಕುಡಿತಿದ್ರೆಲ್ಲ ಮೂರ್ ಸೀಟ್ ಸತ್ತೋಗ್ಬಿಟ್ರ, ಮೂರ್ ಸೀಟ್ ಹೋಗ್ಬಿಟ್ಟು ಅಪ್ಪ ಅವ್ರಿಗೂ ಜಾಸ್ತಿ ವಯಸ್ಸಾಗಿಲ್ಲ, ಇವತ್ತೆಲ್ಲ 20-24 ವರ್ಷ ಸತ್ತೋಗ್ಬಿಟ್ರ. ಆ ತೊಟ್ಟಿಂದ ನಾವು ಎಣ್ಣ ಸವಚೆ ಬೇಡ, ನಮ್ ಜೀವನ ಕಳ್ಕೊಬೇಡ ಅಂತ
1: ತೀರ್ಮಾನ ಮಾಡಿ ಸಂಪೂರ್ಣವಾಗಿ ಕುಡಿದ್ಬಿಟ್ಟಿದ್ದೀವಿ.
0: ಹೋಗ್ಬಿಟ್ಟು ಜೊತೆ ಹೋಗಲ್ಲ, ಸವಾಸ ಹೋಗಲ್ಲ, ನಾವು ಕೆಲಸ ಮಾಡ್ತೀವಿ, ನಾವು ಮನೆಗೆ ಬರ್ತೀವಿ ಅಷ್ಟೇ.
1: ಅವುಗಳು ಕುಡಿತ ಸಂದರ್ಭದಲ್ಲಾಗಿದ್ರೆ ತಮ್ಮ ಒಂದು ಮನೆಯ ಜವಾಬ್ದಾರಿಯನ್ನು ಯಾರು ನೋಡ್ಕೊಂಡು ಹೋಗ್ತಾ ಇದ್ರು?
0: ಮನೆ ಜವಾಬ್ದಾರಿ ಅಂದ್ರೆ ಮನೆ ಹಿಂಗ್ಸ್ಗಳು ನೋಡ್ಕೊಳ್ತಿರು, ಈಗ ಕುಡ್ಲ ಕುಡ್ಕ ಬತ್ತರ, ಮಕ್ಕ ಮರಿ ಸಾಕಾಗಲ್ಲ, ಮೊಟ್ಟಕ್ಕಾಗಲ್ಲ, ಹಿಂಗೆ ಕುಡ್ಕೊಂಡು ಮುಳಿಕತ್ತಾರ, ನಮ್ನ ಯಾರು ನೋಡಿದ್ರು ಅಂದ್ಬಿಟ್ಟು ಅವರೇ ಕೂಲಿ ಮಾಡ್ಕೊಬಾರದು, ಇದು ಮಾಡ್ತಿದ್ರು. ಆಗ ನಾವು ಕುಡ್ಗನ್ ದಿವಸ ಗೀಸ ಎಲ್ಲ ಹೋಗಿ, ಈಗಲೂ ಅಷ್ಟೇ ಕುಡುಗಿನ ವಾರದಲ್ಲೆಲ್ಲ ಬೇಕಾಗ್ತೀವಿ ಸರ್, ಕೂಲಿ ಮಾಡ್ಕೊಬತ್ತೀವಿ. ಕೂಲಿ ಮಾಡ್ಕೊಬಂದ್ರೆ ನಿಮ್ದಾಗ ಈಗ ಮೊದಲಿಗಿಂತ ಇವಾಗ ಜೀವನ ಚೆನ್ನಾಗಿದೆ.
1: ಹಾಗಿದ್ರೆ ತಾವುಗಳೀಗ ಹೆಚ್ಚೆಚ್ಚು ಕುಡ್ಕೊಂಡು ಬರೋ ಸಂದರ್ಭದಲ್ಲಿ ಇವಾಗ ನಿಮ್ಮ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ತಮ್ಮ ಗ್ರಾಮದವರಾಗಿರ್ಬೋದು, ಅಥವಾ ನಿಮ್ಮ ಸಂಬಂಧಿಕರು ಕೂಡ ಆಗಿರ್ಬೋದು, ಏನೆಲ್ಲ ಪ್ರತಿಕ್ರಿಯೆ ನೀಡ್ತಿದ್ರು ನಿಮ್ಮನ್ನ ನೋಡಿ ಅವಾಗ?
0: ಅಂತಂದ್ರೆ ಜಾಸ್ತಿ ಮನವರಿಕೆ ಸಿಗ್ತಿರ್ತಿಲ್ಲ ಸರ್, ಎಲ್ಲರ ಬಿದ್ದಲಿ ಬಟ್ಲಿ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ರು, ಜಾಸ್ತಿ ಮನ ಒಳಕ ಸೇರ್ತಿತ್ತಿಲ್ಲ. ನಾವು ಕುಡ್ಕೊ ಬಂದ್ರು ಒಬ್ಬರು ಬೈತಿತ್ತಿಲ್ಲ, ನಮ್ಮ ಪದನೋ ಮನೆ ಬಿಡ್ತೀನಿ, ಒಬ್ಬರು ತಂಟ ಸಗರಿ ಬೀಳ್ತಿತ್ತಿಲ್ಲ. ಕುಡ್ಕ ಬತ್ತನ ಇವ್ನ ಜೊತೆ ಕರ್ಕೊಬಾರ್ದು ಬಸ್ಬಾರ್ದು ಅಂತ ಕುಡಿಸೋರೇ ಆ ರೀತಿ ಮಾಡ್ಬಿಟ್ರು. ಕುಡಿಸೋರೇ ಈಗ ನಮ್ಮ ಕುಡ್ಕ ಬತ್ತನ ಫುಲ್ಲು ಎಣ್ಣ ಮಾಡತನ ಮಾಡ್ತಾನೆ ಅಂದ್ಬಿಟ್ಟು ಈಗ ಅವರು ದಂಡರೇ ಸೇರಿದಾಗ ಹೋಗೋರು. ಈಗ ನಾವು ಬಿಟ್ಟ ಮೇಲೆ ಈಗ ದಂಡಕ್ಕೆ ಬರ್ತಾರ ಲೆಕ್ಕಕ್ಕೆ, ಎಣ್ಣೆ ಬಿಟ್ಟ ಮೇಲೆ ದಂಡಕ್ಕೆ ನಮ್ಮನೇ ಮಾತಾಡ್ಸ್ಕೊಬತ್ತಾರೆ.
1: ಅದೇ ಕುಡಿದ ಸಂದರ್ಭದಲ್ಲಿ ನಿಮಗೆ ಮೊದಲು ಯಾವ ರೀತಿಯ ಗೌರವನ ಕೊಡ್ತಾ ಇರಲಿಲ್ಲ?
0: ಕೊಡ್ತಿತ್ತಿಲ್ಲ, ಯಾರು ಕೊಡ್ತಿತ್ತಿಲ್ಲ ಸರ್, ಗೌರವನೇ ಕೊಡ್ತಿತ್ತಿಲ್ಲ. ಹಂಗೆ ಕುಡ್ಕ ಬತ್ತನ ಮಾಡ್ತಾನೆ, ಹಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ, ಎಲ್ಲರೂ ಬೈತಾನೆ ಬಿಡ್ತಾನೆ ಅಂತಿದ್ರು. ಯಾವಾಗ ಬಿಡ್ತೊಟ್ಟಿಲ್ಲ ಎಲ್ಲ ಈಗ ಮಾತಾಡ್ಸೋದು ಮುಟ್ಟೋದು ಬರೋದು ಎಲ್ಲ ಮಾಡ್ತಾರೆ.
1: ಎಲ್ಲ ಗೌರವನ ಕೊಡ್ತಿದ್ರಿ ಇವಾಗ?
0: ಕೊಡ್ತಾರೆ ಸರ್, ಎಲ್ಲ ಗೌರವ ಕೊಡ್ತಾರೆ.
1: ನೀವು ಈ ರೀತಿ ಸಡನ್ ಆಗಿ ಬಿಡೋದಕ್ಕೆ ಏನು ಕಾರಣ ಏನಾದರು ಅಂತ ನಿಮ್ಮ ಗ್ರಾಮದಲ್ಲಿ ಏನಾದರೂ ಕೇಳಿದ್ದಾರೆ ನಿಮ್ಮನ್ನ?
0: ಇಲ್ಲ ಸರ್, ನಮ್ಮ ಗ್ರಾಮದಲ್ಲಿ ಯಾರು ಕೇಳಿಲ್ಲ, ನಮ್ಮ ಬುದ್ಧಿಯಿಂದ ನಾವೇ ಬಿಟ್ಟಿದ್ದಾರೆ. ಇನ್ನೊಬ್ರಿಗೆ ಕೇಳ್ಕೊಂಡು ಮುಟ್ಟೋದು, ಅದು ಆ ಔಷಧಿ ಕೊಡ್ತೀನಿ ಈ ಔಷಧಿ ಕೊಡ್ತೀನಿ ಅಂದರು, ಯಾವ ಔಷಧಿ ಬೇಡ ಅಂದ್ಬಿಟ್ಟು ನಮ್ಮ ಬುದ್ಧಿಯಿಂದ ನಾವೇ ಬಿಟ್ಟದು. ಯಾರನ್ನು ಕೇಳ್ಕೊಂಡು ಮುಟ್ಟಿಲ್ಲ ಏನಿಲ್ಲ, ನಮ್ಮ ಬುದ್ಧಿಯಿಂದ ನಾವು ಬಿಟ್ಬಿಟ್ರು ಮುಂದೆ.
1: ಕುಡಿಯುವ ಸಂದರ್ಭದಲ್ಲಿ ಆರೋಗ್ಯದ ಮೇಲೆ ಏನಾದರೂ ತೊಂದರೆಗಳು ಉಂಟಾಗ್ತಿದ್ವು?
0: ಅಚ್ಚರಿಸ ಒಂಥರ ಸುಸ್ತು ಸಂಕಟ ಬರೋದು, ಬೆಳಿಗ್ಗೆ ಟೈಮ್ ಹೇಳೋಕ್ಕಾಗಲ್ಲ, ತಲೆ ತಿರುಗಬಾರದು ಎಲ್ಲ ಆಯ್ತಿತ್ತು. ಆ ಬಿಟ್ಟ ಮೇಲೆ ಈಗ ಏನು ತಲೆ ತಿರುಗುವಿಲ್ಲ, ಏನಿಲ್ಲ, ಸುಸ್ತು ಸಂಕಟ ಇಲ್ಲ, ಏನಿಲ್ಲ, ಊಟ ಮಾಡ್ತೀನಿ. ಏನು
1: ತೊಂದರೆಗಳು ಉಂಟಾದಾಗ ಅದಕ್ಕೆ ಯಾವ ರೀತಿ ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗ್ತಿದ್ರಿ ಇವಾಗ?
0: ಅವಾಗ ಅಂತಂದ್ರೆ ಸರ್, ಡಾಕ್ಟರ್ ತಂಗ್ ಹೋಯ್ತು ಅಂದ್ರೆ ಕುಡಿಯೋದ್ ಬಿಡಿ, ವಾಸಿ ಆಯ್ತಿದ್ದಾರೆ, ಕುಡಿಯೋದ್ ಬಿಡಿ ಅಂದ್ರೆ ಸಾಯ್ತಿದ್ದಾರೆ ಅಂತಿದ್ರು ಡಾಕ್ಟರ್ಗಳು. ನಾವು ಹಂಗಾದಾಗ ಹುಷಾರಿಲ್ಲ ಅಂತ ಮುನಿಕಂಡಾಗ ಹೋಯ್ತು ಅಂದ್ರೆ ಡಾಕ್ಟರ್ಗಳು ಹಂಗಂತಿರು, ನೀವು ಕುಡಿಯೋದ್ ಬಿಡಿ ಇಲ್ಲ ಅಂದ್ರೆ ಸಾಯ್ತಿದ್ದಾರೆ ಅಂತಂದಾಗ ಅದು ಯಾತಕ್ಕೆ ಕುಡಿಬೇಕು ಇನ್ನೊಬ್ಬರು ಬೇಡ ಅಂತಂದ್ಬಿಟ್ಟು ಅಚ್ಚೆ ಟೈ ನಾವು ಎಲ್ಲ ಸರ್.
1: ಕುಳಿತಿರುವಾಗ ತಮ್ಮ ಮನಸ್ಸು ಹತೋಟಿಯಲ್ಲಿ ಇರ್ತಿತ್ತೆ ಹೇಗೆ?
0: ಇಲ್ಲ ಸರ್, ಹತೋಟಿಲೇ ಇಲ್ಲ ಮನಸ್ಸು. ಒಂದ್ಸಲ ಕುಡಿದ್ಮೇಲೆ ಪುಣೆಯಿಂದ ಹೋಗ್ಬೇಕಲ್ಲ, ಮುಟ್ಬೇಕಲ್ಲ ಅನಿಸ್ತೀವಿ. ಯಾವ್ದು ಗಲಾಟೆ ಗಿಲಾಟೆ ಹೇಳ್ತಿತ್ತಿಲ್ಲ, ಏನಿಲ್ಲ, ಕುಡ್ಕ ಬತ್ತು ಅಂದ್ರೆ ಊಟ ಕೊಟ್ಟರು ಕೊಲೆ ಕೊಡಿಲ್ಲ ಅಂತ ಮುಗಿತೀನಿ. ಪುಣೆ ಹೇಳ್ತು ಅಂದ್ರೆ ಅದೇ ಡಾಟು ಒತ್ತರಿ ಸಣ್ಣಗಂಟ.
1: ಏನಂದ್ರೆ ಕುಡಿತಕ್ಕಂತಾನೆ ಆದ್ರೂ ಇಷ್ಟೊಂದು ಹಣವನ್ನ ಮೀಸಲಾಗಿ ಇಟ್ಕೊಬಿಡ್ತೀರಿ ಹೇಗೆ ಅವಾಗ?
0: ಇಲ್ಲ ಸರ್, ಈಗ ಕೆಲ್ಸಕ್ಕೆ ಪ್ರತಿಯೊಂದು ಈಸ್ಕೊಳ್ಳೋದು, ಹೋಗೋದು ಕುಡ್ಕೊಬೋದು, ಪುನಃ ನಾಳೆ ಇನ್ನೂ ಅವ್ನ ಕೆಲಸ ತೀರಿಸ್ಬಿಡೋದು, ಪುನಃ ಇನ್ನೊಬ್ರು ತಗೊಂಡು ಹಂಗ್ ಮಾಡ್ತೀನಿ. ನಾವು
1: ಇವಾಗ ಕುಡಿತವನ್ನು ಬಿಟ್ಟು ಅದೊಳಗೆ ಉತ್ತಮವಾದ ಜೀವನ ನಡೆಸ್ಕೊಂಡು ಹೋಗ್ತಿದ್ದೀರಾ, ತಮ್ಮ ಗ್ರಾಮದವರ ಒಂದು ಪ್ರತಿಕ್ರಿಯೆ ಹೇಗಿದೆ ಇವಾಗ?
0: ಗ್ರಾಮದವರೆಲ್ಲ ಚೆನ್ನಾಗಿದೆ ಸರ್, ಪ್ರತಿಕ್ರಿಯೆ ಎಲ್ಲ ಚೆನ್ನಾಗಿದೆ ಗ್ರಾಮದವ್ರಿಗೆ. ಏನು ತೊಂದರೆ ಇಲ್ಲ.
1: ನಿಮ್ಮ ಅನುಭವವನ್ನ ಇವಾಗ ನಿಮ್ಮ ಗ್ರಾಮದಲ್ಲಿ ಕುಳಿತಿರ್ತಕ್ಕಂಥ ಯುವಕರಾಗಿರ್ಬೋದು ಅಥವಾ ವಯಸ್ಸಾಗಿರೋರ್ಗಿರ್ಬೋದು ಏನಾದರೂ ಹಂಚ್ಕೊಂಡಿದ್ದಾರೆ ನಿಮ್ಮ ಅನುಭವನ ಏನಾದರೂ?
0: ಇಲ್ಲ ಸರ್, ನಾವು ಯಾರು ಹಂಚ್ಕೊಂಡಿಲ್ಲ, ಏನಿಲ್ಲ, ನಮ್ಮ ಇದಕ್ಕೆ ನಾವೇ ಇದು ಮಾಡ್ಕೊಂಡು ನಿಮ್ಮ ಮಕ್ಕಳಾಗಾಯ್ತು ನಮ್ಮ ಜೀವನ ಚೆನ್ನಾಗಿರ್ತೀವಿ. ನಾವು ಯಾರು ಬಿ ಹೇಳಿಲ್ಲ, ಅವ್ರ ತಂಟಿಗೆ ಹೋಗೋದೆ ಪುಟ ಪುಟ್ಟು ಸರ್, ಬಿಟ್ಟುಟ್ಟಿಂದ ಅವ್ರ ತಂಟಿಗೆ ಹೋಗಲ್ಲ, ನಮ್ಮ ಯಾವ ಇಷ್ಟ ನಾವು ಇಷ್ಟ ಅಷ್ಟು ಮಾಡ್ಕೊಬೇಕಿವಿ.
1: ಕುಮಾರ್ ಅವರೇ, ತಮ್ಮ ಮನೆಗಳಲ್ಲಿ ಕೆಲವು ಹಬ್ಬಗಳು ಮಾಡ್ಕೊಂಡು ಹೋಗ್ತಿರ್ತೀರಾ, ಹಬ್ಬಗಳು ಕೂಡ ನಿಮ್ಮ ಸಂಬಂಧಿಕರನ್ನು ಕೂಡ ಬರ್ಮಾಡ್ಕೊಳ್ತೀರಾ, ಈ ಕುಡಿಯುವ ಸಂದರ್ಭದಲ್ಲಿ ಅವಾಗ ಸಂಬಂಧಿಕರ ಜೊತೆ
0: ಯಾರು ಕರಿತಿದ್ರೆ ಸರ್? ಅವಾಗ ಯಾರ ಸಂಬಂಧಿಕರು ಇಲ್ಲ, ಯಾರು ಇಲ್ಲ, ಅಕ್ಕ ತಂಗರು ಇಲ್ಲ, ತಂಗಿಂದರು ಇಲ್ಲ, ಮಕ್ಕಳು ಇಲ್ಲ, ಆ ಸಂಬಂಧದಲ್ಲಿ ಹಬ್ಬ ಇಲ್ಲ. ಹಬ್ಬ ಅನ್ನೋದೆ ಗೊತ್ತಿಲ್ಲ ಬಿಡಿ, ಕುಡ್ಕೊಂಡು ಮುಡಿಕೊಂಡಾಗ ಹಬ್ಬ ಇಲ್ಲಿ ಮಾಡೋಕ್ಕಾಯ್ತಿತ್ತು, ನಾವು ಗೊತ್ತೇ ಇಲ್ಲ ಹಬ್ಬ ಅನ್ನೋದು. ಇವಾಗ ಸಂಬಂಧಿಕರೆಲ್ಲ ಬರ್ತಾರೆ, ಬಂದು ಚೆನ್ನಾಗಿ ನೋಡ್ಕೊಂಡು ಬರ್ತಾರೆ, ಬರ್ತಾರೆ, ಏನೂ ತೊಂದರೆ ಇಲ್ಲ.
1: ಮೊದಲ ಬಾರಿಗೆ ಕುಡಿದಾಗ ತಮ್ಮ ಒಂದು ಅನುಭವ

0: ಹೇಳುತ್ತಿದ್ದು ಕುಮಾರ್ ಅವರೇ,
1: ಚೇಂಜ್ ಆಯ್ತು ಬಿಡಿ ಸಾಕು, ಹುಡ್ಕ ಬತ್ತು ಅಂದ್ರೆ ಏನ್ ಮಾಡ್ಬೇಕು ಮುಟ್ಬೇಕು ಅನ್ನೋದೇ ಗೊತ್ತಾಗ್ತಿದ್ದಿಲ್ಲ. ಎಷ್ಟೊತ್ತು ಕುಡಿಬೇಕಲ್ಲ ಕುಡಿಬೇಕಲ್ಲ ಅನಿಸ್ತಿತ್ತು. ಅದು 5,000 ಬರಲಿ 10,000 ಬರಲಿ ಒಂದೇ ದಿನಕ್ಕೆ ಲಾಗತ್ತು. ನಟ್ಟಿ ಬರ್ತಿತ್ತಿಲ್ಲ ದುಡ್ಡು, ಸಾಮಂತರ ಕೂಡ ದುಡ್ಡು ಬರ್ತಿತ್ತಿಲ್ಲ. ಎಣ್ಣೆ
0: ಎಷ್ಟು ಸಂಪಾದನೆ ಮಾಡ್ತಿದ್ರಿ ಅವಾಗ?
1: ಮಾಡ್ತೀವಿ ನಾವು ಸುಮಾರು ಒಂದು 5,000-6,000 ಕಂಟ್ ಮಾಡ್ತೀವಿ ನಾವು. ಗುತ್ತಿಗೆ ತಕ್ಕೊಳ್ಳೋದು ಮಾಡೋದು ಇದು ಮಾಡ್ತೀವಿ.
0: ಎಲ್ಲಿ ಹೋಗ್ತಿದ್ರಿ ಕೂಲಿಗೆಲ್ಲ?
1: ಎಲ್ಲ ಸುಂಟಿ ಕೆಲಸ, ಎಲ್ಲ ಕೆಲದ್ರ ಜೊತೆ ಸುಂಟಿ ಕೆಲಸ ಮಾಡ್ತೀವಿ.
0: ಅಂದ್ರೆ ಸಂಪಾದನೆ ಮಾಡ್ಕೊಂಡು ದುಡ್ಡನ್ನೆಲ್ಲ ಕುಡಿತಕ್ಕೆ
1: ಬಳಸ್ಕೊತಿದ್ರೆ ಏನಿಲ್ಲ, ಕುಡ್ತಕ್ಕೆ ಎಲ್ಲ ಮನೆ ಅವರನ್ನೇ ಮಾಡಿಲ್ಲ. ಈಗ ಇಲ್ಲಿಂದ ಈಚೆಗೆ ಮನೆ ಅವರ ಮಾಡ್ಕೋತಾರೆ ಅವರು. ಆ ಎಣ್ಣ ಫುಲ್ಲು ತುಂಬ ಮಾಡ್ಕೋತೀನಿ ಸರ್. ನಿಮ್ದೆ ಅಕ್ಕೋಯಿಲ್ಲ ಸರ್, ಅವು ಹತ್ತರಿಂದ ಸಣ್ಣ ಗಂಟ ಯಾರು ಸಿಗ್ತಾರೆ ಅವ್ರ ಕೈ ತರ್ಸ್ಕೊಳ್ಳೋದು ಕುಟ್ಕೊಳ್ಳೋದು ಅಟ್ಟೆ ನೀರೋದು ಹಂಗೆ ಮಾಡ್ತೀನಿ.
0: ನೀವು ಕುಡಿತಾನೆ ಬಿಟ್ಟಿದ್ದೀರಾ, ನೀವು ಏನಾದ್ರು ಸೌಲಭ್ಯ ಮಾಡ್ಕೊಂಡಿದ್ದೀರಾ? ಹೇಗೆ
1: ಈಗ ಮಾಡ್ಕೊಂಡು ಅದೇ ಬೈಕ್ ಮಾಡ್ಕೊಂಡು ಅದಿದ್ದು ಈಗ ಮಾಡ್ಕೊಳ್ಳೋದು. ಆಚೆ ಮುಂಚೆ ಏನು ಮಾಡ್ಕೊಂಡಿಲ್ಲ ಬಿಡಿ, ಎಲ್ಲ ಬರೀ ಅವನಿಗೆ ಒಂದು ಬೈಕ್ ಮಾಡ್ಕೊಳ್ಳಾಗೈತಿ ಸರ್. ಏನಂದ್ರೆ ಹೇಳ್ಕೊಂತ ಕಟ್ತಂದ್ರೆ ಬೈಕ್ ಅಂತೂ ತೀರೋಯ್ತು. ಆಚೆ ಏನಾದ್ರೆ ಅವರ ಮಾಡೋಕೆ ಮಾಡ್ಕೊಂಡಿದ್ದೀನಿ.
0: ಇವನಿಗೆ ಕುಡಿದ ಸಂದರ್ಭದಲ್ಲಿ ಮನೆ ನಿರ್ವಹಣೆ ಅಂತ ಏನು ಒಂದು
1: ಎಲ್ಲ ಬುದ್ಧಿ ಹೋಗ್ತಿರುವ ಕುಡಿಬೇಡ, ಏನು ಮುಟ್ಬೇಡ, ಎಣ್ಣ ಸ್ವಲ್ಪ ಕುಡಿದವರು ಬದುಕಿಲ್ಲ ಪಾಪ ಅದು ಯಾತ ಕುಡ್ದೆ ಬೇಡ ಅಂತ ಎಲ್ಲ ಬುದ್ಧಿ ಹೋದ ಸರ್ ಕೇಳ್ತಿದ್ರು. ಅವ್ರ ಮಾತು ನೀ ಯಾರ ಹೋಗಿ ಹೇಳಕ್ಕ ನುಗ್ಗೆ ತಂದು ಕೊಡ್ತೀನಿ ಅಂತ ಅವ್ರನ್ನೇ ಬಂದ್ಬಿಟ್ಟೊಂಟೈತೀನಿ ಮನೇಲಿ. ನುಗ್ಗೆ ತಂದು ಕೊಡ್ತಿದ್ದೆ ನಮ್ಮ ದುಡ್ಡು ನಮ್ಗೆ ಏತಂದು ಕುಡಿತೀನಿ ಅಂದ್ಬಿಟ್ಟೊಂಟೈತೀನಿ. ಯಾವಾಗ ಮನೇಲಿ ಹಿಂಗೆ ವರ್ಕ್ ಆಯಿತು ಆ ತೊಟ್ಟಿಂದ ಇದ್ರ ಸಮಸ್ಯೆ ಬೇಡ ಅಂತ ಬಂದ್ಬಿಟ್ಟಿದ್ದೀನಿ ಸರ್.
0: ಇವಾಗ ತಮ್ಮ ಕುಟುಂಬದವರ ಸಹಕಾರ ಚೆನ್ನಾಗಿದೆ?
1: ಚೆನ್ನಾಗಿದೆ ಸರ್, ಎಲ್ಲ ಸಹಕಾರ ಚೆನ್ನಾಗಿದೆ. ಅವರು ಬರ್ತಾರೆ, ನಾವು ಹೋಗ್ತೀವಿ ನೋಡ್ತಾರೆ, ಮಕ್ಕ ಮರಿ ಎಲ್ಲ ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ.
0: ಈಗ ಕುಳಿತ ಸಂದರ್ಭದಲ್ಲಿ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಾ ಇದ್ರೆ ಹೇಗೆ?
1: ಏನಿಲ್ಲ ಸರ್, ವಿದ್ಯಾಭ್ಯಾಸ ಏನು ಕೊಡಿಸ್ತಾ ಇದ್ದಿಲ್ಲ.
0: ವಿದ್ಯಾಭ್ಯಾಸಕ್ಕೆ ಬೇಕಾದಂತ ಕೆಲವು ಪಠ್ಯ ಪುಸ್ತಕ ಸಾಮಗ್ರಿಗಳು ಇನ್ನೆಲ್ಲ ಕೊಡಿಸ್ತಾ ಇದ್ರ ಮಕ್ಕಳಿಗೆ?
1: ಆಗ ಏನು ಕೊಡಿಸ್ತಿಲ್ಲ ಸರ್, ಈಗ ಅವೆಲ್ಲ ಕೊಡ್ತಾರದು ಈಗ ಎಣ್ಣೆ ಬುಟ್ಟು ತೊಟ್ಟಿಂದ ಅವೆಲ್ಲ ಯಾವಾರ ಮಾಡ್ತಾರದು ಈಗ. ಆಚೆ ಮುಂಚೆ ಏನಂದ್ರೆ ಏನಿಲ್ಲ, ಒಳ್ಳೆಬೇಡಿ ತಿನ್ನಕ್ಕೆ ಅನ್ನ ಆಯ್ತಿಲ್ಲ. ಆಗ
0: ನಿಮ್ಮ ಮಗಳು ಎಷ್ಟನೇ ತರಗತಿ ಓದ್ತಿದ್ದಾರೆ?
1: ಅವ ಅಂತಂದ್ರೆ 8th ಒಂಬತ್ತು ಸಾವಿರ ಬರ್ತಾ ಇದ್ರು.
0: ಎಲ್ಲ ಓದ್ತಾ ಇದ್ರು?
1: ಮೊಳೂರು.
0: ಮೊಳೂರು. ಕುಡಿತವನ್ನು ಬಿಟ್ಟ ನಂತರ ಮಕ್ಕಳಿಗೆ ಇವಾಗ ಒಂದು ಒಳ್ಳೆ ಉತ್ತಮವಾದ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೀರಾ?
1: ಕೊಡ್ತಾ ಇದ್ದೀನಿ ಸರ್, ವಿದ್ಯಾರ್ಥಿ ಸರ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದೀನಿ. ಈಗ ಏನು ತೊಂದರೆ ಇಲ್ಲ.
0: ಯಾವುದೇ ರೀತಿಯ ಮನೆ ಜೀವನ ನಿರ್ವಹಣೆಗಾಗಿರ್ಬೋದು ಅಥವಾ ಏನಾದ್ರು ಆರ್ಥಿಕ ಸಮಸ್ಯೆ ಯಾವುದೂ ಇಲ್ಲ?
1: ಇಲ್ಲ ಇಲ್ಲ ಸರ್, ಈಗ ಏನು ತೊಂದರೆ ಇಲ್ಲ.
0: ಮೊದಲು ಕುಡಿತಿದ್ದಾಗ ಸಂಪಾದನೆ ಮಾಡೋ ದುಡ್ಡನ್ನೆಲ್ಲ ಈ ಕುಡಿತಕ್ಕೆ ಬಳಸ್ಕೊಂಡು ತುಂಬಾ ಅನವಶ್ಯಕವಾಗಿ ಖರ್ಚು ಮಾಡ್ತಾ ಇದ್ರಿ. ಇವಾಗ ಕುಡಿತವನ್ನು ಬಿಟ್ಟು ಸಂಪಾದನೆ ಮಾಡೋ ದುಡ್ಡನ್ನೆಲ್ಲ ತುಂಬಾ ಉಳಿತಾಯ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಇವಾಗ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳ ತೊಂದರೆ ಇಲ್ಲ?
1: ಏನಿಲ್ಲ ಸರ್, ಯಾವ ತೊಂದರೆ ಇಲ್ಲ, ಏನಿಲ್ಲ. ಉಳಿಸ್ಕೊಂಡ್ರೆ ಜೀವನ ಮಾಡ್ಕೊಳ್ತೀವಿ.
0: ಬಹಳ ಸಂತೋಷ ಕುಮಾರ್ ಅವರೇ. ಒಂದು ಕಾರ್ಯಕ್ರಮದ ಕೊನೆಯ ಅಂತ ಬರ್ತಿದ್ದೀನಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರುವ ನಮ್ಮ ಜನಧ್ವನಿ ಕೇಳುವರಿಗೆ, ಹಾಗೆಯೇ ಈ ಕುಡಿತಕ್ಕೆ ಒಳಗಾಗಿರುವಂತಹ ಎಷ್ಟು ಕುಟುಂಬಗಳಿಗೆ ತಮ್ಮ ಒಂದು ಅನುಭವದ ಪ್ರಕಾರ ಕೊನೆಯದಾಗಿ ಏನ್ ಕ್ಯೂ ಮಾತಾಡಕ್ಕೆ ಇಷ್ಟಪಡ್ತೀರ ಅವರಿಗೆಲ್ಲ?
1: ಏನು ಸರ್, ಯಾರೆಲ್ಲ ಕೊಡ್ತಾರೆಲ್ಲ ಬಿಡ್ಬೇಕು. ಬಿಟ್ರೆ ಮನೆಯವರೇ ನಿಮ್ದೇ ಮಾಡ್ಕೊಂಡು ಯಾವರ ಮಕ್ಕಳು ಹೋಯ್ತರ ಮಕ್ಕ ಮರಿ ನೋಡ್ತಾರೆ. ಮನ ಸಂಸಾರ ಒಡೆಯಲ್ಲ. ಈಗ ಡೈವರ್ಸ್ ಕೊಡೋದು ಮುಟ್ಟೋದು ನೀವು ಎಣ್ಣೆ ಹೊಡೆತನದು ಅವೆಲ್ಲ ಬೇಕಾಗಿಲ್ಲ. ಅಚ್ಚಿ ಮನೆಯವರನ್ನು ನೋಡ್ಕೊಂಡು ಎಷ್ಟು ಮಕ್ಕಳ ಸಂಸಾರ ಮಾಡ್ಕೊಂಡು ಹೋದ್ರೆ ಸಾಕು ಸರ್, ಏನು ಬೇಕಾಗಿಲ್ಲ. ಮಕ್ಕಳು ವಿದ್ಯಾಭ್ಯಾಸ ನೋಡ್ಕೊಂಡು ಎಲ್ಲಾನು ಮಾಡ್ಕೊಂಡು ಹೋದ್ರೆ ಸಾಕು, ಏನು ಬೇಕಾಗಿಲ್ಲ.
0: ಬಹಳ ಸಂತೋಷ ಕುಮಾರ್ ಅವರೇ. ಇಷ್ಟೊತ್ತು ನಮ್ಮ ಒಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ಕುಡಿತ ಎನ್ನುವುದು ತಮ್ಮ ಜೀವನದ ಮೇಲೆ ಯಾವ ರೀತಿ ಒಂದು ಪ್ರಭಾವವನ್ನು ಬೀರಿತ್ತು, ಅದು ಆರ್ಥಿಕವಾಗಿರಬಹುದು, ಕೌಟುಂಬಿಕವಾಗಿರ್ಬೋದು, ಹಾಗೂ ವೈಯಕ್ತಿಕ ಕೂಡ ಆಗಿರ್ಬೋದು, ಇಷ್ಟೆಲ್ಲ ಕಷ್ಟಗಳನ್ನು ಎದುರಿಸ್ತಾ ಬಂದು ನಂತರದಲ್ಲಿ ತಾವೇ ಒಂದು ಮನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸ್ವಂತ ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗ್ತಿದ್ದೀರಾ. ಇದೇ ರೀತಿ ತಮ್ಮ ಒಂದು ಜೀವನ ತುಂಬ ಸುಖವಾಗಿ ನಡ್ಕೊಳ್ಳಿ ಅಂತ ನಾವು ಕೂಡ ಆಶಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತೇನೆ. ಧನ್ಯವಾದಗಳು. ಕೇಳುವರೆ ಕೇಳ್ತಿದ್ರೆ ಇಷ್ಟೊತ್ತು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಹೆತ್ತಿಗೆ ಗ್ರಾಮದ ನಿವಾಸಿಗರಾದ ಶ್ರೀಯುತ ಕುಮಾರ್ ಅವರು. ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮ. ಹಾಗೂ ಮತ್ತೊಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವ್ಯಕ್ತಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಇದುವರೆಗೂ ಮುಕ್ತ ವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನು ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸುತ್ತಿರುವ ಅನುಭವ ಕುರಿತು ಸರಗೂರು ತಾಲೂಕಿನ ಹೆತ್ತಿಗೆ ಹಡಿಯ ಶ್ರೀಯುತ ಕುಮಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
3: ಎಲ್ಲರಿಗೂ.

0: ನಮಸ್ಕಾರ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
1: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆಯ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
2: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೆ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲ್ಯಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು. ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು. ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೇ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು. ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
3: ಈ ಸ್ಕ್ಯಾಮ್ ಅನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಇರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ: ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ, ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ. ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ: ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
1: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930 ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ. ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
0: ಒಂದು ಚಿಕ್ಕ ನೈಜ ಕಥೆ: ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಆಮಿಷಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು. ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆ್ಯಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ. ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ.
2: ಇದಕ್ಕೆ ಆರ್ಥಿಕ ಜ್ಞಾನ ತುಂಬಾ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.

ಅಂತಿಮ ಸಂದೇಶ. ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ, ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ.

0: ಹಾಗಿದ್ರೆ ಈ ಮೋಸ ಹೇಗ್ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ: ಹಣ, ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಮ್ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930. ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಇನ್ನು ಮುಂದೆ ಕೇಳಿ ಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಾನ್ಸೂನ್ ಜ್ವರಗಳು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಾನ್ಸೂನ್ ಜ್ವರಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಅಂತೂ ಇಂತೂ ಈ ವರ್ಷದ ಬೇಸಿಗೆ ಮುಗಿಯಿತು. ಮಳೆಗಾಲ ನಿಧಾನವಾಗಿ ರಾಜ್ಯಾದ್ಯಂತ ವ್ಯಾಪಿಸುತ್ತಿದೆ. ಬೇಸಿಗೆಯಿಂದ ಮಳೆಗಾಲಕ್ಕೆ, ಮಳೆಗಾಲದಿಂದ ಚಳಿಗಾಲಕ್ಕೆ, ಚಳಿಗಾಲದಿಂದ ಮತ್ತೆ ಬೇಸಿಗೆಗೆ ಪ್ರಕೃತಿ ತನ್ನ ಮಗ್ಗಲನ್ನ ಬದಲಿಸುತ್ತಾ ಪ್ರತಿ ವರ್ಷ ಪರಿಸರದಲ್ಲೂ ಬದಲಾವಣೆ ತರುತ್ತಿದೆ. ಪ್ರಕೃತಿ ತರುವ ಈ ಬದಲಾವಣೆಗೆ ನಾವೆಲ್ಲರೂ ಒಗ್ಗಬೇಕು ಕೂಡ. ಇಷ್ಟು ದಿನ ಎಸಿ, ಫ್ಯಾನ್, ತಂಪಾದ ಪಾನೀಯಗಳು ನಮ್ಮನ್ನ ಬೇಸಿಗೆಯ ಉರಿಯಿಂದ ಕೊಂಚ ಮಟ್ಟಿಗೆ ಪಾರು ಮಾಡಿದರೆ ಇನ್ನು ಮೇಲೆ ನಾವು ರೇನ್ಕೋಟ್, ಛತ್ರಿ, ಟೋಪಿಗಳ ಹುಡುಕಾಟದಲ್ಲಿ ತೊಡಗಬೇಕು. ಅಲ್ಲದೆ ಶಾಲಾ ಕಾಲೇಜುಗಳು ಕೂಡ ಈಗ ಪ್ರಾರಂಭವಾಗುವುದರಿಂದ ಮಳೆಯಲ್ಲಿ ಸುರಕ್ಷಿತವಾಗಿ ಓಡಾಡುವುದನ್ನು ಪಾಲಿಸಬೇಕಾಗುತ್ತದೆ. ಮಳೆಗಾಲ ಆರಂಭವಾಗುತ್ತಿದ್ದಂತೆ ಇಲ್ಲಿ ಹಸಿರಿನಿಂದ ಮೈತುಂಬಿಕೊಂಡು ಸಂಪದ್ಭರಿತವಾಗುತ್ತದೆ. ನದಿ ಕೆರೆಗಳು ತುಂಬಿ ಹರಿಯಲು ಆರಂಭಿಸುತ್ತವೆ. ಬಿಸಿಲಿನ ಬೇಗೆಯಿಂದ ಕಂಗೆಟ್ಟಿದ ಜಗತ್ತಿಗೆ ಮಳೆಗಾಲ ಒಟ್ಟಾರೆ ನವಚೇತನವನ್ನೇ ತರುತ್ತದೆ. ಆದರೆ ಈ ಮಳೆಗಾಲ ಆರೋಗ್ಯದ ದೃಷ್ಟಿಯಿಂದ ಕೊಂಚ ತೊಂದರೆಯನ್ನ ಉಂಟು ಮಾಡುತ್ತದೆ. ಅದೇನು ತೊಂದರೆಗಳು ಮತ್ತು ಅವಕ್ಕೆ ಪರಿಹಾರವೇನು ಎಂಬುದನ್ನ ತಿಳಿ

ಕಂಡುಕೊಂಡರೆ ನಾವು ಈ ರೋಗ ರುಜಿನಗಳನ್ನ ದೂರವಿಟ್ಟು ಮಳೆಗಾಲದ ಆಹ್ಲಾದಕರ ಸಮಯವನ್ನ ಆಸ್ವಾದಿಸಬಹುದು. ಹವಾಮಾನ ಬದಲಾದಾಗ ವಾತಾವರಣದಲ್ಲಿನ ತೇವಾಂಶ, ತಾಪಮಾನದ ಇಳಿಕೆ ದೇಹದ ಮೇಲೂ ಪರಿಣಾಮಗಳನ್ನು ಉಂಟು ಮಾಡುತ್ತವೆ. ಹೊಸ ನೀರು ನದಿ ಕೆರೆಗಳನ್ನು ಸೇರುವುದರಿಂದ ನೀರಿನ ಗುಣದಲ್ಲಿ ಕೊಂಚ ಮಾರ್ಪಾಟು ಕಾಣುತ್ತದೆ. ವೈರಾಣುಗಳ ಪ್ರಭೇದಗಳಲ್ಲೂ ಬದಲಾವಣೆ ಆಗುವುದರಿಂದ ಜನರು ಈ ಹೊಸ ವೈರಾಣುಗಳಿಗೆ ಹೊಂದಿಕೊಳ್ಳಬೇಕಾಗುತ್ತದೆ. ಈ ಸಂದರ್ಭಗಳಲ್ಲಿ ಜನರನ್ನು ಹೆಚ್ಚು ಕಾಡುವ ರೋಗವೆಂದರೆ ವೈರಾಣು ಜ್ವರ. ಬೇಸಿಗೆ ರಜೆ ಮುಗಿಸಿ ಶಾಲೆಗೆ ಮರಳುವ ಮಕ್ಕಳಲ್ಲಿ ಇದು ಸರ್ವೇ ಸಾಮಾನ್ಯ. ಮಳೆಗಾಲದಲ್ಲಿ ರಸ್ತೆ ಮೇಲೆ, ಚರಂಡಿಯಲ್ಲಿ ಮತ್ತು ಮನೆಯಲ್ಲಿ ಹೂಕುಂಡಗಳಲ್ಲಿ ನೀರು ನಿಲ್ಲುವುದು ಸಾಮಾನ್ಯವಾದ ಸ್ಥಿತಿ. ಇದು ಸೊಳ್ಳೆಗಳ ಸಂತಾನೋತ್ಪತ್ತಿಗೆ ಕಾರಣವಾಗುತ್ತದೆ. ಈ ಸೊಳ್ಳೆಗಳ ಕಡಿತದ ಮೂಲಕ ವೈರಾಣುಗಳು ದೇಹವನ್ನು ಪ್ರವೇಶಿಸಿ ಡೆಂಗು, ಚಿಕನ್ಗುನಿಯಾದಂತಹ ರೋಗಗಳನ್ನು ಉಂಟು ಮಾಡುತ್ತವೆ. ಹಾಗಾಗಿ ನಮ್ಮ ಮನೆ ಸುತ್ತಲೂ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು, ಹಾಗೆ ಪರಿಸರದ ವ್ಯವಸ್ಥೆ ಕೂಡ ತುಂಬಾ ನೀಟಾಗಿ ನೋಡಿಕೊಳ್ಳುವುದು ಈ ರೋಗಗಳ ವಿರುದ್ಧ ಕೈಗೊಳ್ಳುವ ಬಹುಮುಖ್ಯವಾದ ಮುಂಜಾಗ್ರತಾ ಕ್ರಮ ಎನ್ನಬಹುದು. ಇನ್ನು ಕೆಲವು ವೈರಾಣುಗಳು ತಂಪಾದ ತೇವಾಂಶವುಳ್ಳ ಗಾಳಿಯಲ್ಲಿ ಹೆಚ್ಚು ಕಾಲ ಉಳಿಯಬಲ್ಲವು. ಇವುಗಳಿಂದ ಫ್ಲೂ, ಕೊರೋನಾದಂತಹ ರೋಗಗಳು ಬರುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ಫ್ಲೂ ಕಾಯಿಲೆಯಿಂದ ಬಳಲುತ್ತಿರುವ ರೋಗಿಗಳು ಹೊರಗಡೆ ಹೆಚ್ಚು ಓಡಾಡದೆ ಬೆಚ್ಚನೆಯ ಕೋಣೆಯಲ್ಲಿ ವಿಶ್ರಮಿಸಬೇಕು. ಅಲ್ಲದೆ ಆರೋಗ್ಯವಂತ ವ್ಯಕ್ತಿಗಳು ಮಾಸ್ಕ್ ಧರಿಸುವ ಮೂಲಕ ಇಂತಹ ವೈರಾಣುಗಳಿಂದ ಬಚಾವಾಗಬಹುದು. ಇತ್ತೀಚೆಗೆ ಕೇಳಿ ಬರುತ್ತಿರುವ ಹಂಟಾ ವೈರಸ್ ಎಂಬ ವೈರಾಣು ಜ್ವರ ಕೂಡ ಇಂತಹ ಕಲುಷಿತ ಗಾಳಿಯಿಂದಲೇ ಬರುತ್ತದೆ. ಸತ್ತ ಇಲಿ, ಹೆಗ್ಗಣಗಳ ಜೊಲ್ಲು, ರಕ್ತದಿಂದ ಅಥವಾ ರೋಗಿಷ್ಟ ಪ್ರಾಣಿಗಳ ಸ್ಪರ್ಶ, ಕಡಿತದಿಂದ ಕೂಡ ಈ ವೈರಾಣು ದೇಹವನ್ನ ಪ್ರವೇಶಿಸಬಹುದು. ಮಳೆಗಾಲದ ಬಹುತೇಕ ಜ್ವರಗಳು 3-5 ದಿನಗಳವರೆಗೆ ಇದ್ದು ಕ್ರಮೇಣ ವಾಸಿಯಾಗುತ್ತದೆ. ಜ್ವರದ ಜೊತೆಗೆ ತಲೆನೋವು, ಮೈಕೈ ನೋವು, ಕೆಮ್ಮು, ನೆಗಡಿ ಕಾಣಿಸಿಕೊಳ್ಳುವುದು ಸಹಜ ಸ್ಥಿತಿ. ಇನ್ನೊಂದು ರೀತಿ ವೈರಾಣು ಜ್ವರವೆಂದರೆ ಕಲುಷಿತ ನೀರು ಅಥವಾ ಆಹಾರ ಪದಾರ್ಥಗಳ ಸೇವನೆಯಿಂದ ಬರುವ ಕಾಯಿಲೆ. ರೋಟಾ ವೈರಸ್, ನೋರಾ ವೈರಸ್ ಅಥವಾ ಹೆಪಟೈಟಿಸ್ ವೈರಾಣುಗಳ ಜ್ವರದ ಜೊತೆಗೆ ಹೊಟ್ಟೆ ನೋವು, ವಾಂತಿ ಭೇದಿ ಮತ್ತು ಕಾಮಾಲೆಯನ್ನು ಉಂಟು ಮಾಡಬಲ್ಲವು. ಆದ್ದರಿಂದ ಮಳೆಗಾಲದ ಸಮಯದಲ್ಲಿ ತಾಜಾ ಪೌಷ್ಟಿಕಭರಿತ ಆಹಾರವನ್ನೇ ಸೇವಿಸಬೇಕು. ಕುದಿಸಿದ ನೀರನ್ನು ಕುಡಿಯಬೇಕು. ಮಳೆಯಲ್ಲಿ ನೆನೆದ ತರಕಾರಿ ಮತ್ತು ಹಣ್ಣುಗಳು ಬಹು ಬೇಗನೆ ಕೆಟ್ಟು ತಮ್ಮ ಸತ್ವವನ್ನು ಕಳೆದುಕೊಳ್ಳುತ್ತವೆ ಎಂಬುದನ್ನು ನಾವು ಗಮನದಲ್ಲಿ ಇಟ್ಟುಕೊಂಡಿರಬೇಕು. ಮಳೆಗಾಲದಲ್ಲಿ ಈ ವೈರಾಣು ಜ್ವರಗಳಲ್ಲದೆ ಬ್ಯಾಕ್ಟೀರಿಯಾಗಳ ಮೂಲಕ ಹರಡುವ ನ್ಯೂಮೋನಿಯಾ, ಟೈಫಾಯ್ಡ್ ಮತ್ತು ಕಾಲಾರಾ ರೋಗಗಳನ್ನು ಅನೇಕ ಜನರು ಆರೋಗ್ಯಕ್ಕೆ ಕಾರಣವಾಗುತ್ತದೆ. ಬಹುತೇಕ ವೈರಾಣು ಜ್ವರಗಳು ಹೆಚ್ಚಿನ ಚಿಕಿತ್ಸೆಯಿಲ್ಲದೆ ವಿಶ್ರಾಂತಿ ಮತ್ತು ಸೂಕ್ತ ಆಹಾರದ ಮೂಲಕ ಗುಣವಾಗುತ್ತವೆಯಾದರೂ ಬ್ಯಾಕ್ಟೀರಿಯಾಗಳ ಮೂಲಕ ಹರಡುವ ಜ್ವರಕ್ಕೆ ವಿಶ್ರಾಂತಿ ಮತ್ತು ಸೂಕ್ತ ಆಹಾರದ ಜೊತೆ ಆಂಟಿಬಯೋಟಿಕ್ ಔಷಧಿಗಳು ಬೇಕಾಗಬರಬಹುದು. ಅನೇಕ ಜ್ವರಗಳನ್ನು ವೈದ್ಯರು ರೋಗ ಲಕ್ಷಣಗಳ ಮೇಲೆಯೇ ಊಹಿಸಿ ಸೂಕ್ತ ಚಿಕಿತ್ಸೆಯನ್ನು ನೀಡುತ್ತಾರೆ. ಕೆಲವು ಸಂದರ್ಭಗಳಲ್ಲಿ ರಕ್ತ ಪರೀಕ್ಷೆ, ಎದೆಯ ಕ್ಷಾಕಿರಣ ಮತ್ತು ಮಲಮೂತ್ರಗಳ ಪರೀಕ್ಷೆಗಳು ಬೇಕಾಗುತ್ತವೆ. ಇದು ಜ್ವರದ ನಿಖರ ಕಾರಣವನ್ನು ಮತ್ತು ತೀವ್ರತೆಯನ್ನು ಪತ್ತೆ ಮಾಡಲು ಸಹಾಯಕ. ಈ ಜ್ವರಗಳು ತೀರಾ ಹೆಚ್ಚಿನ ತೊಂದರೆಯನ್ನು ಕೊಂಡಿದ್ದರೂ ಒಬ್ಬರಿಂದ ಒಬ್ಬರಿಗೆ ಬಹುಬೇಗನೆ ಹರಡುತ್ತವೆ. ಅದರಲ್ಲೂ ತೀರಾ ಚಿಕ್ಕ ಮಕ್ಕಳು ಮತ್ತು ವೃದ್ಧರು ಇಂತಹ ರೋಗಗಳಿಗೆ ಸುಲಭವಾಗಿ ತುತ್ತಾಗುತ್ತಾರೆ. ಆದ್ದರಿಂದ ನಾವು ಮಳೆಗಾಲದಲ್ಲಿ ಯಾವುದೇ ರೋಗ ರುಜಿನಗಳಿಲ್ಲದೆ ಆರೋಗ್ಯಯುತವಾಗಿ ಇರಬೇಕೆಂದರೆ ನಾವು ಕೆಲವೊಂದು ನಿಯಮಗಳನ್ನು ಪಾಲಿಸಲೇಬೇಕು. ಹಾಗೆ ಶಿಸ್ತು ಕ್ರಮಗಳಿಗೆ ನಾವು ಒಗ್ಗಿಕೊಳ್ಳಲೇಬೇಕು. ಅಲ್ಲದೆ ಪ್ರವಾಸ ಚಾರಣದಂತಹ ಸಂದರ್ಭಗಳಲ್ಲಿ ನಮ್ಮ ದೇಹವನ್ನು ಸಾಧ್ಯವಾದಷ್ಟು ಬೆಚ್ಚಗೆ ಇಟ್ಟುಕೊಳ್ಳಬೇಕು. ರಸ್ತೆ ಬದಿಯ ತಿನಿಸು ಪಾನಿಗಳ ಬಗ್ಗೆ ಅತಿ ಜಾಗರೂಕರಾಗಿರಬೇಕು. ಜನಜಂಗುಳಿಯಲ್ಲಿದ್ದಾಗ ಮಾಸ್ಕ್ ಧರಿಸುವುದು ಉತ್ತಮದ ಕೆಲಸ, ಹಾಗೆ ನಮಗೂ ಮತ್ತು ಇನ್ನೊಬ್ಬರಿಗೂ ಕ್ಷೇಮಕರ ವಿಷಯ. ಕೇಳುಗರ ಕೇಳಿದ್ರಲ್ಲ, ಇಷ್ಟೊಂದು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಾನ್ಸೂನ್ ಜ್ವರಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.

0: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಾನ್ಸೂನ್ ಜ್ವರಗಳು ಎಂಬ ವಿಷಯದ ಕುರಿತು ಕುಮಾರ್ ಸ್ಫೂರ್ತಿಯವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
2: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
2: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಇನ್ನು ಮುಂದೆ ಕೇಳಿ ಬರೋಣ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವ ಕರುನಾಡು ಬಾಬಳಿಕೆ ಕಾರ್ಯಕ್ರಮ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಭಗವದ್ಗೀತೆ ಮೇಲೆ ವ್ಯಾಖ್ಯೆ ಬರೆದವರು. ಅವರು ಕೆಲವು ರಚಿಸಿದಂಥ ಶ್ಲೋಕಗಳು ಇವತ್ತಿಗೂ ಕೂಡ ಭಗವದ್ಗೀತೆ ಧ್ಯಾನ ಶ್ಲೋಕ ಅಂತ ಪ್ರಖ್ಯಾತವಾಗಿ ಭಗವದ್ಗೀತೆ ಭಾಗನೇ ಆಗಿ ಹೋಗಿದ್ದೇವೆ. ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧಿ, ಅದೇನು ಮೊದಲಿನ 10 ಪದ್ಯ ಬರ್ತದೆ ಅದೆಲ್ಲ ಮಧುಸೂದನ ಸರಸ್ವತಿಯವರು ಬರೆದದ್ದು ಅಂತ. ಅವರ ಆರಾಧ್ಯ ದೈವ ಕೃಷ್ಣ. ತಾರುಣ್ಯದಲ್ಲೇನೋ ಚೆನ್ನಾಗಿ ಬದುಕಿದ್ರು ಅವರು. ಒಂದು ಬಾರಿ ಒಬ್ಬ ಸನ್ಯಾಸಿ ಅವ್ರಿಗೊಂದು ಮಂತ್ರ ಬೋಧೆ ಮಾಡಿದ್ದಂತೆ. ಈ ಮಂತ್ರವನ್ನು ದಿನಾಲೂ 6 ಗಂಟೆಗಳ ಕಾಲ ಏಕಾಗ್ರತೆಯಿಂದ 3 ವರ್ಷ ಹೇಳಬೇಕಂತೆ. ಅದನ್ನು ಪಠಣ ಮಾಡಿದರೆ ಕೃಷ್ಣನ ದರ್ಶನ ಆಗ್ತದೆ ಅಂತ ಹೇಳಿದ್ರಂತೆ. ಇವರು ಕೃಷ್ಣನ ಭಕ್ತರಲ್ವಾ. ಮಧುಸೂದನ ಸರಸ್ವತಿ ಹತ್ತಿರದ ಕೃಷ್ಣ ದೇವಾಲಯದಲ್ಲಿ ಸಾಧನೆ ಶುರು ಮಾಡಿದರು. 3 ಅಲ್ಲ 4 ವರ್ಷ ಮಾಡಿದರೂ ಕೂಡ ಕೃಷ್ಣನ ದರ್ಶನ ಆಗಲಿಲ್ಲ. ನಿರಾಶೆ ಆಯಿತು ಅವರಿಗೆ. ಆ ಪಂಡಿತರು ಹೇಳಿದರು 3 ವರ್ಷ ಮಾಡಿದ ಕೃಷ್ಣ ದರ್ಶನ ಆಗ್ತದೆ ಅಂದರು, 4 ವರ್ಷ ಆದರೂ ಆಗಲಿಲ್ಲ ಅಂತ. ಸಾಧನೆ ಬಿಟ್ಟು ಮತ್ತೆ ಸಾಮಾನ್ಯ ಜೀವನಕ್ಕೆ ಮರಳಿದರು. ಒಂದು ದಿವಸ ಮಾರ್ಕೆಟಲ್ಲಿ ಹೋಗ್ತಿರ್ಬೇಕಾದ್ರೆ ಚಪ್ಪಲಿ ಪಟ್ಟಿ ಕಿತ್ಕೊಂಬಂತು. ಅದನ್ನು ಸರಿ ಮಾಡಬೇಕು ಅಂತ ಹತ್ತಿರದಲ್ಲಿ ಒಬ್ಬ ಚಮ್ಮಾರ ಇದ್ದ, ಅವ್ನಿಗೆ ಸರಿ ಮಾಡು ಅಂತ ಕೇಳಿದರು. ನೋಡಿ ಅವನು ಇವ್ರ ಕಡೆ ತಿರುಗಿ ಕೂಡ ನೋಡಲಿಲ್ಲ, ಹಾಗೆ ತಂಬಾಕು ಹಾಕ್ಕೊಂಡು ಕೂತಿದ್ದ. ಮತ್ತೆ ಯಾರು ಬಂದರು ಅವ್ರ ಚಪ್ಪಲಿ ರಿಪೇರ್ ಮಾಡ್ದ, ಇನ್ನೊಬ್ರು ಬಂದು ಅವ್ರ ಚಪ್ಪಲಿ ರಿಪೇರ್ ಮಾಡ್ದ. ಇವ್ರು ಮಾತೇ ಆಡತ್ಲಿಲ್ಲ. 10 ನಿಮಿಷ ಕಾಯ್ದಿರು, ಕೋಪ ಬಂತು ಅವ್ರಿಗೆ. ಏನಯ್ಯ, ಮೊದಲು ನಾನು ಬಂದಿದ್ದೀನಿ, ನನ್ನ ಕೆಲಸ ಮಾಡಿಬಿಟ್ಟು ಅವ್ರದೆಲ್ಲ ಮಾಡ್ತಾ ಇದೆಯಾ ಅಂತ ಕೂಗಾಡೋಕೆ ಶುರು ಮಾಡಿದರು. ಆಗ ಒಂದು ನಿಧಾನಕ್ಕೆ ತಲೆ ಎತ್ತಿ, ಸ್ವಾಮಿ ನಿಮ್ಮ ತಾಳ್ಮೆ ಬಹಳ ಕಮ್ಮಿ, ಅದಕ್ಕೆ ಕಾರ್ಯ ಸಾಧನೆ ಆಗಲಿಲ್ಲ ನಿಮಗೆ. 4 ವರ್ಷ ಕೃಷ್ಣನ ಜಪ ಮಾಡಿದವರು ಇನ್ನೊಂದಿಷ್ಟು ದಿವಸ ಮುಂದುವರೆಸಿದ್ರೆ ಕೃಷ್ಣ ದರ್ಶನ ಆಗ್ತಿತ್ತಲ್ಲ ಅಂದರು. ಇವನಿಗೆ ಮಿಂಚ್ ಹೊಡೆದಂಗಾಯ್ತು. ತಾನು ರಹಸ್ಯವಾಗಿ ಮಾಡ್ತಿರುವಂಥ ಈ ಕೃಷ್ಣ ದರ್ಶನದ ಸಾಧನೆ ವಿಷಯ ಇವನಿಗೆ ಹೆಂಗೆ ಗೊತ್ತಾಯಿತು? ಅವನು ಹೇಳ್ದ, ಆಶ್ಚರ್ಯ ಪಡಬೇಡಿ, ನನಗೆ ಒಂದು ಭೂತ ಮಂತ್ರ ಸಿದ್ಧಿಯಾಗಿದೆ ಭೂತದ್ದು. ಆ ಭೂತ ಬಂದು ಪ್ರತಿಯೊಬ್ಬರ ವಿಷಯ ನನ್ನ ಕಿವಿಯಲ್ಲಿ ಹೇಳ್ತದೆ, ನಿಮ್ಮ ಬಗ್ಗೆನೂ ಹೇಳಿದೆ. ಇವ್ರಿಗೆ ಅನಿಸ್ತು ಹಾಗಾದ್ರೆ ಭೂತಾನೇ ವಾಸಿ ಅನಿಸುತ್ತೆ, ಕೃಷ್ಣ ಅಂತೂ ಸಿಗಲಿಲ್ಲ 4 ವರ್ಷ, ಭೂತನ ಮಂತ್ರ ಕಲಿಸು ನನಗೆ ಅಂತ. ಆತ ಇದ್ದ, ಬೇಡ ಸ್ವಾಮಿ, ನೀವು ಕೃಷ್ಣ ಮಂತ್ರ ಕಲಿಯೋರಿಗೆ ಭೂತದ ಮಂತ್ರ ಯಾಕೆ ಬೇಕು? ಕೇಳಿಲ್ಲ, ಕಲಿಸು ಕಲಿಸು. 1 ಗಂಟೆ ಬಿದ್ದರು, ಕಲಿಸಿದ್ರು. ಅವನೇನು ಹೇಳಿದ ಅಂದರೆ, ಈ ಭೂತ ಮಂತ್ರ ಸರಿಯಾಗಿ ನೀವು 6 ತಿಂಗಳು ಅಭ್ಯಾಸ ಮಾಡಿದರೆ ನಿಮ್ಗೆ ಸಾಧನೆ ಆಗ್ತದೆ ಅಂತ. ಇವ್ರು 6 ಅಲ್ಲ 8 ತಿಂಗಳಾದರೂ ಕೂಡ ಭೂತದ ಸುಳಿವು ಕೂಡ ಬರಲಿಲ್ಲ. ಇವರೊಂದು ಕೃಷ್ಣ ದರ್ಶನವೂ ಆಗಲಿಲ್ಲ, ಈಗ ಭೂತದ ದರ್ಶನವೂ ಆಗಲಿಲ್ಲ. ಅದಕ್ಕೊಂದು ದಿವಸ ಕೋಲ್ ಹಿಡ್ಕೊಂಡು ಹೋದ್ರಂತ ಚಮ್ಮಾರನ್ನ ಹೊಡಿಬೇಕು ಅಂತ. ಆತ ಹೇಳಿದೆ, ಸ್ವಾಮಿ ನೀವು ಭೂತ ನಿಮ್ಗೆ ಸಿಗಲಿಲ್ಲಲ್ಲ, ನಾನು ಬಂದೊಂದು ವಿಷಯ ಹೇಳಿದೆ ನನ್ನ ಕಿವಿಯಲ್ಲಿ. ಏನು ಅಂದರೆ, ಅದನ್ನು ನಿಮ್ಮ ಹತ್ರ ಬರಬೇಕು ಅಂತ 4 ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದೆ. ಆದರೆ ಹಿಂದೆ ನೀವೇನು ಕೃಷ್ಣ ಧ್ಯಾನ ಮಾಡಿದ್ದೀರಲ್ಲ, ಅದ್ರದ್ದೊಂದು ಪ್ರಭೆ ನಿಮ್ಮ ಸುತ್ತ ಹರಡ್ಕೊಂಡ್ಬಿಟ್ಟಿದೆ, ಭೂತಕ್ಕೆ ನಿಮ್ಮ ಹತ್ರ ಬರೋಕ್ಕಾಗ್ತಾ ಇಲ್ಲ. ಅದು ದಯವಿಟ್ಟು ಭೂತ ಬಿಡಿ, ಇನ್ನೊಂದು ಸ್ವಲ್ಪ ದಿವಸ ಕೃಷ್ಣ ಧ್ಯಾನ ಮುಂದುವರೆಸಿ ನಿಮ್ಗೆ ಒಳ್ಳೇದಾಗ್ತದೆ ಅಂತ ಹೇಳಿದ ಚಪ್ಪಲಿ ಒಲಿಯವನು. ಮಧುಸೂದನ ಸರಸ್ವತಿ ಅಂದರು ಹೌದಾಗಿರ್ಬೇಕಾಗೆ ಅಂತ. ಮತ್ತೆ ಬಂದು ಕೃಷ್ಣ ಧ್ಯಾನದ ಸಾಧನೆಯನ್ನು ಮುಂದುವರಿಸಿದರಂತೆ. ಈ ಸಲ ತನ್ಮಯತೆಯಿಂದ, ಭಕ್ತಿಯಿಂದ, ಆಳವಾದ ಚಿಂತನೆಯಿಂದ ವಹಿಸಿದರಂತೆ. ಅವ್ರ ಕೃಷ್ಣ ದರ್ಶನ ಆಯಿತು ಅಂತ. ಈ ಕಥೆ ನನಗೆ ಯಾಕೆ ಮುಖ್ಯ ಆಗ್ತದೆ ಅಂದರೆ, ಯಾವುದೇ ಒಂದು ಸಾಧನೆ ಆಗಬೇಕಾದ್ರೆ ತಾಳ್ಮೆ ಮುಖ್ಯ. ತಾಳ್ಮೆ ಇಲ್ಲದೆ ಹೋದರೆ ಯಾವ ಸಾಧನೆಯೂ ಆಗೋಕ್ಕಾಗಲ್ಲ. ಅದರಿಂದ ತಾಳ್ಮೆನೇ ಒಂದು ಸಾಧನೆ. ತಾಳ್ಮೆ ಇದ್ದರೆ ಏಕಾಗ್ರತೆ ಬರುತ್ತೆ, ಏಕಾಗ್ರತೆ ಇದ್ದ ಶ್ರದ್ಧೆ ಹುಟ್ಟುತ್ತೆ, ಆ ಶ್ರದ್ಧೆಯಿಂದ ಅಪೇಕ್ಷಿಸಿದಂಥ ಸಾಧನೆ ನಮ್ಮ ಮೈ ದೊರತೆ. ಅದಕ್ಕೆ ದಯವಿಟ್ಟು ಯಾವುದೇ ಸಾಧನೆ ಮಾಡಬೇಕು ಅಂದರೆ ಅವಸರದಲ್ಲಲ್ಲ, ಅದು ಫಾಸ್ಟ್ ಫುಡ್ ಅಲ್ಲ. ಅದು ಅದು ನಿಧಾನಕ್ಕೆ ವಿಚಾರ ಮಾಡಿ ತಾಳ್ಮೆಯಿಂದ ಪ್ರೀತಿಯಿಂದ ಮಾಡೋದಾದರೆ ಎಂಥ ಸಾಧನೆ ಕೂಡ ನಮಗಾಗ್ತದೆ.

0: ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರ್ ಅವರು ಪ್ರಸ್ತುತಪಡಿಸಿದ ಕರುನಾಳು ಬಬಳಿಕೆ ಕಾರ್ಯಕ್ರಮವನ್ನ ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶ್.

0: ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ, ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಯಶರಿಕೋಟೆ ತಾಲೂಕಿನ ಜಾಗನಕೋಟೆ ಹಡಿಯ ಶ್ರೀಮತಿ ಬೊಮ್ಮೀರವರು ಹಾಡಿರುವ ಹಾಡುಗಳನ್ನು.

0: ಇದುವರೆಗೂ ಹಾಡು ಹೊಸೆ ಕಾರ್ಯಕ್ರಮದಲ್ಲಿ ಎಚ್ಚರಿಕೋಟೆ ತಾಲೂಕಿನ ಜಾಗನಕೋಟೆ ಹಾಡಿಯ ಶ್ರೀಮತಿ ಬೊಮ್ಮೀರವರು ಹಾಡಿರುವ ಹಾಡುಗಳನ್ನ ಕೇಳಿದಿರಿ.
1: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ, ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
2: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೆ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೆ ಜೋಡಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

0: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
1: ಅನುಸಂಧಾನ ಸೇ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

0: ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳು ಬಿತ್ತರಗೊಂಡವು.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಶ್ವಯೋಗ ದಿನದ ವಿಶೇಷ ಕಾರ್ಯಕ್ರಮ, ಯೋಗದ ಮೂಲ ಅರ್ಥ, ಯೋಗ ದಿನಾಚರಣೆ ಮತ್ತು ಯೋಗದ ಪ್ರಾಮುಖ್ಯತೆ ಕುರಿತು ಸರಗುರಿನ ವಿವೇಕಾನಂದ ಸ್ಮಾರಕಾಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವಿ ಆರ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗಳಿಯ ಶ್ರೀಕಾಂತ್ ಸರಗೂರು. ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಯೋಗ ಭಾರತದಲ್ಲಿ ಆರಂಭವಾದ ಸಾಂಪ್ರದಾಯಿಕ ದೈಹಿಕ ಹಾಗೂ ಮಾನಸಿಕ ಆಚರಣೆಗಳ ಬೋಧನಾ ಶಾಖೆಯಾಗಿದೆ. ಯೋಗ ಕೇವಲ ಒಂದು ವ್ಯಾಯಾಮವಲ್ಲ, ಇದು ನಮ್ಮೊಂದಿಗೆ ವಿಶ್ವ ಮತ್ತು ಪ್ರಕೃತಿಯ ಏಕತೆಯ ಅರ್ಥವನ್ನು ಕಂಡುಹಿಡಿಯಲು ನೆರವಾಗುವಂತಹದ್ದು. ಯೋಗ ಎಂಬುದು ಮನಸ್ಸು ಮತ್ತು ದೇಹ, ಚಿಂತನೆ ಮತ್ತು ಕ್ರಿಯೆ, ಸಂಯಮ ಮತ್ತು ಸಾರ್ಥಕತೆಯನ್ನು ಒಗ್ಗೂಡಿಸಲು ಪ್ರಯತ್ನಿಸುವಂತಹದ್ದು. ಈ ಯೋಗದ ಮಹತ್ವವನ್ನು ವಿಶ್ವಕ್ಕೆ ತಿಳಿಸಲು 2014 ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಪ್ರಾರಂಭವಾದ ನಂತರ 2015 ವಾರ್ಷಿಕವಾಗಿ June 21 ವಿಶ್ವದಾದ್ಯಂತ ಈ ಯೋಗ ದಿನಾಚರಣೆಯನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ಹೌದು ಕೇಳಿದರೆ, ಇಂದಿನ ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಈ ಯೋಗದ ಉಗಮ ಆಗಿರ್ಬೋದು, ಯೋಗಾಭ್ಯಾಸದ ಮಹತ್ವ ಆಗಿರ್ಬೋದು, ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆಯ ಮಹತ್ವ, ಈ ಎಲ್ಲ ವಿಚಾರಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವೈದ್ಯರಾದಂತಹ ಡಾಕ್ಟರ್ ವೈಷ್ಣವೀರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಯೋಗದ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
1: ಥ್ಯಾಂಕ್ ಯು ಸರ್.
0: ಮೊದಲಿಗೆ ತಮಗೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ.
1: ಥ್ಯಾಂಕ್ ಯು. ಆ್ಯಂಡ್ ನಿಮಗೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು, ಹಾಗೂ ಕೇಳುಗರಿಗೆಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು.
0: ಮೇಡಮ್, ಮೊದಲಿಗೆ ನಾವು ಯಾವುದೇ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಮತ್ತು ಅದರದ್ದು ವಿಶೇಷತೆಯನ್ನು ತಿಳ್ಕೋತೀವಿ ಅನ್ನೋ ನಿಟ್ಟಿನಲ್ಲಿ ಮೊದಲನೇದಾಗಿ ನಾವು ಅದರ ಹಿನ್ನೆಲೆ ಮತ್ತು ಅದರ ಉಗಮವನ್ನು ನಾವು ತಿಳ್ಕೋಬೇಕಾದ್ದು ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನೋಡ್ತು ಅಂದರೆ ಯೋಗ ಅನ್ನೋಂಥದ್ದು ಭಾರತದಲ್ಲಿ ಹಲವಾರು ವರ್ಷಗಳ ಕಾಲ, ದಶಕಗಳ ಕಾಲದಿಂದಲೂ ಕೂಡ ಇದು ನಮ್ಮ ಜೀವನ ಶೈಲಿಯಲ್ಲಿ ಒಂದು ಆಸೋಕ್ಕಾಗಿ ಇರುವಂಥದ್ದು ಒಂದು. ಆ ನಿಟ್ಟಿನಲ್ಲಿ ನಾವು ಗಮನಿಸ್ತು ಅಂತಂದರೆ ಭಾರತದಲ್ಲಿ ಯೋಗದ ಉಗಮ ಹೇಗಾಯಿತು, ಹಾಗೆ ಈ ಯೋಗಾಭ್ಯಾಸವನ್ನು ಮಾಡುವಂಥದ್ದು ಅದರ ಮಹತ್ವವನ್ನು ತಿಳಿಸ್ಕೊಡಿ.
1: ಸೊ ಆಗಲೇ ಹೇಳ್ದಂಗೆ ನೀವು ಇಂಟ್ರೊಡಕ್ಷನ್ ಅಲ್ಲೇ ಹೇಳಿದ್ರಿ. ಸೊ ಯೋಗ ಅಂತಂದ್ರೆ ಅದು ಬರೀ ವ್ಯಾಯಾಮ ಅಲ್ಲ, ಅದು ಒಂದು ದೈಹಿಕ ಕಸರತ್ತು ಅಂತಾನು ಕನ್ಸಿಡರ್ ಮಾಡ್ಬೋದು, ಅಥವಾ ಸಮತೋಲನದಲ್ಲಿ ಇಡಿಸೋದಕ್ಕೆ ಮಾಡುವಂತಹ ಒಂದು ವ್ಯಾಯಾಮ. ಸೊ ನಮ್ಮ ಭಾರತದಲ್ಲಿ ಇದು ಉಗಮವಾಗಿದ್ದು ಉಲ್ಲೇಖಗಳು ನಮಗೆ ವೇದಗಳಿಂದನೂ ಸಿಗುತ್ತದೆ. ಸೊ ಋಗ್ವೇದ, ಅಥರ್ವಣ ವೇದದಲ್ಲಿ ನಮಗೆ ಹೆಚ್ಚು ಮಾಹಿತಿಗಳನ್ನು ನಾವು ತಿಳಿದುಕೊಳ್ಳಬಹುದು ಯೋಗದಲ್ಲಿ. ಸೊ ಉಪನಿಷತ್ತುಗಳಲ್ಲಿ ಮತ್ತೆ ಈವನ್ ಭಗವದ್ಗೀತೆನಲ್ಲೂ ಕೂಡ ಯೋಗದ ವಿವಿಧ ಆಯಾಮಗಳನ್ನ ಚರ್ಚಿಸಲಾಗಿದೆ. ಸೊ ಭಗವದ್ಗೀತೆಯಲ್ಲಿ ಹೇಳುವಂತೆ ಯೋಗಸ್ಯ ಯೋಗ ಕರ್ಮಸ್ಯ ಕೌಶಲ್ಯಂ ಅಂತಂದ್ರೆ ಪ್ರತಿಯೊಬ್ಬರು ಎಕ್ಸ್ಪರ್ಟೈಸ್ ಅಥವಾ ಏನೋ ಒಂದು ತಿಳಿದುಕೊಳ್ಳೋದಕ್ಕೋಸ್ಕರ ಆದರೂ ಕೂಡ ಯೋಗವು ಕೂಡ ಒಂದು ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಸೊ ಹಾಗೆ ನೋಡೋದಾಯ್ತು ಅಂತ ಅಂದ್ರೆ ಯೋಗ ಪದ ಹೇಗೆ ಬಂತು, ಅದಕ್ಕೆ ಯೋಗ ಅಂತ ಹೇಗೆ ಕರೀತಾರೆ ಅಂತ ನೋಡೋದಾದ್ರೆ ಅದು ಸಂಸ್ಕೃತದಲ್ಲಿ ಯುಜ್ ಅಂತ ಒಂದು ಧಾತು ಬರುತ್ತೆ. ಸೊ ಆ ಪದದ ಅರ್ಥ, ಆ ಪದದ ಅರ್ಥ ಅಂತಂದ್ರೆ ಜೋಡಿಸುವುದು ಅಥವಾ ಒಟ್ಟುಗೂಡಿಸುವುದು ಅಥವಾ ಒಂದಾಗಿಸುವುದು. ಸೊ ಇದ್ರಲ್ಲಿ ನಾವ್ ಏನನ್ನ ಒಂದಾಗಿಸ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಆತ್ಮ, ದೇಹ ಹಾಗೂ ಪರಮಾತ್ಮ. ಸೊ ನಮ್ಮ ಮನಸ್ಸು ಎಲ್ಲವನ್ನೂ ಕೂಡ ಒಂದೆಡೆ

0: ಇಡಿಸೋದಕ್ಕೆ ನಾವು ಯೋಗ ಅಂತ ಕರೆಯೋದು. ಸೊ ಮಹರ್ಷಿ ಪತಂಜಲಿ ಅವರದು ಕೇಳಿದಿರಾ ಅಂತ ಅನ್ಕೋತೀನಿ. ಸೊ ಸೆಕೆಂಡ್ ಸೆಂಚುರೀಸ್ ಅಲ್ಲಿ ಸೊ ಅವರು ಆಲ್ರೆಡಿ ಯೋಗ ಸೂತ್ರ ಬುಕ್ ನೇ ಬರೆದಿಟ್ಟಿದ್ದಾರೆ. ಸೊ ಅದರಲ್ಲಿ ಅವ್ರು ಹೇಳೋದ್ರ ಪ್ರಕಾರ ಯೋಗಸ್ಯ ಚಿತ್ತ ನಿವೃತ್ತಿ ಅಂತ ಹೇಳ್ತಾರೆ. ಸೊ ಹಾಗಂತಂದ್ರೆ ದೇಹ ಮತ್ತು ಮನಸ್ಸು ಅಂದ್ರೆ ಹೇಗೆ ಅಂತ ಅಂದ್ರೆ, ಈಗ ದೇಹ ಇಲ್ಲಿರುತ್ತೆ ಬಟ್ ನಮ್ಮ ಆಲೋಚನೆಗಳು ಬೇರೆ ಬೇರೆ ಇರುತ್ತೆ. ಸೊ ಅವೆರಡನ್ನ ಒಂದೇ ಕಡೆ ಕೂಡಿ ಕರೆಸೋದಕ್ಕೆ ನಾವು ಯೋಗ ಅಂತ ಕರಿತೀವಿ. ಸೊ ಆ ಯೋಗನ ನಮ್ಮ ಮನಸ್ಸಿನ ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ನಾವು ಯೋಗ ಮಾಡುವುದು ಉತ್ತಮ. ಏನಕ್ಕೆ ಈಗ ಯೋಗ ಪ್ರಾಮುಖ್ಯತೆ ಅಂತ ಬಂತು ಅಂತಂದ್ರೆ, ಆಗ್ಲೇ ಹೇಳ್ದಂಗೆ ಯೋಗ ಒಂದು ಜಸ್ಟ್ ಎಕ್ಸಸೈಸ್ ಅಲ್ಲ ಅದು. ಸೊ ಆಗ್ಲೇ ಹೇಳ್ದಂಗೆ ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಕರ್ಮ ಎಲ್ಲವನ್ನು ಒಂದು ಸಮತೋಲನದಲ್ಲಿ ಇಡುವುದಕ್ಕೆ ಮಾಡಬೇಕಾದಂತಹ ಒಂದು ವ್ಯಾಯಾಮ. ಸೊ ಇದರಿಂದ ನಮಗೆ ಎರಡು ಥರ ಬೆನಿಫಿಟ್ ಆಗುತ್ತೆ. ಒಂದು ಫಿಸಿಕಲ್ ಬೆನಿಫಿಟ್ ಅಂತಂದರೆ ದೈಹಿಕ ಹಾಗೂ ಮಾನಸಿಕ ಬೆನಿಫಿಟ್ಸ್ ಅಥವಾ ಮೆಂಟಲ್ ಬೆನಿಫಿಟ್ಸ್ ಅಂತ ಕರಿತೀವಿ. ಸೊ ಮಾನಸಿಕವಾಗಿ ಹೇಗೆ ಅಂತ ಅಂದರೆ, ಈಗಿನ ಕಾಲದಲ್ಲಿ ಹೆಚ್ಚು ವರ್ಕ್ ಪ್ರೆಷರ್ಸ್ ಇರ್ಬೋದು ಅಥವಾ ಸ್ಟ್ರೆಸ್ಸಸ್ ಇರ್ಬೋದು ಅಥವಾ ಆ್ಯಂಗ್ಸೈಟಿ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ವರ್ಕಿಂಗ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಆವಾಗ ಮನಸ್ಸು ಹದಗೆಡುತ್ತದೆ ಅಂದರೆ ಸ್ಟ್ರೆಸ್ಸಿಗೆ ಹೋಗ್ಬಿಡ್ತಾರೆ. ಸೊ ಆವಾಗ ಅವರಿಗೆ ಧ್ಯಾನ ಮಾಡಿಸೋದ್ರಿಂದ ಇರ್ಬೋದು ಅಥವಾ ಒಂದು ಸಿಂಪಲ್ ತ್ರಾಟಕ, ತ್ರಾಟಕ ಅಂತಂದರೆ ಒಂದು ಕ್ಯಾಂಡಲ್ ಮುಂದೆ ಇಟ್ಟು ಅದನ್ನು ನೇರವಾಗಿ ನೋಡೋದು, ದೃಷ್ಟಿನ ಕೊಡೋದು. ಸೊ ಅದನ್ನು ಕಾನ್ಸಂಟ್ರೇಷನ್ ಇಂಪ್ರೂವ್ಮೆಂಟ್ಗೆ ಹಾಕೋತೀವಿ. ಸೊ ಇವೆಲ್ಲವೂ ಕೂಡ ಮಾನಸಿಕ ಒತ್ತಡಗಳನ್ನೆಲ್ಲ ಕಮ್ಮಿ ಮಾಡೋದಕ್ಕೆ ಮಾಡುವಂಥದ್ದು. ಸಿಂಪಲ್ ಮೆಡಿಟೇಷನ್, 5 ನಿಮಿಷ ಒಂದು ಸ್ವಲ್ಪ ತಾಳ್ಮೆಯಿಂದ ಕೂತ್ಕೊಂಡ್ರೆ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲೇ ವಾಪಸ್ ಬರುತ್ತದೆ. ಸೊ ಈ ಥರ. ಆ್ಯಂಡ್ ನೆಕ್ಸ್ಟ್ ಮೆಮೊರಿ ಪವರ್ಗೋಸ್ಕರ ಅಂತಂದರೆ ಒಂದೇ ಕಡೆ ಕಾನ್ಸಂಟ್ರೇಷನ್ ಮಾಡೋದು. ಸೊ ಅವಾಗ ಮಕ್ಕಳಿಗಾದ್ರೂ ಅಷ್ಟೇ, ದೊಡ್ಡವ್ರಿಗಾದ್ರೂ ಅಷ್ಟೇ. ಸೊ 5-5 ನಿಮಿಷನೂ ಕಾನ್ಸಂಟ್ರೇಷನ್ ಸೊಟ್ಟೋಗ್ಬಿಡ್ತಾರೆ ಅಥವಾ ಒಂದು ಕಡೆ ಕೂತಲ್ಲಿ ಕೂತಿರಲ್ಲ. ಸೊ ಆ ಥರ ತಾಳ್ಮೆ ತರಿಸೋದಕ್ಕೂ ನಾವು ಯೋಗನ ಉಪಯೋಗಿಸ್ಕೋಬಹುದು ಅಥವಾ ಬೆನಿಫಿಟ್ಸ್ ತಗೋಬಹುದು ಅದರಿಂದ. ಇನ್ನು ದೈಹಿಕ ಅಂತ ಬಂತು ಅಂತ ಅಂದ್ರೆ ಅದ್ರಲ್ಲಿ ತುಂಬಾನೇ ಬರುತ್ತೆ. ಅಂತಂದ್ರೆ ಹೇಗೆ ಫ್ಲೆಕ್ಸಿಬಲ್ ಇರಬೇಕು, ಸೊ ಫಿಟ್ ಅಂಡ್ ಫೈನ್ ಆಗಿರಬೇಕು ಅಂತ ಹೇಳ್ತಾರೆ. ಸೊ ಈ ಫಿಟ್ನೆಸ್ ಅಂತಂದ್ರೆ ಹೇಗೆ ಬರೀ ಹೈಟ್ಗೆ ವೆಯ್ಟ್ಗೆ ತಕ್ಕಂತೆ ಇರೋದಲ್ಲ. ಸೊ ಕರ್ಮ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸೋದಕ್ಕೆ ನಮಗೆ ಫ್ಲೆಕ್ಸಿಬಿಲಿಟಿ ಇರಬೇಕು ಅಥವಾ ಸ್ಟ್ರೆಂತ್ ಇರಬೇಕು. ಸೊ ಯೋಗ ಇದನ್ನು ಕೂಡ ನಮಗೆ ಒದಗಿಸಿಕೊಡುತ್ತದೆ ಹಾಗೂ ರೋಗ ನಿರೋಧಕ ಶಕ್ತಿ. ಸೊ ಯೋಗಕ್ಕೂ ಇಮ್ಯುನಿಟಿಗೂ ಹೇಗೆ ಲಿಂಕ್ ಆಗುತ್ತೆ, ನಮ್ಮ ದೇಹದಲ್ಲಿರುವ ಅಂಗಾಂಗಗಳೆಲ್ಲವೂ ಕೂಡ ಅದರ ಕ್ರಿಯೆಗೆ ತಕ್ಕಂತೆ ಪರಿಪಾಲಿಸಿ ಹೋಗ್ತಾ ಇರಬೇಕಾದಾಗ ನಮಗೆ ರೋಗ ಎಲ್ಲಿಂದ ಬರುತ್ತೆ? ಸೊ ಪ್ರತಿಯೊಂದು ಜೀವಕೋಶಗಳದ್ದು ಉತ್ತೇಜನ ಶಕ್ತಿ. ಸೊ ಇಂಪ್ರೂವ್ಮೆಂಟ್ ಆಯಿತು ಅಂತಂದಾಗ ಓವರ್ ಆಲ್ ಬಾಡಿ ಪವರ್ ಇಂಪ್ರೂವ್ಸ್. ಸೊ ಅದರಿಂದಾಗಿ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಇನ್ನು ಉಸಿರಾಟದ ಎಕ್ಸಸೈಸಸ್ ಅಂತಂದರೆ ಪ್ರಾಣಾಯಾಮ. ಸೊ ಇದು ಎಂತಹದ್ದು ಅಂದರೆ, ಲೈಕ್ ಪ್ರಾಣಾಯಾಮ ಮಾಡೋದ್ರಿಂದಾಗಿ ದಿನ ನಮ್ಮದು ರೆಸ್ಪಿರೇಟರಿ ಸಿಸ್ಟಮ್ ಅಥವಾ ಹೋಲ್ಡಿಂಗ್ ಕೆಪಾಸಿಟಿ ಅಥವಾ ಉಸಿರಾಟದ ಕ್ರಿಯೆ, ಸೊ ಅದು ಚೆನ್ನಾಗಿತ್ತು ಅಂತಂದರೆ ಆಕ್ಸಿಜನ್ ಸಪ್ಲಿಮೆಂಟ್ಸ್ ಚೆನ್ನಾಗಾಗ್ತಾ ಹೋಗುತ್ತೆ. ಸೊ ಅದರಿಂದಾಗಿ ರಕ್ತದೊತ್ತಡ ಇರಬಹುದು ಅಥವಾ ಹೃದಯದ ಸಂಬಂಧಿತ ಕಾಯಿಲೆಗಳಿರ್ಬೋದು. ಸೊ ಅದನ್ನು ನಾವು ದೂರದಲ್ಲಿ ಮೇಂಟೈನ್ ಮಾಡ್ಬೋದು ಅದನ್ನು, ಹಾಗೂ ತೂಕ ಕಡಿಮೆ ಮಾಡೋದಕ್ಕೆ. ಸೊ ಈವನ್ ಯೋಗ ದೇಹಕ್ಕೆ ಫ್ಲೆಕ್ಸಿಬಿಲಿಟಿ ಬರ್ತಿದೆ ಅಂತಂದಮೇಲಿಂದ, ಸೊ ಇಟ್ ಮೇಂಟೈನ್ಸ್ ದ ಫ್ಯಾಟ್ ಮೆಟಬಾಲಿಸಮ್. ಇದು ಯೋಗದ ಬೆನಿಫಿಟ್ಸ್ಗಳಾಗಿ ನಾವು ಪರಿಗಣಿಸಬಹುದು.
1: ಹಾಗಿದ್ರೆ ಮೇಡಮ್, ಈ ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆಯ ಹಿನ್ನೆಲೆ ಆಗಿರ್ಬೋದು, ಇದರ ಒಂದು ಇತಿಹಾಸವನ್ನು ನೋಡ್ತಂದ್ರೆ ಹೇಗೆ ಈ ಯೋಗ ದಿನಾಚರಣೆಯನ್ನು ಇಡೀ ವಿಶ್ವದಾದ್ಯಂತ ಆಚರಿಸುವ ನಿಟ್ಟಿನಲ್ಲಿ ಈ ದಿನವನ್ನು ಆಚರಲಿಕ್ಕೆ ಶುರು ಮಾಡಲಾಗುತ್ತೆ ಮೇಡಮ್?
0: ಸೊ 2014 September 27th, ಸೊ ಅವಾಗ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ UNGA ಅಂತಂದರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ನಮ್ಮ ಭಾರತದಿಂದ ಕೊಡುಗೆ ಹೇಗಿದೆ ಅಥವಾ ಆ ಕೊಡುಗೆಯನ್ನು ಎಲ್ಲರಿಗೂ ಸದುಪಯೋಗಪಡಿಸಲು ಒಂದು ಪ್ರಸ್ತಾವನೆಯನ್ನು ಇಡ್ತಾರೆ. ಸೊ ಅವರಿಗೆ ಇಡೀ ಮಾನವ ಕುಲಕ್ಕೆ ಆರೋಗ್ಯವಾಗಿ ಅಂತಂದರೆ ಹೆಲ್ತ್ ಈಸ್ ಲೈಕ್ ಫ್ರೀ, ಅದನ್ನು ಹೇಗೆ ಪಡ್ಕೋತೀವಿ ಅನ್ನೋದು ಒಂದು ವೇ. ಈ ವಿಧಾನಕ್ಕೋಸ್ಕರ ಸೊ ಯೋಗ ಒಂದು ಅತ್ಯಂತ ಪ್ರಮುಖವಾದಂತಹ ವಿಧ. ಸೊ ಅದಕ್ಕೋಸ್ಕರ ಇದನ್ನ ಪ್ರತಿಯೊಬ್ಬರಿಗೂ ಪರಿಚಯ ಮಾಡಿಸೋದಕ್ಕೂ, ಸೊ ಹಾಗೆ ನಮ್ಮ ಭಾರತದ ಕೊಡುಗೆಯನ್ನ ಪ್ರತಿಯೊಬ್ಬರಿಗೂ ತಿಳಿಸೋದಕ್ಕೂ, ಪ್ರತಿಯೊಬ್ಬ ನಾಗರಿಕರು ಅಂದ್ರೆ ಭಾರತದ ಅಷ್ಟೇ ಅಲ್ಲ ಔಟ್ ಆಫ್ ನೇಷನ್ಸ್, ಸೊ ವಿದೇಶಿಯರಿಗೂ ಕೂಡ ಯೋಗದಿಂದ ಉಪಯೋಗಿಸಿಕೊಳ್ಳಲು ಇದೊಂದು ಪ್ರಯೋಜನಕಾರಿ ಅಂತ ಹೇಳಿ ಮಂಡನೆ ಮಾಡುತ್ತಾರೆ. ಸೊ 3 months ಡಿಸ್ಕಷನ್ ಆದ ನಂತರ ಯುನೈಟೆಡ್ ನೇಷನ್ಸಲ್ಲಿ, ಸೊ ನಮ್ಮದು ಯುನೈಟೆಡ್ ನೇಷನ್ಸಲ್ಲಿ ನಿಯರ್ಲಿ 193 ಮೆಂಬರ್ ಸ್ಟೇಟ್ಸ್ ಇದೆ. ಸೊ ಅದರಲ್ಲಿ ನಮಗೆ 177 ಮೆಂಬರ್ ಸ್ಟೇಟ್ಸ್ ಸೊ ಒಪ್ಪಿಗೆ ಸೂಚಿಸಿ December 11th ಒಪ್ಪಿಗೆ ಸೂಚಿಸುತ್ತಾರೆ. ಸೊ ನೆಕ್ಸ್ಟ್ ಅದಾದ ಮೇಲಿಂದ ಫೈನಲ್ ಡಿಸಿಷನ್ ಆಗಿ June 21st ಡಿಸೈಡೆಡ್ ಮಾಡಿ, ಸೊ 2015 June 21st ಫಸ್ಟ್ ಇಂಟರ್ನ್ಯಾಷನಲ್ ಯೋಗ ಡೇ ಎಂದು ಆಚರಿಸಲಾಗುತ್ತದೆ.
1: ಇನ್ನು 2014 ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂದ್ರೆ ಸಾಮಾನ್ಯ ಸಭೆಯಲ್ಲಿ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ಯೋಗದ ಮಹತ್ವವನ್ನು ಕುರಿತು, ಹಾಗೆ ಯೋಗ ಅನ್ನೋದು ಇಡೀ

0: ವಿಶ್ವಕ್ಕೆ ಎಷ್ಟು ಅಗತ್ಯವಿದೆ ಅನ್ನೋದು ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಮಂಡನೆ ಮುಖಾಂತರ 2015 ಈ ಯೋಗ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ.
1: ಹೌದು,
0: ಏನೆಲ್ಲ ಪ್ರಮುಖ ಗುರಿ ಉದ್ದೇಶಗಳನ್ನು ಒಳಗೊಂಡಿದೆ ಮೇಡಮ್ ಈ ಅಂತಾರಾಷ್ಟ್ರೀಯ ಯೋಗ ದಿನ?
1: ಆಗ್ಲೇ ಹೇಳ್ದಂಗೆ, ಯೋಗ ಒಂದು ಜನರಿಗೆ ಹೇಗೆ ಜಾಗೃತಿ ಮೂಡಿಸಬೇಕು ಮತ್ತು ದೈಹಿಕ ಮತ್ತು ಮಾನಸಿಕ ಆಧ್ಯಾತ್ಮಿಕ ಆರೋಗ್ಯ. ಸೊ ಆಸ್ ಪರ್ WHO ಹೇಳ್ತಾರೆ ಆರೋಗ್ಯ ಎಂದ್ರೆ ಏನು ಅಂತ ಹೇಳಿ. ಸೊ ಅದ್ರಲ್ಲಿ ಹೇಳ್ಬೇಕಾದಾಗ ಮಲ್ಟಿ ಡೈಮೆನ್ಷನಲ್ ಅಂತ ಹೇಳ್ತಾರೆ. ಸೊ ಈ ಮಲ್ಟಿ ಡೈಮೆನ್ಷನಲ್ ಅಂತಂದ್ರೆ ಏನು? ಸೊ ಹೆಲ್ತ್ ಅನ್ನೋದು ದೈಹಿಕ ಅಂತಂದ್ರೆ ಫಿಸಿಕಲ್ ಫಿಟ್ ಆಗಿರ್ಬೇಕು, ಮೆಂಟಲ್ ಫಿಟ್ನೆಸ್ ಇರಬೇಕು, ಸ್ಪಿರಿಚುವಲ್ ಫಿಟ್ ಆಗಿರ್ಬೇಕು, ಸೋಷಿಯಲ್ ಫಿಟ್ ಆಗಿರ್ಬೇಕು. ಸೊ ಇವ್ ನಾಲ್ಕು ಫಿಟ್ನೆಸ್ ಅಲ್ಲಿ ಇದಾರೆ ಅಂತಂತಂದ್ರೆ ಒಂದು ವ್ಯಕ್ತಿ ಆರೋಗ್ಯವಂತ. ಸೊ ಇದಿಷ್ಟನ್ನು ಸೇರ್ಪಡೆ ಆಗೋದಕ್ಕೆ ಯೋಗ ಒಂದು ವೆಹಿಕಲ್, ವಾಹನ ತರ. ಸೊ ಈ ವಾಹನನ ಪ್ರತಿಯೊಬ್ಬರಿಗೂ ಮೂಡಿಸಲು ಈ ಉದ್ದೇಶವನ್ನು ಇಟ್ಕೊಂಡು ಇಂಟರ್ನ್ಯಾಷನಲ್ ಯೋಗ ಡೇನ ಒಪ್ಪಿಕೊಂಡು ಮಾಡಲಾಗುತ್ತಿದೆ. ಸೊ ಇದರ ಪ್ರಮುಖ ಗುರಿ ಅಂತಂದ್ರೆ ಆಗ್ಲೇ ಹೇಳ್ದಂಗೆ ಒಂದು ಆರೋಗ್ಯಕರ ಲೈಫ್ ಸ್ಟೈಲ್ ಅನ್ನ ಡೆವಲಪ್ಮೆಂಟ್ ಮಾಡೋದು ಅಂತಂದ್ರೆ ಜೀವನ ಶೈಲಿ. ಸೊ ಯೋಗ ಒಂದು ಡೈಲಿ ಅಥವಾ ವಾರಕ್ಕೊಮ್ಮೆ ಮಾಡುವಂತಹ ಸಿಂಪಲ್ ಎಕ್ಸಸೈಸ್ ಅಲ್ಲ. ಸೊ ಇದು ಪ್ರತಿದಿನ ಮಾಡಬಹುದಾದಂತಹ ಒಂದು ಕ್ರಿಯೆ ಅಥವಾ ಒಂದು ಜೀವನ ಶೈಲಿ ಅಂತಾನೆ ಕರೆಯಬಹುದು. ಸೊ ಇದನ್ನ ಪ್ರತಿಯೊಬ್ಬರಿಗೂ ಅಳವಡಿಸಿಕೊಳ್ಳಲು ಹೇಳ್ಕೊಟ್ಟಿರೋದು. ಅಂಡ್ ಹಾಗೆ ಅವರ ಮಾನಸಿಕ ಮತ್ತು ದೈಹಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋಕೆ, ಅಂದರೆ ಲೈಕ್ ಫಿಸಿಕಲ್, ಮೆಂಟಲ್, ಸ್ಪಿರಿಚುವಲ್ ಅಂಡ್ ಎಮೋಷನಲ್, ಸೋಷಿಯಲ್ ವೆಲ್ಬೀಯಿಂಗ್. ಸೊ ಇದನ್ನ ನಾವು ಆರೋಗ್ಯ ಅಂತ ಕರೆಯೋದು. ಸೊ ಮತ್ತು ಹಾಗೂ ಜಾಗತಿಕ ಜಾಗೃತಿ ಅಂತಂದ್ರೆ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಸೊ ಯೋಗ ಅಂತಂದ್ರೆ ಏನು, ಅದರ ಮಹತ್ವವೇನು, ಸೊ ಅದನ್ನ ಅವ್ರು ಅಳವಡಿಸಿಕೊಂಡ್ರೆ ಅವರಲ್ಲಿ ಯಾವ ತರ ಬದಲಾವಣೆ ಆಗುತ್ತದೆ. ಸೊ ಇದರಿಂದಾಗಿ ನಾವು ಶಾಂತಿ ಮತ್ತೆ ಸೌಹಾರ್ದತೆ ಅಂತಂದ್ರೆ ಲೈವ್ಲಿಹುಡ್ ಅಥವಾ ಬ್ರದರ್ಹುಡ್ ಅಥವಾ ಸಿಸ್ಟರ್ಹುಡ್, ಸೊ ಇದನ್ನ ನಾವು ಮೇಂಟೈನ್ ಮಾಡಬಹುದು. ಅಂಡ್ ಹಾಗೆ ಸೊ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಕರಿತೀವಿ. ಸೊ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಒಳಗಡೆ ನಮ್ದು ಮೆಟಬಾಲಿಕ್ ಸಿಂಡ್ರೋಮ್ಸ್ ಅಂತ ಬರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಹೈಪರ್ ಟೆನ್ಷನ್ ಇರ್ಬೋದು, ಅಂದ್ರೆ ರಕ್ತದೊತ್ತಡ. ಸೊ ಹೃದಯ ಕಾಯಿಲೆ ಇರ್ಬೋದು, ಲೈಕ್ MI ಅಥವಾ ಹೃದಯಾಘಾತಗಳಿರ್ಬೋದು. ಅಂಡ್ ಒಬೇಸ್ ಅಂತಂದ್ರೆ ಫ್ಯಾಟ್ ಡೆವಲಪ್ ಆಗೋದು, ಬಾಡಿನಲ್ಲಿ ತೂಕ ಜಾಸ್ತಿ ಆಗೋದು. ಸೊ ಇಂಥದಕ್ಕೆಲ್ಲ ಮೆಡಿಸಿನ್ಸ್ಗಿಂತ ಒಂದು ಬಾಡಿನ ಆಕ್ಟಿವ್ ಆಗಿ ಇಟ್ಕೋಬೇಕಾಗಿರುತ್ತೆ. ಸೊ ಆಕ್ಟಿವ್ ಇಟ್ಕೊಳ್ಳೋದಕ್ಕೆ ಯೋಗ ಒಂದು ವಿಧ. ಸೊ ಹಾಗಾಗಿ ಇದನ್ನೆಲ್ಲ ಗುರಿ ಇಟ್ಕೊಂಡು ನಾವು ಇಂಟರ್ನ್ಯಾಷನಲ್ ಯೋಗ ಡೇಗೆ ಆಬ್ಜೆಕ್ಟಿವ್ಸ್ ಅಂತ ಮಾಡಿದ್ದೇವೆ.
0: ಹಾಗಿದ್ರೆ ಮೇಡಮ್, ಈ ಯೋಗ ದಿನವನ್ನ June 21 ಆಯ್ಕೆ ಮಾಡಿಕೊಂಡು ಆಚರಣೆ ಮಾಡ್ತಿರೋದು, ಆ ದಿನದ ವಿಶೇಷತೆ ಏನು?
1: ಇದರಲ್ಲಿ ಎರಡು ವಿಶೇಷತೆ ಇದೆ. ಒಂದು ಮೈಥೊಲಾಜಿಕಲ್ ಅಂತ ಬಂತು ಅಂದಾಗ, ಸೊ ಮೈಥೊಲಾಜಿಕಲಿ ಸೊ ನಮಗೆ ಯೋಗ ಗುರು ಅಂತ ಕೇಳಿದ್ರೆ ಅಥವಾ ಯಾರಪ್ಪ ಅಂತ ಕೇಳಿದ್ರೆ ನಾವು ಭಗವಾನ್ ಶಿವ ಅವರನ್ನ ರೆಫರ್ ಮಾಡ್ತೀವಿ. ಸೊ ಅವರು ಅವರ ಶಿಷ್ಯರು ಅಂತಂದ್ರೆ ಸಪ್ತ ಋಷಿಗಳಿಗೆ ಬೋಧನೆ ಮಾಡಿಸಿ ಅಲ್ಲಿಂದ ನೆಕ್ಸ್ಟ್ ಸಪ್ತ ಋಷಿಗಳಿಂದ ಅವರ ಶಿಷ್ಯರಿಗೆ ಟ್ರಾನ್ಸ್ಫರ್ ಆಗಿದೆ, ಅಂತಂದ್ರೆ ಅವರಿಗೆ ಬೋಧಿಸಲಾಗಿದೆ, ಅವರಿಂದ ಪ್ರತಿಯೊಬ್ಬರಿಗೂ ತಲುಪುವಂತೆ ನೋಡಿಕೊಳ್ಳಲಾಗಿದೆ. ಸೊ ಅದಕ್ಕೆ ನಾವು June 21 ಅನ್ನ ಪ್ರಿಫರಬಲ್ ಡೇ ಅಥವಾ ಮೋಸ್ಟ್ ಬೆನಿಫಿಷಿಯಲ್ ಡೇ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇನ್ನೊಂದು ಹೇಗೆ ಅಂತ ಅಂದ್ರೆ, ಋತು ಅನುಸಾರವಾಗಿ ಇದು ದಕ್ಷಿಣಾಯನದ ಕೊನೆಯ ಹಂತ. ಸೊ ಇಲ್ಲಿಂದ ಏನಾಗುತ್ತೆ, ಈ ದಿನ ಹೇಗಿರುತ್ತೆ ಅಂತಂದ್ರೆ ಲಾಂಗೆಸ್ಟ್ ಡೇ ಅಂತಂದ್ರೆ ಬೆಳಗಿನ ಅವಧಿ ತುಂಬಾ ಅತಿ ಹೆಚ್ಚಿರುತ್ತೆ, ಹಗಲು ಜಾಸ್ತಿ ಇರುತ್ತೆ. ಸೊ ಅದನ್ನ ನಾವು ಸಮ್ಮರ್ ಸಾಲಿಸ್ಟೈಸ್ ಅಂತಾನೂ ಕರಿತೀವಿ. ಸೊ ಇದ್ರಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ, ಸೂರ್ಯ ಭೂಮಿಯ ಉತ್ತರ ಗೋಳಾರ್ಧದಲ್ಲಿ ಅತ್ಯಂತ ದೀರ್ಘಾವಧಿ ಇರುತ್ತಾರೆ. ಸೊ ಅದಕ್ಕೋಸ್ಕರ ಏನಾಗ್ತಾ ಇರುತ್ತೆ, ಪ್ರಕೃತಿಯಲ್ಲಿ ಹೆಚ್ಚಿನ ಶಕ್ತಿ. ಸೊ ನಾವು ಈ ಶಕ್ತಿನ ಹೈ ಕಾಸ್ಮಿಕ್ ಎನರ್ಜಿ ಅಂತ ಕರಿತೀವಿ. ಸೊ ಈ ಹೈ ಕಾಸ್ಮಿಕ್ ಎನರ್ಜಿಯಿಂದಾಗಿ ಏನಾಗುತ್ತೆ, ಬೆಳಕು, ಶಕ್ತಿ ಮತ್ತು ಪ್ರಕೃತಿಯ ನಡುವಿನ ಸಾಮರಸ್ಯ ಸೊ ಪೂರ್ತಿ ಇರೋದ್ರಿಂದಾಗಿ. ಸೊ ಅಂಡ್ ಯೋಗನು ಕೂಡ ಆಗ್ಲೇ ನೀವು ಇಂಟ್ರೊಡಕ್ಷನ್ ಅಲ್ಲಿ ಕೊಟ್ಟ ಹಾಗೆ ಇದು ಒಂದು ಪ್ರಕೃತಿಯ ಒಂದು ವಿಧ. ಸೊ ಪ್ರಕೃತಿಯ ನಡುವೆಯಲ್ಲಿ ಮಾನವ ಅವರ ರೀತಿಯಲ್ಲಿ ಇರುವುದಕ್ಕೇನೆ ಯೋಗ ಅಂತ ಹೇಳೋದು. ಸೊ ಅಗೇನ್ ಒಂದು ಮಾನಸಿಕವಾಗಿ ಇರ್ಬೋದು ಅಥವಾ ದೈಹಿಕವಾಗಿ ಇರ್ಬೋದು, ಸೊ ಪ್ರಕೃತಿ ನೋಡಿದಾಗ ಎಲ್ಲರಿಗೂ ಶಾಂತಿ ರೀತಿಯಾಗುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಸಮಾಲೋಚನೆ ಮಾಡಿ ಸೊ ಅವತ್ತಿನ ದಿನಾನ ನಾವು ಇಂಟರ್ನ್ಯಾಷನಲ್ ಯೋಗ ಡೇ ಎಂದು ಆಚರಿಸುತ್ತೇವೆ.

0: ಹಾಗೇನೆ ಮೇಡಮ್, ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯ ಅಂದರೆ ಥೀಮನ್ನು ಇಟ್ಕೊಂಡು ಈ ಯೋಗ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಹಾಗಿದ್ರೆ ಈ ವರ್ಷ 2026 ಸಾಲಿನ ಘೋಷವಾಕ್ಯ ಏನು, ಅದರ ಬಗ್ಗೆ ತಿಳಿಸ್ಕೊಡಿ.
1: ಸೊ ಈ ವರ್ಷದ್ದು ಘೋಷವಾಕ್ಯ ಬಂದು ಆರೋಗ್ಯಕರ ವಯಸ್ಸಾಗುವಿಕೆಗಾಗಿ ಯೋಗ. ಸೊ ಹಾಗಂತಂದ್ರೆ ಯೋಗ ಫಾರ್ ಹೆಲ್ತಿ ಏಜಿಂಗ್. ಸೊ ಇದರಲ್ಲಿ ಏನಿದೆ ವಿಶೇಷತೆ ಅಂತ ಕೇಳ್ಬೋದು, ಏಜ್ ಆಗೋದಾಗ್ತಾನೆ ಇರುತ್ತೆ, ಸೊ ಯೋಗ ಮಾಡೋದ್ರಿಂದ ಏಜ್ ಏನಾದರೂ ತಡಿಬೋದಾ ಅಂತ ಬರುತ್ತೆ. ಇಲ್ಲ, ಸೊ ಯೋಗ ಮಾಡೋದ್ರಿಂದ ಏಜ್ ಆಗೋದನ್ನು ತಡೆಯೋಕ್ಕಾಗಲ್ಲ, ಬಟ್

0: ಏಜ್ ಆಗ್ತಾ ಆಗ್ತಾ ಬರುವಂತಹ ಕಾಯಿಲೆಗಳನ್ನೆಲ್ಲ ನಾವು ತಡಿಬಹುದು. ಸೊ ಇದನ್ನ ನಾವು ಏನಕ್ಕೆ ತಗೊಂಡಿದೀವಿ ಅಂತಂದ್ರೆ ಆಸ್ ಅ ಪ್ರಿವೆಂಟಿವ್ ಹೆಲ್ತ್ ಕೇರ್. ಸೊ ಯೋಗ ಇಸ್ ಆಲ್ವೇಸ್ ಅ ಪ್ರಿವೆಂಟಿವ್. ಯೋಗ ಮಾಡೋದ್ರಿಂದ ರೋಗ ಬರಲ್ಲ ಅಂತ ನಾವು ಹೇಳಲ್ಲ, ಬಟ್ ಬರಬಹುದಂತಹ ಕಾಯಿಲೆಗಳನ್ನೆಲ್ಲ ನಾವು ಆದಷ್ಟು ತಡೆಯಬಹುದು. ಸೊ ಅದಕ್ಕೋಸ್ಕರ ನಾವು ಈ ಸಲ ಸೊ ಪ್ರಮೋಷನ್ ಆಫ್ ಲಾಂಗಿವಿಟಿ ಅಂತಂದ್ರೆ ದೀರ್ಘಾನುಕಾಲ ದೀರ್ಘ ವಯಸ್ಸನ್ನು ನಾವು ಪ್ರತಿಯೊಬ್ಬರಿಗೂ ಇರಲಿ ಹಾಗೂ ಅವರ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಲಿ ಎಂದು ನಾವು ಈ ಸಲ ಹೀಗೆ ಅಂದ್ರೆ ಆರೋಗ್ಯಕರ ವಯಸ್ಸಿಗಾಗಿ ಯೋಗನ ಪ್ಲಾನ್ ಮಾಡಿರೋದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾವು ಈಗ ಚಿಕ್ಕವರು ಇರಬೇಕಾದಾಗ ನಾವು ಯೋಗ ಮಾಡಿರಲ್ಲ, ಸೊ ಒಂದೇ ತರ ಕೆಲಸ ಮಾಡ್ತಾ ಇರ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಸಿಟ್ಟಿಂಗ್ ಪೋಸ್ಚರ್ ಅಲ್ಲೇ ಇರ್ತೀವಿ, ಸೊ ಬೆನ್ನು ಸಹಜವಾಗಿ ಬಂದ್ಬಿಡುತ್ತೆ. ಸೊ ಅವಾಗ ಏನಾಗ್ತದೆ, ಬಾಡಿ ದೃಢ ಆಗ್ತಾ ಹೋಗ್ತಾ ಇರುತ್ತೆ ಅಂದ್ರೆ ಸ್ಟಿಫ್ ಆಗ್ತಾ ಹೋಗ್ತಾ ಹೋಗುತ್ತೆ. ಸೊ ಆ ಬಾಡಿಗೆ ಮೊಬಿಲೈಸೇಷನ್ ಅನ್ನೋದು ಇರಲ್ಲ, ಸೊ ಮೂಮೆಂಟ್ಸ್ ಎಲ್ಲ ರಿಡಕ್ಷನ್ ಆಗ್ತಾ ಇರುತ್ತೆ. ಸೊ ಸ್ಟಿಫ್ನೆಸ್ ಅಂತ ಏನು ಕರಿತೀವಲ್ಲ, ಸೊ ಅದಕ್ಕೋಸ್ಕರ ಮೂಮೆಂಟ್ಸ್ ಇರಬೇಕು. ಮೂಮೆಂಟ್ಸ್ನ ನಾವು ಯೋಗ ಮಾಡೋದ್ರಿಂದ ತಗೋಬಹುದು. ಸೊ ಅದಕ್ಕೋಸ್ಕರ ಯೋಗ ಇಸ್ ಫಾರ್ ಹೆಲ್ತಿ ಏಜಿಂಗ್.
1: ಹಾಗಿದ್ರೆ ಮೇಡಮ್, ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ಶುರು ಮಾಡಿದಂಥ ಸಂದರ್ಭದಿಂದ ಪ್ರಸ್ತುತವಾಗಿ ನೋಡ್ತು ಅಂದರೆ ವಿದೇಶಗಳಲ್ಲೆಲ್ಲ ಈ ಯೋಗದ ಅಳವಡಿಕೆ ಆಗಿರ್ಬೋದು ಮತ್ತು ವಿದೇಶಗಳಲ್ಲಿ ಯೋಗದ ಬೆಳವಣಿಗೆ ಆಗಿರ್ಬೋದು, ಇದರಿಂದ ಆ ದೇಶದ ಸಾರ್ವಜನಿಕರ ಒಂದು ಆರೋಗ್ಯ ಸ್ಥಿತಿ ಉತ್ತಮವಾಗಿರೋದು ಇದನ್ನೆಲ್ಲ ಗಮನಿಸ್ತು ಅಂದರೆ ಹೇಗಿದೆ ಇದರ ಮಹತ್ವ?
0: ಹೌದು. ಸೊ ಈಗ ಆಲ್ರೆಡಿ ಯೋಗ ಬರೀ ಭಾರತದಕ್ಕಷ್ಟೇ ಸೀಮಿತವಾಗಿ ಉಳ್ಕೊಂಡಿಲ್ಲ. ಸೊ ಯೋಗ ಈಗ ಎಲ್ಲಾ ಕಡೆ ಅಂದ್ರೆ ಪ್ರಪಂಚದಾದ್ಯಂತ ಹರಡಿದೆ. ಸೊ ಅಲ್ಲೆಲ್ಲರೂ ಕೂಡ ತುಂಬಾ ಲೈಕ್ ಒಂದು ಶಾರ್ಟ್ ಟರ್ಮ್ ಕೋರ್ಸಸ್ ಮಾಡಿ ಪ್ರತಿಯೊಬ್ಬರು ಕೂಡ ಯೋಗ ಟೀಚರ್ ಆಗ್ಲಿಕ್ಕೆ ಬಯಸಿ ಅಲ್ಲೇ ತುಂಬಾ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಗಳೆಲ್ಲ ನಡೀತಾ ಇದೆ. ಸೊ ಹೇಗೆ ಈಗ ವಿದೇಶದಲ್ಲಿ ಇದನ್ನ ನೋಡ್ತಾ ಇದೀವಿ ಅಂತಂದ್ರೆ ಇಟ್ ಈಸ್ ನೋ ಮೋರ್ ಆನ್ ಆಪ್ಷನ್ ಅವರಿಗೆ. ಸೊ ಇಟ್ ಈಸ್ ಬಿಕೆಮ್ ಅವ್ರಿಗೆ ಇದು ಅದು ಜೀವನ ಶೈಲಿಯಾಗಿ ಮಾರ್ಪಾಡಾಗಿದೆ ಆಲ್ರೆಡಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಬೆಳಗ್ಗೆ ಎದ್ದು ಎಕ್ಸಸೈಸ್ ಇರ್ಬೋದು ಅಥವಾ ಎಕ್ಸಸೈಸ್ ಜೊತೆಗೆ ಸ್ವಲ್ಪ ಯೋಗಾಸನಗಳನ್ನು ಇರ್ಬೋದು ಇದನ್ನೆಲ್ಲ ಅಳವಡಿಸಿಕೊಂಡಿದ್ದಾರೆ. ಸೊ ಇವರು ಅಲ್ಲದೇ ಲೈಕ್ ಮನೆಯಲ್ಲಿ ಅಲ್ಲದೇ ಕೂಡ ಕಾರ್ಪೊರೇಟ್ ವೆಲ್ನೆಸ್ ಪ್ರೋಗ್ರಾಮ್ಸ್ ಅಂತ ಬರುತ್ತೆ. ಸೊ ಕಾರ್ಪೊರೇಟ್ ವೆಲ್ನೆಸ್ ಪ್ರೋಗ್ರಾಮ್ ಒಳಗಡೆ ಹೇಗಿರುತ್ತೆ ಅಂತಂದ್ರೆ, ಸೊ ಯಾವುದೇ ಕಂಪನಿ ಅವರು ಇರಬಹುದು, ಸೊ ಅವರಿಗೆ ಅವ್ರ ಕೆಲಸ ಅಷ್ಟೇ ಅಲ್ಲದೆ ಎಂಪ್ಲಾಯೀಸ್ದು ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಇರುತ್ತೆ. ಸೊ ಆ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಒಳಗಡೆ ಸಮಟೈಮ್ಸ್ ಅವರಿಗೆಲ್ಲರಿಗೂ ಲೈಕ್ ಜಿಮ್ ಎಕ್ವಿಪ್ಮೆಂಟ್ಸ್ ಕೂಡ ಕೊಡ್ತಾರೆ. ಸೊ ಹಾಗೇನೆ ಯೋಗ ರಿಲೇಟೆಡ್ ಆಗಿ ಅವರಿಗೆ ಏನಾದ್ರು ಮಾಡ್ತಾರೆ ಅಂತ ಅಂದ್ರೆ, ಸೊ ಯೋಗ ಕ್ಲಾಸಸ್ ಕೂಡ ಆರ್ಗನೈಸ್ ಮಾಡಿಸಿರ್ತಾರೆ. ಸೊ ಅದರಿಂದಾಗಿ ಅವರಿಗೆ ಈವನ್ ಸ್ಟ್ರೆಸ್ ಆಗ್ತಾ ಇದ್ರೆ ಸೊ ಮೆಡಿಟೇಷನ್ ಪ್ರೋಗ್ರಾಮ್ಸ್ ಇರಬಹುದು ಅಥವಾ ಸ್ಟಿಫ್ನೆಸ್ ಇತ್ತು ಅಂತಂದ್ರೆ ಮೂಮೆಂಟ್ಸ್ ಪ್ರೋಗ್ರಾಮ್ಸ್ ಇರಬಹುದು. ಸೊ ಈ ತರ ಕಾರ್ಪೊರೇಟ್ ವೆಲ್ನೆಸ್ ಪ್ರೋಗ್ರಾಮ್ಸ್ ಅಲ್ಲಿ ಯೋಗ ಅನ್ನೋದನ್ನು ಕೂಡ ಅಳವಡಿಸಿಕೊಳ್ಳಲಾಗಿದೆ. ಸೊ ಹಾಗೆ ಇನ್ನ ನೋಡೋದಾಯ್ತು ಅಂತಂದ್ರೆ, ಯೋಗನ ನಾವು ಪೈಲಟ್ಸ್ ಪ್ರೋಗ್ರಾಮ್ಸ್ ಅಲ್ಲೂ ನೋಡಬಹುದು ಅಂದ್ರೆ ಪೈಲಟ್ಸ್ ಎಕ್ಸಸೈಸಸ್. ಸೊ ಅದನ್ನ ನಾವು ಏರಿಯಲ್ ಯೋಗ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇನ್ನೊಂದು ಪವರ್ ಯೋಗ. ಪವರ್ ಯೋಗ ಅಂತ ಅಂದ್ರೆ ತೂಕ ಇಳಿಸೋಕೆ, ಸೊ ಬೇಗ ಅಂದ್ರೆ ಇನ್ಕ್ರೀಸ್ ಮೆಟಬಾಲಿಸಮ್ನ ಜಾಸ್ತಿ ಮಾಡೋದಕ್ಕೆ ನಾವು ಪವರ್ ಯೋಗ ಅಥವಾ ಕೋರ್ ಅಬ್ಡಮನ್ ಕೋರ್ ಯೋಗ ಅಂತ ಏನ್ ಕರಿತೀವಲ್ಲ, ಹಾಗೆ ಲೈಕ್ ಸೂರ್ಯ ನಮಸ್ಕಾರದೇ ಇರಬಹುದು. ಸೊ ಒಂದು ಯೋಗದಲ್ಲೇನೆ ಕೂಡ ಪ್ರೈಮರಿ ಅಂಡ್ ಸೆಕೆಂಡರಿ ಅಂಡ್ ಅಡ್ವಾನ್ಸ್ಡ್ ಯೋಗಿಕ್ ಪೋಸಸ್ ಅಂತ ಬರುತ್ತೆ. ಸೊ ಅದನ್ನ ಹೇಗೆ ಮಾಡಬಹುದು ಅನ್ನೋದ್ರ ಮೂಲಕ ವೇರಿಯೇಷನ್ಸ್ ಅಲ್ಲಿ ಅಳವಡಿಸಿಕೊಂಡಿದ್ದಾರೆ. ಅಂಡ್ ಹೇಗೆ ನಾಗ್ಲೇ ಹೇಳ್ದಂಗೆ ಮೆಡಿಟೇಷನ್ ಈಸ್ ಒನ್ ಆಫ್ ದಿ ಬೆಸ್ಟ್. ಸೊ ಪ್ರತಿಯೊಂದು ಆಫೀಸ್ ವರ್ಕರ್ಸ್ ಎಂಪ್ಲಾಯೀಸ್ಗೂ ಇರ್ಬೋದು ಅಥವಾ ಅವ್ರಿಗೇ ಇರ್ಬೋದು, ಒತ್ತಡ ಬಂದಾಗೆಲ್ಲ 5 ನಿಮಿಷ ಧ್ಯಾನ ಮಾಡಿ ಉತ್ತೇಜಿಸಿಕೊಳ್ಳುತ್ತಾರೆ. ಸೊ ಹೀಗೆ ವಿದೇಶದಲ್ಲೂ ಕೂಡ ಯೋಗ ಒಂದು ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಆಗಿದೆ.
1: ನಮ್ಮಲ್ಲಿ ಒಂದು ಮಾತಿದೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ಆ ನಿಟ್ಟಿನಲ್ಲಿ ನೋಡ್ತು ಅಂದ್ರೆ ಯೋಗ ಅನ್ನೋದನ್ನ ಅದರ ಮಹತ್ವವನ್ನ ಅದರ ಅಳವಡಿಕೆನ ನಾವು ಮಕ್ಕಳಿಗೆ ಅದನ್ನ ಕಲಿಸೋ ನಿಟ್ಟಿನಲ್ಲಿ ಅದು ಶಾಲಾ ಹಂತಗಳಲ್ಲಾಗಿರ್ಬೋದು ಮನೆ ಮಟ್ಟದಲ್ಲಿ ಕಲಿಸೋದ್ರಿಂದ ಆ ಮಕ್ಕಳು ಅದನ್ನ ನಿರಂತರವಾಗಿ ಅಭ್ಯಾಸ ಮಾಡಿ ಅದರ ಒಂದು ಮಹತ್ವವನ್ನು ಅರಿಯುತ್ತೆ, ಮುಂದಿನ ಪೀಳಿಗೆಗೂ ಕೂಡ ಈ ಯೋಗದ ಮಹತ್ವ ತಿಳಿಯುತ್ತೆ, ಅದರಿಂದ ಅವರ ಒಂದು ಉತ್ತಮ ಆರೋಗ್ಯ ವೃದ್ಧಿಯಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಶಾಲಾ ಹಂತಗಳಿಂದಲಾಗಿರ್ಬೋದು ಅಥವಾ ಮನೆಗಳಲ್ಲಾಗಿರ್ಬೋದು ಯೋಗ ಕಲಿಸುವುದರ ಮಹತ್ವವನ್ನು ಕುರಿತು ತಿಳಿಸ್ಕೊಡಿ.
0: ಹಾಗೇನೆ ಶಾಲೆಯಲ್ಲೂ ಕೂಡ ಈಗಾಗಲೇ ಹೇಳ್ದಂಗೆ ವಿದೇಶ ಅಲ್ಲದೇನೆ ನಮ್ಮ ಭಾರತದಲ್ಲೂ ಕೂಡ ಚಿಕ್ಕ ಮಕ್ಕಳಿಗೂ ಯೋಗ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿದೆ ಅಥವಾ ಇಂಟ್ರೆಸ್ಟಿಂಗ್ ಆಗಿ ಹೊರಗಡೆನೂ ಕೂಡ ಯೋಗ ಕೋಚಿಂಗ್ ಕ್ಲಾಸಸ್ಗಳೆಲ್ಲ ಸ್ಟಾರ್ಟ್ ಆಗಿದೆ. ಸೊ ಏನಕ್ಕೆ ಈ ಯೋಗ ಚಿಕ್ಕ ಮಕ್ಕಳಲ್ಲಿ ಅವ್ರದ್ದು ಬಾಡಿ ಎಷ್ಟು ಬೇಗ ಕೋಆಪ್ರೇಟ್ ಆಗುತ್ತಾ ಬೆಂಡ್ ಆಗುತ್ತಾ ಅಂತೆಲ್ಲ ಕೇಳಿದ್ರೆ, ಸೊ ನಮಗೆ ಚಿಕ್ಕವರಲ್ಲಿ ಇರಬೇಕಾದಾಗ ದೇಹ ನಾವು ಹೇಗೆ ಬೆಂಡ್ ಮಾಡಬಹುದು ಸೊ ಅದು ಬೇಗ ಅಷ್ಟೇ ಫ್ಲೆಕ್ಸಿಬಲ್ ಆಗಿ ಹೋಗುತ್ತೆ. ಆ್ಯಂಡ್ ಕೆಲವೊಂದ್ಸಲ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಇರಲ್ಲ, ಲೈಕ್ ಈಗ ಕೂತ್ಕೊಂಡಿರ್ತಾರೆ ಒಂದು 5 ನಿಮಿಷ ಅಂತಂದ್ರೆ ಇನ್ನೊಂದು 5 ನಿಮಿಷ ಬಿಟ್ಟು ಇನ್ನೊಂದೇನೋ ಕೆಲಸಕ್ಕೆ ಜಂಪ್ ಹೊಡಿತಾ ಇರ್ತಾರೆ. ಸೊ ಅಂಥವರಲ್ಲಿ ಏನು ಮಾಡಿಸ್ಬೋದಪ್ಪ ಅಂತಂದ್ರೆ ನಾವು ಯೋಗ ಪ್ರೊಸೀಜರ್ಸ್ ಒಳಗಡೆ ನಾನು ಆಗಲೇ ಹೇಳ್ದಂಗೆ ಒಂದು ತ್ರಾಟಕ ಮಾಡಿಸ್ಬೋದು. ಸೊ ತ್ರಾಟಕ ಅಂತಂದ್ರೆ ಒಂದು ದೀಪವನ್ನಾದರೂ ಇಡ್ಬಹುದು. ಸೊ ದೀಪವನ್ನಿಟ್ಟು ಅದನ್ನ ಫುಲ್ ಸ್ಟ್ರೈಟ್ ಆಗಿ ನೋಡೋದಿರುತ್ತೆ. ಸೊ ಕಣ್ಣು ಅಳ್ಳಾಡಿಸ್ಬಾರ್ದು ಅಥವಾ

0: ಬಿಸ್ಬಾರ್ದು, ಕಣ್ಣು ಮುಚ್ಚಬಾರ್ದು. ಸೊ ಕಣ್ಣೀರು ಬರೋ ತನಕ ಅದನ್ನ ಹಾಗೆ ನೋಡ್ತಾ ಇರ್ಬೇಕು. ಸೊ ಅದು 5 ನಿಮಿಷ ಆದ್ರೂ ಇರ್ಬೋದು, 1 ಸೆಕೆಂಡ್ ಆದ್ರೂ ಇರ್ಬೋದು, 1 10 ಸೆಕೆಂಡ್ಸ್ ಆದ್ರೂ ಇರ್ಬೋದು, ಅಥವಾ 10 ಮಿನಿಟ್ಸ್ ಆದ್ರೂ ಇರ್ಬೋದು. ಸೊ ಸ್ಟಾರ್ಟಿಂಗ್ ಅಲ್ಲಿ ಕಮ್ಮಿ ಅವಧಿ ಇದ್ದು ಅದೇ ತರ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಹೈಯರ್ ಕಾನ್ಸಂಟ್ರೇಷನ್ಸ್ ಆಗ್ತಾ ಹೋಗುತ್ತೆ. ಸೊ ಆಗ ಮಗುಗೆ ಏನು ಓದೋದಿಕ್ಕೆ ಕಷ್ಟ ಆಗ್ತಾ ಇರುತ್ತೆ ಅಥವಾ ಮೆಮೊರಿ ಪವರ್ ಕಮ್ಮಿ ಆಗ್ತಾ ಇದೆ. ಸೊ ಇದನ್ನೆಲ್ಲ ಓವರ್ಕಮ್ ಮಾಡೋದಕ್ಕೆ ನಾವು ಈ ಯೋಗ ಪ್ರೊಸೀಜರ್ಸ್ ನ ನಾವು ಮಕ್ಕಳಲ್ಲೇ ಅಳವಡಿಸ್ಕೋಬಹುದು. ಸೊ ಇನ್ನೊಂದು ಆಗ್ಲೇ ಹೇಳ್ದಂಗೆನೆ, ಸೊ ಮಕ್ಕಳಿಗೆ ವಿದ್ಯೆ ಎಷ್ಟು ಮುಖ್ಯನೋ ಹಾಗೆ ಫಿಸಿಕಲ್ ಎಕ್ಸಸೈಸ್ ಅಥವಾ ಫಿಸಿಕಲ್ ಫಿಟ್ನೆಸ್ ಅನ್ನೋದು ಅಷ್ಟೇ ಮುಖ್ಯವಾಗಿರುತ್ತೆ. ಸೊ ಕೆಲವೊಬ್ರು ಆಹಾರದಿಂದ ತಗೋತಾರೆ, ಕೆಲವೊಬ್ರು ಎಕ್ಸಸೈಸ್ ಮಾಡೋದ್ರಿಂದ ಅವರ ಜೀರ್ಣಾಂಗಗಳು ಇರ್ಬೋದು ಅಥವಾ ಕೋಶಾಂಗಗಳನ್ನೆಲ್ಲವೂ ಕೂಡ ಸದೃಢವಾಗಿ ಇಟ್ಸ್ಕೊಳ್ಳಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಯೋಗ ಬರೀ ಎಕ್ಸಸೈಸ್ ಆಗಿ ಇರೋದಿಲ್ಲ, ಅವರಲ್ಲಿ ಒಂದು ಡಿಸಿಪ್ಲಿನ್ ಅಥವಾ ಒಂದು ಕಮಿಟ್ಮೆಂಟ್ ಅಥವಾ ಅವರ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೂ ಕೂಡ ಕಾರಣ ಆಗ್ತಾ ಹೋಗುತ್ತೆ. ಸೊ ಅಂಡ್ ಅದರಿಂದಾಗಿ ಅವ್ರ ಮಕ್ಕಳಿಗೆ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಮೂಡುತ್ತೆ. ಸೊ ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡೋದು, ಪ್ರಾಣಾಯಾಮ ಮಾಡೋದು ಅವರ ಏಕಾಗ್ರತೆಯನ್ನು ಕೂಡ ಹೆಚ್ಚಿಸುತ್ತೆ ಮತ್ತು ಅವರ ಆರೋಗ್ಯವಂತರಾಗಿರೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಚಿಕ್ಕ ಮಕ್ಕಳಿಂದನೇ ಸ್ಟಾರ್ಟ್ ಮಾಡಿಸಿದ್ರು ತುಂಬ ಒಳ್ಳೇದೆ ಯೋಗ.
1: ಜೊತೆಗೆ ಮೇಡಮ್, ಪ್ರಸ್ತುತವಾಗಿ ನಾವು ಹಿರಿಯ ನಾಗರಿಕರಲ್ಲಿ ಬಹಳಷ್ಟು ಆರೋಗ್ಯ ಸಮಸ್ಯೆಗಳನ್ನು ನಾವು ನೋಡ್ತಾ ಇರ್ತೀವಿ. ಹಾಗಿದ್ರೆ ಯೋಗ ಅನ್ನೋಂಥದ್ದು ಹಿರಿಯರಿಗೂ ಕೂಡ ಬಹಳಷ್ಟು ಅಗತ್ಯವಿರುವಂಥ ಒಂದು ಜೀವನ ಶೈಲಿ ಅಂತ ನಾನು ಹೇಳ್ತೀನಿ. ಆ ನಿಟ್ಟಿನಲ್ಲಿ ಹಿರಿಯರು ಯಾವ ರೀತಿಯಾದಂಥ ಯೋಗಾಭ್ಯಾಸಗಳನ್ನು ಮಾಡೋ ಮುಖಾಂತರ ಅವರ ವಯಸ್ಸಿನ ಜೀವನವನ್ನು ಯಾವ ರೀತಿಯಲ್ಲಿ ಅವರು ಕಳೀಬೋದು?
0: ಸೊ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ ಅಂತಂದ್ರೆ, ಸೊ ಕೆಲವೊಂದ್ಸಲ ವರ್ಕೇ ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ ಅವರಿಗೆ. ಸೊ ಅವರಿಗೆ ರೆಸ್ಟ್ ತಗೊಳ್ಳೋ ಅಷ್ಟು ಟೈಮ್ ಇರೋದಿಲ್ಲ. ಸೊ ಅಂತ ಮೊಮೆಂಟಲ್ಲಿ ಅವರು ದೀರ್ಘಕಾಲದಲ್ಲಿ ನೋಡಿದಾಗ ಅವರಿಗೆ ಕೆಲವೊಮ್ಮೆ ಕೂರ್ಲಿಕ್ಕಾಗೋದಿಲ್ಲ ಅಥವಾ ಈಗ ರಕ್ತದ ಒತ್ತಡ ಜಾಸ್ತಿ ಆಗಬಹುದು ಅಥವಾ ಹೃದಯ ಸಂಬಂಧಿತ ಕಾಯಿಲೆ ಬರ್ಬೋದು ಅಥವಾ ಉಸಿರಾಟ ಸಂಬಂಧಿತ ಕಾಯಿಲೆ ಬರ್ಬೋದು ಅಥವಾ ಜೀರ್ಣಾಂಗ ಸಂಬಂಧಿತ ಕಾಯಿಲೆ, ಯಾವುದೇ ಕಾಯಿಲೆ ಆದ್ರೂ ಬರೋ ಚಾನ್ಸಸ್ ಇರುತ್ತೆ. ಸೊ ಅಂಥ ಟೈಮಲ್ಲೂ ಕೂಡ ಈಗ ಯೋಗ ಮಾಡಿದ್ರೆ ವರ್ಕೌಟ್ ಆಗುತ್ತಾ ನಮಗೆ ಅಂತಲೂ ಕ್ವಶನ್ ಇರುತ್ತೆ ಅವರಿಗೆ. ಸೊ ಹೌದು, ಸೊ ಯೋಗ ಅಂತ ಅನ್ನೋದು ಚಿಕ್ಕವರಿಂದನೇ ಮಾಡಬೇಕು ಅಂತ ಇಲ್ಲ, ಎನಿ ಟೈಮ್ ಇಸ್ ಅ ರೈಟ್ ಟೈಮ್ ಟು ಸ್ಟಾರ್ಟ್ ಯೋಗ. ಸೊ ಈ ಕ್ಷಣನೂ ಸ್ಟಾರ್ಟ್ ಮಾಡ್ಬೋದು ಅಂತಂದ್ರೆ ಈ ಕ್ಷಣನೂ ಕೂಡ ಒಳ್ಳೇದೇ ಯೋಗ ಸ್ಟಾರ್ಟ್ ಮಾಡೋದಕ್ಕೆ. ಸೊ ಅದು ವಯಸ್ಕರ ಆಗಿರ್ಬೋದು ಅಥವಾ ಚಿಕ್ಕ ಮಕ್ಕಳೇ ಇರ್ಬೋದು ಅಥವಾ ಯಾರೇ ಇರ್ಬೋದು. ಸೊ ರೈಟ್ ಮೊಮೆಂಟ್, ಲೈಕ್ ಈ ಮೊಮೆಂಟೇ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಸ್ಟಾರ್ಟ್ ಮಾಡೋದು ಅತ್ಯುತ್ತಮ. ಸೊ ಹಾಗೆ ನೋಡೋದಾಯ್ತು ಅಂತಂದ್ರೆ ವಯಸ್ಸಾದವರಲ್ಲಿ ಕೆಲವೊಂದು ಎಕ್ಸಸೈಸಸ್ ಹೌದು ಮಾಡೋ ಹಾಗಿಲ್ಲ. ಸೊ ಅವರ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅದರ ಅರ್ಧದಷ್ಟು ಮಾಡಬೇಕು ಅಂತ ಇರುತ್ತೆ. ಸೊ ಅವರ ಶಕ್ತಿ ಮೀರಿ ಯಾವುದನ್ನು ಮಾಡೋ ಹಾಗಿಲ್ಲ. ಸೊ ಯಾವುದೇ ಒಂದು ಎಕ್ಸಸೈಸ್ ಇರ್ಬೋದು, ಈವನ್ ಸಿಂಪಲ್ ವಾಕಿಂಗ್ ಕೂಡ ಅಷ್ಟೇ. ನನಗೆ 5 ಕಿಲೋಮೀಟರ್ ನಡೆಯೋ ಅಷ್ಟು ಕೆಪಾಸಿಟಿ ಇದೆ ಅಂತ ಹೇಳಿ 5 ಕಿಲೋಮೀಟರ್ ಹೋಗೋದಿರೋದಿಲ್ಲ. ಸೊ 5.5-2.5 ಕಿಲೋಮೀಟರ್ ಅಷ್ಟೇ ಮಾಡೋದಿರುತ್ತದೆ ಅವರಿಗೆ. ಸೊ ವಯಸ್ಸಾದವರೊಳಗಡೆ ನಾವು ಯಾವ್ಯಾವ ಥರ ಎಕ್ಸಸೈಸಸ್ ಹೇಳ್ಬೋದು ಅಂತ ಅಂದರೆ, ಒಂದು ತಾಡಾಸನ. ಸೊ ತಾಡಾಸನ ಅಂತ ಅಂದರೆ ಸ್ಟ್ರೈಟ್ ಆಗಿ ನಿಂತ್ಕೊಳ್ಳೋದು, ಮೌಂಟೈನ್ ಪೋಸ್ ಅಂತ ಕರಿತೀವಿ ನಾವು ಇದನ್ನು. ಸೊ ಹಾಗೆ ಇನ್ನೊಂದು ತ್ರಿಕೋನಾಸನ ಅಂತಂದ್ರೆ ಟ್ರಯಾಂಗುಲರ್ ಪೋಸ್, ಜಸ್ಟ್ ಸೈಡ್ ವೈಸ್ ಬೆಂಡಿಂಗ್ ಅಂಡ್ ಫ್ರಂಟ್ ಬೆಂಡಿಂಗ್, ಮುಂಭಾಗದಲ್ಲಿ ಬೆಂಡ್ ಆಗೋದು ಮತ್ತೆ ಅಕ್ಕಪಕ್ಕಕ್ಕೆ ಬೆಂಡ್ ಆಗೋದು. ಇನ್ನೊಂದು ಪವನ ಮುಕ್ತಾಸನ. ಸೊ ಪವನ ಮುಕ್ತಾಸನ ಅಂತಂದ್ರೆ ನಮ್ಮ ಮಂಡಿನ ಎದೆ ಭಾಗಕ್ಕೆ ತರೋದು. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಇಂಟೆಸ್ಟೈನಲ್ ಡಿಸ್ಟರ್ಬೆನ್ಸ್ ಅಂತ ಏನ್ ಕರಿತೀವಲ್ಲ, ಕೆಲವೊಬ್ಬರಿಗೆ ಮಲಬದ್ಧತೆ ಇರುತ್ತೆ, ಕೆಲವೊಬ್ಬರಿಗೆ ಫ್ಲಾಟ್ಯುಲೆನ್ಸ್ ಅಂತ ಕರಿತೀವಿ, ಅಂತಂದ್ರೆ ಏನೇ ತಿಂದ್ರು ಕೂಡ ಹೊಟ್ಟೆ ಉಬ್ಬರ ಆಗುತ್ತೆ, ಹೊಟ್ಟೆ ತುಂಬದಂಗೆ ಆಗ್ಬಿಡುತ್ತೆ. ಸೊ ಅವಾಗ ಬ್ಲಾಕೇಜಸ್ಗಳಿದ್ದೆಲ್ಲ ಕೂಡ ಈ ಆಸನದಿಂದ ಹೋಗುತ್ತೆ. ಇನ್ನೊಂದು ಶವಾಸನ. ಸೊ ಇದನ್ನು ಕೂಡ ರಿಲ್ಯಾಕ್ಸಿಂಗ್ ಟೆಕ್ನಿಕ್, ಇದನ್ನ ನಾವು ಲಾಸ್ಟ್ ಅಲ್ಲಿ ಇಟ್ಕೋತೀವಿ. ಸೊ ಯಾವುದೇ ಎಕ್ಸಸೈಸ್ ಮಾಡಾದ್ಮೇಲೂ ಕೂಡ ಒಂದು 5 ನಿಮಿಷ ರೆಸ್ಟ್ ತಗೊಂಡೆ ಬೇರೆ ಕೆಲಸಕ್ಕೆ ಹೋಗ್ಬೇಕು. ಸೊ ಇನ್ನೊಂದು ಮಾರ್ಜರಿ ಆಸನ ಅಂತ ಬರುತ್ತೆ, ಇದು ಕ್ಯಾಟ್ ಅಂಡ್ ಡಾಗ್ ಪೋಸ್ ಅಂತ ಬರುತ್ತೆ. ಲೈಕ್ ಉಸಿರನ ಒಳಗಡೆ ತಗೊಂಡು ಹೊಟ್ಟೆ ಒಳಗಡೆ ತಗೊಳ್ಳೋದು, ಹಾಗೆ ಬಿಡ್ತಾ ವಾಪಸ್ ಬೆಂಡ್ ಆಗೋದು. ಸೊ ಇದಲ್ಲದನ್ನೇ ಅವರಿಗೂ ಕೂಡ ನಾವು ಹೇಳೋದು ಪ್ರಾಣಾಯಾಮ. ಸೊ ಸೂರ್ಯ ಬೇದಿ, ಚಂದ್ರ ಬೇದಿ ಹಾಗೂ ಬ್ರಾಹ್ಮರಿ ಪ್ರಾಣಾಯಾಮ, ಶೀತಲಿ ಅಂಡ್ ಶೀತಕಾರಿ ಅಂಡ್ ಭಸ್ತ್ರಿಕ. ಸೊ ಈ ಎಲ್ಲಾ ಪ್ರಾಣಾಯಾಮವನ್ನು ಕೂಡ ಅವರು ಮಾಡ್ಬೋದು. ಸೊ ಯೂಶುವಲ್ ಆಗಿ ನೇಸಲ್ ಡಿಸ್ಟರ್ಬೆನ್ಸ್ ಅಂತಂದ್ರೆ ಮೂಗು ಕಟ್ಕೊಂಡಿರುತ್ತೆ ಅಂತಂದಾಗ್ಲೂ ಕೂಡ ಅವರು ಸ್ವಲ್ಪ ಹೊತ್ತು ಸೂರ್ಯ ಬೇದಿ ಅಂಡ್ ಚಂದ್ರ ಬೇದಿ ಪ್ರಾಣಾಯಾಮನ ಮಾಡಬಹುದು. ಸೊ ಆಲ್ಮೋಸ್ಟ್ ಎಲ್ಲ ಹೈಪರ್ ಟೆನ್ಸಿವ್ ಪೇಷೆಂಟ್ಸ್ ಇರಬಹುದು, ಅಂದ್ರೆ ರಕ್ತದೊತ್ತಡ ಇರೋರಿಗೆ ಅಥವಾ ಕಾರ್ಡಿಯಾಕ್ ಕಂಡೀಷನ್ಸ್ ಅಥವಾ MI ಇರೋರು ಅಥವಾ ಎದೆ ನೋವು ರಿಲೇಟೆಡ್ ಆಗಿರೋರು, ಸೊ ಪ್ರತಿಯೊಬ್ಬರು ಕೂಡ ಪ್ರಾಣಾಯಾಮ ಮಾಡಿದರೆ ಅತ್ಯುತ್ತಮ.
1: ಸಾಕಷ್ಟು ವಿಚಾರಗಳನ್ನ ಈ ಅಂತಾರಾಷ್ಟ್ರೀಯ ಯೋಗ ದಿನದಾಗಿರ್ಬೋದು, ಹಾಗೇನೆ ಯೋಗ ಮಾಡೋದ್ರಿಂದ ಆಗುವಂತಹ ಅನುಕೂಲಗಳ ಕುರಿತು ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನ ಆತ ಹಂಚಿಕೊಳ್ತಾ ಬಂದ್ರಿ ಮೇಡಮ್. ಈಗ ಕಾರ್ಯಕ್ರಮದ ಕೊನೆಯ ಅಂತ ಬರ್ತಿದೀವಿ. ಕೊನೆಯದಾಗಿ ಅಂತಾರಾಷ್ಟ್ರೀಯ ಯೋಗ ದಿನದಂದು ಜನಧ್ವನಿ ಕೇಳುಗರಿಗೆ ಹಾಗೂ ಸಮುದಾಯದ ಜನತೆಗೆ ಏನ್ ಸಂದೇಶವನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ?
0: ಸೊ ಆಗ್ಲೇ ಹೇಳ್ದಂಗೆ ಯೋಗ ಅನ್ನೋದು ಹ್ಯಾವ್ಸ್ ಟು ಬಿ ಕನ್ವರ್ಟೆಡ್, ಅದನ್ನ ನಾವು ಅದನ್ನ ಒಂದು ಜೀವನ ಶೈಲಿಯಾಗಿ ಪರಿವರ್ತನೆ ಮಾಡಿಕೊಳ್ಳಲೇಬೇಕಾದಂತಹ ಒಂದು ಉತ್ತಮ ನಿರ್ಧಾರ ಆಗಿರುತ್ತದೆ ಯಾವಾಗ್ಲೂ ಕೂಡ. ಸೊ

0: ಈ ತರ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಸೊ ಆಗ್ಲೇ ಹೇಳ್ದಂಗೆನೆ ಯೋಗದಿಂದಾಗಿ ನಮ್ಗೆ ಎರಡು ತರ ಬೆನಿಫಿಟ್ಸ್ ಇದೆ, ಒಂದು ದೈಹಿಕವಾಗಿಯೂ ಇದೆ ಹಾಗೂ ಮಾನಸಿಕವಾಗಿಯೂ ಆಗಿದೆ. ಸೊ ಮಾನಸಿಕವಾಗಿಯೂ ಬರೀ ಕಾನ್ಸಂಟ್ರೇಷನ್ ಮೆಮೊರಿ ಅಲ್ಲದನ್ನು ಕೂಡ ರಾತ್ರಿ ಹೊತ್ತು ನಿದ್ದೆ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಎಷ್ಟೋ ಜನರಿಗೆ ಕೆಲಸದ ಒತ್ತಡದಿಂದಾಗಿ ಸ್ಟ್ರೆಸ್ ಜಾಸ್ತಿ ಇದ್ದಾಗ ನಿದ್ದೆ ಬರೋದು ತುಂಬಾ ಕಡಿಮೆ. ಸೊ ಆ ಮೂಮೆಂಟ್ ಅಲ್ಲಿ ಮಲ್ಕೊಳ್ಳೋ ಒಂದು 5 ನಿಮಿಷ ಅಂತಾನು ಕೂಡ ಪ್ರಾಣಾಯಾಮನೋ ಅಥವಾ ಧ್ಯಾನನೋ ಮಾಡಿ ಮಲ್ಕೊಂಡ್ರೆ ಸೊ ಅಗೇನ್ ಅದು ಆಟೋಮೆಟಿಕಲಿ ಆಗಿ ನಿದ್ದೆ ಬರ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬ್ರೈನ್ ಕೂಲ್ ಡೌನ್ ಆಗುತ್ತೆ ಆ ಮೂಮೆಂಟ್ ಅಲ್ಲಿ. ಸೊ ಎಲ್ಲರಿಗೂ ಅಷ್ಟೇ, ನಾವ್ ಹೇಳೋದು ಸೊ ಇದು ಜಸ್ಟ್ ದೈಹಿಕ ವ್ಯಾಯಾಮ ಅಂತ ಕನ್ಸಿಡರ್ ಮಾಡ್ದೇನೆ. ಇದರಲ್ಲಿ ಸಾಕಷ್ಟು ಅಂತಂದ್ರೆ ಆಗ್ಲೇ ಹೇಳ್ದಂಗೆನೆ ದೇಹ ಮನಸ್ಸು ಮತ್ತೆ ಆತ್ಮ, ಸೊ ಮೂರನ್ನು ಕೂಡ ಒಂದು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡೋದ್ರಿಂದಾಗಿ, ಸೊ ಅಂದ್ರೆ ಸಹಾಯ ಅಂತಂದ್ರೆ ಇದರಲ್ಲಿ ಸಮತೋಲನದಿಂದ ಇರುತ್ತೆ. ಸೊ ಆದಷ್ಟು ಯೋಗ ದಿನ ಮಾಡಲು ಪ್ರಯತ್ನಿಸಬೇಕು ಹಾಗೂ ದೈನಂದಿನ ಚಟುವಟಿಕೆಯಾಗಿ ಪರಿವರ್ತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.
1: ಬಹಳ ಸಂತೋಷ ಮೇಡಮ್, ಇಷ್ಟೊತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾರತದಲ್ಲಿ ಯೋಗ ಅನ್ನೋಂಥದ್ದು ಹೇಗೆ ಉಗಮವಾಯಿತು, ಹಾಗೆ ಈ ಯೋಗಾಭ್ಯಾಸ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳನ್ನು ನಾವು ಪಡಿಬೋದು, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಾಗಿರ್ಬೋದು, ಯಾವ್ಯಾವ ಗುರಿ ಉದ್ದೇಶಗಳನ್ನು ಇಟ್ಕೊಂಡು ಈ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ, ಜೂನ್ 21ನೇ ಯಾಕೆ ಈ ಯೋಗ ದಿನವನ್ನಾಗಿ ನಾವು ಆಯ್ಕೆ ಮಾಡಿಕೊಳ್ಳಾಯಿತು, ಅಂತಾರಾಷ್ಟ್ರೀಯ ಯೋಗ ದಿನದ ಈ ವರ್ಷದ ಘೋಷವಾಕ್ಯ ಆಗಿರ್ಬೋದು, ವಿದೇಶಗಳಲ್ಲಿ ಯೋಗದ ಅಳವಡಿಕೆ, ಶಾಲಾ ಹಂತಗಳಲ್ಲಿ ಹಿರಿಯರಲ್ಲಿ ಈ ಯೋಗವನ್ನು ಮಾಡಿಸೋದ್ರಿಂದ ಅದೆಷ್ಟೆಲ್ಲ ಆರೋಗ್ಯಯುತ ಒಂದು ಅನುಕೂಲಗಳನ್ನು ಮಾಡಿಕೊಡುತ್ತೆ ಅನ್ನೋದು ಕುರಿತು ಬಹಳಷ್ಟು ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ವಿಚಾರಗಳನ್ನು ಒಳಗೊಂಡಂತೆ ಅರಿವು ಹಾಗೂ ಜಾಗೃತಿಯನ್ನು ನಮ್ಮ ಕೇಳುಗರಲ್ಲಿ ಮೂಡಿಸಿದ್ದಕ್ಕೆ ತಮಗೆ ತುಂಬಿದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮೇಡಮ್.
0: ನಿಮಗೂ ಸಹ ಧನ್ಯವಾದಗಳು ಹಾಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳುತ್ತೇವೆ.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ, ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆಯ ಹಿನ್ನೆಲೆಯಾಗಿರ್ಬೋದು, ಯೋಗದ ಉಗಮ ಹಾಗೂ ಯೋಗಾಭ್ಯಾಸದ ಮಹತ್ವವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ನಮ್ಮ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವೈದ್ಯರಾದಂಥ ಡಾಕ್ಟರ್ ವೈಷ್ಣವೀರವರು. ಇದಾಗಿತ್ತು ಇವತ್ತಿನ ನಮ್ಮ ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ವಿಶೇಷ ದಿನದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ವಿಶ್ವಯೋಗ ದಿನದ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
2: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ. ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
2: ಅನುಸಂಧಾನ ಸೇ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
3: ಇನ್ನು ಮುಂದೆ ಕೇಳಿ ಬರೋಣ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಗೀತಾಸುನದ ಕಾರ್ಯಕ್ರಮ.
0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
4: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
4: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ

0: ಮೂಲಕ ಶ್ರೀ ಕೃಷ್ಣ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 23ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅಲ್ಪ ಬುದ್ಧಿಗಳಿಗೆ ದೊರೆಯುವಂಥ ಫಲವು ನಾಶವುಳ್ಳತಕ್ಕಂಥದ್ದು. ಅದೇ ದೇವತೆಗಳನ್ನು ಭಜಿಸುವವರು ದೇವತೆಗಳನ್ನೇ ಪಡೆಯುತ್ತಾರೆ, ಇನ್ನು ನನ್ನನ್ನು ಭಜಿಸುವರು ನನ್ನನ್ನೂ ಪಡೆಯುತ್ತಾರೆ ಎಂಬ ಅಂಶವನ್ನು ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಆ ಮೂಲಕ ಯಥಾ ಭಾವ ತಥಾ ದೃಷ್ಟಿ, ಯಥಾ ದೃಷ್ಟಿ ತಥಾ ಭಾವ ಅನ್ನುವಂಥ ಒಂದು ಸಂಸ್ಕೃತದ ಮಾತಿನಂತೆ ಅದು ಪೂರಕವಾಗಿ ಕೃಷ್ಣ ಹೇಳ್ತಿದ್ದಾನೆ. ಅಥವಾ ಕೃಷ್ಣನ ಈ ಮಾತಿನಂತೆ ಈ ಸಂಸ್ಕೃತದ ಒಂದು ಮಾತು ಉದ್ಭವ ಆಗಿದೆ ಅಂತಲೇ ನಾವು ಹೇಳಬೇಕು. ನಾವು ಹೇಗೆ ಯೋಚನೆ ಮಾಡ್ತೀವೋ, ನಾವು ಹೇಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವೋ, ನಾವು ಯಾವುದನ್ನು ಸದಾಕಾಲ ನೆನಪಿಸ್ಕೊಳ್ತಾ ಇರ್ತೀವೋ ಅದನ್ನೇ ನಾವು ಪಡ್ಕೊಳ್ತೀವಿ ಅನ್ನುವಂಥದ್ದು ಇಲ್ಲಿ ಕೃಷ್ಣನ ಮಾತು. ದೇವರೇನೋ ಇವರು ಕೇಳಿದ್ದನ್ನೆಲ್ಲ ಕೊಡ್ತಾನೆ, ಆದರೆ ಇದನ್ನು ಕೇಳುವವರು ಅಲ್ಪ ಬುದ್ಧಿಗಳು. ಅವರಿಗೆ ಜೀವನದಲ್ಲಿ ಯಾವುದು ಶ್ರೇಷ್ಠವಾದುದು ಮತ್ತು ಯಾವುದು ಗೌಣವಾದುದು ಎಂಬುವುದು ಗೊತ್ತಿಲ್ಲ. ವಜ್ರದ ಗಣಿಯ ಹತ್ತಿರ ಕುಳಿತು ವಜ್ರವನ್ನು ಹುಡುಕುವುದನ್ನು ಬಿಟ್ಟು ಗಾಜಿನ ಚೂರನ್ನ ಹುಡುಕ್ತಾ ಇದ್ದಾರೆ. ಇದು ಒಂದು ರೀತಿ ಹೆಂಗೆ ಆಗತ್ತೆ ಅಂತಂದ್ರೆ, ದೊಡ್ಡ ಒಂದು ದೊರೆಯ ಸನ್ನಿಧಿಯಲ್ಲಿ ನಿಂತ್ಕೊಂಡು ನಿನಗೇನು ಬೇಕು ಅಂತ ಕೇಳಿದ್ರೆ ಒಂದೆರಡು ಬದನೆಕಾಯಿ ಕೇಳು ಕೊಡು ಅಂತ ಹೇಳಿ ಕೇಳ್ದಂಗಾಗತ್ತೆ. ದೊಡ್ಡ ದೊರೆ ಅವನು, ಅವನ ಸನ್ನಿಧಿಯಲ್ಲಿ ನಾವು ನಿಂತ್ಕೊಂಡು ನಮಗೊಂದು ಜಮೀನ್ದಾರಿಕೆಯನ್ನೇ ಕೊಡಬಲ್ಲ, ಒಂದು ಸಾಮ್ರಾಜ್ಯವನ್ನೇ ಕಟ್ಟಿಕೊಡಬಲ್ಲ. ಆದರೆ ಅದನ್ನೆಲ್ಲ ಬಿಟ್ಟು ಕೆಲಸಕ್ಕೆ ಬಾರದಂಥ ಎರಡು ಬದನೆಕಾಯಿ ಕೊಡು ಸಾಕು ಅಂಥೇಳಿ ನಾವು ಕೇಳ್ತಾ ನಿಂತ್ಬಿಡ್ತೀವಿ. ಅದಕ್ಕೋಸ್ಕರನೇ ಕೃಷ್ಣ ಹೇಳ್ತಿರೋದು, ನೀನು ಏನನ್ನು ಬೇಡ್ತೀಯೋ ದೊಡ್ಡದಾದದನ್ನೇ ಬೇಡ್ಕೋ ಅಂತ. ಹಾಗಂತ ಹೇಳಿ ನನಗೊಂದು ಪುಟ್ಟ ಮನೆ ಕೊಡು ಅಂತ ಹೇಳೋರು ನನಗೊಂದು ದೊಡ್ಡ ಬಂಗ್ಲೆ ಕೊಡು ಅಂತಲೋ, ಅಥವಾ ನನಗೊಂದು ಚಿಕ್ಕ ಕಾರ್ ಸಿಕ್ಕಿದ್ರೆ ಸಾಕು ಅಂತ ಇದ್ದವಂಥವ್ರು BMW ಕಾರನ್ನು ಕೇಳಿ ಅಂತಲ್ಲ. ನಾವು ಲೌಕಿಕ ವಸ್ತುಗಳಿದೆಯಲ್ಲ ಈ ಪ್ರಪಂಚದಲ್ಲಿ, ಆ ಎಲ್ಲ ಲೌಕಿಕ ವಸ್ತುಗಳು ಅಲ್ಪ ಬುದ್ಧಿಯುಳ್ಳಂಥ ವಸ್ತುಗಳು, ಅವೆಲ್ಲ ಒಂದು ಕನಿಷ್ಠ ವಸ್ತುಗಳಿದ್ದಂಗೆ. ದೇವರು ನಮಗೆ ಯಾವ ವಸ್ತುಗಳು ಬೇಕೋ ಅದನ್ನು ಕೊಡ್ತಾನೆ ನಿಜ, ಆದರೆ ದೇವರು ನೀಡುವಂಥ ವಸ್ತುಗಳನ್ನು ನಾವು ತೆಗೆದುಕೊಳ್ಳೋದಕ್ಕಿಂತ ಆ ದೇವರನ್ನೇ ನಮ್ಮವರನ್ನಾಗಿ ಮಾಡ್ಕೊಂಡ್ಬಿಟ್ರೆ ಅದಿನ್ನೆಷ್ಟು ಶ್ರೇಷ್ಠವಾಗಿರಬಹುದು ಅಲ್ವಾ? ಹಾಗಾಗಿಯೇ ಅಲ್ಪ ಬುದ್ಧಿಗಳಿಗೆ ಯಾವುದನ್ನು ಭಗವಂತನಿಂದ ಬೇಡುತ್ತೇವೆಯೋ ಅದು ನಾಶವುಳ್ಳದ್ದು, ಅಂದರೆ ನಾಶ ಇದೆ ಅದಕ್ಕೆ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿಲ್ಲ. ಆದರೆ ನಾವು ಕೇಳುವಂತಹ ಪ್ರಿಯವಾದ ವಸ್ತುವಿನ ಹಿಂದೆ ಕೇಳದ ಅಪ್ರಿಯವಾದುದು ಬರುತ್ತೆ, ಅದನ್ನು ನಾವು ತ್ಯಜಿಸೋದಕ್ಕೆ ಆಗೋದಿಲ್ಲ. ಒಂದಕ್ಕೆ ಕೈ ಒಡ್ಡಿದರೆ ಮತ್ತೊಂದನ್ನು ಸ್ವೀಕರಿಸಲೇಬೇಕಾಗಿದೆ. ಪ್ರಿಯ ಅಪ್ರಿಯ ಅಂಥೇಳಿ ಬೇರೆ ಬೇರೆ ಇಲ್ಲ, ಅವೆರಡು ಕೂಡ ಒಂದೇ ನಾಣ್ಯದ ಎರಡು ಭಾಗಗಳು. ಎಂತಹ ಪ್ರಿಯವಾದ ವಸ್ತುವನ್ನೇ ಆಗಲಿ ನಾವು ಪಡೆದ್ರೆ ಅದು ನಮ್ಮನ್ನು ಬಿಟ್ಟು ಹೋಗುತ್ತೆ, ಅಥವಾ ನಾವು ಅದನ್ನು ಬಿಟ್ಟು ಹೋಗ್ತೇವೆ. ನಾವು ಎಂಥ ದೊಡ್ಡ ಐಷಾರಾಮಿ ಬಂಗಲೆಯನ್ನೇ ಕಟ್ಟಿಸ್ಕೊಂಡಿರ್ಬೋದು, ಎಷ್ಟೇ ದೊಡ್ಡ ದೊಡ್ಡವಾದಂಥ ಚಿನ್ನವನ್ನೇ ಪಡ್ಕೊಂಡಿರ್ಬೋದು, ಅಥವಾ ಎಂತೆಂಥ ವಸ್ತುಗಳು ನಮ್ಮ ಬಳಿ ಇರಬಹುದು, ಅದೆಷ್ಟೋ ಪಾರಂಪರಿಕ ವಸ್ತುಗಳಿರ್ಬೋದು, ಅಥವಾ ತುಂಬ ಹಳೆಯ ಕಾಲದ ರಾಜಮನೆತನದ ಒಂದು ವಸ್ತುಗಳೇ ಇರಬಹುದು. ಎಷ್ಟೇ ಪ್ರಿಯವಾದ ಎಷ್ಟೇ ಮೌಲ್ಯ ಉಳ್ಳಂಥ ಒಂದು ವಸ್ತುಗಳನ್ನು ನಾವು ನಮ್ಮ ಬಳಿ ಇಟ್ಕೊಂಡ್ರೂ ಕೂಡ ನಮ್ಮ ಜೀವ ಹೋದ ಕೂಡಲೇ ನಾವು ಅದನ್ನೆಲ್ಲ ಬಿಟ್ಟು ಹೋಗಬೇಕು. ಯಾರೂ ಕೂಡ ಇದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹೀಗೆ ಪ್ರಿಯವಾದುದನ್ನು ನಾವು ಪಡ್ಕೊಳ್ತಾ ಇರೋವಾಗಲೇ ಅದರ ಹಿಂದೆ ಇರುವಂಥ ಅಪ್ರಿಯವಾದದ್ದು ನಮಗೆ ಕಹಿಯಾಗಿ ತೋರ್ತಾ ಹೋಗುತ್ತೆ. ಅದನ್ನು ಬಿಸಾಡೋದಕ್ಕೂ ಆಗೋದಿಲ್ಲ, ಅದನ್ನು ಗೊಣಗಾಡಿಕೊಂಡು ನುಂಗಲೇಬೇಕಾಗತ್ತೆ. ಹಾಗಾಗಿ ಇತರ ದೇವತೆಗಳನ್ನು ಆರಾಧಿಸುವವರು

ಆ ದೇವತೆಗಳನ್ನ ಹೊಂದುತ್ತಾರೆ. ಅವರು ಕಳೆದುಕೊಂಡ ವಸ್ತುಗಳನ್ನ ಈಗ ಭರ್ತಿ ಮಾಡಬೇಕಾಗಿದೆ. ಅದಕ್ಕಾಗಿಯೇ ಪದೇ ಪದೇ ಅಲ್ಲಿಗೆ ಹೋಗ್ತಾ ಇರಬೇಕಾಗತ್ತೆ. ಅಲ್ಲಿಗೆ ಹೋಗುವುದು ಕೂಡ ಅದೇನು ದೇವರ ಮೇಲಿನ ಪ್ರೀತಿಯಿಂದಲ್ಲ, ತಮ್ಮ ಭೋಗ ವಸ್ತುಗಳು ರಿಪೇರಿಗೆ ಬಂದಿವೆ. ಅದಕ್ಕೆ ಒಂದು ರೀತಿ ಸ್ಪೇರ್ ಪಾರ್ಟ್ಸ್ಗಳು ಈ ಪ್ರಪಂಚದ ಗುಜುರಿಯಲ್ಲಿ ಸಿಕ್ಕೋದಿಲ್ಲ. ಅದಕ್ಕಾಗಿಯೇ ದೇವರ ಬಳಿಗೆ ಹೋಗ್ತಾರೆ. ಆದರೆ ಭಗವಂತನನ್ನು ಪ್ರೀತಿಗಾಗಿ ಪ್ರೀತಿಸುವ ಭಕ್ತ ಮಾತ್ರ ಭಗವಂತನೆಡೆಗೆ ಹೋಗ್ತಾನೆ. ಅವನಿಂದ ಆ ಭಗವಂತನಿಂದ ಏನನ್ನೂ ಯಾಚಿಸುವುದಕ್ಕೆ ಹೋಗೋದಿಲ್ಲ. ಅವನಿಗೆ ದೇವರೇ ಬೇಕಾಗಿರುವಂಥದ್ದು. ಅವನ ಖಜಾನೆಯೊಳಗೆ ಇರುವಂಥ ಚೂರು ಪಾರುಗಳಲ್ಲ. ಹಾಗಾಗಿ ಅನ್ಯ ದೇವತಾ ಭಕ್ತರು ಇಲ್ಲಿ ಅವಿವೇಕಿಗಳೆಂದು ಪರಮಾತ್ಮ ಹೇಳ್ತಾ ಇದ್ದಾನೆ. ಅವರಿಗೆ ಸಿಗುವ ಫಲವೂ ಕೂಡ ಅಶಾಶ್ವತ, ಶಾಶ್ವತ ಅಲ್ಲ. ಹಾಗಾಗಿ ಯಾರು ನನ್ನನ್ನು ಭಜಿಸುತ್ತಾರೋ ಅವರು ನನ್ನನ್ನೇ ಸೇರುತ್ತಾರೆ ಎಂದು ಹೇಳ್ತಾ ಇರುವಂಥ ಅರ್ಥ ಇಷ್ಟೇ. ನೀನು ಯಾವುದನ್ನು ಯೋಚನೆ ಮಾಡ್ತಿರ್ತೀಯೋ, ಯಾವುದನ್ನು ಪೂಜಿಸ್ತಾ ಇರ್ತೀಯೋ, ಯಾವುದನ್ನು ಪಡಿಬೇಕು ಅಂಥೇಳಿ ಹಂಬಲಿಸ್ತಿರ್ತೀಯೋ ಅದೇ ನಿನಗೆ ಕೊನೆಯಲ್ಲಿ ಸಿಗುವಂಥದ್ದು. ಹಾಗಾಗಿ ವಿಷಯಗಳಿಂದ ಮನಸ್ಸನ್ನು ಹಿಂತೆಗೆದುಕೊಂಡು ಅದನ್ನು ಆತ್ಮನಲ್ಲಿಯೇ ನಿಲ್ಲಿಸಿಕೊಳ್ಳುವಂಥ ಸಾಧನೆ ಮಾಡುವವರಿಗೆ ಸಿಗುವಂಥ ಆನಂದ ಶಾಶ್ವತವಾಗಿರುವಂಥದ್ದು. ಅಜ್ಞಾನಿ ಜೀವವು ತನ್ನ ಉಪಾಧಿಗಳಲ್ಲಿ ಮೋಹಗೊಂಡು ಆ ಮೂಲಕ ಸಂಸಾರವನ್ನು ಅನುಭವಿಸಿದ ಹಾಗೆ, ವಿಚಾರವಂತ ಸಾಧಕರು ಪ್ರಾಪಂಚಿಕ ವಸ್ತುಗಳಲ್ಲಿ ನಿಜವಾದ ಸುಖ ಇಲ್ಲ ಎಂಬುದನ್ನು ಅರಿತು ಅವುಗಳ ಬೆನ್ನಟ್ಟದೆ ಮನಸ್ಸನ್ನು ಒಂದು ಕಡೆ ನಿಲ್ಲಿಸಿಕೊಳ್ತಾರೆ. ತಮ್ಮ ಮನಸ್ಸನ್ನು ಧ್ಯಾನದ ಮೂಲಕ ಆತ್ಮನಲ್ಲಿಯೇ ನೆಲೆಸಿಕೊಂಡು ಸ್ವರೂಪಾನಂದದ ನಿಧಿಯನ್ನು ಗಳಿಸ್ತಾರೆ. ಹಾಗಾಗಿ ಗೀತೆಯಲ್ಲಿ ಕೃಷ್ಣನು ನಾನು ಎಂದು ಹೇಳಿದಾಗ ಅದು ನಮ್ಮೆಲ್ಲರ ಆತ್ಮಸ್ವರೂಪವನ್ನು ಸೂಚಿಸುತ್ತದೆಯೇ ಹೊರತು ಕೃಷ್ಣ ಎಂಬ ಭಗವಂತ ಮಾತ್ರ ಅಲ್ಲ. ಆದುದರಿಂದ ಕೃಷ್ಣ ಇಲ್ಲಿ ನನ್ನ ಭಕ್ತರು ನನ್ನನ್ನೇ ಬಂದು ಸೇರುತ್ತಾರೆ ಎನ್ನುವಾಗ ದೇವಕಿಯ ಮಗನಾಗಿ ಅಷ್ಟಮಿ ದಿವಸ ಮಧುರೆಯಲ್ಲಿ ಹುಟ್ಟಿದ ಕೃಷ್ಣನ್ಗಾಗಿ ಹೇಳ್ತಾ ಇರೋ ಮಾತಲ್ಲ ಇದು. ತಾನು ಸಮರ್ಪಕವಾದ ಅಖಂಡ ಬ್ರಹ್ಮನೆಂಬ ಪೂರ್ಣ ಪ್ರಜ್ಞೆಯಿಂದ ಹೇಳ್ತಾ ಇದ್ದಾನೆ ಕೃಷ್ಣ. ಆದುದರಿಂದ ಈ ಹೇಳಿಕೆಯ ಅರ್ಥ ಏನು ಅಂತಂದ್ರೆ, ನೀನು ನನ್ನನ್ನು ಪೂಜಿಸಿದ್ರೆ ನೀನು ನನ್ನನ್ನೇ ಪಡಿತೀಯ ಅನ್ನುವಂಥ ಒಂದು ವಾಕ್ಯದ ಅರ್ಥ ಏನಂತಂದ್ರೆ, ಇಲ್ಲಿ ಆತ್ಮನನ್ನು ತಿಳಿದವನು ಆತ್ಮನೇ ಆಗುತ್ತಾನೆ ಎಂಬಂತೆ. ಆತ್ಮನನ್ನು ತಿಳಿದವನು ಆತ್ಮನನ್ನೇ ಆಗುತ್ತಾನೆ, ಅಥವಾ ಬ್ರಹ್ಮನನ್ನು ತಿಳಿದವನು ಬ್ರಹ್ಮನೇ ಆಗುತ್ತಾನೆ. ಹಾಗಾಗಿ ಇಲ್ಲಿ ತನ್ನನ್ನು ತಾನು ತಿಳ್ಕೊಳ್ಬೇಕಾಗಿರೋದು ಪರಮ ಸತ್ಯ ಅನ್ನುವಂಥ ಅಂಶವನ್ನು ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ ಹೊರತು ಕೇವಲ ಗೋಪಿ ಲೋಲ ಆಗಿರುವಂಥ ಕೃಷ್ಣನನ್ನು ಭಜಿಸಿ ಅಂತಲ್ಲ. ಹಾಗಾಗಿ ತನ್ನನ್ನು ತಾನು ತಿಳಿಬೇಕು ಎಂಬ ಈ ಮಾತಿಗೆ ಮುದ್ದುರಾಮ ಅದು ಯಾವ ಮಾತನ್ನು ಹೇಳ್ತಾ ಇದ್ದಾನೆ, ಅದು ಯಾವ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ನುಡಿ ಸತ್ಯ ಬಿಡು ಹಿಂಸೆ ಮರೆ ಮೋಹ ಅದು ಧರ್ಮ, ನುಡಿ ಸತ್ಯ ಬಿಡು ಹಿಂಸೆ.

ಹಾಗಾಗಿ ಧರ್ಮದ ಸಿದ್ಧ ರಸಕ್ಕೆ ನಾವು ಸಿದ್ಧಗೊಳಿಸಬೇಕು ಅಂತೇಳಂದ್ರೆ, ನಾವು ಸತ್ಯವನ್ನು ನುಡಿಯಬೇಕು, ಹಿಂಸೆಯನ್ನು ಬಿಡಬೇಕು, ಮೋಹಗಳನ್ನು ಮರೆಯಬೇಕು. ಆಗ ನಾವು ಧರ್ಮವನ್ನು ಪಾಲಿಸ್ದಂಗಾಗತ್ತೆ. ನಯವಿಲ್ಲದೆ ಹೋದರೆ, ದಯೆ ಇಲ್ಲದೆ ಹೋದರೆ ಅದು ಧರ್ಮ ಹೇಗಾದೀತು? ಸಾರ ಸುಖ ಸಂತಸಕ್ಕೆ ಪರಮ ಪದ ಕದುವೇ ನೆಲೆ. ಹಾಗಾಗಿ ಸತ್ಯ, ಹಿಂಸೆಯನ್ನು ಬಿಡುವಂಥದ್ದು, ಮೋಹವನ್ನು ತ್ಯಜಿಸುವಂಥದ್ದು ಮಾಡಿದಾಗ ನಮ್ಮನ್ನು ನಾವು ಅರಿತುಕೊಳ್ಳುವಲ್ಲಿ ನಾವು ಸಾಫಲ್ಯವನ್ನು ಸಾಧಿಸ್ತೇವೆ. ಅಂಥ ಒಂದು ಸಾಫಲ್ಯಕ್ಕೆ ನಮ್ಮೆಲ್ಲರ ಚಿತ್ತ ಹರಿಯಲಿ ಎಂಬುವಂಥದ್ದೇ ಮುದ್ದುರಾಮನ ಮತ್ತು ಶ್ರೀಕೃಷ್ಣನ ಮಾತು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಗೀತಾ ಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಯೋಗವು ಆರೋಗ್ಯಕರ ಸಮತೋಲಿತ ಜೀವನಕ್ಕೆ ಅತ್ಯಂತ ವಿಶ್ವಾಸಾರ್ಹ ಮಾರ್ಗ, ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ದೈಹಿಕ ಮಾನಸಿಕ ಒತ್ತಡದಿಂದ ಮುಕ್ತರಾಗಲು ಯೋಗ ಅವಶ್ಯಕ, ಕೇಂದ್ರ ಸಚಿವ ವಿ ಸೋಮಣ್ಣ. ಬೆಂಗಳೂರಿನ ಕುಡಿಯುವ ನೀರಿಗಾಗಿ ಮೇಕೆದಾಟು ಯೋಜನೆ ಅಗತ್ಯ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ರಾಜ್ಯದ ಐವರಿಗೆ ಇದೇ ಮಂಗಳವಾರ ರಾಷ್ಟ್ರಪತಿ ಅವರಿಂದ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ. ಹಾಗೂ ರಾಜ್ಯದೆಲ್ಲೆಡೆ ಬಿಗಿ ಭದ್ರತೆ ನಡುವೆ ಸುಗಮವಾಗಿ ನಡೆದ ನೀಟ್ ಯುಜಿ ಮರುಪರೀಕ್ಷೆ. ವಿಶ್ವಾದ್ಯಂತ ಇಂದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಈ ವರ್ಷದ ಧ್ಯೇಯವಾಕ್ಯದೊಂದಿಗೆ ಎಲ್ಲೆಡೆ ಯೋಗಾಸನ ಪ್ರದರ್ಶನಗಳೊಂದಿಗೆ ಅದರ ಮಹತ್ವವನ್ನು ತಿಳಿಸಲಾಯಿತು. ಆಯುಷ್ ಇಲಾಖೆ ವತಿಯಿಂದ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಭಾಗವಹಿಸಿ ಯೋಗಾಭ್ಯಾಸ ಮಾಡಿದರು. ಬಳಿಕ ಮಾತನಾಡಿದ ಅವರು, ಭಾರತದ ಪ್ರಾಚೀನ ಸಂಪ್ರದಾಯದ ಅಮೂಲ್ಯ ಕೊಡುಗೆಯಾದ ಯೋಗವು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತೇಜಿಸುವ ಅತ್ಯಂತ ವಿಶ್ವಾಸಾರ್ಹ ಸಾಧನವಾಗಿದೆ ಎಂದರು. ಇಂದಿನ ಸ್ಪರ್ಧಾತ್ಮಕ ಮತ್ತು ಒತ್ತಡದ ಜೀವನ ಶೈಲಿಯು ಅನೇಕ ದೈಹಿಕ ಮತ್ತು ಮಾನಸಿಕ ಸವಾಲುಗಳನ್ನು ಸೃಷ್ಟಿಸಿದ್ದು, ಯೋಗವು ಆರೋಗ್ಯಕರ ದೇಹ, ಶಾಂತ ಮನಸ್ಸು ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ಒದಗಿಸುತ್ತದೆ ಎಂದು ಹೇಳಿದರು. ಯೋಗ ಪ್ರಾಣಾಯಾಮ ಮತ್ತು ಜ್ಞಾನವನ್ನು ನಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳಬೇಕಾದ ಅಗತ್ಯವಿದ್ದು, ಪ್ರತಿದಿನ ಕೆಲವೇ ನಿಮಿಷಗಳ ಯೋಗಾಭ್ಯಾಸವು ಅನೇಕ ರೋಗಗಳಿಂದ ರಕ್ಷಿಸಿ ಹೊಸ ಚೈತನ್ಯವನ್ನು ತುಂಬುತ್ತದೆ ಎಂದರು. ಈ ವೇಳೆ ಸಚಿವರಾದ ಯುಟಿ ಖಾದರ್ ಮತ್ತಿತರರು ಉಪಸ್ಥಿತರಿದ್ದರು. ದೈಹಿಕ ಮಾನಸಿಕ ಒತ್ತಡದಿಂದ ಹೊರಬರಲು ಯೋಗ ಅತ್ಯಂತ ಅವಶ್ಯಕವಾಗಿದೆ ಎಂದು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಸಚಿವ ವಿ ಸೋಮಣ್ಣ ಅಭಿಪ್ರಾಯಪಟ್ಟಿದ್ದಾರೆ. ತುಮಕೂರಿನಲ್ಲಿ ಇಂದು ಆಯೋಜಿಸಿದ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಸ್ತುತ ವಿವಿಧ ಕಾರಣಗಳಿಂದ ಜನರು ಮಾನಸಿಕ ಒತ್ತಡಗಳಿಂದ ಬಳಲುತ್ತಿದ್ದಾರೆ. ಅತಿಯಾದ ಮೊಬೈಲ್ ಅವಲಂಬನೆಯಿಂದಾಗಿ ಖಿನ್ನತೆಗೆ ಒಳಗಾಗಿ ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದಾರೆ. ಇಂತಹ ಸಮಸ್ಯೆಗಳಿಗೆ ಯೋಗ ಒಂದೇ ಪರಿಹಾರ ವಾಗಿದೆ ಎಂದರು. ಯೋಗ ಕೇವಲ ಒಂದು ದಿನದ ಆಚರಣೆಗೆ ಸೀಮಿತವಾಗದೆ ಜನರ ಬದುಕಿನ ಭಾಗವಾಗಬೇಕು ಎಂದು ಅವರು ಕರೆ ನೀಡಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ರಾಜ್ಯದ ವಿವಿಧೆಡೆ ಇಂದು ಆಚರಿಸಲಾಯಿತು. ಗದಗದಲ್ಲಿ ಜಿಲ್ಲಾ ಆಯುಷ್ ಇಲಾಖೆ ಜಿಲ್ಲಾಡಳಿತ ವತಿಯಿಂದ ಜರುಗಿದ ಯೋಗ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಎಸ್ ವಿ ಸಂಕನೂರ, ಯೋಗದಿಂದ ಆರೋಗ್ಯಕರ ಜೀವನ ರೂಪಿಸಿಕೊಳ್ಳಲು ಸಾಧ್ಯವೆಂದು ತಿಳಿಸಿದರು. ಚಿತ್ರದುರ್ಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಶ್ರೀ ಕೆಎಸ್ ನವೀನ್ ಪಾಲ್ಗೊಂಡರು. ಯೋಗದಿಂದ ದೈಹಿಕ ಆರೋಗ್ಯದ ಜೊತೆಗೆ ರೋಗಮುಕ್ತ ಸಮಾಜ ನಿರ್ಮಾಣ ಸಾಧ್ಯ ಎಂದು ಹೇಳಿದರು. ಆರೋಗ್ಯಕರ ಜೀವನಕ್ಕಾಗಿ ನಿತ್ಯ ಯೋಗಾಭ್ಯಾಸವನ್ನು ಅಳವಡಿಸಿಕೊಳ್ಳಬೇಕು ಎಂದು ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಕರೆ ನೀಡಿದರು. ಕಾರವಾರದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ, ಪ್ರತಿದಿನ ಯೋಗ ಅಭ್ಯಾಸ ಮಾಡುವುದರಿಂದ ಮನಸ್ಸಿನಲ್ಲಿ ಸಕಾರಾತ್ಮಕ ಚಿಂತನೆಗಳು ಮೂಡಲಿವೆ ಎಂದು ತಿಳಿಸಿದರು. ವಿಜಯಪುರದಲ್ಲಿ ಯೋಗ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹರೀಶ ಎ, ಯೋಗ ಮಾಡುವುದರಿಂದ ದೇಹ ಮತ್ತು ಮನಸ್ಸು ಒಗ್ಗೂಡುತ್ತದೆ. ನಿತ್ಯ ಯೋಗ ಮಾಡುವುದರಿಂದ ಆರೋಗ್ಯ ಸುಧಾರಿಸುವುದಲ್ಲದೆ ಸದೃಢವಾಗಿ ಇರಬಹುದಾಗಿದೆ ಎಂದು ಹೇಳಿದ್ದಾರೆ. ಯಾದಗಿರಿಯಲ್ಲಿ ಅಪರ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ ಮಾತನಾಡಿ, ಆರೋಗ್ಯಕರ ಜೀವನ ಶೈಲಿ ಮತ್ತು ದೀರ್ಘಾಯುಷ್ಯಕ್ಕಾಗಿ ಯೋಗ ಅತ್ಯುತ್ತಮ ಸಾಧನವಾಗಿದ್ದು, ನಿಯಮಿತ ಯೋಗ

0: ಅಭ್ಯಾಸವು ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಸದೃಢವಾಗಿಸುತ್ತದೆ ಎಂದು ತಿಳಿಸಿದ್ದಾರೆ. ಹಾವೇರಿಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿಜಯ ಮಹಾಂತೇಶ ದಾನಮ್ಮನವರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋದ ಮಂಟಗೋಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಲ್ಜಿತ್ ಕುಮಾರ್ ಮತ್ತಿತರರ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ಯೋಗಪಟುಗಳು ವಿವಿಧ ಆಸನಗಳ ಪ್ರದರ್ಶನದ ಮೂಲಕ ಯೋಗ ದಿನಾಚರಣೆಯಲ್ಲಿ ಭಾಗಿಯಾದರು. ಚಾಮರಾಜನಗರದಲ್ಲಿ ಯೋಗ ದಿನಾಚರಣೆ ಉದ್ಘಾಟಿಸಿದ ಜಿಲ್ಲಾಧಿಕಾರಿ ಶ್ರೀರೂಪ, ಭಾರತ ಯೋಗ ಪರಂಪರೆಯ ದೇಶವಾಗಿದ್ದು ಯೋಗದಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸಿಗಲಿದೆ ಎಂದು ತಿಳಿಸಿದರು. ಕೊಪ್ಪಳದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಕೆ ರಾಜಶೇಖರ ಬಸವರಾಜ ಹಿಟ್ನಾಳ್, ಮನುಷ್ಯನ ದೇಹ ಮತ್ತು ಮನಸ್ಸನ್ನು ಒಂದಾಗಿಸಿ ಪ್ರಕೃತಿಯೊಂದಿಗೆ ಜೋಡಿಸುವ ಮಹಾನ್ ಶಕ್ತಿ ಯೋಗಕ್ಕಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಜಿ ಪ್ರಭು, ಉತ್ತಮ ಮಾನಸಿಕ ಮತ್ತು ದೈಹಿಕ ಸದೃಢತೆ ಹಾಗೂ ಸಮತೋಲನಕ್ಕೆ ಯೋಗಾಭ್ಯಾಸ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಮಡಿಕೇರಿಯಲ್ಲಿ ನಡೆದ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ನಗರಸಭೆ ಅಧ್ಯಕ್ಷರಾದ ಪಿ ಕಲಾವತಿ, ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಯೋಗ ಸಹಕಾರಿಯಾಗಿದೆ ಎಂದರು. ಶ್ರೀರಂಗಪಟ್ಟಣ ಟಿಪ್ಪು ಸುಲ್ತಾನ ಬೇಸಿಗೆ ಅರಮನೆ ಆವರಣದಲ್ಲಿ ವಿಶೇಷ ಯೋಗ ದಿನಾಚರಣೆ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ರಮೇಶ ಬಂಡಿಸಿದ್ದೇಗೌಡ, ಕಾರ್ಯಕ್ರಮದಲ್ಲಿ ಕ್ರಮಬದ್ಧ ರೀತಿಯಲ್ಲಿ ಯೋಗ ಮಾಡುವುದರಿಂದ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಬಹುದು, ದೈಹಿಕ ಸಮಸ್ಯೆಗಳು ದೂರವಾಗಿ ನೆನಪಿನ ಶಕ್ತಿ ಹೆಚ್ಚುತ್ತದೆ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಮುಂಗಾರು ಕ್ಷೀಣಿಸಿದ್ದು ಕಾವೇರಿ ವಿಚಾರದಲ್ಲಿ ತಮಿಳುನಾಡು ಮತ್ತೆ ವಿವಾದ ಮಾಡುತ್ತಿರುವುದು ಸರಿಯಲ್ಲ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡಿಗೆ ನಿಗದಿಗಿಂತ 2 ಪಟ್ಟು ನೀರು ಬಿಡಲಾಗಿದೆ. ಆದಾಗ್ಯೂ ಈಗ ಮಳೆ ಕೊರತೆಯಿಂದ ಸಂದರ್ಭದಲ್ಲಿ ನೀರಿಗಾಗಿ ಒತ್ತಡ ಹೇರುವುದು ಸೂಕ್ತವಲ್ಲ ಎಂದರು. ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗಾಗಿ ಮೇಕೆದಾಟು ಯೋಜನೆ ಅಗತ್ಯವಾಗಿದೆ. ಈ ಯೋಜನೆ ಅನುಷ್ಠಾನವಾದರೆ ಎರಡೂ ರಾಜ್ಯಗಳಿಗೂ ಲಾಭವಾಗಲಿದೆ ಎಂದು ಅವರು ತಿಳಿಸಿದರು. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ಇದೇ 23 ಮಂಗಳವಾರ ದೆಹಲಿಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ವೈದ್ಯಕೀಯ ಸೇವೆಗಾಗಿ ಡಾಕ್ಟರ್ ಪ್ರಭಾಕರ್ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿಶೇಖರ್ ವೆಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾಕ್ಟರ್ ಸುರೇಶ್ ಹನಗವಾಡಿ, ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಇಂದು ನೀಟ್ ಯುಜಿ ಮರುಪರೀಕ್ಷೆ ಸುಗಮವಾಗಿ ನಡೆಯಿತು. ಬೆಂಗಳೂರಿನ 68, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 8, ಚಿಕ್ಕಬಳ್ಳಾಪುರ ಜಿಲ್ಲೆಯ 6, ಹಾವೇರಿಯಲ್ಲಿ 5 ಪರೀಕ್ಷಾ ಕೇಂದ್ರ ಸೇರಿದಂತೆ ಇತರೆಡೆ ಯಾವುದೇ ಲೋಪವಿಲ್ಲದಂತೆ ಮರುಪರೀಕ್ಷೆ ನಡೆಯಿತು. ಪರೀಕ್ಷಾ ಕೇಂದ್ರಗಳಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ವಿದ್ಯಾರ್ಥಿಗಳಿಗೆ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯವಾಗಿತ್ತು. ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯುತ್ ವ್ಯವಸ್ಥೆ, ಸಿಸಿ ಕ್ಯಾಮೆರಾ ಅಳವಡಿಕೆ, ಆಂಬ್ಯುಲೆನ್ಸ್ ಸೇವೆ, ಸ್ವಚ್ಛತೆ ಮತ್ತು ಪರೀಕ್ಷೆಗೆ ಹಾಜರಾಗುವ ವಿಶೇಷಚೇತನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ವೀಲ್ಚೇರ್ ವ್ಯವಸ್ಥೆಯನ್ನು ಆರೋಗ್ಯ ಘಟಕದಿಂದ ಕಲ್ಪಿಸಲಾಗಿತ್ತು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಇಂದು ಅಧಿಕಾರ ಸ್ವೀಕರಿಸಿದರು. ನಗರದ ಅರಮನೆ ಮೈದಾನದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರಿಸಿದ್ದರು. ಈ ವೇಳೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಮತ್ತಿತರ ಹಲವು ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ, ಪಕ್ಷಕ್ಕೆ ಶ್ರಮಪಟ್ಟ ಪ್ರತಿ ನಾಯಕರಿಗೆ ಮುಂದೆ ಉತ್ತಮವಾದ ಭವಿಷ್ಯವಿದೆ ಎಂದರು. ಚಿತ್ರದುರ್ಗ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠದ ಪೀಠಾಧ್ಯಕ್ಷರಾದ ಡಾ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರನ್ನು ಪ್ರತಿಷ್ಠಿತ ನಾಡಪ್ರಭು ಕೆಂಪೇಗೌಡ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ ಮತ್ತು

0: ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ದುರ್ಬಲವಾಗಿತ್ತು. ರಾಜ್ಯಾದ್ಯಂತ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಮಳೆಯಾಗಿದ್ದು ಬೆಂಗಳೂರು ಎಚ್ಎಎಲ್ ಜಿಕೆವಿಕೆಯಲ್ಲಿ 3 ಸೆಂಟಿಮೀಟರ್, ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ 2, ಬೀದರ್ನಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 3 ದಿನ ರಾಜ್ಯದ ಹವಾಮಾನದಲ್ಲಿ ಗಮನಾರ್ಹ ಬದಲಾವಣೆ ಇಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯೋಗವು ಆರೋಗ್ಯಕರ ಸಮತೋಲಿತ ಜೀವನಕ್ಕೆ ಅತ್ಯಂತ ವಿಶ್ವಾಸಾರ್ಹ ಮಾರ್ಗ, ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ದೈಹಿಕ ಮಾನಸಿಕ ಒತ್ತಡದಿಂದ ಮುಕ್ತರಾಗಲು ಯೋಗ ಅವಶ್ಯಕ, ಕೇಂದ್ರ ಸಚಿವ ವಿ ಸೋಮಣ್ಣ. ಬೆಂಗಳೂರಿನ ಕುಡಿಯುವ ನೀರಿಗಾಗಿ ಮೇಕೆದಾಟು ಯೋಜನೆ ಅಗತ್ಯ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ರಾಜ್ಯದ 5 ಜನರಿಗೆ ಇದೇ ಮಂಗಳವಾರ ರಾಷ್ಟ್ರಪತಿ ಅವರಿಂದ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ. ಹಾಗೂ ರಾಜ್ಯದೆಲ್ಲೆಡೆ ಬಿಗಿ ಭದ್ರತೆ ನಡುವೆ ಸುಗಮವಾಗಿ ನಡೆದ ನೀಟ್ ಯುಜಿ ಮರುಪರೀಕ್ಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ಇನ್ನು ಮುಂದೆ ಕೇಳಿ ಬರೋಣ ನಮ್ಮೂರು ಕಾರ್ಯಕ್ರಮದಲ್ಲಿ. ಸರಗೂರು ತಾಲೂಕು ಭೀಮಟಿಗೆರೆ ಗ್ರಾಮ ಪಂಚಾಯಿತಿಯ ಆಲನಹಳ್ಳಿ ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಗ್ರಾಮದ ನಿವಾಸಿಗರಾದ ಶ್ರೀಯುತ ಸೋಮಪ್ಪ ಹಾಗೂ ಶ್ರೀಯುತ ಸುರೇಶ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20ಕ್ಕೆ
3: ಹಾಗೂ ಭಾನುವಾರ ಸಂಜೆ 6:50ಕ್ಕೆ
2: ನಿಮ್ಮ ಊರ ಕಥೆ ನಿಮ್ಮ ಜನಧ್ವನಿ 90.8 FM.
4: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಆಳನಹಳ್ಳಿ ಗ್ರಾಮದ ನಿವಾಸಿಗರಾದ ಶ್ರೀಯುತ ಸೋಮಪ್ಪ ಮತ್ತು ಸುರೇಶ್ ರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ.
5: ಸ್ವಾಗತ
4: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
5: ನನ್ನ ಹೆಸರು ಸೋಮಪ್ಪ, ನಾನು ಆಲಹಳ್ಳಿ ಗ್ರಾಮಸ್ಥರು. ಒಂದು 25 ವರ್ಷದಿಂದ ಇದ್ದಿದ್ದೀನಿ, ಜಾಸ್ತಿ ಆದೋಟ್ಲಿ.
6: ನಮ್ಮ ಹೆಸರು ಸುರೇಶ್ ಅಂತ ಸರ್. ನಾವು ಆಲಹಳ್ಳಿ ಗ್ರಾಮದಲ್ಲಿ ಒಂದು 20 ವರ್ಷದಿಂದ ಇದ್ದೀವಿ.
4: ಸರ್, ತಮ್ಮ ಗ್ರಾಮದ ಒಂದು ಇತಿಹಾಸದ ಬಗ್ಗೆ, ಅಂದರೆ ತಮ್ಮ ಗ್ರಾಮಕ್ಕೆ ಆಲನಹಳ್ಳಿ ಅಂತ ಹೆಸರು ಏನಕ್ಕೆ ಬಂತು, ಜೊತೆಗೆ ತಮ್ಮ ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ, ಅದರ ಒಂದು ಅಂಕಿಅಂಶವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದು.
5: ಏನೋ ಗೊತ್ತಿಲ್ಲ, ಒಟ್ಲಿ ಆಲನಹಳ್ಳಿ ಅಂತ ಕಟ್ಟರ. ಆಲನಹಳ್ಳಿ ಅಂದ್ರೆ ಇಂದ ಹಾಲು ಇದು ಜಾಸ್ತಿ ನಡೀತಿರುತ್ತ ಮೀನಿಂದ, ಅದರಿಂದ ಆಲನಹಳ್ಳಿ ಅಂತ. ಹಾಲು ಸಾಗರ ಅಂತೂ ಆಲನಹಳ್ಳಿ ಅಂತ ಕಟ್ಟರು.
6: ಆಲನಹಳ್ಳಿ ಅಂತ ಇದು ಹಿರಿಕರು ಇಟ್ಟಿರೋಂಥ ಹೆಸರು, ಅದು ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ನಾವು ಈವಾಗ 20 ವರ್ಷದಿಂದ ಇರೋದಷ್ಟೇ. ನಾವು ಅದನ್ನು ಅದ್ರ ಬಗ್ಗೆ ನಾವು ಹೇಳೋಕ್ಕೂ ಆಗಲ್ಲ ಸರ್. ಹಾಲ್ನಹಳ್ಳಿಲಿ ಸ್ವಲ್ಪ ಅಂದರೆ ಒಂದು 13-14 ಮನೆ ಇದೆ. 14 ಮನೆಯಿಂದ ಸ್ವಲ್ಪ ಚಿಕ್ಕಮ್ಮಿ ಒಂದು 80 ಓಟಿದೆ ನಮ್ಮ ಇದರಲ್ಲಿ. ಅಷ್ಟು ಜನ ಇದ್ದಾರೆ ಅಂದ್ರೆ ಮಕ್ಕಳೆಲ್ಲ ಸೇರಿಸಿದ್ರೆ 100 ಜನ ಬರ್ತಾರೆ. ಮಕ್ಕಳೆಲ್ಲ ಸೇರಿಸಿ ಟ್ರೈಬ್ಸ್ ಬಿಡಿ ಸರ್, ಸೈಪ್ರು ಆ ಕಡೆ ಇದ್ದಾರೆ. ನಾವು ಹಾಲ್ನಹಳ್ಳಿದ ಹೇಳ್ತಾ ಇರೋದು, ಹಾಲ್ನಹಳ್ಳಿ ಹೇಳ್ತಾ ಇದ್ದಿದ್ದು. ಒಂದು 100 ಜನ ಬರ್ಬೋದೇನೋ, ಮಕ್ಕಳೆಲ್ಲ ಸೇರಿಸಿದ್ರೆ 100 ಜನ ಬರ್ಬೋದು. ಒಂದು 13-14 ಮನೆ ಇದೆ, 14 ಜನ ಮನೆ ಇದ್ದಾರೆ ಅಷ್ಟೇ. ಹಾಲ್ನಹಳ್ಳಿ ಹಾಲ್ನಹಳ್ಳಿ ಹಾಡಿ ಎರಡು ಒಟ್ಟಿಗೆ ಸೇರುತ್ತೆ
4: ಸರ್. ತಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಭೌಗೋಳಿಕ ಲಕ್ಷಣ ಆಗಿರ್ಬೋದು ಹಾಗೂ ನೈಸರ್ಗಿಕ ಸಂಪನ್ಮೂಲದ ಬಗ್ಗೆ ನಮ್ಮ ಜೊತೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ.
6: ಸಂಪನ್ಮೂಲ ಅಂತ ಏನಂತಂದರೆ, ಎಲ್ಲ ನಮ್ಮ ಈ ಕಡೆ ಎಲ್ಲ ಒಂದು ಸ್ವಲ್ಪ ದೇವ್ರ ಕಾರ್ಯ ಎಲ್ಲ ಮಾಡ್ತಾಯಿದ್ದೀವಿ. ನಮ್ಮ ಕುಡ್ಗಿ ಜಾತ್ರೆ ಅನ್ನೋದು ನಾವು ಇಲ್ಲೇ ಮಾಡ್ತೀವಿ. ನಾವು ಇಲ್ಲೇ ಮಾಡಿಕೊಂಡು ಎಲ್ಲ ಹಬ್ಬ ಹರಿದಿನಗಳೆಲ್ಲನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಅದರಲ್ಲೇನು ತೊಂದರೆ ಇಲ್ಲ. ಕಾಡೊಳಗಡೆ 2 ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೂ ನಾವು ಹೋಗಿದ್ದು ಬರ್ತೀವಿ. ವರ್ಷಕ್ಕೆ 1 ಸತಿ ಹೋಗೋದು. ಬೇರೆ ಯಾವಾಗಲೂ ಹೋಗಿ ಹೋಗಿ ನಾವು ಪೂಜೆ ಮಾಡ್ಕೊ ಬಂತು ಅಂದ್ರೆ ಫಾರೆಸ್ಟ್

0: ಗೌರ್ಮೆಂಟ್ ಅವರು ನಮ್ಮನ್ನು ಬಿಟ್ಕೊಡಲ್ಲ ಒಳಗಡೆಗೆ. ಆದ್ದರಿಂದ ನಾವು ವರ್ಷಕ್ಕೆ ಒಂದೇ ಸತಿ ಹೋಗೋದು, ಅದು ಅವ್ರ ಆದ್ಯತೆ ತೊಗೊಂಡು ಹೋಗೋದು. ನಾವು ಒಳಗಡೆಗೆ ಒಳಗಡೆ ಹೋಗ್ಬಿಟ್ಟು ನಾವು ಏನು ಬೇಕೋ ಅದನ್ನು ಪೂಜೆ ಮಾಡಿಕೊಂಡು ವಾಪಸ್ ಬರ್ತೀವಿ ಸರ್. ಸರ್, ನಮ್ಮ ಕಾಡು ಬಂದು ಬಂಡೀಪುರ ಫಾರೆಸ್ಟ್ ಅಂತ, ಅದು ಅಲ್ಲಿರೋದು ಬಂಡೀಪುರ ಇರೋದು ದೂರ, ಅಲ್ಲಿಗೆ ಅಟ್ಯಾಚ್ ಆಗಿರೋಂಥದ್ದು ಕಾಡಿದೆ. ಆ ಕಾಡು ಒಳಗಡೆ ಎರಡು ದೇವಸ್ಥಾನ ಇದೆ, ಆ ಎರಡು ದೇವಸ್ಥಾನಕ್ಕೂ ಹೋಗಿ ವರ್ಷಕ್ಕೆ ಒಂದು ಸತಿ ಪೂಜೆ ಮಾಡ್ಕೊಂಡು ಬರ್ತೀವಿ ಅಷ್ಟೆ. ಅರಣ್ಯ ಹತ್ತಿರದಲ್ಲಿರೋದ್ರಿಂದ ಮಳೆ ಎಲ್ಲ ಚೆನ್ನಾಗಿ ಬೀಳ್ತೈತೆ, ಅದ್ರದ್ದೇನು ತೊಂದರೆ ಇಲ್ಲ. ಅಂದರೆ ಕಾಡು ಪ್ರಾಣಿಗಳದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದು ಬಿಟ್ಟರೆ ಕಾಡು ಪಕ್ಕದಲ್ಲೇ ನಾವಿದ್ದೀವಿ. ಇನ್ನು ಅವ್ರ ಪ್ರದೇಶಕ್ಕೆ ನಾವು ಸೇರ್ಕೊಂಡಿದ ಮೇಲೆ ಅದನ್ನು ನಾವು ಇದು ಮಾಡೋಕ್ಕಾಗಲ್ಲ. ಸ್ವಲ್ಪ ಟ್ರಂಚ್ ಎಲ್ಲ ಹೊಡೆದಿದ್ದಾರೆ, ಆ ಟ್ರಂಚು ಸ್ವಲ್ಪ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ಟ್ರಂಚ್ ಎಲ್ಲ ಸ್ವಲ್ಪ ನೀಟಾಗಿ ಇದು ಮಾಡಿಕೊಂಡು ಹೊಳೆ ಹತ್ರ ಒಂದು ನಮಗೆ ಅನುಕೂಲ ಮಾಡಿಕೊಡ್ಬೇಕು. ಹೊಳೆಯಲ್ಲಿ ಇಳಿದು ಆ ಕಡೆಯಿಂದ ಹಾನಿಗಳು ಬಂದ್ಬಿಡ್ತವೆ, ಅದೊಂದು ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಷ್ಟೆ. ರೈಲು ಕಂಬಿ ಮಾಡಿಕೊಡ್ಬೇಕು, ಅದು ಬಿಟ್ಟರೆ ಟ್ರಂಚೆಲ್ಲ ತೆಗೆದಿದ್ದಾರೆ ಎಲ್ಲ ಮಾಡಿದ್ದಾರೆ ಅಷ್ಟೆ. ಅದೆಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಅಂದರೆ ನಾವು ಸ್ವಲ್ಪ ಏನು ನಮಗೆ ಕಾಡು ಪ್ರಾಣಿಗಳದ್ದು ಅಭಾವ ಜಾಸ್ತಿ, ನಾವು ಬೇರೆ ಫಸ್ಲು ಏನು ಹಾಕೋಕ್ಕಾಯ್ತಿಲ್ಲ. ಹತ್ತಿ, ಹೊಗೆಸೊಪ್ಪು, ಮೆಣಸಿ ಇವು ಮೂರೇ ಹಾಕ್ತಿರೋದು. ಮೊದಲ ಥರ ಉದ್ದು, ಹಸಿರು, ಅಲಸಂದೆ, ತೊಗರಿ ಇವೆಲ್ಲ ಹಾಕೊಂಡು ಬೆಳೀತಿದ್ದೊ. ಈಗ ಅದನ್ನು ಹಾಕಕ್ಕೆ ಹಂದಿಗಳು ಪ್ರಾಬ್ಲಮ್, ಆನೆಗಳು ಹಂದಿಗಳದ್ದು ಸ್ವಲ್ಪ ಕಷ್ಟ. ಅವು ಎಲ್ಲ ನಾವು ಡೇ ಟೈಮು ಕೆಲಸ ಮಾಡಿ ನೈಟ್ ಟೈಮು ನಾವು ಕಾಯ್ಕೊಂಡು ಕುಂತ್ಕೊಳ್ಳೋದು ಅವೆಲ್ಲ ಕಷ್ಟ. ಹಂಗಾಗಿ
1: ಸರ್, ಪ್ರಸ್ತುತ ತಮ್ಮ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಸರ್, ಮೂಲಭೂತ ಸೌಕರ್ಯಗಳು ಸ್ವಲ್ಪ ಸ್ವಲ್ಪ ಆಗಿದೆ. ಇನ್ನೂ ನಮಗೆ ಬೇಕಾಗಿರೋಷ್ಟು ಚರಂಡಿಗಳಾಗಬೇಕು, ಚರಂಡಿ ಕ್ಲೀನ್ ಮಾಡಿಸ್ಬೇಕು, ತೊಂಬಗಳೆಲ್ಲನೂ ಸ್ವಲ್ಪ ನೀಟಾಗಿ ತೊಳಿಸಿ ಇದು ಮಾಡ್ಕೊಂಡು ಒಂದು ಮಾಡಬೇಕು. ಅದನ್ನು ಸ್ವಲ್ಪ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಇದು ಮಾಡ್ತವ್ರೆ. ಆದ್ದರಿಂದ ನಮಗೂ ಅಷ್ಟೊಂದು ಟ್ಯಾಂಕು ಒಂದು ದೊಡ್ಡದಾಗಬೇಕು. ಅದು ಒಂದು ತುಂಬ ಇದು ಟ್ಯಾಂಕ್ ಕಟ್ಟೋಕ್ಕೆ ಒಂದು ಜಾಗನೂ ಕೊಟ್ಟಿದ್ದೀವಿ, ಅಲ್ಲಿ ಅರ್ಧಂಬರ್ಧಂ ಕೆಲಸ ಆಗಿ ನಿಂತು ಬಿಟ್ಟೈತೆ. ಅದಕ್ಕೆ ಇನ್ನು ಏನು ಅನ್ನೋದೇ ಗೊತ್ತಿಲ್ಲ. ಅವರು ಎಲ್ಲೋದ್ರು, ಏನು ಬಂದರು, ಯಾರು ತೊಗೊಂಡ್ರು, ಯಾರು ಕಾಂಟ್ರಾಕ್ಟ್ ತೊಗೊಂಡ್ರು, ಯಾರು ಮಾಡ್ತಾಯಿದ್ರು ಅಂದರೆ ನಮ್ಗೆ ಗೊತ್ತಿಲ್ಲ. ನಮ್ಮ ಆಲ್ನಳ್ಳಿಯವ್ರಿಗೆ ಗೊತ್ತಿಲ್ಲ ಅದು ಯಾರದಿಂದ ಬಂತೋ, ಅದು ಏನು ಅಂತ ಗೊತ್ತಿಲ್ಲ. ಅದು ಬಂದು ಅರ್ಧಂಬರ್ಧ ನಿಂತು ಬಿಡೈತೆ. ಅದಕ್ಕೆ ಅದರಿಂದ ಕನೆಕ್ಷನ್ ಏನು ಕೊಟ್ಟಿಲ್ಲ. ನಮ್ಮೇನೊಂದು ಕರೆಂಟ್ ಇದ್ದಾಗ ಮಾತ್ರ ನೀರು ಬರುತ್ತೆ, ಇಲ್ಲ ಅಂದರೆ ಕರೆಂಟ್ ಇಲ್ಲ ಅಂದರೆ ಈ ಥರ. ಈಗ ಬರೋದು ಮುಂಗಾರು ಮಳೆ, ಮುಂಗಾರು ಮಳೆಯಲ್ಲಿ ಮರ ಗಿರ ಏನಾದ್ರು ಬಿದ್ದು ಇದಾಗೋಯ್ತು ಅಂದರೆ ಕರೆಂಟೇ ಇಲ್ಲ, ನಾವು ಕತ್ಲಲ್ಲಿ ಕೂತಿರ್ಬೇಕು. ಆ ಮಟ್ಟಕ್ಕೆ ಆಗ್ಬಿಟ್ಟಿದ್ವಿ, ಆ ಮಟ್ಟಕ್ಕೆ ಆಗೋಯ್ತದೆ ನಮ್ಮಲ್ಲಿ. ಆಮೇಲೆ ನಮಗೆ ಅಂತಂದರೆ ಇದು ಕರೆಂಟ್ ಇಲ್ಲ ಅಂತಂದರೆ ನಮಗೆ ಫ್ಯಾನ್ ಹಾಕೋಬೋದು, ಏನೋ ಮಾಡ್ಬೋದು. ಇದು ಮುಂಗಾರು ಮಳೆ ಅಲ್ವ, ಇದು ಮುಂಗಾರು ಮಳೆ ಆಗಿರೋದ್ರಿಂದ ಎಲ್ಲಿ ಕಂಬ ಬಿದ್ದೋಗುತ್ತೆ ಏನು ಅಂತ ಗೊತ್ತಿಲ್ಲ. ಆವಾಗ ನಾವು ಫೋನ್ ಮಾಡಿದ್ರೆ ಅವ್ರು ಬರೋದು ಒಂದು ದಿನ ಎಲ್ಲ ಮಾಡ್ಕೊಬರ್ತಾರೆ. ನಮ್ಗೆ ಆವತ್ತಿನ ದಿನಕ್ಕೆ ನಮ್ಗೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಮೇನು ಕರೆಂಟ್ ಇದ್ರೆ ತಾನೇ ನೀರು ಬರೋದು. ಸೋಲಾರ್ ಎಫೆಕ್ ಏನು ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಇಲ್ಲಿ ನಮಗೆ. ಸೋಲಾರ್ ಆಗಿ ಇದು ಮಾಡಿದ್ರೆ ಅದನ್ನಾರು ಆನ್ ಮಾಡ್ಕೊತಿದ್ದು, ಅದು ಮಾಡ್ಕೊಂಡ್ರೆ ಅದು ನಮ್ಗೆ ಕುಡಿಯೋಕ್ಕಾರ ನೀರು ಸಿಗೋದು. ಇಲ್ಲ ಅಂದ್ರೆ ನಾವು ಒಳಗೆ ಹೋಗ್ಬರ್ಬೇಕು. ಆ ಮಟ್ಟಕ್ಕೆ ಆಗೋಯ್ತಿದ್ದೀವಿ. ನಮ್ಮ ಮೂಲ ಸೌಕರ್ಯಗಳು ಅದೊಂದು ಒಂದೆರಡು ಮೂರು ಬರಬೇಕಷ್ಟೆ. ನಮಗೆ ಅದೊಂದು ಬಿಟ್ಟರೆ ಇನ್ನು ಬಸ್ ಬರಬೇಕು, ಅದು ಬಿಟ್ಟರೆ ಬಸ್ ಬರಬೇಕು ಅಂದ್ರೂ ರೋಡ್ ಆಗಬೇಕು. ರೋಡ್ ಆಗಿಲ್ಲ ನಮಗೆ, ನಮಗೆ ರೋಡ್ ಆಗಬೇಕು ಮೇಯ್ನಾಗಿ. ಅಲ್ಲಿ ಆಮೇಲೆ ಇದೈತಲ್ಲ ಸೇತುವೆ, ಸೇತುವೆ ಹತ್ರ ಎಲ್ಲ ಗುಂಡಿ ಬಿದ್ಕೊಂಡೈತೆ, ಅದು ನಡ್ಕೊಂಡು ಹೋಗೋಕ್ಕೆ ಕಷ್ಟ ಮಳೆಗಳ ಜಾಸ್ತಿ ಬಿದ್ದುಬಿಟ್ರೆ. ಆದ್ರೂ ಒಂದು ಸ್ವಲ್ಪ ನಮಗೆ ಕೂಲಂಕುಷವಾಗಿ ಮಾಡಿಕೊಟ್ರೆ ಒಳ್ಳೆಯದು ಅಂತ. ಬೀದಿ ದೀಪಗಳದ್ದು ಸ್ವಲ್ಪ ಎಲ್ಲ ಒಂದು ನಾಲ್ಕು ಉರಿತಾವೆ ಅಷ್ಟೆ. ಇನ್ನು ಅವ್ರಿಗೆ ಹೇಳಿ ಹೇಳಿ ಪಂಚಾಯಿತಿ ಮೆಂಬರ್ಗಳಿಗೆ ಹೇಳಿದ್ರೆ ಅವರು ಬಂದು ಯಾವಾಗಲೂ ಹಾಕ್ತಾರೆ. ಬಿಡಲ್ಲ ಹಾಕ್ಕೊಡ್ತಾರೆ ಇಲ್ಲ ಅಂತಲೇ ಹೇಳ್ತಾ ಇಲ್ಲ, ಹಾಕ್ತಾರೆ. ಹಾಕಿ ಬಲ್ಬ್ ಕೊಡ್ತಾರೆ, ನಾವೇ ಹಾಕೋಬೇಕಂತೆ. ನಾವೇನು ಲೈನ್ ಮೆನ್ಗಳು ಆಗಲ್ಲ, ನಾವು ಹಾಕೊಳ್ಳೋಕ್ಕೂ ನಮ್ಗೆ ಆಗಲ್ಲ. ಮೇಲೆ ಕತ್ತಕ್ಕೂ ಸರ್ವಿಸ್ ಬೇಕಲ್ವಾ, ನಮ್ಗೆ ಗೊತ್ತಿಲ್ಲ. ಆದರೆ ಅವರು ಹಾಕ್ಕೊಡ್ಬೇಕು ಅದನ್ನು. ಈಗ ಒಂದೊಂದೊಂದು ಎಲ್ಲೋ ಒಂದೊಂದು ಉರಿತಾವೆ, ಒಂದು ನಾಲ್ಕು ಉರಿತಾವೆ ಅಷ್ಟೆ. ನಮ್ಮಿಲ್ಲಿ ಟೋಟಲಾಗಿ ಒಂದು 8-9 ಬಲ್ಬ್ ಉರಿಬೇಕು ಲೆಕ್ಕ. ಬಲ್ಬ್ ಉರಿತು ಅಂದ್ರೆ ಊರೇ ಕಾಣುತ್ತೆ, ಅದಿಲ್ಲ ಅಂತಂದ್ರೆ ನಮ್ಮ ಊರೇ ಇಲ್ಲ ಅನ್ನಂಗೆ ಆಗುತ್ತೆ. ಇರೋದು ನಮ್ಮಲ್ಲಿ 11-12 ಮನೆನೋ ಇದೆ ಅಷ್ಟೇ, 13 ಮನೆಗೂ ಆ ಥರ ಸೌಲಭ್ಯಗಳು ಇಲ್ಲ, ಕಮ್ಮಿ. ಬೀದಿ ದೀಪಗಳೇ ಇಲ್ಲ. ಒಂದು ಆಲ್ಟಿಗೆ ಒಂದು ಬಸ್ ಬರುತ್ತೆ, ಪಾಪ ಅವರು ಊಟ ಮಾಡ್ಕೊಂಡು ಕೈ ತೊಳಿಬೇಕು ಅಂದರೆ ಬರಬೇಕು 90 ಬರಬೇಕು. ಅವ್ರಿಗೆ ಕತ್ಲೆ ಆಯಿತು ಅಂದರೆ ಕೆಳಕ್ಕೆ ಬೀಳಿಲ್ಲ ಅವರು. ಆಮೇಲೆ ನಮ್ಮಿಲ್ಲಿಯವರಲ್ಲ, ನಮ್ಮಿಲ್ಲಿಯವರಾಗಿದ್ದರೆ ಅವರು ಧೈರ್ಯವಾಗಿ ಏನೋ ಮಾಡ್ಕೋಬೋರು. ಅವರು ಬೇರೆ ಕಡೆಯವರು, ಇಲ್ಲಿ ಆನೆ ಬತ್ತವೆ ಹಂದಿ ಬತ್ತವೆ ಅನ್ನೋದು ಅವ್ರಿಗೆ ಎದುರ್ಕೋತಾರೆ ಇಳಿಯೋಕ್ಕೂ. ಬಸ್ ಒಂದು ಆಲ್ಟ್ ಆಗುತ್ತೆ, ಬಸ್ ಆಲ್ಟ್ ಆಗೋದ್ರೆ ಅವರು ಊಟ ತಿಂಡಿ ಮಾಡಿಕೊಂಡು ಊಟ ಮಾಡಿಕೊಂಡು ಬಂದು ಕೈಗೆ ತೊಳೆಯೋಕ್ಕೆ ತಟ್ಟೆ ತೊಳೆಯೋಕ್ಕೆ ತೊಂದರೆ ಇದೆ ಅವ್ರಿಗೆ ಪಾಪ. ಅದರಿಂದ ಕರೆಂಟ್ ಒಂದು ಸ್ವಲ್ಪ ಇದು ಮಾಡಿಕೊಟ್ರೆ ಒಳ್ಳೆಯದು. ಶೌಚಾಲಯಗಳು ಎಲ್ರಿಗೂ ಕೊಟ್ಟಿದ್ದಾರೆ, ಕೊಡ್ತೀವಿ ಅಂತವ್ರೆ ಯಾರೂ ಕೊಟ್ಟಿಲ್ಲ. ಶೌಚಾಲಯಗಳು ಒಂದು ಸ್ವಲ್ಪ ಇದೈತೆ, ಎಲ್ಲ ಬಯಲಿಗೆ ಹೋಗ್ತಿರೋದು ಈಗ. ಅಂದರೆ ಇರೋರು ಮಾಡ್ಕೊಂಡವ್ರೆ, ಇಲ್ಲ ಅಂತಲ್ಲ, ಶೌಚಾಲಯಗಳು ಮಾಡ್ಕೊಂಡಿದ್ದಾರೆ ಅವ್ರವ್ರ ದುಡ್ಡಲ್ಲೇ ಅವ್ರವ್ರು ಮಾಡ್ಕೊಂಡವ್ರೆ. ಸರ್ಕಾರದಿಂದ ನಮಗೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ.
1: ಸರ್, ತಮ್ಮ ಒಂದು ಗ್ರಾಮದ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಯಾವ ರೀತಿಯಾಗಿದೆ, ಜೊತೆಗೆ ಕಸ ವಿಲೇವಾರಿ ನಿರ್ವಹಣೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ?
0: ಕಸದ್ದು ಇದುವರೆಗೂ ಬಂದಿಲ್ಲ. ಕಸ ಯಾರು ತಗೊಂಡು ಹೋಗಲ್ಲ, ಏನೂ ಇಲ್ಲ. ನಾವೇನು ಮಾಡ್ತೀವಿ, ತಗೊಂಡು ಆ ಕಡೆ ಈ ಕಡೆ

0: ಮೀನು ಕಡಲೆ ಈಗ ಇಟ್ಕೋತಿದ್ವಿ, ಅದೇನು ತೊಂದರೆ ಇಲ್ಲ. ಅದು ಅವ್ರು ಯಾರು ಬಂದು ಕಸ ತಗೊಂಡು ಹೋಗೋದು ಮಾಡೋದು, ಅದಕ್ಕೆ ತಕ್ಕನಂಗೆ ಅದಕ್ಕೆ ಬಾಕ್ಸ್ಗಳು ಇವು ಬರ್ತಾವಲ್ಲ, ಒಣ ಕಸ ಮತ್ತು ಹಸಿ ಕಸ, ಅವು ಬಾಕ್ಸ್ಗಳು ಯಾರಿಗೂ ಕೊಟ್ಟಿಲ್ಲ ಇಲ್ಲಿ. ಅದು ಬಂದಿದೆ ಪಂಚಾಯತಿಗೆ ಬಂದಿದೆ, ನಮ್ಮ ಇಲ್ಲಿಗೆ ಬಂದು ಹಂಚಿಲ್ಲ ಅವರು. ಹ್ಞೂ, ಅದು ನಮ್ಮ ಈ ಕಡೆಗೆ ಬಂದಿಲ್ಲ, ಅಲ್ಲಿ ಯಾರ್ಯಾರಿಗೆ ಬೇಕೋ ಅವ್ರವ್ರಿಗೆ ಕೊಟ್ಬಿಟ್ಟು ಕುಂತವ್ರೆ. ನಮ್ಮಿಲ್ಲಿ ಒಂದು ಸ್ವಲ್ಪ ಅದು ಇದಾಗೈತೆ, ನಾವೆಲ್ಲ ಕಸ ತಗೊಂಡು ಹೊರಗಡೆ ಎಲ್ಲ ಜಮೀನ್ ಗಿಮಿನ್ಗೆ ಇಟ್ಕೊಂಡ್ರೆ ಅದು ಗೋಡಾಗುತ್ತೆ ಅಂದ್ಬಿಟ್ಟು ನಾವು ಇದು ಮಾಡ್ಕೊತಿದ್ವಿ. ಅದನ್ನೇನು ನಾವು ತಲೆ ಕೆಡಿಸ್ಕೊಂಡಿಲ್ಲ, ಅದು ಕೊಡಿ ಅಂತಲೂ ಕೇಳಿಲ್ಲ ನಾವು. ಅದು ಬಂದಿದೀ ಅಂತ ಬಂದು ನಮ್ಗೆ ಇಲ್ಲಿ ಗಂಟ ತಲುಪಿಲ್ಲ. ಹ್ಞೂ, ಅಲ್ಲೆಲ್ಲ ಸ್ವಲ್ಪ ಜನಕ್ಕೆ ತಲುಪಿದೆ ಆ ಕಡೆ, ಪಂಚಾಯತಿ ಅಕ್ಕಪಕ್ಕ ಯಾರು ಗೊತ್ತಿರುತ್ತೆ ಅವರು ತಗೊಂಡಿದ್ದಾರೆ, ನಮ್ಮ ಈ ಕಡೆ ಯಾವುದು ಬಂದಿಲ್ಲ. ಅದೆಲ್ಲ ನಾವು ನಾವೇ ಮಾಡ್ಕೋತೀವಿ ಸರ್, ಇರೋದು 12-13 ಮನೆ ಅಲ್ವಾ, ಅದರಿಂದ ನಾವೇ ಮಾಡ್ಕೋತಾ ಇದ್ದೀವಿ, ಕ್ಲೀನ್ ನಾವೇ ಮಾಡ್ಕೋತೀವಿ. ಅವ್ರನ್ನಂತೂ ಕಟ್ಕೊಂಡಿಲ್ಲ ನಾವು ಇದುವರೆಗೂ. ಈಗ ಏನಾದರೂ ಡ್ರೈನೇಜ್ ಪಕ್ಕ ಅಲ್ಲಿ ನೀರು ಹೋಗದೆ ಹೋದರೆ, ನೀರೇನಾದ್ರು ನಮ್ಮ ಆ ಕಡೆ ಮಳ್ತು ಅಂತಂದರೆ ನಾವು ಅಲ್ಲೇ ಎಲ್ಲಿ ಕೊಟ್ಟು ತಗೊಂಡು ಕಿತಾಕಿ ಆಮೇಲಿಂದ ಕೆಳಕ್ಕೆ ಹೋಗಿ ನಾವು ರೆಡಿ ಮಾಡ್ಕೋತಾ ಇದ್ದೀವಿ. ಅದನ್ನು ನಮಗೆ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕು, ಅದನ್ನು ಆ ಕಡೆ ಒಂದು ಸ್ವಲ್ಪ ಈ ಕಡೆ ಇದನ್ನು ಎಲ್ಲ ಕ್ಲೀನ್ ಮಾಡಬೇಕು. ಅದೇನು ಏನು ಎಷ್ಟೇ ಮಳೆ ಹೋದ್ರೂ ಚರಂಡಿ ಆ ಕಡೆ ಈ ಕಡೆ ಚರಂಡಿ ಇಲ್ಲಂತೂ ನೀರು ಹೋಗಲ್ಲ, ಎಲ್ಲ ರೋಡ್ಗೆ ಬಂದ್ಬಿಡ್ತದೆ. ಅದರಿಂದ ರೋಡ್ ಹಾಕ್ಕೊಟ್ಟೋಗ್ಬಿಡುತ್ತೆ. ಅದೊಂದು ರೋಡ್ ಮಾಡಿಕೊಡ್ಬೇಕು, ಮತ್ತು ಒಂದು ಡ್ರೈನೇಜ್ ಮಾಡಿಕೊಟ್ರೆ ನಮಗೂ ಅನುಕೂಲ ಆಗುತ್ತೆ ಅಂತ ಅಷ್ಟೆ. ಕುಡಿಯೋ ನೀರದು ಅದು ದನದಕ್ಕೆ ತೊಟ್ಟಿ ಇಲ್ಲ, ಒಂದು ಕಟ್ಟಿದ್ರು ಅದು ಏನೋ ಒಂದು ಸ್ವಲ್ಪ ಇದಾಗ್ಬಿಟ್ಟು ಕಿತ್ತೋಯ್ತದು. ಆಮೇಲೆ ಇನ್ನೊಂದೇನಂತಂದರೆ ಅದು ಕ್ವಾಲಿಟಿಯಾಗಿ ಕಟ್ಟಲಿಲ್ಲ, ನೀರು ತುಂಬಿದ್ರೆ ಸಾಕು, ಇವತ್ತು ತುಂಬಿಟ್ರೆ ಇನ್ನೊಂದು 1/2 ಗಂಟೆಗೆ ನೀರು ಇರ್ತಿರಲಿಲ್ಲ, ನೀರು ಖಾಲಿ ಆಗ್ಬಿಡೋದು. ಅದಕ್ಕೆ ಅದು ಈಗ ಹಂಗೆ ಪೆಂಡಿಂಗ್ ಬಿದ್ದುಬಿಟೈತೆ. ಕುಡಿಯೋ ನೀರದು ಅದೊಂದು ಬೇಕು ದನಗಳಿಗೆ, ನಮಗೇನಲ್ಲ ನಮಗೂ ಐತೆ ಅಂದರೆ ಒಟ್ಟಲ್ಲಿ ನಮಗೆ ಸೋಲಾರ್ದು ವ್ಯವಸ್ಥೆ ಮಾಡಿಕೊಡ್ಬೇಕು, ಕರೆಂಟ್ ಇದ್ರೆ ಮಾತ್ರ ನಾವು ನೀರು ತುಂಬೋದು. ಆಮೇಲೆ ಒಂದು ಟ್ಯಾಂಕ್ ಹೇಳಿದ್ನಲ್ಲ, ಒಂದು ಟ್ಯಾಂಕ್ ಒಂದು ಸ್ವಲ್ಪ ಕಂಪ್ಲೀಟ್ ಮಾಡಿಕೊಟ್ರೆ ಒಳ್ಳೆಯದು.
1: ಸರ್, ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿರುವ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಜೊತೆಗೆ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ
0: ಸಾರಿಗೆ ವ್ಯವಸ್ಥೆ ಎಲ್ಲ ಸುಮಾರಾಗಿ ಐತೆ ಸರ್, ತೊಂದರೆ ಇಲ್ಲ. ಒಂದೇ ಬಸ್ಸು 3 ಸತಿ ಬರುತ್ತೆ, 3 ಸತಿ ಹೋಗುತ್ತೆ, ಆ ಬಸ್ ಅದರದೇನು ತೊಂದರೆ ಇಲ್ಲ. ಇದು ಆರ್ಥಿಕವಾಗಿ ನಮ್ಮಿಲ್ಲಿ ಒಂದು ಅಂಗನವಾಡಿ ಒಂದು ಬೇಕು, ಅಂಗನವಾಡಿ ಇಲ್ಲ. ಅಂಗನವಾಡಿಗೆ ಏನಾದ್ರು ಮಕ್ಕಳನ್ನ ಕರ್ಕೊಂಡು ಬಿಡಬೇಕು ಅಂದ್ರೆ ಸ್ವಲ್ಪ ದೂರ ಕುರುಣಗಲ್ದಲ್ಲಿದೆ, ಕುರುಣಗಲ್ಲಿ ತೊಗೊಂಡೋಗ್ಬಿಡ್ಬೇಕು. ಅಲ್ಲಿಂದ ಪುನಃ ಹೋಗಿ ಕರ್ಕೊಬರ್ಬೇಕು, ಮಕ್ಕಳಲ್ವ ಸಣ್ಣ ಮಕ್ಕಳಲ್ವ, ಅವ್ರೇ ಹೋಗಿ ಬರೋಕ್ಕೆ ಅದು ಕೆಪಾಸಿಟಿ ಇಲ್ಲ ಅವ್ರಿಗೆ ಮಕ್ಕಳಿಗೆ. ನಮ್ಮಿಲ್ಲೇ ಒಂದು ಅದೊಂದು ಆಗಬೇಕು. ಅದು ಬಿಟ್ಟರೆ ಇನ್ನೂ ಬೇರೆ ಏನೂ ತೊಂದರೆ ಇಲ್ಲ, ಇನ್ನೆಲ್ಲ ನಾರ್ಮಲ್ ಆಗಿದೆ, ಅದರಲ್ಲೇನು ತೊಂದರೆ ಇಲ್ಲ. ಬಸ್ ಫೆಸಿಲಿಟಿನೂ ಐತೆ, ತೊಂದರೆ ಇಲ್ಲ. ಹಾಲ್ಟ್ಗೊಂದು ಬಸ್ ಬರುತ್ತೆ, ಅದು ಬಿಟ್ಟರೆ ಬೇರೆ ಟೈಮು 3 ಟೈಮು ಬರುತ್ತೆ ಬಸ್, ಅದರದ್ದೇನು ತೊಂದರೆ ಇಲ್ಲ. ಅಂದರೆ ಎಜುಕೇಷನ್ಗೆ ಅಂತಂದರೆ ಮಕ್ಕಳು ಕರ್ಕೊಂಡೋಗ್ತಾರೆ, ಕರ್ಕೊಂಡು ಬರ್ತಾರೆ, ಅದು ಟೈಮಿಂಗ್ಸಲ್ಲಿ ಬರಲ್ಲ ಬಸ್ಸು. ಅದು ಬೆಳಿಗ್ಗೆ 8 ಗಂಟೆಗೆ ಬಂದುಬಿಡ್ತದೆ, ನಮ್ಮ ಮಕ್ಕಳು ಎದ್ದೇಳೋದೆ ಲೇಟು. ಎದ್ದು ಅವರು 8 ಗಂಟೆಗೆ ಏನು ತಿಂತಾರೆ, ತಿನ್ನಲ್ಲ ಮಕ್ಕಳಲ್ವ, ಏನಾದ್ರೂ ಎದ್ದೇಳಲ್ಲ. ಎದ್ದು ತಿನ್ನಬೇಕು ಅಂದ್ರೂ ತಿನ್ನಲ್ಲ, ಏನಿಲ್ಲ, ಒಂದು 4 ಬುಕ್ ತಿಂತಾರೆ, ಓಡ್ಬಿಡ್ತಾರೆ ಬಸ್ಗೆ. ಪುನಃ ಅದು ಬರ್ಬೇಕಾದ್ರೆ ಆ ಕಡೆಯಿಂದ ಅಲ್ಲೆಲ್ಲ ಹೊಸ್ಕೊಂಡೆಲ್ಲ ಬರ್ತವೆ ಮನೆಗೆ. ಹಾಂ, ಅದೊಂದು ನಮಗೆ ಎಜುಕೇಷನಲ್ಲೂ ಏನು ತೊಂದರೆ ಇಲ್ಲ, ಅಕ್ಕಪಕ್ಕ ಸ್ಕೂಲ್ಗಳಿದೆ, ನಮ್ಮಿಲ್ಲೊಂದು ಆದರೆ ಹಾಕ್ಬೋದು. ಅಂದರೆ ನಾವು ಕೇಳೋಕ್ಕೂ ನಮ್ಮ ಹತ್ರ ಇದಿಲ್ಲ, ಏನು ಹೇಳಿ, ಇರೋದು 14 ಮನೆ, 14 ಮನೆಗೆ ಒಂದು ಕಾಲೇಜು ಸ್ಕೂಲ್ ಕಟ್ಟೋಕ್ಕಾಗಲ್ಲ. ಅದೇನು ಬೇಕಾಗಿಲ್ಲ, ನಮ್ಗೆ ಬೇಕಾಗಿರೋದು ಇದು ಅಂಗನವಾಡಿ ಒಂದು ಬೇಕು ಅಷ್ಟೆ, ಮಕ್ಕಳಿಗೆ ಇದು ಮಾಡೋಕ್ಕೆ ಅಂಗನವಾಡಿ ಬೇಕು ಅಷ್ಟೆ. ಅದೆಲ್ಲ ಬೇಕು ಅಂತಂದ್ರೂ ಏನಾದ್ರು ಹುಷಾರಿಲ್ಲ ಅಂತಂದರೆ ಆ ಟೈಮ್ಗೆ ಬಸ್ ಇರಲ್ಲ. ನಮ್ಮ ಇದರಲ್ಲಿ ಬೈಕ್ಗಳವೆ ಇವಿವೆ, ಕರ್ಕೊಂಡೋಯ್ತೀವಿ, ಮುತ್ಕೊಂಡಿಲ್ಲ ಐತೆ ಆರೋಗ್ಯ ಇಲಾಖೆ, ಮುತ್ಕೊಂಡಿಲ್ಲ ಐತೆ. ಅದು ಬಿಟ್ಟರೆ ಈ ಕಡೆ ಭೀಮಟ್ಗೆ ಇರಲ್ಲ ಐತೆ, ಅದು ಬಿಟ್ಟರೆ ಬಡಗಲಪುರದಲ್ಲ ಐತೆ, ಅದೇನು ತೊಂದರೆ ಇಲ್ಲ. ಹಾಸ್ಪಿಟ್ಲಲ್ಲೇನು ತೊಂದರೆ ಇಲ್ಲ, ಹಾಸ್ಪಿಟ್ಲಿಗೆ ಡಾಕ್ಟ್ರುಗಳೆಲ್ಲ ಬರ್ತಾರೆ, ಯಾವಾಗಲೂ ಬರ್ತಾ ಇರ್ತಾರೆ, ಒಂದು ದಿನವೂ ಮಿಸ್ ಇಲ್ಲ. ಗೌರ್ಮೆಂಟ್ ಹಾಲಿಡೇ ಇದ್ದರೆ ಅದೊಂದು, ಮತ್ತು ಸಂಡೇ ಸಾಟರ್ಡೆ ಅದೇನಾದ್ರೂ ಇದ್ದರೆ ರಜೆ ಹಾಕತ್ತಾರೆ, ರಜೆ ಇಲ್ಲ ಅಂದ್ರೆ ಬೇರೆ ದಿನ ಎಲ್ಲ ಇರ್ತಾರೆ. ಅದು ಬಿಟ್ಟರೆ ನಮಗೆ 24 ಅವರ್ಸ್ ಅಂತಂದರೆ ವಿವೇಕಾನಂದಕ್ಕೆ ಬೇಕಾದ್ರೆ ಎಷ್ಟೊತ್ತು ರಾತ್ರಿ ಆದರೂ ಬೇಕಾದ್ರೆ ಕಾರ್ಗಿರಲ್ಲಿ ಹೋಗ್ಬೋದು, ಸರ್ಗೂರ್ಗೆ ಹೋದರೆ ವಿವೇಕಾನಂದಕ್ಕೆ ಅಲ್ಲಿ ನಮ್ಗೆ ನಡೀತದೆ, ತೊಂದರೆ ಇಲ್ಲ. ಇನ್ನೂ ಹತ್ತು ಮೀರಿ ಹೆಚ್ಚಿನ ಚಿಕಿತ್ಸೆಗಾಗಿ ಅಂದರೆ ಮೈಸೂರಿಗೆ ಕರ್ಕೊಂಡು ಹೋಗ್ಬೋದು ಅಷ್ಟೆ, ಅದಷ್ಟೇ. ಹತ್ರದಲ್ಲಿ ಅಂದರೆ ಇವೇರೋದು ಭೀಮಟ್ಕೆರೆ, ಅದು ಬಿಟ್ಟರೆ ಮುಚ್ಕೊಂಡು.
1: ಸರ್, ಪ್ರಸ್ತುತ ತಮ್ಮ ಒಂದು ಗ್ರಾಮದಲ್ಲಿ ಸಾಕ್ಷರತೆಯ ಪ್ರಮಾಣ ಯಾವ ಪ್ರಮಾಣದಲ್ಲಿದೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ,
0: ಎಲ್ಲ ಎಜುಕೇಟೆಡ್ ಇದ್ದಾರೆ ಸರ್, ಎಜುಕೇಟೆಡ್ ಇದ್ದಾರೆ, ಅವರು ಅರ್ಥ ಮಾಡ್ಕೋತವ್ರೆ, ಎಲ್ಲ ಚೆನ್ನಾಗಿದ್ದಾರೆ ಹುಡುಗರು, ಹುಡುಗರೆಲ್ಲ ಹುಡುಗರೇ ಆಗಲಿ ಹೆಂಗಸ್ಕೊಂಡು ಮಕ್ಕಳೇ ಆಗಲಿ ಎಲ್ಲರೂ ಆರೋಗ್ಯವಾಗಿ ಆರಾಮಾಗಿ ಚೆನ್ನಾಗಿದ್ದಾರೆ, ಸಾಕ್ಷರತೆ ಅದೆಲ್ಲ ಚೆನ್ನಾಗಿದೆ. ಒಟ್ಟು
1: ಸರ್, JJM ತಮ್ಮ ಗ್ರಾಮದಲ್ಲಿ ಯಾವ ಹಂತದಲ್ಲಿದೆ, ಜನರಿಗೆ ಇದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ, ಅದ್ರ ಬಗ್ಗೆ ಹೇಳೋದಾದರೆ.
0: ಶುದ್ಧ ಕುಡಿಯುವ ನೀರು ಅಂತಂದರೆ ಸರ್, ಅದೇ ಇವಾಗ 90 ಇದೆ, ಅದನ್ನು 1 ತಿಂಗಳಿಗೆ 2 ತಿಂಗಳಿಗೆ ಒಂದ್ಸರಿ ತೊಳಿತಾರೆ, ಅದನ್ನ ತೊಳಿದವರು ನಾವೇ ತೊಳ್ಕೊತೀವಿ, ಅದಲ್ಲ ಒಟ್ಲಿ ಅದರದ್ದು ತೊಂದರೆ ಇಲ್ಲ. ಅಂದರೆ ಕರೆಂಟ್ ಇದ್ರೆ ಮಾತ್ರ ನೀರು ಬರುತ್ತೆ, ಕರೆಂಟ್ ಇಲ್ಲ ಅಂತಂದ್ರೆ ನಾನು ಅದನ್ನು ಹೇಳಿದ್ನಲ್ಲ, ಮರ ಗಿರೆ ಏನಾದ್ರು ಬಿದ್ದು ಲೈನ್ ಏನಾದ್ರು ಹೋಯಿತು ಅಂತಂದರೆ ನಮಗೆ 2 ದಿನ ಆದರೂ ನೀರು ಇರಲ್ಲ, ಅದು ರೆಡಿ ಮಾಡೋ ತನಕೂ ಅವ್ರು ರೆಡಿ ಮಾಡಿದ್ರೆ ನಮ್ಗೆ ಕರೆಂಟ್ ಬರುತ್ತೆ, ಅದನ್ನು ತೊಂದರೆ ಇಲ್ಲ. ಇಲ್ಲ ಅಂದರೆ ನಾವು ಒಳಗೆ ಹೋಗಿ ನೀರು ತಗೋಬರ್ಬೇಕು, ಅದೊಂದು ನಮಗೆ ತೊಂದರೆ ಅಷ್ಟೆ, ಒಳ್ಳೆಯದೇನು ತೊಂದರೆ ಇಲ್ಲ. ಒಳ್ಳೆಯದು

0: ಹತ್ರ ಐತೆ, ಹತ್ರ ಅಂದ್ರೆ ಹತ್ರ ಏನಿಲ್ಲ ಸ್ವಲ್ಪ ದೂರ ಐತೆ. ಅದು ಮನೆ ಮನೆ ಗಂಗೆ ಅಂತಂದ್ರೆ ಇವಾಗ ಅದೇ ಕರೆಂಟ್ ಇದ್ರೆ ಮಾತ್ರ ಮನೆ ಮನೆಗೆ ಬರುತ್ತೆ, ಬರುತ್ತೆ ಲೈನ್ ಮಾಡೋರೆ, ಇನ್ನೂ ಸರ್ವಿಸ್ ಕೊಟ್ಟಿಲ್ಲ ಅದಕ್ಕೆ
1: ಸರ್ವಿ.
0: ಅದು ಇದಕ್ಕೆ ಮನೆ ಮನೆಗೆ ಇನ್ನೂ ಆಗಿಲ್ಲ, ಮಾಡಿದಾರೆ ಅರ್ಧಂಬರ್ಧ ಮಾಡಿ ನಿಲ್ಲಿಸ್ಬಿಟ್ಟವ್ರೆ, ಅದು ಮನೆ ಮನೆಗೆ ಬತ್ತಾ ಇಲ್ಲ, ಮನೆ ಮನೆಗೆ ಲೈನ್ ಆಗೈತೆ ಅಲ್ಲಿಗಂಟು ಬಂದೈತೆ. ಅಲ್ಲಿ ನಾವು ಟ್ಯಾಪ್ ಹಾಕೊಂಡು ಇದು ಮಾಡಿಕೊಂಡು ಅದಕ್ಕೊಂದು ಏನೋ ಇದು ಮಾಡ್ಬೇಕಂತಲ್ಲ, ಅವು ಏನೋ ಮೀಟ್ರ್ ಗೇಜು, ಆ ಮೀಟ್ರ್ ಗೇಜ್ ಎಲ್ಲ ಹಾಕಿ ಮನೆ ಮನೆಗೆ ಇದು ಮಾಡಬೇಕು. ಅದು ಇನ್ನೂ ಆಗಿಲ್ಲ, ಕಂಪ್ಲೀಟಾಗಿ ಆಗಿಲ್ಲ.
2: ಸರ್, ನರೇಗಾ ಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದೆ, ನರೇಗಾ ಚಟುವಟಿಕೆಗಳಿಂದ ತಮ್ಮ ಗ್ರಾಮ ಅಭಿವೃದ್ಧಿ ಆಗ್ತಾ ಇದೆಯಾ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಅದು ಸ್ವಲ್ಪ ಆಗಿದೆ ಸರ್, ಏನು ತೊಂದರೆ ಇಲ್ಲ. ಅದು ಕೊಟ್ಟಿಗೆಗಳು ಕಟ್ಕೊಟ್ಟವ್ರೆ, ಅದಕ್ಕೆಲ್ಲ ನಾನು ಮಾಡಿಕೊಟ್ಟವ್ರೆ, ಅದ್ರದ್ದೇನು ತೊಂದರೆ ಇಲ್ಲ. ಕೊಟ್ಟಿಗೆ ಬಂದವೆ ಎಲ್ಲ, ನಾವೇನು ಗೊತ್ತಾ, ಯಾರೂ ಬಂದು ನಮ್ಮ ಇಲ್ಲಿ ಕೇಳಲ್ಲ, ನಾವೇ ಹೋಗ್ಬಿಟ್ಟು ಅಲ್ಲಿ ವಿಚಾರ ಮಾಡಿ ನಾವು ಅದನ್ನೇ ಹೇಳಿಲ್ವಾ. ಈಗ ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿ ಎಲ್ಲ ಎಜುಕೇಷನಲ್ಲಿ ಒಂಥರ ಮೈಂಡು ಚೆನ್ನಾಗಿದೆ, ಎಲ್ಲರೂ ಇನ್ನೊಬ್ರನ್ನ ಇದು ಮಾಡೋಕ್ಕೆ ಹೋಗಲ್ಲ, ಬ್ಲೇಮ್ ಮಾಡಲ್ಲ. ಹೋಯ್ತಾರೆ ಅಲ್ಲೇ ಹೋಗ್ಬಿಟ್ಟು ಪಂಚಾಯತಿಲಿ ಏನು ಬಂದಿದೆ ಅದನ್ನು ಆಗಿದೆಯಾ ಇಲ್ವ ಕೇಳ್ಕೊತಾರೆ, ತಗೊಂಬಂದ್ಬಿಟ್ಟು ಅದನ್ನು ಅಲ್ಲಿಂದ ಸ್ಯಾಂಕ್ಷನ್ ಮಾಡಿ ಅದೆಲ್ಲ ಒಂದು ಸ್ವಲ್ಪ ಮಾಡಿಕೊಡ್ತಾರೆ, ಅದರಲ್ಲಿ ಅರ್ಧಂಬರ್ಧ ಮಾಡಿಕೊಡ್ತಾರೆ. ಇನ್ನು ಅರ್ಧಂಬರ್ಧ ನಾವು ಬೇಕಾಗಿರೋದು ನಾವು ಕಟ್ಕೊಂಡು ಇನ್ನೊಂದು ಸ್ವಲ್ಪ ಇದು ಮಾಡ್ಕೊಬೋದು. ಈ ಕಕ್ಸ್ ಮನೆ ಆಗ್ಬೋದು, ಸ್ನಾನ ಮನೆ ಆಗ್ಬೋದು, ಮತ್ತು ಕೊಟ್ಟಿಗೆಗಳಾಗ್ಬೋದು, ಇವೆಲ್ಲಕ್ಕೂ ದುಡ್ಡೇ ಕೊಡಬೇಕು ಅವ್ರಿಗೆ. ದುಡ್ಡು ಕೊಟ್ಟರೆ ಮಾಡೋದು ಕೆಲಸ, ಇಲ್ಲಾಂದ್ರೆ ಇಲ್ಲ. ಈ ಥರ ಅದು ಅರ್ಧಂಬರ್ಧ ಕೊಡ್ತಾರೆ. ಯಾವಾಗಲೂ ಹೋಗಿ ಯಾವಾಗಲೂ ನಾವು ಇದು ಮಾಡ್ಕೊಂಡು ನಾವೇ ಹೋಗ್ಬಿಟ್ಟು ನಾವೇ ತಿಳ್ಕೊಂಡು ಮಾಡೋಂಥದ್ದು. ಅದು ಆಗಿದೆ ಬಂದಿದೆ ಈ ಥರ ಅಂದ್ಕೊಂಡು ನಮ್ಗೆ ಇಲ್ಲಿಗೆ ಬಂದು ಯಾರೂ ಹೇಳಲ್ಲ. ಅದೊಂದು ಸರ್, ಜಮೀನ್ ಹೋಗೋ ರಸ್ತೆ ಏನೂ ಎಲ್ಲೂ ಇಲ್ಲಿ ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಏನಂದ್ರೆ ಇನ್ನೊಬ್ರು ಹೊಲದ ಮೇಲೆ ನಾವು ನಡ್ಕೊಂಡು ನಡ್ಕೊಂಡು ಹೋಗೋದು, ಜಮೀನಿಗೆ ರಸ್ತೆ ಇಲ್ಲ. ಅದು ಬಿಟ್ಟರೆ
1: ಯಾರು ಮುಟ್ಟೋರಿಲ್ಲ,
0: ಯಾರು ಅದನ್ನ ಕ್ಲೀನ್ ಆಗಿಲ್ಲ, ನಡ್ಕೊಂಡು ಹೋಗಕ್ಕೆ ಕಷ್ಟ, ಆ ಮುಟ್ಟಕೈತೆ ರೋಡ್, ಅದು ಚೆನ್ನಾಗಿಲ್ಲ.
1: ಅವ್ರಲ್ಲ ಅವ್ರಿಗೆಲ್ಲ ಹೇಳಿ ತಲಗಕತೆ ಇಲ್ಲ, ಹಂಗೆ ಬಿದ್ದದ್ದು ಎಲ್ಲ ಕೊರ್ದು ಏನು ಮಕ್ಕ ಊಟ ತರಬೇಕು ಅಂದ್ರೆ ಬಹಳ ಅಂಶ.
0: ಎಷ್ಟೋ ಜನ ಇಟ್ಕೋ ಬಿದ್ಕೊಬಿಟ್ಟವ್ರೆ, ಇಟ್ಟು ಬಿದ್ಕೊಬಿಟ್ಟವ್ರೆ, ಇಟ್ಟ ತಲೆ ಮೇಲೆ ಹೊತ್ಕೊಂಡವ್ರೆ. ಅಲ್ಲಿ ಬಂದು ನಡ್ಕೊಂಡು ಹೋಗೋಕ್ಕಾಗಿಲ್ಲ ಪಾಪ, ಅವರು ತೇವ್ರು ಇಳಿಯೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ, ಆ ಕಲ್ಲಿಗೆ ಸಿಕ್ತು ಅಂದರೆ ಡಬ್ಬ ಹಾಕೊಂಡು ಈ ಎಟ್ಕೋಗಿ ಬಿದ್ಕೊಂಡಿರೋರು ಸುಮಾರು ಜನ ಅವ್ರೆ, ಸುಮಾರು ಜನ ಹೊಲದಲ್ಲಿರೋರೆಲ್ಲ ಅವರು ಹಸ್ಕೊಂಡು ಟೀ ಕುಡ್ಕೊಂಡು ಕಳಾಪುರಿ ತಿನ್ಕೊಂಡು ಉತ್ತಿರೋರವ್ರೆ. ಅದು ಆಗೈತೆ ಅಂದರೆ ಆಮೇಲೆ ಕೊಟ್ಟಿಗೆದೆಲ್ಲ ಇದೆಲ್ಲ ಬರುತ್ತೆ ಅಂತಂದ್ರೆ ಎಲ್ಲ ಕಕ್ಸ್ ಮನೆದು ಸ್ನಾನ ಮನೆ ಇವೆಲ್ಲ ಬಂದವೆ, ಅವೆಲ್ಲನೂ ಅವ್ರವ್ರ ದುಡ್ಡಲ್ಲೇ ಅವ್ರವರೇ ಮಾಡ್ಕೊಂಡವ್ರೆ, ಅವ್ರವರೇ ಮಾಡ್ಕೊಂಡವ್ರೆ,
1: ಅಷ್ಟೇ
0: ಸ್ವಂತ ಮಾಡ್ಕೊಂಡವ್ರೆ.
1: ಅವರೇನು ಕೊಟ್ಟಿಲ್ಲ,
0: ಅವರೇನು ಕೊಟ್ಟಿಲ್ಲ. ಯಾರು ಬಂದು ಈ ಥರ ಅಂತ ಇದನ್ನೇ ಮಾಡಲ್ಲ. ನನಗೆ
1: 5 ವರ್ಷದಲ್ಲಿ ಒಬ್ಬ ನಿಂಬರ್ ಬಂದು ಒಂದು ಮನೆ ಉತ್ತರ ಮಾಡಿ ಒಂದು ಕೊಟ್ಟಿಗೆ ಮಾಡಿ ಅಂತ ಯಾವನು ಬಂದು ಹೇಳೋದು ಇಲ್ಲ, ಬಲ್ಪ್ ಇಲ್ಲೋ ಊರ್ಲಿ ಬಲ್ಪ್ ಹಾಕ್ಸಿ ಅಂತ ಕೊಡೋದಿಲ್ಲ. ನಾವಾಗಿ ನಾವು ಆಗರ್ಕೊಂಡು ಹೋಗಿ ನಗ್ ಬಲ್ಪ್ ಕೊಡಪ್ಪ ಹಂಗೆ ಹಿಂಗೆ ಹಾಕ್ಬೇಕು ಕಟ್ಟದಾರ ಆನ ಭಯ ಹುಲಿ ಭಯ ಅಂದ್ಬಿಟ್ಟು ಹೋದ್ರೆ ಒಂದು 5 ಬಲ್ಪ್ ಕೊಡ್ತಾನೆ ಹಾಕ್ಸ್ಕೊಂಡ್ಬಿಟ್ಟು ಅಷ್ಟು ಬಿಟ್ಟರೆ ಇನ್ನೇನು ಕೊಡಲ್ಲ ನಮ್ಗೆ ಇಷ್ಟೇ.
2: ಸರ್, ತಮ್ಮ ಒಂದು ಗ್ರಾಮದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ, ಮುಂದಿನ ದಿನಗಳಲ್ಲಿ ಇನ್ನೂ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಬೇಕು ಅದ್ರ ಬಗ್ಗೆ ತಿಳಿಸೋದಾದ್ರೆ?
1: ಅದೇ ನಮ್ಮ ಡ್ರೈನೇಜ್ಗಳು ಬಲ್ಪ್ಗಳು, ಯಾರು ಕೊಟ್ಟಿಗೆ ಇಲ್ಲ ಕೊಟ್ಟಿಗೆ ಆಗ್ಬೇಕು, ಡ್ರೈನೇಜ್ ಆಗಬೇಕು, ಬಲ್ಪ್ ಇಲ್ಲಾಂದ್ರೆ ಬಲ್ಪ್ ಒಂದು ವ್ಯವಸ್ಥೆ ಮಾಡಬೇಕು, ಆ ಜಮೀನಿಗೆ ರಸ್ತೆ ಅದ, ಆ ರಸ್ತೆ ಒಂದು ಸ್ವಲ್ಪ ರೆಡಿ ಆಗ್ಬೇಕು, ನಮ್ಗೆ ಭಾಳ ತೊಂದರೆ ಬಿಡೋದು ರಸ್ತೆ ಮಾತ್ರ.
0: ರಸ್ತೆನೂ ಆಗಬೇಕು, ಅದು ಬಿಟ್ಟರೆ ಡ್ರೈನೇಜ್ಗಳಾಗಬೇಕು, ರೋಡ್ ಆಗಬೇಕು, ಒಟ್ಟಲ್ಲೇ ರೋಡ್ ಆಗಬೇಕು, ಮತ್ತು ಅಂಗನವಾಡಿ ಒಂದು ಆಗಬೇಕು, ಅದು ಬಿಟ್ಟರೆ ಜಮೀನಿಗೆ ಹೋಗೋಕ್ಕೆ ರೋಡ್ ಆಗಬೇಕು, ಜಮೀನು ರಸ್ತೆ ಆಗಬೇಕು, ಡ್ರೈನೇಜ್ ಆಗಬೇಕು, ಅದು ಬಿಟ್ಟರೆ ಇನ್ನು ಅಂಥದ್ದೇನಿಲ್ಲ. ಇನ್ನು ಮನೆಯೇನೋ ಬೇಕು ಅಂದ ಇಲ್ಲದವ್ರಿಗೆ ಮನೆ ಕೊಟ್ಟರೆ ಒಳ್ಳೆಯದು, ಇಲ್ಲ ನಮ್ಮ ಹತ್ರ ಇದೆ ನಾವು ಕೇಳಬಾರ್ದು ಅದನ್ನ, ಬೇರೆಯವ್ರಿಗೆ ಯಾರಿಗಿಲ್ಲ ಅಂಥವ್ರಿಗೆ ಒಂದು ಮನೆ ಕೊಟ್ಟರೆ ಒಳ್ಳೆಯದು, ಇಲ್ಲದವ್ರಿಗೆ ಮನೆ ಕೊಡಬೇಕು.
2: ಸರ್, ಒಟ್ಟಾರೆಯಾಗಿ ಗ್ರಾಮದ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು, ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸ್ಥಳೀಯ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ?
0: ನಮ್ಮ ಗ್ರಾಮದಲ್ಲಿ ನಾವೇ ಅಭಿವೃದ್ಧಿ ಮಾಡಿಕೊಂಡು ನಾವೇ ಏನು ಹಬ್ಬ ಹರಿದಿನಗಳು ಮಾಡಿಕೊಂಡು ಎಲ್ಲ ಹೋಗ್ತಾ ಇದ್ದೀವಿ, ಅನುನ್ಯವಾಗಿದ್ದೀವಿ, ಮನೆಯವರೆಲ್ಲ ಅನುನ್ಯವಾಗಿದ್ದೀವಿ. ಏನೋ ಒಂದು ಊರಲ್ಲಿರೋರು ಬೇರೆ ಊರವರು ಬಂದು ನಮಗೇನು ಮಾಡಲ್ಲ, ನಾವೇನಾದ್ರು ಮಾಡಬೇಕು ಅಂದರೆ ಒಂದು ತೆಂಗ್ಲೈಂದು ಅಲ್ಲಿ ಪರ ಮಾಡ್ತೀವಿ, ಆ ಪರ ಮಾಡಿದ್ರು ಎಲ್ಲರೂ ಹೇಳ್ತೀವಿ, ಅವ್ರಿಗೆ ಊಟ ಕೊಡ್ತೀವಿ, ಊಟ ಕೊಟ್ಟು ಮಾಡ್ಕೊಂಡು ನಮ್ಮ ಊರವ್ರು ಮಾತ್ರ ನಮ್ಮ ಊರವರೇ ಬರಿ ಹಾಕಿ ನಾವೇ ಮಾಡಿಕೊಂಡು ನಾವೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಭಿವೃದ್ಧಿನೂ ಅಷ್ಟೇ, ನಮ್ಮ ಏನು ಬೇಕು ಈಗ ಏನಾದ್ರು ರೋಡಲ್ಲಿ ಏನಾದ್ರು ಇದಾಗಿದೆಯಾ, ಕಸ ಕಡ್ಡಿ ಬಿದ್ದಿದೆಯಾ, ಅದನ್ನ ಬೇಕಾದ್ರೆ ಗೂಡಿಸ್ತೀವಿ. ಇಲ್ಲಿ ಮನೆ ಪಕ್ಕಲೇ ಇರುತ್ತಲ್ವ ರಸ್ತೆ, ಅದರಿಂದ ನಾವು ಇದನ್ನೇ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಬಸ್ ಅವರೆಲ್ಲ ಬರ್ತದೆ ಏನು ತೊಂದರೆ ಇಲ್ಲ, ಅಂದರೆ ಒಂದು ರೋಡ್ ಆಗಬೇಕಷ್ಟೆ, ರೋಡ್ ಬಿಟ್ಟರೆ ಇನ್ನು ನಮ್ಗೆ ಇನ್ನೇನು ಬೇಕಾಗಿಲ್ಲ, ರೋಡ್ ಒಂದು ಆದರೆ ನಮಗೆ ಅನುಕೂಲ ಆಗುತ್ತೆ. ಬಸ್ಸು ಈಗ ಒಂದೇ ಬಸ್ಸು 4 ಸತಿ 3 ಸತಿ ಬರ್ತೈತೆ, 3-4 ಸತಿ ಬರ್ತೈತೆ, ಅದರಿಂದ ತೊಂದರೆ ಇಲ್ಲ. ಬಸ್

0: ಸಿಗಿಸ್ತದೆ ಅಂತ ತೊಂದರೆ ಇಲ್ಲ. ಆಮೇಲೆ ನಾವು ಫೋನ್ ಮಾಡ್ತೇವೆ ಅಂತಂದ್ರೆ ಆಂಬುಲೆನ್ಸು ಬರುತ್ತೆ. ಆಂಬುಲೆನ್ಸು ಸ್ವಾಮಿ ವಿವೇಕಾನಂದದ್ದು ಹಾಡಿಗೆ ಬರುತ್ತೆ, ವಾರಕ್ಕೊಂದು ಸತಿ ಬರುತ್ತೆ ಅವ್ರದ್ದು. ಅದರಲ್ಲೂ ಏನು ತೊಂದರೆ ಇಲ್ಲ, ಅವ್ರು ನಿಲ್ಲಿಸ್ಬಿಟ್ಟು ಬೇಕಾದ್ರೆ ಒಂದು ಟ್ಯಾಬ್ಲೆಟ್ಸ್ ಕೊಡಿ ಕೊಡಿ ಅಂತಂದ್ರೆ ನಾವು ಇಸ್ಕೋಬೋದು, ಅದರಲ್ಲೂ ಏನು ತೊಂದರೆ ಇಲ್ಲ. ಅದೊಂದು ಆಂಬುಲೆನ್ಸ್ ಎಲ್ಲ ಬರ್ತವೆ, ನಾವು ಫೋನ್ ಮಾಡ್ಕೊಂಡು ನಾವು ಮಾಡ್ಕೊಂಡು ನಾವೇ ಮಾಡ್ಕೊಂಡು ಹೋಗ್ತಿರೋದಿಲ್ಲಿ. ಇನ್ನು ಬೇರೆ ಯಾರೂ ಬಂದು ಮಾಡಿಲ್ಲ, ನಮ್ಮ ಅಭಿವೃದ್ಧಿ ನಾವೇ ಮಾಡ್ಕೊಂಡಿದ್ದೀವಿ.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳೋವರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ?
0: ಸರ್, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಎಲ್ಲ ಒಳ್ಳೇದೇ ಆಗ್ತೈತೆ, ಎಲ್ಲ ಒಳ್ಳೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ನಾನು ಎಲ್ಲರಿಗೂ ಹೇಳ್ತೀನಿ, ಹೆಂಗಿರ್ಬೇಕು ಹಂಗೆ ಇದ್ದು ಬಿಡಿ, ಹೆಂಗೆ ಅಲ್ಲಿ ಗಲಾಟೆ ಘರ್ಷಣೆ ಏನು ಮಾಡ್ಕೊಳಕ್ಕೆ ಬಿಡಿ, ಅವ್ರ ಜೊತೆ ಸ್ಪಂದಿಸಿ. ಈಗ ಯಾರೋ ಬಂತಾರೆ, ಇವಾಗ ವಿವೇಕಾನಂದರು ಏನೋ ಒಂದು ಸಣ್ಣ ಪುಟ್ಟದ ಮಾಡ್ಬೋದು, ಅವ್ರಿಗೆ ಮಾಡಿದೆಯಾ ನನಗೆ ಮಾಡು ಅದು ಮಾತು ಬರಬಾರ್ದು. ಏನಂದ್ರೆ ಅವ್ರಿಗೆ ಮಾಡಿದಾರಾ, ಹಾಂ ಓಕೆ, ಅವ್ರಿಗೆ ಮಾಡಿದರೆ ಅವ್ರಿಗೆ ಮಾಡಲಿ, ಅವ್ರ ಹತ್ರನೂ ನಾವು ಕಿತ್ಕೋಬಾರ್ದು ಅದನ್ನು. ನಮ್ಮ ನಮ್ಮ ಗ್ರಾಮನ ನಾವು ಹೆಂಗೆ ಇಟ್ಕೊಂಡಿದ್ದೀವಿ ಅದೇ ಥರ ಎಲ್ಲ ಕಡೆನೂ ಇಟ್ಕೊಂಡ್ರೆ ಒಳ್ಳೆಯದು. ನಮಗೆ ಅವ್ರ ಮೇಲೆ ಡಿಪೆಂಡಾಗಿ ನಾವು, ಅವ್ರು ಬಂದು ಕಸ ಇಡ್ತಾರೆ, ಕಸ ಹಾಕ್ತಾರೆ, ರೋಡೆಲ್ಲ ಕ್ಲೀನ್ ಮಾಡ್ಕೊಡ್ತಾರೆ ಅನ್ನೋದೆಲ್ಲ ಸುಳ್ಳು. ನಮ್ಮದು ನಾವೇ ಮಾಡಿಕೊಂಡು ನಾವೇ ಇದು ಮಾಡಬೇಕೆ ಹೊರತು ಅವ್ರು ಬರೋ ತನಕ ನಾವು ಕಾಯೋಕ್ಕಾಗಲ್ಲ. ಕಾಯೋ ತನಕ ನಾವು ಇಲ್ಲಿ ಸೊಳ್ಳೆಗಳು ಕಸಿದ್ರೆ ಸಾಯ್ಬೇಕಾಯ್ತದೆ, ಎಲ್ಲ ಕೊಳತು ಬಿಡ್ತದೆ. ಡ್ರೈನೇಜಲ್ಲಿ ಡ್ರೈನೇಜ್ ಇಲ್ಲ ಅಂತಂದರೆ ಡ್ರೈನೇಜಲ್ಲಿ ನೀರು ನಿಂತು ಹೋದ್ರೆ ಅದನ್ನು ಸ್ವಲ್ಪ ಎಲ್ಲ ಕೊಟ್ಟಲ್ಲಿ ಇದು ಮಾಡಿಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹೋಗಿದ್ರೆ ಒಳ್ಳೆಯದು ಅಷ್ಟೆ.
1: ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
1: ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಆಲನಹಳ್ಳಿ ಗ್ರಾಮದ ನಿವಾಸಿಗರಾದ ಶ್ರೀಯುತ ಸೋಮಪ್ಪ ಮತ್ತು ಸುರೇಶ್ ರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕು ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಆಲನಹಳ್ಳಿ ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಗ್ರಾಮದ ನಿವಾಸಿಗರಾದ ಶ್ರೀಯುತ ಸೋಮಪ್ಪ ಹಾಗೂ ಶ್ರೀಯುತ ಸುರೇಶ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಅಭಿವೃದ್ಧಿಯ ಫಲ ಸಮಾಜದ ಎಲ್ಲಾ ವರ್ಗಕ್ಕೂ ತಲುಪಿದಾಗ ಮಾತ್ರ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸ್ವಿಟ್ಜರ್ಲೆಂಡ್ನಲ್ಲಿಂದು ಪಶ್ಚಿಮ ಏಷ್ಯಾ ಸಂಘರ್ಷ ಕೊನೆಗೊಳಿಸುವ ನಿಟ್ಟಿನಲ್ಲಿ ಅಮೆರಿಕ ಇರಾನ್ ಮಾತುಕತೆ ಆರಂಭ. ದೇಶ ವಿದೇಶಗಳಲ್ಲಿ ವಿಜೃಂಭಣೆಯಿಂದ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ. ತಮಿಳುನಾಡಿನ ಸಮುದ್ರಾಹಾರ ಕಾರ್ಖಾನೆಯಲ್ಲಿ ಅಮೋನಿಯಾ ಅನಿಲ ಸೋರಿಕೆ, 7 ಸಾವು, 70 ಮಂದಿ ಅಸ್ವಸ್ಥ. ಹಾಗೂ ತ್ರಿಕೋನ ಏಕದಿನ ಕ್ರಿಕೆಟ್ ಎ ಸರಣಿ ಫೈನಲ್ನಲ್ಲಿ ಆತಿಥೇಯ ಶ್ರೀಲಂಕಾ ವಿರುದ್ಧ 66 ರನ್ಗಳಿಂದ ಗೆದ್ದ ಭಾರತ ಎ ತಂಡ. ವಾರ್ತೆಗಳ ವಿವರ: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಮಧ್ಯಪ್ರದೇಶದ ಜಬಲ್ಪುರನಲ್ಲಿರುವ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ವಿವಿಧ ವಿಭಾಗಗಳಲ್ಲಿ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಿದರು. ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಅವರು, ವಿಶ್ವವಿದ್ಯಾಲಯಕ್ಕೆ ಹೆಸರಾಗಿರುವ ರಾಣಿ ದುರ್ಗಾವತಿ ಅವರು ಧೈರ್ಯ, ಶೌರ್ಯ ಮತ್ತು ಪರಾಕ್ರಮದ ಪ್ರತೀಕವಾಗಿದ್ದರು. ಭಾರತೀಯ ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದು ಮುಂದಿನ ಪೀಳಿಗೆಗೂ ಪ್ರೇರಣೆಯಾಗಿದ್ದಾರೆ ಎಂದು ತಿಳಿಸಿದರು. 2047ರೊಳಗೆ ವಿಕಸಿತ ಭಾರತ ನಿರ್ಮಾಣದ ಗುರಿ ಸಾಧಿಸಬೇಕಾದರೆ ಅಭಿವೃದ್ಧಿಯ ಫಲಗಳು ಸಮಾಜದ ಪ್ರತಿಯೊಂದು ವರ್ಗ ಹಾಗೂ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಬೇಕು. ಶಿಕ್ಷಣವು ವ್ಯಕ್ತಿ ಹಾಗೂ ಸಮಾಜದ ಅಭಿವೃದ್ಧಿಗೆ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದ್ದು ಆದಿವಾಸಿ ಸಮುದಾಯಗಳ ಶಿಕ್ಷಣ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ನಿರಂತರ ಪ್ರಯತ್ನಗಳು ನಡೆಯಬೇಕು ಎಂದು ಅವರು ಒತ್ತಿ ಹೇಳಿದರು. ನಾಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕುನ್ಹೋ ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದು, ಸಹರಿಯ ಬುಡಕಟ್ಟು ಸಮುದಾಯದ ಸದಸ್ಯರು, ಚೀತಾ ಟ್ರ್ಯಾಕ್ಟರ್ಗಳು ಹಾಗೂ ಉದ್ಯಾನವನದ ಕ್ಷೇತ್ರ ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಮಧ್ಯಂತರ ಒಪ್ಪಂದವನ್ನು ಬಲಪಡಿಸುವ ಮತ್ತು ಪಶ್ಚಿಮ ಏಷ್ಯಾ ಸಂಘರ್ಷವನ್ನು ಕೊನೆಗೊಳಿಸುವ ಪ್ರಯತ್ನಗಳನ್ನು ಪರಿಗಣಿಸುವ ಗುರಿಯನ್ನು ಹೊಂದಿರುವ ಮಾತುಕತೆಗಳು ಇಂದು ಸ್ವಿಟ್ಜರ್ಲೆಂಡ್ನ ಬರ್ಗೇನ್ ಸ್ಟಾಕ್ನಲ್ಲಿ ಪ್ರಾರಂಭವಾದವು. ಕತಾರ್ ಮತ್ತು ಪಾಕಿಸ್ತಾನ ಈ ಮಾತುಕತೆಯ ಮಧ್ಯಸ್ಥಿಕೆ ವಹಿಸುತ್ತಿದೆ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅಮೆರಿಕದ ನಿಯೋಗವನ್ನು ಮುನ್ನಡೆಸುತ್ತಿದ್ದರೆ, ಇರಾನ್ನ ನಿಯೋಗವನ್ನು ಸ್ಪೀಕರ್ ಮೊಹಮ್ಮದ್ ಬಕರ್ ಗಾಲಿಬಾಬ್ ಮತ್ತು ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಜಿ ನೇತೃತ್ವ ವಹಿಸಿದ್ದಾರೆ. ಲೆಬನಾನ್ ಮೇಲೆ ಇಸ್ರೇಲ್ ನಡೆಸಿದ ನಿರಂತರ ದಾಳಿಯಿಂದಾಗಿ ಟೆಹರಾನ್ ಮತ್ತೆ ಹಾರ್ಮೂಜ್ ಜಲಸಂಧಿಯನ್ನು ಮುಚ್ಚಿದ ನಂತರ ಈ ಸಭೆ ನಡೆದಿದೆ. ಆದಾಗ್ಯೂ ಜಲಮಾರ್ಗವು ಎಲ್ಲಾ ಹಡಗುಗಳಿಗೆ ಮುಕ್ತವಾಗಿದೆ ಎಂದು ಯುಎಸ್ ಮಿಲಿಟರಿ ಹೇಳಿದೆ. ಕತಾರ್ ಮತ್ತು ಪಾಕಿಸ್ತಾನದ ಪ್ರತಿನಿಧಿಗಳೊಂದಿಗೆ ಟೆಹರಾನ್ ಮತ್ತು ವಾಷಿಂಗ್ಟನ್ ನಂತರದಲ್ಲಿ ಚತುರ್ಭುಜ ಮಾತುಕತೆಗಳು ಭಾಗವಹಿಸಲಿವೆ. ನಾಲ್ಕು ಪಕ್ಷಗಳ ಮಾತುಕತೆಗೆ ಮುಂಚಿತವಾಗಿ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಅವರನ್ನು ಒಳಗೊಂಡ ಅಮೆರಿಕ ನಿಯೋಗ ಮತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಳಿಯ ಜೆರೆಡ್ ಕುಷ್ನರ್ ಪಾಕಿಸ್ತಾನದ ಮಧ್ಯಸ್ಥಿಕೆ ತಂಡದೊಂದಿಗೆ ಸಭೆ ನಡೆಸಿದರು. ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಪ್ರಪಂಚದಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಧ್ಯೇಯ ವಾಕ್ಯದಡಿಯಲ್ಲಿ ಈ ದಿನವನ್ನು ಆಚರಿಸಲಾಗುತ್ತಿದೆ. ಮಸ್ಕತ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ಆವರಣದಲ್ಲಿ ವಿಶೇಷ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವು ರಾಜತಾಂತ್ರಿಕ ಸದಸ್ಯರು, ಭಾರತೀಯ ವಲಸಿಗರು ಮತ್ತು ಒಮನ್ನಾದ್ಯಂತ ಯೋಗ ಉತ್ಸಾಹಿಗಳನ್ನು ಒಗ್ಗೂಡಿಸಿತು. ಸಾಮೂಹಿಕವಾಗಿ ಪ್ರದರ್ಶಿಸಿದ ಸಾಮಾನ್ಯ ಯೋಗವನ್ನು ಒಳಗೊಂಡಿದ್ದ ಈ ಕಾರ್ಯಕ್ರಮವು ಪ್ರದೇಶಾದ್ಯಂತ ಯೋಗ ಮತ್ತು ಯೋಗಾಸನ ಹೆಚ್ಚುತ್ತಿರುವ ಜನಪ್ರಿಯತೆಯನ್ನು ಪ್ರದರ್ಶಿಸಿತು. ಮತ್ತೊಂದೆಡೆ ಕತಾರ್ನ ದೋಹಾದಲ್ಲಿ ಭಾರತೀಯ ಸಮುದಾಯ ಮತ್ತು ಇತರ ವಲಸಿಗ ಗುಂಪುಗಳಿಂದ

0: ಸಾವಿರಕ್ಕೂ ಹೆಚ್ಚು ಯೋಗ ಉತ್ಸಾಹಿಗಳು ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಇದು ಕತಾರ್ನಲ್ಲಿ ಪ್ರಾಚೀನ ಅಭ್ಯಾಸದ ಹೆಚ್ಚುತ್ತಿರುವ ಜನಪ್ರಿಯತೆಯನ್ನು ಒತ್ತಿ ಹೇಳುತ್ತದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇಯಾದ್ಯಂತ ಸಾವಿರಾರು ನಿವಾಸಿಗಳು ಇಂದು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಇದು ಮೆಗಾ ಯೋಗ ಅಧಿವೇಶನಗಳೊಂದಿಗೆ ಸಮುದಾಯ ಸ್ಥಳಗಳನ್ನು ಸ್ವಾಸ್ಥ್ಯ ಮತ್ತು ಸಾಂಸ್ಕೃತಿಕ ವಿನಿಮಯದ ಕೇಂದ್ರಗಳಾಗಿ ಪರಿವರ್ತಿಸಿತು. ದುಬೈನಲ್ಲಿ ಭಾರತದ ರಾಯಭಾರ ಕಚೇರಿಯು ದುಬೈ ಪೊಲೀಸರ ಸಹಯೋಗದೊಂದಿಗೆ ದುಬೈ ಪೊಲೀಸ್ ಅಧಿಕಾರಿಗಳ ಕ್ಲಬ್ನಲ್ಲಿ ಯೋಗ ಆಚರಣೆಯನ್ನು ಆಯೋಜಿಸಲಾಗಿತ್ತು. ಶಾಲಾ ಮಕ್ಕಳು, ಕುಟುಂಬಗಳು ಮತ್ತು ವೈದ್ಯ ಸಮುದಾಯದ ಉತ್ಸಾಹಿಗಳು ಸೇರಿದಂತೆ ಎಲ್ಲಾ ವಯಸ್ಸಿನ ಸುಮಾರು 1,500ಕ್ಕೂ ಹೆಚ್ಚು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಲಡಾಕ್ನ ಲೇಹ್ನಲ್ಲಿ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಆರೋಗ್ಯಕರ, ಸಂತೋಷದಾಯಕ ಮತ್ತು ಹೆಚ್ಚು ಶಾಂತಿಯುತ ಸಮಾಜಕ್ಕಾಗಿ ನಾಗರಿಕರು ಯೋಗವನ್ನು ತಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳುವಂತೆ ಕರೆ ನೀಡಿದರು. ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯಗಳು ಮತ್ತು ಅವುಗಳ ಅಧೀನದಲ್ಲಿರುವ ಇಲಾಖೆಗಳು ಇಂದು ನವದೆಹಲಿಯಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದವು. ಸಂವಹನ ಸಚಿವಾಲಯದ ಅಧೀನದಲ್ಲಿರುವ ದೂರ ಸಂಪರ್ಕ ಇಲಾಖೆಯು ನವದೆಹಲಿಯ ಸಂಚಾರ್ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು 100ಕ್ಕೂ ಹೆಚ್ಚು ಸಿಬ್ಬಂದಿಗಳು ಯೋಗ ಅಧಿವೇಶನದಲ್ಲಿ ಭಾಗವಹಿಸಿ ವಿವಿಧ ಯೋಗ ಆಸನಗಳು, ಧ್ಯಾನದ ಅಭ್ಯಾಸಗಳನ್ನು ಮಾಡಿದರು. ಗೃಹ ವ್ಯವಹಾರಗಳ ಸಚಿವಾಲಯ, ಭೂ ಸಂಪನ್ಮೂಲ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ, ವಿದೇಶಾಂಗ ಸಚಿವಾಲಯದ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಹಾಗೂ ಭಾರತ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರರ ಕಚೇರಿ ಜಂಟಿಯಾಗಿ ನವದೆಹಲಿಯ ಕರ್ತವ್ಯ ಭವನದಲ್ಲಿ ಯೋಗ ದಿನಾಚರಣೆಯನ್ನು ಆಯೋಜಿಸಿದ್ದವು. ಆರೋಗ್ಯಕರ ಜೀವನ ಶೈಲಿ ಮತ್ತು ಸಮಗ್ರ ಯೋಗಕ್ಷೇಮವನ್ನು ಉತ್ತೇಜಿಸುವಲ್ಲಿ ಯೋಗದ ಮಹತ್ವವನ್ನು ಈ ಕಾರ್ಯಕ್ರಮವು ಬಿಂಬಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಪೆರಿಯಪಾಳ್ಯಂನಲ್ಲಿರುವ ಸಮುದ್ರಾಹಾರ ರಫ್ತು ಕಂಪನಿಯಲ್ಲಿ ಇಂದು ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಕನಿಷ್ಠ 7 ಜನರು ಸಾವನ್ನಪ್ಪಿದ್ದು 70ಕ್ಕೂ ಹೆಚ್ಚು ಕಾರ್ಮಿಕರು ಅಸ್ವಸ್ಥಗೊಂಡಿದ್ದಾರೆ. ಪ್ರಾಥಮಿಕ ವರದಿಗಳ ಪ್ರಕಾರ ರಕ್ಷಣಾ ಮತ್ತು ವೈದ್ಯಕೀಯ ಕಾರ್ಯಾಚರಣೆಗಳು ಮುಂದುವರಿದಂತೆ ಸಾವಿನ ಸಂಖ್ಯೆ ಹೆಚ್ಚಾಗಬಹುದು. ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ವಿಶೇಷ ರಾಸಾಯನಿಕ, ಜೈವಿಕ ಮತ್ತು ಪರಮಾಣು ನಿರ್ವಹಣಾ ತಂಡಗಳೊಂದಿಗೆ ತಕ್ಷಣದ ರಕ್ಷಣಾ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿ ಕಟ್ಟುನಿಟ್ಟಾದ ಸುರಕ್ಷತಾ ಶಿಷ್ಟಾಚಾರಗಳ ಅಡಿಯಲ್ಲಿ ಸೋರಿಕೆಯನ್ನು ತಡೆಗಟ್ಟಲು ಪ್ರಯತ್ನ ನಡೆಸಲಾಗಿದೆ. ಘಟನೆಯ ಕುರಿತು ತನಿಖೆ ನಡೆಸಲು 3 ಸದಸ್ಯರ ಉನ್ನತ ಮಟ್ಟದ ಸಮಿತಿಯೊಂದನ್ನು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ರಚಿಸಿದ್ದು 24 ಗಂಟೆಗಳ ಒಳಗೆ ವರದಿ ಸಲ್ಲಿಸುವಂತೆ ಸಮಿತಿಗೆ ನಿರ್ದೇಶನ ನೀಡಿದ್ದಾರೆ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ನಡೆದ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರುಪರೀಕ್ಷೆಯನ್ನು ಇಂದು ಬಿಗಿ ಭದ್ರತೆಯ ನಡುವೆ ಸರಾಗವಾಗಿ ನಡೆಸಲಾಯಿತು. ಭಾರತದ 551 ನಗರಗಳು ಮತ್ತು ವಿದೇಶಗಳ 14 ನಗರಗಳಲ್ಲಿ 22.79 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದರು. ಪರೀಕ್ಷೆಯನ್ನು ಮಧ್ಯಾಹ್ನ 2 ಸಂಜೆ 5:15 ಇಂಗ್ಲಿಷ್ ಸೇರಿದಂತೆ 12 ಭಾರತೀಯ ಭಾಷೆಗಳಲ್ಲಿ ನಡೆಸಲಾಯಿತು. ದಂಬುಲ್ಲಾದಲ್ಲಿ ಇಂದು ನಡೆದ ತ್ರಿಕೋನ ಏಕದಿನ ಕ್ರಿಕೆಟ್ ಎ ಸರಣಿಯ ಫೈನಲ್ ಪಂದ್ಯದಲ್ಲಿ ಭಾರತ ಎ ತಂಡ ಆತಿಥೇಯ ಶ್ರೀಲಂಕಾ ಎ ತಂಡವನ್ನು 66 ರನ್ಗಳಿಂದ ಸೋಲಿಸಿ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಎ ತಂಡ ನಿಗದಿತ 50 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 377 ರನ್ಗಳ ಭಾರಿ ಮೊತ್ತ ಪೇರಿಸಿತು. ಭಾರತ ಪರ ವೈಭವ್ ಸೂರ್ಯವಂಶಿ ಕೇವಲ 11 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿ 29 ಎಸೆತಗಳಲ್ಲಿ 94 ರನ್ಗಳನ್ನು ಗಳಿಸಿ ಶ್ರೀಲಂಕಾ ಬೌಲರ್ಗಳ ಬೆವರಿಳಿಸಿದರು. ಶ್ರೀಲಂಕಾ ಎ ತಂಡದ ಪರ ಕುಗತಾಸ್ ಮಥುಲನ್, ರವೀಂದ್ರ ಫರ್ನಾಂಡೋ ಹಾಗೂ ವನುಜಾ ಸಾಹನ್ ತಲಾ 2 ವಿಕೆಟ್ ಪಡೆದರು. ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫೋರ್ಡ್ ಕ್ರೀಡಾಂಗಣದಲ್ಲಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಗುಂಪು

ಒಂದರ ಪಂದ್ಯದಲ್ಲಿ ಇಂದು ಭಾರತ ದಕ್ಷಿಣ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಭಾರತ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಭಾರತ 8 ಓವರ್ಗಳಲ್ಲಿ 3 ವಿಕೆಟ್ನಷ್ಟಕ್ಕೆ 68 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭಿವೃದ್ಧಿಯ ಫಲ ಸಮಾಜದ ಎಲ್ಲಾ ವರ್ಗಕ್ಕೂ ತಲುಪಿದಾಗ ಮಾತ್ರ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ. ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸ್ವಿಟ್ಜರ್ಲೆಂಡ್ನಲ್ಲಿಂದು ಪಶ್ಚಿಮ ಏಷ್ಯಾ ಸಂಘರ್ಷ ಕೊನೆಗೊಳಿಸುವ ನಿಟ್ಟಿನಲ್ಲಿ ಅಮೆರಿಕ ಇರಾನ್ ಮಾತುಕತೆ ಆರಂಭ. ದೇಶ ವಿದೇಶಗಳಲ್ಲಿ ವಿಜೃಂಭಣೆಯಿಂದ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ. ತಮಿಳುನಾಡಿನ ಸಮುದ್ರಾಹಾರ ಕಾರ್ಖಾನೆಯಲ್ಲಿ ಅಮೋನಿಯಾ ಅನಿಲ ಸೋರಿಕೆ, 7 ಸಾವು, 70 ಮಂದಿ ಅಸ್ವಸ್ಥ. ಹಾಗೂ ತ್ರಿಕೋನ ಏಕದಿನ ಕ್ರಿಕೆಟ್ ಎ ಸರಣಿ ಫೈನಲ್ನಲ್ಲಿ ಆತಿಥೇಯ ಶ್ರೀಲಂಕಾ ವಿರುದ್ಧ 66 ರನ್ಗಳಿಂದ ಗೆದ್ದ ಭಾರತ ಎ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.

0: ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳು ಬಿತ್ತರಗೊಂಡವು. ಇನ್ನು ಮುಂದೆ ಕೇಳಿ ಬರೋಣ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಆರ್ಟಿಐ ಕಾಯ್ದೆ ಕುರಿತು ಎಚ್ಚರಿಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ ಬಿಎನ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಎಲ್ಲರಿಗೂ ನಮಸ್ಕಾರ. ನೋಡಿ, ಈ ದಿನ ನಾವು ಆರ್ಟಿಐ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಆರ್ಟಿಐ ಅಂದರೆ ರೈಟ್ ಟು ಇನ್ಫಾರ್ಮೇಷನ್. ರೈಟ್ ಟು ಇನ್ಫಾರ್ಮೇಷನ್, ಮಾಹಿತಿ ಪಡೆಯುವ ಹಕ್ಕು. ನೋಡಿ, ಈ ಕಾನೂನು ನಮಗೆ 2005 ಜಾರಿಗೆ ಬಂತು. ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2005 ಇದು ಜಾರಿಗೆ ಬರುತ್ತೆ. ನೋಡಿ, ಇದು ಹಾಗೆ ನಾವು ನೋಡೋದಾದರೆ ಒಂದು ಇಂಟ್ರೊಡಕ್ಷನ್ನ ಹೇಳೋದಾದರೆ, ಪ್ರತಿಯೊಬ್ಬ ನಾಗರಿಕನು ಮಾಹಿತಿಯನ್ನು ಪಡೆಯುವ ಅವಕಾಶದ ಹಕ್ಕಿಗಾಗಿ, ಹಾಗೆ ಅದಕ್ಕೆ ಸಂಬಂಧಪಟ್ಟ ವಿಷಯಗಳಿಗಾಗಿ ಕಲ್ಪಿಸಿದಂಥ ಒಂದು ಅಧಿನಿಯಮ, ಆ್ಯಕ್ಟ್. ಈ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮವನ್ನು ಒಬ್ಬ ನಾಗರಿಕನು ಮಾಹಿತಿಯನ್ನು ಪಡೆಯೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತಹ ಒಂದು ಆ್ಯಕ್ಟ್. ಸರ್ಕಾರವು ಹೊಂದಿರುವ ಮಾಹಿತಿಯ ಹಕ್ಕನ್ನು ನಮ್ಮ ದೇಶದ ಸಂವಿಧಾನದಲ್ಲಿ ನಾಗರಿಕರಿಗೆ ಈ ಒಂದು ಹಕ್ಕನ್ನು ಕೊಡಲಾಗಿದೆ. ನಾಗರಿಕರು ಮಾಹಿತಿಯನ್ನು ಪಡೆಯುವ ಅವಕಾಶಗಳನ್ನು, ಆ ಒಂದು ಅವಕಾಶದ ಉಪಬಂಧಗಳನ್ನು ಈ ಆಕ್ಟಲ್ಲಿ ಕಲ್ಪಿಸಿದ್ದರಿಂದ ಆಡಳಿತದಲ್ಲಿನ ಮುಕ್ತತೆ, ಪಾರದರ್ಶಕತೆ ಮತ್ತು ಆ ಒಂದು ಜವಾಬ್ದಾರಿ, ಹೊಣೆಗಾರಿಕೆಗಳನ್ನು ಹೆಚ್ಚಿಸಿ ಆಡಳಿತದಲ್ಲಿಯ ವ್ಯವಸ್ಥೆಯನ್ನು ಅರ್ಥಪೂರ್ಣವಾಗಿಸಿದೆ. ನೋಡಿ, ನಾವು ಮೊದಲೇ ಹೇಳ್ದಂಗೆ 2005 ಈ ಒಂದು ಮಾಹಿತಿ ಹಕ್ಕು ಅಧಿನಿಯಮದ ಕಾನೂನು ಬಂತು. ಆದರೆ ಈ ಒಂದು ಕಾನೂನು ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನು ಹೊರತುಪಡಿಸಿ ನಮ್ಮ ಭಾರತ ದೇಶಕ್ಕೆ ಮಾತ್ರ ಇದು ಅನ್ವಯಿಸುತ್ತದೆ. ವೆರಿ ಇಂಪಾರ್ಟೆಂಟ್. ಸೊ ಈಗ ನಾವು ಸರಳವಾಗಿ ತಿಳ್ಕೊಳ್ಳೋದೇನೆಂದರೆ, ಮಾಹಿತಿ ಅಂದರೆ ಏನು? ನೋಡಿ, ಸಾಮಾನ್ಯವಾಗಿ ಒಂದು ವರ್ತಮಾನ ಕಾಲದಲ್ಲಿ ಅಥವಾ ಸದ್ಯದಲ್ಲಿ ಚಾಲ್ತಿಯಲ್ಲಿರುವಂಥ ಯಾವುದೇ ಕಾನೂನಿನ ಅಡಿಯಲ್ಲಿ ವೈಯಕ್ತಿಕ ಪ್ರಾಧಿಕಾರ, ಸಾರ್ವಜನಿಕ ಪ್ರಾಧಿಕಾರ ಇವುಗಳಿಗೆ ಸಂಬಂಧಿಸಿದ ಮಾಹಿತಿ, ಅದು ಯಾವುದೇ ನಮೂನೆಯ ಒಂದು ಸಾಮಗ್ರಿಯಾಗಿರಲಿ ಅಥವಾ ದಾಖಲೆ ಆಗಿರಲಿ, ದಾಸ್ತಾವೇಜು ಆಗಿರಲಿ, ಯಾವುದೇ ಒಂದು ಇಮೇಲು ಅಥವಾ ಮೆಮೋ ಥರದ್ದು ಅಥವಾ ಅಭಿಪ್ರಾಯಗಳಾಗಲಿ, ಸಲಹೆಗಳಾಗಲಿ, ಈ ಕೆಲವೊಂದು ಪ್ರೆಸ್ ರಿಲೀಸ್ ಆದೇಶ, ಅನೇಕ ಜನರಿಗೆ ಕಳಿಸಿದಂಥ ಒಂದು ಪತ್ರಗಳು, ಕರಾರು, ವರದಿಗಳು, ಕಾಗದಗಳು, ಮಾದರಿಗಳು, ದಿನಚರಿಯ ಪುಸ್ತಕಗಳು, ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ವಿಧಾನದ ಮೂಲಕ ಸಂಬಂಧಿಸಿದಂಥದ್ದನ್ನು ಒಳಗೊಂಡಿರುವಂಥದ್ದೇ ಮಾಹಿತಿ. ನೋಡಿ, ಮಾಹಿತಿ ಅಂತಂದರೆ ಈಗ ನಾನೇನು ಹೇಳಿದೆ ಇವುಗಳನ್ನೆಲ್ಲವನ್ನು ಒಳಗೊಂಡಿರುತ್ತದೆ. ನೆಕ್ಸ್ಟ್ ನಾವು ಹೇಳೋದಾದರೆ ಮಾಹಿತಿ ಹಕ್ಕು

0: ಅಂದ್ರೆ ಏನು? ಈಗ ನಾವು ತಿಳ್ಕೊಂಡಿದ್ದನ್ನು ಮಾಹಿತಿ ಹಕ್ಕು, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ 2005 ಬಂತು. ಅದು ಯಾಕೆ ಬಂತು? ನಮ್ಮ ದೇಶಕ್ಕೆ ಅದು ಯಾವ ರಾಜ್ಯಗಳನ್ನು ಹೊರತುಪಡಿಸಿ ಅದು ನಮಗೆ ಅನ್ವಯ ಆಗುತ್ತೆ ಅಂತ ತಿಳ್ಕೊಂಡು, ಮಾಹಿತಿ ಅಂದರೆ ಏನು ಅಂತ ಸ್ಪಷ್ಟವಾಗಿ ತಿಳ್ಕೊಂಡು, ಈಗ ಮಾಹಿತಿ ಹಕ್ಕು ಅಂದರೆ ಏನು, ವಾಟ್ ಈಸ್ ದ ರೈಟ್ ಟು ಇನ್ಫಾರ್ಮೇಶನ್. ನೋಡಿ, ಯಾವುದೇ ಸಾರ್ವಜನಿಕ ಪ್ರಾಧಿಕಾರದ ನಿಯಂತ್ರಣದಲ್ಲಿರುವ ನಾವು ಸುಲಭವಾಗಿ ನೋಡುವಂಥದ್ದು ಅದು ಡಾಕ್ಯುಮೆಂಟ್ಸ್, ದಾಸ್ತಾವೇಜಾಗಲಿ, ದಾಖಲೆಗಳಾಗಲಿ, ಅಥವಾ ಕೆಲಸದ ನಿರೀಕ್ಷಣೆಗಳಾಗಲಿ, ಬರೆದುಕೊಳ್ಳುವಂಥದ್ದು, ನಕಲು ಮಾಡುವಿಕೆ ಅಂಥದ್ದು, ಜೆರಾಕ್ಸ್ ಅಥವಾ ಆ ದಾಸ್ತಾವೇಜನ್ನು ದೃಢೀಕರಿಸಿದ ಪ್ರತಿಗಳಾಗಿ, ಸರ್ಟಿಫೈಡ್ ಕಾಪೀಸ್ಗಳಾಗಲಿ, ಅಥವಾ ಎನಿ ದಾಖಲೆಗಳಾಗಲಿ, ಅಥವಾ ವಸ್ತುವಿನ ದೃಢೀಕರಿಸಿದ ಮಾದರಿ, ಮಾಹಿತಿ ಸಂಗ್ರಹಣೆಯ ಡಿಸ್ಕಟ್ಸ್, ಪ್ಲಾಪಿ, ಟಿಪ್ಸ್, ವಿಡಿಯೋ ಕ್ಯಾಸೆಟ್ ಅಥವಾ ಇನ್ನಿತರ ಯಾವುದೇ ಎಲೆಕ್ಟ್ರಾನಿಕ್ ಮೂಲಕ ಮುದ್ರಣ ಪ್ರತಿ ಅಂತ ಮಾಹಿತಿ ಗಣಕಯಂತ್ರ ಅಥವಾ ಯಾವುದೇ ಸಾಧನದಿಂದ ಇರುವಂಥದ್ದನ್ನು ನಾವು ಪಡೆಯುವಂಥದ್ದನ್ನು ಮಾಹಿತಿ ಹಕ್ಕು ಅಂತ ಹೇಳ್ಬೋದು. ಇಂಥ ಒಂದು ಮಾಹಿತಿ ಪಡೆಯುವ ಅವಕಾಶದ ಹಕ್ಕಿಗಾಗಿ ನಮ್ಮ ಈ ಕಾನೂನುಗೂ ನಮಗೆ ಈ ಒಂದು ಉಪಬಂಧ ಕಲ್ಪಿಸುವುದರಿಂದ ಆಡಳಿತದಲ್ಲಿ ಮುಕ್ತತೆ, ಪಾರದರ್ಶಕತೆ, ಹೊಣೆಗಾರಿಕೆ, ಜವಾಬ್ದಾರಿಗಳನ್ನು ಹೆಚ್ಚಿಸುತ್ತೆ. ಮತ್ತು ಈ ಜನರು ಆಡಳಿತದಲ್ಲಿ ಪರಿಣಾಮಕಾರಿಯಾಗಿ ಭಾಗವಹಿಸುವುದನ್ನು ಖಚಿತಪಡಿಸಿಕೊಳ್ಳುವುದರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅರ್ಥಪೂರ್ಣವಾಗಿ ಮಾಡುತ್ತದೆ. ಪ್ರತಿಯೊಬ್ಬ ನಾಗರಿಕನು ಮಾಹಿತಿ ಪಡೆಯುವ ಅವಕಾಶದ ಹಕ್ಕಿಗಾಗಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಹಾಗೂ ಅದಕ್ಕೆ ಅನುಷಂಗಿಕ ವಿಷಯಗಳಿಗಾಗಿ ಈ ಅಧಿನಿಯಮವನ್ನು ಕಲ್ಪಿಸಲಾಗಿದೆ. ಅದು ನೆಕ್ಸ್ಟ್ ರಿಕ್ವೆಸ್ಟ್ ಫಾರ್ ಒಬ್ಟೈನಿಂಗ್ ಇನ್ಫಾರ್ಮೇಷನ್. ಈ ಒಂದು ಏನು ಮಾಹಿತಿ ಪಡೆಯಲು ಮನವಿ, ಇದರ ಒಂದು ಕಲಂ 6 ಹೇಳಿದೆ. ಅಟೆ ಆಕ್ಟ್ ಸೆಕ್ಷನ್ 6 ಇದ್ರ ಬಗ್ಗೆ ಇದೆ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿಯು ಈ ಒಂದು ಆ್ಯಕ್ಟ್ದ ಅನ್ವಯ ಯಾವುದೇ ಮಾಹಿತಿಯನ್ನು ಪಡೆಯಬೇಕೆಂದು ಅವನು ಇಚ್ಛಿಸಿದ್ದಲ್ಲಿ, ಎ ಪರ್ಸನ್ ಹೂ ಡಿಸೈರ್ ಟು ಅಬ್ಟೈನ್ ಎನಿ ಇನ್ಫಾರ್ಮೇಶನ್ ಅಂಡರ್ ದಿಸ್ ಆ್ಯಕ್ಟ್, ಲಿಖಿತವಾದ ಮನವಿಯನ್ನು ಅಥವಾ ಎಲೆಕ್ಟ್ರಾನಿಕ್ ಮೂಲಕ ಅಥವಾ ನಮ್ಮ ಮಾತೃಭಾಷೆಯಲ್ಲಿ ಅಥವಾ ಆಂಗ್ಲ ಭಾಷೆಯಲ್ಲಿ ಅಥವಾ ಹಿಂದಿ ಅಥವಾ ಆ ಒಂದು ಕಚೇರಿಯ ಭಾಷೆ, ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಅರ್ಜಿಯು ಗೊತ್ತುಪಡಿಸಲಾಗದ ಒಂದು ಫೀಸನ್ನು ಸಹ ಹೊಂದಿರುತ್ತದೆ. ಒಬ್ಬ ವ್ಯಕ್ತಿ ಮಾಹಿತಿ ಪಡಿಬೇಕಾದ್ರೆ ಆ ವ್ಯಕ್ತಿ ಲಿಖಿತವಾಗಾದರೂ ಬರೀಬಹುದು ಅಥವಾ ಟೈಪಿಂಗ್ ಆದರೂ ಮಾಡಿಸ್ಬೋದು. ಮತ್ತು ಅದಕ್ಕೆ ತಗಲುವಂಥ ಒಂದು ಫೀಸ್ ಅಂತ ಬರುತ್ತೆ, ಅದನ್ನು ನಾವಲ್ಲಿ ಎಷ್ಟು ಇರುತ್ತೆ ಅದನ್ನು ನಾವು ತುಂಬಬೇಕಾಗಿಲ್ಲ. ಸಂದರ್ಭಕ್ಕೆ ಅನುಸಾರವಾಗಿ ಕೇಂದ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ, ಸಂದರ್ಭಕ್ಕೆ ಅನುಸಾರವಾಗಿ ಕೇಂದ್ರ ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಅಥವಾ ರಾಜ್ಯ ಸಹಾಯಕ ಸಾರ್ವಜನಿಕ ಅಧಿಕಾರಿಗಳಿಗೆ ಯಾರೋ ಒಬ್ಬರು ಬೇಕಾದ ಮಾಹಿತಿಯ ವಿವರಣೆಯೊಂದಿಗೆ ಆ ಅರ್ಜಿಯನ್ನು ನಾವು ಸಲ್ಲಿಸಬೇಕಾಗತ್ತೆ. ಆದರೆ ಎಲ್ಲಿ ಲಿಖಿತವಾದ ಮನವಿಯನ್ನು ಸಲ್ಲಿಸಿರುವುದಿಲ್ಲವೋ ಆ ಸಂದರ್ಭದಲ್ಲಿ ಅದಕ್ಕೆ ಅನುಗುಣವಾಗಿ ಕೇಂದ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಯುಕ್ತವಾದ ಸೇವೆಯನ್ನು ಮಾಹಿತಿ ಪಡೆಯುವ ವ್ಯಕ್ತಿಯ ಮೌಖಿಕ ಒಂದು ಓರಲ್ ಮನವಿಯನ್ನೇ ಅದನ್ನು ಲಿಖಿತವೆಂದು ರೂಪಾಂತರಿಸಬೇಕಾದಂಥ ಒಂದು ಕಾನೂನು ಇದೆ. ಮಾಹಿತಿಗಾಗಿ ಮನವಿಯನ್ನು ಸಲ್ಲಿಸುವ ವ್ಯಕ್ತಿ ಆ ವ್ಯಕ್ತಿಯ ವಿವರಣೆಯ ಮಾಹಿತಿ ಬಿಟ್ಟು ಅವಶ್ಯಕ ಮಾಹಿತಿ ಬಗ್ಗೆ ಕಾರಣವನ್ನು ಕೊಡುವ ಅಥವಾ ವ್ಯಕ್ತಿಗಳ ಮಾಹಿತಿ ಕೊಡುವ ಅವಶ್ಯಕತೆ ಇರುವುದಿಲ್ಲ. ನೋಡಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಒಬ್ಬ ವ್ಯಕ್ತಿ ಆರ್ ಟಿ ಆಕ್ಟ್ ಅಡಿಯಲ್ಲಿ ನನಗೊಂದು ಮಾಹಿತಿ ಬೇಕು ಅಂತೇಳಿ ಆ ವ್ಯಕ್ತಿ ಒಂದು ಅರ್ಜಿನ ಕೊಟ್ಟಂಥ ಸಂದರ್ಭದಲ್ಲಿ ಈ ಮಾಹಿತಿ ನಿಮಗೆ ಯಾಕೆ ಬೇಕು ಅಂತ ಅಲ್ಲಿಯ ಏನು ಇದ್ದಾರೆ ಮಾಹಿತಿ ಅಧಿಕಾರಿಗಳಾಗಲಿ ಮತ್ತೊಬ್ಬರಾಗಲಿ ಕೇಳುವಂಥದ್ದಿಲ್ಲ. ಆ ಮಾಹಿತಿ ನನಗೇನು, ಅದು ಯಾಕೆ ಅವಶ್ಯಕತೆ, ಅದರಿಂದ ನನಗೇನು ಪ್ರಯೋಜನ, ಅದನ್ನೇನು ಕೇಳಕ್ಕೆ ಬರುತ್ತಿಲ್ಲ. ನಾವು ಮಾಹಿತಿ ಕೇಳ್ತಾ ಇದ್ದೀವಿ, ಅವ್ರು ಮಾಹಿತಿ ಕೊಡಬೇಕು. ಇದೊಂದು ಇಂಪಾರ್ಟೆಂಟ್. ಎಲ್ಲಿ ಒಂದು ಮನವಿಯನ್ನು ಮಾಹಿತಿಗಾಗಿ ಸಾರ್ವಜನಿಕ ಪ್ರಾಧಿಕಾರಕ್ಕೆ ಸಲ್ಲಿಸುತ್ತಾರೋ, ಅದು ಒಂದು ವೇಳೆ ಬೇರೆ ಸಾರ್ವಜನಿಕ ಪ್ರಾಧಿಕಾರ ಸ್ವಾಧೀನದಂತಹ ಸಂದರ್ಭದಲ್ಲಿ ಆ
1: ಒಂದು ವಸ್ತು ವಿಷಯ

ಬೇರೊಂದು ಸಾರ್ವಜನಿಕ ಪ್ರಾಧಿಕಾರದ ಕಾರ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರದಲ್ಲಿ ಆ ಒಂದು ಸಾರ್ವಜನಿಕ ಪ್ರಾಧಿಕಾರವು ಅಂತಹ ಅರ್ಜಿಯನ್ನು ಮಾಹಿತಿ ಲಭ್ಯವಿದ್ದ ಸಾರ್ವಜನಿಕರ ಪ್ರಾಧಿಕಾರಕ್ಕೆ ವರ್ಗಾಯಿಸಬಹುದು ಅಥವಾ ಅದನ್ನು ಯಾವ ಅಧಿಕಾರಿಗೆ ವರ್ಗಾಯಿಸಲಾಗಿದೆ ಎಂದು ತಕ್ಷಣವ ಅರ್ಜಿದಾರನಿಗೆ ಹೇಳಬೇಕು. ನೋಡಿ, ನಾವು ಮಾಹಿತಿಗಾಗಿ ಆರ್ಟಿಯಲ್ಲಿ ನಾವು ಅರ್ಜಿ ಹಾಕ್ತೀವಿ. ಆ ಅರ್ಜಿ ಆ ಒಂದು ಇಲಾಖೆಯಲ್ಲಿ ಲಭ್ಯವಿಲ್ಲದಿದ್ದಂಥ ನಾವು ಅರ್ಜಿಯಲ್ಲಿ ಕೇಳಿರುವಂಥ ಮಾಹಿತಿ ಆ ಒಂದು ಇಲಾಖೆಯಲ್ಲಿ ಲಭ್ಯವಿಲ್ಲ ಎಂದೆನಿಸಿದಂಥ ಸಂದರ್ಭದಲ್ಲಿ ಆ ಒಂದು ಅಧಿಕಾರಿಗಳು ಆ ಮಾಹಿತಿ ಎಲ್ಲಿ ಲಭ್ಯವಿದೆಯೋ, ಆ ದಾಖಲೆ ಆ ದಸ್ತಾವೇಜುಗಳು ಎಲ್ಲಿ ಇರುತ್ತದೆಯೋ ಆ ಒಂದು ಪ್ರಾಧಿಕಾರಕ್ಕೆ ತಾವೇ ಕಳಿಸತಕ್ಕದ್ದು, ಅಂದರೆ ಅಧಿಕಾರಿಗಳು ಅದನ್ನು ಕಳಿಸತಕ್ಕದ್ದು. ಮತ್ತೆ ಆರ್ ಟಿ ಎ ಕಾರ್ಯಕರ್ತ ಯಾರಿರ್ತಾರೆ, ಅರ್ಜಿದಾರ ಇರ್ತಾರೆ, ಆರ್ ಟಿ ಎ ಹಾಕಿದಂಥ ಅರ್ಜಿದಾರ, ಆತನಿಗೆ ಇಂಥ ಅಧಿಕಾರಿಗೆ ಇಂಥ ಇಲಾಖೆಗೆ ಈ ನೀವು ಕೊಟ್ಟಂಥ ಅರ್ಜಿನ ವರ್ಗಾವಣೆ ಮಾಡಲಾಗಿದೆ ಅಂತೇಳಿ ನಾವು ಅರ್ಜಿದಾರರಿಗೆ ತಿಳಿಸ್ಬೇಕಾಗತ್ತೆ. ಅಂದರೆ ಕೆಲವೊಂದು ಉಪಕಲಂನ ಅಡಿಯಲ್ಲಿ ಹೇಳುತ್ತೆ, ಒಂದು ವೇಳೆ ಅಂಥ ಅರ್ಜಿಗಳು ವರ್ಗಾವಣೆ ಮಾಡಿದ ಕೂಡಲೇ ಸಾಧ್ಯವಾದಷ್ಟು ಬೇಗನೆ, ಅಂದರೆ ಅರ್ಜಿಯಲ್ಲಿ ಸ್ವೀಕರಿಸಿದ ಒಂದು ಬಿಫೋರ್ 5 ಡೇಸ್ 5 ದಿವಸದೊಳಗಾಗಿ ಅದನ್ನು ಮಾಡಬೇಕು ಅಂತ ಹೇಳುತ್ತೆ. ನೋಡಿ, ಅದರ ಜೊತೆಗೆ ಇನ್ನೊಂದಿದೆ, ನಾವೆಲ್ಲರೂ ಅಂದ್ಕೊಂಡಿರ್ತೀವಿ ಈ ಆರ್ಟಿ ಆ್ಯಕ್ಟಲ್ಲಿ ನಾವು ಯಾವುದೇ ದಾಖಲೆಗಳನ್ನ ಕೇಳಿದ್ರು ಕೊಟ್ಟೇ ಕೊಡ್ತಾರೆ. ಆದರೆ ಈ ಆ್ಯಕ್ಟಲ್ಲಿ ಸೆಕ್ಷನ್ 7 ಹೇಳುತ್ತೆ, ಕೆಲವೊಂದನ್ನು ತಿರಸ್ಕರಿಸ್ಬೋದು, ಕೆಲವೊಂದು ಮಾಹಿತಿಗಳನ್ನು ಸಹ ಕೊಡದೇ ಇರೋಂಥ ಅಧಿಕಾರ ಮಾಹಿತಿ ಅಧಿಕಾರಿಗಳಿಗೆ ಇದೆ. ಅದು ಯಾವ್ಯಾವುದು ಏನು ಅಂತ ನಾವು ಈಗ ತಿಳ್ಕೊಳ್ಳೋದು. ಸೆಕ್ಷನ್ 7 ನಾನು ಆಮೇಲೆ ಬರ್ತೀನಿ. ಈಗ ಸೆಕ್ಷನ್ 8, ಮಾಹಿತಿಯ ಪ್ರಕಟಿಸಲು ಏನು ವಿನಾಯಿತಿ ಇದೆ ಅಂತ ಹೇಳಿ ಹೇಳ್ತೇನೆ. ಹೇಳಿದ್ರು ನೋಡಿ, ಮಾಹಿತಿಯನ್ನು ಪ್ರಕಟಿಸುವುದರಿಂದ, ಒಬ್ಬ ಅರ್ಜಿದಾರ ಕೇಳಿದಂಥ ಮಾಹಿತಿಯನ್ನು ಪ್ರಕಟಿಸುವುದರಿಂದ ನಮ್ಮ ಭಾರತದ ದೇಶಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ಕೆಡಕಾಗುತ್ತದೆ ಅಥವಾ ಅಪಾಯಕಾರಿ ಆಗುತ್ತೆ ಅಂತ ಏನು ಅನಿಸಿದ್ರೆ ಅಂತಹ ಸಂದರ್ಭದಲ್ಲಿ ಮಾಹಿತಿಗಳನ್ನು ಕೊಡೋಕೆ ಬರೋದಿಲ್ಲ. ವೈಜ್ಞಾನಿಕವಾಗಿ ಅಥವಾ ಆರ್ಥಿಕ ಹಿತಾಸಕ್ತಿಗೆ ಇಂತಹ ಸಂಬಂಧಿಸಿದಂಥ ವಿದೇಶದೊಂದಿಗೆ ಅಥವಾ ಅಪರಾಧ ಮಾಡಲು ಹುರಿದುಂಬಿಸುವಂಥ ಕೆಲವೊಂದು ಮಾಹಿತಿಗಳಾಗಿದ್ದಂಥ ಸಂದರ್ಭದಲ್ಲಿ ಕೊಡೋಕೆ ಬರೋದಿಲ್ಲ. ಕೆಲವೊಂದು ಭಾಗಗಳಿವೆ, ಈ ಒಂದು ಮಾಹಿತಿಯನ್ನು ಬಹಿರಂಗಪಡಿಸಲು ಯಾವುದೇ ಗೌರವನ್ವಿತ ನ್ಯಾಯಾಲಯ ಅಥವಾ ಪ್ರಾಧಿಕಾರಗಳು ನಿಷೇಧಿಸಿದ್ದರೆ, ಅದನ್ನು ಕೊಡಬೇಡಿ ಅಂತೇಳಿ ಒಂದು ಆದೇಶವಾಗಿದ್ದರೆ ಅಂಥ ಬಹಿರಂಗಪಡಿಸಬೇಕೆಯ, ಒಂದು ವೇಳೆ ಅವರು ಆ ಥರ ಆದಂಥ ಬಹಿರಂಗಪಡಿಸಿದರೆ ಅದು ನ್ಯಾಯಾಲಯ ನಿಂದನೆ ಆಗುತ್ತೆ, ನಾವು ಕೊಡುವ ಮಾಹಿತಿಯಿಂದಾಗಿ ನ್ಯಾಯಾಲಯ ನಿಂದನೆ ಆಗುವಂತಿದ್ದರೆ ಅದನ್ನು ಕೊಡಲು ಬರೋದಿಲ್ಲ. ನಾವು ಅಂದರೆ ಮೀನ್ಸ್ ಮಾಹಿತಿ ಅಧಿಕಾರಿಗಳು ಮಾಹಿತಿಯನ್ನು ಬಹಿರಂಗಪಡಿಸುವುದರಿಂದ ಸಂಸತ್ತಿನ ಅಥವಾ ರಾಜ್ಯ ವಿಧಾನಮಂಡಲದ ವಿಶೇಷಾಧಿಕಾರಿಗಳ ಉಲ್ಲಂಘನೆಯಾಗುವಂಥ ಮಾಹಿತಿಯನ್ನು ಸಹ ಕೊಡೋಕೆ ಬರೋದಿಲ್ಲ. ಮಾಹಿತಿಯ ವಾಣಿಜ್ಯ, ಅದರ ನಂಬಿಕೆ, ವ್ಯಾಪಾರ ಗೋಪ್ಯತೆ ಅಥವಾ ಜ್ಞಾನದಿಂದ ಬಂಧಿಸುವಂಥ ಸ್ವತ್ತುಗಳು ಬಹಿರಂಗಪಡಿಸುವುದರಿಂದ ಆ ಮೂರನೇ ವ್ಯಕ್ತಿತ್ವಕ್ಕೆ ಧಕ್ಕೆಯಾಗುವಂತಿದ್ದರೆ ಸಾರ್ವಜನಿಕ ಪ್ರಾಧಿಕಾರವು ಸಮಾಧಾನಗೊಂಡಲ್ಲಿ ಅಂಥ ಮಾಹಿತಿಯನ್ನು ಬಹಿರಂಗಪಡಿಸಬಾರದು ಅಂತ ಹೇಳಿ ಈ ಒಂದು ಆ್ಯಕ್ಟಲ್ಲಿ ಹೇಳುತ್ತೆ. ಜನರ ವಿಶ್ವಾಸಕ್ಕೆ ಸಮಾಜಕ್ಕೆ ಧಕ್ಕೆ ಉಂಟಾಗುತ್ತದೆ ಅಂತ ಅನ್ನಿಸಿದಾಗ ಸಕ್ಷಮ ಪ್ರಾಧಿಕಾರವು ಸಮಾಧಾನಪಟ್ಟಲ್ಲಿ ಸಾರ್ವಜನಿಕ ಹಿತಾಸಕ್ತಿಯನ್ನು ಗಣನೆಗೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಮಾಹಿತಿಗಳನ್ನು ಬಹಿರಂಗಪಡಿಸೋಕೆ ಬರದು. ತುಂಬ ಹೇಳುತ್ತೆ, ವಿದೇಶಿ ಸರ್ಕಾರದೊಂದಿಗೆ ಗೌಪ್ಯವಾಗಿ ಸ್ವೀಕರಿಸಿದಂಥ ಮಾಹಿತಿಗಳನ್ನು ಬಹಿರಂಗಪಡಿಸಲಾಗೋದಿಲ್ಲ. ಯಾವುದೇ ಮಾಹಿತಿಯನ್ನು ಬಹಿರಂಗಪಡಿಸುವುದರಿಂದ ಯಾವುದೇ ವ್ಯಕ್ತಿಯ ಜೀವಕ್ಕೆ ಅಥವಾ ದೈಹಿಕ ಸಂಕಟಕ್ಕೆ ಗುರಿಯಾಗುತ್ತಿದ್ದರೆ ಅಂತಹ ಮಾಹಿತಿಯನ್ನು ರಕ್ಷಣೆಗೋಸ್ಕರ ಬಹಿರಂಗಪಡಿಸಬಾರದು ಅಂತ ಹೇಳುತ್ತೆ ಈ ಆಕ್ಟಲ್ಲಿ. ಈ ಒಂದು ಮಾಹಿತಿಯನ್ನು ಬಹಿರಂಗಪಡಿಸುವುದರಿಂದ ತನಿಖೆ ಅಥವಾ ಬಂಧಿಸುವಂಥ ಅಥವಾ ಅಪರಾಧಿಗಳ ಕಾನೂನು ವಿವರಣೆಗೆ ಅಡ್ಡಿಯುಂಟಾಗುತ್ತಿದ್ದರೆ, ಅಥವಾ ಇನ್ನೂ ಹೇಳುತ್ತೆ ಸಚಿವ ಸಂಪುಟದ ಕಾಗದ ಪತ್ರಗಳು, ಮಂತ್ರಿಗಳ ಆಲೋಚನೆ ಅಥವಾ ಕಾರ್ಯದರ್ಶಿ ಮತ್ತು ಇತರ ಅಧಿಕಾರಿಗಳ ಆಲೋಚನೆ ಚರ್ಚೆ ವಿಚಾರ ಮಾಡುವುದು ಏನಿರುತ್ತೆ ಇದನ್ನುಗಳನ್ನು ಒಳಗೊಂಡಿದ್ದಂಥ ಸಂದರ್ಭದಲ್ಲಿ ಆ ಒಂದು ಮಾಹಿತಿಗಳನ್ನು ಕೊಡಕ್ಕೆ ಬರುತ್ತೆ. 1923 ಒಂದು ಆ್ಯಕ್ಟ್ ಇದೆ, 1923 ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್, ಉದ್ಯೋಗದ ಗುಪ್ತ ರಹಸ್ಯ ಅಧಿನಿಯಮ. ಈ ಅಡಿಯಲ್ಲಿ ಏನೇ ಹೇಳಿದ್ರು ಅಥವಾ ಯಾವುದೇ ವಿನಾಯಿತಿಯನ್ನು

ಒಂದರ ಒದಗಿಸಿದ್ರೂ ಸಹ ಪರವಾನಗಿದ್ರೂ ಸಹ ಸಾರ್ವಜನಿಕ ಪ್ರಾಧಿಕಾರವು ಸಾರ್ವಜನಿಕ ಹಿತಾಸಕ್ತಿಗೆ ಕುಂದು ಬರದೆಂಬ ಪ್ರಾಧಾನ್ಯತೆಯನ್ನು ಮೀರಿಸದಂತ ಮಾಹಿತಿಯನ್ನು ಬಹಿರಂಗಪಡಿಸಬಹುದು ಅಂತ ಹೇಳಿ ನೋಟ್ ವೈಟ್ಸ್ ಹೇಳುತ್ತೆ. ಇನ್ನೊಂದು ಡಿಸ್ಪೋಸಲ್ ಆಫ್ ರಿಕ್ವೆಸ್ಟ್, ನಾವೇನೋ ಒಬ್ಬ ಅರ್ಜಿದಾರ ಏನು ಮಾಹಿತಿಯನ್ನು ಕೇಳಿರ್ತಾನೆ, ಆ ಅರ್ಜಿ ಕಲಂ 6 ಆಕ್ಟ್ ಸೆಕ್ಷನ್ 6 ನಾವು ಸ್ವೀಕರಿಸಿದ ನಂತರ ಕಲಂ 7 ನಾವು ಅದನ್ನು ಆ ಕೋರಿಕೆಯ ವಿನಿಮಯ ಮಾಡಬೇಕಾಗುತ್ತೆ. ಅದೇ ಅಂದರೆ ಸಾಧ್ಯವಾದಷ್ಟು ಆ ಮನವಿಯನ್ನು ಶೀಘ್ರದಲ್ಲಿ ಮಾಹಿತಿನ ಗೊತ್ತುಪಡಿಸಬೇಕಾಗುತ್ತೆ. ಇಂಥ ಮನವಿಯನ್ನು ಸ್ವೀಕರಿಸಿದ 30 ಒಳಗೆ ಒಬ್ಬ ಮಾಹಿತಿದಾರ ಆ ದೂರದಾರ ಕೊಟ್ಟಂಥ ಸಂದರ್ಭದಲ್ಲಿ ಅರ್ಜಿದಾರ 30 ನಾವು ಮಾಹಿತಿನ ಕೊಡಬೇಕು ಅಂತ ಹೇಳಿ ಆಕ್ಟ್ ಹೇಳುತ್ತೆ. ಅಥವಾ ನಾವು ಹೇಳಿದೆ, ಈಗ ತಾನೇ ಹೇಳಿದೆ, ಸೆಕ್ಷನ್ 8 ಪ್ರಕಾರ ಅರ್ಜಿಯಲ್ಲಿ ಆ ಥರ ವಿಚಾರಕ್ಕೆ ಸಂಬಂಧಪಟ್ಟಿದ್ರೆ ಅದನ್ನು ತಿರಸ್ಕರಿಸಲೂಬಹುದು ಅಂತ. ಎಲ್ಲಿ ಇಂಥ ಮಾಹಿತಿಯನ್ನು ಕೇಳಲಾಗಿದೆಯೋ ಆ ಜೀವನದ ವ್ಯಕ್ತಿಯ ಸ್ವಾತಂತ್ರ್ಯ ಇದ್ದಲ್ಲಿ ಅಂತಹದನ್ನು ಅರ್ಜಿ ಸ್ವೀಕರಿಸಿದ 48 ಪೂರೈಸಬೇಕು ಅಂತ ಸಹ ಹೇಳುತ್ತೆ. ಒಂದು ಕ್ಲಾರಿಫೈ, ಒಬ್ಬ ಅರ್ಜಿದಾರ ಆರ್ಟಿಗೆ ಅರ್ಜಿ ಸಲ್ಲಿಸಿದಾಗ 30 ನಮಗೆ ಆ ಅಧಿಕಾರಿಗಳು ಮಾಹಿತಿನ ಕೊಡಬೇಕು, ಇದು ಕ್ಲಿಯರ್ ಕಟ್. ಸೊ 30 ಅವರು ಕೊಡಲಿಲ್ಲ, ಅಥವಾ ನೆಕ್ಸ್ಟ್ ಪ್ರೊಸೀಜರ್ ಅದನ್ನು ನಾವೀಗ ತಿಳ್ಕೊಳ್ಳೋಣ. 30 ನಮಗೆ ಮಾಹಿತಿ ಕೊಡಲಿಲ್ಲ, ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಅಪೀಲ್. ನಾವು ಮೇಲ್ಮನವಿಯನ್ನು ಸಲ್ಲಿಸ್ಬೋದು. ನಮ್ಮ ಲೋಕಲ್ ಸಲೀಯವಾಗಿ ನಾವು ಏನು ಮಾಹಿತಿನ ಕೇಳಿರ್ತೀವಿ ಆ ಮಾಹಿತಿ ನಮಗೆ 30 ನಮಗೆ ಸಿಗದೆ ಹೋದಂಥ ಸಂದರ್ಭದಲ್ಲಿ ನಾವು ನೆಕ್ಸ್ಟ್ ಅಪೀಲ್ ಹೋಗ್ಬೋದು. ಅಪೀಲಲ್ಲಿ ಫಸ್ಟ್ ಅಪೀಲ್ ಆ್ಯಂಡ್ ಸೆಕೆಂಡ್ ಅಪೀಲ್ ಅಂತ ಇರುತ್ತೆ. ಮೊದಲ ಮೇಲ್ಮನವಿ ಸಲ್ಲಿಸಬೇಕೆ, ಎರಡನೇ ಮೇಲ್ಮನವಿ ಸಲ್ಲಿಸಬೇಕೆ ಅಂತ ಇರುತ್ತೆ. ಅದನ್ನು ನೀಟಾಗಿ ಆ್ಯಕ್ಟ್ ಪ್ರಕಾರ ಓದ್ತೀನಿ. ಯಾವುದೇ ಒಬ್ಬ ವ್ಯಕ್ತಿ ಅರ್ಜಿದಾರ ಒಂದು ನಿರ್ಣಯವನ್ನು ನಿಗದಿಪಡಿಸಿದ ವೇಳೆಯಲ್ಲಿ ದೊರೆಯದಿದ್ದರೆ ಅಥವಾ ಸಂದರ್ಭಕ್ಕೆ ಅನುಗುಣವಾಗಿ ಕೇಂದ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇವರು ಮಾಡಿದ ಆದೇಶವನ್ನು ಒಪ್ಪಿಕೊಂಡು ಆದೇಶದಿಂದ ಬಾಧಿತನಾದ ವ್ಯಕ್ತಿಯು ಆದೇಶ ಮಾಡಿದ 30 ಒಳಗೆ ಮೇಲ್ಮನವಿಯನ್ನು ಕೇಂದ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇವರ ಹಿರಿಯ ಸ್ಥಾನದಲ್ಲಿರುವ ಸೀನಿಯರ್ ರ್ಯಾಂಕ್ ಇವರ ಮುಂದೆ ದಾಖಲಿಸಬೇಕು. ಇದು ಪ್ರತಿಯೊಂದು ಸಾರ್ವಜನಿಕರ ಅಧಿಕಾರಕ್ಕೆ ಅನ್ವಯಿಸುತ್ತದೆ. ನೋಡಿ, ಒಂದು ವೇಳೆ ಆದರೆ ಎಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಲು ಸಕಾರಣದಿಂದ ಅಥವಾ ವಿಳಂಬವಾಗಿದ್ದರೆ ಇನ್ನು ನೀಡಿದ್ದಲ್ಲಿ ಅಧಿಕಾರಿಯು ಸಮಾಧಾನಗೊಂಡರೆ ಅಂತಹ ಮೇಲ್ಮನವಿಯನ್ನು 30 ಕಾಲಾವಧಿ ನಂತರವೂ ಸ್ವೀಕರಿಸಬಹುದು. 30 ಒಳಗಡೆ ನಾವು ಪಡೆದಂಥ ಸಂದರ್ಭದಲ್ಲಿ ನಾವು 30 ಕಾಲಾವಧಿ ನಂತರ ಸಹ ಅದನ್ನು ಸ್ವೀಕರಣೆ ಮಾಡ್ತೇವೆ. ಕೇಂದ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ರಾಜ್ಯ ಸಾರ್ವಜನಿಕ ಅಧಿಕಾರಿ ಇವರ ಆದೇಶದ ಮೇಲೆ ಎಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಲಾಗಿದೆಯೋ ಕಲಂ 11 ಅದನ್ನು 3 ವ್ಯಕ್ತಿಗೆ ಮಾಹಿತಿಯನ್ನು ಪ್ರಕಟ ಮಾಡಬೇಕು. ಸಂಬಂಧಪಟ್ಟ 3 ವ್ಯಕ್ತಿ ಮೇಲ್ಮನವಿಯನ್ನು ಆದೇಶದ ದಿನಾಂಕದಿಂದ 30 ಒಳಗೆ ಸಲ್ಲಿಸಿರಬೇಕು. 1 ಅವಕಾಶ ಇರುತ್ತೆ ಮೇಲ್ಮನವಿ ಸಲ್ಲಿಸಿ. ಇದು ಫಸ್ಟ್ ಅಪೀಲ್. ನೆಕ್ಸ್ಟ್ ಸೆಕೆಂಡ್ ಅಪೀಲ್ ಬಂದು 90 ಬರುತ್ತೆ, 90 ಕಾಲಾವಕಾಶ ಇರುತ್ತೆ. ಫಸ್ಟ್ ಅಪೀಲ್ಗೆ 30 ಇರುತ್ತೆ, ಸೆಕೆಂಡ್ ಅಪೀಲ್ಗೆ 90 ಅವಕಾಶ ಇರುತ್ತೆ. ಕೇಂದ್ರ ಮಾಹಿತಿ ನಿಯೋಗ ಅಥವಾ ರಾಜ್ಯ ಮಾಹಿತಿ ನಿಯೋಗ ಇಂಥ ಕಾಲಮಿತಿಯ ನಂತರ ಒಂದು ಮೇಲ್ಮನವಿಯನ್ನು ಇಲ್ಲಿ ಮೇಲ್ಮನವಿದಾರನು ಸಕರಣಗಳಿಂದ ವಿಳಂಬದ ತಡೆಯಾಯಿತು ಎಂದು ವಿವರಿಸಿದ್ದನ್ನೇ ಸಮಾಧಾನಗೊಂಡರೆ ಅಂಥ ಮೇಲ್ಮನವಿಯನ್ನು ಸ್ವೀಕರಿಸಬಹುದು. ಇಲ್ಲಿ ಕೇಂದ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ರಾಜ್ಯ ಮಾಹಿತಿ ಅಧಿಕಾರಿ ಇವರ ಆದೇಶದ ಮೇಲೆ 3 ವ್ಯಕ್ತಿಯ ಮಾಹಿತಿ ಒದಗಿಸುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಮಾಹಿತಿ ಅಧಿಕಾರಿಯು ಅಥವಾ ರಾಜ್ಯ ಮಾಹಿತಿ ಆದೇಶಾಧಿಕಾರಿ ಈ 3 ವ್ಯಕ್ತಿಗೆ ತನ್ನ ಹೇಳಿಕೆ ಹೇಳಲು ಅವಶ್ಯಕ ಎಂದು ನಂಬುವ ಕಾಲಾವಕಾಶ ಕೊಡಬೇಕಾಗುತ್ತೆ. ಯಾವುದೇ ಮೇಲ್ಮನೆಯ ಪ್ರಕರಣದಲ್ಲಿ ಮಾಹಿತಿ ಪೂರೈಕೆಗೆ ಸಲ್ಲಿಸಿದ ಮನವಿಯನ್ನು ತಿರಸ್ಕರಿಸಿದೆ ಎಂಬುದನ್ನು ತನ್ನ ತಪ್ಪು ಯಾವುದೂ ಇಲ್ಲ ನಾನು ನಿರ್ದೋಷಿ ಎಂದು ಹೇಳುವಂಥ ಹೊಣೆಗಾರಿಕೆ ಕೇಂದ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ಯಾರು ತಿರಸ್ಕರಿಸ್ತಾರೋ ಅವ್ರ ಮೇಲೆ ಇರ್ತದೆ. ಅವರ ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ಬೋದು. ಫಸ್ಟ್ ಆ್ಯಂಡ್ ಸೆಕೆಂಡ್ ಅಪೀಲಲ್ಲಿ ನಾವು ಅಪೀಲ್ ಹೋಗ್ತೀವಿ, 30 ಆ್ಯಂಡ್ 90

0: ಅವಾಗ ನಾವು ಮೇಲ್ಮನವಿಯನ್ನು ಸಲ್ಲಿಸಿದ 30 ದಿವಸಗಳಾಗಿ ಅದನ್ನು ನಿರ್ಣಯ ಮಾಡಬೇಕು, ಅಥವಾ ಅದನ್ನು ದಾಖಲಿಸಿದ ದಿವಸದಿಂದ ಒಟ್ಟು 45 ದಿವಸ ದಾಟದೇ ಇರೋ ಥರ, 45 ದಿವಸಕ್ಕಿಂತ ಹೆಚ್ಚಿನ ದಿನಗಳನ್ನು ತೆಗೆದುಕೊಳ್ಳದೆ ಅದರೊಳಗಾಗಿ ನಿಖಿತವಾದ ಕಾರಣಗಳನ್ನು ಕೊಟ್ಟು ಅದನ್ನು ನಿರ್ಣಯ ಮಾಡಬೇಕಾಗತ್ತೆ. ಕೇಂದ್ರ ಮಾಹಿತಿ ನಿಯೋಗ ಅಥವಾ ರಾಜ್ಯ ಮಾಹಿತಿ ನಿಯೋಗದ ಆದೇಶವು ಇದು ಏನು ಬಂಧನಕಾರಿಯಾಗಿರುತ್ತದೆ. ಆದರೆ ಈ ಕೇಂದ್ರ ಮಾಹಿತಿ ನಿಯೋಗ ಮತ್ತು ರಾಜ್ಯ ಮಾಹಿತಿ ನಿಯೋಗ ಕೆಲವೊಂದು ಅಧಿಕಾರಗಳನ್ನು ಹೊಂದಿದೆ. ಒಂದು ಡಿಪಾರ್ಟ್ಮೆಂಟ್ ಅಂದರೆ ಅಲ್ಲಿ ಏನು ಅಧಿಕಾರ ಇರುತ್ತೆ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದು ಈ ಒಂದು ಅಧಿನಿಯಮದ ಅಡಿಯಲ್ಲಿ ಆ ಒಂದು ಸಾರ್ವಜನಿಕ ಪ್ರಾಧಿಕಾರವು ಅವಶ್ಯಕತೆ ಇರುವಂತಹ ಕ್ರಮಗಳನ್ನು ನಿರ್ಭಯವಾಗಿ ತೆಗೆದುಕೊಳ್ಳುವಂಥ ಒಂದು ಅಧಿಕಾರ ಇದೆ. ಮನವಿ ಮಾಡಿದ ಮಾಹಿತಿಯನ್ನು ಕೊಡುವಂಥ ಒದಗಿಸಲು ಹಾಗೂ ನಿಗದಿತ ನಮೂನೆಯಲ್ಲಿ ಕೊಡುವಂಥ ಒದಗಿಸುವಂಥ ಒಂದು ಅಧಿಕಾರವನ್ನು ಹೊಂದಿದೆ. ಮತ್ತು ಕೆಲವೊಂದು ಮಾಹಿತಿಯನ್ನು ಪ್ರಕಟಿಸುವಿಕೆ ಹಾಗೆ ಕೆಲವೊಂದು ಮಾಹಿತಿಯನ್ನು ವಿಭಾಗ ಮಾಡುವಂಥದ್ದು ಇರುತ್ತೆ, ಅದೊಂದು ಅಧಿಕಾರವನ್ನು ಅದು ಹೊಂದಿದೆ. ದಾಖಲೆಗಳನ್ನು ಕಾಯ್ದುಕೊಳ್ಳುವಿಕೆ ಮತ್ತು ಆ ದಾಖಲೆಗಳು ಹಾಳಾಗದಂತೆ ಕಾಪಾಡೋದು, ಇದಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ಅವಶ್ಯಕ ಬದಲಾವಣೆಗಳನ್ನು ಅದು ಮಾಡುವಂಥ ಅಧಿಕಾರವನ್ನು ಹೊಂದಿದೆ. ಮತ್ತು ಅಧಿಕಾರಿಗಳು ಮಾಹಿತಿ ಒದಗಿಸುವ ಹಕ್ಕುಗಳನ್ನು ಹೆಚ್ಚಿಸುವ ವಿಷಯದಲ್ಲಿ ತರಬೇತಿ ಕೊಡುವಂತಹ ಒಂದು ಅಧಿಕಾರವನ್ನು ಸಹ ಹೊಂದಿದೆ. ಈ ಸಂಬಂಧಪಟ್ಟಾಗೆ ಹೆಚ್ಚಿನ ಅಲ್ಲಿ ಆ ಒಂದು ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಾಗೆ ಏನೇನು ತಗೋಬೇಕು ನಿರ್ಧಾರಗಳನ್ನ ಅದು ಆ ಅಧಿಕಾರಗಳನ್ನು ಅದು ಹೊಂದಿದೆ. ಆ ಅಧಿನಿಯಮದ ಅಡಿಯಲ್ಲಿ ನಮೂದಿಸಿದಂಥ ದಂಡ ವಿಧಿಸುವಂತಹ ಅರ್ಜಿಯನ್ನು ತಿರಸ್ಕಾರ ಮಾಡುವಂಥ ಅಧಿಕಾರವನ್ನು ಸಹ ಹೊಂದಿದೆ. ಅಂದರೆ ಈ ಕೇಂದ್ರ ಮಾಹಿತಿ ಆದೇಶ ಅಧಿಕಾರಿ ಅಥವಾ ರಾಜ್ಯ ಮಾಹಿತಿ ಅಧಿಕಾರಿ ಯಾರು ಅರ್ಜಿದಾರ ಇರ್ತಾರಲ್ಲ, ಫಿರ್ಯಾದಿ ಕೊಟ್ಟಿರ್ತಾರಲ್ಲ ಅಪೀಲಲ್ಲಿ ಮೇಲ್ಮನವಿ ಸಲ್ಲಿಸುವಂಥ ವ್ಯಕ್ತಿ ಸಾರ್ವಜನಿಕ ಪ್ರತಿನಿಧಿ ಅವ್ರಿಗೆ ನಾವು ನೋಟಿಸ್ ಕೊಡತಕ್ಕದ್ದು ನೋಟಿಸಬೇಕಾಗತ್ತೆ. ಕೆಲವೊಂದು ಪೆನಾಲ್ಟಿನೂ ಬರುತ್ತೆ ಅಲ್ಲಿ, ಸಾಮಾನ್ಯವಾಗಿ 250 ರೂಪಾಯಿಂದ 25,000 ರೂಪಾಯಿವರೆಗೂ ಪೆನಾಲ್ಟಿನ ಅವರು ಕೊಡಬಹುದಾಗತ್ತೆ. ಅಂದರೆ ಕೇಂದ್ರ ಮಾಹಿತಿ ಆದೇಶಾಧಿಕಾರಿ ಅಥವಾ ರಾಜ್ಯ ಮಾಹಿತಿ ಆದೇಶಾಧಿಕಾರಿಯು ಯಾವುದೇ ಫಿರ್ಯಾದಿಯನ್ನು ಅಥವಾ ಮೇಲ್ಮನವಿಯನ್ನು ನಿರ್ಣಯಿಸುವಂತಹ ಸಮಯದಲ್ಲಿ ಕೇಂದ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇವರ ಅಭಿಪ್ರಾಯಕ್ಕೆ ಅವರು ಸಕಾರಣವಿಲ್ಲದೆ ಮಾಹಿತಿ ಒದಗಿಸುವ ಅರ್ಜಿಯನ್ನು ಸ್ವೀಕರಿಸಲು ತಿರಸ್ಕರಿಸಲು ಅಥವಾ ತಿರಸ್ಕರಿಸಿದ್ದಲ್ಲಿ ಅಥವಾ ಕಲಂ 7(1)(1) ಸಂಬಂಧಿಸಿದಂತೆ ಆಕ್ಟ್ ಪ್ರಕಾರ ನಿಗದಿತ ವೇಳೆಯಲ್ಲಿ ಮಾಹಿತಿಯನ್ನು ಪೂರೈಸಲು ತಪ್ಪಿದ್ದಲ್ಲಿ ಅಥವಾ ಮಾಹಿತಿಗಾಗಿ ಸಲ್ಲಿಸಿದ ಮನವಿಯನ್ನು ದುರ್ಬುದ್ಧಿಯಿಂದ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ಸರಿಯಿಲ್ಲದ ಮಾಹಿತಿ ಅಪೂರ್ಣ ಮಾಹಿತಿ ಅಥವಾ ತಪ್ಪು ದಾರಿ ಎಳೆಯುವುದು ಈ ಥರ ಏನಾದರೂ ಬೇಕಂತಲೇ ಉದ್ದೇಶಪೂರ್ವಕ ಮಾಡಿದಂಥ ಸಂದರ್ಭದಲ್ಲಿ 250 ರೂಪಾಯಿಂದ ಹಿಡಿದು 25,000 ವರೆಗೂ ದಂಡ ವಿಧಿಸಬಹುದು. ಆದರೆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಕೇಂದ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಅಥವಾ ರಾಜ್ಯ ಸಾರ್ವಜನಿಕ ಮಾಹಿತಿಗಳ ಅಧಿಕಾರಿಗಳೇ ಇವರು ದಂಡವನ್ನು ವಿಧಿಸುವಂಥ ಮುನ್ನ ದಂಡದ ಸಲುವಾಗಿ ಹೇಳಿಕೆ ನೀಡಲು ಉಚಿತವಾದ ಸಮಯವನ್ನು ಅವರಿಗೆ ಕೊಡಬೇಕಾಗುತ್ತೆ. ಇದು RTA ಆ್ಯಕ್ಟ್ ಪ್ರಕಾರ ಸಂಪೂರ್ಣವಾಗಿ ನಾವು ಹೇಳೋಕ್ಕಾಗೋದಿಲ್ಲ. ನಾವೆಷ್ಟು ಓದಿರ್ತೀನಿ ಅದರ ಜೊತೆಗೆ ಅಲ್ಲೂ ಸಹ ಅದು ಕಮ್ಮಿ ಆಗುತ್ತೆ. ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಒಂದು RTA ಹಾಕಿದಾಗ ಏನೇನು ನಿಯಮಗಳಿರುತ್ತೆ, ಆ ಅಧಿಕಾರಿಗಳು ಅವ್ರ ಡಿಪಾರ್ಟ್ಮೆಂಟಲ್ಲಿ ಏನು ಅವ್ರದ್ದು ಹಕ್ಕುಗಳಿದೆ, ನಮ್ಮ ಕರ್ತವ್ಯಗಳೇನು, ಅವರ ಕರ್ತವ್ಯಗಳೇನು, ಅದನ್ನು ಮಾಹಿತಿಗಳನ್ನು ಕೊಡದೆ ಹೋದಂತಾಗ ನಾವೆಲ್ಲೇ ಹೋಗಬೇಕು, ಹೋದಾಗ ಅಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ತಿಳ್ಕೋಬೇಕು, ಇನ್ನು ನಾವು ಇನ್ ಡೆಪ್ತಾಗಿ ಹೋಗಿ ತಿಳ್ಕೋಬೇಕು ಅಂತಂದರೆ ಅದರ ಏನು ಹೆಚ್ಚಿನ ಮಾಹಿತಿ ಆಯೋಗಗಳು ಅದರ ಅಧಿಕಾರಿಗಳ ಒಳಗಡೆ ಏನೇನು ಇರುತ್ತೆ ಎಲ್ಲ ತಿಳ್ಕೊಬೇಕು ಅಂತಂದರೆ ಈ ಆಕ್ಟ್ ಕಡೆ ಹೋಗಿ ಒಂದ್ಸರಿ ಆ ಬುಕ್ಸ್ನ ರೆಫರ್ ಮಾಡಿದ್ರೆ ಖಂಡಿತ ತಿಳ್ಕೋಬಹುದು ಅಂತ ಹೇಳ್ತಾ ನಾನು ಈ ಒಂದು ಆ್ಯಕ್ಟ್ ಪ್ರಕಾರ ಮಾತಾಡೋದನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ, ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM ನಲ್ಲಿ.

ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಆರ್ಟಿಐ ಕಾಯ್ದೆ ಕುರಿತು ಎಚ್ಡಿಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ ಬಿಎನ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ನಾಳೆ ಬೆಳಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9900531119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900531119. ನಮಸ್ಕಾರ, ಶುಭರಾತ್ರಿ.